ವತ್ಸ ಚಿಹ್ನ ಶರಣಾಗತ ಪಾರಿಜಾತ ಶ್ರೀ ವೆಂಕಟಾಚಲಪತೇ ತವ ಸುಪ್ರಭಾತಂ ಕಂದರ್ಪ ದರ್ಪಹರ ಸುಂದರ ದಿವ್ಯ ಮೂರ್ತೇ ಕಾಂತಾ ಕುಜಾಂಬು

ಚರರಾಜ ತಮೋ ಮಿಹಿರಂ ಮಹನೀಯಮಹಂ ರಘುರಾಮಮಯೇ ಸುಮುಖಂ ಸುಹೃತಂ ಸುಲಭಂ ಸುಖದಂ ಸ್ವನುಜಂ ಚ ಸುಖಾಯ ಮಮೋಘಶರಂ.

ಸರ್ವಲೋಕ ಸರ್ವಜ್ಞ ಶಕ್ತನ ತವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನ ತವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಆನು ಪುರಾರ್ಪಿತ ಸುಜಾತ ಸುಗಂಧಿ ಪುಷ್ಪ ಸೌರಭ್ಯ ಸೌರಭಕರೌ ಸಮಸನ್ನಿವೇಶೌ ಸೌಮ್ಯೌ ಸದಾನುಭವನೇಪಿ ನವಾನುಭಾವ್ಯೌ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಸದ್ಯೋ

ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಪಾರ್ಥಾಯತಃ ಸದೃಶಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೌ.

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಪ್ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೌ ಮಾತುಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮತುಲಾಂತರೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮ ಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿಯ ಜುಲೈ ತಿಂಗಳ 9 ತಾರೀಕಿನ ಗುರುವಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬನ್ನಿ, ಇದನ್ನು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುಬ, ಬೆಳಗ್ಗೆ 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ಆಕಾಶವಾಣಿ ವಾರ್ತೆಗಳು, 7:45 ವೃತ್ತಿ ಸಂತೃಪ್ತಿ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬಲ, 8:25 ವಿಜ್ಞಾನ ವಿಸ್ಮಯ, 8:35 ಗೀತ ಸುನಾದ, 8:45 ಮಹಾಭಾರತ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನ ಗಂಧರ್ವ, 11:00 ಭಾವಸಂಚನ ಕಾರ್ಯಕ್ರಮ, 11:30 ಹಾಡು ಹಸ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿಯರವರು ಪ್ರಸ್ತುತಪಡಿಸುವ ಕರುನಾಡು ಬಬಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು ಬಾಬಿಳಕೆ, ಕರುಣಾಳು

ಒಂದು ದೂರದ ಪ್ರದೇಶದಲ್ಲಿ ಒಂದು ಹಳ್ಳಿ. ಆ ಹಳ್ಳಿ ಜನ ತುಂಬಾ ಪ್ರಾಮಾಣಿಕ, ಮೋಸ ತಟವಟ ಪಾಪ ಗೊತ್ತಿಲ್ಲ ಅವ್ರಿಗೆ, ತುಂಬಾ ನೆಮ್ಮದಿಯಾಗಿ ಬದುಕಿದಂಥವ್ರು. ಹೀಗಿರುವಾಗ ಒಂದ್ಸಲ ಏನಾಯ್ತು ಅಂದ್ರೆ, 4-5 ಕುರಿಗಳು ಕಳವಾಗ್ಬಿಟ್ಟು, ಮೇಯಕ್ಕೆ ಹೋದಂತ ಕುರಿಗಳು ಮನೆಗೆ ಬರಲಿಲ್ಲ.

ಜನರಿಗೆ ಕುರಿ ಕಳುವಾಯ್ತಲ್ಲ ಅಂತ ದುಃಖದಕ್ಕಿಂತ ನಮ್ಮಲ್ಲಿ ಯಾರೋ ಕಳ್ಳರಿದ್ದಾರಲ್ಲ ಅನ್ನೋ ಚಿಂತೆ ದೊಡ್ಡದಾಯ್ತು. ನಮ್ಮಲ್ಲಿ ಯಾರು ಕಳ್ಳತನ ಮಾಡ್ತಾರೆ? ಇದುವರೆಗೆ ಒಂದು ಕಳ್ಳತನ ಆಗಿಲ್ಲ, ಮೋಸ ಆಗಿಲ್ಲ, ಇದು ಯಾರು ಕುರಿ ಕದ್ರು? ಸ್ವಲ್ಪ ದಿನಗಳ ನಂತರ ಮತ್ತೊಂದೆರಡು ಬಾರಿ ಕುರಿಗಳು ಕಳವಾದವು. ಯಾರು ಮಾಡ್ತಿದ್ದಾರೆ ಈ ಪರಮನೀಚ ಕೆಲಸ ಇದನ್ನ? ಊರವರೆಲ್ಲ ಚಿಂತೆ ಮಾಡಿದ್ರು. ಕೆಲವು ಹಿರಿಯರು ಏನು ಮಾಡಿದ್ರು, ಬುದ್ಧಿವಂತಿಕೆಯಿಂದ ಒಂದು ನಾಲ್ಕೈದು ಜನ ಹುಡುಗರಿಗೆ ಪತ್ತೆದಾರರಂಗೆ ಬಿಟ್ಟು ಕಾಯ್ಕೊಂಡಿರೋ ದೂರ ಕೂತು ನೋಡ್ತಾ ಇರಿ ಯಾರು ಮಾಡ್ತಾರೆ ಅಂತ. ಹೊಂಚು ಹಾಕಿ ಕಾಯ್ದ ಮೇಲೆ ಇಬ್ಬರು ಯುವಕರು ಸಿಕ್ಕಾಕೊಂಡ್ರು. ಒಳ್ಳೆ ಹುಡುಗರು, ಇವರು ಕಳ್ಳತನ ಮಾಡ್ತಾರೆ ಅಂತ ಯಾರಿಗೂ ಅನಿಸಿರಲಿಲ್ಲ. ಅವ್ರು ಕೆಟ್ಟವರಲ್ಲ, ಬಡತನ ಹಸಿವು ಬಡ ಕಚ್ಚಿರ್ಬೇಕು ಅವ್ರನ್ನ, ಅದು ತಪ್ಪಿಗೆ ಶಿಕ್ಷೆ ಆಗಲೇಬೇಕಲ್ವಾ? ಅದು ಇಂಥ ಊರಲ್ಲಿ ಕಳ್ಳತನ ಮಾಡಿದವರು ಜನ್ಮದಲ್ಲಿ ಮರೆತಿರಬಾರ್ದು, ಇನ್ಯಾರೂ ಕಳ್ಳತನ ಮಾಡಲು ಧೈರ್ಯ ಮಾಡಬಾರ್ದು ಅಂತ ಶಿಕ್ಷೆ ಕೊಡಬೇಕು ಅಂತ ಹಿರಿಯರೆಲ್ಲ ತೀರ್ಮಾನ ಮಾಡಿದರು. ಹುಡುಗರು ತಲೆ ಬೋಳಿಸಿ ಊರಲ್ಲಿ ಮೆರವಣಿಗೆ ಮಾಡಿಸಿದ್ರು. ಅಷ್ಟಕ್ಕೆ ಬಿಡಲಿಲ್ಲ, ಹಣೆ ಮೇಲೆ ಕೂಕ ಅಂತ ಹಚ್ಚೆ ಚುಚ್ಚಿಸ್ಬಿಟ್ರು. ಅದು ಪರ್ಮನೆಂಟ್ ಹಚ್ಚೆ, ಕರಿಗೆ ಹೋಗೋದು ಅಳಿಸೋಗೋ ಅಂತಲ್ಲ, ಬದುಕಿರೋರಿಗೆ ಇರಬೇಕಾದ್ದು. ಹಸಿರು ಮಚ್ಚೆ ಹಾಕ್ಬಿಟ್ರು ತಲೆ ಮೇಲೆ, ಕೂಕ ಅಂತ ಕನ್ನಡದಲ್ಲಿ ಬರೆಸ್ಬಿಟ್ರು. ಕೂಕ ಅಂದ್ರೆ ಏನು ಗೊತ್ತಾ? ಕುರಿ ಕಳ್ಳ ಅಂತ. ಇವ್ರು ಬದುಕಿರೋ ತನಕ ಹಣೆ ಬೇರೆ ಹೊತ್ಕೊಂಡು ಅಡ್ಡಾಡ್ಬೇಕಲ್ಲ ಕುರಿ ಕಳ್ಳ ಅಂತ ಹೇಳಿ. ಕಲ್ಪನೆ ಮಾಡ್ಕೊಳ್ಳಿ, ಹಣೆ ಮೇಲೆ ಕುರಿ ಕಳ್ಳ ಅಂತ ಹಣೆ ಪಟ್ಟಿ ಇಟ್ಟುಕೊಂಡು ಬದುಕೋದು ಎಷ್ಟು ಕಷ್ಟದ ಕೆಲಸ ಅಲ್ವಾ? ಒಬ್ಬ ಹುಡುಗ ಮುಖಭಂಗ ತಾಳ್ಲಾರದೆ ಊರು ಬಿಟ್ಟು ಓಡೋಬಿಟ್ಟ. ಯಾವ ಊರಿಗೆ ಹೋದ್ರು ಕೂಡ ಜನ ನೋಡಿದ ತಕ್ಷಣ ಹಣೆ ನೋಡಿ ಕೂಕ ಅಂದ್ರೇನು ಅಂತ ಕೇಳ್ತಾ ಇದ್ರು. ಅವನು ಏನು ಹೇಳಬೇಕು ಅಂತ ಗೊತ್ತಾಗ್ತಿದ್ದಿಲ್ಲ. ಪ್ರತಿ ಸಲ ಜನ ಕೂಕ ಅಂದ್ರೇನು ಅಂತ ಕೇಳಿದಾಗ ಅವನ ಆತ್ಮವಿಶ್ವಾಸ ಕಡಿಮೆ ಆಗಿ ಒಂದ್ಸಲ ಅಪಮಾನ ತಾಳ್ಕೊಳ್ಳಾರದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ. ಅವನ ತಮ್ಮ ಮಾತ್ರ ಊರಲ್ಲೇ ಉಳಿದ. ತಾನು ಮಾಡಿದ ತಪ್ಪು ಅಂತ ಗೊತ್ತಿದೆ ಅವನಿಗೆ, ಸರಿಯಾದ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ. ಆತ ಏನು ಮಾಡಿದೆ ಗೊತ್ತಾ? ಊರಲ್ಲಿ ಹನುಮಾನ್ ದೇವರ ಗುಡಿ, ಆಂಜನೇಯನ ಗುಡಿ, ಎಲ್ಲರನ್ನು ಹಿರಿಯರನ್ನು ಕೂಡಿಸಿದ, ಜನನ ಸೇರಿಸಿದ, ಅವ್ರು ಎಲ್ಲರ ಮುಂದೆ ದೀರ್ಘದಂಡ ನಮಸ್ಕಾರ ಮಾಡಿ ಎಲ್ಲರದು ಕ್ಷಮೆ ಕೇಳ್ತೀನಿ, ಊರು ಪ್ರಮುಖರ ಕ್ಷಮೆ ಕೇಳ್ತೀನಿ, ಇನ್ಮೇಲೆ ಊರಲ್ಲಿದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ, ನಾ ಮಾಡಿದ್ದು ಕ್ಷಮೆ ಮಾಡಿ ಅಂತ ಕೇಳ್ಕೊಂಡ. ಅದರಂತೆ ನಡೆದ. ಆದರೂ ಯಾವಾಗಲಾದರೂ ಜನ ಅವನ ಹಣೆಯ ಮೇಲೆ ಬರಹ ಕುಕ್ಕ ನೋಡಿ ದಿಟ್ಟಿಸಿ ನೋಡಿದಾಗ, ಪ್ರಶ್ನೆ ಕೇಳಿದಾಗ ಮನಸ್ಸು ತುಂಬ ನೋವಾಗ್ತಿತ್ತು ಅವನಿಗೆ. ಅದು ತೋರ್ಕೊಡ್ಲಿಲ್ಲ, ತನ್ನ ಪ್ರಾಮಾಣಿಕ ಕೆಲಸ ಮುಂದುವರೆದ. ಏನು ಮಾಡಿದೆ ಗೊತ್ತಾ? ಊರಲ್ಲಿ ಶಾಲೆ ಇಲ್ಲ, ಶಿಕ್ಷಣಕ್ಕೆ ಅವಕಾಶ ಇರಲಿಲ್ಲ. ತಾನೇ ಜನರನ್ನು ಸೇರಿಸಿದ, ಒಂದು ಶಾಲೆ ಮಾಡಿದ, ಒಂದು ಸಂಸ್ಕೃತಿ ಕೇಂದ್ರ ಆಗಲಿ ಅಂತ ಒಂದು ದೇವಸ್ಥಾನ ಮಾಡಿದ, ಅನೇಕ ತರುಣರು ಸೇರಿಸಿ ಒಂದು ಯುವಕ ಸಂಘ ಮಾಡಿದ, ಅದರ ಮೂಲಕ ತರುಣರೆಲ್ಲ ಸೇರಿಕೊಂಡು ಊರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದರು. ಈ ಹೊಗೆಸೊಪ್ಪು ಸೇದು ಚಟ ಬಿಡಬೇಕು, ಮದ್ಯ ಬಿಡಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಮಾಡಿದ. ಎಷ್ಟರ ಮಟ್ಟಿಗೆ ಸಾಮಾಜಿಕ ಕೆಲಸ ಮಾಡಿದ ಅಂದರೆ ಅವನು ದೊಡ್ಡವನಾಗಿ ಆಗಿ ಊರಿಗೆ ಒಂದು ಆದರ್ಶ ಆಗ್ಬಿಟ್ಟ. ಇವನಿಗೆ ವಯಸ್ಸಾಗ್ತಿತ್ತಲ್ಲ, ಹೀಗಾಗಿ ಊರಲ್ಲಿ ಯಾವುದೇ ಸಾಮಾಜಿಕ ಕಾರ್ಯಕ್ರಮ ಆದರೆ ತುಂಬ ಮನ್ನಣೆ ಬರೋದು. ಇನ್ನು ಮೇಲೆ ಸ್ಟೇಜ್ ಮೇಲೆ ಕೂಡಿಸೋರು, ನಿಮ್ಮ ಬಗ್ಗೆ ಹೊಗಳೋರು, ಎಂಥ ಕೆಲಸ ಮಾಡಿದಾನ್ರಿ, ಎಲ್ಲ ದೂರದಿಂದ ಬರುವಂಥ ಜನರ ಕಣ್ಣಲ್ಲಿ ಇವನು ಆದರ್ಶ ವ್ಯಕ್ತಿ ಆಗ್ಬಿಟ್ಟ. ಆದರೆ ಹಣೆ ಮೇಲೆ ಬರೆದ ಹಚ್ಚೆ ಇತ್ತಲ್ಲ ಕೂಕ ಅಂತ ಹಂಗೆ ಉಳಿದಿತ್ತು. ಕಾಲ ಬದಲಾಗ್ತದೆ, ಊರಲ್ಲಿದ್ದ ಹಿರಿಯರೆಲ್ಲ ಒಬ್ಬರಾಗಿ ನಿಧನರಾದರು. ಈಗ ಈತನೇ ಊರಿನ ಹಿರಿಯ ವ್ಯಕ್ತಿ, ಎಲ್ಲರ ಕಣ್ಮಣಿ, ಊರಿಗೆ ಮಾರ್ಗದರ್ಶಿ ಆಗ್ಬಿಟ್ಟ. ಈ ಹೊಸದಾಗಿ ಹುಡುಗರು ಬಂದಿರಲ್ಲ, ಬಂದವರು ಹಿರಿಯ ಹುಡುಗರನ್ನು ಕೇಳೋರು, ಹಿರಿಯರನ್ನು ಕೇಳ್ತಿದ್ರು, ನಮ್ಮ ನಾಯಕರ ಹಣೆ ಮೇಲೆ ಕೂಕ ಅಂತ ಬರ್ದಿದೆಯಲ್ಲ, ಏನು ಹಾಗಂದ್ರೆ ಅಂತ. ಅವ್ರಿಗೂ ಗೊತ್ತಿಲ್ಲ, ಕೇಳೋ ಧೈರ್ಯನೂ ಇಲ್ಲ. ಕೆಲವರು ಉತ್ತರ ಕೊಟ್ಟರಂತೆ, ನಿಮ್ಗೆ ಗೊತ್ತಿಲ್ಲ, ಇವರು ನಮ್ಮ ನಾಯಕರಿದ್ದಾರಲ್ಲ, ಹುಟ್ಟಿನಿಂದ ಕರ್ಮಯೋಗಿಗಳು, ಅದಕ್ಕೆ ಊರ ಹಿರಿಯರು ಇವರು ಮಗುವಾಗಿದ್ದಾಗಲೇ ಹಣೆ ಮೇಲೆ ಕೂಕ ಅಂತ ಬರೆಸಿದ್ರಂತೆ ಅಂತ. ಕೂಕ ಅಂದ್ರೇನು, ಹಂಗ್ಯಾಕೆ ಬರೆಸಿದ್ರು ಅಂದರೆ ಉಳಿದವ್ರು ಹೇಳಿದ್ದು, ಇವನು ಹೇಳೇ ಇಲ್ಲ. ಕೂಕ ಅಂದರೆ ಕುಶಲ ಕರ್ಮಯೋಗಿ, ಕುಶಲ ಕರ್ಮಯೋಗಿ ಬರೆಯೋಕ್ಕಾಗತ್ತೆ ಹಣೆ ಮೇಲೆ ಅಷ್ಟೊಂದ, ಅದಕ್ಕೆ ಕೂಕ ಅಂತ ಬರೆದಿದ್ರು ಅಂತ ಹೇಳಿದ್ರಂತೆ. ಈಗ ನೋಡಿ ಸ್ವಾಮಿ, ಕೂಕದ ಅರ್ಥನೇ ಬದಲಾಗಿ ಹೋಯಿತು. ಯಾವುದು ಕುರಿ ಕಳ್ಳ ಅಂತ ಅಪರಾಧದ ಚಿಹ್ನೆ ಆಗಿತ್ತೋ ಈಗ ಅದು ಸಾರ್ಥಕ್ಯದ ಹೆಗ್ಗುರುತಾಗಿ ನಿಂತ್ಕೊಂಡ್ಬಿಡ್ತು. ಜನ ಅದೇ ಜನ ಕೈ ಮುಗಿಯೋಕ್ಷ ಮಾಡಿದ್ರು, ಹೌದಪ್ಪ ಕುಶಲ ಕರ್ಮಯೋಗಿ ಇವನು ಅಂತ ನಮಸ್ಕಾರ ಮಾಡ್ತಿದ್ರಂತೆ. ದಯವಿಟ್ಟು ಸ್ನೇಹಿತರೆ ಗಮನಿಸಿ, ನಾವು ಹಣೆ ಬರ ಹಣೆ ಬರ ಅಂತ ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತೀವಲ್ಲ, ಹಣೆ ಬರವನ್ನು ಬ್ರಹ್ಮ ಬರಿತಾನೆ ಅಂತ ನಾನಾದರೂ ನಂಬೋದಿಲ್ಲ. ನಮ್ಮ ಕಾರ್ಯ ಸಾಮರ್ಥ್ಯದಿಂದ, ಸಕಾರಾತ್ಮಕ ಚಿಂತನೆಯಿಂದ ನಮ್ಮ ಹಣೆ ಬರವನ್ನು ನಾವೇ ಬರ್ಕೋತೀವಿ. ತಪ್ಪು ಆಗೋಯ್ತು, ಕುರಿ ಕಳ್ಳ ಆಗಿದ್ದವನು, ಆದರೆ ಪ್ರಯತ್ನದಿಂದ, ಸಾಧನೆಯಿಂದ, ಕುಶಲ ಕರ್ಮಯೋಗಿ ಅಂತ ಜಗತ್ತಿನ ಮರ್ಯಾದೆ ತಗೊಳ್ಳೋದಾದರೆ, ನಾವು ಕೂಡ ಒಳ್ಳೆ ಚಿಂತನೆಯಿಂದ, ಸಾಧನೆಯಿಂದ ನಮ್ಮ ಭವಿಷ್ಯವನ್ನು ಬದಲಾಯಿಸ್ಕೊಳ್ಬಹುದು ಅಂತ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುಣಾಳು ಬಾಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/7/2026 ಗುರುವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರವರು ಕಿವಿ ಮೂಗು ಹಾಗೂ ಗಂಟಲು ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಹಲವೆಡೆ ಮಳೆ ಕೊರತೆ. 2029 ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ.

ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ಮುಂಗಾರು ಚುರುಕುಗೊಂಡಿದ್ದು ನಿಧಾನವಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಭಾರಿ ಮಳೆಯಾಗಿದೆ. ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ತೀವ್ರತೆ ಹಿನ್ನೆಲೆ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧಗಂಗಾ ಮೈತುಂಬಿ ಹರಿಯುತ್ತಿವೆ. ಈ ನದಿಗಳ ಒಳಹರಿವು ಹೆಚ್ಚಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಮುಂಗಾರು ಮಳೆ ಅಭಾವದ ಹಿನ್ನೆಲೆ ಆಲಮಟ್ಟಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಜನ ಜಾನುವಾರುಗಳ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಎಂದು ಆಲಮಟ್ಟಿ ಅಣೆಕಟ್ಟು ವೃತ್ತದ ಕೃಷ್ಣಾ ಭಾಗ್ಯ ಜಲನಿಗಮದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಜೆಸಿಸಿಗಳ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಲು ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಡಿಜಿಟಲ್ ಆರ್ಥಿಕತೆ ಮಿಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಕ್ಯಾಟಲಿಸ್ಟ್ ಕನೆಕ್ಟ್ ಸಭೆಯಲ್ಲಿ ಮಾತನಾಡಿದ ಅವರು, 2029 500 ಹೊಸ ಜೆಸಿಸಿ ಕೇಂದ್ರಗಳನ್ನು ರಾಜ್ಯಕ್ಕೆ ಆಕರ್ಷಿಸಿ 3.5 ಲಕ್ಷ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವುದು ಹಾಗೂ 4.76 ಲಕ್ಷ ಕೋಟಿ ಆರ್ಥಿಕ ಮೌಲ್ಯ ನಿರ್ಮಾಣದ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು. ಜಾಗತಿಕ ಮಟ್ಟದ ಪ್ರತಿಭೆ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ 150 ಹೆಚ್ಚು ಜೆಸಿಸಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪರಿಶೀಲನಾ ಸಭೆಯಲ್ಲಿ ಈ ಮಾಹಿತಿ ನೀಡಿದ ಅವರು, ಶೀಘ್ರವೇ NDRF ಹಣ ಬಿಡುಗಡೆ ಮಾಡಿಸಬೇಕು. NDRF ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯುವುದು ಬೇಡ. ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ DCCEOಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು. ಎಲ್ಲರೂ ಸಮನ್ವಯದಿಂದ ಬರ ಪರಿಸ್ಥಿತಿ ಎದುರಿಸಬೇಕು ಎಂದು ಸೂಚಿಸಿದರು. ಬೆಳೆ ವಿಮೆ ಸರ್ಕಾರ ತುಂಬಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಸಹಕಾರ ನೀಡಬೇಕು. ಎಲ್ಲವನ್ನೂ ರಾಜ್ಯ ಸರ್ಕಾರ ಮಾಡಲು ಆಗುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ NDRF ಹಣವನ್ನು ಶೀಘ್ರ ಬಿಡುಗಡೆ ಮಾಡಿಸಲು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು. ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಸಹಕಾರ ನೀಡಬೇಕು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರನ್ನು ಸಚಿವರು ಒತ್ತಾಯಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಕಾರ್ಯ ಆರಂಭಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಯಚೂರು ಜಿಲ್ಲಾದ್ಯಂತ ಒಟ್ಟು 17,14,559 ಮತದಾರರ ಪೈಕಿ ಈವರೆಗೆ 15,36,370 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ. 89.61% ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಜನಪ್ರತಿನಿಧಿಗಳು, ಸ್ವಾತಂತ್ರ್ಯ ಯೋಧರು ಚಾಲನೆ ನೀಡಿದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರ ಪೈಕಿ ಇದುವರೆಗೆ 18,97,633 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು

0: ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ.
2: ಮಾಹಿತಿಗಳ ಹೂರಣ, ವಾರದ ಕಾರ್ಯಕ್ರಮ, ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆದಾಯ ಮೀರಿ ಆಸ್ತಿ ಸಂಪಾದನೆ ಮಾಡಿದ ಆರೋಪದಡಿ ರಾಜ್ಯದ 7 ಜಿಲ್ಲೆಗಳ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ನಿನ್ನೆ ದಾಳಿ ನಡೆಸಿ 49.81 ಕೋಟಿ ಅಕ್ರಮ ಸಂಪತ್ತು ಬಯಲಿಗೆಳೆದಿದ್ದಾರೆ. 10 ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ನಿನ್ನೆ ಇಡೀ ದಿನ ಶೋಧ ನಡೆಸಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ ಮೈಶುಗರ್ ಕಾರ್ಖಾನೆ 15 ಜುಲೈರಿಂದ ಕಬ್ಬು ಅರೆಯುವಿಕೆ ಪ್ರಾರಂಭಿಸಲಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದ್ದಾರೆ. ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿ ಸ್ಪರ್ಶ ಮಾಡುವ ಮೂಲಕ ಕಾರ್ಖಾನೆ ಆರಂಭಕ್ಕೆ ಚಾಲನೆ ನೀಡಿದ ಅವರು, ಕಾರ್ಖಾನೆ ಸುಸ್ಥಿತಿಯಲ್ಲಿದ್ದು ಎ ಮಿಲ್ನಲ್ಲಿ ಕಬ್ಬು ನುಡಿಸಲಾಗುವುದು. ಪ್ರತಿನಿತ್ಯ 5,000 ಟನ್ ಕಬ್ಬು ಅರೆಯುವ ಸಾಮರ್ಥ್ಯವನ್ನು ಎ ಮಿಲ್ ಹೊಂದಿದ್ದು, ಪ್ರಸಕ್ತ ಸಾಲಿನಲ್ಲಿ 5.44 ಲಕ್ಷ ಟನ್ ಕಬ್ಬನ್ನು ರೈತರಿಂದ ಖರೀದಿಸಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ನವೆಂಬರ್ ಅಂತ್ಯದೊಳಗೆ ಎಲ್ಲ ಕಬ್ಬು ಅರೆಯುವ ಗುರಿ ಹೊಂದಲಾಗಿದೆ ಎಂದು ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಎಂದು ಅವರು ಹೇಳಿದರು. ವಿಬಿಜಿ ರಾಮ್ಜಿ ಯೋಜನೆಯು ಗ್ರಾಮೀಣ ಭಾಗದ ಸಮಗ್ರ ವಿಕಾಸದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಾಂಖ್ಯಿಕ ಉಪಮಹಾನಿರ್ದೇಶಕ ಅಲ್ತಾಫ್ ಹುಸೇನ್ ಹಾಜಿ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಇಲಾಖೆ ವ್ಯಾಪ್ತಿಯಲ್ಲಿರುವ ಎಲ್ಲ ಸಕ್ರಿಯ ಕಾರ್ಮಿಕರು ಹಾಗೂ ಫಲಾನುಭವಿಗಳ ಈ ಕೆವೈಸಿ ಪ್ರಕ್ರಿಯೆಯನ್ನು ವಿಶೇಷ ಅಭಿಯಾನದ ಮೂಲಕ ಶೀಘ್ರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನಕ್ಕೆ ಗದಗ್ ಜಿಲ್ಲೆಯಲ್ಲಿ ಸಿದ್ಧತೆಗಳು ಆರಂಭವಾಗಿವೆ ಎಂದು ಗದಗ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇದುವರೆಗೆ ನರೇಗಾ ಯೋಜನೆಯಡಿ ಸುಮಾರು 1,63,000 ಕುಟುಂಬಗಳು ನೋಂದಾಯಿಸಿಕೊಂಡಿದ್ದು, ಅವುಗಳಲ್ಲಿ 1,13,000 ಕುಟುಂಬಗಳು ಸಕ್ರಿಯವಾಗಿವೆ. ಹೊಸ ಯೋಜನೆಯ ಆರಂಭಿಕ ಹಂತದಲ್ಲಿ ಈ ಸಕ್ರಿಯ ಕಾರ್ಮಿಕರಿಗೆ ಈಗಾಗಲೇ ಇರುವ ಹಳೆಯ ಜಾಬ್ ಕಾರ್ಡ್ಗಳ ಆಧಾರದಲ್ಲೇ ಕೆಲಸ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಯೋಜನೆ ಆರಂಭದಲ್ಲಿ ಉಂಟಾಗಬಹುದಾದ ಗೊಂದಲ ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ, ಮನೆಗಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಸೇರಿದಂತೆ ಒಟ್ಟು 30 ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 30 ಪ್ರತ್ಯೇಕ ಪ್ರಕರಣಗಳಲ್ಲಿ 35 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಕೆಲವೆಡೆ ಮಳೆ ಕೊರತೆ. 2029ರೊಳಗೆ ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪ ಮಹಾನಿರ್ದೇಶಕರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
3: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 70 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞ

0: ಆದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಅಣುಭೂತ ಭೂಗೋಳ,
4: ಅಣುಭೂತ ಭೂಗೋಳ,
3: ತಾರಾಂಬರಾದಿಗಳನ್,
4: ತಾರಾಂಬರಾದಿಗಳನ್,
3: ಅಣಿಮಾಡಿ ಬಿಗಿದು,
4: ಅಣಿಮಾಡಿ ಬಿಗಿದು,
3: ನಸು ಸಡಿಲವನು ಇರಿಸಿ,
4: ನಸು ಸಡಿಲವಂ ಇರಿಸಿ,
3: ಕುಣಿಸುತ್ತಿರುವನು ತನ್ನ,
4: ಕುಣಿಸುತ್ತಿರುವನು ತನ್ನ,
3: ಕೃತಿ ಕಂತುಕವನ್,
4: ಕೃತಿ ಕಂತುಕವನ್,
3: ಅದರೊಳ್ ಅಣಗಿದ್ದು ಪರಬೊಮ್ಮ ಮಂಕುತಿಮ್ಮ,
4: ಅದರೊಳ್ ಅಣಗಿದ್ದು ಪರಬೊಮ್ಮ ಮಂಕುತಿಮ್ಮ.
2: ಈ ಭಗವಂತನ ಸೃಷ್ಟಿ ವೈವಿಧ್ಯಮಯ ಅಂತ ನೋಡಿದ್ವಿ. ಎಲ್ಲಕ್ಕೂ ಆದಿ ಪರಬ್ರಹ್ಮ, ಒಂದು ಸಿಂಗ್ಯುಲಾರಿಟಿ, ಒಂದು ಬ್ರಹ್ಮಾಂಡ, ಅದರ ಒಂದು ಸಣ್ಣ ಬೀಜ ಇತ್ತು, ಅದು ವಿಸ್ಫೋಟಗೊಂಡು ಎಲ್ಲ ಸೃಷ್ಟಿಯಾಯಿತು. ಆ ಸೃಷ್ಟಿಯಾದದ್ದೇನು, ಎಲ್ಲವೂ ಕೂಡ ಅಂದ್ರೇನು, ಅಣು, ಅಣು ಅಂದ್ರೆ ಆಟಮ್, ಅತ್ಯಂತ ಸಣ್ಣ ವಸ್ತು, ಅತ್ಯಂತ ಸಣ್ಣ ಮೂಲಭೂತವಾದಂತ ಪಾರ್ಟಿಕಲ್, ಅದು ಕೂಡ ಅಲ್ಲಿಂದಾನೆ ಬಂತು. ಅಲ್ಲಿಂದ ಮುಂದೆ ಅಂಬರಾದಿಗಳು, ತಾರ ಅಂಬರಾದಿಗಳು, ಆಕಾಶ ನಕ್ಷತ್ರ ಅವೆಲ್ಲವೂ ಕೂಡ, ಅದರ ಮಧ್ಯ ಇರುವಂತದ್ದೇನು, ಭೂತ ಭೂಗೋಳಗಳು ಅಂದ್ರೆ ಪಂಚಭೂತಗಳು. ನಾವು ಏನೋ ಬೆಂಕಿ ಇತ್ಯಾದಿಗಳನ್ನ ಭೂಮಿ ಅದೆಲ್ಲ ಹೇಳ್ತೀವಿ, ಅವೆಲ್ಲವೂ ಜೊತೆಗೆ ಭೂತ ಅಂದ್ರೆ ಎಲ್ಲ ಜೀವಿಗಳು ಅಂತ ಕೂಡ ನಾವು ತಗೊಳ್ಬಹುದು, ಎಲ್ಲಿ ಜೀವ ಇರುವಂತ ಎಲ್ಲ ವಸ್ತುಗಳು. ಭೂಗೋಳ ಅಂದ್ರೆ ಭೂಮಿ ಇತ್ಯಾದಿಯ ಎಲ್ಲ ಸೃಷ್ಟಿ, ಎಲ್ಲ ನಾವು ಪ್ಲಾನೆಟ್ಸ್ ಅಂತೆಲ್ಲ ಗ್ರಹಗಳು ಅವೆಲ್ಲ ಏನ್ ಹೇಳ್ತೀವಿ ಅವೆಲ್ಲ. ಸೊ ಅಣುವಿನಿಂದ ಹಿಡಿದು ಅತ್ಯಂತ ವಿಸ್ತಾರವಾದಂತ ಆಕಾಶದವರೆಗೆ ಎಲ್ಲವನ್ನೂ ಸೃಷ್ಟಿ ಮಾಡಿ ಅಣಿ ಮಾಡಿ ಅಂದ್ರೆ ಅದೆಲ್ಲ ರೆಡಿ ಮಾಡಿಕೊಂಡು ಅದನ್ನ ಒಂದಕ್ಕೊಂದು ನಂಟು ಬರೋ ರೀತಿಯಲ್ಲಿ ಬಿಗಿದು, ಒಂದಕ್ಕೊಂದು ಸೇರಿಸಿದಾನೆ, ಅವೆಲ್ಲವನ್ನು ಸೇರಿಸಿ ಬಿಗಿದಿದ್ದಾನೆ. ಅಂದ್ರೆ ಈಗ ಇಂಡಿಪೆಂಡೆಂಟ್ ಆಗಿ ಭೂಮಿ ಮಾತ್ರ ನಾನು ಇರ್ತೀನಿ ಅಂತ ಅನ್ನಕ್ಕಾಗಲ್ಲ ಭೂಮಿಗೆ. ಭೂಮಿ ಇಲ್ಲಿ ಇರೋದಕ್ಕೆ ಅದರ ಸುತ್ತು ಇರೋಂತ ಎಲ್ಲ ಗ್ರಹಗಳು ಮತ್ತೆ ನಕ್ಷತ್ರಗಳು ಕಾರಣ. ನಾನು ಒಂದು ಇಂಚ್ ಆಚೆ ಈಚೆ ಹೋಗ್ಬಿಡ್ತೀನಿ ಅಂತಂದ್ರೆ ಭೂಮಿ ಇಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗೆ ಪ್ರತಿಯೊಂದು ಕೂಡ ಒಂದಕ್ಕೊಂದು ಬಿಗಿದಂತೆ ಇದೆಯಂತೆ, ಒಂದಕ್ಕೊಂದು ಗಟ್ಟಿಯಾಗಿ ಟೈ ಮಾಡಿದ್ದಾರೆ. ಸೊ ಹಾಗಾಗಿ ಈ ಆಕಾರ, ಈ ವ್ಯವಸ್ಥೆ ಇದೆಲ್ಲ ಚಾಲ್ತಿಯಲ್ಲಿದೆ. ಆದ್ರೆ ಭಗವಂತ ಬರೀ ಬಿಗಿದು ಟೈಟ್ ಆಗಿ ಇಟ್ಬಿಟ್ಟಿಲ್ವಂತೆ, ಅದನ್ನ ನಸು ಸ್ವಲ್ಪ ಸಡಿಲವನು ಇರಿಸಿ ಸ್ವಲ್ಪ ಲೂಸ್ ಕೊಟ್ಟಿದ್ದಾನೆ. ಇದು ಹೇಗೆ, ನಾವು ನಿತ್ಯ ನಮ್ಮ ಮನೇಲಿ ನಾಯಿ ಇದೆ, ಆ ನಾಯಿಗೆ ಚೈನ್ ಕಟ್ಟಿರ್ತೀವಿ, ಚೈನ್ ಕಟ್ ನಾವು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದಿಷ್ಟು ಉದ್ದ ಬಿಟ್ಟಿರ್ತೀವಿ, ಆ ನಾಯಿ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ಬೇಕು, ಅಲ್ಲೆಲ್ಲೋ ವಾಸನೆ ನೋಡ್ಬೇಕು, ಇಲ್ಲೆಲ್ಲೋ ಹೋಗ್ಬೇಕು, ಇಲ್ಲೇನೋ ಸಿಕ್ಕತ್ತೆ, ಅದನ್ನ ಹುಡುಕ್ಬೇಕು. ನಾಯಿ ಹೋದ ಕಡೆ ಎಲ್ಲ ನಾವು ಹೋಗೋದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಆ ಚೈನ್ ಅನ್ ಬಿಡ್ತೀವಿ, ಅದ್ ಮುಂದಕ್ಕೆ ಹೋಗುತ್ತೆ. ಬಟ್ ನಾಯಿ ಎಲ್ಲೋ ಹೊರಟೋಗ್ಬಿಡಕ್ ಸಾಧ್ಯನಾ ಅಂದ್ರೆ ಇಲ್ಲ ಇಲ್ಲ ಚೈನ್ ಇದೆ ವಾಪಸ್ ಬಾ ಹೇಳ್ಕೊಳ್ತೀವಿ. ಸೊ ಹಾಗೆ ಈಗ ಹಸು ನಾವು ಕಟ್ಟಬೇಕಾದ್ರೂ ಕೂಡ ಒಂದು ಹೊಲದಲ್ಲೋ ಎಲ್ಲೋ ನಾವು ಕಟ್ಟಿರ್ತೀವಿ, ಗೂಟ ಹಾಕಿ ಹೊಡೆದು ಕಟ್ಟಿರ್ತೀವಿ, ಆ ಹಗ್ಗ ಎಷ್ಟು ದೂರ ಬಿಟ್ಟಿರ್ತೀವಿ, ಬಹಳ ಜೋಪಾನ, ಅದು ರಾಗಿ ತನಕ ಹೋಗಂಗಿಲ್ಲ, ಹುಲ್ಲನ್ನು ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಬೇಕು. ಸೊ ಅಷ್ಟನ್ ಮಾತ್ರ ಸಡಿಲ ಕೊಟ್ಟಿರ್ತೀವಿ, ಬಿಗಿದಿರ್ತೀವ ಹೌದು, ತುಂಬಾ ಬಿಗಿದಿರ್ತೀವ ಇಲ್ಲ, ಸ್ವಲ್ಪ ಸಡಿಲವನ್ನು ಕೊಟ್ಟಿರ್ತೀವಿ. ಸೊ ಹಾಗೆ ಆ ಸಡಿಲವನ್ನೂ ಕೊಟ್ಟು ಬಿಗಿತವನ್ನೂ ಮಾಡಿ ಸೃಷ್ಟಿಯ ವ್ಯವಸ್ಥೆಯನ್ನ ತಯಾರು ಮಾಡಿದಾನಂತೆ, ಅಣಿ ಮಾಡಿದಾನಂತೆ ಭಗವಂತ. ಹಾಗಾಗಿ

0: ಇಲ್ಲಿ ಎರಡೂ ಇದೆ, ಒಂದು ನಿಯಮಾನುಸಾರ ನಡಿಲೇಬೇಕು ಅನ್ನುವಂಥ ಕಟ್ಟಲೆನೂ ಇದೆ, ಆದರೆ ನನಗೆ ವ್ಯಕ್ತಿಗತವಾದಂಥ ಸ್ವಲ್ಪ ಸ್ವಾತಂತ್ರ್ಯವೂ ಇದೆ. ಆ ಸ್ವಾತಂತ್ರ್ಯ ಎಷ್ಟರ ಮಟ್ಟಗಪ್ಪ ಅಂದರೆ ಈ ಚೌಕಟ್ಟನ್ನು ಮೀರಿ ನಾನು ಹೋಗೋಕ್ಕಾಗಲ್ಲ. ಆ ಚೌಕಟ್ಟು ಹೇಗಿದೆಯಪ್ಪ ಅಂತಂದರೆ ನನ್ನನ್ನು ಉಸಿರುಗಟ್ಟಿಸುವಷ್ಟು ಟೈಟಾಗೂ ಇಲ್ಲ. ಸೊ ಹಾಗಾಗಿ ಈ ಅನ್ಯೋನ್ಯತೆ ಇದೆ, ಈ ಅನ್ಯೋನ್ಯತೆ ಇದೆ. ಸೊ ಹಾಗೆ ವ್ಯವಸ್ಥೆಯನ್ನ ಮಾಡಿ ಭಗವಂತ ಈ ಎಲ್ಲ ಜಗತ್ತನ್ನ ಆಟ ಆಡಿಸ್ತಾ ಇದ್ದಾನೆ, ಕುಣಿಸ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತ ಒಂದು ಉಪಮೆಯನ್ನ ಕೊಡ್ತಾರೆ, ಹೋಲಿಕೆಯನ್ನ. ಕಂತುಕ ಅಂದ್ರೆ ಬಾಲ್, ಕಂತುಕ ಅಂದ್ರೆ ಬಾಲ್, ಬಾಲ್ ಆಡಿಸ್ತಾ ಇದ್ದಾನಂತ. ನಾವು ಚಿಕ್ಕವರಾಗಿದ್ದಾಗ ಒಂಥರ ಬಾಲ್ ಬರ್ತಾ ಇತ್ತು, ಅದು ರಬ್ಬರ್ ಬಾಲು. ಅದಕ್ಕೆ ಒಂದು ಅದರ ಒಳಗಡೆಗೆ ಒಂದು ಗಂಟು ಹಾಕಿರುವಂತ ಒಂದು ಇಷ್ಟುದ್ದದ ರಬ್ಬರ್ ಬ್ಯಾಂಡ್ ಬರ್ತಾ ಇತ್ತು. ಅದು ಇವಾಗಿನ ಇದರಲ್ಲಿ ಅದು ಸಿಕ್ಕುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ಅದರ ಜೊತೆ ಆಟ ಆಡಿದ ನೆನಪುಗಳು ಈಗಲೂ ಹಸಿರಾಗಿದೆ. ಅದು ಹೇಗೆ ಅಂದರೆ ಆ ರಬ್ಬರ್ ಬ್ಯಾಂಡನ್ನು ನಾವು ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಿಂದ ಬಾಲನ್ನು ಎಸೆದ್ರೆ ಬಾಲ್ ದೂರ ಹೋಗುತ್ತೆ, ಆದರೆ ಈ ರಬ್ಬರ್ ಬ್ಯಾಂಡ್ ನನ್ನ ಕೈಲೇ ಇರುತ್ತೆ. ಅದು ಎಷ್ಟು ದೂರನೇ ಹೋದ್ರೂ ವಾಪಸ್ ನನ್ನ ಹತ್ರಕ್ಕೆ ರಬ್ಬರ್ ಬ್ಯಾಂಡ್ ಇದು ಹೇಳ್ಕೊಳ್ಳುತ್ತೆ, ಬಾಲನ್ನು ಹೇಳ್ಕೊಳ್ಳುತ್ತೆ. ಸೊ ಹಾಗೆ ಹಿಂಗೆ ಎಸೆಯೋದು ತಿರ್ಗಾ ಆಟೋಮ್ಯಾಟಿಕ್ಕಾಗಿ ಅದು ನನ್ನ ಹತ್ರಕ್ಕೆ ಬರುತ್ತೆ, ಎಸಿ ಆಟೋಮ್ಯಾಟಿಕ್ಕಾಗಿ ನನ್ನ ಹತ್ರಕ್ಕೆ ಬರುತ್ತೆ. ಸೊ ಹಾಗೆ ನಾನು ಬಾಲನ್ನು ಎಸೆದ್ರೂ ಕೂಡ ಅದನ್ನು ವಾಪಸ್ ನನ್ನ ಕಡೆಗೆ ಎಳ್ಕೊಳ್ಳುವಂಥ ಶಕ್ತಿ ನನ್ನಲ್ಲಿದೆ, ಯಾಕೆ ಆ ರಬ್ಬರ್ ಬ್ಯಾಂಡ್ ನನ್ನ ಕೈನಲ್ಲಿದೆ. ಸೊ ಆ ಬಾಲು ಮತ್ತೆ ರಬ್ಬರ್ ಬ್ಯಾಂಡು ಹೇಗೆ ನಾನು ವ್ಯವಸ್ಥೆ ಮಾಡಿದ್ದೀನಪ್ಪ ಅಂದರೆ ಅದರ ಒಳಗಡೆ ಇರುವಂಥ ಯಾವುದೋ ಒಂದು ಅಡ್ಜಸ್ಟ್ಮೆಂಟು ಅದನ್ನು ನನ್ನ ಹತ್ರಕ್ಕೆ ವಾಪಸ್ ಎಳ್ಕೊಂಬರುತ್ತೆ. ಸೊ ಹಾಗೆ ಭಗವಂತ ಕಂತುಕ ಬಾಲ್ ಆಡದಂಗೆ ಇಡೀ ವಿಶ್ವವನ್ನು ಆಡಿಸ್ತಾ ಇದ್ದಾನಂತೆ. ಅದರಲ್ಲೂ ಇದೇ ಥರ ಒಂದು ರಬ್ಬರ್ ಬ್ಯಾಂಡ್ ಇದೆ, ಆಚೆ ಈಚೆ ಯಾರಾದರೂ ಹೋದರೆ ನೀನು ವಾಪಸ್ ಬಾ ಅಂತ ಎಳ್ಕೊಳ್ಳೋ ಅಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಹೇಗೆ ಹೊರಗಡೆ ಇರುವಂಥ ರಬ್ಬರ್ ಬ್ಯಾಂಡಾ ಅಂತಂದರೆ ಅಲ್ಲ, ಅದರ ಒಳಗೆ ಅಣಗಿರೋಂಥ ಒಂದು ಶಕ್ತಿ, ಅದ್ಯಾರು ಅಂತಂದರೆ ಅದು ಕೂಡ ಪರಬ್ರಹ್ಮನೇ. ಸೊ ಹೊರಗಡೆ ಇರೋಂಥ ಬಾಲ್ ಪರಬ್ರಹ್ಮ, ಅದನ್ನು ಹಿಡಿದು ನನ್ನ ಕಡೆಗೆ ತಿರ್ಗಾ ವಾಪಸ್ ಎಳೆಯುವಂಥ ರಬ್ಬರ್ ಬ್ಯಾಂಡು ಅದು ಕೂಡ ಪರಬ್ರಹ್ಮನೇ. ನಾಯಿ ಕರ್ಕೊಂಡು ಹೋಗ್ತಾ ಇರುವಾಗ ನಾಯಿಯೂ ಪರಬ್ರಹ್ಮನೇ, ಆದರೆ ಅದು ಆಚೆ ಈಚೆ ಎಲ್ಲಾದರೂ ಹೋದಾಗ ಅದನ್ನು ನಾನು ಎಳಿತೀನಲ್ಲ ಆ ಚೈನೂ ಕೂಡ ಪರಬ್ರಹ್ಮನೇ. ಸೊ ಹಾಗೆ ಒಳಗೆ ಹೊರಗೆ ಇಡೀ ಎಲ್ಲದರಲ್ಲೂ ವ್ಯಾಪಿಸಿ ಒಂದು ಕಟ್ಟಲೆ, ಒಂದು ನಿಯಮ ಅದನ್ನು ಮಾಡಿ ಆ ನಿಯಮ ಯಾರನ್ನೂ ತುಂಬ ಬಂಧಿಸದಂತೆ ಬಿಗಿಸದಂತೆ ಸ್ವಲ್ಪ ಮಟ್ಟಿಗೆ ಸಡಿಲ ಕೊಟ್ಟು ನನಗನ್ನಿಸ್ಬೇಕು, ಓ ಹೌದಪ್ಪ ನಾನೂ ಕೂಡ ಏನೋ ಒಂದು ನನ್ನದೇ ಆದಂಥದ್ದನ್ನು ಸೃಷ್ಟಿಸ್ಕೊಳ್ತೀನಿ, ನನ್ನದೇ ಆದಂಥ ಒಂದು ವ್ಯಕ್ತಿತ್ವವನ್ನು ನಾನು ಇಟ್ಕೊಳ್ತೀನಿ ಅಂತ ನನಗೆ ಅನ್ನಿಸ್ಬೇಕು. ಆಗ ನನ್ನ ಚೈತನ್ಯಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಅಲ್ವಾ. ಸೊ ಹಾಗೆ ಭಗವಂತ ನಮಗೆ ಆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ, ಆದರೆ ಇದನ್ನು ಮೀರಬೇಡಪ್ಪ ಅಂತನ್ನುವಂಥ ಒಂದು ರೂಲ್ಸ್ನು ಕೂಡ ಮಾಡಿದ್ದಾನೆ. ಇದು ನಮ್ಗೆ ಬಹಳ ಮುಖ್ಯವಾದಂಥ ಒಂದು ಮೇಲ್ಪಂಕ್ತಿ. ನಾವು ಕೂಡ ಬೇರೆಯವ್ರ ಜೊತೆ ವ್ಯವಹರಿಸುವಾಗ ಇದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು. ಬಿಗಿ ಮಾಡಬೇಕು ನಿಜ, ಆದರೆ ಅದು ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಆಗಬಾರ್ದು. ಸ್ವಾತಂತ್ರ್ಯ ಕೊಡಬೇಕು ನಿಜ, ಆದರೆ ಅದು ಸ್ವೇಚ್ಛೆಯಾಗಬಾರ್ದು. ಸೊ ನಾವು ಇತರರೊಂದಿಗೆ ನಮ್ಮ ಸಂಬಂಧವನ್ನು ಕಲ್ಪಿಸ್ಕೊಳ್ಳುವಾಗ ಇದನ್ನ ಈ ಒಂದು ಬ್ಯಾಲೆನ್ಸ್ನ ಭಗವಂತ ಮಾಡಿದಾನಲ್ಲ, ನಾನು ಕೂಡ ಇದನ್ನ ಅಳವಡಿಸ್ಕೊಳ್ಳೋಣ ಅಂತ ನೆನ್ಪಿಟ್ಕೊಳ್ಳುವಂಥದ್ದು ಒಳ್ಳೋದು. ಒಂದು ಆಫೀಸ್ನಲ್ಲೋ, ಒಂದು ನಾವು ಕೆಲಸದ ಒಂದು ವಾತಾವರಣದಲ್ಲೋ, ಮನೆಯಲ್ಲೋ, ಮನೆಯಲ್ಲಿ ಮಕ್ಕಳನ್ನು ಬೆಳೆಸುವಾಗ, ಸೊ ಯಾವುದೇ ಒಂದು ಈ ಥರದ ಸಂಬಂಧವನ್ನು ನಾವು ಕಲ್ಪಿಸ್ಕೊಂಡು ಅದನ್ನು ಬೆಳೆಸ್ಕೊಳ್ಬೇಕು ಅಂತ ಅನ್ನುವಾಗ ಇದನ್ನು ನೆನ್ಪಿಟ್ಕೊಳ್ಳೋಣ. ನಮ್ಮ ಮಕ್ಕಳ ಜೊತೆನೂ ಅಷ್ಟೇ, ಮಕ್ಕಳು ತಂದೆ ತಾಯಿಯರ ಜೊತೆನೂ ಅಷ್ಟೇ. ಏನಪ್ಪ ಇಷ್ಟು ಬಿಗಿ ಮಾಡಿಬಿಟ್ರು ಅಂತ ಮಕ್ಕಳಿಗೆ ಅನ್ನಿಸ್ತಾ ಇರ್ಬೋದು, ಆದರೆ ಅವ್ರಿಗೆ ಗೊತ್ತಿರಬೇಕು ಓ ಬಿಗಿ ಇರಬೇಕು, ಸ್ವೇಚ್ಛೆಯಾಗಬಾರ್ದು ಅಂತ. ಹಾಗೆ ತಂದೆ ತಾಯಿಯರ್ಗೂ ಈ ಬಿಗಿತವೇ ಜಾಸ್ತಿ ಮಾಡುವಂಥ ಒಂದು ಟೆಂಡೆನ್ಸಿ ಇರುತ್ತೆ. ಅದನ್ನು ಬಿಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಅವಕಾಶವನ್ನು ಕೊಟ್ಟಾಗ, ಅರ್ಥ ಮಾಡಿಕೊಂಡಾಗ, ಅಂದರೆ ಬಿಗಿತವೂ ಇರಬೇಕು ಸ್ವಾತಂತ್ರ್ಯವೂ ಇರಬೇಕು ಅನ್ನೋಂಥದ್ದನ್ನು ಅರ್ಥ ಮಾಡಿಕೊಂಡಾಗ ಆಗ ಜೀವನ ಹಸನಾಗುತ್ತೆ. ಯಾಕೆ ಅಂದರೆ ಭಗವಂತನ ಸೃಷ್ಟಿಯಲ್ಲಿರೋಂಥ ನಿಯಮವೇ ಅದು, ಬಿಗಿತವೂ ಇರಬೇಕು ಸಡಿಲವೂ ಇರಬೇಕು. ಇದನ್ನು ನಾವು ನೆನ್ಪಿಟ್ಕೋಬೇಕು.
1: ಕೇಳುಗರೇ,

ಎಲ್ಲರಿಗೂ ನಿತ್ಯದ ಬದುಕಿಗೆ ಕಾಗದ ಬೆಳಗು ಸಂಚಿಕೆ 70 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಾಗದ ಬೆಳಕು ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ನೆಮ್ಮದಿಯ ಬದುಕಿಗೆ ಹಣ ಮಾನದಂಡವೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನೆಮ್ಮದಿಯ ಬದುಕಿಗೆ ಹಣ ಮಾನದಂಡವೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮೊದಲೆಲ್ಲ ಹೆಂಗಸರ ವಯಸ್ಸು ಕೇಳಬಾರದು, ಗಂಡಸರ ಸಂಬಳ ಕೇಳಬಾರದು ಅನ್ನೋ ಒಂದು ವಾಡಿಕೆ ಇದ್ದಿತ್ತು. ಆದರೆ ಇತ್ತೀಚೆಗೆ ಐಟಿ ಕ್ಷೇತ್ರದಲ್ಲಿ ಯಾರಿಗಾದರೂ ಕೆಲಸ ಸಿಕ್ಕಿದೆ ಎಂದರೆ ಸಾಕು, ಜನಗಳು ಎಷ್ಟು ಪ್ಯಾಕೇಜ್ ಎಂದು ಯಾವುದೇ ಮುಲಾಜಿಲ್ಲದೆ ಕೇಳಿಬಿಡುತ್ತಾರೆ. ಇತ್ತೀಚೆಗೆ ನಮ್ಮ ಸಂಬಂಧಿ ಹುಡುಗನೊಬ್ಬನಿಗೆ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಉದ್ಯೋಗ ಸಿಕ್ಕಿತು. ಆತನನ್ನು ಅಭಿನಂದಿಸಿದಾಗ ಆತ ನಿರ್ಭಾವನಕನಾಗಿ ಶುಷ್ಕನಗೆ ಬೀರಿದ. ಅವನು ಮುಖ ಬಾಡಿಸಿಕೊಂಡು ಕೂತಿದ್ದನ್ನು ನೋಡಿ ಈಗ ಕೆಲಸ ಸಿಗೋದೇ ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂಥದ್ದರಲ್ಲಿ ನಿನಗೆ ಕೆಲಸ ಸಿಕ್ಕರೂ ಯಾಕೆ ಬೇಜಾರಲ್ಲಿದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳಿದೆ. ಹ್ಞೂ ಕಣಪ್ಪ, ನಿನ್ನ ಮಾತು ನಿಜ. ನನಗೂ ಕಾಲೇಜಿಗೆ ಬಂದ 16 ಕಂಪನಿಗಳ ಇಂಟರ್ವ್ಯೂ ಎದುರಿಸಿ ಸಾಕಾಗಿತ್ತು. ಕೆಲವದರಲ್ಲಂತೂ ಲಾಸ್ಟ್ ರೌಂಡ್ವರೆಗೂ ಬಂದು ರಿಜೆಕ್ಟ್ ಆದಾಗ ತುಂಬಾ ಹತಾಶೆಯಾಗಿ ನನಗಿನ್ನು ಕೆಲಸವೇ ಸಿಗೋದಿಲ್ಲ ಅಂತ ದಿನವಿಡೀ ಉಪವಾಸ ಇದ್ದು ಅಳ್ತಾ ಇದ್ದೆ. ಕೊನೆಗೆ ಈ ಕೆಲಸ ಸಿಕ್ಕಾಗ ನೀತಿ ಸಿಕ್ಕ ಹಾಗೆ ಆಗಿತ್ತು. ನನ್ನ ಅಪ್ಪ ಅಮ್ಮನಿಗೂ ಕೊನೆಗೂ ಮಗನಿಗೆ ಇಂಜಿನಿಯರಿಂಗ್ ಓದಿಸಿದ್ದು ಸಾರ್ಥಕ ಆಯಿತು ಎನಿಸಿತ್ತು. ಮತ್ತೇನಾಯ್ತೋ, ಈ ಜನಗಳಿದ್ದಾರಲ್ಲ ಸುಮ್ಮನೆ ಇಡ್ತಾರೆ ಅಂದುಕೊಂಡಿದ್ದೀಯ? ಹುಡುಗಂದು ಇಂಜಿನಿಯರಿಂಗ್ ಓದಿ ಆಯ್ತಲ್ಲ, ಕೆಲಸ ಸಿಕ್ತಾ ಅಂತ ಕೇಳುತ್ತಾರೆ. ಸಿಕ್ತು ಅಂತ ಹೇಳಿದ ಕೂಡಲೇ ಪುರುಸೊತ್ತಿಲ್ಲದಂತೆ ಸಂಬಳದ ಪ್ಯಾಕೇಜ್ ಎಷ್ಟು ಲಕ್ಷ ಅಂತ ವಿಚಾರಿಸೋಕೆ ಶುರು ಮಾಡ್ತಾರೆ. ನನ್ನ ಪ್ಯಾಕೇಜ್ ಕಡಿಮೆ ಇರೋದ್ರಿಂದ ಅಯ್ಯೋ ಇಷ್ಟೇನಾ ಅಂತ ಹೇಳಿ ತಮ್ಮ ಮಕ್ಕಳ ಮೊಮ್ಮಕ್ಕಳ ದೂರದ ಸಂಬಂಧಿಕರ ಮಕ್ಕಳ ಐಟಿ ಸ್ಯಾಲರಿ ಪ್ಯಾಕೇಜ್ ಲೆಕ್ಕ ಒಪ್ಸೋಕೆ ಶುರು ಮಾಡ್ತಾರೆ. ಯಾರಿಗೂ ಜಾಸ್ತಿ ಪ್ಯಾಕೇಜ್ ಸಿಕ್ಕಿದ್ದನ್ನು ಎತ್ತಿ ಹಾಡಿ ತೋರಿಸುತ್ತಾರೆ. ಅವರು ಹಾಗೆಲ್ಲ ಹೇಳಿ ಪರೋಕ್ಷವಾಗಿ ನನ್ನನ್ನು ಅನುಮಾನಿಸುತ್ತಿದ್ದಾರೆ ಅನಿಸುತ್ತದೆ. ಇದರಿಂದ ನನ್ನ ಹೆತ್ತವರಿಗೂ ಬೇಸರ, ನನಗೂ ಬೇಸರ. ಕೆಲಸ ಸಿಕ್ಕರೂ ಕೂಡ ಖುಷಿ ಪಡೋಕೆ ಬಿಡೋದಿಲ್ಲ ಈ ಜನ ಎಂದ. ನನಗೂ ಅವನನ್ನು ನೋಡಿ ಪಾಪ ಎನಿಸಿತು. ಮೊದಲೇ ವರ್ಷದಿಂದ ವರ್ಷಕ್ಕೆ ಇಂಜಿನಿಯರಿಂಗ್ ಡಿಗ್ರಿ ಹೋಲ್ಡರ್ಗಳ ಸಂಖ್ಯೆ ಏರುತ್ತಿದೆ, ಜೊತೆಗೆ ಎಐ ಐಟಿ ಕ್ಷೇತ್ರಗಳ ಕೆಲಸವನ್ನು ನುಂಗುತ್ತಿದೆ. ಈಗಿರುವಾಗ ಕೆಲಸ ಸಿಗುವುದೇ ಕಷ್ಟವಾಗಿರುವಾಗ ಸಿಕ್ಕ ಕೆಲಸದ ಸಂತೋಷವನ್ನು ಪ್ಯಾಕೇಜ್ ಲೆಕ್ಕದಲ್ಲಿ ಅಳತೆ ಮಾಡಿ ಒಬ್ಬರಿಗೊಬ್ಬರು ಹೋಲಿಸಿಕೊಂಡು ಇನ್ನೊಬ್ಬರ ಸಂತೋಷವನ್ನು ಕಸಿಯುವ ವಿಘ್ನ ಸಂತೋಷಿಗಳ ಸಂಖ್ಯೆ ಈಗೀಗ ಹೆಚ್ಚಾಗುತ್ತಿದೆ ಎನಿಸಿತು. ದುಡಿಮೆಯ ಸಂತೋಷ ಕೇವಲ ದೊಡ್ಡ ಮಟ್ಟದ ಸಂಬಳದಲ್ಲಿ ಮಾತ್ರ ಇದೆಯಾ? ಈ ದೇಶದ ಅದೆಷ್ಟೋ ಜನ ದಿನಗೂಲಿ ನೌಕರರಾಗಿ ದುಡಿಯುತ್ತಿದ್ದಾರೆ. ಅನೇಕರು ಸ್ವಂತ ಉದ್ಯೋಗ ಮಾಡುತ್ತಿದ್ದಾರೆ, ಅವರಿಗೆಲ್ಲ ನಿರ್ದಿಷ್ಟ ಮೊತ್ತದ ಆದಾಯವಿಲ್ಲ. ಕೂಲಿ ಕಾರ್ಮಿಕರಿಗಂತೂ ಇವತ್ತು ಕೂಲಿ ಸಿಕ್ಕರೆ ನಾಳೆ ಸಿಗುತ್ತದೆ ಎಂಬ ಭರವಸೆ ಕೂಡ ಇರುವುದಿಲ್ಲ. ಆದರೂ ಅವರಲ್ಲಿ ಅನೇಕರು ಇರುವುದರಲ್ಲೇ ಅಚ್ಚುಕಟ್ಟಾಗಿ ತೃಪ್ತಿಯಿಂದ ಬದುಕು ಸಾಗಿಸುತ್ತಿದ್ದಾರೆ. ಇರುವ ಆದಾಯವನ್ನು ಒಂದು ಮಿತಿಯಿಟ್ಟು ಖರ್ಚು ಮಾಡಿ ಒಂದಷ್ಟು ನಾಳಿಗಾಗಿ ಹೂಡಿಕೆ ಮಾಡಿ ಲೆಕ್ಕಾಚಾರದಲ್ಲಿ ಬದುಕಿದರೆ ಒಬ್ಬ ಕಡಿಮೆ ಪ್ಯಾಕೇಜಿನವನು ಸಾಧಾರಣ ಆದಾಯದವನು ಒಂದು 10 ವರ್ಷದಲ್ಲಿ ಶ್ರೀಮಂತನಾಗಬಹುದು. ಆದರೆ ಅದೇ ದೊಡ್ಡ ಮೊತ್ತದ ಸಂಬಳವೆಂದು ಹಿಂದು ಮುಂದು ನೋಡದೆ ಐಷಾರಾಮಿ ಬದುಕು ದುಡ್ಡು ಉಡಾಯಿಸುವವನಿಗೆ 1/2 ಕೋಟಿ ಪ್ಯಾಕೇಜು ಸಾಲಲಿಕ್ಕಿಲ್ಲ.

ಈ ಪ್ರಪಂಚ ಎಷ್ಟು ವಿಚಿತ್ರವಲ್ಲವೇ. ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುತ್ತಾ ಎಸಿ ರೂಮ್ನಲ್ಲಿ ವರ್ಕ್ ಮಾಡುವವರು ಕೆಲವೊಮ್ಮೆ ತಮ್ಮ ಕೆಲಸದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿರುತ್ತಾರೆ. ಸಂಬಳ ಕಡಿಮೆಯಾಯಿತು, ಇನ್ಕ್ರಿಮೆಂಟ್ ಸಿಗಲಿಲ್ಲ, ಪ್ರಮೋಷನ್ ಸಿಗಲಿಲ್ಲ ಎಂದು ಸದಾ ಒಂದಲ್ಲ ಒಂದು ದೂರು ಹೇಳುತ್ತಲೇ ಇರುತ್ತಾರೆ. ಆದರೆ ಅದೇ ತಳ್ಳುಗಾಡಿಯಲ್ಲಿ ಹಣ್ಣು ತರಕಾರಿ ತುಂಬಿಕೊಂಡು ಬೀದಿ ಬೀದಿ ಅಲೆದು ವ್ಯಾಪಾರವನ್ನು ಮಾಡುವವರೊಮ್ಮೆ ಹೋಗಿ ನೋಡಿ, ಬದುಕಿನ ಬಗೆಗೆ ಕಂಪ್ಲೇಟುಗಳೇ ಇಲ್ಲ ಅವರಿಗೆ. ಸಂಜೆ ವೇಳೆಗೆ ತಮ್ಮ ಸರಕು ಖಾಲಿಯಾದರೆ ಅವರು ಅಷ್ಟರಲ್ಲೇ ಸಂತೋಷವನ್ನು ಪಡುತ್ತಾರೆ. ಜೀವನದಲ್ಲಿ ನೆಮ್ಮದಿ, ತೃಪ್ತಿ, ಸಂತೋಷ ಹಣದಿಂದ ಬರುವುದಿಲ್ಲ, ಅದನ್ನು ನಾವೇ ಗಳಿಸಿಕೊಳ್ಳಬೇಕು. ಇರುವ ಭಾಗ್ಯವನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಎಂಬ ಕಗ್ಗದ ಸಾಲುಗಳು ನಮ್ಮ ಬದುಕಿಗೆ ಸದಾ ಪ್ರೇರಣೆಯಾಗಿರಲಿ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನೆಮ್ಮದಿಯ ಬದುಕಿಗೆ ಹಣ ಮಾನದಂಡವೇ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ನೆಮ್ಮದಿಯ ಬದುಕಿಗೆ ಹಣ ಮಾನದಂಡವೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುದ ಕಾರ್ಯಕ್ರಮವನ್ನ ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/7/2026 ಗುರುವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರವರು ಕಿವಿ ಮೂಗು ಹಾಗೂ ಗಂಟಲು ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ

0: ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಒಡಿಶಾದ ರಾಜಧಾನಿ ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟ್ರಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವ ಆಳ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗೆ ಅಧಿಕೃತ ಪತ್ರಗಳನ್ನು ವಿತರಿಸುವ ರಾಷ್ಟೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಡಿಶಾ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳಿಕ ಉಪರಾಷ್ಟ್ರಪತಿಗಳು ಕೋದ್ರಾದಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಈ ಭೇಟಿ ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಉದ್ದಿಮೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲದೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಮುಂದುವರೆಸಿದೆ. ಪ್ರಸಕ್ತ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ 7% ಇರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿದೆ. ಐಎಂಎಫ್ನ ದ್ವೈವಾರ್ಷಿಕ ವಿಶ್ವ ಆರ್ಥಿಕ ದೃಷ್ಟಿಕೋನ ಪರಿಷ್ಕರಣೆ ವರದಿಯ ಪ್ರಕಾರ ಮುಂದಿನ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ 6.4% ಇಳಿಕೆಯಾಗುವ ಸಾಧ್ಯತೆ ಇದೆ. ಖಾಸಗಿ ಬಳಕೆ ಮತ್ತು ಸೇವಾ ಕ್ಷೇತ್ರದಲ್ಲಿನ ಬಲಿಷ್ಠ ಚಟುವಟಿಕೆಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಬೆಂಬಲವಾಗಿವೆ ಎಂದು ವರದಿ ತಿಳಿಸಿದೆ. ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ ಈ ವರ್ಷ 3% ಇರಲಿದೆ ಎಂದು ವರದಿ ಅಂದಾಜಿಸಿದ್ದು, ಭಾರತದ ಬೆಳವಣಿಗೆ ದರವು ಜಾಗತಿಕ ಸರಾಸರಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಮುಂದಿನ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ 3.4% ಏರಿಕೆಯಾಗುವ ನಿರೀಕ್ಷೆ ಇದೆ. ವಿಶ್ವದ ಎರಡನೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿರುವ ಚೀನಾದ ಬೆಳವಣಿಗೆ ದರ ಈ ವರ್ಷ 4.6% ಮುಂದಿನ ವರ್ಷ ಅದು 4.1% ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ದರ ಈ ವರ್ಷ 2.3% ಮತ್ತು ಮುಂದಿನ ವರ್ಷ 2.2% ಇರಲಿದೆ ಎಂದು ಐಎಂಎಫ್ ಅಂದಾಜಿಸಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೋಪ್ರಾ ಮತ್ತು ತೋತಾಪುರಿ ಮಾವಿನ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಮಾರುಕಟ್ಟೆ ಬೆಲೆಯ ಏರಿಳಿತದಿಂದ ರೈತರು ನಷ್ಟಕ್ಕೆ ಒಳಗಾಗದಂತೆ ತಡೆಯುವುದು ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ತಮಿಳುನಾಡು ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಅನುಮೋದನೆ ನೀಡಲಾಗಿದೆ. ಇದರಡಿ ರಾಜ್ಯದಲ್ಲಿ 87,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕೋಪ್ರಾ ಖರೀದಿಸಲಾಗುವುದು. ಇದರಲ್ಲಿ 87,000 ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೋಪ್ರಾ ಹಾಗೂ 226 ಮೆಟ್ರಿಕ್ ಟನ್ ಬಾಲ್ ಕೋಪ್ರಾ ಸೇರಿವೆ. ಸಂಪೂರ್ಣ ಖರೀದಿಯನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಂಎಸ್ಪಿ ಮೌಲ್ಯವನ್ನು ಅನುಮೋದಿಸಲಾಗಿದೆ. ಇದೇ ವೇಳೆ ಈ ವರ್ಷ ತಮಿಳುನಾಡಿನಲ್ಲಿ 96,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ತೋತಾಪುರಿ ಮಾವಿನ ಖರೀದಿಗೂ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಾರುಕಟ್ಟೆ ಬೆಲೆ ಹಠಾತ್ ಕುಸಿತಗೊಂಡಾಗ ರೈತರು ನಷ್ಟಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗದಂತೆ ತಡೆಯುವುದು ಹಾಗೂ ಅವರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ದೊರೆಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ಡ್ರಾಪ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು. ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ನಲ್ಲಿ ನಿರೀಕ್ಷಿತ ಗರಿಷ್ಠ ಭಾರದ ಪರಿಸ್ಥಿತಿಯಲ್ಲೂ ಮುಖ್ಯ ಪ್ಯಾರಾಚೂಟ್ನ ರಚನಾತ್ಮಕ ಸಾಮರ್ಥ್ಯ ಹಾಗೂ ವಿನ್ಯಾಸದ ವಿಶ್ವಾಸಾರ್ಹತೆಯನ್ನು ದೃಢೀಕರಿಸುವುದು ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಎಂದು ಇಸ್ರೋ ತಿಳಿಸಿದೆ. ಗಗನಯಾನ ಮಿಷನ್ಗಾಗಿ ಮುಖ್ಯ ಪ್ಯಾರಾಚೂಟ್ನ ಅರ್ಹತೆ ಪರಿಶೀಲಿಸಲು ನಡೆಸುತ್ತಿರುವ ಐಮ್ಯಾಟ್ ಪರೀಕ್ಷೆಗಳ ಸರಣಿಯಲ್ಲಿ ಇದು 5ನೇ ಪರೀಕ್ಷೆಯಾಗಿದೆ. ಐಮ್ಯಾಟ್ 05 ಯಶಸ್ಸಿನಿಂದ ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ಗೆ ಮುಖ್ಯ ಪ್ಯಾರಾಚೂಟ್ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಅಗತ್ಯ ಆತ್ಮವಿಶ್ವಾಸ ದೊರೆತಿದೆ ಎಂದು ಇಸ್ರೋ ಹೇಳಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯು ಇಂದು ಕೊಚ್ಚಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯ ಅಂಗವಾಗಿ ವಿವಿಧ ದೇಶಗಳ ಸಚಿವರು ನಿನ್ನೆ ಕರಡು ನಿರ್ಣಯದ ಕುರಿತು ಚರ್ಚೆ ನಡೆಸಿದರು. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಕೊಚ್ಚಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದೆ. ಸಚಿವ ಮಟ್ಟದ ಸಭೆಗೂ ಮುನ್ನ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಮಹಿಳಾ ಕಾರ್ಯನಿರತ ಗುಂಪಿನ ಸಭೆಯನ್ನು ಕೊಚ್ಚಿಯಲ್ಲಿ ನಡೆಸಲಾಗಿತ್ತು. ಸಚಿವ ಮಟ್ಟದ ಸಭೆಯ ಜಂಟಿ ನಿರ್ಣಯವನ್ನು ಇಂದು ಸಂಜೆ ಅಂಗೀಕರಿಸುವ ನಿರೀಕ್ಷೆ ಇದೆ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಕಿಲೋಗ್ರಾಂ ತಂಬಾಕಿನ ಬೆಲೆ 200 ರೂಪಾಯಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹರಾಜು ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ 36 ವರ್ಷಗಳ ಬಳಿಕದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜಪಾನ್ನ ರಿಯೋ ತಬಟಾ ಅವರನ್ನು 6-2, 6-1 ಅಂತರದಿಂದ ಮಣಿಸಿದರು. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.
3: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವೃತ್ತಿ ಸಂತೃಪ್ತಿ. ವೈದ್ಯ ವೃತ್ತಿಯ ಅನಾವರಣ ಕುರಿತು ಹೆಚ್ಡಿಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಣ್ಣ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
4: ವೃತ್ತಿ ಸಂತೃಪ್ತಿ. ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
5: ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
4: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
5: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
4: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು

0: ಅನ್ನೋ ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
2: ಈಗಿನ ಒಂದು ಕಾಲಮಾನದಲ್ಲಿ ಈಗ ವೈದ್ಯಕೀಯ ವೃತ್ತಿಯಲ್ಲಿ ಇರುವಂತವರು ಒಂದು ಸೇವೆಯನ್ನ ಮನೋಭಾವವನ್ನ ಮರೆತು ವ್ಯವಹಾರಿಕ ದೃಷ್ಟಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ. ಈ ಒಂದು ವ್ಯವಹಾರಿಕ ವೃತ್ತಿಯನ್ನ ನಿರ್ವಹಿಸ್ತಾ ಇರಬೇಕಾದ್ರೆ

0: ಇವರು ಹಣವನ್ನು ಮಾಡೋದಕ್ಕೆ ಮುಂದಾಗುವಂಥದ್ದು ಯಾವ ರೀತಿ ರೋಗಿಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ, ಅದು ವೈದ್ಯಕೀಯ ವೃತ್ತಿಗೂ ಸಹ ಯಾವ ರೀತಿ ಒಂದು ಅವಮಾನವನ್ನು ಮಾಡಿದಂತಾಗುತ್ತೆ, ಅದ್ರ ಬಗ್ಗೆ ನಿಮ್ಮ ಒಂದು ಸ್ವಯಂ ಅಭಿಪ್ರಾಯವನ್ನು ತಿಳಿಸೋದಾದ.
1: ಆ್ಯಕ್ಚುಲಿ ಪೇಷಂಟು ಬಂದಾಗ ಅವರು ನಾವು ಸಾಮಾಜಿಕವಾಗಿ ಅವರ ಹಿನ್ನೆಲೆ ಆರ್ಥಿಕವಾದ ಹಿನ್ನೆಲೆ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಈ ಕಾಯಿಲೆಗೆ ಅವನ ಕೈಲಿ ಬರ್ಸ್ಲಿಕ್ಕೆ ಸಾಧ್ಯವಾಗುತ್ತೆ, ಅಥವಾ ಈ ಕಾಯಿಲೆಗೆ ನಮ್ಮಿಂದ ಏನಾದರೂ ಬೇರೆ ಮಾರ್ಗ ತೋರಿಸ್ಬೋದಾ, ಅದು ಸುಗಮವಾಗಿ ಅದನ್ನ ನಡ್ಕ ಅವನಿಗೆ ಚಿಕಿತ್ಸೆಗೆ ದಾರಿ ತೋರಿಸ್ಬೋದಾ ಅದು ನಡಿಲಿಕ್ಕೆ, ಈ ಥರದಲ್ಲಿ ಯೋಚನೆ ಮಾಡಬೇಕು. ಈಗ ಏನಕ್ಕಾಗಿ ಇದು ವ್ಯಾವಹಾರಿಕ ಆಗ್ಬಿಟ್ಟಿದೆ ಅಂದರೆ, ಇತ್ತೀಚಿನ ಇದರಲ್ಲಿ ಅವರು ಅಷ್ಟೇ ಖರ್ಚು ಮಾಡಿ ಬಂದಿರ್ತಾರೆ. ಬಂಡವಾಳ ಅವ್ರು ಹಾಕಿದಾಗ ನಾವು ಈಗ ಅದಕ್ಕೆ ಬಂಡವಾಳ ಎತ್ತಬೇಕು, ಅದಕ್ಕೆ ಲಾಭ ಎತ್ತಬೇಕು ಅಂತ ಯೋಚನೆ ಮಾಡ್ತಾರೆ.
0: ಹೌದು,
1: ಇದನ್ನು ಸರ್ಕಾರ ಮನಗಂಡು ಈ ಥರದನ್ನ ತೆಗೆದಾಕಿದ್ರೆ ಮೆರಿಟ್ ಆಧಾರದಲ್ಲೇ ಕೊಟ್ಟು ಯಾವನು ಮೆರಿಟಲ್ಲಿ ಬಂದಿರ್ತಾನೆ ಅಂತವ್ರಿಗೆ ಮಾತ್ರ ನಾವು ಮೆಡಿಕಲ್ ಕೊಟ್ಟು ಫ್ರೀ ಆಗಿ ಓದಿಸಿದಾಗ ಅವ್ರನ್ನ ನಾವು ಇವ್ರೂ ನಾವು ದುಡ್ಡು ಕೊಟ್ಟಿಲ್ಲ, ನಮ್ಮ ಮನೆಯಿಂದ ಹಣ ಹಾಕಿಲ್ಲ, ನಾವು ಬಂಡವಾಳ ಹಾಕಿಲ್ಲ ಅಂದಾಗ ಸ್ವಲ್ಪ ಮೋಸ್ಟ್ಲಿ ಈ ಫ್ರೀ ಆಗಿ ಚಿಕಿತ್ಸೆ ನೀಡಲಿಕ್ಕೆ ಅವ್ರ ಮನಸ್ಸಲ್ಲಿ ಭಾವನೆ ಬರಬಹುದು. ಯಾವಾಗ ನಾವು ಹಣನೇ ಕೊಟ್ಟು ಈಗ ಬಡ್ಡಿಗೆ ತಂದು ಅವ್ನು ಡೊನೇಷನ್ ಕೊಟ್ಟು ಸೇರಿದ್ರೆ
0: ಹೌದು
1: ಅವನಿಗೆ ಮನಸ್ಸಲ್ಲಿ ಏನು ಬರುತ್ತೆ, ನಾನು ಕೊಟ್ಟಿರೋ ಬಡ್ಡಿ ಸಮೇತ ನಾನು ಚಕ್ರ ಬಡ್ಡಿ ವಸೂಲು ಮಾಡ ಈ ಭಾವನೆ ಬರುತ್ತೆ. ಇದು ಏನಾಗುತ್ತೆ, ಸಮಾಜದಲ್ಲಿ ಸಾಮಾನ್ಯ ಮನಸ್ಸಿನ ಮೇಲೆ ದುಷ್ಪರಿಣಾಮಗಳು ಬೀರ್ತವೆ. ಆರ್ಥಿಕ ದುಷ್ಪರಿಣಾಮ ಖಂಡಿತ ಬಿದ್ದೇ ಬೀಳುತ್ತೆ. ಅವನು ಪಾಪ ರೋಗಿ ಆದವನು ಅವನ ಕೈಲಿ ಆರ್ಥಿಕ ಇದನ್ನ ಬರ್ಸ್ಲಿಕ್ಕೆ ಆಗದೆ ಇದ್ದ ಸಮಯದಲ್ಲಿ ಅವನಿಗೆ ಪ್ರಾಣ ಬಿಡೋದೊಂದೇ ದಾರಿ. ಇನ್ನೇನಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಹೊಂದಿಸ್ಲಿಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಇದನ್ನ ಅವನು ಒದಗಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅವನಿಗೆ ಬೇರೆ ದಾರಿ ಇಲ್ಲ. ಈ ತರ ದುಷ್ಪರಿಣಾಮಗಳು ಸಮಾಜದಲ್ಲಿ ಆಗ್ತವೆ, ಈ ತರದವು ಆಗ್ಬಾರ್ದು. ಇದು ಆಗ್ಬಾರ್ದು ಅಂದ್ರೆ ಸ್ವಲ್ಪ ಎಲ್ಲರೂ ಮಾನವೀಯ ದೃಷ್ಟಿಯಿಂದ ಮನುಷ್ಯತ್ವದಿಂದ ಸರ್ಕಾರ ಆಗ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗ್ಲಿ ವೈದ್ಯರಾಗ್ಲಿ ಬೇರೆಯವರೇ ಆಗ್ಲಿ ಯಾರೇ ಆಗ್ಲಿ ಕೆಲಸ ಮಾಡೋರು ಫಸ್ಟು ಮಾನವೀಯತೆ ಗುಣಗಳನ್ನ ಬೆಳೆಸ್ಕೋಬೇಕು. ಬೆಳೆಸ್ಕೊಂಡಾಗ ಇವೆಲ್ಲ ಆಗಲ್ಲ.
0: ಹೌದು,
1: ಈ ತರ ದುಷ್ಪರಿಣಾಮಗಳು ಯಾರು ಆಗಲ್ಲ. ಯಾಕಂದ್ರೆ ಮೊದ್ಲೇ ನಾನು ಹೇಳಿದ್ದೀನಿ, ಊಟದವನು ಯಾವತ್ತಿದ್ರು ಸಾಯ್ಲೇಬೇಕು.
0: ಹೌದು,
1: ಹೋಗಾಗಿ ಏನೂ ಹೊತ್ಕೊಂಡು ಹೋಗಲ್ಲ. ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟಿಗೆ ಅದು ಹೋಗುವಾಗ ನಾನು ಅದನ್ನ 6 ಅಡಿ 3 ಅಡಿ ಜಾಗ ಬಿಟ್ರೆ ಬೇರೆ ಏನೂ ಇಲ್ಲ.
0: ಹೌದು,
1: ನಾವು ಶಾಶ್ವತ ಬಿಟ್ಟು ಹೋಗೋದು ಯಾವುದು, ನಮ್ಮನ್ನ ಸ್ಮರಿಸ್ಕೋತಾರಲ್ಲ. ಉದಾಹರಣೆಗೆ ಬಸವಣ್ಣನವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ವಾಲ್ಮೀಕಿಯವರ ಅಥವಾ ಕನಕದಾಸರಾಗಿರ್ಬೋದು, ಇವ್ರು ಯಾರನ್ನೂ ನಾವು ನೋಡಿಲ್ಲ.
0: ಹೌದು,
1: ಬಟ್ ಕೇಳ್ತಾ ಇರ್ತೀವಿ ಅಂದರೆ ಅವರು ಶಾಶ್ವತವಾಗಿ ಬದುಕಿದ್ದಾರೆ. ಅವರೆಲ್ಲ ಹಣ ಮಾಡಕ್ಕೆ ಹೊರಟಿದ್ರೆ ಅವ್ರ ಹೆಸರು
0: ಇರ್ತಿರ್ಲಿಲ್ಲ,
1: ಅವ್ರು ಯಾರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಸಮಾಜಕ್ಕೆ.
0: ಹೌದು,
1: ಇತ್ತೀಚಿನ ಪೀಳಿಗೆಯಲ್ಲಿ ಅವರು ಪ್ರಪಂಚ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಶಾಶ್ವತವಾಗಿರ್ತಾರೆ. ಅಂದರೆ ಅವರೇ ಶಾಶ್ವತ, ಅವರೇ ದೇವರುಗಳಾಗೋದು. ಈಗ ರಾಮನಾಗಿರ್ಬೋದು ಕೃಷ್ಣ ಆಗಿರ್ಬೋದು ಅವರು ಮನುಷ್ಯರಾಗಿದ್ದವರೇ.
0: ಹೌದು,
1: ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯಗಳಿಂದ ಅವರು ದೇವರಾಗಿದ್ದಾರೆ. ಹಾಗೆಯೇ ಈ ಅಂಬೇಡ್ಕರು, ಬುದ್ಧ, ಬಸವಣ್ಣ, ವಾಲ್ಮೀಕಿ, ಈ ಕನಕದಾಸರು, ಪುರಂದರಸರು ಇವರೆಲ್ಲರೂ ದೇವರ ಸ್ವರೂಪ ಈ ಕಾರಣದಿಂದ. ಯಾಕಂದರೆ ಅವರಲ್ಲಿ ಸ್ವಾರ್ಥ ಭಾವನೆ ಇಲ್ಲ. ಯಾವನಿಗೆ ಸ್ವಾರ್ಥ ದುರಾಸೆ ದುರ್ಬುದ್ಧಿಗಳಿರ್ತವೆ ಇವರುಗಳಿಂದ ಕೆಡುಕು ಸಮಾಜಕ್ಕೆ ಮತ್ತೆ ಮನಸ್ಸಿಗೆ ಯಾರಿಗೂ ಒಳ್ಳೇದು ಮಾಡಲಿಕ್ಕೆ ಆಗಲ್ಲ. ಅವ್ರ ಮನಸ್ಸಲ್ಲೇ ಅದು ಹುಟ್ಟದೇ ಇಲ್ವಲ್ಲ, ನಾನು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಬೇಕು ಅನ್ನೋ ಭಾವನೆ ಬರ್ಬೇಕಾದ್ರೆ ಅವನ ಮನಸ್ಸಿನಾಗಿರ್ಬೇಕು, ಅವನಲ್ಲಿ ಮಾನವೀಯತೆ ಗುಣಗಳಿರ್ಬೇಕು. ಆಗ ಮಾತ್ರ ಈ ತರ ಕಾರ್ಯಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಅವರಿಂದ ಮನಸ್ಸನ್ನೇ ಅಲ್ಲ ಅಂದ್ಮೇಲೆ ನಾವು ಏನನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ.
0: ಹೌದು,
1: ಅವರೆಲ್ಲ ಹಣದಲ್ಲೇ ಇದು ಮಾಡ್ತಾರೆ, ಹೋಗುವಾಗ ಏನು ಹೊತ್ಕೊಂಡು ಹೋಗೋದಿಲ್ಲ. ಅದನ್ನ ಫಸ್ಟ್ ಅವ್ರು ಅರ್ಥ ಮಾಡ್ಕೋಬೇಕು. ಯಾವುದೇ ನಮ್ಮದು ಈ ಒಬ್ಬ ಸಾಮಾನ್ಯ ಮನಸ್ಸಿನಿಂದ ಹಿಡಿದು ಕ್ಲಾಸ್ 1 ಆಫೀಸರ್ ಆಗಿರ್ಬೋದು, ರಾಜಕಾರಣದಲ್ಲಿ ಉನ್ನತ ಮಾಡ್ತಾ ಇವರಿರ್ಬೋದು, ಯಾವನು ಏನನ್ನು ಕೊಂಡು ಹೋಗಲ್ಲ. ಹಾಗಾಗಿ ಫಸ್ಟ್ ಮಾನವೀಯ ಗುಣಗಳ ಬೆಳೆಸ್ಕೊಂಡ್ರೆ ಇವೆಲ್ಲ ಅವ್ರಿಗೆ ಆಟೋಮೆಟಿಕ್ ಆಗಿ ಅಡಾಪ್ಟ್ ಆಗ್ತವೆ. ಸಮಾಜದಲ್ಲಿ ಸಾಮಾನ್ಯ ಮನುಷ್ಯರಿಗೂ ನಾವು ಕಟ್ಟ ಕಡೆಯ ಮನಸ್ಸನಿಗೂ ನಾವು ಎಲ್ಲಾನು ತಲುಪಿಸ್ಬೋದು. ಅವರು ಆವಾಗ ಸ್ಮರಿಸ್ಕೋತಾರೆ, ಅವಾಗ ನೀನು ದೇವರಾಗ್ತೀವಿ.
0: ಹೌದು,
1: ಇಲ್ಲಾಂದ್ರೆ ನೀನೇನು ಇಲ್ಲ, ಮಣ್ಣೊಳಗೆ ಮಣ್ಣಾಗಿ ಗೆದ್ದು ತಿಂದು ನೀನು ಮಲಗ್ತೀಯ ಅಷ್ಟೇ. ನಾಳೆ ದಿನ ನೀನು ಹುಟ್ಟಿಸ್ತ ಮಕ್ಕಳು ನಿನ್ನ ಜೊತೆ ಇದ್ದ ಹೆಂಡತಿನು ನಿಮ್ಮನ್ನು ಸ್ಮರಿಸ್ಕೊಳ್ಳಲ್ಲ.
0: ಹೌದು,
1: ನಿನ್ನ ಯಾವಾಗಲೂ ಒಳ್ಳೆಯ ಮನಸ್ಸತ್ವವನ್ನು ಬೆಳೆಸ್ಕೊಂಡು ಮಾನವೀಯ ಗುಣಗಳು ಬೆಳೆಸ್ಕೊಂಡ್ರೆ ಎಲ್ಲರೂ ನಿಮ್ಮನ್ನು ಸ್ಮರಿಸ್ತಾರೆ, ನೀವು ಯಾವಾಗಲೂ ಜೀವಂತವಾಗಿರ್ತೀರಿ.
0: ಹೌದು.

0: ಅದಷ್ಟು ಈ ವೈದ್ಯಕೀಯ ವೃತ್ತಿಯಲ್ಲಿ ನಾವು ಕಾಣಬೇಕು. ಸಾಮಾನ್ಯವಾಗಿ ವೈದ್ಯಕೀಯ ವೃತ್ತಿ ಒಂದೇ ಅಲ್ಲ, ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನಿದ್ದು ಬೆಳೆಸ್ಕೊಂಡ್ರೆ ಒಬ್ಬರಿಗೊಬ್ಬರು ಪರಸ್ಪರ ಗೌರವ ಕೊಡೋದು, ಸಹಕಾರ ಕೊಡೋದು ಇನ್ನೊಬ್ಬರಿಗೆ. ಮೊದಲಿತ್ತು ಹಳ್ಳಿ ಒಳಗೆ ನಮ್ಮ ತಾತ ನಮ್ಮ ಅಪ್ಪನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ನೋಡ್ತಿದ್ದೋ, ಯಾರಿಗಾದ್ರೂ ಒಂದು ಚಿಕ್ಕ ಕಾಯಿಲೆ ಆದ್ರೂ ಇಡೀ ಹಳ್ಳಿಗೆ ಹಳ್ಳಿ ಬಂದು ನಿಂತ್ಕೊಬಿಡೋದು ಏನು ಅಂತ.
1: ಹೌದು,
0: ಈವಾಗ ಏನಾಗಿದೆ, ಪಕ್ಕದ ಮನೆಯವನು ಏನಾಗಿದೆ ಅಂದ್ರೂ ತಿರುಗಿ ನೋಡಲ್ಲ, ಅವ್ನು ತಾನೇ ನೋಡ್ಕೋತಾನೆ. ಆ ಮನೇಲಿರೋ ಮಕ್ಕಳಲ್ಲೂ ದೊಡ್ಡವ್ ನೋಡ್ಕೋತಾನೆ, ಮಧ್ಯದವ್ ನೋಡ್ಕೋತಾನೆ, ಇಲ್ಲ ಚಿಕ್ಕವ್ ನೋಡ್ಕೋತಾನೆ ಅನ್ಕೊಂಡು ಅವರು ತತ್ಸರಂ ಅನುಭವ.
1: ಹೌದು,
0: ಈ ತರ ಆಗ್ಬಿಟ್ಟಿದೆ ಅಂದ್ರೆ ಮಾನವೀಯ ಮೌಲ್ಯಗಳಿಗೆ ಬೆಲೆನೆ ಇಲ್ದಂಗ ಆಗ್ಬಿಟ್ಟಿದೆ. ಹಾಗಾಗಿ ನಾವು ನೋಡ್ತಾ ಇದೀವಿ ಕಣ್ ಮುಂದೆ ಎಲ್ಲ ನೋಡ್ತಾ ಇದ್ರೆ ಇವೆಲ್ಲ ಏನಪ್ಪ ಅನ್ಸ. ಹಾಗಾಗಿ ಮನಸ್ಸು ಯಾವನೇ ಆಗ್ಲಿ ಇದನ್ನೆಲ್ಲ ಬೆಳೆಸ್ಕೊಳ್ಳಿ ಅಂತ ನಾ ಕೇಳ್ಕೊತಾ ಇದ್ದೀನಿ.
1: ಸರಿ, ಈಗ ಪ್ರತಿನಿತ್ಯ ತಾವು ಹಲವಾರು ರೋಗಿಗಳನ್ನ ನೋಡ್ತಾ ಇರ್ತೀರಾ, ಈಗ ತಮಗೆ ಒಂದು ವೈಯಕ್ತಿಕವಾಗಿ ಮಾನಸಿಕ ಸ್ಥೈರ್ಯ ಆಗಿರ್ಬೋದು ಮತ್ತೆ ಒಂದು ಭಾವನಾತ್ಮಕ ಸ್ಥೈರ್ಯ ಆಗಿರ್ಬೋದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಈ ಒಂದು ವೈದ್ಯ ವೃತ್ತಿಯಲ್ಲಿ ತಾವು ಮುಂದುವರೆದುಕೊಂಡು ಹೋಗೋದಿಕ್ಕೆ?
0: ಅದೇ ಹೇಳಿದ್ನಲ್ಲ, ಹುಡುಗ ಒಬ್ಬ ಆಕ್ಸಿಡೆಂಟ್ ಆಗಿ ಒಂದ್ಸರಿ ನಮ್ಮಲ್ಲಿ ಬರ್ತಾನೆ, ಅವನಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತೆ. ಭಯಂಕರ ಒಳ್ಳೆ ಹುಡುಗ, ದೊಡ್ಡ ಘಟ. ಆ ಹುಡುಗನ ಏನಾಗ್ತದೆ, ಬಂದಾಗ ಎರಡು ಕಾಲು ಎರಡು ಕೈ ಸ್ವಾಧೀನನೇ ಇರಲ್ಲ. ನಾನು ಸಾಕಷ್ಟು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಕಳಿಸಿದೆ, ಈ ಗಂಗಾ ಹಾಸ್ಪಿಟ್ಲಿಗೂ ಕಳಿಸಿದ್ದೆ. ಅವರೆಲ್ಲ ಏನು ಹೇಳಿದ್ರು ಅಂದರೆ ಇದು ಬರಲ್ಲ, ಪ್ರಯೋಜನ ಇಲ್ಲ, ಇವನು ಇವತ್ತೋ ನಾಳೆ ಸಾಯ್ತಾನೆ ಅಂತ ಹೇಳಿ ಕಳಿಸಿದ್ರು. ಬಟ್ ಆಗ ಅಂತ ಹೇಳ್ಬಿಟ್ಟು ನಾನು ಇಂಜುರಿ ಇರಲಿಲ್ಲ ಅಥವಾ ಧೃತಿಗೆಡಲಿಲ್ಲ, ಅವ್ನು ನಮ್ಮ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಸತತವಾಗಿ 6 ತಿಂಗಳು ಅವನಿಗೆ ಚಿಕಿತ್ಸೆ ಕೊಟ್ಟೆ. ಸ್ವಲ್ಪ ಕೈ ಕಾಲು ಅಳ್ಳಾಡ್ಸಕ್ಕೆ ಶುರುವಾದ, ಆಮೇಲೆ ಸ್ವಲ್ಪ ಚೇತರಿಕೆ ಕಾಣಿಸ್ತಾ ಹೋದ ಪಾಪ. ಅದೇ ಹುಡುಗನ್ನ ಸ್ವಲ್ಪ ಇದಾದ್ಮೇಲೆ ಮನೇಲಿ ನಾವು ನೋಡ್ಕೋತೀವಿ ಸರ್ ಕಳಿಸ್ಕೊಡಿ ಅಂದ್ಮೇಲೆ ಕಳಿಸ್ಕೊಟ್ನಲ್ಲ, ಕಳಿಸ್ಕೊಟ್ಟ ಬಹಳ ಸಂತೋಷ ಆಗಿತ್ತು. ಅದೇ ಹುಡುಗ ಪಾಪ ಮನೆಗೆ ಹೋಗಿ 3-4 ದಿನ ಆದ್ಮೇಲೆ ತಿರೋಬಿಟ್ಟ. ಅದು ಬಹಳ ಮನಸ್ಸಿಗೆ ಬೇಜಾರಾದಂತ ವಿಷಯ.
1: ಸರ್, ಇತ್ತೀಚೆಗೆ ನಾವು ಎದುರಿಸಿದಂತಹ COVID-19 ಅಂತಹ ಸಂದರ್ಭಗಳಲ್ಲಿ ವೈದ್ಯರಾದ ಒಂದು ನಿಮ್ಮ ಮೇಲೆ ಅದೊಂದು COVID-19 ಅನ್ನೋಂಥ ಒಂದು ಸಾಂಕ್ರಾಮಿಕ ರೋಗದ ಒಂದು ಅಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರಿತ್ತು, ಜೊತೆಗೆ ಆ ಸಮಯದಲ್ಲಿ ನೀವು ಅನುಭವಿಸಿದಂತಹ ಒಂದು ಸಂತೃಪ್ತಿ, ಭಯ ಮತ್ತು ಭರವಸೆಯ ಬಗ್ಗೆ ನಮ್ಮ ಕೇಳುವವರಿಗೆ ತಿಳಿಸೋದಾದರೆ.
0: ಅಲ್ಲ, COVID-19 ಇದ್ದಾಗ ನಾನು ಆ್ಯಕ್ಚುಲಿ ತೆರಕನಾಂಬಿ PHCನಲ್ಲಿದ್ದೆ. ಮೂಡ್ಲಪೇಟೆ ತಾಲೂಕಿನ ಇನ್ಚಾರ್ಜ್ TH ಆಗಿ ಕಾರ್ಯನಿರ್ವಹಿಸ್ತಿದ್ದೆ. ಆ ಸಮಯದಲ್ಲಿ ನನ್ನ ಕಾರ್ಯಕ್ಷಮತೆಯನ್ನು ನೋಡಿ ನಮ್ಮ DHO ನನಗೆ ಇನ್ಚಾರ್ಜ್ TH ಕೊಟ್ಟರು. ನಾನೇನು ಮಾಡ್ತಿದ್ದೆ, ನನಗೆ ಬೇಕಾದಂಥ ಸ್ವಾಮಿ ಅಂತ ಒಬ್ಬರು ಮತ್ತು ಚಂದ್ರು ಅಂತ ಇಬ್ಬರು ಇವರಿದ್ದರು, ಮೇಲಲ್ಲಿ ತೋರ್ಕರ್ ಅಂತ ಹೇಳ್ತೀವಿ ನಾವು. ಅವ್ರ ಸಹಾಯದಲ್ಲಿ ಇಡೀ ತಾಲೂಕನೇ, ನಾನೇ ವಾಲಂಟಿಯರ್ಗೆ ಅವ್ರ ಜೊತೆ ಹೋಗ್ತಿದ್ದೆ, ಅವ್ರಿಗೆ ಧೈರ್ಯ ತುಂಬ್ತಿದ್ದೆ, ಪೇಷಂಟ್ಗಳನ್ನೂ ನಾನೇ ನೋಡ್ತಿದ್ದೆ, ಈವನ್ ಟೆಸ್ಟ್ಗಳನ್ನೂ ನಾನೇ ಮಾಡ್ತಿದ್ದೆ. ಮಾಡಿ ಸಾಕಷ್ಟು ಹಂಚ್ಕೊಂಡು ಎದುರುಕೊಂಡು ಹಾಸ್ಪಿಟ್ಲ್ ಕಡೆ ಬರದೆ ಅಲ್ಲಿ ಭಯದಲ್ಲಿರ್ತಕ್ಕಂಥವ್ರ ಮನೆಗೆ ಹೋಗಿ ಅಲ್ಲಿ ನಾನೇ ಹೋಗಿ ಟೆಸ್ಟ್ ಇದು ಮಾಡ್ಕೊ ಬರ್ತಿದ್ದೆ. ಮಾಡ್ಬೇಕಾದ್ರೆ ನನಗೂ ಅಂಟಿಸ್ಕೊಂಡಿದ್ದೆ,
1: ನಿಮಗೂ ಸಹ ಬಂದು
0: ನನಗೂ ಕೋವಿಡ್ ಅಂಟಿಸ್ಕೊಂಡೆ. ಬಟ್ ನಾ ಧೃತಿಗೆ ಇಡಲಿಲ್ಲ, ಯಾಕಂದ್ರೆ ಇದೊಂದು ಕಾಯಿಲೆ. ಮನುಷ್ಯ ಯಾವಾಗ ಸ್ಥೈರ್ಯ ಧೈರ್ಯದಲ್ಲಿರ್ತಾನೆ ಯಾವುದು ಏನು ನಮ್ಮನ್ನು ಏನು ಮಾಡಕ್ ಆಗಲ್ಲ.
1: ಹೌದು,
0: ನಾವು ಯಾವಾಗ ಒಂದ್ಸರಿ ಧೃತಿಗೆಡ್ತೀವಿ ಎಲ್ಲ ಬಂದು ನಮ್ಮನ್ನ ಅಟ್ಯಾಕ್ ಮಾಡ್ತಾ ಒಂದೇ ಸರಿ. ಹಾಗಾಗಿ ಅದನ್ನ ಹೊರತುಕೊಂಡಿದ್ರೆ ಯಾವತ್ತಿದ್ರೂ ಸಾಯ್ಲೇಬೇಕು ಅಂತ ನಮ್ಮ ಮನಸ್ಸಲ್ಲಿ ನಾವು ದೃಢ ಸಂಕಲ್ಪ ಮಾಡ್ಕೊಂಡಾಗ ಯಾವ್ದು ಯಾವ್ದಕ್ಕೂ ಎದುರಬೇಕಾಗಿಲ್ಲ, ಸಾವಿಗೂ ಎದುರಬೇಕಾಗಿಲ್ಲ, ಸಾವು ಯಾವತ್ತಿದ್ರು ಸಾಯ್ಲೇಬೇಕಲ್ಲ.
1: ಹೌದು,
0: ಈಗ ನಾವೇನು ಇಲ್ಲಿ ಬಿಟ್ಟು ಹೋಗೋದೇನು ತಗೊಂಡು ಹೋಗೋದೇನು ಏನು ಇಲ್ಲ.
1: ಹೌದು,
0: ಹಾಗಾಗಿ ಪ್ರತಿಯೊಬ್ಬ ಮನಸ್ಸನ್ನು ಧೈರ್ಯವಾಗಿರ್ಬೇಕು ಅಂತ ನಾನೇ ವಾಲಂಟಿಯರಾಗಿ ಹೋಗಿ ಹಳ್ಳಿ ಹಳ್ಳಿಗಳಲ್ಲಿ ಹೇಳ್ತಾ ಅವ್ರಿಗೆಲ್ಲ ಆಹಾರ ಪದಾರ್ಥಗಳನ್ನ ಸರ್ಕಾರದಿಂದ ಕೊಡ್ತಕ್ಕಂಥವ್ರು, ಸಂಘ ಸಂಸ್ಥೆಯವ್ರು ಕೊಡ್ತಕ್ಕಂಥವು ಪ್ರತಿಯೊಂದನ್ನು ಪ್ರತಿ ಮನೆಗೂ, ಯಾಕಂದ್ರೆ ಐಸೋಲೇಷನ್ ಮಾಡಿ ಯಾರನ್ನು ಒಳಗಡೆ ಎಂಟ್ರಿ ಮಾಡಕ್ ಬಿಡ್ತಿರ್ಲಿಲ್ಲ. ನಾವೇ ನಮ್ಮ ವರ್ಕರ್ಗಳನ್ನೆಲ್ಲ ಕರ್ಕೊಂಡೋಗಿ ಹಂಚೋದು, ಆಹಾರ ಪದಾರ್ಥಗಳು ಹಂಚೋದು, ಅವ್ರು ಬೇಕಾದಂಥ ಔಷಧಿಗಳನ್ನ ಪ್ರತಿಯೊಂದನ್ನು ಹಂಚಿ ಅವ್ರನ್ನ ಧೈರ್ಯ ಕೊಟ್ಟು ಕೊಟ್ಟು ನಾವೇ ನಿಂತು ಎಲ್ಲ ಮಾಡ್ತಾ ಇದ್ದೆ. ಬೆಳಿಗ್ಗೆ ಮನೆ ನಮ್ಮ ಮನೆಗೆ ಹೋಗ್ತಾ ಇರಲಿಲ್ಲ, ಅದು ಎರಡ್ ಮೂರು ತಿಂಗಳು ಅದು ಕೋವಿಡ್ ಕಂಟ್ರೋಲ್ ಬರೋವರೆಗೂ ಅಲ್ಲೇ IB ರೂಮ್ ಮಾಡ್ಕೊ, ಅಲ್ಲೇ ಇದ್ಕೊಂಡು ಡಾಕ್ಟರ್ಗಳ ಬೆಟಲಿಯನ್ನು ಇಟ್ಕೊಂಡು ಪ್ರತಿ ಒಂದನ್ನು ನಾವು ಅಲ್ಲೇ ಇದ್ಕೊಂಡು ನನಗೂ ಬಂದಿದ್ರು ಸಹ ನಾನೇ ಚಿಕಿತ್ಸೆ

0: ಸ್ವಯಂ ಚಿಕಿತ್ಸೆ ತಗೊಂಡು ಗುಣಮುಖನಾಗಿ ನಾನು ಅಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೆ. ಈವನ್ ಕೋವಿಡ್ ಬಂದ್ರೂ ಮಲಿಕತ್ತೆ ಇರಲಿಲ್ಲ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಸಾಕಷ್ಟು ಕೆಲಸ ಮಾಡಿ ನನ್ನ ಮನಸ್ಸಿಗೆ ತೃಪ್ತಿ ತರುವಷ್ಟು ಕೆಲಸ ಮಾಡಿ ಸಾಕಷ್ಟು ಜನನ ಕೋವಿಡ್ ಇಂದನೂ ಬಚಾವ್ ಮಾಡಿದ್ವಿ. ಸರಿಯಾದ ಸಮಯದಲ್ಲಿ ಅವ್ರನ್ನ ಗುರುತಿಸಿ ಅವ್ರಿಗೆ ಸೂಕ್ತವಾದಂಥ ಸ್ಥಳಕ್ಕೆ ಕಳಿಸಿ ಅವ್ರಿಗೆ ಸರಿಯಾದ ಸೂಕ್ತ ಚಿಕಿತ್ಸೆ ನೀಡಿಸಿ ಅವರೆಲ್ಲ ಕೋವಿಡ್ ಇಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆ ಟೈಮಲ್ಲಿ ನಮ್ಗೇನು ಅದು ಹೋಗ್ತಾ ಹೋಗ್ತಾ ಇದು ಸಾಮಾನ್ಯ ಮಾಮೂಲಿ ಒಂದು ಕಾಯಿಲೆ ಏನಂಗೆ ಮನವರಿಕೆ ಆಯಿತು. ಮನವರಿಕೆ ಆದಮೇಲೆ ಅವ್ರಿಗೆಲ್ಲ ಇದು ಕಮ್ಮಿ ಆದ ನಂತರ ನಮ್ಮ ಭಾರತ ಸರ್ಕಾರದಿಂದ ಈ ಕೋವಿಡ್ ವ್ಯಾಕ್ಸಿನ್ ಅಂತ ಬಿಟ್ಟರು, ಅದನ್ನ ಕೊಟ್ಟಿಸಿ ಎಲ್ರಿಗೂ ಯಶಸ್ವಿ ಅದು. ವ್ಯಾಕ್ಸಿನ್ ತಗೊಂಡಾಗಿದ್ದರಿಂದ ಇದ್ರಿಗೆ ಪ್ರಮಾಣ ಇಳಿಕೆ ಆಗ್ತಾ ಬಂತು.
1: ಹೌದು, ಕೋವಿಡ್ ಸೋಂಕಿಗೆ ತಗಲುತ್ತಿದ್ದಂತವರ ಪ್ರಮಾಣ ವ್ಯಾಕ್ಸಿನ್ ತಗೊಂಡು
0: ಆಟೋಮೆಟಿಕ್ ಆಗಿ
1: ಕಡಿಮೆ ಆಯಿತು.
0: ಹೌದು, ಇಳಿಕೆ ಆಗೋಯ್ತು, ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗೋಯ್ತು.
1: ಸರಿ, ವೈದ್ಯಕೀಯ ವೃತ್ತಿಯನ್ನು ಆಯ್ಕೆ ಮಾಡಲು ಬಯಸುವಂತವರಿಗೆ ನೀವು ನೀಡುವಂತಹ ಪ್ರಮುಖ ಸಂದೇಶ ಏನು? ಈ ವೃತ್ತಿ ಕೇವಲ ಒಂದು ಆದಾಯದ ಮೂಲವಲ್ಲದೆ ಬದಲಾಗಿ ಒಂದು ಬದುಕನ್ನು ರೂಪಿಸುವ ಸಾಧನ ಅಂತ ತಾವು ಹೇಳೋದಾದ್ರೆ, ಈ ವೃತ್ತಿಯನ್ನು ಬಯಸುವಂತಹ ಯುವಕರಿಗಾಗಿರ್ಬೋದು ಯುವತಿಯರಿಗಾಗಿರ್ಬೋದು ಒಂದು ಕಿವಿಮಾತನ್ನ ಹೇಳೋದಾದ್ರೆ ತಾವು
0: ಏನು? ನಾನು ಏನು ಹೇಳ್ತೀನಿ ಅಂದ್ರೆ, ಅದೇ ಫಸ್ಟ್ ಮಾನವೀಯ ಗುಣ ಬೆಳೆಸ್ಕೊಳ್ಳಿ. ಹಣದಿಂದ ಯಾವಾಗಲೂ ಹೋಗಬಾರ್ದು, ನಾವು ನಮ್ಮಿಂದ ಹಣ ಬರಬೇಕೇ ಹೊರತು ನಾವು ಹಣದ ಹಿಂದೆ ಹೋಗಬಾರ್ದು.
1: ಹೌದು,
0: ಯಾವಾಗಲೂ ನಮ್ಮಿಂದೆ ನೀನು ಮಾಡುವ ಕಾಯಕ. ಈಗ ಒಬ್ಬ ಭಕ್ತ ದೇವಸ್ಥಾನಕ್ಕೆ ಹೋಗ್ತಾನೆ, ಅವನು ದೇವಸ್ಥಾನಕ್ಕೆ ಹೋದಾಗ ದೇವರೇನೋ ನನಗೆ ಉಂಡಿಗೆ ದುಡ್ಡಾಕು, ಮಂಗಳಾರತಿಗೆ ದುಡ್ಡಾಕು ಅಂತ ಕೇಳಲ್ಲ.
1: ಹೌದು,
0: ನಿಮ್ಮ ಭಕ್ತಿಗೆ ತಕ್ಕನಷ್ಟೇ, ನಿಮ್ಮ ಭಾವನೆಗೆ ತಕ್ಕಷ್ಟು, ನಿಮ್ಮ ಕೈಲಾದಷ್ಟೇ ನೀವು ಹಾಕ್ಬಿಟ್ಟು ಹೋಗ್ತೀರಿ. ಅದೇ ರೀತಿ ನೀವು ನಿಮ್ಮ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡಿದ್ರೆ ನಿಜವಾಗೂ ಮನುಷ್ಯರು ನಿಮಗೆ ಬೇಕಾದಂತ ಧನ ಸಹಾಯ, ಧಾನ್ಯ ಸಹಾಯ, ನಿನಗೆ ನೀನು ಬದುಕಲಿಕ್ಕೆ ಏನ್ ಬೇಕು ಎಲ್ಲಾ ಸಹಾಯ ಮಾಡ್ಕೊಡ್ತೀನಿ. ನಿಮಗೆ ನಿಮ್ಮ ಬದುಕನ್ನು ಕಟ್ಕೊಳ್ಲಿಕ್ಕೆ, ಆರ್ಥಿಕ ಬದುಕನ್ನು ಕಟ್ಕೊಳ್ಲಿಕ್ಕೂ ಅವರೇ ಇದು ಮಾಡ್ತಾರೆ. ನೀವು ಆ ರೀತಿಯಲ್ಲಿ ನೀವು ಸಾಕ್ಬೇಕು. ಹಣನೇ ಮಾಡ್ತೀನಿ, ಹಣನೇ ನನಗೆ ಅಲ್ಲ, ಹಣದಿಂದ ನಾನು ಮಜಾ ಮಾಡ್ತೀನಿ ಅದು ಸಾಧ್ಯವೇ ಇಲ್ಲ. ನಿನ್ನ ಆತ್ಮಸಾಕ್ಷಿ ಮತ್ತೆ ನಿನ್ನ ಮನಸ್ಸು ಸಂತೋಷವಾಗದಿಲ್ದೆ ಇಲ್ಲ ಅಂದ್ರೆ ನೀನು ಸುಖದ ಸುಪ್ಪತ್ತಿಗೆ ಅನ್ಕೊಂಡು ಹಣದ ಮೇಲೆ ಮಲಗಿದ್ರು, ಚಿನ್ನದ ಮೇಲೆ ವಜ್ರ ವೈಡೂರು ಯಾವ್ದ್ರ ಮೇಲೆ ಮಲಗಿದ್ರು ನಿನಗೆ ತೃಪ್ತಿನೇ ಇಲ್ಲ ಅಂದಾಗ ನಿನಗೆ ಇನ್ನು ಸಂತೋಷನೂ ಬರಲ್ಲ, ನೀನು ವೈದ್ಯನಾಗಿ ನಿನಗೆ ಉಪಯೋಗನೂ ಬರಲ್ಲ.
1: ಹೌದು,
0: ನಿನಗೆ ತೃಪ್ತಿ ಅನ್ನೋದು ಯಾವಾಗ ಅಂದ್ರೆ ನೀನು ನಿನ್ನ ಆತ್ಮವನ್ನ ಸಂತೃಪ್ತಗೊಳಿಸಿದಾಗ, ನಿನ್ನ ಸೇವೆಯನ್ನ ತೃಪ್ತಿಯಾಗಿ ಕೊಟ್ಟಾಗ, ಮನಸ್ಸು ತೃಪ್ತಿಯಾಗಿ, ನಿನಗೆ ಏನೇನು ಬೇಕು ಎಲ್ಲ ಅದೇ ಭಗವಂತನೇ ಕರುಣಿಸ್ತಾನೆ, ತೊಂದರೆ ಇದಿಲ್ಲ. ಹಾಗಾಗಿ ನೀನು ಮನಸ್ಸೋ ಕಾಯ ಇಚ್ಛೆ ನೀನು ಮಾಡ್ತೀನಿ ಕಾರ್ಯನ, ನನ್ನ ಕಾಯಕವನ್ನು ನಾನು ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ ಅಂತ ಮಾಡ್ತೀನಿ ಅನ್ನೋದಾದರೆ ನೀವು ಈ ವೃತ್ತಿಗೆ ಬರಬೇಕು. ವ್ಯವಹಾರ ಮಾಡ್ತೀನಿ ಅನ್ನೋದಾದ್ರೆ ವ್ಯವಹಾರ ಯಾವ ಥರದಲ್ಲಿ, ಈಗ ಇತ್ತೀಚೆಗೆ ರಿಯಲ್ ಎಸ್ಟೇಟು ಏನೇನೋ ದಗಲ್ಬಾಜಿ ಕೆಲಸಗಳು ಏನೇನೋ ಇದ್ದಾವೆ, ಹಣ ಮಾಡಲಿಕ್ಕೆ ಬೇಕಾದಷ್ಟು ದಾರಿಗಳಿವೆ, ದರೋಡೆ ಎಲ್ಲ ಇದಾವೆ. ಬಟ್ ಇದನ್ನ ಹಣ ಮಾಡ್ಬೇಕು ಅಂತ ಬರಬೇಡಿ, ಕಾಯಕ ಅಂತ ತಿಳ್ಕೊ ಬನ್ನಿ. ನೀವು ಕಾಯಕನ ನಿಮ್ಮ ಮನಸ್ಸು ಇಚ್ಛೆ ಮಾಡಿದಾಗ ಕರೆಕ್ಟಾಗಿ ನಿಮಗೆ ಆ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ನಿಮಗೆ ಧನ, ಆತ್ಮತೃಪ್ತಿ, ನಿಮ್ಮ ಆರೋಗ್ಯ ಎಲ್ಲ ವೃದ್ಧಿ ಆಗುತ್ತೆ.
1: ಪ್ರಸ್ತುತ ವೃತ್ತಿ ಜೀವನದಲ್ಲಿ ಇನ್ನೂ ಏನೆಲ್ಲ ಒಂದು ಹೊಸ ವಿಷಯಗಳನ್ನು ಸಾಧಿಸಬೇಕು ಅಂತ ಅನ್ಕೊಂಡಿದ್ದೀರಾ? ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಭವಿಷ್ಯದಲ್ಲಿ ಆಗಬಹುದಾದಂತಹ ಒಂದು ಬದಲಾವಣೆಗಳ ಬಗ್ಗೆ ನಿಮ್ಮ ದೃಷ್ಟಿಕೋನದಲ್ಲಿ ಏನಾದರೂ ತಿಳಿಸೋದಾದ್ರೆ?
0: ನಾನು ಏನು ಇಲ್ಲ, ಇತ್ತೀಚಿನ ಕಾಯಿಲೆಗಳು ಬೇರೆ ಬೇರೆ ನೀವು ಕೇಳೇ ಇರಲ್ಲ. ಮೊದಲು ಯಾವುದು ಈ ಕಾಲ್ರಾ, ಪ್ಲೇಗು ಈ ತರ ಕಾಯಿಲೆಗಳು ಬರ್ತಿದ್ವಿ. ಈಗ ಈ ಎಬೋಲೋ ಅಂತ ಇನ್ನೊಂದು ಆಫ್ರಿಕಾ ಖಂಡದಲ್ಲಿ ಉತ್ಪತ್ತಿಯಾಗಿದೆ. ಅದು 70-80% ಡೆತ್ ರೇಟ್ ಅಂತ ಹೇಳ್ತಾರೆ. ಸೊ ಈ ತರ ಕಾಯಿಲೆಗಳು ಈ ಮನುಷ್ಯನ ದುರಾಸೆ ಹೇಗಿರುತ್ತೆ ಅದಕ್ಕೆ ತಕ್ಕನಾಗೆ ಕಾಯಿಲೆಗಳು ಹುಟ್ಕೋತಾ ಇರ್ತವೆ. ಯಾಕಂದ್ರೆ ಪ್ರಕೃತಿ ಸಮತೋಲನದಲ್ಲಿ ಇದ್ರೆ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ. ಪ್ರಕೃತಿಯನ್ನ ನೀವು ಯಾವಾಗ ನಾಶ ಮಾಡ್ಕೋತಾ ನಿಮ್ಮ ದುರಾಸೆಗೆ ಪ್ರಕೃತಿಯನ್ನ ನಾಶ ಪಡಿಸ್ತೀರಿ, ಅಲ್ಲಿ ಮಾಮೂಲಿ ಕಂಡು ಕಾಣದಂತ ರೋಗಗಳು ಉಲ್ಬಣ ಹೋಗ್ತಾ ಹೋಗ್ತವೆ, ಉತ್ಪತ್ತಿಯಾಗಿ ಉಲ್ಬಣ ಆಗ್ತಾ ಹೋಗ್ತವೆ. ಅದು ನಿಮ್ಮ ಸರ್ವನಾಶಕ್ಕೂ ದಾರಿ ಮಾಡಿಕೊಡುತ್ತೆ. ಆದ್ರಿಂದ ಯಾರು ಪ್ರಕೃತಿ ಜೊತೆ ಆಟ ಆಡಬಾರ್ದು. ಪ್ರಕೃತಿಯನ್ನು

0: ಹೇಗಿರುತ್ತೆ ಹಾಗೇ ಬಿಡಬೇಕು. ಭೂಮಂಡಲ ಹೇಗಿದೆ, ಅದು ಪ್ರಕೃತಿಯಲ್ಲಿ ಯಾವ ಥರ ಇದೆ, ಮಡ ಗಿರಗಳು, ನೀರು, ಗಾಳಿ, ಇವೆಲ್ಲ ನಾವು ಹೇಗೆ ಸೇವಿಸ್ತಾ ಇರ್ತೀವಿ ನ್ಯಾಚುರಲ್ ಆಗಿ, ಅದು ಹಾಗೇರಾಗೆ ಬಿಡಬೇಕು. ನೀವು ಅದನ್ನ ಮರಗಳನ್ನ ಕಟ್ ಮಾಡ್ತಾ ಹೋಗೋದು, ನದಿಗಳನ್ನ ಕಲುಷಿತಗೊಳಿಸೋದು, ಈ ಗಾಳಿಯನ್ನ ಕಲುಷಿತಗೊಳಿಸೋದು, ಅಂದ್ರೆ ಮಾನವನ ಅವನತಿಗೆ ಅದೇ ದಾರಿ. ಈ ತರ ಮಾಡ್ತಾ ಹೋದಾಗ ಬೇರೆ ಬೇರೆ ರೋಗಗಳು ಉತ್ಪತ್ತಿ ಆಗ್ತವೆ. ಮನುಷ್ಯ ಅವನ ಅಂತ್ಯವನ್ನ ಅವನೇ ನೋಡ್ತಾ ಇರ್ತಾನೆ. ಹೀಗಾಗಿ ಈ ಮನಸ್ಸನಾದವನು ಈ ದುರಾಸೆಯನ್ನ ಬಿಟ್ಟರೆ, ಮತ್ತೆ ಸ್ವಾರ್ಥ ದುರಾಸೆ ಈ ದುರ್ಬುದ್ಧಿಗಳನ್ನು ಬಿಟ್ಟರೆ ಎಲ್ಲ ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ. ಹಿಂದಿನ ಮುಂದಿನ ಪೀಳಿಗೆ, ಮತ್ತೆ ನಮ್ಮ ಈ ಹಿಂದಿನ ಪೀಳಿಗೆ ಯಾವ ತರ ಇತ್ತು, ಮುಂದಿನ ಈಗಿನ ಪೀಳಿಗೆ ಹೇಗಿದೆ, ಮುಂದೆ ಬರ್ತಕ್ಕಂತ ಪೀಳಿಗೆ ಹೇಗಿರುತ್ತೆ, ಇದಕ್ಕೆಲ್ಲ ನಾವು ದಾರಿದೀಪವಾಗಬೇಕು. ನಾವು ದುರ್ನಡತೆ ನಡೆದ್ರೆ ಅವು ನಮ್ಮನ್ನ ಅನುಸರಿಸ್ತಾ ಹೋಗ್ತವೆ.
1: ಹೌದು,
0: ಈಗಿನ ಕಾಲದಲ್ಲಿ ಅದೇ ಆಗಿರೋದು. ಏನೋ ಈ ಮೊಬೈಲ್ ಬಂದು ನಮಗೆ ಬೇಕಾಗಿರ್ತಕ್ಕಂಥದ್ದು ಜಾಸ್ತಿಗಿಂತ ಬೇಡವಾದ್ದೇ ಜಾಸ್ತಿ ಆಗಿದೆ.
1: ಹೌದು,
0: ಇದರಿಂದ ಈಗಿನ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರವರೆಗೂ ಅದ್ಗೇಳಲಿಕ್ಕೆ ಇದು ಒಂದು ಮುಖ್ಯ ದಾರಿ. ಇದರಿಂದ ಸಾಕಷ್ಟು ರೋಗಗಳು ಬರ್ತಾ ಇದ್ದಾವೆ, ಮಾನಸಿಕ ರೋಗಗಳು ಈ ಮೊಬೈಲಿಂದನೂ ಬರ್ತಾ ಇದ್ದಾವೆ. ಈ ಥರ ಅನೇಕ ಕಾಯಿಲೆಗಳು ನಮಗೆ ಗೊತ್ತಿಲ್ಲದಂಗೆ ಉತ್ಪತ್ತಿ ಆಗ್ತಾ ಹೋಗ್ತವೆ. ಇವನ್ನೆಲ್ಲ ಮನಸ್ಸು ಮನಗಂಡು ಸರಿಯಾದ ದಾರಿ ತೋರಿಸ್ಬೇಕಾದವರು, ಸಮಾಜವನ್ನು ತಿದ್ದಬೇಕಾದಂಥವ್ರು ಯಾರು ನಾವು ಮೇಲ್ಪಂಕ್ತಿಯಲ್ಲಿರ್ತೀವಿ, ಅವರುಗಳು ಸಮಾಜವನ್ನು ಒಂದು ಸರಿ ದಾರಿ ತರ್ತಕ್ಕ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕೇ ಹೊರತು ಅವ್ರನ್ನ ದುಶ್ಚಟಕ್ಕೆ ಮತ್ತು ದುರ್ಬುದ್ಧಿಗೆ ನೂಕುವಂತ ಒಂದು ಇದು ಮಾಡಬಾರ್ದು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಹಾಗಾಗಿ ನಾವು ಮುಂದೆ ಈಗ ನಮ್ಮದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗ್ಬೋದು, ಆದರೆ ನಾವು ನಮ್ಮ ವೈದ್ಯಕೀಯ ವೃತ್ತಿ ಇದೆಯಲ್ಲ ಇದಕ್ಕೆ ಫುಲ್ ಸ್ಟಾಪ್ ಇಲ್ಲ, ಅಂತಿಮ ಇಲ್ಲ.
1: ಹೌದು,
0: ನಾವು ರಿಟೈರ್ಡ್ ಆದ್ರೂ ಡಾಕ್ಟ್ರೆ, ವೃತ್ತಿಲಿದ್ರು ಡಾಕ್ಟ್ರೆ.
1: ಹೌದು,
0: ಹಾಗಾಗಿ ಇದ್ರ ಜೊತೆಗೆ ಬೇರೆ ಬೇರೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ನಂಬಿಕೊಂಡು ಸಾರ್ವಜನಿಕರಿಗೆ ಬಡ ಬಗ್ಗರಿಗೆ ನಾವು ಸಹಾಯ ಮಾಡಬಹುದು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ಬೇಕು ಅಂತ ನನ್ನ ಒಂದು ಅನಿಸಿಕೆ ಇದೆ. ನಂತರ ನಮ್ಮಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಸಿ ರಾಯ್ ಅಂತ ಇದ್ರು ಮುಖ್ಯಮಂತ್ರಿಯಾಗಿ. ಅವರು ಮುಖ್ಯಮಂತ್ರಿಯಾಗಿದ್ರು ಒಂದು ಒನ್ ಅವರ್ ಅರ್ಧ ಗಂಟೆ ಪೇಷಂಟ್ ನೋಡ್ಲಿಕ್ಕೆ ಸಮಯ ಕೊಡ್ತಿರುವಂತ ಡೈಲಿ. ಆ ರೀತಿ ನಾನು ಮುಂದೆ ಯಾವುದೇ ಇದ್ರು ಆ ಕಾಯಕನೇ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ. ನಾವು ಯಾವುದೇ ಉನ್ನತ ಮಟ್ಟದ ಒಂದು ಇದಕ್ಕೆ ಹೋದ್ರು ಪ್ರತಿ ಹಳ್ಳಿಗೆ ಹೋದಾಗ್ಲೂ ಒಂದ್ ಗಂಟೆ ಎರಡು ಗಂಟೆ ಅದಕ್ಕೆ ಮೀಸಲಿಟ್ಬಿಡೋದು. ಫಸ್ಟ್ ಪೇಷಂಟ್ಗಳು ನೋಡೋದು, ಆಮೇಲೆ ಮಿಕ್ಕಿದ ಕಾಯಕಗಳು ನೋಡಬೇಕನ ಒಂದು ಮನೋಭಾವ ನನ್ನಲ್ಲಿ ಆಗ್ಲಿಂದ ಇದೆ, ಅದನ್ನೇ ಮುಂದುವರ್ಸ್ಕೋಬೇಕು.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ ಮತ್ತು ತಾಲೂಕಿನ ಜನತೆಗೆ ಏನಾದರೂ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ?
0: ನನ್ನ ತಾಲೂಕಿನಲ್ಲಿ ಏನಾಗಿದೆ ಅಂದ್ರೆ ಇತ್ತೀಚಿನ ಇದರಲ್ಲಿ ವ್ಯಸನಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಏನೋ ಈ ದುಶ್ಚಟಗಳಿಗೆ, ಈ ಕುಡಿತದ ದುಶ್ಚಟ, ಭಂಗಿ, ಅದೇನೋ ಗಾಂಜಾ, ಈ ಥರದ ಜಾಸ್ತಿ ಕೇಳ್ಬಿಡ್ತಾರೆ, ಚಿಕಿತ್ಸೆ ನೀಡ್ತಾ ಇರ್ತೀನಿ ನನ್ನ ಹತ್ರ ಬಂದಾಗ. ಸೊ ಜೀವನ ಅನ್ನೋದು ಬರೀ ಈ ದುಶ್ಚಟಗಳಲ್ಲಿ ಎಂಜಾಯ್ ಮಾಡ್ತೀವಿ, ಕುಡಿದು ನನಗೆ ಎಂಜಾಯ್ ಬರ್ತದೆ, ನಾನು ಹಂಗೆ ಎಂಜಾಯ್ ಮಾಡ್ತೀನಿ. ನೀನು ಒಬ್ಬ ಮನುಷ್ಯನ, ನನಗೆ ಎಷ್ಟೋ ಜನ ನನಗೂ ಹೇಳಿಸಿದ್ರು ನನ್ನ ಫ್ರೆಂಡ್ಗಳು, ನಿಂದು ಒಂದು ಜನ್ಮನ, ನೀನು ಕುಡಿದ್ಮೇಲೆ ಅದೇನಾಗಬೇಕು. ಹಾಗೆ ನಾವು ಜೀವನ ಎಷ್ಟು ದಿನ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ.
1: ಹೌದು,
0: ಆ ನಿಟ್ಟಿನಲ್ಲಿ ಬೇರೆ ಯುವಜನತೆಯನ್ನ ಸಮಾಜವನ್ನ ಆ ನಿಟ್ಟಿನಲ್ಲಿ ತರಬೇಕು. ಯಾಕಂದ್ರೆ ತಾಯಿ ತಂದೆಗಳು ನಮ್ಮ ಮೇಲೆ ಬಹಳ ಭರವಸೆ ಇಟ್ಕೊಂಡಿರ್ತಾರೆ, ನನ್ನ ಮಗ ಒಳ್ಳೆ ಬುದ್ಧಿ ಕಲಿತಾನೆ, ಒಳ್ಳೆ ನಡತೆ ಕಲಿತಾನೆ, ನನ್ನ ಮಗಳು ಒಳ್ಳೆ ಬುದ್ಧಿ ಕಲಿತಾಳೆ, ಒಳ್ಳೆ ಈ ಥರ ಅವರು ನಮ್ಮ ಮೇಲೆ ಬಹಳ ಭರವಸೆ ಇಟ್ಕೊಂಡಿದ್ದಾಗ ನಾವು ಆ ದಾರಿಲೇ ನಡಿಬೇಕೆ ಹೊರತು ಹೇಳೋರು ಕೇಳೋರು ಮಾತು ಕೇಳ್ಕೊಂಡು ನಾವು ಆಳೋದ್ರೆ ತಾಯಿ ತಂದೆಯವರು ಮಾನಸಿಕವಾಗಿ ಅನುಭವಿಸ್ತಾ ಇರ್ತಾರೆ.
1: ಹೌದು,
0: ಪಾಪ ಅವರು ದುಃಖವನ್ನು ಹೇಳ್ಕೊಳಕ್ಕಾಗಲ್ಲ, ಹೇಳಿದ್ರು ಇವ್ರಿಗೆ ಕೇಳೋ ಪರಿಸ್ಥಿತಿಯಲ್ಲಿ ಇವು ಇರಲ್ಲ, ಮೀರೋಗ್ಬಿಟ್ಟಿರ್ತಾರೆ. ಹಾಗಾಗಿ ಯುವಕರಾಗಿರ್ಬೋದು, ಮಕ್ಕಳಿಗೆ ಬೆಳೀತಕ್ಕಂಥ ಮಕ್ಕಳಾಗಿರ್ಬೋದು, ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು. ಮೊದಲು ಜಾಯಿಂಟ್ ಫ್ಯಾಮಿಲಿ ಅಂತ ಇತ್ತು, ಅಲ್ಲಿ ಯಾರೇ ಆಗಲಿ ಅವ್ರು ಆ ಕಡೆ ಈ ಕಡೆ ಹೋಗ್ಬಾರ್ದಂಗೆ ಹಿರಿಯವರು ನಮ್ಗೆ ಒಳ್ಳೆ ಬುದ್ಧಿವಾದ ಹೇಳೋರು, ತಪ್ಪು ಮಾಡಿದ್ರೆ.
1: ಹೌದು,
0: ಈಗೆಲ್ಲ ಮದುವೆ ಆಗ್ತಿದ್ದಂಗೆ ಗಂಡನ್ನ ಬೇರೆ ಕಡೆ ಮಾಡ್ಕೋಗ್ಬಿಡ್ತಾರೆ, ಅವ್ರಿಗೆ ತಿದ್ದವರು ಇರಲ್ಲ, ಹೇಳೋರು

0: ಕೇಳೋರು ದಾರಿ ತಪ್ತಾ. ಹೀಗಾಗಿ ಸಮಾಜ ಹಾಳಾಗ್ತಾ ಇದೆ. ಇನ್ನು ಮುಂದೆನಾದ್ರೂ ಆ ಕೂಡು ಕುಟುಂಬದಲ್ಲಿ ಇದ್ಕೊಂಡು ಒಳ್ಳೆ ಸಂಸ್ಕಾರವನ್ನ ಮಕ್ಕಳಿಗೆ ಹೇಳ್ತಾ ಹೋದ್ರೆ ಒಂದು ಒಳ್ಳೆ ಸಮಾಜ. ನಮ್ಮ ಭಾರತದ ಸಂಸ್ಕೃತಿ ವಿಶ್ವದಲ್ಲಿ ಶ್ರೇಷ್ಠ ಸಂಸ್ಕೃತಿ. ಇವಾಗ ಬೇರೆ ದೇಶಗಳು ನಮ್ಮ ಸಂಸ್ಕೃತಿನ ಅಳವಡಿಸ್ಕೊತಾ ಇದಾವೆ. ನಮ್ಮ ಇಲ್ಲಿ ಜನಗಳು ಏನ್ ಮಾಡ್ತಾ ಇದಾವೆ, ಇತ್ತೀಚಿನ ಪೀಳಿಗೆ ಆ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡು ಕುಡಿದು ಯುವಕರು ಯುವತಿಯರು ಕುಡಿದು ಆಳು ಬಿದ್ದು ಹೋಗ್ತಾ ಇದೆ. ಸಮಾಜದಲ್ಲಿ ತಲೆ ಎತ್ಕೊಂಡು ಹೋಗಕ್ಕಾಗಲ್ಲ. ಆ ರೀತಿ ತಾಯಿ ತಂದೆಯ ಗೌರವವನ್ನು ಹಾಳು ಮಾಡಲಿಕ್ಕೆ ಇತ್ತೀಚಿನ ಇದು ಮಾಡ್ತವೆ. ಸೊ ಹಾಗಾಗಿ ತಾಯಿ ತಂದೆ ತಮ್ಮನ್ನು ಬೆಳೆಸಲಿಕ್ಕೆ, ಓದಿಸ್ಲಿಕ್ಕೆ, ವಿದ್ಯೆ ಕೊಡಿಸ್ಲಿಕ್ಕೆ, ನಿಮ್ಮನ್ನು ಒಂದು ಒಳ್ಳೆ ಉತ್ತಮ ಮಟ್ಟಕ್ಕೆ ತರಲಿಕ್ಕೆ ಎಷ್ಟು ಶ್ರಮ ವಹಿಸ್ತಾರೆ ಅಂತ ಅದು ಅವ್ರಿಗೆ ಗೊತ್ತಿರುತ್ತೆ.
1: ಹೌದು,
0: ಅದನ್ನು ತಾವು ಹಾಳು ಮಾಡಬೇಡಿ ಅನ್ನೋದನ್ನ ಈ ಮುಖಾಂತರ ಈ ಯುವಕರಿಗೆ ಇತ್ತೀಚಿನ ಪೀಳಿಗೆಗೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಈ ಜನಧ್ವನಿ ಮೂಲಕ ಅವ್ರಿಗೆ ಒಂದು ಕಿವಿಮಾತನ್ನ ಈ ರೀತಿಯಾಗಿ ಹೇಳಲಿಕ್ಕೆ ಇಚ್ಛಪಡ್ತೀನಿ.
1: ನಿಮ್ಮ ಮಾತುಗಳು ನಮ್ಮ ಕೇಳುಗರಿಗೆ ಮತ್ತು ವಿಶೇಷವಾಗಿ ವೈದ್ಯರಾಗಲು ಕನಸು ಕಾಣುತ್ತಿರುವಂತಹ ಯುವಕರಿಗೆ ಖಂಡಿತ ಪ್ರೇರೇಪಣೆಯನ್ನು ನೀಡುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಹೀಗೆ ಸಿಗಲಿ ಎಂದು ನಾವು ಸಹ ಹಾರೈಸುತ್ತೇವೆ. ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸಂಪತ್ತಾದ ಆರೋಗ್ಯವನ್ನು ಕಾಪಾಡುವ ನಿಮ್ಮಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿರುವುದು ನಮಗೆಲ್ಲ ಸಹ ಹೆಮ್ಮೆಯ ಸಂಗತಿ. ನಿಮ್ಮ ಪ್ರತಿಯೊಂದು ಉತ್ತರವೂ ಸಹ ವೈದ್ಯರ ಕಠಿಣ ಪರಿಶ್ರಮ ಮತ್ತು ಮಾನವೀಯತೆಯನ್ನು ಬಿಂಬಿಸಿದೆ. ನಮ್ಮೆಲ್ಲರಿಗೂ ವೃತ್ತಿ ಸಂತೃಪ್ತಿ ಎಂದರೆ ಏನು ಎಂಬುದನ್ನು ನೀವು ಮತ್ತೊಮ್ಮೆ ಮನವರಿಕೆ ಮಾಡಿಸಿದ್ದೀರಿ. ತಮಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್.
2: ತುಂಬಾ ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದೇ ರೀತಿ ಮತ್ತೊಂದು ವೃತ್ತಿಯ ಕುರಿತು ಮುಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
3: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯು ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
4: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
5: ಕೇಳುಕರೆ, ಇದುವರೆಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ವೈದ್ಯ ವೃತ್ತಿಯ ಅನಾವರಣ ಕುರಿತು HD ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಕೇಳಿದಿರಿ.

ಹೊಸಮಯ ಆನಂದಮಯ. ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರು ಮತ್ತು SVYM ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ ಇಂದು. ಸಂಸ್ಥೆಯ ಸಿಬ್ಬಂದಿ ವರ್ಗದವರಾದ ಸಂಪತ್ ಕುಮಾರ್, ಪ್ರತೀಕ್ಷಾ ರವರು ತಮ್ಮ ಹುಟ್ಟುಹಬ್ಬದ

ದೇವರು ಇವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷವನ್ನ ನೋಡುವುದಾದರೆ ಬಾಂಬೆ ಸ್ಟಾಕ್ ಏಜೆನ್ಸಿ ಪ್ರಾರಂಭ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಭಾರತದ ಮೊದಲ ಮತ್ತು ಅತಿದೊಡ್ಡ ಸೆಕ್ಯೂರಿಟೀಸ್ ಮಾರುಕಟ್ಟೆಯಾಗಿದೆ. ಇದನ್ನು 1875ರಲ್ಲಿ ಸ್ಥಳೀಯ ಷೇರು ಮತ್ತು ಸ್ಟಾಕ್ ದಲ್ಲಾಳಿಗಳ ಸಂಘವಾಗಿ ಸ್ಥಾಪಿಸಲಾಯಿತು. ಭಾರತದ ಮುಂಬೈ ಮೂಲದ ಬಿಎಸ್ಇ 60,000 ಕಂಪನಿಗಳನ್ನು ಪಟ್ಟಿ ಮಾಡಿದೆ ಮತ್ತು ನ್ಯೂಯಾರ್ಕ್ ಸ್ಟಾಕ್ ಏಜೆನ್ಸಿ, ನಾಟ್ ಲಂಡನ್ ಸ್ಟಾಕ್ ಏಜೆನ್ಸಿ, ಜಪಾನ್ ಸ್ಟಾಕ್ ಗ್ರೂಪ್ ಆಫ್ ಸಾಂಘೈ ಸ್ಟಾಕ್ ಏಜೆನ್ಸಿ ಜೊತೆಗೆ ವಿಶ್ವದ ಅತಿದೊಡ್ಡ ವಿನಿಮಯ ಕೇಂದ್ರಗಳಲ್ಲಿ ಒಂದಾಗಿದೆ. ಚಿಲ್ಲರೆ ಸಾಲ ಮಾರುಕಟ್ಟೆ ಸೇರಿದಂತೆ ಭಾರತದ ಬಂಡವಾಳ ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸಲು ಬಿಎಸ್ಇ ಸಹಾಯ ಮಾಡಿದೆ. ಭಾರತೀಯ ಕಾರ್ಪೊರೇಟ್ ವಲಯದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಬಿಎಸ್ಇ ಏಷ್ಯಾದ ಮೊದಲ ಷೇರು ವಿನಿಮಯ ಕೇಂದ್ರವಾಗಿದೆ ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ಇಕ್ವಿಟಿಗಳ ವ್ಯಾಪಾರ ವೇದಿಕೆಯನ್ನು ಸಹ ಒಳಗೊಂಡಿದೆ. ತೆರವುಗೊಳಿಸುವಿಕೆ, ವಸಾಹತು ಮತ್ತು ಅಪಾಯ ನಿರ್ವಹಣೆ ಸೇರಿದಂತೆ ಇತರ ಬಂಡವಾಳ ಮಾರುಕಟ್ಟೆ ಸೇವನೆಗಳನ್ನು ಒದಗಿಸಲು ಬಿಎಸ್ವೈ ವೈವಿಧ್ಯಮಯವಾಗಿದೆ. ಇದರ ಪ್ರಮುಖ ಅಂಶಗಳನ್ನು ನೋಡುವುದಾದರೆ, ಸ್ಥಳೀಯ ಷೇರು ಮತ್ತು ಷೇರು ದಲ್ಲಾಳಿಗಳ ಸಂಘವಾಗಿ 1875ರಲ್ಲಿ ಸ್ಥಾಪನೆಯಾದ ಬಾಂಬೆ ಸ್ಟಾಕ್ ಏಜೆನ್ಸಿ ಏಷ್ಯಾದ ಮೊದಲ ವಿನಿಮಯ ಮತ್ತು ಭಾರತದ ಅತಿದೊಡ್ಡ ಭದ್ರತಾ ಮಾರುಕಟ್ಟೆಯಾಗಿದೆ. ಹೂಡಿಕೆ ಬಂಡವಾಳವನ್ನು ಹೆಚ್ಚಿಸಲು ಭಾರತೀಯ ಕಾರ್ಪೊರೇಟ್ ವಲಯಕ್ಕೆ ಸಮರ್ಥ ವೇದಿಕೆಯನ್ನು ಒದಗಿಸುವ ಮೂಲಕ ಭಾರತದ ಬಂಡವಾಳ ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಬಿಎಸ್ಇ ಪ್ರಮುಖ ಪಾತ್ರ ವಹಿಸಿದೆ. ಬಿಎಸ್ಇ ತನ್ನ ಎಲೆಕ್ಟ್ರಾನಿಕ್ ವ್ಯಾಪಾರ ವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ. ಇದು ವೇಗವಾಗಿ ಮತ್ತು ಪರಿಣಾಮಕಾರಿ ವ್ಯಾಪಾರ ಕಾರ್ಯರೂಪಗೊಳಿಸುತ್ತದೆ. ಬಿಎಸ್ಇ ಹೂಡಿಕೆದಾರರಿಗೆ ಷೇರುಗಳು, ಕರೆನ್ಸಿಗಳು, ಸಾಲ ಉಪಕರಣಗಳು, ಉತ್ಪನ್ನಗಳು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ವ್ಯಾಪಾರ ಮಾಡಲು ಅನುವು ಮಾಡಿಕೊಟ್ಟಿದೆ. ಬಿಎಸ್ಇ ಹೂಡಿಕೆದಾರರಿಗೆ ಅಪಾಯ ನಿರ್ವಹಣೆ, ತೆರವುಗೊಳಿಸುವಿಕೆ ಇತ್ಯಾದಿ ಮತ್ತು ಹೂಡಿಕೆದಾರರ ಮಾಹಿತಿಯಂತಹ ಇತರೆ ಪ್ರಮುಖ ಬಂಡವಾಳ ಮಾರುಕಟ್ಟೆ ವ್ಯಾಪಾರ ಸೇವೆಗಳನ್ನು ಸಹ ಈ ಬಿಎಸ್ಇ ಒದಗಿಸುತ್ತದೆ. ಬಾಂಬೆ ಸ್ಟಾಕ್ ಏಜೆನ್ಸಿ 1995ರಲ್ಲಿ ಎಲೆಕ್ಟ್ರಾನಿಕ್ ವ್ಯಾಪಾರ ಸಂಸ್ಥೆಯಾಗಿ ವ್ಯವಸ್ಥೆಯಾಗಿ ಬದಲಾಯಿಸಿತು. ಬಾಂಬೆ ಸ್ಟಾಕ್ ಏಜೆನ್ಸಿ 1995ರಲ್ಲಿ ಎಲೆಕ್ಟ್ರಾನಿಕ್ ವ್ಯಾಪಾರ ಸಂಸ್ಥೆಗೆ ಬದಲಾಯಿತು. ಇದು ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ವ್ಯವಸ್ಥೆಗಳು ಒಟ್ಟಾರೆ ಹಣಕಾಸು ಉದ್ಯಮದಲ್ಲಿ ಪ್ರಾಬಲ್ಯ ಸಾಧಿಸಿದ್ದು ಸಾಂಪ್ರದಾಯಿಕ ಮುಕ್ತವಾಗಿ ಕಾಯ್ದಿರಿಸುವ ವ್ಯಾಪಾರ

ವ್ಯಾಪಾರ ವ್ಯವಸ್ಥೆಗಳಿಗಿಂತ ಕಡಿಮೆ ದೋಷಗಳು ವೇಗವಾಗಿ ಕಾರ್ಯಗತಗೊಳಿಸುವುದು ಮತ್ತು ಉತ್ತಮ ದಕ್ಷತೆಯನ್ನು ನೀಡುತ್ತದೆ. ಬಿಎಸ್ಇ ಪಟ್ಟಿಗಳಲ್ಲಿ ಷೇರುಗಳು, ಸ್ಟಾಕ್ ಭವಿಷ್ಯಗಳು, ಸ್ಟಾಕ್ ಆಯ್ಕೆಗಳು, ಸೂಚ್ಯಂಕ ಭವಿಷ್ಯಗಳು, ಸೂಚ್ಯಂಕ ಆಯ್ಕೆಗಳು ಮತ್ತು ಸಾಪ್ತಾಹಿಕ ಆಯ್ಕೆಗಳು ಸೇರಿವೆ. ಬಿಎಸ್ಇ ಒಟ್ಟಾರೆ ಕಾರ್ಯಕ್ಷಮತೆಯನ್ನು 12 ವಲಯಗಳನ್ನು ಒಳಗೊಂಡಂತೆ ಬಿಎಸ್ಇನ ಅತಿದೊಡ್ಡ ಮತ್ತು ಹೆಚ್ಚು ಸಕ್ರಿಯವಾಗಿ ವಹಿವಾಟು ನಡೆಸುವ 30 ಷೇರುಗಳ ಮಾನದಂಡದ ಸೂಚ್ಯಂಕವಾದ ಸೆನ್ಸೆಕ್ಸ್ನಿಂದ ಅಳೆಯಲಾಗುತ್ತದೆ. 1886ರಲ್ಲಿ ಪಾದಾರ್ಪಣೆ ಮಾಡಿದ ಸೆನ್ಸೆಕ್ಸ್ ಭಾರತದ ಅತ್ಯಂತ ಹಳೆಯ ಸ್ಟಾಕ್ ಸೂಚ್ಯಂಕವಾಗಿದೆ. ಬಿಎಸ್ಇ 30 ಎಂದು ಕರೆಯಲ್ಪಡುವ ಈ ಸೂಚ್ಯಂಕವು ಭಾರತದ ಸಂಪೂರ್ಣ ಮಾರುಕಟ್ಟೆಯ ಸಂಯೋಜನೆಯನ್ನು ವಿಶಾಲವಾಗಿ ಪ್ರತಿನಿಧಿಸುತ್ತದೆ. ಬಾಂಬೆ ಸ್ಟಾಕ್ ಏಜೆನ್ಸಿ ಭಾರತದ ಮುಂಬೈನ ದಲಾಲ್ ಸ್ಟ್ರೀಟ್ನಲ್ಲಿದೆ. 1850ರ ದಶಕದಲ್ಲಿ ಸ್ಟಾಕ್ ಬ್ರೋಕರ್ಗಳು ಮುಂಬೈ ಟೌನ್ ಹಾಲ್ ಮುಂದೆ ಒಂದು ಆಲದ ಮರದ ಕೆಳಗೆ ವ್ಯಾಪಾರ ನಡೆಸುತ್ತಿದ್ದರು. ಕೆಲವು ದಶಕಗಳ ವಿವಿಧ ಸಭೆ ಸ್ಥಳಗಳ ನಂತರ ದಲಾಲ್ ಸ್ಟ್ರೀಟ್ ಅನ್ನು ಔಪಚಾರಿಕವಾಗಿ 1874ರಲ್ಲಿ ಸ್ಥಳೀಯ ಷೇರು ಮತ್ತು ಸ್ಟಾಕ್ ಬ್ರೋಕರ್ಸ್ ಅಸೋಸಿಯೇಷನ್ನ ಸ್ಥಳವಾಗಿ ಆಯ್ಕೆ ಮಾಡಲಾಯಿತು. ಇದು ಅಂತಿಮವಾಗಿ ಬಿಎಸ್ಇ ಆಗಿ ಪರಿಣಮಿಸುತ್ತದೆ. ಮುಂಬೈ ಈಗ ಭಾರತದ ಪ್ರಮುಖ ಹಣಕಾಸು ಕೇಂದ್ರವಾಗಿದೆ ಮತ್ತು ದಲಾಲ್ ಸ್ಟ್ರೀಟ್ ಹೆಚ್ಚಿನ ಸಂಖ್ಯೆಯ ಬ್ಯಾಂಕುಗಳು, ಹೂಡಿಕೆ ಸಂಸ್ಥೆಗಳು ಮತ್ತು ಸಂಬಂಧಿತ ಹಣಕಾಸು ಸೇವಾ ಕಂಪನಿಗಳಿಗೆ ನೆಲೆಯಾಗಿದೆ. ಭಾರತಕ್ಕೆ ದಲಾಲ್ ಸ್ಟ್ರೀಟ್ನ ಪ್ರಾಮುಖ್ಯತೆ ಅಮೆರಿಕದ ವಾಲ್ ಸ್ಟ್ರೀಟ್ನಂತೆ ಇರುತ್ತದೆ. ಭಾರತೀಯ ಹೂಡಿಕೆದಾರರು ಮತ್ತು ಪತ್ರಿಕೆಗಳು ದಲಾಲ್ ಸ್ಟ್ರೀಟ್ನ ಹೂಡಿಕೆಯ ಚಟುವಟಿಕೆಯನ್ನು ಉಲ್ಲೇಖಿಸುತ್ತವೆ ಮತ್ತು ಇದನ್ನು ಭಾರತೀಯ ಹಣಕಾಸು ಉದ್ಯಮವನ್ನು ಪ್ರತಿನಿಧಿಸಲು ಬಳಸುತ್ತವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ಬಾಂಬೆಯ ಸ್ಟಾಕ್ ಏಜೆನ್ಸಿ ಬಗ್ಗೆ ಪ್ರಮುಖ ಮಾಹಿತಿಗಳನ್ನ ಕೇಳ್ತಾ ಇದ್ರೆ. ಇಲ್ಲಿಗೆ ಇವತ್ತಿನ ವಿಶೇಷ ದಿನದ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/7/2026 ಗುರುವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರವರು ಕಿವಿ ಮೂಗು ಹಾಗೂ ಗಂಟಲು ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 55 ರೂಪಾಯಿ, ಪೆನ್ಸಿಲ್ ಬೀನಿಸ್ 60 ರೂಪಾಯಿ, ಮೆಣಸಿನಕಾಯಿ 22 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 6 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 8 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 33 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 20 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 22 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಈಗ ಪ್ರೋಟೀನ್ಗಳನ್ನು ನೋಡಬಹುದು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಿಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಈಗ ಪ್ರೋಟೀನ್ಗಳನ್ನು ನೋಡಬಹುದು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಪ್ರೋಟೀನ್ಗಳೆಂದರೆ ನಮಗೆ ಗೊತ್ತು ಎನ್ನುವುದು ಬರಿಯ ಭ್ರಮೆ. ಅವು ಹೇಗಿವೆ ಎನ್ನುವುದರ ಚಿತ್ರವು ನಮಗೆ ಕಣ್ಣಿಗೆ ಬರುವುದಿಲ್ಲ. ಹನಿ ರಕ್ತದಲ್ಲಿರುವ ಸಾವಿರಾರು ಪ್ರೋಟೀನ್ಗಳಲ್ಲಿ ಕೆಲವು ರಕ್ತಕ್ಕೆ ಬಣ್ಣ ಕೊಟ್ಟರೂ ಆ ಬಣ್ಣ ಕೊಟ್ಟ ಪ್ರೋಟೀನ್ಗಳು ಹೇಗಿವೆ ಎಂಬುದನ್ನು ಕಣ್ಣಾರೆ ಕಾಣುವುದು ಸಾಧ್ಯವೇ ಇಲ್ಲ. ಇಂತಹ ಸೂಕ್ಷ್ಮವಾದ ಕಣಗಳನ್ನು ಇದೀಗ ನೋಡಲು ಸಾಧ್ಯವಂತೆ. ಅದು ಹೇಗೆ ಎಂದಿರ, ಅಮೆರಿಕಾದ ಮ್ಯಾಂಚೆಸ್ಟರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಜೀವ ವಿಜ್ಞಾನಿ ಇಂಜಿನಿಯರ್ ಎಡ್ವರ್ಡ್ ಬಾನೆಡ್ ಮತ್ತು ಸಂಗಡಿಗರ ಪ್ರಕಾರ ಕಾಣುವಷ್ಟು ದೊಡ್ಡದಾಗಿಸಿ ನೋಡಬಹುದಂತೆ. ಅಂದರೆ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ವಾಮನನಾಗಿರುವ ಕಣಗಳನ್ನು ಕಣ್ಣಿಗೆ ಅಲ್ಲದಿದ್ದರೂ ಸಾಧಾರಣ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಕಾಣುವಷ್ಟು ದೊಡ್ಡದಾಗಿಸಿ ಕಾಣುವಂತಹ ತಂತ್ರವನ್ನು ಇವರು ರೂಪಿಸಿದ್ದಾರೆಂದು ಬಯೋ ಆಕ್ಸಿವರ್ಸ್ ಪತ್ರಿಕೆ ವರದಿ ಮಾಡಿದೆ. ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿರುವುದನ್ನು ಹಿರಿದಾಗಿಸಿದರೆ ನೋಡುವುದು ಸಾಧ್ಯ ಎನ್ನುವುದು ಸಾಮಾನ್ಯ ಜ್ಞಾನ. ಅದೇ ತಂತ್ರವನ್ನು ದೂರದಲ್ಲಿರುವ ಚುಕ್ಕಿಗಳನ್ನು ನೋಡಲು ಬಳಸುವ ದೂರದರ್ಶಕ ಹಾಗೂ ಅತಿ ಸೂಕ್ಷ್ಮವಾದ ರೋಗಾಣುಗಳನ್ನು ಕಾಣಲು ಬಳಸುವ ಸೂಕ್ಷ್ಮದರ್ಶಕ ಅಥವಾ ಮೈಕ್ರೋಸ್ಕೋಪ್ ಮಾಡುತ್ತವೆ. ನಮ್ಮ ಕಣ್ಣು ಸುಮಾರು 1 ಮಿಲಿಮೀಟರ್ ಅಥವಾ 0.0167 ಡಿಗ್ರಿಯಷ್ಟು ದೂರ ನಡುವೆ ಇರುವ ಎರಡು ವಸ್ತುಗಳನ್ನು ಸ್ಪಷ್ಟವಾಗಿ ಗುರುತಿಸಬಲ್ಲದು. ಒಂದು ವೇಳೆ ಆ ವಸ್ತುಗಳು ಈ ದೂರಕ್ಕಿಂತಲೂ ಹತ್ತಿರವಾಗಿದ್ದರೆ ಆ ಕಣ್ಣಿಗೆ ಅವೆರಡು ಒಂದಾಗಿ ಕಾಣಿಸುತ್ತದೆ. ದೂರದರ್ಶಕಗಳು ಸೂಕ್ಷ್ಮ ದರ್ಶಕಗಳು ಮಾಡುವುದು ಇಷ್ಟ. ತಾವು ತೋರಿಸಿರುವ ವಸ್ತುಗಳನ್ನು ಇಗ್ಗಲಿಸಿ ಅವುಗಳ ನಡುವಣ ದೂರ ಹೆಚ್ಚಿಸಿ ಅವು ನಮ್ಮ ಕಣ್ಣಿಗೆ ಸ್ಪಷ್ಟವಾಗುವಂತೆ ಮಾಡತೊಡಗುತ್ತವೆ. ಇದನ್ನೇ ಮ್ಯಾಗ್ನಿಫಿಕೇಶನ್ ಅಥವಾ ಹಿಗ್ಗಲಿಕೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ವಸ್ತುಗಳು ಹಿಗ್ಗುವುದಿಲ್ಲ, ಅವುಗಳ ನಡುವಣ ದೂರವೂ ಬದಲಾಗಿರುವುದಿಲ್ಲ. ಆದರೆ ದೂರದರ್ಶಕ ಸೂಕ್ಷ್ಮ ದರ್ಶಕಗಳಲ್ಲಿ ಜೋಡಿಸಿರುವ ಮಸೂರಗಳು ಬೆಳಕನ್ನು ಹಿಗ್ಗಲಿಸುವುದರಿಂದ ಈ ಪರಿಣಾಮ ಕಾಣಿಸುತ್ತದೆ. ಅಂದರೆ ವಸ್ತುವನ್ನಲ್ಲ, ಅದರ ಬಿಂಬವನ್ನಷ್ಟೇ ಇವು ಹಿಗ್ಗಿಸುತ್ತವೆ. ಈ ರೀತಿಯಲ್ಲಿ ಕಾಣುವುದಕ್ಕೂ ಒಂದು ಮಿತಿ ಇದೆ. ಬೆಳಕಿನ ತರಂಗ ದೂರಕ್ಕಿಂತಲೂ ಬಹಳ ಕಿರಿದಾಗಿರುವ ವಸ್ತುಗಳನ್ನು ಕಾಣಲಾಗುವುದು. ಸೂಚಿಯ ಮೊನೆಗಿಂತಲೂ ಕಿರಿದಾದ ವಸ್ತುವಿಗೆ ಸೂಚಿಯಿಂದ ಚುಚ್ಚಿದರೂ ಅದು ಸುತ್ತಿಗೆಯಿಂದ ಬಡಿದಂತೆ ಆಗುತ್ತದೆ ಅಷ್ಟೆ. ಹಾಗೆಯೇ ಇದುವೂ ಕೂಡ ಬೆಳಕಿನ ತರಂಗಗಳ ದೂರಕ್ಕಿಂತಲೂ ಕಿರಿದಾಗಿರುವ ವಸ್ತುಗಳನ್ನು ಬೆಳಕು ಸ್ಪಷ್ಟವಾಗಿ ಗುರುತಿಸಲಾಗದು. ವೈರಸ್ಗಳು, ಜೀವಕೋಶದ ಹಲವಾರು ಅಂಗಗಳು, ಇಂತಹ ಅತಿ ಸೂಕ್ಷ್ಮ ವಸ್ತುಗಳು, ಇವನ್ನು ಕಾಣಲು ಬೇರೆ ತಂತ್ರಗಳು ಬಳಸಬೇಕು. ಅದಕ್ಕಾಗಿ ವಿಜ್ಞಾನಿಗಳು ಎಲೆಕ್ಟ್ರಾನಿಕ್ ದೂರದರ್ಶಕಗಳನ್ನು ಬಳಸತೊಡಗುತ್ತಾರೆ. ಎಲೆಕ್ಟ್ರಾನಿಕ್ ದೂರದರ್ಶಕ ಕೆಲಸ ಮಾಡುವುದು ಹೀಗೆ, ಅದು ಬೆಳಕಿಗಿಂತಲೂ ಕಿರಿದಾದ ತರಂಗದೂರದ ಎಲೆಕ್ಟ್ರಾನಿಕ್ಗಳನ್ನು ಕಾಣಬೇಕಿರುವ ವಸ್ತುಗಳತ್ತ ಬೀಸುತ್ತದೆ. ವಸ್ತುವನ್ನು ತಾಗಿದ ಎಲೆಕ್ಟ್ರಾನ್ಗಳು ಅಲ್ಲಿಂದ ಅಡ್ಡಾಡಿ ಚದುರುತ್ತವೆ ಅಷ್ಟೆ. ಅವು ಚದುರಿ ಹುಟ್ಟುವ ವಿನ್ಯಾಸವನ್ನು ಬಳಸಿಕೊಂಡು ಆ ವಸ್ತುವಿನ ಚಿತ್ರಣವನ್ನು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಗುರುತಿಸುತ್ತದೆ. ವೈರಸ್ಗಳ ಚಿತ್ರಣ ಹೀಗೆ ಸಾಧ್ಯ. ಪ್ರೋಟೀನ್ಗಳು ವೈರಸ್ಗಿಂತಲೂ ಬಲು ಸೂಕ್ಷ್ಮ. ಅವನ್ನು ಕಾಣುವುದು ಹೇಗೆ ಎಂದಿರ, ಇದುವರೆಗೂ ಪ್ರೋಟೀನ್ನ ಚಿತ್ರಗಳು ಸ್ಪಷ್ಟವಾಗಿ ಕಾಣಲಾಗಿರಲಿಲ್ಲ. ಏನಿದ್ದರೂ ಅದಕ್ಕೆ ಬಣ್ಣ ಹಚ್ಚಿ ಆ ಬಣ್ಣವಷ್ಟೇ ನೋಡಬಹುದು ಸಾಧ್ಯವಿತ್ತು. ಒಟ್ಟಾರೆ ಪ್ರೋಟೀನ್ನ ಇರುವನ್ನು ಕಾಣಬಹುದಿತ್ತಾದರೂ ಅದರ ಪ್ರಕಾರ, ಅದರ ಆಕಾರ, ವಿನ್ಯಾಸ ಗೊತ್ತಾಗುತ್ತಿರಲಿಲ್ಲ. ಇದನ್ನು ತಿಳಿಯಲು ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಎನ್ನುವ ತಂತ್ರವನ್ನು ಬಳಸುತ್ತಿದ್ದರು. ಇದು ಪ್ರೋಟೀನ್ನಿಂದ ಚದುರಿದ ಎಕ್ಸ್ರೇಯನ್ನು ಗುರುತಿಸಿ ತನ್ನ ಮೂಲಕ ಪ್ರೋಟೀನ್ನ ಮೈಮೇಲಿರುವ ಉಬ್ಬು ತಗ್ಗುಗಳನ್ನು ಗುರುತಿಸುತ್ತಿತ್ತು. ಒಂದು ರೀತಿಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಲ್ಲಿನ ಶಿಲ್ಪದ ಮೇಲೆ ಕೈಯಾಡಿಸಿ ಅದು ಹೇಗೆ ಎಂದು ಊಹಿಸಿದ ರೀತಿ ಎನ್ನಬಹುದು. ಇದೀಗ ಬಾಲ್ನೆಟ್ ತಂಡ ಇಷ್ಟು ಸೂಕ್ಷ್ಮವಾದ ಪ್ರೋಟೀನ್ ಅಣು, ಆ ಅಣುವನ್ನು ಸಾಧಾರಣ ಸೂಕ್ಷ್ಮದರ್ಶಕದ ಮೂಲಕ ಕಾಣಿಸುವಂತೆ ಮಾಡಿದ. ಇದಕ್ಕಾಗಿ ಇವರು ಹೂಡಿದ ಉಪಾಯ ವಿಶಿಷ್ಟ. ಸೂಕ್ಷ್ಮವಾದ

0: ವಸ್ತುವಿನ ಬಿಂಬವನ್ನು ಹಿರಿದಾಗಿಸುವ ಬದಲು ವಸ್ತುವನ್ನೇ ಹಿರಿದಾಗಿಸಿಬಿಟ್ಟರೆ ಹೇಗೆ ಎನ್ನುವುದು ಇವರ ಉಪಾಯವಾಗಿದೆ. ಅಂದರೆ ಕಣ್ಣಿಗೆ ಕಾಣದ ಪ್ರೋಟೀನ್ ಅನ್ನು 1,000 ಅಥವಾ 10,000 ಪಟ್ಟು ಹಿಗ್ಗಿಸಿ ಬಿಟ್ಟರೆ ಅದು ಕಾಣಬಹುದಷ್ಟೇ. ಈ ರೀತಿಯಲ್ಲಿ ಪ್ರೋಟೀನ್ನ ಪ್ರತಿಯೊಂದು ಅಣುವನ್ನು ಸಮ ಪ್ರಮಾಣದಲ್ಲಿ ದೊಡ್ಡದಾಗಿಸಿದರೆ ವಾಮನನೇ ದೊಡ್ಡದಾಗಿಸಿ ತ್ರಿವಿಕ್ರಮ ಗಾತ್ರದಲ್ಲಿ ತೋರಿದಂತೆ ಆಗುತ್ತದೆ. ಇದು ಸಾಧ್ಯವೇ ಎನ್ನುವ ಅನುಮಾನ ವಿಜ್ಞಾನಿಗಳಿಗೆ ಇತ್ತು. ಏಕೆಂದರೆ ಯಾವುದೇ ಅಣುವನ್ನು ಹಿಡಿದು ಎಳೆದಾಗ ಅದು ಒಂದು ದಿಕ್ಕಿನಲ್ಲಿ ಹಿಗ್ಗಿ ಇನ್ನೊಂದು ದಿಕ್ಕಿನಲ್ಲಿ ಕುಗ್ಗಬಹುದಷ್ಟೇ. ಹಂಗಾದಂತೆ ಎಲ್ಲ ದಿಕ್ಕಿನಲ್ಲೂ ಸಮವಾಗಿ ಇದು ಹಿಗ್ಗುವಂತೆ ಮಾಡಿಕೊಟ್ಟಿತು. ಇದನ್ನು ಕೇವಲ ವಿಶಿಷ್ಟ ಪಾಲಿಮರ್ಗಳಲ್ಲಿ ಬಳಸಬಹುದು ಎಂದು ಬಾಲ್ಡೆನ್ ತಂಡ ರೂಪಿಸಿದ. ಇದೊಂದು ಹೈಡ್ರೋಜೆಲ್, ಅರ್ಥಾತ್ ನೀರನ್ನು ಹೀರಿಕೊಂಡು ಉಬ್ಬುವ ಅಣು. ಇದನ್ನು ಪ್ರೋಟೀನ್ಗೆ ತಳುಕಿಸಿಟ್ಟು ನೀರನ್ನು ಉಡಿಸಿದರೆ ಸಾಕು, ಪ್ರೋಟೀನ್ನ ಜೊತೆಗೆ ಅದು ಉಬ್ಬತೊಡಗುತ್ತದೆ. ಹೀಗೆ 18,000 ರಿಂದ 1,000 ಪಟ್ಟು ಉಬ್ಬುವಂತೆ ಮಾಡಬಹುದಂತೆ. ಅಷ್ಟೇ ಅಲ್ಲ, ಉಬ್ಬಿದ ಪ್ರೋಟೀನ್ ದೀರ್ಘಕಾಲ ದಿನಗಟ್ಟಲೆ ಹಾಗೆ ಇರುತ್ತದೆ. ಇದರಿಂದ ಬೇಕಿದ್ದಾಗ ಅದನ್ನು ಅಧ್ಯಯನ ಮಾಡಬಹುದು ಎಂದು ಹೇಳತೊಡಗಿದ್ದಾರೆ. ಬಾಲ್ಡೆನ್ 1,000 ಪಟ್ಟು ಹುಗ್ಗಿಸುವುದು ಎಂದರೆ 1 ಮಿಲಿಮೀಟರ್ ಉದ್ದಗಲ ಎತ್ತರದ ವಸ್ತುವನ್ನು 1 ಮಿಲಿಮೀಟರ್ ಉದ್ದಗಲ ಎತ್ತರ ಇರುವಂತೆ ಹಿಗ್ಗಿಸಿದಂತೆ. 1 ಹನಿ ನೀರನ್ನು ಮೀಟರ್ ಉದ್ದಗಲ ಎತ್ತರ ಇರುವ ತೊಟ್ಟಿಯಷ್ಟು ಮಾಡಿದಂತೆಯೇನೆ. ಹೀಗೆ ಮಾಡಿದರೂ ಪ್ರೋಟೀನ್ ನಮ್ಮ ಕಣ್ಣಿಗೆ ಕಾಣಲಿಕ್ಕಿಲ್ಲ, ಆದರೆ ದೂರದರ್ಶಕದ ಅಡಿಯಲ್ಲಿ ಅದು ಗೋಚರಿಸುತ್ತದೆ. ಆಗ ಅದನ್ನು ವಿವಿಧ ತಂತ್ರಗಳಿಂದ ಸುಸ್ಪಷ್ಟವಾಗಿ ಕಾಣುವಂತೆ ಮಾಡಿ ಚಿತ್ರಿಸಬಹುದು. ಪ್ರೋಟೀನ್ನ ಅಂಗಾಂಶದ ಪ್ರತಿ ಅಮೈನೋ ಆಮ್ಲವನ್ನು ಸುಸ್ಪಷ್ಟವಾಗಿ ಗುರುತಿಸಬಹುದಂತೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಈಗ ಪ್ರೋಟೀನ್ಗಳನ್ನು ನೋಡಬಹುದು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಈಗ ಪ್ರೋಟೀನ್ಗಳನ್ನು ನೋಡಬಹುದು ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ.
1: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
2: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ, ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮಧುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಹುರವು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 26ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಹಿಂದೆ ಆಗಿ ಹೋಗಿರುವ, ಈಗ ಇರುವ ಮತ್ತು ಮುಂದೆ ಆಗುವ ಸಕಲ ಭೂತಗಳನ್ನೂ ಕೂಡ ನಾನು ಬಲ್ಲೆ.

ಆದರೆ ನನ್ನನ್ನು ಮಾತ್ರ ಯಾರೂ ಅರಿತಿಲ್ಲ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿನ ಅರ್ಥ ಇಷ್ಟೇ, ಪರಮೇಶ್ವರನಿಗೂ ಜೀವರಾಶಿಗಳಿಗೂ ಇರುವ ವ್ಯತ್ಯಾಸವನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಭಗವಂತನಿಗೆ ಪ್ರತಿಯೊಂದು ಪ್ರಾಣಿಯು ಹಿಂದೆ ಏನಾಗಿತ್ತು ಎಂಬುವುದು ಗೊತ್ತಿದೆ, ಅದೇ ಪ್ರಾಣಿ ಮುಂದೆ ಏನಾಗುವುದು ಎಂಬುವುದು ಕೂಡ ಗೊತ್ತಿದೆ. ಅದರ ಜೊತೆಗೆ ಈಗ ಏನಾಗಿದೆ ಎಂಬುವುದು ಕೂಡ ಚೆನ್ನಾಗಿಯೇ ಗೊತ್ತಿದೆ. ಏಕೆಂದರೆ ಆ ಪರಮೇಶ್ವರ ಸೃಷ್ಟಿಸಿದವನು, ಪಾಲಿಸುತ್ತಿರುವವನೂ ಅವನೇ, ಕೊನೆಗೆ ಸೆಳೆದುಕೊಳ್ಳುವವನೂ ಕೂಡ ಆ ಪರಮಾತ್ಮನೇ. ಅವನು ಈ ಸೃಷ್ಟಿಯ ನಾಟಕವನ್ನು ಎಷ್ಟು ವೇಳೆ ಸೂತ್ರಧಾರನಂತೆ ಆಡಿಸಿರುವನು? ಆಟವನ್ನು ಆಡಿಸುವವನಿಗೆ ಯಾರು ಯಾರು ಪಾತ್ರಧಾರಿಗಳು, ಅವರು ಏನೆಲ್ಲ ಮಾಡಬೇಕಾಗಿದೆ ಮತ್ತು ಅದು ಎತ್ತ ಸಾಗುವುದು, ಅದನ್ನು ಹೇಗೆ ಪರ್ಯಾವಸನಗೊಳ್ಳುವುದು ಅಥವಾ ಹೇಗೆ ಕೊನೆಗೊಳಿಸಿಕೊಳ್ಳುವುದು ಎಂಬುದು ಎಲ್ಲವೂ ಗೊತ್ತಿದೆ. ಅದನ್ನೇ ಕುಳಿತು ನೋಡುವವನಿಗೆ ಹಿಂದಿರುವ ಸೂತ್ರಧಾರನ ಪರಿಚಯ ಆಗೋದಿಲ್ಲ. ನಾವು ಕಾಲದಲ್ಲಿ ಹಿಂದೆ, ಈಗ, ಮುಂದೆ ಎಂಬ ಭಾಗಗಳನ್ನು ನೋಡ್ತೇವೆ. ಇದು ಕೃತಕ. ಒಂದೇ ಒಂದು ಘಟನೆ ಒಬ್ಬನಿಗೆ ಭೂತ, ಮತ್ತೊಬ್ಬನಿಗೆ ವರ್ತಮಾನ, ಮತ್ತೊಬ್ಬನಿಗೆ ಭವಿಷ್ಯವಾಗಿರಬಹುದು. ಅಂದರೆ ನೋಡಿ, ಒಂದು ಘಟನೆ ಏನು ನಡೀತಾ ಇದೆ, ಆ ಘಟನೆ ಒಬ್ಬ ಮನುಷ್ಯನಿಗೆ ಅದು ಭೂತಕಾಲವಾದರೆ ಮತ್ತೊಬ್ಬನಿಗೆ ವರ್ತಮಾನವಾಗಿರ್ಬೋದು, ಮತ್ತೊಬ್ಬನಿಗೆ ಭವಿಷ್ಯವಾಗಿರಬಹುದು. ಉದಾಹರಣೆಗೆ ಯೌವನಾವಸ್ಥೆ ಅಂತ ಇಟ್ಕೊಳ್ಳಿ. ಯೌವನಾವಸ್ಥೆ ಅನ್ನುವಂಥದ್ದು ಒಂದು ಘಟನೆ, ಅದು ಈಗಾಗಲೇ ವಯಸ್ಸು ದಾಟಿರುವವನಿಗೆ ಭೂತಕಾಲ, ಯೌವನಾವಸ್ಥೆಯಲ್ಲಿ ಇರುವವನಿಗೆ ಅದು ವರ್ತಮಾನ ಕಾಲ, ಇನ್ನು ಬಾಲ್ಯಾವಸ್ಥೆಯಲ್ಲಿರುವವರಿಗೆ ಯೌವನಾವಸ್ಥೆ ಎಂಬುದು ಭವಿಷ್ಯತ್ ಕಾಲ. ಹೀಗೆ ಹಲವು ಜ್ಯೋತಿರ್ವತ್ಸರಗಳೇ ಅದರ ಆಚೆ ಇರುವಂಥ ಒಂದು ನಕ್ಷತ್ರ ಲೋಕದಲ್ಲಿ ಒಂದು ಘಟನೆ ನಡೆಯುವುದು ಎಂದು ಇಟ್ಕೊಳ್ಳೋಣ, ಭಾವಿಸ್ಕೊಳ್ಳೋಣ. ಅದು ಒಂದು ವರ್ಷದ ಹಿಂದೆ ಆಯಿತು ಅಂತ ಇಟ್ಕೊಳ್ಳೋಣ. ಅವರಿಗೆ ಈ ಘಟನೆ ಭೂತಕಾಲದ್ದು. ಈ ಘಟನೆ ಬೆಳಕಿನ ವೇಗದಲ್ಲಿ ಚಲಿಸುತ್ತಾ ಸುಮಾರು ಒಂದು ಜ್ಯೋತಿರ್ವತ್ಸರದ ದೂರದಲ್ಲಿರುವ ಈ ಗ್ರಹಕ್ಕೆ ಈಗ ಮುಟ್ಟುತ್ತದೆ. ಅದನ್ನು ನೋಡುವವರಿಗೆ ಅದು ವರ್ತಮಾನ, ಇನ್ನು ನಮ್ಮಿಂದ ಇನ್ನೂ ದೂರದಲ್ಲಿರುವವರಿಗೆ ಆ ಘಟನೆ ಇನ್ನೂ ಆಗಿಯೇ ಇಲ್ಲ ಅಂತಂದರೆ ಅದು ಭವಿಷ್ಯತ್ ಕಾಲ. ಹಾಗೆ ಅಲ್ವಾ? ಹಾಗಾಗಿ ಕಾಲದಲ್ಲಿರುವವರು ಯಾವುದೋ ಒಂದು ಸ್ಥಳಕ್ಕೆ ತಮ್ಮನ್ನು ಬಿಗಿದುಕೊಂಡು ಇದು ಭೂತ, ಇದು ವರ್ತಮಾನ, ಇದು ಭವಿಷ್ಯ ಎಂದು ಹೇಳ್ತಾರೆ. ಆದರೆ ಯಾರು ದೇಶ ಮತ್ತು ಕಾಲಕ್ಕೆ ಅತೀತನೋ ಅವನು ಎಲ್ಲವನ್ನು ಏಕಕಾಲದಲ್ಲಿಯೇ ನೋಡ್ತಾನೆ. ಈಗಿರುವ ಪ್ರಾಣಿಯ ಹಿಂದೆ ಮುಂದೆ ಎಲ್ಲವೂ ಕೂಡ ವೇದ್ಯವಾಗುತ್ತದೆ. ಭಗವಂತ ದೇಶ, ಕಾಲ ಮತ್ತು ನಿಮಿತ್ತಕ್ಕೆ ಅತೀತನಾಗಿರುವುದರಿಂದ ಅವನಿಗೆ ಎಲ್ಲವನ್ನೂ ಕೂಡ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ. ಆದರೆ ಸಾಧಾರಣ ಜೀವರಾಶಿಗಳಿಗಾದರೂ ಈಗ ಆಗುತ್ತಿರುವುದು ಒಂದೇ ಗೊತ್ತಿರುವಂಥದ್ದು. ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿದ್ದೇವೆ, ಎಲ್ಲೆಲ್ಲಿ ಹುಟ್ಟಿದ್ದೇವೆ, ಹೇಗೆಲ್ಲ ಬೆಳೆದಿದ್ದೇವೆ, ಯಾವುದನ್ನೆಲ್ಲ ಅನುಭವಿಸಿದ್ದೇವೆ ಎಂಬುದು ನಮಗೆ ಗೊತ್ತಿಲ್ಲ. ಎಲ್ಲ ಈ ಮರೆವು ಎಂಬ ಜಾಡಿನಲ್ಲಿ ಮುಳುಗಿ ಹೋಗಿದೆ. ಇನ್ನು ನಮ್ಮ ಭವಿಷ್ಯವನ್ನು ಇನ್ನೂ ರೂಪಿಸಿಕೊಳ್ಳಬೇಕಾಗಿರುವುದರಿಂದ ಅದು ಹೇಗಿದೆ ಎಂಬುದನ್ನು ಕೂಡ ನಾವು ಊಹಿಸುವುದಕ್ಕೆ ಸಾಧ್ಯ ಅನ್ನೋದಕ್ಕೆ ಆಗೋದೇ ಇಲ್ಲ. ಇನ್ನು ಅಜ್ಞಾನಿಗೆ ಮುಂದಿನದು ಕಾಣದು, ಆದರೆ ಭಗವಂತನಿಗೆ ಹೊಸದು ಎಂಬುವಂಥದ್ದು ಏನೂ ಇಲ್ಲ. ಅವನು ಯಾವ ಮಾರ್ಗದಲ್ಲಿ ನಡೆಯುತ್ತಾನೆ, ಹೇಗೆ ನಡೆಯುತ್ತಾನೆ ಎಂಬುದೆಲ್ಲ ಅದಾಗಲೇ ನಿರ್ಧಾರವಾಗಿ ಹೋಗಿದೆ. ಈಗ ಒಂದು ಈ ಪ್ರೊಜೆಕ್ಟರ್ನ ಮೂಲಕ ಬೀಳುವಂಥ ಒಂದು ಸಿನಿಮಾದ ರೋಲಿನಲ್ಲಿ ಅದಾಗಲೇ ಕತೆ ಆ ರೀಲ್ನಲ್ಲಿ ತಯಾರಾಗಿ ಜೋಡಿಸಿಟ್ಟಾಗ್ಬಿಟ್ಟಿದೆ. ಅದು ತೆರೆ ಮೇಲೆ ಬೀಳೋದಷ್ಟೇ ಬಾಕಿ, ಹೊಸದೇನೂ ಇಲ್ಲ ಅಲ್ವಾ? ಹಾಗೆಯೇ ದೇವರು ಈ ಸೃಷ್ಟಿ

ಸಿನಿಮಾದ ಡೈರೆಕ್ಟರ್ ಇದ್ದಂಗೆ. ಈಗ ನಾವು ಏನನ್ನ ನೋಡ್ತಾ ಇದ್ದೇವೋ ಅದಾಗಲೇ ಒಂದು ರೋಲಿನಲ್ಲಿ ಒಂದು ಫಿಲ್ಮ್ನಿಂದ ಬೀಳ್ತಾ ಇದೆ. ಮುಂದೇನಾಗುವುದು ಎಂಬುವುದು ಅದನ್ನ ಜೋಡಿಸಿದ ಡೈರೆಕ್ಟರ್ಗೆ ಮಾತ್ರ ವೇದ್ಯ. ಹಾಗಾಗಿ ದೇವರಿಗೆ ನಮ್ಮದು ಅನ್ನುವಂಥದ್ದು ಎಲ್ಲವೂ ಕೂಡ ಗೊತ್ತು. ನಮ್ಮ ಕಥೆಯನ್ನೆಲ್ಲ ಬರೆದಿರುವಂಥವನು ಅವನೇ. ಅವನು ಬರೆದಂತೆ ನಾವು ಬಾಳ್ತಾ ಇದ್ದೇವೆ ಈಗ. ಆದರೆ ಜೀವರಾಶಿಗಳಿಗಾದರೂ ಈಗ ತೆರೆಯ ಮೇಲೆ ಬೀಳ್ತಾ ಇರುವಂಥದ್ದು ಒಂದೇ ಕಾಣುವುದು. ಅದನ್ನು ಮೀರಿ ನೋಡಲಾರರು ಅವರು. ಆ ಶಕ್ತಿಯನ್ನು ಇನ್ನೂ ಸಂಪಾದಿಸಿಕೊಂಡಿಲ್ಲ. ಸಂಪಾದಿಸಿಕೊಂಡ್ರೆ ಅದನ್ನು ನೋಡಬಹುದೇನೋ. ಹಾಗಾಗಿ ಯಾವ ಯೋಗಿಗೆ ಈ ಜಾತಿ ಸ್ಮರಣೆ ಉಂಟಾಗುವುದೋ ಆತ ತನ್ನ ಹಿಂದಿನದನ್ನು ತಿಳಿದುಕೊಳ್ಳಬಲ್ಲ. ಜಾತಿ ಸ್ಮರಣೆ ಅಂತೇಳಂದ್ರೆ ಈಗ ನಾವು ಸಮಾಜದಲ್ಲಿ ಏನು ವಿಭಜನೆ ಆಗುವಂಥ ಒಂದು ಜಾತಿಯನ್ನು ಮಾತಾಡ್ತೇವೆ ಅದಲ್ಲ. ಯೋಗಿಗೆ ಜಾತಿ ಸ್ಮರಣೆ ಅಂತಂದರೆ ಜಾತಸ್ಮರಣೆ, ಹುಟ್ಟಿದಾಗಿನಿಂದ ಹಿಂದಿನ ಸ್ಮರಣೆ ಮುಂದಿನ ಸ್ಮರಣೆ ಎಲ್ಲವನ್ನ ಇಟ್ಟುಕೊಳ್ಳುವಂಥ ಒಂದು ಅಪ್ರತಿಮವಾದ ಶಕ್ತಿ ಉಳ್ಳವನಿಗೆ ಮಾತ್ರ ಹಿಂದಿನದನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ದೇವರನ್ನು ತಿಳಿದುಕೊಳ್ಬೇಕಾದ್ರೆ ಅದನ್ನು ಮೀರಿದ ಸಾಧನೆಯನ್ನು ನಾವು ಮಾಡಬೇಕು. ಅಂಥ ಸಾಧನೆಗೆ ಮೂಲ ವಸ್ತುವೇ ಈ ಭಗವದ್ಗೀತೆ. ಇಂಥ ಸಾಧನಾತ್ಮಕವಾದಂಥ ಪಥದಲ್ಲಿ ಇದೇವೆ ನಾವು ಅನ್ನುವಂಥದ್ದೇ ಒಂದು ಉತ್ತಮೋತ್ತಮವಾದಂಥ ಮಾತು. ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಅರಸದಿರು ಸಿರಿತನವ ಒಲಿಯುತ್ತಿರು ಹಿರಿತನಕ್ಕೆ, ಅರಸದಿರು ಸಿರಿ

ಹಾಗಾಗಿ ಸಿರಿತನವನ್ನೇ ಅರಸ್ತಾ ಹೋದ್ರೆ ಹಿರಿತನ ಅನ್ನುವಂಥದ್ದು ಒಲಿಯೋದಿಲ್ಲ. ಭಗವಂತ ಇಲ್ಲಿದ್ದಾನೋ ಅಲ್ಲಿದ್ದಾನೋ ಎಲ್ಲಿದ್ದಾನೋ ಎನ್ನುವ ಚಿಂತೆಯನ್ನು ಮಾಡದೆ ನಿಂತ ನೆಲೆಯೇ ಇರುವಂತಹ ಭಾಗ್ಯವೇ, ಪಡೆದಿರುವಂತಹ ಭಾಗ್ಯವೇ ನಮ್ಮ ಭಗವಂತನ ಭಾಗ್ಯ ಎಂದು ಎಣಿಸಿ ಮುಂದುವರೆದ್ರೆ ನಾವು ಬದುಕಿನಲ್ಲಿ ಸಾರ್ಥಕತೆಯನ್ನು ಪಡೀಲಿಕ್ಕೆ ಸಾಧ್ಯ. ಅಂದರೆ ಹಿಂದೆ ಏನಾಗಿದೆ, ಮುಂದೆ ಏನಾಗುತ್ತದೆ, ಇಂದು ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ಅಂಥ ಒಂದು ಸಾಧನೆಯನ್ನು ನಾವು ಪಡೀಬೇಕು ಅಂತಂದರೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡೀಬೇಕು. ಅಂಥ ಸಾಕ್ಷಾತ್ಕಾರಕ್ಕೆ ಸಾಧನೆಯ ಹಾದಿ ಅನ್ನುವಂಥದ್ದು ಸದಾ ಕಾಲ ಭಗವತ್ ಚಿಂತನೆಯಲ್ಲೇ, ಆತನ ನಾಮಸ್ಮರಣೆಯಲ್ಲಿಯೇ, ಅವನ ಒಂದು ಸೇವೆಯಲ್ಲಿಯೇ, ಭಕ್ತಿಯ ಮೂಲಕ, ಜ್ಞಾನದ ಮೂಲಕ, ಕರ್ಮದ ಮೂಲಕ ನಾವು ಸಾಗಿದ್ದೇ ಆದಲ್ಲಿ ಇವೆಲ್ಲವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದೇ ಈ ಒಂದು ಮುದ್ದುರಾಮನ ಮಾತು ಮತ್ತು ಭಗವಂತನಾದ ಶ್ರೀಕೃಷ್ಣನ ಮಾತು. ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ.

ಕೇಳುಗರೆ, ಇದುವರೆಗೂ ಗೀತ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾಭಾರತ, ಧರ್ಮರಾಜನ ಪಟ್ಟಾಭಿಷೇಕ ಮತ್ತು ಭೀಷ್ಮನ ಮರಣ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕುಮಾರವ್ಯಾಸ ವ್ಯಾಸಭಾರತದ ಅಥವಾ ಮಹಾಭಾರತದ 18 ಪರ್ವಗಳಲ್ಲಿ ಮೊದಲನೆಯ 10 ಮಾತ್ರ ಬರೆದಿದ್ದಾನೆ. ಕೆಲವರು ಅದು ಅಪೂರ್ಣ ಅಂತ ಹೇಳೋದು ಉಂಟು, ಆದರೆ ನೋಡಿದರೆ ಸರಿಯಾಗಿ ಅವನು ಅಪೂರ್ಣ ಮಾಡಿಲ್ಲ, ಅದನ್ನು ಅಲ್ಲಿ ಪೂರ್ಣಗೊಳಿಸಿದ್ದಾನೆ. ಸೂತ ಕಥೆ ಮುಗೀತು ಅಂತ ಹೇಳ್ತಾನೆ, ಧರ್ಮರಾಜ ಎಲ್ಲ ಕೊನೆಗೆ ಏನು ಮಾಡಿದರು ಎಲ್ಲನೂ ಹೇಳ್ತಾನೆ, ಕೃಷ್ಣ

ವಾಪಸ್ಸು ದ್ವಾರಕೆಗೆ ಹೋದ ಅಂತ ಹೇಳ್ತಾನೆ. ಈ ಥರ ಪ್ರತಿಯೊಂದನ್ನು ಯಾವುದನ್ನು ಸಡಿಲ ಬಿಡದೆ ಎಲ್ಲನೂ ಅಂತಿಮವಾಗಿ ಗಂಟು ಕಟ್ಟೋದು ಅಂದರೆ ಕಟ್ಟಿ ಮುಗಿಸೋದು ಅಲ್ಲಿ ಕಾಣಿಸುತ್ತೆ. ಅದನ್ನು ನೋಡಿದಾಗ ಕುಮಾರವ್ಯಾಸನ ಉದ್ದೇಶವೇ ಮೊದಲ 10 ಪರ್ವಗಳ ಕಥೆಯನ್ನು ಹೇಳೋದು ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಈಗ ಎಲ್ಲರೂ ಸತ್ತು

ತೋರಿಸ್ತಾ ಇರುವಷ್ಟು ಅವಕಾಶ ಈಗಿಲ್ಲ. ಮಧ್ಯೆ ಮಧ್ಯೆ ಬರುತ್ತೆ. ಈಗ ಮುಖ್ಯವಾಗಿ ದುಃಖ, ಮಕ್ಕಳು ಹೋಗಾಗಿದೆ ಅನ್ನೋದು ಗೊತ್ತು. ಈ ಮಕ್ಕಳನ್ನ ಈಗ ನೋಡ್ಬೇಕಲ್ಲ, ಅವರ ಶವಗಳನ್ನಾದ್ರೂ ನೋಡ್ಬೇಕಲ್ಲ. ನೋಡೋದು ಅಂತಂದ್ರೆ ಕಣ್ಣಲ್ಲೇ ನೋಡೋದು ಅಂತಲ್ಲ, ಇವ್ರಿಗೇನು ಕಣ್ಣಲ್ಲಿ ನೋಡೋಕ್ಕಲ್ಲ, ಹಾಗೆ ನೋಡಿ ಅವ್ರ ಸಂಸ್ಕಾರ ಎಲ್ಲ ಆಗ್ಬೇಕಲ್ಲ. ಅದಕ್ಕೆ ಗಾಂಧಾರಿ ತನ್ನ ದುಃಖವನ್ನು ಹಾಗೆಯೇ ತಡ್ಕೊಳ್ತಾ, ಎಲ್ಲರೂ ದುಃಖ ತಡ್ಕೊಳ್ಳೋರೇನೆ ಅಲ್ಲಿ, ದ್ರೌಪದಿ ಆದರೂ ಸರಿ, ಯಾರಾದರೂ ಸರಿ, ಗಾಂಧಾರಿ ಆದರೂ ಸರಿ, ಕುಂತಿ ಆದರೂ ಸರಿ, ತನ್ನ ದುಃಖವನ್ನು ತಡ್ಕೊಂಡು ಪಾಪ ಕೃಷ್ಣನನ್ನೇ ಕೇಳ್ಕೊತಾಳೆ. ಅಪ್ಪ ತಂದೆ, ಈ ಯುದ್ಧವೆಂಬ ಸರ್ಪದ ವಿಷದಿಂದ ಸುಟ್ಟು ಹೋಗ್ಬಿಟ್ಟಿದ್ದಾರೆ ಎಲ್ಲ ರಾಜರು, ರಾಜವರ್ಗದವರು. ಹಾಗೆ ಸುಟ್ಟು ಹೋಗಿರುವಂತಹ ರಾಜವರ್ಗವನ್ನು ತೋರಿಸಪ್ಪ ನಮಗೆ ಅಂತ ಪಾಪ ಕಣ್ಣೀರು ಬಿಟ್ಕೊಂಡು ಕೇಳ್ತಾಳೆ. ತೋರಿಸೋದು ಅಂದರೆ ಅವಳಿಗೇನು ಹಂಗೆ ಕಾಣೋದಿಲ್ಲ, ಆದರೂ ಎಲ್ಲಿದೆ ಶವ ಅಂತೆಲ್ಲ ನೋಡಬೇಕಲ್ಲ. ಕೃಷ್ಣ ಅವಳು ಕೈ ಹಿಡ್ಕೊಂಡು ತಾನೇ ಕರ್ಕೊಂಡು ಹೋಗ್ತಾನೆ, ಅವಳಿಗೆ ಸಮಾಧಾನ ಮಾಡ್ಕೊಂಡು ಹೋಗ್ತಾನೆ. ಎಲ್ಲ ಕಡೆ ಕೃಷ್ಣನೇ ಸಮಾಧಾನ ಸಾಂತ್ವನ ಮಾಡೋರು. ಅಲ್ಲಮ್ಮ, ಯಾರಿಗೆ ತಾನೇ ಸಾವು ಬಿಟ್ಟಿದೆ? ಎಲ್ರಿಗೂ ಸಾವು ಅನಿವಾರ್ಯ ಅಲ್ವೇ? ದುಃಖ ತಡ್ಕೋತಾರ ತಾಯಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಕೈ ಹಿಡ್ಕೊಂಡ್ರು. ಅವಳು ಹೊರಟು ಬಿಟ್ಟರೆ ಅವಳ ಹಿಂದ್ಗಡೆ ಇಷ್ಟು ರಾಣಿ ವರ್ಗದವರು, ಈ ಥರ ಹೆಂಗಸರು ಎಲ್ಲರೂ ತಮ್ಮ ತಮ್ಮ ಪತಿಯಂದ್ರನ್ನ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇದ್ದಾರಂತೆ ಆ ರಣಭೂಮಿಯಲ್ಲಿ. ಅವರವರ ಶವ ಸಿಕ್ಕಾಗ ದೂರ ಗಳಿತಾರೆ. ಏನು ಶವ ಕಾಣಿಸಿದ್ರೆ ಕಾಣಿಸ್ತು, ಅರ್ಧಂಬರ್ಧ ತುಂಡಾಗಿದ್ರು ಆಯಿತು, ಯುದ್ಧದಲ್ಲಿ ಸತ್ತವರಪ್ಪ, ಹೀಗೆ ಪೂರ್ಣ ದೇಹ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಗಾಂಧಾರಿ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾಳೆ. ರನ್ನ ಪಂಪರಲ್ಲೂ ರನ್ನದಲ್ಲೂ ವಿಶೇಷವಾಗಿ ಗಾಂಧಾರಿ ಮತ್ತು ಧೃತರಾಷ್ಟ್ರ ದುರ್ಯೋಧನ ಹುಡ್ಕೊಂಡು ಹೋಗೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾನೆ. ಆ ಗುಂಡಿ ರಕ್ತದಿಂದ ಮಾಂಸಗಳಿಂದ ಆದಂತಹ ಜಾರುವ ಗುಂಡಿಗಳು, ಅದರಲ್ಲಿ ನಡ್ಕೊಂಡು ಹೋಗೋದು, ಬೀಳೋದು, ಹೀಗೆ ಇಲ್ಲೂ ಅದೇ ಥರ ಮಂಡಿಯ ತನಕ ರಕ್ತ ಪ್ರವಾಹವಂತೆ ಅಲ್ಲಿ ಕಾಲು ಕೊಡುತ್ತಾ ಹಾಗೆ ನಡುತ್ತಾ ನಡೀತಾ ನಡೀತಾ ಹಾಗೆ ಬೀಳೋ ಹಂಗಾಗ್ಬಿಡುತ್ತೆ. ಬೀಳೋಗಾದಾಗ ಕೃಷ್ಣ ಅವಳನ್ನು ಹಿಡ್ಕೋತಾ ಇರ್ತಾನೆ. ಹಾಗೆ ಎಲ್ಲರನ್ನೂ ಹುಡ್ಕೊಂಡು ಹೋಗ್ತಾ ಇರೋರು. ಅವ್ರು ಹೋಗ್ತಾ ಹೋಗ್ತಾ ಇದ್ದಾಗ ಮುಂದೆ ಹೋಗ್ತಾರೆ ಪಾಪ. ಅಲ್ಲಿ ಅವಳು ದುಃಖದ ಕೂಗನ್ನು, ಉಳಿದವ್ರದ್ದು ದುಃಖದ ಕೂಗನ್ನು ಕೇಳ್ತಾ ಅದನ್ನು ಹೇಳ್ತಾ ನಡೀತಾ ಇರ್ತಾಳೆ. ಅಲ್ಲಿ ಕರ್ಣನ ದೇಹ ಸಿಗುತ್ತೆ. ಅವನು ಸ್ವಲ್ಪ ಕೊನೆಗೆ ಸತ್ತವಂತಾನೆ. ಅವಳು ಕೃಷ್ಣನಿಗೆ ಹೇಳ್ತಾಳೆ, ಅವಳು ಆ ಕೋಪ ಬಿಡೋದಿಲ್ಲ, ಕೃಷ್ಣ ನಿನ್ನ ಒಬ್ಬನ ಬಿಟ್ಟು ಎಲ್ಲರೂ ಅಳುತ್ತಿದ್ದಾರೆ ನೋಡು ಅಂತ. ಏಕೆಂತಂದರೆ ಕೃಷ್ಣನಿಗೆ ಜೀವನದ ಸತ್ಯ ಚೆನ್ನಾಗಿ ಗೊತ್ತು. ಸಾವು ಅನ್ನೋದು ಅನಿವಾರ್ಯವಾದದ್ದು, ಅಳೋದ್ರಿಂದ ಸಾವೇನು ಬಿಟ್ಟು ಹೋಗೋದಿಲ್ಲ ಅನ್ನೋದು ಗೊತ್ತು. ಹಾಗಾಗಿ ಅವನಿಗೆ ಅಳೋದಕ್ಕೇನು ಕಾಣಿಸ್ತಿಲ್ಲ. ಮತ್ತು ಅವನ ಯುದ್ಧವನ್ನು ನೋಡ್ತಾ ಇದ್ದ ಅವನು ಮೊದಲೇ ದಿವಸದಿಂದ. ಆದರೆ ಅಲ್ಲಿ ಶವಗಳಿವೆ, ಅವುಗಳನ್ನು ತಿನ್ನೋದಕ್ಕೆ ನರಿಗಳು ಬರ್ತಾ ಇವೆ ಅಂತೆ. ಅದನ್ನ ನೋಡಿ ಅವಳು ಮೂರ್ಛೆ ಬೀಳ್ತಾಳೆ. ಗಾಂಧಾರಿ ಆ ಕ್ಷಣದಲ್ಲಿ ಕೃಷ್ಣನಿಗೆ ಹೇಳ್ತಾಳೆ, ಎಲ್ಲ ವೀರರು ಸೇರಿ ನನ್ನ ಅಳಿಯನನ್ನು, ಜಯದ್ರಥ ಎಲ್ಲರೂ ಸೇರಿ ನನ್ನ ಅಳಿಯನ್ನು ಕಾಪಾಡೋಕ್ಕೆ, ರಕ್ಷಿಸೋಕೆ ಕಾದಿದ್ದಾಗ ನೀನು ಮಾಯೆಯಿಂದ ಅವನನ್ನು ಕೊಲ್ಲಿಸ್ಬಿಟ್ಟಿಯಲ್ಲ ಅಂತ ಬೈತಾಳೆ. ಜಯದ್ರಥನ ಸೈನ್ಯದ ಮಧ್ಯೆ ಹುದುಗಿಸಿಟ್ಟಿರ್ತಾರಲ್ಲ ಅವನನ್ನು ಕಾಪಾಡೋದಕ್ಕೆ ಅರ್ಜುನ ಬಾಣದಿಂದ. ಅದನ್ನು ಅಲ್ಲಿದ್ದ ಕುಂತಿ ಕರ್ಣನ ಶವವನ್ನು ನೋಡಿ ಅವನು ಮೇ ಬಿದ್ದು ಜೋರಾದ ಲಕ್ಷ ಮಾಡಿರ್ತಾರೆ. ಯೋ ಕರ್ಣ, ನನ್ನ ಮಗನೇ ಅಂದ್ಕೊಂಡು ಹೇಳ್ಬಿಡ್ತಾಳೆ. ಎಲ್ಲರ ಸ್ವಭಾವನೂ ಒಂದೇನೆ ಇಂಥ ದುಃಖದ ಆವೇಶದ ಸಂದರ್ಭದಲ್ಲಿ. ಕೃಷ್ಣ ಏನೂ ಮಾಡಿಲ್ಲ ಅಲ್ಲೇ, ಕೃಷ್ಣ ಕರ್ಣಂತರ ಈ ಕಡೆ ಬಾಂತ್ಲೆ ಹೇಳಿದ್ದು ಮೊದಲು. ಕೃಷ್ಣನಿಗೆ ಹೇಳ್ತಾಳೆ, ನೀನೇ ಮಾಯಾವಿತನ ಮಾಡಿ ನನ್ನ ಮಗನನ್ನು ಕೊಂದೆ, ಅವನು ಕಾಪಾಡ್ತೀನಿ, ಬಾರೋ ಈ ಕಡೆ, ನೀನು ಸಾಯ್ಬೇಡ, ಎಲ್ಲರೂ ಒಟ್ಟಿಗೆ ಇರಿ ಅಂತ ಹೇಳಿದವನು. ಅಂತೂ ಆ ದುಃಖದಲ್ಲಿ ಯಾರನ್ನ ಹೇಗೆ ಬೈತೀವಿ ಗೊತ್ತಾಗೋದಿಲ್ಲ. ಆ ಹಿಡಿಂಬೆಯ ಪ್ರಸಂಗದಲ್ಲಿ ಎಲ್ಲರೂ ನಡ್ಕೊಂಡು ಕಾಲೆಲ್ಲ ಪೆಟ್ಟಾದಾಗ ಕುಂತಿ ಅದೇ ಥರ ಹೇಳ್ತಾಳೆ, ಅಯ್ಯೋ ನಮ್ಮ ಶತ್ರು ದುರ್ಯೋಧನ ಅಲ್ಲ, ಈ ಭೀಮನೇ ಶತ್ರು ನಮಗೆ, ಸುಮ್ಮನೆ ನಮ್ಮ ಪಾಡನ್ನ ನಾವು ಅಲ್ಲಿ ಬೆಂಕಿ ಬಿದ್ದಾಗ ಸತ್ತು ಹೋಗ್ತಿದ್ದು, ಸುಟ್ಟು ಇವನು ಹೇಳ್ಕೊಂಬಂದ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಪೆಟ್ಟಾಯ್ತು ಅಂತ ಅವನ ಮೇಲೆ ಕಾಪಾಡಿದ ಅವನಿಗೆ ಬೈತಾಳೆ. ಇದು ಮನುಷ್ಯನ ಸ್ವಭಾವ ಅಂದರೆ ನಿಜವಾಗಿ ದ್ವೇಷ ಅಲ್ಲ ಆ ಕ್ಷಣದಲ್ಲಿ. ಹೀಗೆ ಅವಳು ಹತ್ತಾಗ ಧರ್ಮರಾಜನಿಗೆ ನಿಜ ಗೊತ್ತಾಗ್ಬಿಡುತ್ತೆ. ಮೊದಲೇ ಅಳೋನು, ಈಗಂತೂ ಇನ್ನೂ ಹೆಚ್ಚು ಅಳೋದು ಮುಗಿಯೋದೇ ಇಲ್ಲ. ಅಯ್ಯೋ ಸ್ವಂತ ಅಣ್ಣನನ್ನು ಕೊಂದು ಬಿಟ್ವ ನಾವು ಅಂತ ಆಲೋಚನೆ ಮಾಡ್ಬಿಡ್ತಾರೆ. ಇಂಥ ಪಾಪಕೃತ್ಯ ಮಾಡಿಬಿಟ್ವಿ, ತಾಯಿನೂ ನಿಂದಿಸ್ತಾನೆ, ನೀನು ಹೇಳಿದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ, ಒಂದು ಮಾತು ಹೇಳಬಾರ್ದಿತ್ತೆ ಅಂತ ಈ ಥರ. ಸರಿ ಆಯಿತು, ದುಃಖ ದುಃಖಾನೇ. ಅಲ್ಲಿಗೆ ಮುಂದೆ ಹೋದರು, ಅಲ್ಲೇನೇ
ನದಿ ತಟದಲ್ಲಿ ಒಂದು ಜಾಗ ಎಲ್ಲ ಮಾಡಿ ಬಿಕಾದಷ್ಟು ಮರಗಳನ್ನೆಲ್ಲ ಒಟ್ಟಿ ಸಾವಿರಾರು ಹೆಣಗಳು

ಎಲ್ಲ ಸೈನಿಕರುಗಳು ಒಟ್ಟೊಟ್ಟಿಗೆ ಹಾಕ್ಬಿಟ್ಟು ಅಗ್ನಿ ಸಂಸ್ಕಾರ ಮಾಡ್ಕೊಂಡು ಸಹಸ್ರಾರು ಸೈನಿಕರನ್ನ ದಹನ ಮಾಡಿದ್ರಂತೆ. ಅದಾದ್ಮೇಲೆ ಧರ್ಮರಾಜ ಅದೇ ನದಿ ತೀರದಲ್ಲಿಯೇ ತಮ್ಮಂದರೊಂದಿಗೆ ಇನ್ನೊಂದು ತಿಂಗಳು ಇದ್ದು ಅಲ್ಲೇನೇ ಇದ್ದು ಎಲ್ಲ ಶಾಸ್ತ್ರಗಳನ್ನು ಅಂದರೆ ಏನೇನು ಸಂಸ್ಕಾರಗಳನ್ನು ಮಾಡಬೇಕು ಹೊಸತ್ತವರಿಗೆ ಎಲ್ಲನೂ ಮಾಡ್ಕೊಂಡು ಹೋಗ್ತಾನೆ. ತರ್ಪಣ ಕೊಡೋದು ಇನ್ನೊಂದು ಅವರ ನಂಬಿಕೆ ಅವರ ರೀತಿ ಎಲ್ಲ ಮಾಡ್ದ. ಇದೆಲ್ಲ ಆದಮೇಲೆ ಕೃಷ್ಣ ಎಲ್ಲರನ್ನು ಮತ್ತೆ ಹಸ್ತಿನಾವತಿ ಕರ್ಕೊಂಡು ಬರ್ತಾನೆ. ಧರ್ಮರಾಜನ ದುಃಖ ಮುಗಿತಾನೇ ಇಲ್ಲ, ಅಳೋದೇ ಅಳೋದು ಒಂದು ಕಡೆಯಿಂದ ಅವನು. ಆದರೆ ಅವನಿಗೆ ಮತ್ತೆ ಕೃಷ್ಣನೇ ಸಾಂತ್ವನ ಮಾಡ್ತಾನೆ, ಅವನಿಗೆ ಸಮಾಧಾನ ಹೇಳ್ತಾನೆ, ಇಲ್ಲಪ್ಪ ಯುದ್ಧ ಎಲ್ಲ ಆಗಲೇಬೇಕು, ಯಾಕೆಂದ್ರೆ ನೀನು ಸಾಕಷ್ಟು ಪ್ರಯತ್ನ ಪಟ್ಟೆ, ನಾನು ಪ್ರಯತ್ನ ಪಟ್ಟೆ ಯುದ್ಧ ನಿಲ್ಲಿಸೋಣ ಅಂತ, ಆಗಲಿಲ್ಲ. ಯುದ್ಧ ಬೇಕು ಅಂದ್ರೆ ಇನ್ನೇನು ಮಾಡ್ತೀಯ, ಸಾವು ನುಗ್ಗಿದ್ದೆ ಅಂತ ಸಮಾಧಾನ ಮಾಡಿ ಅವನು ಬರೋದೇ ಇಲ್ಲ ಅಂತ ಕೂತ್ಕೊಳ್ಳೋದಕ್ಕೆ. ಈ ಕಡೆ ಜನರಿಗೆಲ್ಲ ಸಂಭ್ರಮ ಸಂತೋಷ, ಧರ್ಮರಾಜನ ಪಟ್ಟಾಭಿಷೇಕ ಅಂತ ಅವ್ರಿಗೆ ಅವನ ಮೇಲೆ ನಂಬಿಕೆ. ಧರ್ಮರಾಜ ಪಟ್ಟಾಭಿಷೇಕ ಮಾಡಿಕೊಂಡು ಅದರ ರಾಜನಾದರೆ ನಮ್ಗೆ ಒಳ್ಳೆ ದಿನ ಬರುತ್ತೆ ಅಂತ. ವ್ಯಾಸ ಭಾರತದಲ್ಲಿ ಧರ್ಮರಾಜ ರಾಜ ಆಗೋಕ್ಕೆ ಸಿದ್ಧನಿರೋದಿಲ್ಲ. ಅಯ್ಯೋ ಇದೆಲ್ಲ ಸತ್ರು, ಎಲ್ಲರೂ ಸತ್ರು, ಅಣ್ಣ ಸತ್ತ, ಕರ್ಣನೇ ಅಣ್ಣನಂತೆ, ನಾನು ಕಾಡು ವಾಪಸ್ ಹೋಗ್ತೀನಿ ಅಂತ. ಅದಕ್ಕೆ ದ್ರೌಪದಿ ಭೀಮ ಎಲ್ಲ ಅರ್ಜುನ ಮೊದಲಾದವರು ಅವನಿಗೆ ಹೇಳ್ತಾ ಸಮಾಧಾನ, ಕಾಡಿಗೆ ಹೋಗೋದಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಿತ್ತು, ಅಲ್ಲೇ ಇದ್ರೆ ಆಗೋಗಿತ್ತು, ಮತ್ತೇನು ಕಾಡಿಗೆ ಹೋಗಿ ಅಲ್ಲಿಂದ ಬಂದು ಯುದ್ಧ ಮಾಡಿ ಮತ್ತೆ ವಾಪಸ್ ಕಾಡಿಗೆ ಹೋಗೋದು ಯಾತಕ್ಕಂತೆ, ಅಲ್ಲೇ ಇದ್ಬಿಡ್ಬೋದಿತ್ತು. ಹೀಗೆಲ್ಲ ಹೇಳಿದ ಮೇಲೆ ಅವನು ಸ್ವಲ್ಪ ನಿಧಾನ ಸಮಾಧಾನ ಮಾಡಿಕೊಂಡು ಧರ್ಮರಾಜನು ಸಿದ್ಧನಾಗ್ತಾನೆ. ರಾಜ್ಯಭಾರ ಮಾಡಲೇಬೇಕು, ಅದು ಒಂದು ಕರ್ತವ್ಯ. ಎಲ್ಲ ಜನರು ಬರ್ತಾರೆ, ಸಾಮಂತರು ಎಲ್ಲ ಬರ್ತಾರೆ, ಊರು ಹಿರಿಯರು ಬರ್ತಾರೆ, ದೊಡ್ಡವರು, ಮುನಿಗಳು, ಋಷಿಗಳು ಎಲ್ಲ ಬಂದು ಅವನಿಗೆ ನಮಸ್ಕಾರ ಮಾಡಿ ಕಾಣಿಕೆಗಳನ್ನು ಕೊಟ್ಟರು ಅಂದರೆ ನಾವು ನಿನ್ನ ಜೊತೆ ಇದ್ದೀವಪ್ಪ ಅಂತ ಅವನು ಹೇಳಿ ಅವನ ದರ್ಶನ ಮಾಡಿಕೊಡ್ತಾರೆ. ಒಂದು ಭಾನುವಾರದ ದಿವಸವಂತೆ ದೋಷವಿಲ್ಲದೆ ಇರುವಂಥ ಒಂದು ಮುಹೂರ್ತವನ್ನು ಹುಡುಕಿದ್ರಂತೆ. ಆ ಮುಹೂರ್ತದಲ್ಲಿ ಮಾಡಬೇಕು ಅಂತ ಭಟ್ ಪಟ್ಟಾಭಿಷೇಕಕ್ಕೆ ಸಮಸ್ತ ಸಿದ್ಧತೆ ಎಲ್ಲ ಆಯಿತು. ಆ ಸಂದರ್ಭದಲ್ಲಿ ಭಾಷ್ಕಳ ಅಂತ ಒಬ್ಬ ರಾಕ್ಷಸ, ಅವನೊಬ್ಬ ರಾಕ್ಷಸ, ಇವ್ರಿಗೆ ಗೊತ್ತಿಲ್ಲ ಮಧ್ಯೆ ಸೇರಿಕೊಂಡಿರ್ತಾನೆ, ಹಿರಣ್ಯಕಶಿಪುವಿನ ಮಗನಂತೆ. ಅವನೇ ಭಗದತ್ತನ ರೂಪದಲ್ಲಿ ಭೂಮಿ ಮೇಲೆ ಜನಿಸಿದ್ದ ಅಂತ ಬೇರೆ ಹೇಳ್ತಾರೆ. ಏನೋ ಅಂತೂ ಅವನು ಬಂದು ಪಾಂಡವನ್ನು ಬಯೋಕ್ಷ ಮಾಡ್ತಾನೆ. ಪಟ್ಟಾಭಿಷೇಕ ಮಾಡ್ಕೊಂಡು ಸಂತೋಷ ಪಟ್ಕೋತೀರ, ಎಲ್ಲರನ್ನು ಕೊಂದು, ದಯಾದಿಗಳನ್ನು ಕೊಂದು ಅಂದ್ಕೊಂಡು ಇದೆಲ್ಲ ಶುರು ಆಗುತ್ತೆ. ಆಗ ಅಲ್ಲಿರೋ ಉಳಿದವರೆಲ್ಲ ಅವನು ರಾಕ್ಷಸ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಸೂಕ್ಷ್ಮ ಗೊತ್ತಾಗುತ್ತೆ ಬಿಟ್ಟು ಅತಿಶಯವಿಂದ ವಿಷಾದದಿಂದ, ಅತಿಶಯವಾದ ವಿಷಾದನ ಉಂಟಾದಂತಹ ಕೋಪಾಗ್ನಿಯ, ದುಃಖದಿಂದ ಉಂಟಾದಂತಹ ಕೋಪಾಗ್ನಿಯಿಂದ ಅವನು ಸುತ್ತಾಕ್ಬಿಟ್ರು. ಮತ್ತೆ ಧರ್ಮರಾಜನ ಬೇಜಾರು ಮಾಡ್ಕೊಳ್ಳೋಕೆ ಇನ್ನೊಂದು ಕಾರಣ ಸಿಕ್ತು, ಅಯ್ಯೋ ಹೀಗಾಗೋಯ್ತಲ್ಲ ಅಂತ. ಮತ್ತೆ ಯಥಾಪ್ರಕಾರ ಕೃಷ್ಣ ಸಮಾಧಾನ ಮಾಡಿದ. ಈಗ ಪಟ್ಟಾಭಿಷೇಕ ಆಯಿತು, ಹಿರಿಯನಾದ ಧರ್ಮರಾಜ ರಾಜನಾದ. ನಮಗೂ ಗೊತ್ತು, ನಾವು ನೋಡ್ತಾನೆ ಇರ್ತೀವಿ, ಒಂದೊಂದು ಚುನಾವಣೆ ಆದಮೇಲೆ ಒಂದು ಹೊಸ ಸರ್ಕಾರ ಬರುತ್ತೆ. ಹೊಸ ಸರ್ಕಾರ ಬಂದ ತಕ್ಷಣ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ, ಯಾರು ಗೃಹಮಂತ್ರಿ, ಯಾರೇನಾಗಬೇಕು, ಯಾರಿಗೆ ಸಚಿವ ಸ್ಥಾನ, ಮತ್ತು ಅವಾಗ ಇದೆಲ್ಲ ಶುರು. ನನಗೆ ಕೊಡು ನನಗೆ ಕೊಡು ಗೊತ್ತಿರೋದೇ ನಮಗೆ. ಇಲ್ಲಿ ಆ ಥರ ಏನಿಲ್ಲ, ಆದರೆ ಅವರು ಒಬ್ಬೊಬ್ಬರು ಒಂದೊಂದು ಸ್ಥಾನ ಕೊಟ್ಟರು. ಧರ್ಮರಾಜ ಮಹಾರಾಜನಾದ, ಭೀಮ ಅವನಿಗೆ ನಂತರದವನು ಯುವರಾಜ, ಅವನು ಹಿರಿಯನೂ ಹೌದು ಅವನು ಯುವರಾಜನಾದ. ಅರ್ಜುನ ಸೇನಾಧಿಪತಿ, ಒಳ್ಳೆ ಯುದ್ಧ ಪಟು ಅವನು. ನಕುಲ ಸಹದೇವರಿಗೆ ಒಂದು ಸಮಾನವಾದ ಅಧಿಕಾರವನ್ನು ಕೊಟ್ಟರು, ಅಲ್ಲಿ ಮತ್ತೆ ಹೆಚ್ಚು ಕಡಿಮೆ ಇಲ್ಲ, ಏನಾಗಲಿ ಅವಳಿ ಜವಳಿ ಒಟ್ಟಿಗೆ ಇರೋರು ಅವರು. ವಿದುರ ಪ್ರಧಾನ ಸಚಿವ, ಏನೇನೋ ಒಂದು ಸ್ಥಾನಗಳು, ಒಬ್ಬೊಬ್ಬರು ಒಂದೊಂದು ಪೋರ್ಟ್ಫೋಲಿಯೋ ಅಂತ ಕೊಡ್ತಾರಲ್ಲ. ಯುಯುತ್ಸು ಕಡೆಯ ಕ್ಷಣದಲ್ಲಿ ಪಾಂಡವರ ಪಕ್ಷಕ್ಕೆ ಬಂದು ಯುದ್ಧ ಮಾಡಿದ್ದವನು, ಅವನನ್ನು ಸರ್ವಾಧಿಕಾರಿ ಅಂತ, ಅದೇನೋ ಒಂದು ಸ್ಥಾನ. ಆಮೇಲೆ ಶ್ರೇಷ್ಠರಾದ ಋಷಿಗಳನ್ನೆಲ್ಲ ಕರೆದು ಅವರಿಗೆ ಗೋವು, ಹಸುಗಳು, ವಸ್ತ್ರ ಇತ್ಯಾದಿ ಕಾಣಿಕೆ ಎಲ್ಲ ಕೊಟ್ಟು ಅವರಿಗೆ ಸನ್ಮಾನ ಮಾಡಿದಂತೆ. ಧರ್ಮರಾಜನಿಗೆ ವಿದ್ಯಾವಂತರನ್ನ, ಋಷಿಗಳನ್ನ ನಿಸ್ವಾರ್ಥದಿಂದ ಸಮಾಜ ಸೇವೆಗೂ ಸಾಗಿರುವನ್ನು ಕಂಡ್ರೆ ಇಷ್ಟ, ಅವರಿಗೆ ಸನ್ಮಾನ ಮಾಡ್ದ. ಆಮೇಲೆ ಅರಮನೆ ಆಯ್ಕೆ, ಈಗ ಅದು ಮತ್ತೆ ಅದೇನೆ ಆಧುನಿಕ ಯುಗದಲ್ಲಿ ನಡೆಯೋದೇನೆ. ಹೊಸ ಸರ್ಕಾರ ಬಂದಾಗ ಯಾರಿಗೆ ಯಾವ ಮನೆ ಕೊಡಬೇಕು ಅದನ್ನು ಖಾಲಿ ಮಾಡಿಸಿ, ಅದಕ್ಕೆ ಪೇಂಟ್ ಎಲ್ಲ ಮಾಡಿಸಿ ಹೊಸದಾಗಿ, ಅದಕ್ಕೆ ಪರದೆ ಗಿರದೆ ಎಲ್ಲ ಬದಲಾಯಿಸಿ ಎಲ್ಲ ಮಾಡಬೇಕಲ್ಲ. ಹಾಗೆ ಇಲ್ಲೂ ದುರ್ಯೋಧನನ ಅರಮನೆ, ಅದನ್ನು ಧರ್ಮರಾಜನ ಕೊಟ್ಟರು. ಯಾಕೆಂದ್ರೆ ದುರ್ಯೋಧನ ರಾಜನ ಥರನೇ ಇದ್ದ, ಅವನು ಮಹಾರಾಜ ಅಲ್ಲ, ಅಪ್ಪ ಇದ್ದ ನಾಮಕವಾಸ್ಥ ಅಪ್ಪ ಅಲ್ಲಿ ರಾಜ ಅಷ್ಟೇ, ಅವನೇ ನಿಜವಾದರಾದ್ಮೇಲೆ ಇವನೇ ಎಲ್ಲ ಮಾಡ್ತಿದ್ದು. ದುರ್ಯೋಧನ ಅರಮನೆ ಧರ್ಮರಾಜನಿಗೆ, ಅದೇ ಕ್ರಮದಲ್ಲಿ ದುಶ್ಯಾಸನ ಅರಮನೆ ಭೀಮನಿಗೆ, ಅರ್ಜುನ

ಕರ್ಣನ ಅರಮನೆ ಅವರವರ ಸ್ಪರ್ಧಿಗಳು. ನಕುಲ ಸಹದೇವರಿಗೆ ದುಶ್ಯಾಸನ ತಮ್ಮಂದಿರ ಅರಮನೆಗಳಂತೆ, ಹಾಗೆ ಉಳಿದ ಮನೆಗಳನ್ನ ಭಂಡಾರ ಅಂದ್ರೆ ಖಜಾನೆ ತರ ಭಂಡಾರಗಳನ್ನಾಗಿ ಅಲ್ಲಿ ಎಲ್ಲ ವಸ್ತುಗಳ ಸಂಗ್ರಹವಾಗಿ ಇಡಬೇಕು ಆ ಥರದ್ದು ಅದನ್ನು ಮಾಡಿಟ್ರು. ಯುಯುತ್ಸು ಒಳ್ಳೆ ವೈಭವದಿಂದ ತನ್ನ ಮನೆಗೆ ಪ್ರವೇಶ ಮಾಡಿದಂತೆ, ಭೀಷ್ಮ ದ್ರೋಣ ಮೊದಲಾದವರ ಮನೆಗಳು ಧರ್ಮರಾಜನ ಅಧಿಕಾರಿ ವರ್ಗಕ್ಕೆ, ಅವರುಗಳು ಹಾಗೆ ತಾನೇ ಇದ್ದವರು, ಅಧಿಕಾರದಲ್ಲಿ ಇದ್ದವರು ಬೇರೆ ಬೇರೆ ಸ್ಥಾನದಲ್ಲಿ, ಅವರುಗಳಿಗೆ ಒಬ್ಬೊಬ್ಬರು ಕೊಟ್ಟರು. ಮತ್ತೆ ಹೆಚ್ಚಿನ ವ್ಯತ್ಯಾಸ ಮಾಡಲಿಲ್ಲ. ಮೊದಲು ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಇತ್ತೋ ಅದೇ ಜವಾಬ್ದಾರಿಗಳನ್ನು ಈಗಲೂ ಹೆಚ್ಚು ವ್ಯತ್ಯಾಸ ಇಲ್ಲದೆ ಕೊಟ್ಟರಂತೆ. ಆದರೆ ಧರ್ಮರಾಜ ಒಂದು ಒಳ್ಳೆಯದಿದೆ, ಪರವಾದದ್ದು, ಜನರಿಗೆ ಒಂದು ಅವನಲ್ಲಿ ವಿಶ್ವಾಸ, ನಂಬಿಕೆ, ಧೈರ್ಯ. ಧರ್ಮರಾಜ ತಮ್ಮ ರಾಜನಾದರೆ ನಮಗೆ ಭಯವಿಲ್ಲ ಅಂತ. ಹಿಂದೆ ಅವನು ವರ್ಣಾಮತಕ್ಕೆ ಹೋಗೋ ಸಂದರ್ಭದಲ್ಲೇನೆ ಅವರುಗಳು ಹೇಳಿದ್ರು, ಧರ್ಮರಾಜ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ. ಅವನು ಕಾಡಿಗೆ ಹೋಗ್ತಿರ್ಬೇಕಾದ್ರೂ ಹೇಳಿದ್ರು, ಬೇಡ ಬೇಡ ಅಂತ, ಇಲ್ಲ ಇಲ್ಲ ನಾವು ನಿಮ್ಮ ಜೊತೆ ನೀನು ಇದ್ರೆ ಸಾಕು ನಮಗೆ ಅಂತ ಹೊರಟಿದ್ರು. ಆ ವಿಷಯದಲ್ಲಿ ಅವನು ಜನರ ಪ್ರೀತಿ ವಿಶ್ವಾಸವನ್ನು ಚೆನ್ನಾಗಿ ಗಳಿಸ್ಕೊಂಡವನು. ಒಳ್ಳೆಯ ನಡವಳಿಕೆ, ಮೃದುವಾದ ಮಾತು ಎಲ್ಲನೂ ಇದ್ದಿದ್ದು. ಅದಕ್ಕೋಸ್ಕರವಾಗಿ ಅವ್ರಿಗೆ ಏನು ನಂಬಿಕೆ ಅಂದರೆ, ಇವನು ಇದ್ದುಬಿಟ್ರೆ ನಮಗೆ ಇಹ ಪರ ಎರಡೂ ದಾಟುವಂತಹ ದೊರಕುವಂತಹ ಭಾಗ್ಯ ಸಿಕ್ಕಿತ್ತು ನಮಗೆ ಅಂತ ಅವರ ಅಭಿಪ್ರಾಯ. ಇದೆಲ್ಲ ಸಂಭ್ರಮ ಎಲ್ಲ ಮುಗಿದ ಮೇಲೆ ಧರ್ಮರಾಜ ಕೃಷ್ಣನ ಹತ್ರ ಬಂದು, ಕೃಷ್ಣ ಈಗ ನಿನಗೆ ಸಂತೋಷ ಆಗಿರಬೇಕಲ್ಲ ಅಂತ ಕೇಳ್ತಾನೆ. ಈಗ ಸಮಾಧಾನ ಆಗಿರಬೇಕು, ಯುದ್ಧ ಎಲ್ಲ ಮುಗೀತು, ಎಲ್ಲ ಆಯ್ತಲ್ಲ ಅಂತ. ಕೃಷ್ಣ ಏನೋ ಯೋಚನೆಯಲ್ಲಿ ಇರ್ತಾನೆ. ಏನು ಯೋಚನೆಯಲ್ಲಿದ್ದೀಯಾ ಅಂತ ಕೇಳಿದ ಕೃಷ್ಣ ಹೇಳ್ತಾನೆ, ನೋಡು ನಾವಿಲ್ಲಿದ್ದೀವಿ, ಅಲ್ಲಿ ಮಹಾಜ್ಞಾನ ಸೂರ್ಯ, ತಿಳುವಳಿಕೆ ಅರಿವಿನ ಸೂರ್ಯ ಅಲ್ಲಿ ಮುಳುಗ್ ಹೋಗ್ತಾ ಇದ್ದಾನೆ. ಪ್ರಪಂಚ ಜ್ಞಾನವಿಲ್ಲದೆ ಹೋಗ್ಬಿಡುತ್ತೆ, ಅವನು ಹೊರಟೋಗ್ಬಿಟ್ರೆ ಪ್ರಪಂಚದ ಅಜ್ಞಾನದ ಅಂಧಕಾರ ತುಂಬಿಕೊಂಡ್ಬಿಡುತ್ತೆ. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ಯಾರು ಅಂತಂದರೆ, ಅಲ್ಲಿ ಭೀಷ್ಮ ಸಾಯೋದಕ್ಕೆ ಸಿದ್ಧನಾಗಿ ಶರಶಯ್ಯೆಯಲ್ಲಿ ಬಾಣದ ಮಂಚದ ಮೇಲೆ ಮಲ್ಕೊಂಡಿದ್ದಾನಪ್ಪ, ತನ್ನ ಸಾವನ್ನು ನಿರೀಕ್ಷಿಸ್ತಾ ಅವನ ಕುರಿತು ಯೋಚನೆ ಮಾಡ್ತಿದ್ದೀನಿ. ಅವನು ಮಹಾಜ್ಞಾನಿ, ಅವನ ಅನುಭವ ಎಷ್ಟು ದೊಡ್ಡದು, ಅವನು ಎಷ್ಟು ವಿಷಯ ತಿಳ್ಕೊಂಡವನು, ಸಮಸ್ತ ರಾಜ್ಯಾಧಿಕಾರ ಆಡಳಿತ ಎಲ್ಲವೂ ಗೊತ್ತು, ಅಷ್ಟೇ ಅಲ್ಲ ವೇದಾಂತ ಎಲ್ಲ ಗೊತ್ತು. ಅವನು ಹೋಗ್ಬಿಟ್ರೆ ಅಜ್ಞಾನದ ಕತ್ತಲೆಯಲ್ಲಿ ಜಗತ್ತು ಮುಳುಗು ಹೋಗ್ಬಿಡುತ್ತಪ್ಪ, ಹಾಗೆ ಹಿಂದಿನಿಂದ ಬಂದ ಜ್ಞಾನವನ್ನು ಕಳ್ಕೋಬಾರ್ದು ಅನ್ನೋದು ಕೃಷ್ಣನ ಕಾಳಜಿ. ಅದು ಎಷ್ಟು ದೊಡ್ಡದು ಅಂತ ಅಂದ್ಬಿಟ್ಟು ಬಾ ಅವನ ಹತ್ರ ಹೋಗೋಣ, ಭೀಷ್ಮಂತರ ಎಲ್ಲ ವಿಷಯ ತಿಳಿಯೋಣ, ಬಹಳ ಮುಖ್ಯ ಅದು, ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡಿದ್ರು ಹೋಗ್ತಾರೆ. ಅವನು ಒಂಥರ ಭೀಷ್ಮರು ದೊಡ್ಡವರು ಏನೇ ಆಗಲಿ, ಅಲ್ಲಿಗೆ ಹೋಗಿ ಹೋದರೆ ಅಲ್ಲಿ ಓಭವತಿ ಅಂತ ನದಿ, ಆ ನದಿಯ ಪಕ್ಕದಲ್ಲಿ ತೀರದಲ್ಲಿ ಇವನು ಮಲ್ಕೊಂಡಿದ್ದಾನೆ. ಕೃಷ್ಣ ಅವನು ನಮಸ್ಕಾರ ಮಾಡಿ, ಹೇಗಿದೆ ಮಹಾಸ್ವಾಮಿ, ನಿಮ್ಮ ಬುದ್ಧಿ ತಿಳಿಯಾಗಿದೆ ಅಂದರೆ ಸ್ಪಷ್ಟ ಮಂಕಾಗಿಲ್ಲ ತಾನೆ, ರಕ್ತ ಎಲ್ಲ ಹೋಗಿ, ತಂದೆಯ ವರದಿಂದ ನಿಮಗೆ ಮನಸ್ಸಾದಾಗ ಮರಣವನ್ನು ಪಡೀಬಹುದು ನಿಜ, ಆದರೆ ಅದರಿಂದ ಮೈಯ ನೋವೇನು ಕಡಿಮೆ ಆಗೋದಿಲ್ಲ, ಸಾವು ಯಾವಾಗಾದ್ರೂ ಬರ್ಬೋದು, ಅಲ್ಲಿ ಚುಚ್ಚೋ ನೋವು. ಆಮೇಲೆ ಭೀಷ್ಮ, ನೀನು ಭೂತ ಭವಿಷ್ಯ ವರ್ತಮಾನ ಎಲ್ಲಗಳನ್ನೂ ತಿಳಿದವನು, ಎಲ್ಲ ಶಾಸ್ತ್ರ ಸಾಂಖ್ಯ ವೇದಗಳನ್ನು ತಿಳಿದವನು, ಅವುಗಳಲ್ಲಿ ಸಂದೇಹ ಬಂದರೆ ನಿವಾರಿಸೋಕೆ, ಸಂದೇಹ ಬಂದರೆ ನಿವಾರಿಸೋಕೆ ಯಾರಿದ್ದಾರೆ ನಮಗೆ, ನೀನು ಹೋಗ್ಬಿಟ್ರೆ, ನೀನು ಬಿಟ್ಟರೆ ಯಾರೂ ಇಲ್ಲ. ಅದಕ್ಕಾಗಿ ಯುಧಿಷ್ಠಿರ ನಿಮಗೆ ಎರಡು ಒಳ್ಳೆ ಮಾತನ್ನು ಉಪದೇಶ ಹೇಳು ಅಂದರೆ ವಿಷಯ ಹೇಳು ಅಂತಾನೆ, ನಾನು ಕೇಳ್ತೇನೆ ಅಂತ, ಅಂದರೆ ನಾನು ಕೇಳ್ಕೋತೇನೆ ಪ್ರಾರ್ಥಿಸ್ತೀನಿ ಅಂತ. ಅದಕ್ಕೆ ಧರ್ಮರಾಜ ಅಲ್ಲಿ ಸಂಕೋಚದಿಂದ ಕೃಷ್ಣ ಹಿಂದ್ಗಡೆ ನಿಂತುಬಿಟ್ಟಿದ್ದಾನೆ. ಅವನಿಗೆ ಅಜ್ಜನ ಕೊಂದ್ಬಿಟ್ಟಿದ್ದೀವಲ್ಲ ಸಾಯ್ತಾ ಇದ್ದಲ್ಲ ಅವನ ದುಃಖ. ಅದಕ್ಕೆ ಭೀಷ್ಮ ಅವನ ಕರೆದು, ಯಾಕಪ್ಪ ಸಂಕೋಚ ಪಡ್ತೀಯ, ಅವರವರಿಗೆ ಅವರವರ ಧರ್ಮ ಇರುತ್ತೆ, ಕ್ಷತ್ರಿಯನಿಗೆ ಯುದ್ಧವೇ ಧರ್ಮ, ತಪ್ಪು ದಾರಿಯಲ್ಲಿ ಹೋಗೋವರನ್ನ ಅವನು ಶಿಕ್ಷಿಸಬೇಕು, ಅದು ಯಾರೇ ಆಗಿರಲಿ ಅದು ಕ್ಷತ್ರಿಯನ ಧರ್ಮಪ್ಪ, ಅದಕ್ಕಾಗಿ ನೀವು ಮಾಡಿರೋ ಸರಿ, ಯೋಚನೆ ಮಾಡಬೇಡ ಬಾ ಅಂತ. ಆವಾಗ ಧರ್ಮರಾಯನ ಪಾಪ ಧೈರ್ಯ ಬಂದು ಮುಂದೆ ಬಂದು ಅವನ ಪಾದ ಬುಟ್ಟಿ ನಮಸ್ಕಾರ ಮಾಡಿ ಈಗ ತನ್ನ ಸಂದೇಹಗಳನ್ನು ಕೇಳ್ತಾ ಹೋಗ್ತಾನೆ, ಎಲ್ಲವನ್ನು ನಿವಾರಣೆ ಮಾಡ್ಕೋತಾನೆ. ರಾಜಕೀಯ, ಅರ್ಥಶಾಸ್ತ್ರ, ವೇದ, ವೇದಾಂಗ, ಇನ್ನೊಂದು ಹಲವಾರು ವಿಷಯಗಳನ್ನು, ಪ್ರಶ್ನೆಗಳನ್ನು, ಹೀಗಿದ್ರೆ ಏನು ಮಾಡಬೇಕು, ಇಂಥ ಸಂದರ್ಭ ಬಂದರೆ ರಾಜನ ಕೆಲಸ ಏನು, ಇಂಥ ಪರಿಸ್ಥಿತಿ ಬಂದರೆ ಏನು ಮಾಡಬೇಕು, ಯುದ್ಧ ಬಂದರೆ ಏನು ಮಾಡಬೇಕು, ಕ್ಷಾಮ ಬಂದರೆ ಏನು ಮಾಡಬೇಕು, ವಿಪರೀತ ಪ್ರವಾಹ ಬಂದರೆ ಇಂಥದ್ದಾಗೆಲ್ಲ ಆ ಥರ ಬೇಕಾದಷ್ಟು ಮುಖ್ಯವಾಗಿ ಇವನು ಧರ್ಮ ಸೂಕ್ಷ್ಮಗಳನ್ನು ಕೇಳ್ಕೊತಾ ಹೋಗ್ತಾನೆ. ಹೀಗೆ ಧರ್ಮ ಸೂಕ್ಷ್ಮ ಬಂದರೆ ಅವನು ಭಾಳ ವಿವರವಾಗಿ ಹೇಳ್ತಾನೆ, ಎಲ್ಲದಕ್ಕೂ ಕಥೆಗಳು ನಿದರ್ಶನಗಳು ಕೊಟ್ಟು ಹಿಂಗಾಯ್ತಪ್ಪ ಹೀಗಾಯ್ತು ಅಂತ. ಹೀಗೆ ಹೀಗೆಲ್ಲ ಸಂದೇಹ ನಿವಾರಣೆ ಆದ್ರೂ ಧರ್ಮರಾಜಕ್ಕೆ ಸಮಾಧಾನ ಆಗಿಲ್ಲ. ಯಾಕೆ ಅಂತಂದರೆ ಈ ಭೀಷ್ಮ
ಹೀಗೆ ಬಾಣ

ಗಳನ್ನ ಚುಚ್ಚಿಕೊಂಡು ರಕ್ತ ಸುರಿಸ್ತಾ ಇರುವುದನ್ನು ನೋಡಿ ಅವನಿಗೆ ಸಂಕಟ ಆಗ್ಬಿಡುತ್ತೆ. ಯೋ ನೋಡೋಕ್ಕಾಗಲ್ಲ ಅಂತ. ಮತ್ತೆ ಭೀಷ್ಮನೇ ಹಲವಾರು ಉದಾಹರಣೆಗಳು ಕೊಟ್ಟು ಅವನಿಗೆ ಸಮಾಧಾನ ಮಾಡ್ತಾನೆ, ಹಂಗಲ್ಲಪ್ಪ ಅಂತ. ಆಮೇಲೆ ಧರ್ಮರಾಜ ಹಿಂತಿರುಗಿ ಹೋಗಬೇಕು. ಅವಾಗ ಹೇಳ್ತಾರೆ, ನೋಡು ಉತ್ತರಾಯಣ ಬರಬೇಕಾದ್ರೆ ನಾನು ಹೋಗಬೇಕು ಅಂತ ಮಾಡ್ಕೊಂಡಿದ್ದೀನಿ, ಅದು ಒಳ್ಳೆಯ ಕಾಲ ಸಾಯೋದಕ್ಕೆ, ಇನ್ನು 50 ದಿನ ಬಿಟ್ಟು ಬಾ ನೀನು ಅಂತ. ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು 51ನೇ ದಿವಸ ಉತ್ತರಾಯಣ ಆರಂಭ ಆದ ತಕ್ಷಣ ಧರ್ಮರಾಜ ಹೊರಟು ಬಂದ್ಬಿಡ್ತಾನೆ. ಜೊತೆಯಲ್ಲಿ ಚಂದನ ಅಗುರು ಎಲ್ಲ ನಿಂತಿ. ಅದಕ್ಕೆ ನಾವು ಭೀಷ್ಮ ನಿರ್ಧಾರ ಮಾಡಾಗಿದೆ ಅವತ್ತು ಹೋಗ್ಬೇಕು ತಾನು ಅಂತ. ಅದನ್ನೆಲ್ಲ ಬೇರೆ ಬೇರೆ ವಸ್ತು ಪದಾರ್ಥಗಳು ಸಂಭಾರಗಳನ್ನೆಲ್ಲ ತರಿಸ್ಕೊಂಡು ಬರ್ತಾನೆ. ಅವನ ಜೊತೆ ಅವನೊಬ್ಬನೇ ಬರುವಲ್ಲ, ಅವನ ಜೊತೆ ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ಕೃಷ್ಣ, ವಿದುರ ಮತ್ತೆಲ್ಲರೂ ಬಂದ್ಬಿಡ್ತಾರೆ. ಯಾಕೆಂದ್ರೆ ಭೀಷ್ಮ ಎಲ್ಲದಕ್ಕಿಂತ ಹಿರಿಯ. ಅಷ್ಟು ಹಿರಿಯನನ್ನ ಅವನು ಹೋಗ್ತಾ ಇದ್ದಾನೆ ಅಂತ ಗೊತ್ತಾದಾಗ ನಾವು ಆಸ್ಪತ್ರೆಯಲ್ಲಿ ಇದ್ರು ಯಾರಾದರೂ ಹಾಗೆ ಹಿರಿಯರು ಸಾಯೋಕ್ಕಾಗಿದ್ರೆ ಅಲ್ಲಿ ಹೋಗಿ ನಿಂತ್ಕೋತೀವಿ ಇರ್ತೀವಿ. ಅದೇ ಥರ ಭೀಷ್ಮನ ಹತ್ರ ಎಲ್ಲರೂ ಬಂದರು. ಭೀಷ್ಮನೇ ಧೃತರಾಷ್ಟ್ರನಿಗೆ ಸಮಾಧಾನ ಹೇಳ್ತಾರೆ, ಕೃಷ್ಣನಿಗೆ ಹೇಳ್ತಾರೆ. ಆಮೇಲೆ ಕೃಷ್ಣ ದುರ್ಯೋಧನಿಗೆ ಬೇಡಪ್ಪ ಯುದ್ಧ, ಸಂಧಿ ಮಾಡ್ಕೋ, ಕೃಷ್ಣ ಎಲ್ಲಿರ್ತಾನೋ ಅಲ್ಲೇ ಗೆಲುವು, ಅದಕ್ಕೆ ಸಂಧಿ ಮಾಡ್ಕೋ ಅಂತ. ನಾನೆಷ್ಟು ಹೇಳಿದ್ರು ಕೇಳಲಿಲ್ಲ, ಕೊನೆಗೆ ಈ ಥರ ಆಗೋಯ್ತು, ಮರಣ ಆಗೋಯ್ತು. ನೀನು ನಾರಾಯಣನ ಅವತಾರ ಅಂತ ಎಲ್ಲರೂ ನಂಬಿದ್ದಾರೆ, ವ್ಯಾಸ ನಾರದರು ಹೇಳಿದ್ದಾರೆ, ನೀನು ನನಗೆ ಅಪ್ಪಣೆ ಕೊಟ್ಟರೆ ನಾನು ಪ್ರಾಣ ಬಿಡ್ತೀನಿ. ಅವನು ಕೃಷ್ಣ ಭಕ್ತನೇ ಸದಾ. ಅದು ಕೃಷ್ಣ ಆಯಿತು ಭೀಷ್ಮ, ಅನುಜ್ಞೆ ಕೊಟ್ಟಿದ್ದೇನೆ, ಹೋಗ್ಬಾ. ಹೋಗಿ ನಿನ್ನ ಅಷ್ಟ ವಸುಗಳನ್ನು, ಅವನು ಶಾಪಗ್ರಸ್ತನಾದ ವಸು ತಾನೆ, ಅವರನ್ನು ಹೋಗಿ ಸೇರ್ಕೊ ನೀನು. ಭೀಷ್ಮ ಎಲ್ಲರಿಗೂ ಕೈ ಮುಗಿದು, ಎಲ್ಲರೂ ಶಕ್ತಿವಂತರಾಗಿ ಬಾಳಿ, ಸತ್ಯವೇ ದೊಡ್ಡ ಬಲ ಅಂತ ಹೇಳ್ತಾರೆ. ಇವೆಲ್ಲ ವ್ಯಾಸಭಾರತದ ವಿವರಗಳು. ಇದು ಕುಮಾರವ್ಯಾಸನಲ್ಲಿ ಅಷ್ಟೆಲ್ಲ ಏನು ಇಲ್ಲ. ಶ್ವಾಸವನ್ನು ಧಾರಣೆ ಮಾಡ್ತಾನೆ, ಸ್ಥಿರನಾಗ್ತಾನೆ, ಅಂದರೆ ಅಚಲನಾಗ್ತಾನೆ. ದೇಹ ಒಂದೇ ಥರ ಇದ್ದ ತಕ್ಷಣ ಅವನ ಪ್ರಾಣ ಮೇಲ್ಕೇರ್ತಾ ಬರುತ್ತೆ, ಪಾದದಿಂದ ಶುರುವಾಗಿ ಹಾಗೆ ಪ್ರಾಣ ಮೇಲ್ಕ್ಕೆ ಹೋಗ್ತಾ ಇದ್ದಂಗೆ ಆಯಾ ಅಂಗಗಳಿಂದ ಪಾದದ ಥರ ಪಾದದಿಂದ ಬಾಣಗಳು ಬಿದ್ದು ಹೋಗ್ತಾ ಇರ್ತವೆ. ಅವನ ಪ್ರಾಣ ಮುಂದಕ್ಕೆ ಹೋದಂಗೆ ಬಾಣಗಳು ಪಟ ಪಟ ಪಟ ಪಟ ಬಿದ್ದುಕೊಂಡು ಹೋದವಂತೆ. ಹೀಗೆ ಹೋಗಿ ಆ ಪ್ರಾಣ ನೆತ್ತಿ ತನಕ ಬಂದು ಅವನ ನೆತ್ತಿಯನ್ನು ಒಡೆದುಕೊಂಡು ಉಲ್ಕೆ ಥರ ಹಾರು ಹೋಯ್ತು ಅಂತ ಹೇಳ್ತಾನೆ. ತಕ್ಷಣ ಆಕಾಶದಿಂದ ಮಾಂ ದೊಡ್ಡ ಮನುಷ್ಯ, ಅವನು ಏನೋ ತಪ್ಪುಗಳು ಕೆಲವು ಆಗಿರಬಹುದು ಅವನಿಂದ, ಇಲ್ಲ ಅಂತಲ್ಲ, ಆದರೆ ಯಾವುದೋ ಒಂದು ಉದ್ದೇಶವನ್ನು, ಯಾವುದೋ ಒಂದು ಪ್ರತಿಜ್ಞೆ, ದೃಢವಾದ ಒಂದು ಮನಸ್ಸನ್ನು ಇಟ್ಕೊಂಡು ಜೀವನವನ್ನು ಅದಕ್ಕೋಸ್ಕರ ಸಹಿಸಿದವನು ಅವನು. ಪಾಪ ಮದುವೆ ಆಗಿರಲಿಲ್ಲ ಅವನಿಗೆ, ಮಾತು ಕೊಟ್ಬಿಟ್ಟ ತಂದೆಗೆ, ತಂದೆಯ ಪರವಾಗಿ ಮಾತು ಕೊಟ್ಟ, ತಂದೆಗೆ ಮಾತು ಕೊಡಲಿಲ್ಲ. ಪ್ರಪಂಚದ ಎಲ್ಲ ಸ್ತ್ರೀಯರು ನನ್ನ ಗಂಗೆಗೆ ಸಮಾನ ಅಂತ ಹೇಳ್ಬಿಟ್ಟ ಅವನು. ಹಾಗೆ ಇದ್ದ, ಹಾಗೆ ಇದ್ರೂ ಕೂಡ ಭೀಷ್ಮನಿಗೆ ಸಂಸಾರದ ತಾಪತ್ರಯಗಳು ಬಿಡಲಿಲ್ಲ. ಅವನ ಎಲ್ಲ ತೊಂದರೆಗಳು ಗೃಹಸ್ಥರಿಗಿರೋದೆಲ್ಲ ಅವನು ನೋಡಿದ. ಯಾಕಂದ್ರೆ ಇವ್ರ ಕಷ್ಟ ನಿಷ್ಠೆಗಳು, ಇವ್ರ ನಿಷ್ಠೂರುಗಳು, ಇವ್ರ ಜಗಳಗಳು, ಇವ್ರ ಪ್ರತಿ ಸಂದರ್ಭದಲ್ಲೂ ಅವನು ಒದ್ದಾಡ್ಕೊಂಡು ಕೌರವ ಪಾಂಡವರದ್ದು ಹೇಗಾದರೂ ಒಂದು ಮಾಡೋಣ ಅಂತ ಪ್ರಯತ್ನ ಪಟ್ಟು, ಆ ಕಷ್ಟಗಳು, ಆ ದುರ್ಯೋಧನ ದುಷ್ಟ ಚಟುವಟಿಕೆಗಳು ಇದೆಲ್ಲ ನೋಡ್ಕೊಂಡು ಬಂದಿದ್ದು ಭೀಷ್ಮ. ಅಂತಹ ಒಂದು ತುಂಬ ದೀರ್ಘ ಜೀವನ ಅದು. ದೀರ್ಘ ಜೀವನ ಮಾಡೋರು ಸಂತೋಷವಾಗಿರೋದು ಕಷ್ಟವಂತೆ. ಹಾಗೆ ಇದು ಹೀಗಾಯಿತು. ಅದನ್ನು ನೆನೆದು ಆಕಾಶದಿಂದ ಪುಷ್ಪ ವೃಷ್ಟಿಯಾಯ್ತಂತೆ ಭೀಷ್ಮನ ದೇಹದ ಮೇಲೆ. ಅಂಥ ಸಾವುದು ಈಗ ಒಂದು ಶ್ರೀಗಂಧದ ಮರಗಳನ್ನು ಹಾಕಿ ಅಲ್ಲಿ ದೊಡ್ಡದೊಂದು ಚಿತೆಯನ್ನು ಮಾಡಿದ್ರಂತೆ. ಅದು ಪಾಂಡವರುಗಳೇ ಆಳುಗಳು ಮಾಡಿದ್ದಲ್ಲ, ಪಾಂಡವರುಗಳೇ ಸೇರ್ ಮಾಡಿದ್ದು. ಆ ಪ್ರೀತಿಯ ಗೌರವದಿಂದ ಯುಧಿಷ್ಠಿರ ಮತ್ತು ಧೃತರಾಷ್ಟ್ರ ಅವನ ದೇಹಕ್ಕೆ ಪಟ್ಟೆ ಬಟ್ಟೆಯನ್ನು ಉಡಿಸಿದ್ರಂತೆ ಭೀಷ್ಮನ ದೇಹಕ್ಕೆ. ಯುಯುತ್ಸು ಛತ್ರಿ ಹಿಡಿದಂತೆ. ಎಲ್ಲ ದೊಡ್ಡವರು, ಭೀಷ್ಮ ಎಲ್ಲರಿಗೂ ದೊಡ್ಡವನು. ಭೀಮಾರ್ಜುನರು ಚಾಮರ ಹಾಕಿ ಗಾಳಿ ಬೀಸ್ತಿದ್ರು. ಹೆಣಕ್ಕೆ ಶವಕ್ಕೆ ಗಾಳಿ ಗೊತ್ತಾಗಲ್ಲ, ಒಂದು ಗೌರವ ಸಮರ್ಪಣೆ ಅದು. ಇಷ್ಟೆಲ್ಲ ಮಾಡಿ ಕಡೆಗೆ ಚಿತೆಗೆ ಅಗ್ನಿ ಇಟ್ಟರು. ಅದು ಉರಿಯೋಕ್ ಶುರು ಆಯಿತು. ಅದು ಉರಿತಿರ್ಬೇಕಾದ್ರೆ ಗಂಗಾದೇವಿ ನದಿಯಿಂದ ಎದ್ದು ಬಂದ್ಲಂತೆ. ಇದು ಸ್ವಾರಸ್ಯ. ಗಂಗಾದೇವಿನೇ ಅವರನ್ನೆಲ್ಲ ಎತ್ತು ವಾಪಸ್ ಕಳಿಸಿದವಳು. ಅವನು ಈ ಕಡೆ ಅವನು ವಿದ್ಯೆ ಕಲಿಸಿ ಅವರ ಅಪ್ಪನ ಹತ್ರ ಬಿಟ್ಟು ಹೋದವಳು. ಅವಳಿಗೇನು ಅಂಟ್ಕೊಳ್ಳಲ್ಲ. ಆದರೆ ದಾಸರಿಗೆ ತಾಯಿಯ ಮನೋಭಾವ ಚೆನ್ನಾಗಿ ಗೊತ್ತಿತ್ತು. ತಾಯಿಯ ಮನಸ್ಸು ಹೃದಯ ಅಂದರೆ ಏನು ಅನ್ನೋದು ಗೊತ್ತಿತ್ತು. ದೇವರೋ ದೇವರಲ್ವೋ ಮನುಷ್ಯರೋ, ಆ ತಾಯಿಯ ಪ್ರೀತಿ ಮಾತ್ರ ಅಷ್ಟೇ ದೊಡ್ಡದು ಎಲ್ಲರ ವಿಷಯದಲ್ಲೂ.
ಮಗನ

ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ. ಗಂಗಾದೇವಿ ಅಳುತ್ತಾ ಬಂದಂತೆ ನದಿಯಿಂದ ಎದ್ದು ಬಂದು, ಎಂಥ ವೀರ ಇವನು ನನ್ನ ಮಗ, ಸತ್ಯವ್ರತ ಅಂತ ಹೆಸರು ಪಡೆದ, ಮಹಾವೀರನಾದ, ಪಿತೃಭಕ್ತನಾಗಿ ತಂದೆಯ ಮಾತನ್ನು ನಡೆಸೋದಕ್ಕೆ ಆಜನ್ಮ ಬ್ರಹ್ಮಚಾರಿಯಾಗಿದ್ದ, ಅಷ್ಟೇ ಮಹಾಶೀಲವಂತ ಅಂತ ಎಲ್ಲರ ಹತ್ರನೂ ಹೊಗಳಿಸ್ಕೊಂಡಂತಹ ಭೀಷ್ಮ ಕೊನೆಗೆ ಶಿಖಂಡಿಯಿಂದ ಹತನಾಗಿ ಹೋಗ್ಬಿಟ್ನಲ್ಲ, ಇದನ್ನು ನೋಡಿಯೂ ನನ್ನ ಎದೆ ಸೀಳು ಹೋಗ್ತಾ ಇಲ್ವಲ್ಲ ಅಂತ ದುಃಖಿಸಿದ್ಲಂತೆ. ಮತ್ತೆ ಅಲ್ಲಿ ಕೃಷ್ಣ ಇದ್ದೇ ಇದ್ದಾನೆ ಸಮಾಧಾನ ಮಾಡೋದಕ್ಕೆ. ಕೃಷ್ಣ ಅವಳಿಗೆ ಸಮಾಧಾನ ಹೇಳಿ, ತಾಯಿ ಸಮಾಧಾನ ಮಾಡ್ಕೊ, ನಿನ್ನ ಮಗ ಪರಲೋಕವನ್ನು ಸೇರಿದ್ದಾನೆ, ಸ್ವರ್ಗಕ್ಕೆ ಹೋಗಿದ್ದಾನೆ. ಅವನು ನಿಜವಾಗಿಯೂ ವಸು ಅಲ್ವೇ, ಅವನು ಅಲ್ಲಿಂದ ಬಂದಿದ್ದ, ಅಲ್ಲೇ ವಾಪಸ್ ಹೋಗಿದ್ದಾನೆ, ಬಸ್ಸುಗಳನ್ನು ಹೋಗಿ ಸೇರ್ಕೊಂಡಿದ್ದಾನೆ. ಒಂದು ಪಾತ್ರ ಮಾಡೋಕೆ ಬಂದಂಗೆ ಅದು, ಇಲ್ಲಿ ಬಂದ, ನಾಟಕದಲ್ಲಿ ತನ್ನ ಪಾತ್ರ ಮುಗಿಸ್ದ, ವಾಪಸ್ಸು ಸ್ಟೇಜಿಂದ ಹೊರಟು ಹೋದ, ರಂಗಮಂಚದಿಂದ ಹೋದಪ್ಪ ಅಷ್ಟೇ ಅನ್ನು ಅವನ ಕೆಲಸ ಮುಗೀತು. ಈ ಥರ ಅವನು ಕೃಷ್ಣ ಸಮಾಧಾನ ಮಾಡ್ತಾನೆ. ಆಮೇಲೆ ಕ್ಷತ್ರಿಯ ಧರ್ಮದಿಂದ ಅವನು ಮಾಡಿದಾನಮ್ಮ, ಕ್ಷತ್ರಿಯ ಧರ್ಮವನ್ನು ಇಟ್ಕೊಂಡು ಯುದ್ಧ ಮಾಡಿ ವೀರ ಮರಣವನ್ನು ಪಡೆದಿದ್ದಾನೆ, ಹಾಗಾಗಿ ಅವನ ಬಗ್ಗೆ ದುಃಖಿಸಬೇಕಿಲ್ಲ ಅಂತ ಹೇಳಿದ. ಇದಾದಮೇಲೆ ಯುದ್ಧವನ್ನು ಈ ರೀತಿ ಪಾಂಡವರಿಗೆ ಜಯ ಆಗುವಾಗಿ ಕೃಷ್ಣ ಕೊನಗಾಣಿಸಿದ್ದಾನೆ. ಈ ಮಾತು ವ್ಯಾಸಭಾರತದಲ್ಲಿ ಇಲ್ಲದೆ ಇರ್ಬೋದು, ಆದರೆ ಕುಮಾರವ್ಯಾಸ ಅದನ್ನ ಬಹಳ ಸಲ ಹೇಳಿಸಿದ್ದಾನೆ ಆ ಮಾತನ್ನು. ಅವನು ಬಂದಿರೋದು ಭೂಭಾರವನ್ನು ಇಳಿಸೋದಕ್ಕೆ ಅಂತ. ಹೀಗೆ ಇಲ್ಲಿ ಭೂಭಾರವನ್ನು ಇಳಿಸಿ ಪಾಂಡವನ ಸಿಂಹಾಸನದ ಮೇಲೆ ಸ್ಥಾಪಿಸಿ ಅದಕ್ಕೋಸ್ಕರ ಅದನ್ನು ಆಧುನಿಕ ಪುಸ್ತಕಗಳು ಯಾವುದು, ಆರ್ಯಾವರ್ತ ಕ್ರಾನಿಕಲ್ಸ್ ಅಂತ, ಆರ್ಯಾವರ್ತ ಟ್ರೈಲೋಜಿ ಅಂತ ಮೂರು ಪುಸ್ತಕಗಳದ್ದು ಹೊಂದಿದೆ. ಅಂಥವರೆಲ್ಲ ಹೇಳೋದು ಏನು ಅಂದರೆ, ಇಡೀ ಪ್ರಪಂಚದಲ್ಲಿ ಅರಾಜಕತೆಯನ್ನು ಕಡಿಮೆ ಮಾಡಿ ಒಂದು ಶಾಂತಿಯನ್ನು ಸ್ಥಾಪಿಸಬೇಕು, ದೃಢವಾದ ಒಂದು ಸಾಮ್ರಾಜ್ಯವನ್ನು, ಗಟ್ಟಿಯಾದ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿ ಜನರ ನೆಮ್ಮದಿ ಸುಖಕ್ಕೆ ಕಾರಣ ಮಾಡಬೇಕು. ಸಣ್ಣ ಸಣ್ಣ ಚಿಲ್ಲರೆ ಚಿಲ್ಲರೆ ರಾಜ್ಯಗಳು ತುಂಬ ಇದ್ದುಬಿಟ್ರೆ ಜನಕ್ಕೆ ನೆಮ್ಮದಿ ಇರೋದಿಲ್ಲ, ಬರೀ ಯುದ್ಧ ಜಗಳವೇ ನಿತ್ಯವನು ಅಂದ್ಬಿಟ್ಟು ಕೃಷ್ಣ ಇವ್ರನ್ನೆಲ್ಲ ಸೇರಿಸಿ ಅದಕ್ಕೆ ಸ್ಥಾಪಿಸಿದ. ಅಂದರೆ ಅದು ಮೊದಲನೇ ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದ. ಜರಾಸಂಧನ ಮುಗಿಸಿ ಅಲ್ಲಿ ರಾಜನನ್ನೆಲ್ಲ ಬಿಡುಗಡೆ ಮಾಡಿಸಿ ಎಷ್ಟು ಕೆಲಸ ಮಾಡಿಸಿದ, ಧರ್ಮರಾಜನಿಗೆ ಧೈರ್ಯ ತುಂಬಿ ರಾಜಸೂಯಾಗ ಮಾಡು, ಮೊದಲು ಬೇಡ ಅಂತಾನೆ ಏನು ರಾಜಸೂಯ ಕೊಟ್ಟೋಗ್ಬಿಟ್ಟಿಲ್ಲ ಮಹಾಬುದ್ಧಿವಂತನ ಥರ ಅಂದ್ಬಿಟ್ಟು, ಆಮೇಲೆ ಆಯಿತು ರಾಜ ನಾವು ನಿಮ್ಮ ಜೊತೆ ಇದ್ದೀವಿ ಮಹಾರಾಜ ಮಾಡು ರಾಜಸೂಯವನ್ನು ಅಂತೇಳಿ ಮಾಡು. ಹಾಗೆ ಮಾಡಿ ಒಬ್ಬ ರಾಜ ಗಟ್ಟುಮುಟ್ಟಾದ ಒಬ್ಬ ರಾಜ ಇರೋ ಹಾಗೆ ಮಾಡ್ದ. ಆಗಿನ ಕಾಲದ ಅರ್ಥ ಅದು, ಒಬ್ಬ ಗಟ್ಟಿಯಾದ ರಾಜ, ಸ್ಥಿರನಾದ ರಾಜ ಇದ್ದರೆ ಒಂದು ಸ್ಥಿರವಾದ ಆಡಳಿತ ಜನರಿಗೆ ಸಿಗುತ್ತೆ, ಸ್ಥಿರವಾದ ಜೀವನನೂ ಜನರಿಗೆ ಸಿಗುತ್ತೆ ಅನ್ನೋದು ಅವತ್ತಿನ ರೀತಿ. ಒಂದು ಇಲ್ಲದೆ ಹೋದರೆ ದಿನ ಯುದ್ಧ, ಅಸ್ಥಿರತೆ, ಆತಂಕ ಇದೇ ಇರುತ್ತೆ, ಜನಕ್ಕೆ ಬದುಕೋಕೆ ಆಗಲ್ಲ. ಅದನ್ನು ಮಾಡೋದೇ ಅವನ ಉದ್ದೇಶ ಆಗಿತ್ತು ಅಂತ ಹೇಳೋದು. ಹಾಗೆ ಮಾಡೋದಕ್ಕೆ ಬಂದಿದ್ದ, ಅದನ್ನು ಮಾಡ್ದ. ಆದರೆ ಏನು ಮಾಡ್ತೀರಿ, ಧರ್ಮರಾಜನ ದುರದೃಷ್ಟವೋ ಅಥವಾ ಮೂರ್ಖತನವೋ, ಜೂಜಾಗಿ ಮತ್ತೆ ದುರ್ಯೋಧನಕ್ಕೆ ಹೋಗಿ ಮತ್ತೆ ಅವರೆಲ್ಲ ಕಾಡಿಗೆ ಹೋಗಿ ಎಲ್ಲ ಅಲ್ಲೋಲ್ ಕಲ್ಲೋಲ್ ಆಗ್ಬಿಟ್ಟು. ಆ ಇಂದ್ರಪ್ರಸ್ಥವಂತೂ ಇವ್ರು ಕಟ್ಟಿದ ಇಂದ್ರಪ್ರಸ್ಥ ಜೇಡದ ಬಲೆ ಮಯ ಅಷ್ಟೇ, ಹಾಗಾಗಿ ಹೋಗ್ಬಿಡುತ್ತೆ. ಆಮೇಲೆ ಯುದ್ಧ ಆಯಿತು, ಎಲ್ಲ ಖಾಲಿಯಾಯಿತು, ಜನ್ಮೇ ಇಲ್ಲ, ಇದೆಲ್ಲ ಆಗೋಯ್ತು. ಆಯಿತು, ಈಗಂತೂ ಇದನ್ನೆಲ್ಲ ಮಾಡಿ ಈಗ ಧರ್ಮರಾಜನಿಗೆ ಮತ್ತೆ ರಾಜ್ಯವನ್ನು ಕೊಡಿಸಿ, ಈಗ ಇನ್ನು ಧರ್ಮರಾಜ ಒಳ್ಳೆಯ ಆಡಳಿತ ಮಾಡ್ತಾನೆ ಅಂತ ಒಂದು ಭರವಸೆಯಿಂದ ದ್ವಾರಕೆಗೆ ವಾಪಸ್ಸು ಪ್ರಯಾಣ ಮಾಡ್ತಾನ. ವಾಪಸ್ಸು ಪ್ರಯಾಣ ಮಾಡಬೇಕಾದ್ರೆ ಇವರೆಲ್ಲ ಪಾಂಡವರು ಅವನಿಗೆ ಉಡುಗೊರೆಗಳನ್ನು ಎಲ್ಲ ಕೊಟ್ಟು, ಅದಕ್ಕಿಂತ ಮುಖ್ಯ ಗೌರವ ಆದರಗಳನ್ನು ಕೊಟ್ಟು ಅವನಿಗೆ ಸನ್ಮಾನ ಅಂದರೆ ಗೌರವವನ್ನು ತೋರಿಸಿ ಅವನದನ್ನೆಲ್ಲ ಸ್ವೀಕರಿಸಿ ಸಂತೋಷದಿಂದ ಬೀಳ್ಕೊಂಡು ದ್ವಾರಕೆಗೆ ಪ್ರಯಾಣ ಮಾಡ್ತಾನೆ. ಅವ್ರು ಕಳಿಸ್ಕೋಕೆ ಇಷ್ಟ ಇರೋದಿಲ್ಲ ನಿಜವಾಗಿ, ನಾವು ಪಾಂಡವರು ಅಯ್ಯೋ ಇಲ್ಲೇ ಇದ್ಬಿಡ್ಲಿ ಅಂತ ಎಷ್ಟು ವರ್ಷ ಇರೋಕ್ಕಾಗುತ್ತೆ ಹಾಗೆ, ಇಷ್ಟೆಲ್ಲ ಮಾಡಿ ದ್ವಾರಕೆಗೆ ಹೋದ ಕೃಷ್ಣ. ಅಲ್ಲಿ ಎಲ್ಲರಿಗೂ ಯುದ್ಧದ ವಿವರಗಳನ್ನು ಹೇಳ್ತಾನೆ. ಅಭಿಮನ್ಯು ಮಾತ್ರ ಹೇಳೋಲ್ಲ, ಅದನ್ನು ಸುಭದ್ರೆ ಜ್ಞಾಪಿಸ್ತಾಳೆ, ಅಭಿಮನ್ಯು ಹೋಗಿದ್ದನ್ನು ಹೇಳಲ್ವೇ ಕೃಷ್ಣ ಅಂದ್ಬಿಟ್ಟು ಜ್ಞಾನ ತಬ್ಬಿದ್ದು ಬಿಡ್ತಾಳೆ. ಇವೆಲ್ಲ ಇರುತ್ತೆ, ಎಲ್ಲಾನು ಅವ್ರಿಗೆಲ್ಲ ಹೇಳ್ದ. ಆಮೇಲೆ ಇಲ್ಲೆಲ್ಲ ಇವರು ರಾಜ್ಯ ಮಾಡಿಕೊಂಡು ಎಲ್ಲ ಇದ್ರು. ಹೀಗಾಗಿ ಎಲ್ಲವೂ ಒಂದು ಕೊನೆಗೆ ಬಂದಂತೆ, ಒಂದು ಅಂತ್ಯಕ್ಕೆ ಬಂದ ಹಾಗೆ ಕುಮಾರವ್ಯಾಸ ತೋರಿಸ್ತಾನೆ. ಹಾಗಾಗಿ ಇವ್ರಿಗೆ ಹೀಗಾಯ್ತು, ಅವ್ರಿಗಾಗಾಯ್ತು, ಎಲ್ಲ ಇದ್ರು ಚೆನ್ನಾಗಿದ್ರು, ಈ ಥರ ಹೇಳಿದಾಗ ಅವನು ಶಾಸ್ತ್ರೋಕ್ತವಾಗಿ ಕಥೆಯನ್ನು ಮುಗಿಸಿದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಒಂದು ಮಾತಿನ ಕಡೆ ಹೇಳ್ತಾನೆ ಕವಿ, ಕುಮಾರವ್ಯಾಸ ಸೂಕ್ತದ ನವೆಯದ ಸವೆಯದ ಅಮೃತವನ್ನು ಒಲಿದು ಒಲಿದು ಸುಶ್ರವಣದಲ್ಲಿ ಪದವಿಯ ಪಡೆವುದೀ ಲೋಕ. ಕುಮಾರವ್ಯಾಸವನ್ನು ಹೇಳಿರುವಂಥ ಒಳ್ಳೆಯ ಮಾತಿನ ಸವಿಯದಂತಹ ಅಮೃತ ಇದು, ಅದು ಖಾಲಿನೇ ಆಗೋಲ್ಲ ಅಮೃತ ಅಂದರೆ ಆ ಕುಮಾರವ್ಯಾಸ

ಕಾವ್ಯ ಅವನ ಮಾತು, ಅವನ ಶಬ್ದ, ಅದನ್ನು ಒಲಿದು ಒಲಿದು ಅನ್ನು ಇಷ್ಟಪಟ್ಟು ಚೆನ್ನಾಗಿ ಇಷ್ಟಪಟ್ಟು ಸುಶ್ರವಣದಲ್ಲಿ ಚೆನ್ನಾಗಿ ಕೇಳಿ ಪದವಿಯ ಪಡೆಯುವುದೀ ಲೋಕ, ಈ ಲೋಕ ತಾನು ಉನ್ನತ ಸ್ಥಾನವನ್ನು ಪಡೆಯುತ್ತೆ ಅಂತ ಹೇಳಿ ಅವನು ಮುಕ್ತಾಯ ಮಾಡುತ್ತಾನೆ. ಹೀಗೆ ಸೂಟ ಕತೆ ಹೇಳಿ ಕಥೆಯನ್ನು ಮುಗಿಸ್ತಾನೆ ಅಲ್ಲಿಗೆ ತಾನು. ಅಲ್ಲಿ ಕಾವ್ಯ ಮುಗಿಯುತ್ತೆ, ಅದು ಮೂಲ ಮಹಾಭಾರತ ಮುಂದುವರಿಯುತ್ತೆ, ಅಲ್ಲಿಗೆ ಅದು ಒಂದು ಹಂತಕ್ಕೆ ಬರುತ್ತೆ ಅದು. ಆಮೇಲೆ ಕೊನೆಯದಾಗಿ ಇದನ್ನು ಕೇಳಿದರೆ ಪ್ರೀತಿಯಿಂದ ಗೌರವದಿಂದ ಒಂದು ಅಕ್ಷರ ಕೇಳಿದ್ರು ಸಾಕು, ದೊಡ್ಡ ದೊಡ್ಡ ಯಾಗ ಮಾಡಿದ ಫಲ, ದಾನ ಮಾಡಿದ ಫಲ, ಭೂದಾನ ಮಾಡಿದ ಫಲ, ವಸ್ತ್ರದಾನ ಮಾಡಿದ ಫಲ, ತಪಸ್ಸು ಮಾಡಿದ ಫಲ ಎಲ್ಲ ಸಿಗುತ್ತೆ ಅಂತ ಹೇಳಿ. ಅಂದರೆ ಕಾವ್ಯದಲ್ಲಿ ಜನಕ್ಕೆ ಆಸಕ್ತಿ ಮೂಡಿಸೋದಕ್ಕೆ ಇಂಥ ಮಾತನ್ನು ಹೇಳೋದು, ಅಂದರೆ ಪುಣ್ಯ ಸಿಗುತ್ತಪ್ಪ ಕೇಳಿ ಕಾವ್ಯನ ಅಂತ. ಈ ಥರ ಹೀಗೆ ಸಾಹಿತ್ಯಾಭಿರುಚಿಯನ್ನು ಬೆಳೆಸೋದನ್ನು ನಾವು ನೋಡ್ತೀವಿ. ಹಾಗೆ ಕುಮಾರವ್ಯಾಸ ಕಾವ್ಯವನ್ನು ಮುಗಿಸಿದ್ದಾರೆ.

0: ಕೇಳುಗರೆ, ಇದುವರೆಗೂ ಧರ್ಮರಾಜನ ಪಟ್ಟಾಭಿಷೇಕ ಮತ್ತು ಭೀಷ್ಮನ ಮರಣ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಟ್ಟ ಮಹಾಭಾರತ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿಲಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲ ಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ

0: ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ, ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ, ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
3: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
4: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆ ಒಂದು ಮುಖ್ಯ ಉದ್ದೇಶ ಏನು ಸರ್?
5: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ.

0: ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ. ಆ ನಿಟ್ಟಿನಲ್ಲಿ ಈಗ ಕುಡಿಯುವ ನೀರದ್ದು ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತೆ ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯುವ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳಿರ್ತಾರೆ, ಎ ಡಬಲ್ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು ಎಚ್ ಡಿ ಕೋಟೆ ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ಈಗ ಜೆ ಜಿ ಎಮ್ ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ನ ಕೊಟ್ಟಿದ್ದೀವಿ. ಸೊ ಇನ್ನು ಉಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಿದ್ರೆ ಅದನ್ನು ಮುಂದಿನ 2028 ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತೆ ಸಾರ್ವಜನಿಕರಲ್ಲಿ ಒಂದು ಏನಂತೆ, ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂಥ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭವಾಗಿದೆ. ಇನ್ನು 2-3 ನಾವು ನಿರ್ವಹಣೆಯನ್ನ ಬಾವಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬೇಸಿಗೆ ಸಂದರ್ಭದಲ್ಲಿ ನಮಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ,
1: ಹೌದು,
0: 2-3 ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರನ್ನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು. ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ರಮೇಶ್ ಅಂತ ದೊಡ್ಡಬರ್ಗಿಂದ ಮಾತಾಡ್ತಾರೆ.
1: ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮಸ್ಕಾರ, ನಾನು ಏನು ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾಟ್ ಪಂಚಾಯತಿ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ ಗಳು ಸರಿಯಾಗಿ ನೀರು ಬಿಡ್ತಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬಿಡ್ತಕ್ಕಂಥದ್ದು, ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರು ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಚ್ಮ್ಯಾನ್ ಗಳನ್ನ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್, ಎರಡನೇದು, ಹಲೋ ಸರ್,
1: ಹೇಳಿ ಹೇಳಿ.
2: ಎರಡನೇದು ಸರ್, ಈ ಮಡಿಕೇರಿ ಗ್ರಾಮ ಪಂಚಾಯತಿ ಐತಲ್ಲ, 44 ವಿಲೇಜ್ ಬರುತ್ತೆ ಸರ್ ಆ ಪಂಚಾಯತಿಗೆ, 45 ವಿಲೇಜಸ್.
1: ಈ ಮಡಿಕೇರಿ ಪಂಚಾಯತಿ ಗಂದೆ
2: ಗ್ರಾಮ ಪಂಚಾಯತಿ ಸರ್, ಈ ಮಡಿಕೇರಿ ಗ್ರಾಮ ಪಂಚಾಯತಿ.
1: ಓಕೆ,
2: ಅದನ್ನ ಎರಡು ಗ್ರಾಮ ಪಂಚಾಯತಿ 3 ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ ಅನುಕೂಲ, ಏನಕ್ಕೆಂದ್ರೆ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕಾಕ್ ಆಗ್ತಿಲ್ಲ ಸರ್. ಹೌದು ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯೋ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
1: ಹೇಳಿ ಹೇಳಿ, ಕೇಳಿಸ್ಕೊತಾರೆ ಸರ್. ಹೇಳಿ
2: ಸರ್. ಈಗ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್, ಚುನಾಯಿತಿ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಸೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಟ್ಟಿಗೆ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳ ಕೇಳಕ್ ಹೋಯ್ತು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದೆಲ್ಲ, ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, 600 ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೋಟೆಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರೆ.
1: ಅದಕ್ಕೆ
2: ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದೆಗಳಾಗ್ಲಿ, ನೀರಿನ ಕಂದೆ, ಮನೆ ಕಂದೆ ಎಲ್ಲ ಕಟ್ಟಿ ಬರುತ್ತೆ
1: ಸರ್. ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ರಮೇಶ್ ಅವರು ನಮಸ್ಕಾರ.
0: ಈಗ ನೀವು ಎರಡ್ ಮೂರು ಪ್ರಶ್ನೆಗಳನ್ನ ಕೇಳಿದಿರ. ಒಂದು ವಾಟರ್ಮ್ಯಾನ್

0: ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮಗೆಲ್ಲ ಗೊತ್ತಿರಂಗೆ ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ಮೆನ್ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಸನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು ಬೇರೆ ಜಿಲ್ಲೆಗೆ ಪ್ರಾವಿಸನ್ ಇಲ್ಲ, ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ಮೆನ್ಗಳದ್ದು ಸಮಸ್ಯೆಗಳಿದ್ದರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಆವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ ಏನಾರು ಸಮಸ್ಯೆ ಇದ್ರೆ ಹೇಳಿ, ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ಮ್ಯಾನ್ಗಳೇ ಆಗಲಿ ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲಾಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂಥ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲಾಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಬಿ ಮಟ್ಟಗೆರೆ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಶನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ, ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ, ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ, ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದ ಅಂತಲ್ಲಿ ಕ್ರಮ ಆಗುತ್ತೆ, ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಬಿ ಮಟ್ಕೆಲ್ಲಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ, ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು. ಹಿಂದೆ ಎಂ ಪಿ ಧ್ರುವನಾರಾಯಣ ಅವರು ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನು ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಾವು ಸಂಬಂಧಪಟ್ಟಂಥ ಇಒ ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
1: ಒಂದ್ ಸೆಕೆಂಡ್ ಸರ್, ಪಂಚಾಯತಿ ಬೇರೆ ಪಂಚಾಯತಿ ಹಾಕಂತಾರ, ಅಟ್ಲೀಸ್ಟ್ ಫಸ್ಟ್ ವಿಲೇಜ್ ಹಾಕಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ್, ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಇವಾಗ ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣ ಕುಡ್ಬಿಟ್ಟು ಜಗಳಾಡ್ತಂಗದು. ಈಗ ಪ್ರತಿಯೊಬ್ರು ವಾಟರ್ ಮೇನ್ ಎಣ್ಣೆ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಾಚ ಶಬ್ದಗಳನ್ನ ಬೈತಂಗದು. ಪಕ್ಕದ ಪಂಚಾಯತ್ ಪಕ್ಕದ ವಿಲೇಜ್ ಹಾಕೊಡಿ, ಆದ್ರೆ ಜನಗಣ ಸೌಲಭ್ಯ ಸಿಗುತ್ತೆ
0: ಖಂಡಿತ. ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ ಯಾರು ವಾಟರ್ಮ್ಯಾನ್.
1: ಇಲ್ಲಿ ಏನಂದ ಪರ್ಟಿಕ್ಯುಲರ್ ಹೆಸರು ಒಂದು ಹೆಸರು ಅಂದ್ರೆ ನಾಳೆ ಜನ ಮತ್ತೆ ಗುಂಪು
0: ಕೆಟ್ಟಾಗ್ತದೆ
1: ಸರ್. ಅಲ್ಲ ಹೆಂಗಂದ್ರೆ ಸರ್, ಈಗ ಅಣ್ಣ ಅಣ್ಣ ನೀರ್ ಬಿಟ್ಟಿರ್ತಾರೆ, ತಮ್ಮ ಬಂದು ಕೆಟ್ಟ ಅಣ್ಣನ ಅಣ್ಣ ಸರ್ ನೀರ್ ಬಿಟ್ಕೊಳ್ಳಿ ಅಂತಂದ್ರೆ ತಮ್ಮ ಅವ್ವ ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ ಹೋಗೋದು. ಆತರ ಎಷ್ಟೋ ಘಟನೆಗಳಾಗಿದೆ ಸರ್, ಆಮೇಲೆ ಕುಡ್ಕೊಂಡು ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ, ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
0: ಹೌದೌದು, ಇಂಥ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದ್ದೀವಿ. ಸೊ ಇದನ್ನು ನಾವು ಸಂಬಂಧಪಟ್ಟಂಥ ಆಡಳಿತಾಧಿಕಾರಿಗಳಿಗೆ ಮತ್ತು ಪಿ ಡಿ ಒಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
1: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಕೊನೆ ಪ್ರಶ್ನೆ, 10-7 ಫೋನಿಂಗ್ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ 3ನೇ ಗುರುವಾರ ಇತ್ತು, ಪ್ರತಿ ತಿಂಗಳ 3ನೇ ಗುರುವಾರ. ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆಹರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕಾಪಿ ಸಮಸ್ಯೆ ಆಗ್ಲಿ, ಒಂದ್ ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ, ಒಂದ್ ಸಮಸ್ಯೆ ಆಗ್ಲಿ, ಅಲ್ಲಿ ನಾವು 10-7 ತಿಂಗಳ 3ನೇ ಗುರುವಾರ ಆದ್ರೆ ಎಲ್ಲ ಅಧಿಕಾರಿಗಳು ಸಮಸ್ಯೆ ಅಲ್ಲೇ ಬಗೆಹರಿಸುತ್ತೆ ಸರ್. ಈಗ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ ಕೋಟೆ ತಾಲೂಕಿಗೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
0: ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಿದ್ರೆ, ಬಹುಮುಖ್ಯವಾದ ಒಂದು ಘಟಕ ಅಂದರೆ ನೀರು, ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿಯಾಗ್ತಾ ಇದೆ ಸರ್?
0: ಈಗ ಒಂದು ಕುಡಿಯುವ ನೀರ್ದು ಹೇಳಬೇಕಾದ್ರೆ, ನಾವು ಕುಡಿಯುವ ನೀರು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ.

0: ಗ್ರಾಮೀಣ ಕುಡಿಯುವ ನೀರಿನಲ್ಲಿ 4 ವಿಧಗಳಿದೆ. ಒಂದು ಮಲ್ಟಿವಿಲೇಜ್ ಸ್ಕೀಮ್ ಇರುವುದು, JJM ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ ಮತ್ತೆ ಬೋರ್ವೆಲ್. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ ಸಂಪೂರ್ಣ ನಿರ್ವಹಣೆ
1: ಗ್ರಾಮ ಪಂಚಾಯತಿ.
0: ಗ್ರಾಮ ಪಂಚಾಯತಿಗಳಿಗೆ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇದ್ಬಿಡ್ಬೋದು, ಅದರಲ್ಲಿ ಟೋಟಲ್ ಟೈಡ್ ಅಮೌಂಟ್ ಇರ್ತೀವಿ. ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನ ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾ ಯೋಜನೆ ಮಾಡಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದು. ಬಟ್ ಇತ್ತೀಚೆಗೆ ಅದು ಈಗ 15th ಫೈನಾನ್ಸ್ ಮುಗಿದೋಗಿದೆ, 16th ಫೈನಾನ್ಸ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದ್ರೆ ಈ ಹಿಂದೆ ಏನಾದ್ರು 15th ಫೈನಾನ್ಸ್ ಅನುದಾನ ಅಥವಾ ಬೇರೆ ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನ್ ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದ್ರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಹೊಡೆದೋಗುವಂತದ್ದು ಅಥವಾ ಬೋರ್ವೆಲ್ ಕೆಟ್ಟೋಗಂತದ್ದು ಅಥವಾ ಮೋಟರ್ ರಿಪೇರಿ ಇಂತಹ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ, ಇವಾಗ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ ಒಂದ್ 2 ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಗ್ರಾಮಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗು ಮತ್ತೆ ಗ್ರಾಮ ಪಂಚಾಯತರು ಇಬ್ಬರು ಸಹಕಾರದಿಂದ ಒಂದು ಪ್ಲಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋಂಥ ಗ್ರಾಮಗಳನ್ನ MLA ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನು ನೋಡಿ ಕ್ರಮ ವಹಿಸ್ತಾ
1: ಇದ್ದಾರೆ. ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ. ತಮ್ಮ ಹೆಸರು?
2: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
1: ಮಹೇಶ್ ಅವ್ರ ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ಹೂವಿನಕೋಳದಿಂದ ಮುನಿನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.
1: ಹೂವಿನಕೋಳ, ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮ್ಮ ಊರಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆ ಕುಡಿಯೋ ಮನುಷ್ಯರಿಗೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ.
1: ಹಲೋ, ಹಾ ಹೇಳಿ ಹೇಳಿ ಹೇಳಿ.
2: ಸರ್ ಕೇಳಿಸ್ತಿಲ್ವಾ?
1: ಕೇಳಿಸ್ತದೆ ಹೇಳಿ. ಹಾ,
2: ಕುಡಿಯೋ ನೀರು ಸಮಸ್ಯೆ ಜಾಸ್ತಿ ಇದೆ ಸರ್. ಸಿಡಿಒ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗದೆ, ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಕೇಳಿದ್ರೆ ಪಿಡಿಒ ಒಂಥರ, ಪಂಚಾಯತಿಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನೇನು ಸಮಸ್ಯೆ? ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನಿಗೆ ಮೂಲ ಸೌಲಭ್ಯಗಳು ಇಲ್ದ ಮೇಲೆ ಹೆಂಗೆ ಸರ್?
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಹೇಶ್ ಅವ್ರೆ.
0: ಮಹೇಶ್ ಅವ್ರೀಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್. ಹೂವಿನ ಕುಲದ ಎಲ್ಲಿ ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್? ಅಲ್ಲ ಗೊತ್ತಾಯ್ತು, ಅಲ್ಲಿ ಎಲ್ಲಿ ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
2: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ.
0: ಇಲ್ಲಿ
2: ಫೋನ್ ಮಾಡಿದ್ರು ರೆಸ್ಪಾನ್ಸ್ ಹಣ ಇಲ್ಲ ಅಂತಾರ. ಸರ್ಕಾರದಿಂದ ಹಣ ಬಿಡುಗಡೆ ಆಗದ, SC/ST ಹಣ ಬಿಡುಗಡೆ ಆಗದ, ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ ಹೇಳ್ತಿದ್ರಿ, ಒಂದ್ಸಿದ್ರಿ, ಸಮಸ್ಯೆ ಬಗೆಹರಿ ಸರ್. ಯಾರಿಗರು ಸರ್?
0: ಹೌದು, ಈಗ ನಾನು ಈಗ PDO ಮತ್ತೆ EO ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ, ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
2: ಯಾರು ಕೇಳೋದು ಸರ್? ನಿಮ್ಮ ಮೇಲಧಿಕಾರಿಗಾಗ ನೀವು ಕೇಳ್ಬೋದು, ಅವರು ಮಾಡ್ತೀನಿ ಅಂತ.
0: ಇಲ್ಲ ಇಲ್ಲ, ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು 1 ಅವರ್ ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯೋ ನೀರು ತತ್ಕ್ಷಣ ಆಗ್ಬೇಕಂತದ್ದು.
2: ಅದಕ್ಕೆ
0: ಇಲ್ಲ ಇಲ್ಲ, ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
2: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
0: ಹೇಳಿ.
2: PMI ಮನೆದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ CS ಕಡೆಯಿಂದ ಯಾವುದೇ ರೀತಿಯ ತುಂಬ ಆಗಿಲ್ಲ ಅಂತಾರ. ಸಮಸ್ಯೆಗಳು
0: ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದ?
2: ಹೌದು ಸರ್, 24-25 ಆಗಿರೋದು.
0: ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ

0: 70-70 ಸಾವಿರ ಕೊಟ್ಟಿದ್ರಲ್ವಾ?
1: 30,000 ಸರ್.
0: ಓಕೆ, 30,000. ನಿಮ್ದು ಹಳೆ ಇದು? ಓಕೆ.
1: ಗೋಡೆ 7 ಅಡಿ ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನೂ ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ GPS ಆಗದ, ಏನೂ ಆಗಿಲ್ಲ. ಹಿಂಗ ಆದ್ರೆ ಹೆಂಗೆ ಸರ್ ಸಮಸ್ಯೆಗಳು?
0: ಅದೇ ಅದೇ,
1: ಸಾರ್ವಜನಿಕರಿಗೆ ಸಮಸ್ಯೆ ಸ್ಪಂದಿಸಿದ್ರೆ ಹೆಂಗೆ ಸರ್?
0: ಆಡಿಟ್, ಅದು ಆಡಿಟ್ ಹಂತದಲ್ಲಿದೆ. ಸೊ ಆಗುತ್ತೆ, ಏನು ಅದು ತೊಂದರೆ ಇಲ್ಲ. PMAO ಇದು ಏನ್ ಪ್ರಾಬ್ಲಮ್
1: ಸರ್? ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ. ಎಲ್ಲ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗ್ಗೆ ಸರ್ ಯಾರು ಸರ್?
0: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು. ಸಾಫ್ಟ್ವೇರ್ ಏನ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ. ಬಟ್ ಇನ್ನೊಂದ್ಸರಿ ರಿಮೈಂಡರ್ ಮಾಡ್ತೀವಿ.
1: ನೀವ ಸರ್ ಜೊತೆ ಮಾತಾಡೋದು, ನಮ್ಮ ಮೈಸೂರು ಮಾತಾಡ್ತೀನಿ ಅಂತ ಮೀಟಿಂಗ್ ಇದೆ ಅಂತಂದ್ರು.
0: ಅದರ
1: ಬಗ್ಗೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ.
0: ಇಲ್ಲ
1: ಆಗಿದೆ ಸರ್,
0: ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಅಂತಲ್ಲಿರೋಗೆ GPS ಸಹ ಆಗಿದೆ. ಎರಡೆರಡು ಸರಿ GPS
1: ಮಾಡಿ.
0: ಹೌದು ಹೌದು, GPS ಆಗಿದೆ. ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ. ಎಸ್ ಸರ್, ಮಹೇಶ್ ಅವರು ಇವತ್ತೇ ನಿಮ್ಗೆ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
2: ಧನ್ಯವಾದಗಳು ಮಹೇಶ್ ಸರ್, ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
0: ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ 3 ಘಟಕಗಳಿವೆ: ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯೆ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತು ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ ಅದನ್ನು ಮಾಡಿ, ತದನಂತರ ಅದಕ್ಕೆ ಪೂರಕವಾದಂಥ ಒಂದು ಯೋಜನೆಯನ್ನು ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ 3 ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದರೆ ರಾಜ್ಯ ಸರ್ಕಾರ ಮತ್ತು
2: ಕೇಂದ್ರ
0: ಎರಡೂ ಹಾಕುತ್ತೆ, ಮತ್ತು ಕೇಂದ್ರ ಸರ್ಕಾರದ 100% ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ, ವಾರ್ಡ್ ಸಭಾಲ್ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ, ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2nd ಮಾಡ್ತೀವಿ ವಿಶೇಷ ಗ್ರಾಮ ಸಭೆ, ಅದನ್ನು ನಾವು ಬೈಫರ್ಕೇಶನ್ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ 4 ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ, ಕಾರ್ಯಗಳನ್ನ. ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ನಾವು ಶಿಫಾರಸ್ ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದ್ದೀವಿ, ಏಕಕಾಲದಲ್ಲಿ ಒಂದೇ ಸರಿ ಎಲ್ಲ ಕಾಮಗಾರಿಗಳು, ಎಲ್ಲ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು, ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್, ರೋಡ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಫರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರ್ಬೋದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳದು ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಷನ್ ಮಾಡುತ್ತೇವೆ.
2: ಓಕೆ ಸರ್, ಮತ್ತೆ ಕರೆ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಹಲೋ
1: ಸರ್, ನಮಸ್ಕಾರ.
2: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮಟ್ಟಿರೆ ಪಂಚಾಯತಿ.
2: ಶ್ರೀಧರ ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
1: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ PM ಜನ್ಮಗೆ ಒಂದು ರೋಡ್ ಆಗಿದೆ ಸರ್, ಒಂದು 3
3: ನೂರು ಎಂಬತ್ತು ನೂರು ಎಪ್ಪತ್ತೇನೋ 3,80,000 ಏನೋ ಒಂದು ರೋಡ್ ಆಗಿದೆ.

0: ಅದು ನಡಡಿಯಿಂದ ಸಿದ್ದೇಪುರ ಎ ಬಿ ಮತ್ತೆ ಮುಳಿಯೂರವರೆಗೆ ಸೆಟ್ ಆಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಅಡಿ ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10 ಅಡಿ 15 ಅಡಿ 12 ಅಡಿ ಈ ರೀತಿ ಇದೆ ಸರ್ ಇವಾಗ ರೋಡು. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಚಿಕ್ಕ ದಿಸುಕೆ ಅಂತ ಇತ್ತು ಸರ್. ಆ ಚಿಕ್ಕ ದಿಸುಕೆಯಲ್ಲಿ ನಮ್ಗೆ ಆವಾಗ ಕಲ್ಕೆರೆ ಆಡಿ ಅಂತ ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಆದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು 3-4 ಜನ ಇದ್ದಾರೆ, ಮತ್ತೆ ಕೇರಳ ಒಂದು 4-5 ಜನ ಇದ್ದಾರೆ. ಅವರು ಏನ್ ಮಾಡ್ದಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಇವರಿಂದ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್ ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ ಅವ್ರು ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ. ಇವಾಗ ಅದು ಮಳೆಗೆ ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್ ಇವಾಗ. ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್ ಇವಾಗ. ಹಾಗಾದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನು ಅದನ್ನ ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರು ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದ್ರು ಮಾಡ್ಬೇಕು. ಮತ್ತೆ ರೋಡು ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡು ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್ ಅಲ್ಲಿ ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬೆಪುರ ಎ ಬಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟು 9:00 to 9:30 ಗಾಡಿಗೆ ಬಂತು ಅಂದ್ರೆ 10 ಗಂಟೆಗೆ ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರು ಇರೋದ್ರಿಂದ.
1: ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ.
2: ಸರ್ ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ PM ಜನ್ಮನ್ ಯೋಜನೆ ಅಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟು ಅದರಲ್ಲಿ. ಸೊ ಈಗ ಅದನ್ನು ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ, PM ಜನ್ಮನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನು ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತಿರುವ ಬಗ್ಗೆ ಇದು 3-4 ಇಲಾಖೆಯವರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು. ಸೊ ಇವ್ರು 3 PWD ಇರ್ಬೋದು. ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು PM ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆಯವರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ 2ನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ PM ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ ಅದು 4.5 ಲಕ್ಷ ಅದು ಯೂನಿಟ್ಟು. ಸೊ ಅಲ್ಲಿ ಏನಾಗಿದೆ ಅಂದರೆ ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಟಿದ್ದೀರಾ, ಅಂದ್ರೆ ಅವ್ರ ಏಜೆನ್ಸಿ ಒಂದ್ 30-40 ಜನ ಸೇರ್ಬಿಟ್ಟು ಒಂದ್ ಏಜೆನ್ಸಿ ಫಿಕ್ಸ್ ಮಾಡ್ಬಿಟ್ಟು ಅವ್ರ ಕಡೆ ಏನ್ ಮಾಡ್ತಾ ಇದೀರಾ. ಸೊ ಅದು ಏನಂದ್ರೆ ಅನ್ಅಫಿಷಿಯಲ್ ಆಗಿ ನೀವು ಮಾಡ್ಕೊಂಡಿರೋದು ಖಾಸಗಿ ವ್ಯಕ್ತಿಗಳನ್ನ.

0: ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವ್ರು ಇದ್ದಾರೆ, ಸೊ ಆ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತರ್ತೀನಿ. ಸೊ ಇದನ್ನ ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
1: ಅದೊಂದು ದಯಮಾಡಿ ತಹಸೀಲ್ದಾರ್ ನಾವೊಂದು ರಿಕ್ವೆಸ್ಟ್ ಅಲ್ಲಿ ಕೊಟ್ಟು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೂ ಕೂಡ ನಮ್ಮ ಐ ಟಿ ಡಿ ಪಿಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ವಿಷಯ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್, ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇನ್ನೇನೋ ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಳೂರು ಮತ್ತೆ ಚಿಕ್ಕೂರದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲೆಲ್ಲ ಮುಗಿಯಂತ ಇದೆ ಸರ್ ಅವ್ರು.
0: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿಯೋದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನೇ ಕಳಿಸ್ತೀನಿ ನಿಮ್ಮಲ್ಲಿಗೆ.
1: ಸರಿ ಸರ್,
0: ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ, ಕರೆ ಮಾಡಿದ್ದೆ.
1: ಓಕೆ
2: ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೋ ಒಂದು ನಾಲ್ಕು ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದರೂ ಪ್ರಮುಖ ಯೋಜನೆಗಳೇನಾದರೂ ಇದೆಯಾ ಹೇಗೆ ಸರ್?
3: ಈಗ ನಾವು ನೀವು ಚರ್ಚೆ ಮಾಡಿದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಕೇಂದ್ರ ಸರ್ಕಾರದ್ದು 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ, 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಮೊದಲಂಗೆ ಮ್ಯಾನ್ಯುವಲ್ಲಿ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂತ ಫಲಾನುಭವಿಗೆ ಏನೋ ಒಂದು ಸಬ್ಸಿಡಿ ಕೊಡಬಹುದು ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗನ ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ ಆರ್ ಎಸ್ ಕೆಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನಾವು ಇ ಸಿ ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ, ಮತ್ತೆ ನೀವು ಆರ್ ಎಸ್ ಕೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ ಎನ್ ಆರ್ ಎಲ್ ಎಂ ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವ್ರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ ಯೋಜನೆಗಳ ಬಗ್ಗೆ, ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ, ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವ್ರನ್ನ ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡಿಕೊಳ್ತೇನೆ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
4: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಲ್ಲೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
4: ಮಚ್ಚೂರ ಹಾಡಿಯಿಂದ ಮಾತಾಡ್ತಾರೆ ಸರ್.
2: ಹಾ ಮಲ್ಲೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
4: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿಯಾಗಿಲ್ಲ, ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕಾಗಲ್ಲ, ಅತಿ ಕಲ್ಲು ಮಣ್ಣು ಏನು ಹಾಕಿಲ್ಲ, ಒಂದ್ ಕಾಲ್ದಾರಿ ತೀರ ಇರೋದು. ಸೊ ಅದೊಂದೇ ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ, ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು. ಅಂದ್ರೆ ಇದು ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕವಿಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಬಾರಿ ಒಳ್ಳೇದು ಸರ್.
2: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಲ್ಲೇಶ್ ಅವರೇ.
0: ಮಲ್ಲೇಶ್ ಅವರೇ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ 4-5 ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, ಪಿ ಡಬ್ಲ್ಯೂ ವ್ಯಾಪ್ತಿ ಬಂದರೆ ಪಿ ಡಬ್ಲ್ಯೂ ಇಲಾಖೆ ಅವ್ರು ಮಾಡ್ತಾರೆ, ಪಿ ಆರ್ ಇ ಡಿ ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದರೆ ಅವ್ರದ್ದು ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್ ಅಂದರೆ ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರು ಹಾಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
4: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲಿ ಬರುತ್ತದು.
0: ಓಕೆ, ಆ ರೀತಿ ಇದ್ರೆ ನಾವು ಈ ಟಿ ಎಸ್ ಪಿ ಸ್ಕೀಮ್ ಅಲ್ಲಿ ನಿಮ್ಗೆ ಸಿ

0: ರಸ್ತೆ ಅಥವಾ ಆಸ್ಫಾಲ್ಟು ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರಿಗೆ ಕೇಳ್ತೀನಿ, ನಿಮ್ಮ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ ಅದು, ಯಾಕೆಂದ್ರೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರು ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ಸ್ಗೇನು ಸಮಸ್ಯೆ ಇಲ್ಲ. ನಮಗೆ ಸಾಕಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಈಗ 9 ಇಲಾಖೆ ಪಿ ಎಂ ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತು ಕುಡಿಯೋ ನೀರಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ ಪಿ ಎಂ ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಶ್ರೀಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ, ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರ ಆಡಿಲಿ ಏನಾದ್ರು ಎಲಿಜಿಬಲ್ ಇದ್ದರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ದರೆ, ಮತ್ತು ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ, ಈಗ ಇತ್ತೀಚೆಗೆ ಕಳೆದ 1 ವರ್ಷದಿಂದ ನಿಮಗೆಲ್ಲ ಗೊತ್ತಿರ್ಬೋದು, ವಸತಿ ರಹಿತರು ನಿವೇಶನ ರಹಿತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆಯಲ್ಲೇ 9,200 ಮನೆ ವಸತಿ ರಹಿತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರ್ಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ, ಈ ರೀತಿ ಅದನ್ನು ಆಡಿಟ್ ಮಾಡಿದ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, ಪಿ ಎಂ ಜನ್ಮನಲ್ಲಾಗುತ್ತೆ, ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ನಮ್ಮ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
1: ಓಕೆ
2: ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ.
1: ಸರ್ ಇನ್ನೊಂದು,
2: ಹಲೋ, ಹಾ ಹೇಳಿ ಹೇಳಿ.
1: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ಈ ಟ್ರೆಂಚ್ ಹೊಡೆದಿದ್ರು ಸರ್, ಟ್ರೆಂಚ್ ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು. ಅದು ಗೋಗಪ್ಪುರ ಮತ್ತೆ ಮಜ್ಜೂರ ಹಾಡಿ ಬಂದಿರಂತ ಲೈನ್, ಅದರಲ್ಲಿ, ಹಲೋ,
2: ಹೇಳಿ ಹೇಳಿ, ಕೇಳಿಸ್ತದೆ.
1: ಅದರಲ್ಲಿ ಸರ್ ಏನಾಗಿದೆ ಅಂತಂದ್ರೆ, ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುಸ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರೋಗ್ಯವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಆಯ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ. ಒಂದು ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಒಂದು ಕೆರೆ ಇದಲ್ಲಿ ಆಲ್ರೆಡಿ ಟ್ರೆಂಚ್ ತಗಿದ್ರೆ ಮುಂದೆ ತರಿಸ್ಕೊಟ್ರೆ ತರ್ತಾರೆ ಅಷ್ಟೇ.
0: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟ್. ಸೊ ಅವರು ಆರ್ ಎಫ್ ಓ ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಷಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನ ಸಂಬಂಧಪಟ್ಟಂಥ ಡಿ ಎಫ್ ಓವ್ರಿಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
2: ಓಕೆ, ಧನ್ಯವಾದಗಳು ಮಲ್ಲೇಶ್ ಕರೆ ಮಾಡಿದ್ದೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
0: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ ಎನ್ ಆರ್ ಎಲ್ ಎಂ. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕ

0: ಪ್ರಮುಖವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದೀವಿ. ಪ್ರಮುಖವಾದಂತ ಒಂದು ಕಾರ್ಯಕ್ರಮ ಎಂದ್ರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನ ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂತ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂ ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ. ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂತ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರೂ ಬುಕ್ಸ್ಗಳ ಖರೀದಿ ಮಾಡೋದು, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂತ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದ್ರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ಗೆ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ DL ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ 1-2 hours ಮಾಡ್ತಾರೆ, ಸಂಜೆ 1-2 hours ಮಾಡ್ತಾರೆ, ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
1: ಅದ್ರ ಬಗ್ಗೆ ಮಂತೋಷಣ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹಾ ಹೇಳಿ, ತಮ್ಮ ಹೆಸರು?
2: ಗೌರಿ.
1: ಗೌರಿ, ಹಾ ಗೌರಿ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮ್ಗೆ ಸರ್ವೆ ಆಗಿದೆ ಸರ್, ಆದ್ರೆ ನೀ ಎಷ್ಟು 2 ಕುಂಟೆನ 2 ಕುಂಟೆನ 1 ಕುಂಟೆನೇನು ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ. ಸರ್ವೆ ಆಗಿದೆ ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ. ಬೀದಿ ಲೈಟ್ ಅಂತ ಕೊಡಿ.
1: ಬೀದಿ ಲೈಟ್ ಇಲ್ಲ.
2: ಮನೆ ಅಂತಂದ್ರೆ ಜೇನು ಕುರುಗಳಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಪಾಸ್ ಆಗಿರೋದು, ಮತ್ತೆ ನಮ್ಮ ಎರವಸ್ ಇದ್ರಲ್ಲಿ ಒಬ್ರಿಗೂ ಮನೆ ಯಾವ್ದು ಒಂದು ಒಪ್ಪು ಪತ್ರ ಇಲ್ಲ, ಮನೆಗೆ ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಎಲ್ಲ ಕೊಟ್ಟರೋದು 1 ಕುಂಟೆ ಅಷ್ಟೇ ಕೊಟ್ಟರೋದು ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದ್ ನಮ್ಗೆ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದು 5-6 ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದಾರೆ ಕೆಲವ್ರಿಗೆಲ್ಲ, ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಇದು ಟಾರ್ಪ ಇದಲ್ವಾ, ಹಂಚು ಮನೆ ಅಲ್ಲ, ನಮ್ಮ ನಮ್ಮಲ್ಲೆಲ್ಲ ಕಾಡಿಗಳಲ್ಲೆಲ್ಲ ಕಾರ್ಪೈ
1: ಮನೆನೆ. ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
0: ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನ್ಗೆ, ಗೋಳೂರು ಆಡಿಗಿದು. ಮತ್ತೆ ಈಗ JKಗಳಿಗೆ ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರಿಗೆ ಬರಲ್ಲ ಅಂತ ಹೇಳ್ತಾ ಇದ್ದೀರಾ. JKಗಳಿಗೆ ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರ್ ಇಂದ ಸಪ್ರೇಟ್ ಆಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವಾ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ PMAY ಇರ್ಬೋದು ಅಥವಾ ಅಂಬೇಡ್ಕರ್ ಆವಾಜ್ ಯೋಜನೆ ಇರ್ಬೋದು ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್.

0: ಇಟ್ಟಿದ್ರೆ ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರಾ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, ಜೆ ಕೆ ಎಲ್ ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
1: ಸರ್, ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ ಮೂರ್ ನಾಲ್ಕು ಪಂಗಡ ಇರ್ತದಲ್ವಾ, ಎರವ ಪನಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
0: ಈಗ
1: ಅದು ಆದಿವಾಸಿ ಇದ್ರಲ್ಲೇ ಬರೋದಲ್ವಾ?
0: ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು. ಸಿ ಎಂ ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತು ಕೊರವ ಎರಡು ಮಾತ್ರ ಈ ಸಪ್ರೇಟ್ ಮಾಡಿ, ಉಳಿದವನ್ನು ಸಪ್ರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು, ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ ಜೆ ಕೆ ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು, ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತು ಇದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ದರೆ ಅದನ್ನು ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಕೊಟ್ಟರೆ ಸೊ ಖಂಡಿತ ಅದನ್ನು ಈ ಸ್ವತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿದ್ರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್.
1: ಸರ್, ಅದೆಲ್ಲ ನಾವು ಇದು ಹಳೆ ಹಕ್ಕುಪತ್ರ ಐತಲ್ಲ, ಅದನ್ನ ನಾವು ಅವಲಂಬಿಸಿಗೆ ಅರ್ಜಿ ಎಲ್ಲ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕುಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕಿ ಏನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೆ, ನಾವು ಜಮೀನು ಮಾಡ್ತಾರ ಉಳ್ಮೆ ಮಾಡ್ತಾರೆ ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ, ಅದು ಒಂದೇ ಸರಿ ಮಾಡ್ಬೋದಲ್ಲ ಅವರು.
0: ಈಗ
1: ರಿಓಪನ್ ಮಾಡ್ಬೋದಲ್ಲ ಅವರು.
0: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದೀರಾ? ಓಕೆ, ಮತ್ತೊಮ್ಮೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮಲ್ಲೇಶ್ ಅವ್ರಿಗೆ ಹೇಳ್ತೀನಿ ಈ ರೀತಿ ಏನ್ ಪ್ರೊಸೀಡಿಂಗ್ಸ್ ಆಗಿದೆ, ಅದ್ರ ಬಗ್ಗೆ ಏನ್ ಆಕ್ಷನ್ ಟೇಕನ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಮಲ್ಲೇಶ್ ಅವ್ರು ಇದಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಹೇಳ್ತೀನಿ ನಿಮ್ಗೆ ಒಂದ್ಸರಿ ಗೋಳೂರಾಡಿಗೆ ಭೇಟಿ ನೀಡಿ ಏನ್ ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಪರಿಹಾರ ಕ್ರಮ ವಹಿಸಕ್ಕೆ ಹೇಳ್ತೀನಿ.
1: ಮೂಲಭೂತ ಆದಿವಾಸಿಗಳಿಗೆ ಮೂಲಭೂತ ಏನಂತ ಇಲ್ಲಿ ಕೊಟ್ಟಿದ್ದಾರೆ ಸರ್, ಯಾವ್ದು ಇಲ್ಲ, ಎಲ್ಲಾ ಅರ್ಧ ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದಾರೆ. ಸರ್ವ ಮಾಡಿದಾರೆ ಅದು ಅರ್ಧಕ್ಕೆ, ಕೆಲವ್ರಿಗೆಲ್ಲ ಒಂದ್ ಕುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತೇವೆ, ಆದ್ರೆ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ. ನೋಡಿ, ಇವಾಗ ಅವ್ರ ಮನೆ ಜೆ ಕೆ ಅವ್ರಿಗೆ ಮನೆ ಪಾಸ್ ಆಗಿದೆ, ಅವ್ರದ್ದೆಲ್ಲ ಹಂಗೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಅವ್ರಿಗೆ ಕಟ್ಟಿ ಈಗ ತುಂಬಾ ಎರಡು ವರ್ಷನೇ ಆಗೈತೆ ಅವ್ರದ್ದು.
0: ನೋಡೋಣ ಇದನ್ನ, ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನವ್ರ ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ.
1: ನೀವು ಬಂದು ನಮ್ಮ ಆಡಿಗೆ ಫಸ್ಟ್ ನೋಡಿ ಸರ್.
0: ಆಯ್ತು ಆಯ್ತು ಆಯ್ತು ಗೌರಮ್ಮ,
1: ಅಲ್ಲಿ ಮೀಟಿಂಗ್ ಅವನ್ನೆಲ್ಲ ಮೀಟ್ ಮಾಡ್ಕೊಂಡು ಅಲ್ಲಿ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆಡ್ ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ ಅವರು,
0: ನೀವ್ ನಿಮ್ಗೆ
1: ಗೊತ್ತಾಗಲ್ಲ.
0: ತಾಲೂಕ್ ಮಟ್ಟದ ಅಧಿಕಾರಿಗಳನ್ನು ಕಳಿಸ್ತೀನಿ ಮಹೇಶ್ ಅವ್ರನ್ನ.
1: ಸರ್ಕಾರ ಸಹಾಯಕ್ಕೂ ಬಿಡಲ್ಲ, ನಮ್ನ ಉಳ್ಸಕ್ಕೂ ಬಿಡಲ್ಲ, ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸೂರುಗಳಲ್ವಾ?
0: ಇಲ್ಲ, ನಿಮ್ಮ ಆಡಿಗೆ ಲಾಸ್ಟ್ ಒಂದು ಆರು ತಿಂಗಳಿಂದ ಬಂದಿರು ಮಲ್ಲೇಶ್, ನಿಮ್ದು ಹಕ್ಕುಪತ್ರದ ಏನ್ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶ್ ಮತ್ತೆ ತಾಲೂಕ್ ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ, ಕಳಿಸ್ತೇನೆ.
1: ಒಂಚೂರು
0: ಎಲ್ಲಾರು ಬಂದ್ರೆ
1: ಮನೆಗಳು ಆಯ್ತು ಎಲ್ಲ ಆಯ್ತು, ಆದ್ರೆ ನಮ್ಗೆ ಮಾತ್ರ ಆಸ್ಪತ್ರೆ ಬೇಕು, ಮನೆಗಳು ಕೊಡಕಾದ್ರೆ ಆಸ್ಪತ್ರೆ ಬೇಕು, ಅದ್ರ ಒಂದು ಬೀದಿ.

0: ಕೊಟ್ರ ಆಯ್ತಿತ್ತು. ಈಗ ಮನೆಗಳಿಗೆ ಕೊಟ್ಟಿದ್ದಾರೆ ಏನೋ, ಶೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ, ಆದ್ರೆ ಬೀದಿ ಲೈಟ್ ನಮ್ಗೆ ಕೊಟ್ರ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ. ನೋಡಿ ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉರಿತಾ ಇದೆ ನಮ್ಗೆ ನೋಡಿ, ಕತ್ತಲು ನಾವು ನೋಡಿ. ಇಲ್ಲಿ ಪಂಚಾಯತಿ ರೋಡ್ ಇದೆ ನೋಡಿ, ಮನೆ ಪಕ್ಕನೆ ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ, ಯಾರು ಮಾಡ್ತಾರೆ ಸರ್? ಅದಕ್ಕೇನೆ ಹೇಳೋದು, ನಮ್ದು ಸಹಾಯಕನು ಬಿಡಲ್ಲ, ಜೀವನ ಮಾಡಕ್ಲು ಬಿಡಲ್ಲ. ಹೋರಾಟ ಮಾಡಿ ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ನಾವು
1: ಇಲ್ಲ, ಈಗ
0: ನಮ್ಗೆ ಗೊತ್ತಿಲ್ಲ ಸರ್.
1: ಈಗ ಏನಾಗಿದೆ ಅಂದ್ರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ, ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖವನ್ನು ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ. ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ, ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
0: ನಾವು ಇಲ್ಲಿ ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ, ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ, ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಹಕ್ಕು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು ಕಳೆದ ತಿಂಗಳಲ್ಲಿ 13ನೇ ತಾರೀಕಿಗೆ ನಾವು
1: ಓಕೆ ಗುಡ್ ಆಯ್ತು ಆಯ್ತು ಸರ್.
2: ಬರ್ಕೊಂಡಿದ್ದಾರೆ ಗೌರಮ್ಮ ಅವರೇ, ಸರ್ ಬರ್ಕೊಂಡಿದ್ದಾರೆ, ಈಗ ನಿಮ್ಮ ಹಾಡಿ ಕಳಿಸ್ತಾರೆ ಸರ್, ಒಂದ್ಸಲ ವಿಸಿಟ್ ಮಾಡ್ತಾರೆ, ಭೇಟಿ ಮಾಡ್ತಾರೆ.
0: ನೋಡಿ ಮಾಡಿ ಸರ್, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ ಸರ್.
1: ಆಯ್ತು, ಓಕೆ ಓಕೆ, ಧನ್ಯವಾದಗಳು ಗೌರಮ್ಮ ಅವರೇ, ಕರೆ ಮಾಡಿ.
0: ನಾವು ಸಾಯ ಸತ್ರ ಸಾಯವ್ ನಾವು, ಆದ್ರೆ ನಮ್ಮ ಅಕ್ಕ ಬದುಕಲಿ ಮುಂದಕ್ಕೆ, ನಿಮ್ದೇ ಧರ್ಮ.
1: ಆಯ್ತು, ಓಕೆ, ಧನ್ಯವಾದಗಳು ಗೌರಮ್ಮ, ಕರೆ ಮಾಡಿದ್ದೆ.
2: ಸರಿಗೆ, ತಾವು ಮಾತನಾಡ್ತಾ ಇದ್ರಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್, ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದರೂ ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದೇನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
1: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಯಾಕೆಂದರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನವರೆಗೂ ಮಿನಿಮಮ್ಮು. ಸೊ ಕೆಲವರೆಲ್ಲ ಮಹಿಳೆಯರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನು ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತೆ ಬಿಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ದೀವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು, ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನು ಸೌಲಭ್ಯ ನಾವು ಇದೆ ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ನಡೆಸುವಂಥದ್ದು, ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಮೇನ್ ರೋಡಲ್ಲಿ 2 ಆಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂಥ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂಥ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದ್ರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನ್ ಸುಮಾರು 5-10 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ, ಇದನ್ನ ಡೆಲ್ಲಿ ಮತ್ತೆ ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ.

0: ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂಥ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಷಣ. ಮತ್ತೆ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಮಸ್ಕಾರ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಕೆಂಪನಾಡಿಯಿಂದ.
1: ತಮ್ಮ ಹೆಸರು?
2: ಚಿಕ್ಕಮಾರ್ ಅಂತ ಸರ್.
1: ಹಾಂ ಚಿಕ್ಕಮಾರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹಾಂ
2: ಸಮಸ್ಯೆ ನಮ್ಮ ಕಟ್ಟದಂಗೆ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
1: ನೀರಿಂದ
2: ನೀರು ಬಿಡ್ತಾರೆ ಸರ್. 1 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತಿಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವಾಗ್ಲೂ ಕೂಡ ಒಳ್ಳೆ ನೀರು ಸಪ್ಲೈ ಮಾಡ್ತಿದ್ರು. ಅದು ಇವಾಗ ಕೂಡ ಫಿಲ್ಟರ್ ನೀರು ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತಿ ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದ್ದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ತುತ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ ಕೂಡ ಎಂಬೇಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್. ನೆಗಡಿ ಕೆಮ್ಮು ಜ್ವರ 1 ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ ನೆಗಡಿ ಕೆಮ್ಮು ತಡೆಯಕ್ ಆಗ್ತಾ ಇಲ್ಲ
1: ಸರ್. ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
2: ಸರಿ ಸರಿ ಆಯ್ತು
0: ಸರ್. ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನ್ಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ ಗ್ರಾಮ ಪಂಚಾಯತ್ ಅಂತ ಹೇಳಿದ್ದೀರಾ. ನಾನು ಈಗಲೇ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇಒ ಮತ್ತು ಪಿ ಡಿ ಓ ಜೊತೆಗೆ ಮಾತಾಡ್ತಾ ಇದ್ದೀನಿ ಮತ್ತು ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ
2: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್. ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್
0: ಚರಂಡಿ ನಿರ್ವಹಣೆ.
2: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
0: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪ್ರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ. ಈ ನಿರ್ವಹಣೆ ಅನ್ನೋದು ಸಮುದಾಯ ಮತ್ತು ಗ್ರಾಮ ಪಂಚಾಯತಿಗೆ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನೇ ಕಟ್ಟಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಇದು, ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಶಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವ್ರಿಗೆ ತಿಳಿಸ್ತೀನಿ. ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೊಡೋಕ್ಕೆ ಹೇಳ್ತೀನಿ. ಓಕೆ
2: ಸರಿ ಸರ್.
1: ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮಾರ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಈ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
0: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂಥದ್ದು, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳನ್ನ ಕೇಳುವಂಥ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿ ಹೊರಟೋಗ್ತಾರೆ. ಈ ರೀತಿ ಕಂಪ್ಲೇಂಟ್ಗಳನ್ನೇ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20-30 ವಿವಿಧ ರೀತಿಯಾದಂಥ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 ಮಂತ್ಸ್ ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲೇ ಹಂಗೆ ನೀವು ಅರ್ಜಿ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನ ನಿಮ್ಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ಬಳಕೆ ಮಾಡ್ಕೊಂಡ್ರೆ ನಿಮ್ಗೆ ತುಂಬ ಅನುಕೂಲ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ

0: ಹಲೋ.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
0: ನಾವು ರಾಜೇಗೌಡನಿಂದ ಸರ್.
1: ತಮ್ಮ ಹೆಸರು?
0: ನಮ್ಮ ಹೆಸರು ಮಂಜುಳ ಸರ್.
1: ಹಾ ಮಂಜುಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ತಮ್ದು ಏನು ಪ್ರಶ್ನೆ ಅಂತ.
0: ಆಡಿ ಸಮಸ್ಯೆ ಬಗ್ಗೆ
1: ಹೇಳಿ ಏನ್ ಸಮಸ್ಯೆ ಇದ್ರೆ ಮಾಡಿ.
0: ಏನ್ ಸಮಸ್ಯೆ? ನಮ್ಗೆ ನೀರಿಂದ ಎಂತು ಇದು ಶೌಚಾಲಯದ ಸಮಸ್ಯೆ.
1: ಶೌಚಾಲಯ ಮತ್ತು ನೀರಿನ ಸಮಸ್ಯೆನಾ?
0: ಹಾ ನೀರಿನ ಸಮಸ್ಯೆ. ನೀರಿನ ಸಮಸ್ಯೆ ಇವಾಗ ಏನಿಲ್ಲ ಸರ್, ಅವಾಗಿತ್ತು, ಇವಾಗ ಇಲ್ಲ. ಇವಾಗೆಲ್ಲ ಮನೆಯಲ್ಲಿ ಬಂದ್ಮೇಲೆ ಇಲ್ಲ.
1: ಓಕೆ, ಶೌಚಾಲಯ ಸಮಸ್ಯೆ ಇದೆ.
0: ಶೌಚಾಲಯ ಸಮಸ್ಯೆ ಅಂದ್ರೆ ಸರ್, ಈಗ ಜಾಗನೇ ಇಲ್ಲ ಸರ್ ಶೌಚಾಲಯ ಕಟ್ಟಗಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ಕಷ್ಟೇ ಜಾಗ ಕೊಟ್ಟಿರೋದು. ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್, ಅದ್ರಿಂದ ನಮ್ಗೆ ಜಾಗ ಇಲ್ಲದೆ ಇದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದು ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಂಜುಳ ಅವರೇ.
0: ಸರಿ,
2: ಈಗ ಮಂಜುಳ ಅವರು, ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರಿ, ತುಂಬಾ ಧನ್ಯವಾದಗಳು ನಿಮ್ಗೆ. ಶೌಚಾಲಯದ್ದು ಏನಾಗಿದೆ ಅಂದ್ರೆ, ನಿಮ್ಗೆ ಸ್ವಂತ ಜಾಗ ಇಲ್ಲ ಅಂದ್ರೆ ಅವರು ಜಿ ಪಿ ಎಸ್ ಮಾಡೋದಕ್ಕೆ ಮತ್ತೆ ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೇಲಿ ಯಾವುದಾದ್ರು ಬಚ್ಚಲ್ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 3 ಅಡಿ ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ ಪಿ ಡಿ ಒಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆನೆ ಕಟ್ಸ್ಕೋಬೋದು, ಶೌಚಾಲಯನ ಹೊರಗಡೆನೆ ಇರಬೇಕು ಅಂತ ಏನು ಸಂಪ್ರದಾಯ, ಅದಕ್ಕೆ ನೀವು ಇದು ಆಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮವರು ಅಲ್ಲೇ ಕಟ್ಸ್ಕೊಳಕ್ಕೆ ಜಿ ಪಿ ಎಸ್ ಮಾಡಿ ನಿಮಗೆ ಏನು ಸಹಾಯಧನ ಇದೆ, ಎಸ್ ಸಿ ಎಸ್ ಟಿ ಆದರೆ 20,000, ಜನರಲ್ ಅವರಾದ್ರೆ 1200 ರೂಪಾಯಿ ಕೊಡೋಕ್ಕೆ ನಾವು ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂತ ಪಿ ಡಿ ಒಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
1: ಓಕೆ, ಧನ್ಯವಾದಗಳು ಮಂಜುಳಾರೆ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರಿ, ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ ಏನಾದ್ರು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
2: ಸ್ಟಾರ್ಟಪ್ಪಲ್ಲಿ ಈಗ 2 ರೀತಿ ಇದೆ. ಒಂದು, ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾದ್ರು ಇದ್ರೆ ಅಥವಾ ಸ್ಮಾಲ್ ಅಂಡ್ ಮೀಡಿಯಂ ಯಾವುದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಅವರೇನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು ಎಸ್ ಓ ಪಿ ಇದೆ ಆ ಪ್ರಕಾರ ಮಾಡೋದು. ಮತ್ತು ಉಳಿದಂಗೆ ಈ ಬೇರೆ ಸಣ್ಣ ಉದ್ಯಮ ಮಾಡ್ತೀವಿ ಅಂದರೆ, ನಾನು ಹೇಳ್ದಂಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನೀವು ತರಬೇತಿ ತಗೊಂಡ್ರೆ, ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಷಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
3: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನಾನು ರಾಜು ಅಂತ ಹೇಳಿ ಸರ್ಗೂರಿಂದ.
1: ರಾಜು ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಂಬೋದು. ಸರ್ ನಮಸ್ಕಾರ.
2: ನಮಸ್ಕಾರ, ನಮಸ್ಕಾರ ಹೇಳಿ.
3: ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿದೆ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವುದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ ಒಂದು. ಚುನಾವಣೆಗಳೇ ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನಂದೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರ ಅಥವಾ ಯಾವಾಗ ಆಗ್ಬೋದು, ಈ ತರದ ಏನಾದ್ರು ಇದೆಯಾ ಸರ್?
2: ಇಲ್ಲ, ಈಗ ತಾವು ಹೇಳ್ದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದೋ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದು ಇರೋ ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
3: ಅದೇ ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಪಟ್ಟೆ ಸರ್, ನಿಜ?

0: ಸರ್, ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ.
1: ಅದೇ ನನಗೆ ಮಾಹಿತಿ ಇಲ್ಲ.
0: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
1: ಅದೇ ನನಗೆ ಅಷ್ಟೊಂದು ಮಾಹಿತಿ.
0: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಡೆವಲಪ್ ಅದ್ರ ಬಗ್ಗೆ ಕೇಳ್ತಾ ಇದೀನಿ. ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇ.
1: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನ್ ಆಗ್ತಾ ಇತ್ತು. ಸೊ ಅದಕ್ಕೆ ಮತ್ತೆ
0: ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದೊಂದು ಪ್ರಶ್ನೆ.
1: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಗೋಲಿಕೆ ಮಾಡದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು. ಯಾಕಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡ್ ಅಲ್ಲಿ ಪ್ರತಿನಿಧಿ ಇದ್ದೇ ಆದ್ರೆ ಆ ವಾರ್ಡ್ ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ, ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ, ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳೋಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ
0: ಜನರಿಗೆ ಕನ್ವೆ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಲ್ಲದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ.
1: ಅದೇ ಈಗ ವಾರ್ಡ್ ಸಭೆ, ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ, ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿ ಇರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಅದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿ ಇದೆ. ಆಮೇಲೆ ಸರ್ಗೂರ್ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನೂ ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
0: ಅದಕ್ಕೋಸ್ಕರನೇ ಕೇಳಿದ್ದು, ಆಗ 4 ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಿಂದ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ.
2: ಧನ್ಯವಾದಗಳು ರಾಜರ ಕರೆ ಮಾಡಿದ್ದು. ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಖಂಡಿತ ಇಲ್ಲ, ಯಾಕೆಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನ ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನು ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತು ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
2: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದರೆ ಹೇಗಿರಬೇಕು ಸರ್?
1: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬಿದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತು ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ

0: ಇದ್ಯಾದ್ರೆ ಸಾಲ. ಸೊ ಜಾನ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನ್ ಹೇಳ್ತಾ ಇದ್ದೀವಿ 1990ರಿಂದ 2005ರವರೆಗೆ, 2005ರ ನಂತರ 2030ರವರೆಗೆ ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡ್ಕೊಂಡು ಲಭ್ಯ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
1: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ,
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಮಂಚೇಗೌಳನಹಳ್ಳಿ ಅಡಿ. ತಮ್ಮ ಹೆಸರು
2: ಸುನಂದ ಸರ್.
1: ಹಾ ಸುನಂದಮ್ಮ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
2: ರೋಡ್ ಸಮಸ್ಯೆ ಇದೆ.
1: ರೋಡ್ ಸಮಸ್ಯೆ. ಹಾ ಆಮೇಲೆ ಮನೆಗಳು ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ. ಹಾ
0: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ ಒಂದು ಮನೆ, ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ ಈ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ. ಓಕೆ ಓಕೆ ಓಕೆ. ಧನ್ಯವಾದಗಳು ಸುನಂದಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತುಂಬಾ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡಿಗಳಿಂದ ಕೂಡ ತುಂಬಾ ಕರೆಗಳು ಬಂತು. ಅವರ ಒಂದು ಆಸೆಗಳು ಕೂಡ ತಮ್ಮ ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೋದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕಾರ್ಯಗಳು ಕೂಡ ತಾವು ಮಾಹಿತಿಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬುರುದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.
1: ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಒಂದು ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
3: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇನ್ನು ಮುಂದೆ ನಮ್ಮಲ್ಲಿಯಿಂದ ಸಮುದ್ರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುವರೆ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನ ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನ ಕೇಳಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನೆಸ್ 55 ರೂಪಾಯಿ, ಪೆನ್ಸಿಲ್ ಬೀನೆಸ್ 60 ರೂಪಾಯಿ, ಮೆಣಸಿನಕಾಯಿ 15 ರೂಪಾಯಿ, ಸೌತೆಕಾಯಿ

ಇಪ್ಪತ್ನಾಲ್ಕು ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 17 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/7/2026 ಗುರುವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರವರು ಕಿವಿ ಮೂಗು ಹಾಗೂ ಗಂಟಲು ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಅಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಗೂರಿನ ಶ್ರೀಯುತ ನಟರಾಜ್ ಅವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

0: ಕೇಳುಗರೆ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜವರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ.

0: ಪಾಸ್ವರ್ಡ್ ಅಥವಾ ಓಟಿಪಿ ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡ್ ಅನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. ಓಟಿಪಿ ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನೆಸ್ 55 ರೂಪಾಯಿ, ಪೆನ್ಸಿಲ್ ಬೀನೆಸ್ 60 ರೂಪಾಯಿ, ಮೆಣಸಿನಕಾಯಿ 15 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 17 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷವನ್ನ ನೋಡುವುದಾದರೆ ಬಾಂಬೆ ಸ್ಟಾಕ್ ಏಜೆನ್ಸಿ ಪ್ರಾರಂಭ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಭಾರತದ ಮೊದಲ ಮತ್ತು ಅತಿದೊಡ್ಡ ಸೆಕ್ಯೂರಿಟೀಸ್ ಮಾರುಕಟ್ಟೆಯಾಗಿದೆ. ಇದನ್ನು 1875ರಲ್ಲಿ ಸ್ಥಳೀಯ ಷೇರು ಮತ್ತು ಸ್ಟಾಕ್ ದಲ್ಲಾಳಿಗಳ ಸಂಘವಾಗಿ ಸ್ಥಾಪಿಸಲಾಯಿತು. ಭಾರತದ ಮುಂಬೈ ಮೂಲದ ಬಿಎಸ್ಇ 60,000 ಕಂಪನಿಗಳನ್ನು ಪಟ್ಟಿ ಮಾಡಿದೆ ಮತ್ತು ನ್ಯೂಯಾರ್ಕ್ ಸ್ಟಾಕ್ ಏಜೆನ್ಸಿ, ನಾಟ್ ಲಂಡನ್ ಸ್ಟಾಕ್ ಏಜೆನ್ಸಿ, ಜಪಾನ್ ಸ್ಟಾಕ್ ಗ್ರೂಪ್ ಆಫ್ ಸಾಂಘೈ ಸ್ಟಾಕ್ ಏಜೆನ್ಸಿ ಜೊತೆಗೆ ವಿಶ್ವದ ಅತಿದೊಡ್ಡ ವಿನಿಮಯ ಕೇಂದ್ರಗಳಲ್ಲಿ ಒಂದಾಗಿದೆ. ಚಿಲ್ಲರೆ ಸಾಲ ಮಾರುಕಟ್ಟೆ ಸೇರಿದಂತೆ ಭಾರತದ ಬಂಡವಾಳ ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸಲು ಬಿಎಸ್ಇ ಸಹಾಯ ಮಾಡಿದೆ. ಭಾರತೀಯ ಕಾರ್ಪೊರೇಟ್ ವಲಯದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಬಿಎಸ್ಇ ಏಷ್ಯಾದ ಮೊದಲ ಷೇರು ವಿನಿಮಯ ಕೇಂದ್ರವಾಗಿದೆ ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ಇಕ್ವಿಟಿಗಳ ವ್ಯಾಪಾರ ವೇದಿಕೆಯನ್ನು ಸಹ ಒಳಗೊಂಡಿದೆ. ತೆರವುಗೊಳಿಸುವಿಕೆ, ವಸಾಹತು ಮತ್ತು ಅಪಾಯ ನಿರ್ವಹಣೆ ಸೇರಿದಂತೆ ಇತರ ಬಂಡವಾಳ ಮಾರುಕಟ್ಟೆ ಸೇವನೆಗಳು

ಗಳನ್ನು ಒದಗಿಸಲು ಬಿಎಸ್ವೈ ವೈವಿಧ್ಯಮಯವಾಗಿದೆ. ಇದರ ಪ್ರಮುಖ ಅಂಶಗಳನ್ನು ನೋಡುವುದಾದರೆ, ಸ್ಥಳೀಯ ಷೇರು ಮತ್ತು ಷೇರು ದಲ್ಲಾಳಿಗಳ ಸಂಘವಾಗಿ 1875 ಸ್ಥಾಪನೆಯಾದ ಬಾಂಬೆ ಸ್ಟಾಕ್ ಏಜೆನ್ಸಿ ಏಷ್ಯಾದ ಮೊದಲ ವಿನಿಮಯ ಮತ್ತು ಭಾರತದ ಅತಿದೊಡ್ಡ ಭದ್ರತಾ ಮಾರುಕಟ್ಟೆಯಾಗಿದೆ. ಹೂಡಿಕೆ ಬಂಡವಾಳವನ್ನು ಹೆಚ್ಚಿಸಲು ಭಾರತೀಯ ಕಾರ್ಪೊರೇಟ್ ವಲಯಕ್ಕೆ ಸಮರ್ಥ ವೇದಿಕೆಯನ್ನು ಒದಗಿಸುವ ಮೂಲಕ ಭಾರತದ ಬಂಡವಾಳ ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಬಿಎಸ್ಇ ಪ್ರಮುಖ ಪಾತ್ರ ವಹಿಸಿದೆ. ಬಿಎಸ್ಇ ತನ್ನ ಎಲೆಕ್ಟ್ರಾನಿಕ್ ವ್ಯಾಪಾರ ವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ. ಇದು ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ವ್ಯಾಪಾರ ಕಾರ್ಯಗತಗೊಳಿಸುತ್ತದೆ. ಬಿಎಸ್ಇ ಹೂಡಿಕೆದಾರರಿಗೆ ಷೇರುಗಳು, ಕರೆನ್ಸಿಗಳು, ಸಾಲ ಉಪಕರಣಗಳು, ಉತ್ಪನ್ನಗಳು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ವ್ಯಾಪಾರ ಮಾಡಲು ಅನುವು ಮಾಡಿಕೊಟ್ಟಿದೆ. ಬಿಎಸ್ಇ ಹೂಡಿಕೆದಾರರಿಗೆ ಅಪಾಯ ನಿರ್ವಹಣೆ, ತೆರವುಗೊಳಿಸುವಿಕೆ ಇತ್ಯರ್ಥ ಮತ್ತು ಹೂಡಿಕೆದಾರರ ಮಾಹಿತಿಯಂತಹ ಇತರೆ ಪ್ರಮುಖ ಬಂಡವಾಳ ಮಾರುಕಟ್ಟೆ ವ್ಯಾಪಾರ ಸೇವೆಗಳನ್ನು ಸಹ ಈ ಬಿಎಸ್ಇ ಒದಗಿಸುತ್ತದೆ. ಬಾಂಬೆ ಸ್ಟಾಕ್ ಏಜೆನ್ಸಿ 1995 ಎಲೆಕ್ಟ್ರಾನಿಕ್ ವ್ಯಾಪಾರ ಸಂಸ್ಥೆಯಾಗಿ ವ್ಯವಸ್ಥೆಯಾಗಿ ಬದಲಾಯಿಸಿತು. ಬಾಂಬೆ ಸ್ಟಾಕ್ ಏಜೆನ್ಸಿ 1995 ಎಲೆಕ್ಟ್ರಾನಿಕ್ ವ್ಯಾಪಾರ ಸಂಸ್ಥೆಗೆ ಬದಲಾಯಿತು. ಇದು ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ವ್ಯವಸ್ಥೆಗಳು ಒಟ್ಟಾರೆ ಹಣಕಾಸು ಉದ್ಯಮದಲ್ಲಿ ಪ್ರಾಬಲ್ಯ ಸಾಧಿಸಿದ್ದು, ಸಾಂಪ್ರದಾಯಿಕ ಮುಕ್ತವಾಗಿ ಕಾಯ್ದಿರಿಸುವ ವ್ಯಾಪಾರ ವ್ಯವಸ್ಥೆಗಳಿಗಿಂತ ಕಡಿಮೆ ದೋಷಗಳು, ವೇಗವಾಗಿ ಕಾರ್ಯಗತಗೊಳಿಸುವುದು ಮತ್ತು ಉತ್ತಮ ದಕ್ಷತೆಯನ್ನು ನೀಡುತ್ತದೆ. ಬಿಎಸ್ಇ ಪಟ್ಟಿಗಳಲ್ಲಿ ಷೇರುಗಳು, ಸ್ಟಾಕ್ ಭವಿಷ್ಯಗಳು, ಸ್ಟಾಕ್ ಆಯ್ಕೆಗಳು, ಸೂಚ್ಯಂಕ ಭವಿಷ್ಯಗಳು, ಸೂಚ್ಯಂಕ ಆಯ್ಕೆಗಳು ಮತ್ತು ಸಾಪ್ತಾಹಿಕ ಆಯ್ಕೆಗಳು ಸೇರಿವೆ. ಬಿಎಸ್ಇ ಒಟ್ಟಾರೆ ಕಾರ್ಯಕ್ಷಮತೆಯನ್ನು 12 ವಲಯಗಳನ್ನು ಒಳಗೊಂಡಂತೆ ಬಿಎಸ್ಇನ ಅತಿದೊಡ್ಡ ಮತ್ತು ಹೆಚ್ಚು ಸಕ್ರಿಯವಾಗಿ ವಹಿವಾಟು ನಡೆಸುವ 30 ಷೇರುಗಳ ಮಾನದಂಡದ ಸೂಚ್ಯಂಕವಾದ ಸೆನ್ಸೆಕ್ಸ್ನಿಂದ ಅಳೆಯಲಾಗುತ್ತದೆ. 1886 ಪಾದಾರ್ಪಣೆ ಮಾಡಿದ ಸೆನ್ಸೆಕ್ಸ್ ಭಾರತದ ಅತ್ಯಂತ ಹಳೆಯ ಸ್ಟಾಕ್ ಸೂಚ್ಯಂಕವಾಗಿದೆ. ಬಿಎಸ್ಇ 30 ಎಂದು ಕರೆಯಲ್ಪಡುವ ಈ ಸೂಚ್ಯಂಕವು ಭಾರತದ ಸಂಪೂರ್ಣ ಮಾರುಕಟ್ಟೆಯ ಸಂಯೋಜನೆಯನ್ನು ವಿಶಾಲವಾಗಿ ಪ್ರತಿನಿಧಿಸುತ್ತದೆ. ಬಾಂಬೆ ಸ್ಟಾಕ್ ಏಜೆನ್ಸಿ ಭಾರತದ ಮುಂಬೈನ ದಲಾಲ್ ಸ್ಟ್ರೀಟ್ನಲ್ಲಿದೆ. 1850 ಸ್ಟಾಕ್ ಬ್ರೋಕರ್ಗಳು ಮುಂಬೈ ಟೌನ್ ಹಾಲ್ ಮುಂದೆ ಒಂದು ಆಲದ ಮರದ ಕೆಳಗೆ ವ್ಯಾಪಾರ ನಡೆಸುತ್ತಿದ್ದರು. ಕೆಲವು ದಶಕಗಳ ವಿವಿಧ ಸಭೆ ಸ್ಥಳಗಳ ನಂತರ ದಲಾಲ್ ಸ್ಟ್ರೀಟ್ ಅನ್ನು ಔಪಚಾರಿಕವಾಗಿ 1874 ಸ್ಥಳೀಯ ಷೇರು ಮತ್ತು ಸ್ಟಾಕ್ ಬ್ರೋಕರ್ಸ್ ಅಸೋಸಿಯೇಷನ್ನ ಸ್ಥಳವಾಗಿ ಆಯ್ಕೆ ಮಾಡಲಾಯಿತು. ಇದು ಅಂತಿಮವಾಗಿ ಬಿಎಸ್ಇ ಆಗಿ ಪರಿಣಮಿಸುತ್ತದೆ. ಮುಂಬೈ ಈಗ ಭಾರತದ ಪ್ರಮುಖ ಹಣಕಾಸು ಕೇಂದ್ರವಾಗಿದೆ ಮತ್ತು ದಲಾಲ್ ಸ್ಟ್ರೀಟ್ ಹೆಚ್ಚಿನ ಸಂಖ್ಯೆಯ ಬ್ಯಾಂಕುಗಳು, ಹೂಡಿಕೆ ಸಂಸ್ಥೆಗಳು ಮತ್ತು ಸಂಬಂಧಿತ ಹಣಕಾಸು ಸೇವಾ ಕಂಪನಿಗಳಿಗೆ ನೆಲೆಯಾಗಿದೆ. ಭಾರತಕ್ಕೆ ದಲಾಲ್ ಸ್ಟ್ರೀಟ್ನ ಪ್ರಾಮುಖ್ಯತೆ ಅಮೆರಿಕದ ವಾಲ್ ಸ್ಟ್ರೀಟ್ನಂತೆ ಇರುತ್ತದೆ. ಭಾರತೀಯ ಹೂಡಿಕೆದಾರರು ಮತ್ತು ಪತ್ರಿಕೆಗಳು ದಲಾಲ್ ಸ್ಟ್ರೀಟ್ನ ಹೂಡಿಕೆಯ ಚಟುವಟಿಕೆಯನ್ನು ಉಲ್ಲೇಖಿಸುತ್ತವೆ ಮತ್ತು ಇದನ್ನು ಭಾರತೀಯ ಹಣಕಾಸು ಉದ್ಯಮವನ್ನು ಪ್ರತಿನಿಧಿಸಲು ಬಳಸುತ್ತವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ಬಾಂಬೆಯ ಸ್ಟಾಕ್ ಏಜೆನ್ಸಿ ಬಗ್ಗೆ ಪ್ರಮುಖ ಮಾಹಿತಿಗಳನ್ನ ಕೇಳ್ತಾ ಇದ್ರೆ. ಇಲ್ಲಿಗೆ ಇವತ್ತಿನ ವಿಶೇಷ ದಿನದ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 69 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ.

0: ನಮಸ್ಕಾರ, ಸುಪ್ರಭಾತ. ಡಿ ವಿ ಜಿ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಮಾನಸವ ಚಿಂತೆ ವಿಡಿದಂದು,
1: ಮಾನಸವ ಚಿಂತೆ ವಿಡಿದಂದು,
0: ಓರ್ವನ್ ಎರಡಾಗಿ ತಾನು ಅದಾರೊಳೋ ವಾದಿಸುವನಂತೆ ಬಾಯಿಂದ ಏನನೋ ನುಡಿಯುತ್ತ
1: ಕೈ ಸನ್ನೆಗೈಯುವನು
0: ಭಾನವೊಂದರೊಳ್ ಎರಡು ಮಂಕುತಿಮ್ಮ. ನಾವು ತನ್ಮಯತೆ, ಮಗ್ನತೆ ಇದರ ಬಗ್ಗೆ ಹಿಂದೆ ಕೇಳಿದ್ವಿ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಉದ್ವೇಗ ಅಥವಾ ಬಹಳ ಸಂತೋಷ, ಬಹಳ ದುಃಖ ಈ ಥರದ್ದು ತುಂಬೋದಾಗ ನಮಗೆ ಸುತ್ತಮುತ್ತಲಿನ ಯಾವ ವಿಚಾರದ ಅರಿವು ಕೂಡ ಇರಲ್ಲ. ಅದೇ ರೀತಿಯಲ್ಲೇ ಪರಬ್ರಹ್ಮ ಮಗ್ನನಾಗಿದ್ದಾನೆ

ನಮ್ಮ ಮನಸ್ಸನ್ನು ಯಾವುದೋ ಒಂದು ಚಿಂತೆ ಭದ್ರವಾಗಿ ಹಿಡ್ಕೊಂಡ್ಬಿಟ್ಟಿದೆ, ಮನಸ್ಸು ತುಂಬ ಬರೀ ಚಿಂತೆನೆ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಅನ್ಕೊಳ್ಳೋಣ. ಈಗ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಅರಿವು ಮೂಡಬೇಕಾದಂಥ ಸಂದರ್ಭ ಕೂಡ ಹೆಚ್ಚಾಗಿ ಬೆಳೀತಾ ಇರೋದನ್ನು ನಾವು ನೋಡ್ತೀವಿ. ಸಮಾಜದಲ್ಲಿ ಉದ್ವೇಗ, ಖಿನ್ನತೆ ಇದೆಲ್ಲ ಬಹಳ ಜಾಸ್ತಿ ಆಗ್ತಾ ಇದೆ. ಆ ಥರ ಯಾವುದೋ ಒಬ್ಬ ವ್ಯಕ್ತಿಗೆ ಬಹಳ ಬೇಜಾರಾಗ್ಬಿಟ್ಟಿದೆ, ಬಹಳ ದುಃಖದಲ್ಲಿದ್ದಾನೆ ಅಂತಂದಾಗ ಅವನಿಗೆ ಸುತ್ತಮುತ್ತ ಇರುವಂತ ಬೇರೆ ಯಾವ ಸಂತೋಷ ಕೊಡಬಹುದಾದಂತ ವಿಚಾರದ ಬಗ್ಗೆನೂ ಅವನಿಗೆ ಗಮನನೇ ಹೋಗೋದಿಲ್ಲ, ತನ್ನಲ್ಲಿ ತಾನು ಮುಳುಗೋಗಿರ್ತಾನೆ. ಅಂತಹ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಏನೇನೋ ಊಹೆಗಳನ್ನ ಮಾಡ್ಕೊಳ್ತಾ ಹೋಗ್ತಾನೆ. ಇದು ಮಾನಸಿಕ ಅಸ್ವಸ್ಥತೆ ಉಂಟಾಗುವಂಥದ್ದು, ಅದು ಬೆಳೆಯುವಂಥದ್ದು ಕೂಡ ಹೇಗೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬಹುದು. ಯಾವುದೋ ಒಂದು ಸಣ್ಣ ಚಿಂತೆ ಬರುತ್ತೆ, ಆ ಸಣ್ಣ ಚಿಂತೆ ಬಹುಶಃ ಅಷ್ಟೇನು ಮುಖ್ಯವಾದ್ದಲ್ಲ, ಆದ್ರೆ ನಮ್ಮ ಮನಸ್ಸಿಗೆ ಅದು ದೊಡ್ಡದು ಅಂತ ಕಾಣಿಸುತ್ತೆ. ಅದು ಆ ಚಿಂತೆ ನಮ್ಮ ಮನಸ್ಸನ್ನ ಹಿಡಿದು ಬಿಡುತ್ತೆ. ಹಿಡಿದಾಗ ಬೇರೆ ಯಾವುದ್ರ ಬಗ್ಗೆನು ನಮ್ಮ ಮನಸ್ಸು ಬುದ್ಧಿ ಆಲೋಚನೆ ಮಾಡೋದಕ್ಕೆ ಆ ಚಿಂತೆ ನಮಗೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಅದು ಸಣ್ಣದಾಗಿದ್ದಿದ್ದು ದೊಡ್ಡದಾಗಿ ಬೆಳೀತು, ಇನ್ನೂ ದೊಡ್ಡದಾಗಿ ಬೆಳೀತು. ಅದು ಬೆಳೀತಾ ಬೆಳೀತಾ ಒಂದು ಆಲೋಚನೆ ಇನ್ನೊಂದು ಆಲೋಚನೆಗೆ ಎಡೆ ಮಾಡಿ ಕೊಡುತ್ತೆ. ಈಗ ತಿರುಕ ನೋರ್ವ ನೂರ ಮುಂದೆ ಅಂತ ಒಂದು ಪದ್ಯ ಇತ್ತು. ಆ ತಿರುಕ ಒಬ್ಬ ಊರ ಮುಂದಿನ ಒಂದು ಮುರಿದು ಬಿದ್ದ ಪಾಳು ಬಿದ್ದಂತ ಒಂದು ಮನೆಯಲ್ಲಿ ಒಂದು ನಿದ್ದೆ ಮಾಡ್ತಾ ಇದ್ದಂತೆ. ಹಿಂಗೆ ಅವನ ಕನಸು ಬಂತು, ಏನೇನೋ ಹಿಂಗೆ ಕನಸು. ಆ ಕನಸಿನಲ್ಲಿ ಅವನು ರಾಜ ಆದ, ಹಂಗೆ ಹಿಂಗೆ ಅಂತ ಎಲ್ಲ ಬಂತು. ಕಡೆಗೇನಾಯ್ತು, ಅವನಿಗೆ ಆ ಕನಸಿನಲ್ಲಿ ಅವನು ಯಾರನ್ನೋ ಬೈತಾ ಇದ್ದಾನೆ, ಯಾರನ್ನೋ ಓದಿತಾ ಇದ್ದಾನೆ ಅಂಥೇಳಿ ಅವನು ಕನಸಿನ ಆ ಒಂದು ಆವೇಶದಲ್ಲಿ ಕಾಲನ್ ಜೋರಾಗಿ ಒದ್ದ. ಒದ್ದಾಗ ಅವನ ಹತ್ರ ತಿರುಕನ ಹತ್ರ ಇದ್ದಂಥ ಒಂದು ಸಣ್ಣ ಮಡಕೆಯಲ್ಲಿದ್ದಂಥ ಅನ್ನ ಅದು ಕೂಡ ಹೋಯಿತು. ಸೊ ಈ ತಿರುಕನ ಕಥೆಯನ್ನು ನಾವು ಕೇಳಿದ್ದೀವಿ. ಅದು ಯಾಕೆ ಪ್ರಸ್ತುತ ಆಗುತ್ತೆ ಅಂತಂದರೆ, ಕನಸಿನಲ್ಲಿ ಹೇಗೆ ಆ ತಿರುಕ ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ಹೋಗ್ತಾ ಹೋಗ್ತಾ ಅದೇ ಸತ್ಯ ಅಂತ ಅನ್ಕೊಂಡ್ಬಿಟ್ಟಿತ್ತು, ಹಾಗೆ ಮನಸ್ಸು ಅಸ್ವಸ್ಥವಾದಾಗ ನಮಗೆ ಬರೋಂಥ ಭಾವನೆಗಳು ನಮ್ಮನ್ನು ಭ್ರಾಂತಿಗೆ ಉಂಟು ಮಾಡ್ತವೆ. ಏನು ಮಾಡ್ತೇವೆ, ಒಂದು ಯೋಚನೆ ಬಂತು, ಪರೀಕ್ಷೆ ಅಂತಲೇ ಅನ್ಕೊಳ್ಳೋಣ. ಪರೀಕ್ಷೆ, ಆ ಪರೀಕ್ಷೆಯ ಬಗ್ಗೆ ನನಗೆ ಒಂದು ಚಿಂತೆ ಬಂತು ಅನ್ಕೊಳ್ಳೋಣ. ಅಯ್ಯೋ ನಾನು ಚೆನ್ನಾಗಿ ಓದಿಲ್ವೇನೋ, ಒಂದು ಚಿಂತೆ ಬಂತು. ಆ ಚಿಂತೆ ನನ್ನನ್ನು ಮುಂದಿನ ಆಲೋಚನೆಗೆ ತಗೊಂಡೋಗುತ್ತೆ. ನಾನು ಓದಿದೆ ಇರೋಂಥ ವಿಷಯದ ಬಗ್ಗೆನೆ ಪ್ರಶ್ನೆ ಬಂದ್ಬಿಟ್ರೆ ನೆಕ್ಸ್ಟ್ ಯೋಚನೆ, ಪ್ರಶ್ನೆ ಪತ್ರಿಕೆ ತುಂಬಾ ಅಂಥದ್ದೇ ಇದ್ಬಿಟ್ರೆ ಅದು ಮುಂದಿನ ಯೋಚನೆ. ಓ ನಾನು ಏನು ಬರೀದೇನೆ ಹೋದ್ರೆ ಅದು ಮುಂದಿನ ಯೋಚನೆ. ಎಕ್ಸಾಮಿನರ್ ನನಗೆ ಸೊನ್ನೆ ಕೊಟ್ಬಿಟ್ರೆ ಅದು ಮುಂದಿನ. ಸೊ ಹೀಗೆ ಒಂದು ಯೋಚನೆಯಿಂದ ಇನ್ನೊಂದು ಯೋಚನೆ ಇನ್ನೊಂದು ಯೋಚನೆ ಹೋಗ್ತಾ ಇರ್ತೇನೆ. ನಾನು ಎಷ್ಟೋ ಓದಿರಬಹುದು, ಅದ್ರ ಕಡೆ ನನ್ನ ಗಮನ ಹೋಗಲ್ಲ. ಸೊ ಆ ತರ ಚಿಂತೆಯ ಒಂದು ಹಿಡಿತದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದಾಗ ಆ ಉದ್ವೇಗದ ಭರದಲ್ಲಿ ಬೇರೆ ಎಲ್ಲವನ್ನು ಮರೆತು ಬಿಟ್ಟು ನಮ್ಮ ಅರಿವು ಸಂಪೂರ್ಣವಾಗಿ ಅದರಲ್ಲೇ ಮುಳುಗೋಗಿರೋದ್ರಿಂದ ಅಲ್ಲೇ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ಇನ್ಯಾರ ಜೊತೆನೋ ನಾವೇ ಈ ಯೋಚನೆಗಳ ಒಂದು ಆಧಾರದಲ್ಲಿ ಸೃಷ್ಟಿ ಮಾಡಿಕೊಂಡು ಅವ್ರ ಜೊತೆ ಮಾತಾಡಕ್ಕೆ ಶುರು ಮಾಡ್ತೀವಿ. ಸೊ ಹಾಗೆ ಡಿ ವಿ ಜಿ ಅವರು ಹೇಳ್ತಿದ್ದಾರೆ, ಮನಸ್ಸು ಚಿಂತೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಗ ಆ ಮನಸ್ಸಿನಲ್ಲಿ ಒಬ್ಬನಿರಲ್ಲ, ಅನೇಕರು ಇರ್ತಾರೆ. ಇನ್ಯಾರ ಜೊತೆನೋ ನಾವು ಮಾತಾಡಕ್ ಶುರು ಮಾಡ್ಬಿಡ್ತೀವಿ. ಸೊ ಆಗ ಆ ಪರೀಕ್ಷೆ ಉದಾಹರಣೆ ನಾವು ಮುಂದೆ ತಗೊಂಡೋದ್ರೆ, ಪರೀಕ್ಷೆ ಮುಗಿಸಿ ನಾನು ಮನೆಗೆ ಬಂದಾಗ ನಮ್ಮಮ್ಮ ಕೇಳ್ತಾರೆ ಹೇಗ್ ಮಾಡಿದ್ಯೋ ಅಂತ. ಅವಾಗೇನ್ ಹೇಳಿ, ಈ ತರ ಬಂದ್ಬಿಟ್ಟಿತ್ತು, ಕಷ್ಟದ ಪ್ರಶ್ನೆ ಪತ್ರಿಕೆ ಇತ್ತು, ನಾನೇನು ಮಾಡಕ್ ಆಗ್ಲಿಲ್ಲ ಅಂತ ನಾನು ಹೇಳ್ತೀನಿ. ಆಗ ನಮ್ಮಮ್ಮ ಹಿಂಗಂತಾರೆ, ಆಗ ನಾನು ಇದಕ್ಕೆ ಆ ಉತ್ತರ ಇದನ್ ಕೊಡ್ತೀನಿ. ಸೊ ಹೀಗೆ ಒಂದ್ ರೀತಿಯಲ್ಲಿ ಮೊನೋ ಆಕ್ಟಿಂಗ್, ಏಕಪಾತ್ರಾಭಿನಯ ಅಂತ ಹೇಳ್ತೀವಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ನಿರಂತರ ನಡೆಯಕ್ ಶುರು ಆಗ್ಬಿಡುತ್ತೆ. ಸೊ ಅದರ ಒಂದು ಉದ್ವೇಗ ಮತ್ತೆ ಅದರಲ್ಲಿ ಇರುವಂತ ಫೋರ್ಸ್ ಹೇಗಿರುತ್ತಪ್ಪ ಅಂತಂದ್ರೆ, ಬರೀ ಮನಸ್ಸಿನಲ್ಲಿ ಆಲೋಚನೆಗಳ ಮಟ್ಟದಲ್ಲಿ ಉಳಿಯೋದನ್ನ ಬಿಟ್ಟು ಅದು ಬಾಯಿನ ಮಾತಿನ ರೂಪದಲ್ಲೂ ಶುರುವಾಗುತ್ತೆ, ಮಾತಾಡಕ್ ಶುರು ಮಾಡ್ಕೊಂಡ್ಬಿಡ್ತೀವಿ. ಸೊ ಹಾಗೆ ಎಷ್ಟೋ ಸರ್ತಿ ಈ ಉದ್ವೇಗದ ಭರದಲ್ಲಿರುವಂತ ವ್ಯಕ್ತಿಗಳು ತಮಗ ತಾವೇ ಮಾತಾಡ್ಕೊಳ್ಳೋದನ್ನ ನಾವು ನೋಡಿದ್ದೀವಿ. ಆಟೋಮ್ಯಾಟಿಕ್ ಆಗಿ ಆ ಒದ್ದುಕೊಂಡು ಬಾಯಿನಿಂದ ಮಾತಾಗಿ ಆ ಚಿಂತೆ ಆಚೆ ಬಂದ್ಬಿಡುತ್ತೆ. ಅದರ ಜೊತೆ ಜೊತೆಗೆ ಇಡೀ ಗಮನ ಕೇವಲ ಅದೊಂದ್ರ ಮೇಲೆ ಇರೋದ್ರಿಂದ ಆವೇಶ ಹೇಗಾಗತ್ತೆ ಅಂದ್ರೆ, ಡಬಲ್ ಆಕ್ಟಿಂಗ್, ನಾನು ಆವೇಶ ಭರಿತನಾಗಿ ಮಾತಾಡ್ತಾ ಇರ್ತೀನಿ. ಆಗ ಎಷ್ಟೋ ಸರ್ತಿ ನಮ್ಮ ಕೈ ಸನ್ನೆಗಳು ಕೂಡ ಅದಕ್ಕೆ ತಕ್ಕಂತೆ ಇರುತ್ತೆ. ನಾನು

0: ಪಾರ್ಟ್ನರ್ ಕೋಪವಾಗಿ ಮಾತಾಡ್ಬೇಕಾದ್ರೆ ಅದಕ್ಕೆ ತಕ್ಕಂತೆ ನನ್ನ ದೇಹಚರ್ಯೆ ಇರುತ್ತೆ. ಸೊ ಹಾಗೆ ನಮ್ಮ ಮನಸ್ಸಿನಲ್ಲಿ ಚಿಂತೆಗೆ ಸಿಕ್ಕಾಕೊಂಡ್ ಬಿಟ್ಟಾಗ ಅದರ ಹಿಡಿತದಲ್ಲೇ ನಾವು ಇದ್ದಾಗ ಇಕ್ಕಳದಲ್ಲಿ ಸಿಗಾಕೊಂಡಂಗೆ ಬೇರೆ ಯಾವ್ದ್ರ ಬಗ್ಗೆನೂ ನಾವು ಯೋಚನೆ ಮಾಡಕ್ಕಾಗಲ್ಲ. ಅದೇ ವಾದ ನಮ್ಮ ಮನಸ್ಸಿನಲ್ಲೇ ನಡೀತಾ ಹೋಗುತ್ತೆ. ಇದು ನಿಜವಾಗ್ಲೂ ಇದೆಯಾ ಅಂದ್ರೆ ಇಲ್ಲ, ಅದು ಭ್ರಾಂತಿ, ಅದು ಮನಸ್ಸಿನಲ್ಲಿರುವಂತ ಒಂದು ಭಾವನೆ ಅಷ್ಟೆ. ಸೊ ಹಾಗೆ ಆ ಚಿತ್ರಣವನ್ನ ನಾವು ನೋಡ್ಕೊಳ್ಳೋಣ. ಸೊ ಅದು ಆಗಾಗ ನಮಗ ಆಗ್ತಾ ಇರುತ್ತೆ. ಅದನ್ನ ನಿತ್ಯ ಜೀವನದ ಮಟ್ಟದಲ್ಲಿ ನಾವು ಈ ರೀತಿ ಅರ್ಥ ಮಾಡ್ಕೊಳ್ಬಹುದು. ಭಾನ ಒಂದು, ನಾನಿರೋದು ಒಂದೇ, ನನಗಿರೋ ಮನ್ಸು ಒಂದೇ, ಒಂದೇ ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನ ನಾನು 108 ಮೆಟ್ಲುಗಳನ್ನ ಹತ್ತಿಸಿ ಹತ್ತಿಸಿ ಎಲ್ಲೋ ನಾನು ತಗೊಂಡೊಟ್ಟೋಗ್ಬಿಟ್ಟಿದ್ದೀನಿ. ಸೊ ಭಾನ ಒಂದೇ, ಭಾನ ಅಂದ್ರೆ ಪ್ರಭೆ, ಅದು ಬೆಳಕು. ಆ ಬೆಳಕು ಒಂದೇ, ಆ ಬೆಳಕನ್ನೇ ನಾನು ಬೇರೆ ಬೇರೆ ರೂಪಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಅದು ನನ್ನ ಮನಸ್ಸಿನಲ್ಲಿ ಒಂದು ಬಂದಿರುವಂತ ಒಂದು ವಿಕೃತಿ. ಆ ವಿಕೃತಿಯಿಂದಾಗಿ ನನ್ನನ್ನು ನಾನೇ ತೊಂದರೆಗೆ ಒಳಪಡಿಸ್ಕೊಳ್ತಾ ಇದ್ದೀನಿ. ಇದು ನಿತ್ಯ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ. ಇದನ್ನೇ ಪಾರಮಾರ್ಥಿಕವಾಗಿಯೂ ಕೂಡ ನಾವು ಯೋಚನೆ ಮಾಡಬೇಕು ಅನ್ನೋದು ಡಿ ವಿ ಜಿ ಅವರ ಒಂದು ಉದ್ದೇಶ. ಅದು ಹೇಗೆ ಅಂತಂದರೆ, ಪರಬ್ರಹ್ಮ ಅನೇಕ ರೂಪಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ, ಅವನೊಬ್ಬನೇ. ಆದರೆ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂತ ಪರಬ್ರಹ್ಮ ಒಬ್ಬನೇ. ನಾವು ಹೇಗೆ ನಮ್ಮ ಮನಸ್ಸಿನ ಚಿಂತೆಯನ್ನ ಬೆಳೆಸ್ತಾ ಬೆಳೆಸ್ತಾ ಒಂದು ದೊಡ್ಡ ಪೆಡಂಭೂತವನ್ನಾಗಿ ಮಾಡ್ಕೊಂಡು ಬಿಡ್ತೀವೋ, ಹಾಗೆ ಪ್ರಪಂಚವನ್ನ ನೋಡಿದಾಗ್ಲೂ ಕೂಡ ನಮ್ಗೆ ಎಷ್ಟೋ ವಸ್ತುಗಳು ಕಾಣುತ್ತೆ. ಅಲ್ಲೊಂದೇನೋ ಚೆನ್ನಾಗಿರೋದು ಕಾಣುತ್ತೆ, ಇಲ್ಲಿ ಚೆನ್ನಾಗಿಲ್ಲದೆ ಇರೋದು ಕಾಣುತ್ತೆ, ಇಲ್ಲೇನೋ ಕಷ್ಟದ ಕಾಣುತ್ತೆ. ಸೊ ಹೀಗೆ ವೈವಿಧ್ಯತೆ ಎಷ್ಟೇ ಇದ್ರೂ ಅವೆಲ್ಲವೂ ನಮ್ಮ ಮನಸ್ಸಿನ ಒಂದು ಭ್ರಮೆ. ಅದನ್ನು ಬಿಟ್ಟು ನಾವು ಪರಬ್ರಹ್ಮ ಒಬ್ಬನೇ, ಭಾನ ಪ್ರಭೆ ಅದು ಒಂದೇ ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಮುಖ್ಯವಾದಂಥ ವಿಚಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 69 ಕುರಿತು ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನೆಸ್ 55 ರೂಪಾಯಿ, ಪೆನ್ಸಿಲ್ ಬೀನೆಸ್ 60 ರೂಪಾಯಿ, ಮೆಣಸಿನಕಾಯಿ 15 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 17 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಭಕ್ತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಜುಲೈ ತಿಂಗಳ 9 ತಾರೀಕಿನ ಗುರುವಾರ. ನಾನು ನಿಮ್ಮ ರೇಡಿಯೋ ಟೀಮ್ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಮತ್ತೆ ಕವಿದ ಯುದ್ಧ ಕಾರ್ಮೋಡ, ದೆಹಲಿಯಲ್ಲಿ ಕಟ್ಟಡ ಕುಸಿದು ಒಬ್ಬರು ಸಾವು, ದೇಶದಲ್ಲಿ

ಯಾರು ಆರ್ಭಟ. ಎಸ್ಐಆರ್ ಪ್ರಗತಿ ತೋರಿಸದಿದ್ದರೆ ಎಫ್ಐಆರ್. ಹುಲಿಕಲ್ನಲ್ಲಿ ದಾಖಲೆ ಮಳೆ, ಭದ್ರಾ ಒಂದೇ ದಿನ 2.2 ಅಡಿ ಹೆಚ್ಚಳ. ರಾಜ್ಯಾದ್ಯಂತ ತಗ್ಗಲಿದೆ ಮಳೆ ತೀವ್ರತೆ. ಬಿಸಿಸಿ ಮೂಲಕ 3.5 ಲಕ್ಷ ಉದ್ಯೋಗ, ಜಾಗತಿಕ ಸಾಮರ್ಥ್ಯ ಕೇಂದ್ರದ ಮುಖಂಡರ ಜೊತೆಗಿನ ಸಂವಾದದಲ್ಲಿ ಮುಖ್ಯಮಂತ್ರಿ ಶಿವಕುಮಾರ್. ವಾಹನ ಬೆಲೆ ಹೆಚ್ಚಿಸಿದ ಮಹೇಂದ್ರ, ಪಿಎಫ್ ಬಡ್ಡಿ ಜಮಾ ಶುರು. ಪ್ರಧಾನಿ ಮೋದಿ ಆಸ್ಟ್ರೇಲಿಯಾ ಭೇಟಿ. ಶೂಟೌಟ್ನಲ್ಲಿ ಸ್ವಿಸ್ ಒಲಿದ ಗೆಲುವು. ಅನ್ಯಾಯದಿಂದ ಸೋತಿದ್ದೇವೆ, ಕೋಚ್ ಹಸನ್ ಆರೋಪ. ಅರ್ಜೆಂಟೀನಾ ವಿರುದ್ಧ ಈಜಿಪ್ಟ್ ದೂರು. ಶ್ರೇಯಸ್ ಪಡೆಗೆ ಸರಣಿ ಸೋಲಿನ ಭೀತಿ. ಟಿ20 ಕ್ರಿಕೆಟ್, ಭಾರತ ಇಂಗ್ಲೆಂಡ್ 4ನೇ ಪಂದ್ಯ ಇಂದು. ಪ್ರಮುಖ ಅಂಶಗಳ ವಿವರಣೆ. ಮತ್ತೆ ಕವಿದ ಯುದ್ಧ ಕಾರ್ಮೋಡ. ಇರಾನ್ ಜೊತೆಗಿನ ಕದನ ವಿರಾಮ ಒಪ್ಪಂದ ಮುಗಿದಿದೆ, ಟ್ರಂಪ್ ಘೋಷಣೆ. ಅಂಕಾರ. ಇರಾನ್ ಜೊತೆಗಿನ ಮಧ್ಯಂತರ ಕದನ ವಿರಾಮ ಒಪ್ಪಂದ ಮುಗಿದಿದೆ, ಮತ್ತೆ ಅವರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬುಧವಾರ ಹೇಳಿದ್ದು, ಇದು ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಪುನರಾರಂಭಗೊಳ್ಳುವ ಆತಂಕ ಹೆಚ್ಚಿಸಿದೆ. ಇರಾನ್ನ ಹಲವು ನೆಲೆಗಳನ್ನು ಗುರಿಯಾಗಿಸಿ ಅಮೆರಿಕ ಸೇನೆ ಮಂಗಳವಾರ ರಾತ್ರಿ ದಾಳಿ ನಡೆಸಿದೆ. ಈ ದಾಳಿಗೆ ಪ್ರತಿಯಾಗಿ ಬಹರೇನ್ ಮತ್ತು ಕೈಮತ್ನಲ್ಲಿರುವ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿರುವುದಾಗಿ ಇರಾನ್ ಸೇನೆ ಹೇಳಿದೆ. ದೆಹಲಿಯಲ್ಲಿ ಕಟ್ಟಡ ಕುಸಿದು ಒಬ್ಬರು ಸಾವು, ದೇಶದಲ್ಲಿ ಮುಂಗಾರು ಆರ್ಭಟ. ಮುಂಬೈ, ರಾಷ್ಟ್ರ ರಾಜಧಾನಿ ನವದೆಹಲಿ, ವಾಣಿಜ್ಯ ನಗರಿ ಮುಂಬೈ, ಸೂರತ್ ಸೇರಿ ದೇಶದ ಹಲವು ಭಾಗಗಳಲ್ಲಿ ಬುಧವಾರ ಭಾರೀ ಮಳೆಯಾಗಿದೆ. ಹಲವೆಡೆ ದಿಢೀರ್ ಪ್ರವಾಹ ಕಂಡುಬಂದಿದ್ದು ರೈಲ್ ಮತ್ತು ಬಸ್ಗಳ ಸಂಚಾರ ವ್ಯತ್ಯಯವಾಗಿತ್ತು. ದೆಹಲಿಯ ರೋಹಿಣಿ ಪ್ರದೇಶದಲ್ಲಿ ನಿರ್ಮಾಣ ಹಂತದಲ್ಲಿದ್ದ 3 ಅಂತಸ್ತಿನ ಕಟ್ಟಡವೊಂದು ಕುಸಿದು ಒಬ್ಬರು ಮೃತಪಟ್ಟಿದ್ದಾರೆ. 5 ರಿಂದ 6 ಜನರು ಈ ಕಟ್ಟಡದ ವಿಶೇಷಗಳಡಿ ಸಿಲುಕಿರುವ ಶಂಕೆ ಇದೆ ಎಂದು ಪೊಲೀಸರು ಹೇಳಿದ್ದಾರೆ. ರೋಹಿಣಿ ಪ್ರದೇಶದ ಸೆಕ್ಟರ್ 16ರಲ್ಲಿರುವ ಮಹಾನಗರ ಪಾಲಿಕೆ ಶಾಲೆ ಬಳಿಯ ಕಟ್ಟಡ ಕುಸಿದು ಅವಘಡ ಸಂಭವಿಸಿದೆ. ಸಂಜೆ 4:20 ವೇಳೆ ಕಟ್ಟಡ ಕುಸಿದ ಸಂದರ್ಭದಲ್ಲಿ ತಕ್ಷಣವೇ ಕಾರ್ಯಾಚರಣೆ ನಡೆಸಿ ಅವಶೇಷಗಳಡಿ ಸಿಲುಕಿದ್ದ ಇಬ್ಬರನ್ನು ರಕ್ಷಿಸಲಾಗಿತ್ತು. ಎಸ್ಐಆರ್ ಪ್ರಗತಿ ತೋರಿಸದಿದ್ದರೆ ಎಫ್ಐಆರ್. ಬೆಂಗಳೂರು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ. ಗಣತಿ ನಮೂನೆ ವಿವರಣೆಯಲ್ಲಿ ನಿರೀಕ್ಷಿತ ಪ್ರಗತಿ ಸಾಧಿಸಿದ ಮತಗಟ್ಟೆ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ಎಂದು ಸಹಾಯಕ ಮತದಾರರ ನೋಂದಣಾಧಿಕಾರಿಗಳು ಮತ್ತು ಮತಗಟ್ಟೆ ಅಧಿಕಾರಿಗಳ ಮೇಲ್ವಿಚಾರಕರಿಗೆ ಜಿಲ್ಲಾ ಚುನಾವಣಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಹುಲಿಕಲ್ನಲ್ಲಿ ದಾಖಲೆ ಮಳೆ, ಭದ್ರಾ ಒಂದೇ ದಿನ 2.2 ಅಡಿ ಹೆಚ್ಚಳ. ಬೆಂಗಳೂರು ಮಲೆನಾಡಿನ ಕೆಲವು ಜಿಲ್ಲೆಗಳಲ್ಲಿ ಮುಂಗಾರು ಬಿರುಸಾಗಿದ್ದು ಕೊಡಗು ಜಿಲ್ಲೆಗಳಲ್ಲಿ ಬಿರುಸಾಗಿ ಗಾಳಿ ಬೀಸುತ್ತಿದೆ. ಕರಾವಳಿ ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಕೊಂಚ ತಗ್ಗಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಹುಲಿಕಲ್ನಲ್ಲಿ 22.7 ಸೆಂಟಿಮೀಟರ್ ಮಳೆ ದಾಖಲೆಯಾಗಿದೆ. ಮಳೆ ಬಿರುಸಾಗಿರುವುದರಿಂದ ಜಿಲ್ಲೆಯ ಭದ್ರಾ, ತುಂಗಾ ಹಾಗೂ ಲಿಂಗನಮಕ್ಕಿ ಅಣೆಕಟ್ಟೆಗಳಿಗೆ ಒಳಹರಿವು ಹೆಚ್ಚಳಗೊಂಡಿದೆ. ಭದ್ರಾ ಜಲಾಶಯಕ್ಕೆ ಈ ಹಂಗಾಮಿನ ಅತಿ ಹೆಚ್ಚು ಅಂದರೆ 17.818 ಕ್ಯೂಸೆಕ್ ಒಳಹರಿವು ದಾಖಲಾಗಿದ್ದು 24 ಗಂಟೆಗಳಲ್ಲಿ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟ 2.2 ಅಡಿಯಷ್ಟು ಏರಿಕೆಯಾಗಿದೆ. 185 ಅಡಿ ಸಂಗ್ರಹಣಾ ಸಾಮರ್ಥ್ಯದ ಜಲಾಶಯದಲ್ಲಿ ಜುಲೈ 7ರಂದು 140.6 ಅಡಿಯಷ್ಟು ನೀರು ಇದ್ದು ಬುಧವಾರ ಅದು 142.8 ಅಡಿಗೆ ಹೆಚ್ಚಳಗೊಂಡಿದೆ. ರಾಜ್ಯಾದ್ಯಂತ ತಗ್ಗಲಿದೆ ಮಳೆ ತೀವ್ರತೆ. ಬೆಂಗಳೂರು ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಭಾಗದ ಕೆಲವೆಡೆ ಗುರುವಾರವೂ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಶುಕ್ರವಾರದಿಂದ ರಾಜ್ಯಾದ್ಯಂತ ಮಳೆಯ ತೀವ್ರತೆ ಕಡಿಮೆಯಾಗುವ ಬಗ್ಗೆ ಇಲಾಖೆಯು ಮುನ್ಸೂಚನೆ ನೀಡಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗೆ ಗುರುವಾರ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಂಟೆಗೆ 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿಯೊಂದಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಶುಕ್ರವಾರದಿಂದ ಮುಂದಿನ 1 ವಾರ ಭಾರೀ ಮಳೆಯ ಬಗ್ಗೆ ಮುನ್ಸೂಚನೆ ನೀಡಿದ ಇಲಾಖೆ ನಿರಂತರ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗಲಿದೆ ಎಂದು ತಿಳಿಸಿದೆ. ಜಿಸಿಸಿ ಮೂಲಕ 3.5 ಲಕ್ಷ ಉದ್ಯೋಗ, ಜಾಗತಿಕ ಸಾಮರ್ಥ್ಯ ಕೇಂದ್ರದ ಮುಖಂಡರ ಜೊತೆಗಿನ ಸಂವಾದದಲ್ಲಿ ಮುಖ್ಯಮಂತ್ರಿ ಶಿವಕುಮಾರ್. ಬೆಂಗಳೂರು ಗುಣಮಟ್ಟದ 3.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ 2029ರ ಒಳಗೆ ಹೊಸದಾಗಿ 500 ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಆಕರ್ಷಿಸುವ ಗುರಿ ಇಟ್ಟುಕೊಳ್ಳಲಾಗಿದೆ. 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಕರ್ನಾಟಕ ಡಿಜಿಟಲ್ ಎಕಾನಮಿಷನ್ ಸಹಭಾಗಿತ್ವದಲ್ಲಿ ರಾಜ್ಯ ಸರ್ಕಾರದ ವಿದ್ಯುನ್ಮಾನ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯು ಜಾಗತಿಕ ಸಾಮರ್ಥ್ಯ ಕೇಂದ್ರ ಮುಖಂಡರ ಜೊತೆಗೆ ಬುಧವಾರ ಹಮ್ಮಿಕೊಳ್ಳಲಾಗಿದ್ದ ಕ್ಯಾಟಲಿಸ್ಟ್ ಕನೆಕ್ಟ್ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರಧಾನಿ ಮೋದಿ ಆಸ್ಟ್ರೇಲಿಯಾ ಭೇಟಿ. ಪ್ರಧಾನಿ ನರೇಂದ್ರ ಮೋದಿ ಅವರು 3 ದಿನಗಳ ಇಂಡೋನೇಷ್ಯಾ ಭೇಟಿ ಬಳಿಕ ಬುಧವಾರ ರಾತ್ರಿ ವೇಳೆಗೆ ಆಸ್ಟ್ರೇಲಿಯಾ ತಲುಪಿದರು. ಆಸ್ಟ್ರೇಲಿಯಾದಲ್ಲಿ ಪ್ರಧಾನಿ ಮೋದಿ ಅವರು ಜುಲೈ 8ರವರೆಗೆ ಇರಲಿದ್ದಾರೆ. ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡಿರುವ ಪ್ರಧಾನಿ ಮೋದಿ, ಮೆಲ್ಬಾರ್ನ್ನಲ್ಲಿ ಬಂದಿಳಿದಿದ್ದೇನೆ.
ಈ ಪ್ರವಾಸವು ಭಾರತ ಮತ್ತು ಆಸ್ಟ್ರೇಲಿಯಾದ ಸಂಬಂಧಕ್ಕೆ ಚೈತನ್ಯ ತುಂಬಲಿದೆ. ಪ್ರಧಾನಿ

ಧ್ವನಿ ಅಲ್ಪನಿಸ್ ಅವರೊಂದಿಗೆ ಮಾತುಕತೆ ನಡೆಸಲು ಉತ್ಸುಕನಾಗಿದ್ದೇನೆ. ಇಲ್ಲಿರುವ ಭಾರತೀಯರೊಂದಿಗೆ ಸಂವಾದ ನಡೆಸಲಿದ್ದೇನೆ ಎಂದಿದ್ದಾರೆ. ಪಿಎಫ್ ಬಡ್ಡಿ ಜಮಾ ಶುರು. ನವದೆಹಲಿ ನೌಕರರ ಭವಿಷ್ಯ ನಿಧಿ ಸಂಘಟನೆಯು ತನ್ನ ಸದಸ್ಯರಿಗೆ 2025-26 ಆರ್ಥಿಕ ವರ್ಷದ ಪಿಎಫ್ ಮೇಲಿನ ಬಡ್ಡಿ ಜಮಾ ಪ್ರಕ್ರಿಯೆ ಆರಂಭಿಸಲಿದೆ. ಸದಸ್ಯರು ತಮ್ಮ ಖಾತೆಗೆ ಜಮಾ ಆಗಿರುವ ಮೊತ್ತವನ್ನು ಇದೇ ತಿಂಗಳ 15 ಒಳಗೆ ಪರಿಶೀಲಿಸಬಹುದು ಎಂದು ಕೇಂದ್ರ ಕಾರ್ಮಿಕ ಸಚಿವ ಮನಸುಖ್ ಮಂಡವೀಯ ಹೇಳಿದ್ದಾರೆ. ಕೇಂದ್ರೀಕೃತ ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳ ಅನುಷ್ಠಾನದೊಂದಿಗೆ ಇಪಿಎಫ್ಒ ಸಂಘಟನೆಯು ಆನ್ಲೈನ್ ಮೂಲಕ ಪಿಎಫ್ ಖಾತೆಗಳ ನಿರ್ವಹಣೆ ಅವಕಾಶ ಮಾಡಿಕೊಟ್ಟಿದೆ ಎಂದಿದ್ದಾರೆ. ವಾಹನ ಬೆಲೆ ಹೆಚ್ಚಿಸಿದ ಮಹೇಂದ್ರ. ನವದೆಹಲಿ ವಾಹನ ತಯಾರಿಕಾ ಕಂಪನಿ ಮಹೇಂದ್ರ ಅಂಡ್ ಮಹೇಂದ್ರ ಎಸ್ಯುಬಿ ಮತ್ತು ವಾಣಿಜ್ಯ ವಾಹನಗಳ ಬೆಲೆಯನ್ನು ಕ್ರಮವಾಗಿ 2.7% ಮತ್ತು 2% ಹೆಚ್ಚಳ ಮಾಡಿದೆ. ಪರೀಕ್ಷಿತ ದರವು ಶುಕ್ರವಾರದಿಂದ ಜಾರಿಗೆ ಬರಲಿದೆ. ವಾಹನದ ತಯಾರಿಕಾ ಸರಕುಗಳ ಬೆಲೆಯಲ್ಲಿ ಹೆಚ್ಚಳವಾಗಿದೆ, ಹೀಗಾಗಿ ದರ ಏರಿಕೆ ಮಾಡಲಾಗಿದೆ ಎಂದು ಕಂಪನಿ ಬುಧವಾರ ತಿಳಿಸಿದೆ. ಶೂಟೌಟ್ನಲ್ಲಿ ಫ್ರಿಸ್ಕಿ ಒಲಿದ ಗೆಲುವು. 72 ವರ್ಷಗಳ ನಂತರ 8 ಘಟ್ಟಕ್ಕೆ ಕೊಲಂಬಿಯಾದ ಸವಾಲು ಅಂತ್ಯ. ವ್ಯಾಂಕೋವರ್ ನಿಗದಿ ಅವಧಿಯ ಆಟ ಗೋಲಿಲ್ಲದೆ ಡ್ರಾ ಆದ ನಂತರ ಸ್ವಿಟ್ಜರ್ಲೆಂಡ್ ತಂಡವು ಮಂಗಳವಾರ ರಾತ್ರಿ ಫೈನಾಲ್ಟಿ ಶೂಟೌಟ್ನಲ್ಲಿ 4-3 ಗೋಲುಗಳಿಂದ ಕೊಲಂಬಿಯಾ ತಂಡವನ್ನು ಸೋಲಿಸಿ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಜಿಗಿಯಿತು. 1954 ನಂತರ ಇದೇ ಮೊದಲ ಬಾರಿ ಸ್ವಿಸ್ ಪಡೆ 8 ಘಟ್ಟ ತಲುಪಿದ್ದು ಶನಿವಾರ ಕ್ಯಾನ್ಸಸ್ ಸಿಟಿಯಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ನಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ತಂಡವನ್ನು ಎದುರಿಸಲಿದೆ. ಅನ್ಯಾಯದಿಂದ ಸೋತಿದ್ದೇವೆ, ಕೋಚ್ ಹಸನ್ ಆರೋಪ. ಅರ್ಜೆಂಟೀನಾ ವಿರುದ್ಧ ಈಜಿಪ್ಟ್ ದೂರು. ಅರ್ಜೆಂಟೀನಾ ಎದುರಿನ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ರೆಫರಿಗಳು ಪಕ್ಷಪಾತ ಮಾಡಲಿದ್ದಾರೆ ಎಂದು ಆರೋಪಿಸಿರುವ ಈಜಿಪ್ಟ್ ಫುಟ್ಬಾಲ್ ಫೆಡರೇಷನ್ ಫಿಫಾ ದೂರು ನೀಡಿದ್ದಾರೆ. ಅರ್ಜೆಂಟೀನಾ ತಂಡವನ್ನು ವಿಶ್ವಕಪ್ ಟೂರ್ನಿಯಿಂದ ಹೊರಹಾಕಬೇಕು. ಪಂದ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಫ್ರೆಂಚ್ ರೆಫರಿ ಫ್ರಾಕೋಸ್ ಲಿಕ್ಸಿರ್ ಅವರ ವಿರುದ್ಧ ತನಿಖೆ ನಡೆಸಬೇಕು. ರೆಫರಿಗಳ ತಂಡವು ಮಾಡಿರುವ ಲೋಪಗಳು ಮತ್ತು ಈ ಬಗ್ಗೆ ನೀತಿಯಿಂದಾಗಿ ನಮ್ಮ ತಂಡ ಸೋತು ವಿಶ್ವಕಪ್ ಟೂರ್ನಿಯಿಂದ ಹೊರಬಿದ್ದಿದೆ ಎಂದು ಈಜಿಪ್ಟ್ ಫುಟ್ಬಾಲ್ ಫೆಡರೇಷನ್ ಅಧ್ಯಕ್ಷ ಹನಿ ಅಬುರಿದ ಅವರು ದೂರು ನೀಡಿದ್ದಾರೆ. ಈ ದಿನದ ಶುಭಾಶಿತ. ನಿಮ್ಮ ಸಮಸ್ಯೆಗಳಿಗೆ ನೀವೇ ಉತ್ತರ ಕಂಡುಕೊಳ್ಳಿ, ಅದಕ್ಕಾಗಿ ಬೇರೆಯವರನ್ನು ಅವಲಂಬಿಸಬೇಡಿ. ಗೌತಮ ಬುದ್ಧ.

ಆನಂದಮಯ. ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರು ಮತ್ತು SVYN ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತಹ ಸಮಯ. ಇಂದು ಸಂಸ್ಥೆಯ ಸಿಬ್ಬಂದಿ ವರ್ಗದವರಾದ ಸಂಪತ್ ಕುಮಾರ್, ಪ್ರತೀಕ್ಷಾ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ

ದೇವರು ಇವರಿಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಕೊಟ್ಟು ದಯಪಾಲಿಸಲಿ ಅಂತ ಹೇಳ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸಲಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ ಅನಿಮಿಯಾ ಥಲೇಸೀಮಿಯಾ ಕುರಿತು ಎಚ್ಡಿಕೋಟೆ ತಾಲೂಕಿನ ದಮ್ಮನಕಟ್ಟೆ ಹಡಿಯ ಶ್ರೀಮತಿ ರಶ್ಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೇ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನಿಮಿಯ ಅಥವಾ ಥಲೇಸೀಮಿಯ ಸಮಸ್ಯೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ದಮ್ಮ

0: ಕೋಟೆಯ ಹಾಡಿಯ ಶ್ರೀಮತಿ ರಶ್ಮಿ ರವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸಮಸ್ಯೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಅವರಿಂದಲ್ಲಿ ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮದೊಂದು ಕಿರುಪರಿಚಯವನ್ನ ಮಾಡಿಕೊಡಿ ಮೇಡಮ್.
1: ನನ್ನ ಹೆಸರು ರಶ್ಮಿ. ನಾನು ಇರೋದು ಕೊಡಗು ಡಿಸ್ಟಿಕ್ನಲ್ಲಿ. ಹಿಂಗೆ ಇಬ್ರು ಹೆಣ್ಮಕ್ಳು ಇದ್ದಾರೆ. ಇಬ್ರು ಹೆಣ್ಮಕ್ಳಿಗೂ ಸಿಕಲ್ ಸೆಲ್ ಬೀಟ ಥಾಲಸೀಮಿಯಾ ಅನ್ನೋ ಪ್ರಾಬ್ಲಮ್ ಇದೆ. ಅವರಿಗೆ ನಾವೀಗ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡಿಸ್ತಿದೀವಿ. ಅಂದ್ರೆ 3 ಮಂತ್ಸ್ಗೆ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಹೆಚ್ ಬಿ ಕಡಿಮೆ ಇದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡ್ಬೇಕಾಗತ್ತೆ. ಅವರು ನಮಗ್ ಹೆಂಗ್ ಗೊತ್ತಾಯ್ತು ಅಂದ್ರೆ, ಅವರಿಗೆ ನನ್ ದೊಡ್ಡ ಮಗಳಿಗೆ ಯಾವಾಗ್ಲೂ ಫೀವರು ಅಥವಾ ಕಾಯಿಲೆ ತಪ್ಪೋದು ಇದೇ ರೀತಿ ಆಗ್ತಿತ್ತು. ಅವರು ಹುಟ್ಟದಾಗ್ಲಿಂದ ಒಂದೇ ಕಡೆ ಟ್ರೀಟ್ಮೆಂಟ್ ಮಾಡಿಸೋದ್ರಿಂದ ಡಾಕ್ಟರ್ ಹೇಳಿದ್ರು ಇದು ಬೇರೆ ತರ ಇರ್ಬೋದು. ಮತ್ತೆ ಅವರಿಗೆ ಐರನ್ ಸುಕ್ರೋಸ್ ಶಿರಪ್ಸ್ ಕೂಡ ಕೊಟ್ಟಿದ್ದಾರೆ. ಅದ್ರಲ್ಲಿ ಬ್ಲಡ್ ಇನ್ಕ್ಲೂಡ್ ಆಗದೆ ಇರೋದಕ್ಕೆ ಡಾಕ್ಟರ್ ಬೇರೆ ತರ ಇರ್ಬೋದು ನೋಡೋಣ ಅಂತ ಹೇಳಿ ಟೆಸ್ಟ್ ಮಾಡಿಸಿದ್ರು. ಟೆಸ್ಟ್ ಮಾಡಿಸಿದ್ಮೇಲೆ ನಮಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಅಂಡ್ ಕಾಯಿಲೆ ಬಗ್ಗೆ ಗೊತ್ತಾಗಿದ್ದೆ ಫಸ್ಟ್ ಟೈಮ್. ಅದಾದ್ಮೇಲೆ ಡಾಕ್ಟರ್ ಬೇರೆ ಕಡೆಗೆ ರೆಫರ್ ಮಾಡಿದ್ರು, ಮೈಸೂರ್ ನಾರಾಯಣ ಹಾಸ್ಪಿಟಲ್ಗೆ. ಅಲ್ಲಿ ಈಗ ಸದ್ಯಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದೀವಿ. 3 ಮಂತ್ಸ್ಗೆ ಒಂದ್ಸಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗತ್ತೆ. ಅದು ಕಡಿಮೆ ಆದ್ರೆ, ಇಲ್ಲಾಂದ್ರೆ ತೊಂದ್ರೆ ಇಲ್ಲ, 7ಗಿಂತ ಕಡಿಮೆ ಆದ್ರೆ ಹೆಚ್ ಬಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಬೇಕಾಗತ್ತೆ. ಅವರಿಗೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಅವರಿಗೆ ಇದು ಏನ್ ಗೊತ್ತಾ, ಗ್ಲೂಕೋ ಫಿಲ್ಟ್ರೇಡ್ ಅಂತ ಒಂದು ಬ್ಲಡ್ ಕೊಡ್ತಾರೆ. ಬಟ್ ಪ್ಯೂರ್ ಬ್ಲಡ್ ಅದು ಆಗ ತೆಗೆದು ಫಿಲ್ಟರ್ ಮಾಡಿ ಕೊಡ್ತಾರೆ. ಸೊ ಅದು ಗ್ಲೂಕೋ ಫಿಲ್ಟ್ರೇಡ್ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನ ಬಿಟ್ರೆ ಡೌನ್ ಆಗಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಡೈಲಿ ಒಂದ್ಸೋ ಟ್ಯಾಬ್ಲೆಟ್ಸ್ ಕೊಡ್ಬೇಕಾಗತ್ತೆ. ಅದ್ ಲೈಫ್ ಲಾಂಗ್ ಇರೋ ಕಾಯಿಲೆ, ಏನ್ ಮಾಡಿದ್ರು ಕ್ಯೂರ್ ಆಗಲ್ಲ.
0: ಮನೇಲಿ ಯಾರ್ಯಾರಿದ್ರಿ ಮೇಡಮ್ ನೀವು?
1: ಮನೇಲಿ ನಾನು ನನ್ನ ಹಸ್ಬೆಂಡ್ ಮಕ್ಕಳಿದೀವಿ,
0: 4 ಜನ ಇದ್ರಿ. ಈ ಸಮಸ್ಯೆ ಓಲ್ಡ್ ಫ್ಯಾಮಿಲಿ ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ ಏನಾರು ಇದೆಯಾ ಮೇಡಮ್?
1: ಹೌದು ಮ್ಯಾಮ್, ನನಗೆ ನನ್ನ ಹಸ್ಬೆಂಡಿಗೂ ಇಬ್ಬರಿಗೂ ಇದೆ. ಬಟ್ ನಮಗೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ. ಅಂಡ್ ನಮಗಿರೋ ಅನಿಮಿಯಾದಲ್ಲಿ ನಾರ್ಮಲ್ ಅನಿಮಿಯಾ ಪ್ರಾಬ್ಲಮ್ ಇಲ್ಲ. ನಾವಿಬ್ಬರಿಂದನು ಸೇರಿ ಮಕ್ಳಿಗೆ ಬಂದಿರೋದ್ರಿಂದ ಅದ ಸಿಕಲ್ ಸೆಲ್ ಬೀಟ ಥಾಲಸೀಮಿಯಾ ಅಂತ ಬಂದಿದೆ. ಸೊ ಅದರಿಂದ ಮಕ್ಳಿಗೆ ಪ್ರಾಬ್ಲಮ್ ಇದೆ.
0: ನೀವು ಚಿಕಿತ್ಸೆಯನ್ನು ತಗೋತಾ ಇದ್ರಾ, ನೀವು ನಿಮ್ಮ ಪತಿ?
1: ಇಲ್ಲ ಇಲ್ಲ, ತಗೋತಿಲ್ಲ.
0: ಅಂದ್ರೆ ನಿರಂತರವಾಗಿ ಟ್ಯಾಬ್ಲೆಟ್ ಏನಾರು ತಗೊಳತರ?
1: ಇಲ್ಲ ಮ್ಯಾಮ್, ನಮಗೆ ಇದ್ರ ಬಗ್ಗೆ ಕಾಯಿಲೆ ಬಗ್ಗೆ ಗೊತ್ತೇ ಇಲ್ಲ. ಅದ್ರಲ್ಲೂ ನಮಗೆ ಮಕ್ಕಳಿಗೆ ಟೆಸ್ಟ್ ಮಾಡಿಸಿದಾಗ ಅವ್ರ ಪೇರೆಂಟ್ಸಿಗೂ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರು. ಅದರಿಂದಾಗಿ ಗೊತ್ತಾಯ್ತು. ಬಿಟ್ರೆ ನಮಗೆ ಅವತ್ತಿನವರೆಗೂ ನಮಗೂ ಇದೇ ಪ್ರಾಬ್ಲಮ್ ಅನ್ನೋದು ಗೊತ್ತಿರಲಿಲ್ಲ.
0: ಮ್ಯಾಮ್, ವಿಶೇಷವಾಗಿ ನೀವು ದಮ್ಮನಕಟ್ಟೆ ಅಂತ ಹೇಳಿದ್ರಿ, ನೀವು ಅಥವಾ ಯಾವ ಜನಾಂಗಕ್ಕೆ ಬರ್ತೀರಾ?
1: ನಾನು ಇತರಗೆ ಬರ್ತೀನಿ ಮ್ಯಾಮ್, ನನ್ ಗೌಡಸು.
0: ದಮ್ಮನಕಟ್ಟೆಲಿ ಈಗ ಪ್ರಸ್ತುತವಾಗಿ ವಾಸವಾಗಿರೋದು ನೀವು? ಓಕೆ ಮ್ಯಾಮ್. ಹಾಗೆ ಈಗ ನೀವು ಹೇಳ್ತಾ ಇದ್ರಿ ನನ್ನ ಇಬ್ರು ಮಕ್ಳಿಗೂ ಈ ತರ ಸಮಸ್ಯೆ ಇದೆ ಅಂತ ಹೇಳಿದ್ರಿ, ಮಕ್ಳು ಪರಿಚಯ ಮಾಡ್ಕೊಡಿ ಮೇಡಮ್.
1: ನನ್ನ ಮಗಳು ಒಬ್ಳು, ದೊಡ್ಡವಳು 5 ವರ್ಷ ಮಗುಗೆ, ಸ್ಕೂಲಿಗೆ ಹೋಗ್ತಿದ್ದಾಳೆ. ಚಿಕ್ಕವಳಿಗೆ 3 ವರ್ಷ.
0: ಅಂದ್ರೆ ಇಬ್ರಿಗೂ ಎಷ್ಟೆಷ್ಟು ವರ್ಷ ಅಂತರ ಇದೆ ಮೇಡಮ್ ಅವ್ರಿಗೆ?
1: 2.5 ವರ್ಷ ಅಂತರ ಇದೆ ಮ್ಯಾಮ್.
0: ಪ್ರಸ್ತುತ ಶಿಕ್ಷಣ ಮಟ್ಟ ಯಾವ ತರ ಸಾಕ್ತಾ ಇದೆ ಮೇಡಮ್, ಶಿಕ್ಷಣ ಕೊಡಿಸ್ತಾ ಇದ್ರ?
1: ದೊಡ್ಡವಳ್ ಮಾತ್ರ ಸ್ಕೂಲಿಗೆ ಹೋಗ್ತಿದ್ದಾಳೆ ಮ್ಯಾಮ್, ಚಿಕ್ಕವಳಿಗೇನು ಏಜ್ ಆಗಿಲ್ಲ. ದೊಡ್ಡವಳನ್ನ ಇಲ್ಲೇ ಹತ್ತಿರದಲ್ಲಿ ಪ್ರೈವೇಟ್ ಸ್ಕೂಲಿಗೆ ಹಾಕಿದೀವಿ, ಹೋಗ್ತಿದ್ದಾಳೆ ಈಗ ಸದ್ಯಕ್ಕೆ.
0: ಮ್ಯಾಮ್, ಈ ಸಮಸ್ಯೆ ಒಂದು ಪ್ರಾರಂಭದ ದಿನಗಳು ಹೇಗಿದ್ದು?
1: ಪ್ರಾರಂಭದ ದಿನಗಳು ಅಂದ್ರೆ ತುಂಬಾ ಕಷ್ಟ ಆಗಿತ್ತು ಮ್ಯಾಮ್. ನಮಗೆ, ನಾವು ತುಂಬಾ ಏನು ಎಲ್ಲ ಇರೋರು, ಸೌಲಭ್ಯಗಳು ಇರೋರಲ್ಲ, ಸಾಧಾರಣ ಮಟ್ಟದಲ್ಲಿ ಬದುಕ್ತಿರೋರು. ಹಂಗಾಗಿ ಸ್ವಲ್ಪ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಯ್ತು ಮಕ್ಳಿಗೆ. 3 ತಿಂಗಳಿಗೂ ಹಾಕ್ಸಿದೀವಿ. ಆಗೆಲ್ಲ ದುಡ್ಡನ್ನ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾತ್ರ ನಮಗೆ ಸ್ಪೆಷಾಲಿಟೀಸ್ ಗಳು ಸಿಗ್ತಿರೋದು, ಗೌರ್ಮೆಂಟ್ ಅಲ್ಲಿ ಯಾವ್ದು ಸಿಗ್ತಾ ಇಲ್ಲ. ಹಂಗಾಗಿ ತುಂಬಾ ಕಷ್ಟ ಆಯ್ತು. ತುಂಬಾ ಕಷ್ಟ ಆಯ್ತು ಪ್ರೈವೇಟ್ ಅಲ್ಲಿ ಮಾಡಿಸೋತಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಆ ಟೈಮಲ್ಲಿ ಹೇಳ್ಕೊಳ್ದೇ ಇರೋ ಅಷ್ಟು ಕಷ್ಟ ಪಟ್ಟಿದೀವಿ. ಯಾರಿಗೂ ಹೇಳ್ಕೊಳಕು ಆಗಲ್ಲ, ಈ ಕಾಯಿಲೆ ಬಗ್ಗೆ ಯಾರಿಗೆ ಹೇಳಿದ್ರು ಗೊತ್ತಿಲ್ಲ. ಆ ಟೈಮಲ್ಲಿ ಹೆಂಗಾಯ್ತು ಅಂದ್ರೆ, ಡಾಕ್ಟರ್ ಒಬ್ರು ಸಪೋರ್ಟಿಗ್ ಇದ್ದಿದ್ದಕ್ಕೆ ನಮಗೆ ಸ್ವಲ್ಪ ಹೆಲ್ಪ್ ಆಯ್ತು. ಅಂದ್ರೆ ಗೌರ್ಮೆಂಟ್ ಅಲ್ಲಿ ನಮ್ಗೆ ಯಾವ ಸ್ಪೆಷಾಲಿಟೀಸ್ ಗಳು ಸಿಗ್ತಾ ಇಲ್ಲ. ಇವತ್ತಿಗೂ ಹೋದ್ರೆ ಅವರು ಗೌರ್ಮೆಂಟ್ ಅಲ್ಲಿ ಕೇಳಿದ್ರೆ ಗ್ಲೂಕೋ ಫಿಲ್ಟ್ರೇಡ್ ಆಗಿರೋದ್ರಿಂದ ಮಕ್ಳಿಗೆ, ನಮ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಗ್ಲೂಕೋ ಫಿಲ್ಟ್ರೇಡ್ ಬ್ಲಡ್ ಸಿಗ್ತಾ ಇಲ್ಲ. ಅದರಿಂದಾಗಿ ನಾವು ಪ್ರೈವೇಟಲ್ಲೇ ಹಾಕಿಸ್ಬೇಕಾಗಿದೆ. ಇವತ್ತಿಗೂ

0: ಪ್ರೈವೇಟ್ ಅಲ್ಲೇ ಹಾಕಿಸ್ತಾ ಇದ್ದೀನಿ. ಒಂದು ಮಗುಗೆ ಒಂದು ಸಲ ಖರ್ಚು ಮಾಡ್ತೀವಿ ಅಂದ್ರೆ 7-8 ಸಾವಿರ ರೂಪಾಯಿ ಒಂದು ಮಗುಗ್ ಬೇಕಾಗುತ್ತೆ. ಒಂದ್ಸಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ತೀವಿ ಅಂದ್ರೆ ನಾವು ತುಂಬಾ ಏನು ಎಲ್ಲಾ ಸ್ಪೆಷಾಲಿಟೀಸ್ ಗಳಿರೋರು ಅಥವಾ ತುಂಬಾ ಜೋರಾಗಿರೋರು ರಿಚ್ ಪಾರ್ಟಿಗಳೇನಲ್ಲ, ನಾವು ಸಾಧಾರಣ ಮನುಷ್ಯರೇ. ಹಂಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಇತ್ತೀಚೆಗೆ ಅವರಿಗೆ ನಾವು ಗವರ್ಮೆಂಟ್ ಇಂದ ಸಿಕ್ಕಿದ್ದು ಅಂದ್ರೆ ಒಂದು ಕಾರ್ಡ್ ಮಾಡಿಕೊಟ್ರು, UDID ಕಾರ್ಡ್. ಅದರಿಂದ ಸ್ವಲ್ಪ ಮಕ್ಕಳಿಗೆ ತಿಂಗಳಿಗೆ ಒಂದಿಷ್ಟು ಅಂತ ಅಮೌಂಟ್ ಬರ್ತಿದೆ, ಅದರಿಂದ ಸ್ವಲ್ಪ ಮೇಂಟೈನ್ ಆಗ್ತಿದೆ.
1: ಅಂದ್ರೆ ಒಂದು ಮಗುವಿನ ತಪಾಸಣೆಗೆ ಸುಮಾರು 6-7 ಸಾವಿರಗಳು ಖರ್ಚಾಗೋದ್ರಿಂದ ತುಂಬಾ ಆರ್ಥಿಕ ಸಮಸ್ಯೆ ಇದೆ ಅನ್ನಂಗಾಯ್ತು.
0: ಹೌದು
1: ಮ್ಯಾಮ್. ಈ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ನೀವು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈ ತರ ಸೌಲಭ್ಯ ಸಿಗಲ್ಲ ಅಂತ ಹೇಳಿದ್ರಿ, ಇನ್ಯಾವ ತರ ಪ್ರೈವೇಟ್ ಹಾಸ್ಪಿಟಲ್ಗೆ ನೀವು ಧಾವಿಸಿದ್ರಿ ಅಥವಾ ಮಕ್ಳಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆನ ನೀವು ಕೊಡಿಸ್ತಾ ಇಲ್ಲಿವರೆಗೂ ಬರ್ತಾ ಇದ್ದೀರಿ?
0: ಮೇಡಮ್, ನಾನು ಇಲ್ಲಿ ಡಾಕ್ಟರ್ ನಂಗೆ ರೆಫರ್ ಮಾಡಿದ್ದು ಮೈಸೂರ್ ನಾರಾಯಣ ಹಾಸ್ಪಿಟಲ್ ಏನೆ ಪ್ರೈವೇಟ್ ಹಾಸ್ಪಿಟಲ್ ಏನೆ ರೆಫರ್ ಮಾಡಿದವರು. ಅದ ತಕ್ಷಣಕ್ಕೆ ಸದ್ಯದ ಮಟ್ಟಿಗೆ ನಾವಿದ್ದ ಪರಿಸ್ಥಿತಿಗೆ ನಮಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ, ಹಂಗಾಗಿ ಅಲ್ಲೇ ತೋರಿಸ್ಕೊಂಡ್ವಿ. ಅಲ್ಲಿ ತೋರಿಸ್ಕೊಂಡು ಮತ್ತೆ ಸ್ವಲ್ಪ ದಿನ ಕಳೆದ್ಮೇಲೆ ಎಲ್ಲಾ ಕಡೆನು ವಿಚಾರಿಸಿದ್ವಿ, ಗವರ್ಮೆಂಟ್ ಹಾಸ್ಪಿಟಲ್ಗಳೆಲ್ಲ ವಿಚಾರಿಸಿದ್ವಿ. ನಮಗೂ ಹೆಲ್ಪ್ ಆದ್ರೆ, ಮಕ್ಳಿಗೂ ಸ್ವಲ್ಪ ನಮಗೆ ಖರ್ಚು ಕಡಿಮೆ ಆದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಬಟ್ ಆದ್ರೆ ಏನ್ ಮಾಡಿದ್ರು ನಮಗೆ ಗವರ್ಮೆಂಟ್ ಅಲ್ಲಿ ಸ್ಪೆಷಾಲಿಟೀಸ್ ಗಳು ಸಿಕ್ಕಿಲ್ಲ, ಇವತ್ತಿನವರೆಗೂ ಸಿಕ್ಕಿಲ್ಲ. ಮೈಸೂರಲ್ಲಿ ಒಬ್ರು JSS ಹಾಸ್ಪಿಟಲ್ ಅಲ್ಲಿ ದೀಪ ಭಟ್ ಅಂತ ಡಾಕ್ಟರ್ ಇದ್ದಾರೆ, ಅವ್ರು ಇವತ್ತಿಗೂ ಟ್ರೈ ಮಾಡ್ತಿದ್ದಾರೆ ಗವರ್ಮೆಂಟ್ ಅಪ್ರೂವ್ ಮಾಡ್ಬೇಕು, ಗವರ್ಮೆಂಟ್ ಅಲ್ಲಿ ಸಿಗ್ಬೇಕು ಎಲ್ಲ ಸ್ಪೆಷಾಲಿಟೀಸ್ ಅಂತ, ಆದ್ರೆ ಆಗ್ತಿಲ್ಲ.
1: ಅಂದ್ರೆ ಸಾಕಷ್ಟು ರೀತಿಯ ಸರ್ಕಾರಿ ಸೌಲಭ್ಯಗಳಲ್ಲಿ ಒಂದು ಸಮಸ್ಯೆಗೆ ಕಾರಣ ಆಗೋ ಚಿಕಿತ್ಸೆ ನಿಮಗೆ ಸಿಕ್ಕಿದ್ರೆ ಸೂಕ್ತ ರೀತಿಯಲ್ಲಿ ಜೀವನ ನಡೆಸೋಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಇದ್ರಿ.
0: ಹೌದು ಮೇಡಮ್.
1: ಮ್ಯಾಮ್, ಈಗ ಈ ಸಮಸ್ಯೆಯಿಂದ ಇನ್ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆಯಾ? ಈಗ ನೀವು ಹೇಳಿದ್ರಿ 3-4 ದಿನಕ್ಕೂ ಹುಷಾರಿಲ್ದಿರಂತದ್ದು, ಮಕ್ಕಳಿಗೆ ಏನಾದ್ರು ಸಮಸ್ಯೆ ಉಂಟಾಗ್ತಾ ಇದೆಯಾ?
0: ಸಮಸ್ಯೆ ಅದೇ ಮ್ಯಾಮ್, ಬ್ಲಡ್ ಡೌನ್ ಆಯ್ತು ಅಂದ್ರೆ ಬೇಗ ಮಕ್ಳು ಹುಷಾರ್ ತಪ್ಪತ್ತಾರೆ. ಅದ್ರಲ್ಲಿ ಸ್ವಲ್ಪ ನಾವ್ ಎಚ್ಚರಿಕೆ ಅಂತ ಇದ್ರೆ ಯಾವ ತೊಂದ್ರೇನು ಆಗಲ್ಲ. ಅವ್ರಿಗೆ ಹುಷಾರ್ ತಪ್ಪದ ತಕ್ಷಣ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡ್ರೆ ಮಕ್ಳು ನಾರ್ಮಲ್ ಆಗಿರ್ತಾರೆ.
1: ಅಂದ್ರೆ ಸಡನ್ಲಿ ಆತರ ಆಗುತ್ತಾ ಏನು?
0: ಹಾ ಮ್ಯಾಮ್, ಸಡನ್ ಬ್ಲಡ್ ಡೌನ್ ಆಯ್ತು ಅಂದ ತಕ್ಷಣ ಮಕ್ಳಿಗೆ ಫೀವರ್ ಬರೋದು ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಗೋದು ಆಗ್ತಾ ಇರುತ್ತೆ. ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಮ್ಯಾಮ್ ಅವ್ರು ಹೇಗಿದ್ದಾರೆ, ಯಾವ ರೀತಿ ನಡ್ಕೋತಿದ್ದಾರೆ. ಮಕ್ಳನ್ನ ಡೈಲಿ ನೋಡ್ತೀವಲ್ವಾ, ಅವ್ರ ಬಾಡಿ ಚೇಂಜಸ್ ಆದಾಗ ನಮಗೆ ಗೊತ್ತಾಗತ್ತೆ ಅವ್ರು ಹುಷಾರ್ ತಪ್ಪದಾಗ್ಲ ಅಥವಾ ಏನಾದ್ರು ಒಂದು ಪ್ರಾಬ್ಲಮ್ ಬಂತು ಅಂದ್ರೆ. ನಾವಂತೂ ತುಂಬಾ ಎಚ್ಚರಿಕೆಯಲ್ಲಿ ಮಕ್ಳನ್ನ ನೋಡ್ಕೋತಿದೀವಿ, ನೆಗ್ಲೆಕ್ಟ್ ಅಂತೂ ಮಾಡೋದೇ ಇಲ್ಲ.
1: ಮ್ಯಾಮ್, ಈಗ ನೀವ್ ಹೇಳಿದ್ರಿ ಮಕ್ಳು ಒಂದು ದೈನಂದಿನ ಚಟುವಟಿಕೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ, ಈ ನಿಟ್ಟಿನಲ್ಲಿ ಅವರ ದೈನಂದಿನ ಚಟುವಟಿಕೆ ಇಬ್ರದ್ದು ಹೇಗಿರುತ್ತೆ, ನೀವೇ ನೋಡ್ಕೋಬೇಕಾ ಏನು?
0: ನಾನೇ ನೋಡ್ಕೋಬೇಕು ಮ್ಯಾಮ್, ಬೇರೆ ಯಾರಿಲ್ಲ. ಬಟ್ ಅಂದ್ರೆ ಅವರು ರೆಗ್ಯುಲರ್ ಆಕ್ಟಿವ್ ಆಗಿರ್ತಾರೆ, ಇರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಂದ್ರೆ ಈ ಕಾಯಿಲೆ ಬಗ್ಗೆ ಗೊತ್ತಾದ್ಮೇಲೆ ನಮಗೆ ಅವರು ಯಾವ ರೀತಿ ಇರ್ತಾರೆ ಅನ್ನೋದನ್ನ ಡಾಕ್ಟರ್ ನಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಥವಾ ಆಕ್ಟಿವ್ ಡೌನ್ ಆಗೋದು ಇಲ್ಲ ಹುಷಾರ್ ತಪ್ಪೋದು ಹಿಂಗೆಲ್ಲ ಆದ್ರೆ ನೀವು ಸಡನ್ ಆಗಿ ನೋಡ್ಕೋಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಹಂಗಾಗಿ ಅವ್ರು ಸ್ವಲ್ಪ ಹುಷಾರ್ ತಪ್ಪಿದ್ರು ನಾವು ಅವಾಗವಾಗ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇರ್ತೀವಿ.
1: ಮ್ಯಾಮ್, ಈ ತರನೇ ಆಹಾರ ಕ್ರಮ ಇರ್ಬೇಕು ಅವ್ರಿಬ್ರಿಗೆ ಅಂತಂದ್ರೆ ಇದೆಯಾ?
0: ಆಹಾರ ಕ್ರಮ ಏನಿಲ್ಲ ಮ್ಯಾಮ್, ಆದ್ರೆ ಡೈಲಿ ಪ್ರೋಟೀನ್ ಇರುವಂತ ಫುಡ್ಸ್ ಗಳನ್ನೇ ಕೊಡ್ಬೇಕು. ಈ ಜಂಕ್ ಫುಡ್ ನ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು. ಮತ್ತೆ ಅದ್ ಬಿಟ್ರೆ ಇನ್ನೇನಿಲ್ಲ ಮ್ಯಾಮ್, ಟ್ಯಾಬ್ಲೆಟ್ಸ್ ಮಾತ್ರ ಕಂಟಿನ್ಯೂಸ್ ಆಗಿ ಕೊಡ್ಬೇಕು.
1: ಯಾವ ಟೈಮ್ ಅಲ್ಲಿ?
0: ನೈಟ್ ಒಂದ್ ಟೈಮ್.
1: ಅಂದ್ರೆ ನಿರಂತರವಾಗಿ ಒಂದು ಮಾತ್ರೆ ಸೇವನೆ ತುಂಬಾ ಅಗತ್ಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಆಹಾರ ಕ್ರಮವು ಕೂಡ ಒಂದು ಪ್ರೋಟೀನ್ ಉಳ್ಳ ಹೆಚ್ಚು ಆಹಾರ ಪೌಷ್ಟಿಕತೆ ಇರೋ ಅಂಶವನ್ನ ಕೊಟ್ರೆ ಅವ್ರಿಗೆ ಆರೋಗ್ಯ ಸುಧಾರಿಸೋಕೆ ಈ ನಿಟ್ಟಿನಲ್ಲಿ ಸಹಕಾರಿಯಾಗುತ್ತೆ.
0: ಹೌದು ಮ್ಯಾಮ್.
1: ಮ್ಯಾಮ್, ಈ ನಿಟ್ಟಿನಲ್ಲಿ ಮನೆಯವರ ಸಹಕಾರ ತುಂಬಾ ಮುಖ್ಯ, ಯಾಕಂತಂದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಮಕ್ಕಳಿಗೆ ಚಿಕಿತ್ಸೆ ಕೊಡ್ಸೋಕೆ ಆರ್ಥಿಕ ಒಂದು ನೆರವಾಗಿರ್ಬೋದು, ಈ ನಿಟ್ಟಿನಲ್ಲಿ ಮನೆಯವರ ಸಹಕಾರ ತುಂಬಾ ಮುಖ್ಯ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರು ಹೇಗೆ ನೋಡ್ಕೋತಾ ಇದ್ದೀರಿ ಮೇಡಮ್, ಮಕ್ಕಳನ್ನಾಗಿರ್ಬೋದು ನಿಮ್ಮನ್ನಾಗಿರ್ಬೋದು?
0: ನಮಗೆ ಮನೆಯಿಂದ ಯಾವ ಪ್ರಾಬ್ಲಮ್ ಇಲ್ಲ ಮೇಡಮ್, ನನಗೆ ಅತ್ತೆ ಮಾವ ಯಾರು ಇಲ್ಲ, ನಾನು ಹಸ್ಬೆಂಡ್ ಮಾತ್ರ ಇರೋದು. ಹಾಗಾಗಿ ಯಾವ ರೀತಿ ತೊಂದ್ರೇನು ಆಗಿಲ್ಲ ನಮಗೆ. ಮಕ್ಳ ಮೇಲೆ ಏನು ಬೇಕು, ಮಕ್ಳು ಬೇಕು ಅನ್ನೋ ಕಾರಣಕ್ಕೆ ನೀಟಾಗಿ ನೋಡ್ಕೊತಿದ್ದಾರೆ, ಆ ರೀತಿ ಯಾವ್ದೇ ತೊಂದ್ರೆ ಮನೇಲಿಲ್ಲ.
1: ಈಗ ನಿರಂತರವಾಗಿ ನೀವು ಚಿಕಿತ್ಸೆ ಕೊಡ್ಸೋಕೆ ನೀವೇ ಹೋಗ್ತೀರಾ ಅಥವಾ ನಿಮ್ ಜೊತೆಗೆ ಅವರು ಕೂಡ ಬರ್ತಾರ?
0: ಅವರು ಬರ್ತಾರೆ ಮ್ಯಾಮ್, ಇಬ್ರು ಹೋಗ್ತಿವಿ. ಯಾಕೆಂದ್ರೆ ನಾನು ಕೊಡಗುಲಿ ಇರೋದ್ರಿಂದ ಮೈಸೂರಿಗೆ ಹೋಗಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ಗೆ ತುಂಬಾ ಕಷ್ಟ ಆಗುತ್ತೆ. ನೈಟು

0: ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಎಲ್ಲ ಆಗ್ಬಿಡುತ್ತೆ. ಆ ಟೈಮಲ್ಲಿ ಅಲ್ಲಿ ಬಸ್ ಎಲ್ಲ ಕರೆಕ್ಟಾಗಿ ಸಿಗಲ್ಲ, ಬರಕ್ಕಾಗಲ್ಲ, ಆದ್ರಿಂದ ಅವರು ಬರ್ತಾರೆ.
1: ಮ್ಯಾಮ್, ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದೆಯಾ ನಿಮ್ಮ ಮಕ್ಕಳಿಗೆ?
2: ಸರ್ಕಾರದಿಂದ ಇವಾಗ ಸಿಗ್ತಾ ಇರೋದು ಕಾರ್ಡ್ ಕಡೆಯಿಂದ ಮಾತ್ರ ಮ್ಯಾಮ್, ಬೇರೆ ಯಾವ ಸೌಲಭ್ಯನೂ ಸಿಗ್ತಾ ಇಲ್ಲ. ಕಾರ್ಡ್ ಕಡೆಯಿಂದ ಮಕ್ಕಳಿಗೆ ಒಂದು ತಿಂಗಳಲ್ಲಿ ಒಂದು ಪೆನ್ಷನ್ ಬರ್ತಿದೆ, ಬಿಟ್ರೆ ಬೇರೆ ಯಾವ್ದು ಬರ್ತಾ ಇಲ್ಲ.
1: ಅಂದ್ರೆ ಎಷ್ಟು ಪರ್ಸೆಂಟ್ ನೀವು ಯು ಡಿ ಐ ಡಿ ಕಾರ್ಡ್ ಮಾಡಿಸಿದ್ರಿ ಅಂತ ಹೇಳಿದ್ರಿ, ಎಷ್ಟು ಪರ್ಸೆಂಟ್ ಅಷ್ಟು ಮಕ್ಕಳಿಗೆ ಈ ಸೌಲಭ್ಯ ದೊರಕ್ತಾ ಇದೆ?
2: 75%
1: ಮ್ಯಾಮ್. ಈ ನಿಟ್ಟಿನಲ್ಲಿ ಮಕ್ಕಳ ನಿರಂತರ ಆರೈಕೆ ಇನ್ಯಾವ ರೀತಿ ಸಾಕ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ?
2: ನನಗ್ ಅನಿಸ್ತಿರೋ ಪ್ರಕಾರ ಮ್ಯಾಮ್, ನನ್ ಮಕ್ಕಳು ಅವ್ರು ಪುಟ್ ಪುಟ್ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಕಂಟ್ರೋಲ್ ಮಾಡಕ್ಕೆ, ಹೊರಗಡೆ ಫುಡ್ ಗಳನ್ನ ಕಂಟ್ರೋಲ್ ಮಾಡೋದು, ಅದನ್ನೆಲ್ಲ ಸ್ವಲ್ಪ ಕಡಿಮೆ ಆದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಮಕ್ಕಳು ಚೆನ್ನಾಗಿರ್ಬೋದು ಅನ್ಸುತ್ತೆ.
1: ಅಂದ್ರೆ ಹೊರಗಡೆ ಒಂದು ಆಹಾರ ಸೇವನೆಯನ್ನ ಕಡಿತಗೊಳಿಸಿದ್ರೆ
2: ಮಕ್ಕಳು ಹೆಲ್ತಿ ಆಗಿರ್ಬೋದು ಅನ್ಸುತ್ತೆ.
1: ಮ್ಯಾಮ್, ಈ ನಿಟ್ಟಿನಲ್ಲಿ ದೊಡ್ಡವ್ರಿಗೆ ಬಂದ್ರೆ ಅದ್ಯಾವ ತರ ಇರುತ್ತೆ?
2: ದೊಡ್ಡವರಿಗೆ ಬಂದ್ರೆ ಮ್ಯಾಮ್, ಅದು ಈಗ ನಮಗಿರೋದ್ರಿಂದ ಬರೀ ಅನಿಮಿಯಾ ಆದ್ರೆ ಯಾವ ಪ್ರಾಬ್ಲಮ್ ಆಗಲ್ಲ ಮ್ಯಾಮ್. ಅದ್ರಲ್ಲಿ ತುಂಬಾ ತರ ಇದೆ ಅನಿಮಿಯಾದಲ್ಲಿ, ಬೇರೆ ಬೇರೆ ಪ್ರಾಬ್ಲಮ್ ಬಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಅವ್ರಿಗೂ ಕೂಡ ಸೇಮ್ ಪ್ರೊಸೀಜರ್ ಇರ್ಬೋದು ಅನ್ಸುತ್ತೆ ಮ್ಯಾಮ್, ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ.
1: ಈಗ ಮ್ಯಾಮ್, ಅನಿಮಿಯಾ ಅಂತ ತಕ್ಷಣ ಒಂದು ಪೋಷಕರು ಗಾಬರಿ ಆಗ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ನೀವು ಎರಡೂ ಮಕ್ಕಳಿಗೂ ಬಂದಿರೋದು ಒಂದು ವಿಶೇಷ ಸಮಸ್ಯೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ನಿಟ್ಟಿನಲ್ಲಿ ಆ ಮಕ್ಳಿಗೆ ಬಂದಿದೆ ಅಂತಂದಾಗ ನಿಮ್ಗೆ ಯಾವ ತರ ಒಂದು ಭಾಸ ಆಯ್ತು ಅದು?
2: ಮ್ಯಾಮ್, ನಮಗೆ ಗೊತ್ತಿರೋಂಗೆ ನಾವು ಅನುಭವಿಸಿರೋ ನೋವು ಪ್ರಕಾರ ನಮಗ್ ಇಲ್ಲಿ ಡಾಕ್ಟರ್ ಹೇಳಿದ್ದು ಅವರಿಗೆ ಹುಷಾರೇ ಆಗದೆ ಇರೋ ಕಾಯಿಲೆ, ಮತ್ತೆ ಬಾಡಿಲಿ ಫುಲ್ ಬ್ಲಡ್ ತೆಗೆದು ಟ್ರಾನ್ಸ್ಫ್ಯೂಷನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಅವರಿಗೂ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಸೊ ಅವ್ರ ಹಂಗ ಹೇಳಿದ್ರು. ನಮಗ್ ಏನ್ ಅನ್ನಿಸ್ತು ಅಂದ್ರೆ ಆ ಟೈಮಲ್ಲಿ ನಾವು ಬೇರೆ ತರನೇ ಥಿಂಕ್ ಮಾಡಿದ್ವಿ, ಅಂದ್ರೆ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆ ಮಾತ್ರ ಬಾಡಿಲಿ ಫುಲ್ ಬ್ಲಡ್ ತೆಗೆದು ವಾಪಸ್ ರಿಟರ್ನ್ ಬ್ಲಡ್ ಹಾಕ್ತಾರೆ. ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಾಗಿತ್ತು ಅಂದ್ರೆ ನಾವ್ ಅದನ್ನೇ ನಂಬ್ಕೊಂಡಿದ್ವಿ ಇದೇ ತರ ಆಗಿರ್ಬೋದು ಅಂತ. ಡಾಕ್ಟರ್ ನಮಗೆ ಇಂಥದೇ ಕಾಯಿಲೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿರಲಿಲ್ಲ. ಸೊ ನಮಗೆ ಅದೇ ತಿಳ್ಕೊಂಡು ತುಂಬಾ ಭಯ ಪಟ್ಟಿದ್ವಿ, ಹೇಳಕ್ ಆಗದೆ ಇರೋಷ್ಟು ದುಃಖ ಪಟ್ಟಿದ್ವಿ ಆ ಟೈಮಲ್ಲಿ. ಅದಾದ್ಮೇಲೆ ಡಾಕ್ಟರ್ ರೆಫರ್ ಮಾಡಿದ್ಮೇಲೆ ನಮಗ್ ಪರಿಚಯ ಇರೋರಿಗೆಲ್ಲ ಕೇಳ್ಕೊಂಡು ಡಾಕ್ಟರ್ಸ್ ಗಳಿಗೆ, ಮತ್ತವರೆಲ್ಲ ಹೇಳಿದ್ದು ಏನು ಪ್ರಾಬ್ಲಮ್ ಆಗಲ್ಲ, ಇದು ಅನಿಮಿಯಾ ಅಂತ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಅವ್ರು ಎಲ್ಲ ಹೇಳಿದ್ರು ಅಂತ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅವ್ರು ಹೇಳಿದ್ರು. ಅದ್ರ ಮೇಲೆ ನಮಗ್ ಮೈಸೂರಿಗೆ ಹೋಗಿ ನಾವು ಡಾಕ್ಟರ್ ರೆಫರ್ ಮಾಡಿ ಡಾಕ್ಟರ್ ಹತ್ರ ಹೋದ್ಮೇಲೆ ಅವರು ನಮಗೆ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು, ಆ ತರ ಏನಿಲ್ಲ, ಇದು ಅನಿಮಿಯಾ ಅಷ್ಟೇ, ಆ ರೀತಿ ಪ್ರಾಬ್ಲಮ್ ಆಗಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ಇದು ಹಂಗೆ ಜಸ್ಟ್ ಬ್ಲಡ್ ಡೌನ್ ಆಗುತ್ತೆ ಅಷ್ಟೇ, ಬೇರೆ ಏನು ತೊಂದರೆ ಆಗಲ್ಲ ಅಂದ್ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂತು.
1: ಅಂದ್ರೆ ಒಂದು ಡಾಕ್ಟರ್ ಒಂದು ಮನೋಧೈರ್ಯ ಈ ನಿಟ್ಟಿನಲ್ಲಿ ನಿಮ್ಗೆ ತುಂಬಾ ಸಹಕಾರ ನೀಡಿದೆ ಅಂತಂದ್ರೆ ಹೇಳಿದ್ರೆ ತಪ್ಪಾಗ್ಲಾರ್ದು.
2: ಹೌದು
1: ಮ್ಯಾಮ್. ಈ ನಿಟ್ಟಿನಲ್ಲಿ ಅವರ ಚಲನವಲನಗಳಾಗಿರ್ಬೋದು, ನಿಮ್ಮ ಜೊತೆ ಒಂದು ಒಡನಾಟ ಆಗಿರ್ಬೋದು, ಹೇಗಿದೆ ಮೇಡಮ್ ಮಕ್ಕಳ ಒಡನಾಟ?
2: ಮಕ್ಕಳು ಎಲ್ಲಾರ ತರನೇ ನಾರ್ಮಲ್ ಆಗಿ ಇರ್ತಾರೆ ಮ್ಯಾಮ್, ಆದ್ರೆ ಒಳಗೆ ಬ್ಲಡ್ ಡೌನ್ ಆಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಆರಾಮಾಗಿ ಎಲ್ಲಾ ಮಕ್ಕಳ ತರನೇ ಆಟ ಆಡ್ಕೊಂಡು ಖುಷಿ ಖುಷಿಯಾಗಿ ಎಲ್ಲಾ ರೀತಿ ಆಕ್ಟಿವಿಟೀಸ್ ಗಳಲ್ಲೂ ಇರ್ತಾರೆ, ಆದ್ರೆ ಒಳಗಿರೋದ್ರಿಂದ ಗೊತ್ತಾಗಲ್ಲ ಅಷ್ಟೇ.
1: ಮ್ಯಾಮ್, ಈ ನಿಟ್ಟಿನಲ್ಲಿ ಅವ್ರಿಗೆ ಈ ಸಮಸ್ಯೆ ಇದೆ ಅಂತ ಗೊತ್ತಾ ಅವ್ರಿಗೆ?
2: ಮಕ್ಕಳಿಗೆ ಅವರಿಗೆ ನಾವ್ ಏನ್ ಹೇಳಿದ್ರು ಅರ್ಥ ಆಗಲ್ಲ ನಮ್ಮ, ಇನ್ನು ಪುಟ್ ಪುಟ್ ಮಕ್ಕಳು, ಅವರಿಗೆ ಕರ್ಕೊಂಡು ಹೋಗ್ತಿವಿ, ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಟ್ಯಾಬ್ಲೆಟ್ ಕುಡಿತಾರೆ, ಅದು ಬಿಟ್ರೆ ಅವ್ರಿಗೆ ಇವತ್ತಿಗೂ ನನಗೆ ಈ ರೀತಿಯ ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ ಮ್ಯಾಮ್, ನಾವ್ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ.
1: ಮ್ಯಾಮ್, ಈಗ ಈ ನಿಟ್ಟಿನಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಸಾಕಷ್ಟು ರೀತಿಯ ಜನರು ಹಿಂಜರಿಕೆ ಪಡ್ತಾರೆ, ಈ ನಿಟ್ಟಿನಲ್ಲಿ ಯಾವ್ದಾದ್ರು ಆತರ ಅನುಭವ ಆಗಿದೆಯಾ?
2: ಹಿಂಜರಿಕೆ ಅಂತ ಯಾವ ಅನುಭವನೂ ಆಗಿಲ್ಲ ಮ್ಯಾಮ್, ಆದ್ರೆ ಸ್ವಲ್ಪ ಬೇಜಾರ್ ಅಂದ್ರೆ ಎಲ್ಲಾರು ಅಯ್ಯೋ ಅಯ್ಯೋ ಈ ಮಗು ಹಂಗಿದ್ಯಂತೆ ಹಿಂಗಿದ್ಯಂತೆ ಅಂತ ಮಾತಾಡ್ತಾರೆ, ಅದು ಸ್ವಲ್ಪ ಬೇಜಾರಿದೆ, ಬಿಟ್ರೆ ನಮಗಿನ್ ಯಾವ ಪ್ರಾಬ್ಲಮ್ ಆಗಿಲ್ಲ ಮ್ಯಾಮ್, ಇನ್ ಯಾವ ಹಿಂಜರಿಕೆನೂ ಇಲ್ಲ. ಯಾಕೆ ಅಂದ್ರೆ ಮಕ್ಕಳು ನಾರ್ಮಲ್ ಆಗಿದ್ದಾರೆ, ಎಲ್ಲಾ ತರನು ಆಕ್ಟಿವ್ ಆಗಿರ್ತಾರೆ, ಬಾಡಿಲಿ ಬ್ಲಡ್ ಕಡಿಮೆ ಆದ್ರೆ ಮಾತ್ರ ಬ್ಲಡ್ ಹಾಕಿಸ್ಬೇಕಾಗುತ್ತೆ, ಬಿಟ್ರೆ ಬೇರೆ ಯಾವ ತೊಂದ್ರೆನೂ ಇಲ್ಲ ಮ್ಯಾಮ್, ಯಾರು ಯಾವ ಈ ಕಾಯಿಲೆ ಬಗ್ಗೆ ಹೆದರ್ಬೇಕು ಅಂತ ಇಲ್ಲ.
1: ಅಂದ್ರೆ ಸಿಂಪತಿ ತೋರಿಸೋದು ಅಷ್ಟ್ರ ಮಟ್ಟಿಗೆ ಏನು ಬೇಡ, ಈ ನಿಟ್ಟಿನಲ್ಲಿ ಮಗು ಆರೋಗ್ಯಕರವಾಗಿದೆ, ಈ ನಿಟ್ಟಿನಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಆಗಾಗ ಸರಿ ಮಾಡ್ಕೊಂಡ್ರೆ ಆ ಮಕ್ಕಳಿಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅಂತ ಈ ಮುಖಾಂತರ ಹೇಳ್ತಾ ಇದ್ರಿ.
2: ಹೌದು ಮ್ಯಾಮ್.
1: ಈ ನಿಟ್ಟಿನಲ್ಲಿ ಮ್ಯಾಮ್

0: ಸಾರ್ವಜನಿಕರಿಗೆ ಇದ್ರ ಬಗ್ಗೆ ನೀವು ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಾ ಮೇಡಮ್?
1: ಸಂದೇಶ ಅಷ್ಟೇ ಮೇಡಮ್, ತುಂಬಾ ಎಲ್ಲಾ ಮಕ್ಕಳನ್ನು ತುಂಬಾ ನೆಗ್ಲೆಕ್ಟ್ ಆಗಿ ನೋಡ್ಬೇಡಿ. ಅವ್ರಿಗೆ ಒಳಗಡೆ ಇರೋ ಪ್ರಾಬ್ಲಮ್ಸ್ ಗಳೇನು ಗೊತ್ತಾಗಲ್ಲ. ನೀವು ಆದಷ್ಟು ಬ್ಲಡ್ ಟೆಸ್ಟ್ ಗಳ್ಸ್ ಮಾಡ್ಸ್ಕೊಳ್ಳಿ, ಮಕ್ಕಳಿಗೂ ಮಾಡಿಸಿ. ಅಂಡ್ ಈ ತರ ಕಾಯಿಲೆ ಬಂತು ಅಂತ ಹೇಳಿ ತುಂಬಾ ಹೆದರ್ಕೊಳ್ಳೋದು ಅಥವಾ ಟ್ರೀಟ್ಮೆಂಟ್ ಮಾಡಿಸ್ತಾ ಇರೋದು ಇದನ್ನೆಲ್ಲ ಮಾಡ್ಬೇಡಿ. ಮಕ್ಳಿಗೆ ಟ್ರೀಟ್ಮೆಂಟ್ ಮಾಡಿಸಿದ್ರೇನೆ ಒಳ್ಳೇದು. ಈ ಕಾಯಿಲೆಯಿಂದ ಯಾವ್ದೇ ಪ್ರಾಬ್ಲಮ್ ಆಗಲ್ಲ, ಯಾವ ತೊಂದ್ರೆನೂ ಆಗಲ್ಲ. ಆದ್ರೆ ಬ್ಲಡ್ ಕಡಿಮೆ ಆದ್ರೆ ಮಾತ್ರ ತಕ್ಷಣ ಬ್ಲಡ್ ಹಾಕಿಸ್ಕೋಬೇಕಾಗತ್ತೆ ಅಷ್ಟೇ.
0: ಮ್ಯಾಮ್, ಈ ನಿಟ್ಟಿನಲ್ಲಿ ಪೋಷಕರು ನಮ್ಗೆ ನಮ್ಮ ಮಕ್ಕಳಿಗೆ ಈ ರೀತಿ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಆ ಮಕ್ಕಳನ್ನ ಎಲ್ಲ ಗೋಡೆಗೆ ಸೀಮಿತ ಮಾಡ್ಬಿಟ್ಟು ಹೊರಗಿನ ಪ್ರಪಂಚಕ್ಕೆ ಆ ಮಕ್ಕಳನ್ನ ತೋರಿಸ್ತಿರೋ ತರ ಬೆಳೆಸ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನ್ ಹೇಳ್ತೀರಾ ಒಬ್ಬ ಮಾದರಿ ತಾಯಿಯಾಗಿ?
1: ಮೇಡಮ್, ಆ ರೀತಿ ಎಲ್ಲ ಮಾಡಬಾರ್ದು ಮ್ಯಾಮ್. ಯಾಕಂದ್ರೆ ಆ ಮಕ್ಕಳು ತುಂಬಾ ಇನ್ನೂ ವೀಕ್ ಆಗಿ ಹೋಗ್ತಾರೆ. ಅದನ್ನ ಬಿಟ್ಟು ನಾವು ಆ ಮಕ್ಕಳಲ್ಲಿ ನಿಮಗೇನು ಆಗಲ್ಲ, ಧೈರ್ಯವಾಗಿರಿ, ನೀವೆಲ್ಲಾರ ಜೊತೆನೂ ಆರಾಮಾಗಿರಿ ಅಂತ ಎಲ್ಲಾರ ಜೊತೆನೂ ಫ್ರೀ ಆಗ್ಬಿಟ್ರೆ ಮಕ್ಕಳಿಗೆ ಆ ಪ್ರಾಬ್ಲಮ್ ಇದೆ ನನಗೆ ಅನ್ನೋದೇ ನೆನಪಿರಲ್ಲ. ಅಂಡ್ ಆ ಮಕ್ಕಳು ಖುಷಿಯಾಗಿರೋ ಟೈಮಲ್ಲಿ ಅವ್ರನ್ನ ನೋಡಿದ್ರೆ ನಮಿಗೂ ಕೂಡ ಆ ಪ್ರಾಬ್ಲಮ್ ಇದೆ ಅಂತ ನೆನಪಾಗಲ್ಲ. ಸೊ ಯಾರು ಮಕ್ಕಳನ್ನ ಒಳಗಡೆ ಕೂಡಾಕೋದು ಅಥವಾ ಆ ಮಕ್ಳಿಗೆ ಹಿಂಗೇ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮಕ್ಳಿಗೆ ಹಿಂಸೆ ಮಾಡೋದು ಅಥವಾ ನೀವ್ ಹಿಂಸೆ ಮಾಡ್ಕೊಳ್ಳೋದನ್ನ ಮಾಡ್ಕೋಬೇಡಿ.
0: ಅಂದ್ರೆ ಒಬ್ರು ವಿಶೇಷ ಚೇತನ ಸಮಸ್ಯೆ ಅನ್ನೋದು ಒಂದು ದೇವರ ಶಾಪ ಅಂತ ಈ ನಿಟ್ಟಿನಲ್ಲಿ ಮಕ್ಕಳನ್ನ ತುಂಬಾ ಕಡೆಗಣಿಸ್ಕೊಳ್ತಾರೆ. ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
1: ವಿಶೇಷ ಚೇತನ ಮಕ್ಕಳು ಯಾವತ್ತು ತಾಯಿಗೆ ಆಗಿರ್ಬೋದು ಅಥವಾ ತಂದೆಗೆ ಆಗಿರ್ಬೋದು ಹೊರೆ ಆಗಲ್ಲ ಮ್ಯಾಮ್. ಅವ್ರು ಯಾವತ್ತಿದ್ರು ಮಕ್ಕಳು ಮಕ್ಕಳೇನೆ ಅಲ್ವಾ, ಯಾವತ್ತು ದೂರ ಮಾಡಕ್ ಆಗಲ್ಲ. ಅವ್ರು ಎಷ್ಟೇ ಆದ್ರೂ ನಮ್ ಮಕ್ಳು ಅಂದ್ಮೇಲೆ ನಾವ್ ಯಾವತ್ತು ದೂರ ಮಾಡಕ್ ಆಗಲ್ಲ. ದಯವಿಟ್ಟು ಯಾರು ಆ ತರ ಮಕ್ಳುಗಳನ್ನ ದೂರ ಮಾಡ್ಬೇಡಿ ಅಂತ ಕೇಳ್ಕೊತೀನಿ.
0: ನೀವೇನ್ ವೃತ್ತಿ ಮಾಡ್ತಾ ಇದ್ರಿ ಮೇಡಮ್?
1: ನಾನು ಅಂಗನವಾಡಿಲಿ ಕೆಲಸ ಮಾಡ್ತಿದ್ದೀನಿ ಮೇಡಮ್.
0: ಒಟ್ಟಾರೆ ಮಕ್ಕಳು ಒಂದು ಕೆಲಸ ಈ ಇದರ ನಡುವೆ ಒಂದು ಈ ಸಮಸ್ಯೆ ಹೇಗ್ ಸಂಭಾಳಿಸ್ತಾ ಬರ್ತಾ ಇದ್ದೀರಾ ನೀವು?
1: ಶುರುನಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ನನಗೆ. ನನ್ ಕೆಲ್ಸನು ಮಾಡ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಅವ್ರಿಗೆ ಟ್ರೀಟ್ಮೆಂಟು, ಇದೆಲ್ಲ ತುಂಬಾ ಅಂದ್ರೆ ತುಂಬಾ ರಗಳೆ ಆಗ್ತಿತ್ತು, ಕಿರಿಕಿರಿ ಆಗ್ತಿತ್ತು, ತುಂಬಾ ಸಂಭಾಳಿಸಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ನನ್ ಗಂಡ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾವಾಗ್ಲೂ ಜೊತೆ ನಿಲ್ತಿದ್ರು, ಏನು ಆಗಲ್ಲ, ಸರಿ ಆಗತ್ತೆ ಅಂತ ಧೈರ್ಯ ತುಂಬತಿದ್ರು. ಇತ್ತೀಚೆಗೆ ಹೇಗಾಗಿದೆ ಅಂದ್ರೆ ಅದೊಂಥರ ಕಾಮನ್ ರೂಟೀನ್ ತರ ಆಗ್ಬಿಟ್ಟಿದ್ದೆ. ಅಂದ್ರೆ ಸ್ಟಾರ್ಟಿಂಗ್ ನಮಗೆ ಗೊತ್ತಾಗಿ ಈಗ 3 ವರ್ಷ ಆಯ್ತು. ಹಾಗಾಗಿ ಯಾವ್ದೇ ರೀತಿ ಪ್ರಾಬ್ಲಮ್ ಆಗ್ತಿಲ್ಲ. ಇತ್ತೀಚೆಗೆ ಅದು ರೆಗ್ಯುಲರ್ ಆಗಿರೋದ್ರಿಂದ ನಮ್ಗೆ ಮಕ್ಳಿಗೆ ಏನ್ ಬೇಕು ಅದನ್ನ ಮಾಡ್ತಿದೀವಿ. ಮಕ್ಳಿಗೆ ಎಷ್ಟು ಟ್ರೀಟ್ಮೆಂಟ್ ಬೇಕು ಅದನ್ನ ಮಾಡಿಸ್ತಿದೀವಿ. ಅದ್ರಿಂದ ಯಾವ್ದು ಇತ್ತೀಚೆಗೆ ಯಾವ ರಗ್ಲೇನು ಆಗ್ತಿಲ್ಲ ಮ್ಯಾಮ್. ಅದ್ ಕಾಮನ್ ಆಗಿದೆಯಲ್ಲ, 3 ಮಂತ್ಸ್ಗೆ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಕೋತೀನಿ ಇಲ್ಲೇನೆ. ಡೌನ್ ಆಗಿತ್ತು ಅಂದ್ರೆ ಡಾಕ್ಟರ್ ಕಾಲ್ ಮಾಡಿ ಬ್ಲಡ್ ಬ್ಯಾಂಕಿಗೆಲ್ಲ ಕಾಲ್ ಮಾಡ್ಕೊಂಡು ಹೋಗ್ತಿದ್ದೀನಿ. ರೆಡಿ ಮಾಡಿಟ್ಟಿರ್ತಾರೆ, ನಾವು ಹೋಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೊಂಡು ಬರ್ತೀವಿ.
0: ಅಂದ್ರೆ ತಕ್ಷಣ ಅದು ಒಂದು ಅರೇಂಜ್ ಆಗಿರುತ್ತಾ ಬ್ಲಡ್?
1: ಬ್ಲಡ್ ತಕ್ಷಣ ಅರೇಂಜ್ ಆಗಲ್ಲ ಮ್ಯಾಮ್, ಯಾಕೆಂದ್ರೆ ಮಕ್ಕಳಿಗೆ ಗ್ಲೂಕೋ ಫಿಲ್ಟ್ರೇಟ್ ಬೇಕು, ಹಾಗೆ ತೆಗೆದು ಆಗ ಪ್ಯೂರಿಫೈ ಮಾಡ್ತಾರೆ. ಹಂಗಾಗಿ ಸ್ವಲ್ಪ ಒಂದ್ 2 ದಿನದ ಮುಂಚೆನೆ ಹೇಳ್ಕೋಬೇಕಾಗತ್ತೆ ಮ್ಯಾಮ್.
0: ಅಂದ್ರೆ ನೀವು ಹೋಗೋ ಒಂದು 2 ದಿನ ಮುಂಚಿತವಾಗಿ ಈ ಒಂದು ಮಾಹಿತಿಯನ್ನ ಕೊಟ್ಟಾಗ ನಂತರದ ದಿನಗಳಲ್ಲಿ ಚಿಕಿತ್ಸೆ ಪಡೆಯೋಕೆ ತುಂಬಾ ಅನುಕೂಲ ಆಗುತ್ತೆ.
1: ಹೌದು ಮ್ಯಾಮ್.
0: ಒಟ್ಟಾರೆ ನಮ್ಮ ಜನತ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಕೊಡ್ತೀರಾ ಮೇಡಮ್? ಈಗ ಸಿಕಲ್ ಸೆಲ್ ಅನಿಮಿಯಾ ಅಂತಷ್ಟೇ ಸಾಕಷ್ಟು ಜನ ಒಂದು ಆತಂಕ ಈಡಾಗಿ ಭಯ ಪಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ, ಅಂತ ಒಂದು ವ್ಯಕ್ತಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
1: ದಯವಿಟ್ಟು ಯಾರು ಹೆದರ್ಕೋಬೇಡಿ, ಅದರಿಂದ ಯಾವ ತೊಂದ್ರೇನು ಆಗಲ್ಲ. ಆದ್ರೆ ಮಕ್ಕಳಿಗೆ ಬೇಕಾದಾಗ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಮ್ಯಾಮ್. ಬೇರೆ ಇನ್ನೇನು ತೊಂದರೆ ಆಗಲ್ಲ ಅದರಿಂದ.
0: ಇನ್ಕ್ಲೂಡಿಂಗ್ ದೊಡ್ಡವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್?
1: ದೊಡ್ಡವರಿಗೆ ಆದಷ್ಟು ಮಕ್ಕಳಿಗೆ ಧೈರ್ಯ ತುಂಬಾ ಕೆಲಸ ಮಾಡಿ, ಅವ್ರನ್ನ ದೂರ ಇಡಬೇಡಿ ಅಂತ ಕೇಳ್ಕೊತೀನಿ.
0: ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಕ್ಕಳ ಸಮಸ್ಯೆ ಕುರಿತು ಸಾಕಷ್ಟು ಮಾಹಿತಿನ ನೀಡಿ ಸಾರ್ವಜನಿಕರಿಗೆ ಒಂದು ಮಾದರಿ ಸಂದೇಶವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮ್ಯಾಮ್, ನಿಮಗೂ.
0: ಓಕೆ, ಥ್ಯಾಂಕ್ ಯು.

ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ತಮ್ಮ ಮಕ್ಕಳ ಸಮಸ್ಯೆ ಕುರಿತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರು ಹೆಚ್ ಡಿ ಕೋಟೆ ತಾಲೂಕಿನ ದಮ್ಮನಕಟ್ಟೆ ಗ್ರಾಮದ ಶ್ರೀಮತಿ ರಶ್ಮಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ

0: ಹೇಳ್ತಾ ಇರಿ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಅನಿಮಿಯಾ ತಲೆಸೀಮಿಯಾ ಕುರಿತು HD Kote ತಾಲೂಕಿನ ದಮ್ಮನಕಟ್ಟೆ ಹಡಿಯ ಶ್ರೀಮತಿ ರಶ್ಮಿರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಬೆಳ್ಳಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನೀಸ್ 55 ರೂಪಾಯಿ, ಪೆನ್ಸಿಲ್ ಬೀನೀಸ್ 60 ರೂಪಾಯಿ, ಮೆಣಸಿನಕಾಯಿ 15 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 17 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೇ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು

0: ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 9/7/2026 ಗುರುವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ಕುಮಾರ್ ಜಿ ಎಸ್ ರವರು ಮಕ್ಕಳ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ತುಷಾರವರು ಕಿವಿ ಮೂಗು ಹಾಗೂ ಗಂಟಲು ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ಡಾಕ್ಟರ್ ದೀಪಶ್ರೀರವರು ವಾಕ್ಭಾಷೆ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಕೊಳವೆವಾಸಿ ವಲಯವಂತಗಳ ಸರಳ ಜೀವನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೊಳವೆ ವಾಸಿ ವಲಯವಂತಗಳ ಸರಳ ಜೀವನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ವಲಯವಂತಗಳೆಂಬ ಪ್ರಾಣಿಗಳು ಸಾಧಾರಣವಾಗಿ ಬೇರೆ ಪ್ರಾಣಿ ಜೀವಿಗಳಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಆದರೆ ಜಿಗಣಿಗಳು ಇತರೆ ಪ್ರಾಣಿಗಳ ರಕ್ತ ಹೀರುತ್ತವೆ. ಬದಲಾಗಿ ಈ ಪರಿಸರದಲ್ಲಿನ ಬೇರೆ ಪ್ರಾಣಿ ಪಕ್ಷಿಗಳ ಆಹಾರ ಸರಪಳಿಯಲ್ಲಿ ಸ್ಥಾನ ಪಡೆದು ತಮ್ಮ ಜೀವನವನ್ನು ಬೇರೆ ಪ್ರಾಣಿಗಳಿಗೆ ತಮ್ಮ ಪ್ರಾಣವನ್ನು ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಎಂದರೆ ರೈತನ ಮಿತ್ರ ಎರೆಹುಳು. ವಲಯವಂತಗಳು 4 ವರ್ಗಗಳಾಗಿ ವಿಂಗಡಿಸಲಾಗುತ್ತದೆ. ಪಾಲಿಕೀಟ, ಒಲಿಗೋ ಕೀಟ, ಹೇರುಡಿನ ಹಾಗೂ ಆರ್ಕಿಎನ್ ಲೀಡ, ಇವೆ ಆ 4 ವರ್ಗಗಳು. ಅದರಲ್ಲಿ ಪಾಲಿಕೀಟ ವರ್ಗವನ್ನು ಮತ್ತೆ ಎರೆಂಚಿಯಾ ಹಾಗೂ ಸಂಡೇಟೇರಿಯಾ ಎಂಬೆರಡ ಉಪವರ್ಗಗಳಾಗಿ ವಿಂಗಡಿಸಲಾಗಿದೆ. ಎರೆಂಚಿನಿಯಾ ಚಲಿಸುವ ಹಾಗೂ ಸಂಡೇಟೇರಿಯಾ ಚಲಿಸಿದ ವಲಯವಂತಗಳನ್ನು ಒಳಗೊಂಡಿದೆ. ಸಂಡೇಟೇರಿಯಾ ವಲಯವಂತಗಳು ಸಮುದ್ರದ ಆಳದಲ್ಲಿ ವಾಸಿಸುತ್ತವೆ. ಅವು ಯಾವುದೇ ಪರಿಸರದಲ್ಲೂ ಚಲಿಸುವುದಿಲ್ಲ. ಆದರೂ ಸುಲಲಿತವಾಗಿ ಸುಸಜ್ಜಿತ ಜೀವನ ಸಾಗಿಸುವ ಪ್ರಾಣಿಗಳಾಗಿವೆ. ಬಹಳಷ್ಟು ಸಂಡೇಟೇರಿಯಾಗಳು ಕೊಳವೆಗಳನ್ನು ನಿರ್ಮಿಸಿಕೊಂಡು ಅದರಲ್ಲಿ ವಾಸಿಸುತ್ತವೆ. ಆದ ಕಾರಣ ಅವುಗಳನ್ನು ಕೊಳವೆಯಲ್ಲಿ ವಾಸಿಸುವ ಪ್ರಾಣಿಗಳು ಎಂದು ಕರೆಯಲಾಗುತ್ತದೆ. ವಲಯವಂತಗಳಿಗೆ ಚಲಿಸಲು ಕಾಲುಗಳಿಲ್ಲ. ಬದಲಾಗಿ ಮುಳ್ಳುಗೂದಲು, ಸಮಾಂಗಪಾದ ಎಂಬ ಚಿಕ್ಕ ಅವಯವಗಳಿದ್ದು ಇನ್ನು ಕೆಲವು ಸ್ನಾಯುಗಳ ಸಂಕುಚನ ಅಂಕುಚನಗಳ ಮೂಲಕ ಚಲಿಸುತ್ತವೆ. ಬೇರೆ ಬೇರೆ ಅವಯಗಳನ್ನೇ ಮಾರ್ಪಡಿಸಿಕೊಂಡು ತಮ್ಮ ಕಾರ್ಯಗಳನ್ನು ನಿಭಾಯಿಸಿಕೊಳ್ಳಲು ಉಪಯೋಗಿಸುತ್ತವೆ. ಕೊಳವೆಯಲ್ಲಿ ವಾಸವಾಗಿರುವ ಪಾಲಿಕೀಟಗಳು

ಕೆಲವು ಸಮುದ್ರದ ತಳದಲ್ಲಿ ಸಿಗರೇಟಿನ ಅಗಲದಷ್ಟು ಕೊಳವೆಗಳನ್ನು ನಿರ್ಮಿಸಿಕೊಳ್ಳುತ್ತವೆ. ಆ ಕೊಳವೆಯನ್ನು ಬಲವಾಗಿ ಸಾಗಿಸಲು ದಪ್ಪನಾದ ನುಸುಕಿನ ಕಣಗಳನ್ನು ಹೊರಗೊಡಗಿ ಚಿಕ್ಕ ಚಿಕ್ಕ ಉಸುಕಿನ ಕಣಗಳನ್ನು ಒಳಗೊಡಗಿ ಉಪಯೋಗಿಸಿಕೊಂಡು ನಿರ್ಮಿಸಿಕೊಳ್ಳುತ್ತವೆ. ಅವುಗಳ ಮೃದುವಾದ ಮೈ ಕಣಗಳು ಸೋಕಿದಾಗ ಅವುಗಳ ಚರ್ಮಕ್ಕೆ ನೋವಾಗಬಹುದು ಎಂಬ ಕಾರಣದಿಂದಾಗಿ ತಮ್ಮ ಲಾಳಾರಸ ಹಾಗೂ ಹಿಟ್ಟಿನಂತಹ ಉಸುಕಿನ ಪುಡಿಯನ್ನು

0: ಕಬಡಿ, ಕಪ್ಪೆ ಚಿಪ್ಪು ಇವುಗಳನ್ನ ಉಪಯೋಗಿಸಿಕೊಂಡು ಹೊರಗೋಡೆಯನ್ನು ನಿರ್ಮಿಸಿಕೊಳ್ಳುತ್ತವೆ. ಕೆಲವು ಸಿಗರೇಟಿನ ಆಕಾರದ ಕೊಳವೆಯ ಮನೆ ಹೊಂದಿದ್ದರೆ ಇನ್ನೂ ಕೆಲವು ಗಾ ಆಕಾರದ ಮನೆಯನ್ನು ಹೊಂದಿಕೊಂಡು ಎರಡು ಕಡೆ ಪ್ರವೇಶಕ್ಕಾಗಿ ದ್ವಾರಗಳನ್ನು ಹೊಂದಿರುತ್ತವೆ, ಅಥವಾ ಒಂದು ಕಡೆ ಮಾತ್ರ ಪ್ರವೇಶ ದ್ವಾರ ಹೊಂದಿದ್ದು ಇನ್ನೊಂದು ಕಡೆ ದ್ವಾರವು ಮುಚ್ಚಿರುತ್ತದೆ. ಇನ್ನು ಕೆಲವು ದ್ವಾರವನ್ನು ಲಾಳಿಕೆ ಆಕಾರದ ಮುಚ್ಚುಳದಿಂದ ಮುಚ್ಚಿಕೊಂಡಿರುತ್ತವೆ. ಇದನ್ನು ಅಪ್ಪರ್ ಕ್ಯೂಲಮ್ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಸೂರ್ಪಲ ಆಹಾರವನ್ನು ಒಳಗೆ ಎಳೆದುಕೊಂಡು ನಂತರ ಸ್ನಾಯುವಿನಿಂದಾಗಿ ಅಪ್ಪರ್ ಕ್ಯೂಲಮ್ ದ್ವಾರವನ್ನು ಮುಚ್ಚಿಬಿಡುತ್ತವೆ. ಇದೊಂದು ರೀತಿಯ ರಕ್ಷಣೆಯೂ ಹೌದು. ಚಲನೆ ಇಲ್ಲದ ಜೀವಿಗಳು ಆಹಾರ ಸೇವನೆ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರೆ ಹೌದು ಎನ್ನುವ ಈ ಉತ್ತರ ಕೊಳವೆ ವಾಸಿಗಳ ಜೀವನ. ಇವುಗಳ ಪ್ಯಾರಾಪೋಡಿಯಾ ಎಂಬ ಚಲನಾಂಗಗಳು ಚಲಿಸಲು ಸಹಾಯ ಮಾಡಲಾರವು. ಇದಕ್ಕೆ ಬದಲಾಗಿ ನೀರನ್ನು ಪಟಪಟನೆ ಬಡಿದು ನೀರಿನ ಅಲೆಗಳನ್ನು ಎಬ್ಬಿಸಿ ಅದರಲ್ಲಿ ಇರುವ ಆಹಾರ ಪದಾರ್ಥಗಳನ್ನು ಒಳಗೊಂಡು ಕೊಳವೆಯನ್ನು ಸೇರಲು ಅನುಕೂಲ ಮಾಡಿಕೊಡುತ್ತವೆ. ಕೊಳವೆ ಒಳಗೆ ಸೇರಿದ ಆಹಾರ ಪದಾರ್ಥಗಳನ್ನು ಲಾಲಾರಸದಂತಹ ಮ್ಯೂಕಸ್ ಅಥವಾ ಲೋಳೆ ಸುತ್ತುವರೆದು ಜೀರ್ಣಾಂಗಕ್ಕೆ ಸೇರಿಕೊಳ್ಳುತ್ತದೆ. ಇನ್ನು ಕೆಲವು ಕೊಳವೆ ವಾಸಿಗಳು ಲೋಳೆಯನ್ನು ಒಂದು ಎಳೆಯಾಗಿ ಆಹಾರ ಪದಾರ್ಥದ ಮೇಲೆ ಹರಡಿ ನಂತರ ಆ ಎಳೆಯನ್ನು ಒಳಗೆ ಹಿಡಿಯುತ್ತಾ ಆಹಾರ ಪದಾರ್ಥಗಳನ್ನು ದೇಹದೊಳಗೆ ಸೇರಿಸಿಕೊಳ್ಳುತ್ತವೆ. ಕೆಲವು ಕೊಳವೆ ವಾಸಿಗಳಲ್ಲಿ ಉಸಿರಾಟದ ಅವಯವಗಳಾದ ಕಿವಿರುಗಳಿರುತ್ತವೆ. ಇವು ಮೂಲತಃ ಕಿವಿರುಗಳಾಗಿರಬಹುದು, ಆದರೆ ಪ್ಯಾರಾಪೋಡಿಯಾ ಕಿವಿರುಗಳಾಗಿ ಮಾರ್ಪಟ್ಟು ಹೊಂದಿರಬಹುದು. ಆದರೆ ಬಹಳಷ್ಟು ಕೊಳವೆ ವಾಸಿಗಳಲ್ಲಿ ಕಿವಿರುಗಳಾಗಲಿ ಇನ್ನಿತರ ಯಾವುದೇ ಉಸಿರಾಟದ ಅಂಗಗಳ ಅವಶ್ಯಕತೆ ಇರುವುದಿಲ್ಲ. ಚರ್ಮದ ಜೀವಕೋಶಗಳ ಮುಖಾಂತರವೇ ಅನಿಲಗಳ ವಿನಿಮಯ ಮಾಡಿಕೊಳ್ಳುತ್ತವೆ. ಕಿವಿರುಗಳು ಅಥವಾ ಕಿವಿರುಗಳಾಗಿ ಮಾರ್ಪಾಡಾಗಿರುವ ಪ್ಯಾರಾಪೋಡಿಯಾಗಳಾಗಲಿ ಉಸಿರಾಟ ಕ್ರಿಯೆಯನ್ನು ನಡೆಸಲು ಸಹಾಯಕವಾಗಿರುವುದಿಲ್ಲ. ಕೊಳವೆ ವಾಸಿ ವಲಯಾಂತಗಳು ತಮ್ಮ ಕೊಳವೆಯಲ್ಲಿ ಜೀವನ ಸಾಗಿಸುವುದರಿಂದ ಸಂತಾನೋತ್ಪತ್ತಿಗಾಗಿ ಸಂಗಾತಿಯನ್ನು ಹುಡುಕಿಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಕೆಲವೊಂದು ಕೊಳವೆ ವಾಸಿಗಳು ಜೀವಾಂಕುರ ವಿಧಾನ ಅಥವಾ ಬಡ್ಡಿಂಗ್ ವಿಧಾನದ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ. ದೇಹದ ಒಂದು ಭಾಗದಿಂದ ಒಂದು ಎಳೆಯ ಕುಡಿ ತರಹದ ಭಾಗವು ನಿರ್ಮಾಣವಾಗಿ ಅಲ್ಲಿಯೇ ದೊಡ್ಡದಾಗಿ ಇರುತ್ತದೆ. ರಭಸದಿಂದ ನೀರು ಕೊಳವೆಯ ಒಳಗೆ ಹೋದಾಗ ತಾಯಿಯಿಂದ ಬೇರ್ಪಟ್ಟು ಒಂದು ನೆಲೆಯನ್ನು ಅರಸಿ ನೆಲೆಸಿ ತಮ್ಮ ಹೊಸ ಜೀವನವನ್ನು ಪ್ರಾರಂಭ ಮಾಡುತ್ತವೆ. ಹೀಗಾಗಿ ಒಂದು ರೀತಿಯ ಸಂತಾನೋತ್ಪತ್ತಿ ಕ್ರಿಯೆ ಎನ್ನಲಾಗಬಹುದು. ಇನ್ನೂ ಕೆಲವು ಉದಾಹರಣೆಗಳಲ್ಲಿ ದೇಹದ ಕೆಳಭಾಗದಲ್ಲಿರುವ ಗಂಡು ಮೇಲ್ಭಾಗದಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ಭಾಗಗಳನ್ನು ಬೆಳೆದು ಅವುಗಳ ವೀರ್ಯಾಣು ಹಾಗೂ ಅಂಡಾಣುಗಳು ನೀರಿನಲ್ಲಿ ಮಿಲನಗೊಂಡು ಫಲಿತವಾಗಿ ಒಂದು ಚೀಲದಲ್ಲಿ ಸಂಗ್ರಹಗೊಂಡು ಅಲ್ಲಿಯೇ ಪೋಷಣೆ ಪಡೆಯುತ್ತವೆ. ಸಾಕಷ್ಟು ಬಲಿಷ್ಠವಾದಾಗ ಆ ಚೀಲದಿಂದ ಹೊರಬಂದು ಕೊಳವೆಯಿಂದ ಹೊರಬರುವ ನೀರಿನ ಮುಖಾಂತರ ಹೊರ ತಳ್ಳಲ್ಪಟ್ಟು ಸ್ವತಂತ್ರ ಜೀವನಕ್ಕಾಗಿ ಹೊಸ ನೆಲೆ ಅರಸಿ ತಂಗತೊಡಗುತ್ತದೆ. ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೊಳವೆ ವಾಸಿ ವಲಯವಂತಗಳ ಸರಳ ಜೀವನ ವಿಧಾನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕೊಳವೆ ವಾಸಿ ವಲಯವಂತಗಳ ಸರಳ ಜೀವನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತ್ತು.
2: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ

0: ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
1: ಹಲೋ, ಯಾರು?
2: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ. ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ. ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
1: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
0: ಕೆಳಗ್ರೆ, ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡನ್ನು ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
3: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
1: ನನಗೆ ಗೊತ್ತಿರಲಿಲ್ಲ. ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
3: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
0: ನೋಡಿದ್ರಲ್ಲ, ಕೇಳಿದ್ರೆ OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ. ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
3: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ನಲ್ಲಿ ದೂರು ದಾಖಲಿಸಿ.
0: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನ ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂಥ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜೀವದಯ ತೋರಿದ ಆದರ್ಶ ವ್ಯಕ್ತಿಗಳು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಜೀವದಹೆ ತೋರಿದ ಆದರ್ಶ ವ್ಯಕ್ತಿಗಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಾವು ಅನಕ್ಷರಸ್ಥರನ್ನು ವಿದ್ಯಾವಂತರೆಂದು ಕರೆಯುತ್ತಿದ್ದೇವೆ. ಆದರೆ ಅಕ್ಷರಜ್ಞಾನ ಇಲ್ಲದ ವಿದ್ಯೆ ಇರುವ ಮಂದಿ ಹಳ್ಳಿಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ನಾನು ನನ್ನ ಬಾಲ್ಯದಲ್ಲಿ ನೋಡಿದ್ದೆ. ಅಂತಹ ಮಹನೀಯರ ಪೈಕಿ ಪ್ರಾಣಿಗಳಲ್ಲಿ ಜೀವದಯ ತೋರಿದ ಅಸಾಮಾನ್ಯವಾಗಿದ್ದರೂ ಸಾಮಾನ್ಯರಂತೆ ಇದ್ದ ವ್ಯಕ್ತಿಗಳ ಇದು ಚಿತ್ರಣ ಮುಂದಿಡುತ್ತಿದ್ದೇನೆ. ನಮ್ಮ ಹಳ್ಳಿಯಲ್ಲಿ ಅಂದು ಪಶು ಆಸ್ಪತ್ರೆ ಇರಲಿಲ್ಲ. ಈಗಲೂ ಇಲ್ಲ ಬಿಡಿ. ವೈದ್ಯ ನಾರಾಯಣ ಹರಿ ಅಂತ ಇದ್ದವರು ಗೊಲ್ಲರಹಟ್ಟಿಯ ಬಸಜ್ಜ, ಶಂಡುರಜ್ಜನವರ ಕರಿಯಜ್ಜ ಅಂತ ನಮಗೆ ಇಬ್ಬರಲ್ಲಿ ಒಬ್ಬರಂತೂ ಸಿಕ್ಕರೆ ಅಮೃತ ಸಿಕ್ಕ ಹಾಗೆ. ಹಸುಕರು, ಎಮ್ಮೆ, ಎತ್ತು, ಮೇಕೆ, ಕುರಿ ಯಾರ ಮನೆಯಲ್ಲಿ ಹುಟ್ಟಿನಲ್ಲಿ ಚೆನ್ನಾಗಿಲ್ಲ ಅಂತ ಗೊತ್ತಾದ ತಕ್ಷಣ ಸೇವೆಗೆ ನಿಲ್ಲುತ್ತಿದ್ದರು. ಈ ಇಬ್ಬರು ಮಹನೀಯರು ಕೆಲವೊಂದು ದನಗಳು ಹಟ್ಟಿಯಲ್ಲಿ ಹುಲ್ಲು ಮೇಲುವದ ಜಾಗದಲ್ಲೇ ಎದ್ದೇಳದೆ ಮಲಗಿದಾಗ ನಮಗೆ ಸಾಕ್ಷಾತ್ ಭಗವಂತನಂತೆ ಕಂಡುಬಂದ ಈ ಇಬ್ಬರು ಮಹನೀಯರಿಗೆ ಹೇಳಿ ಕಳುಹಿಸಿದರೆ ತಮ್ಮ ಎಲ್ಲ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ಯಾವ ಕಾಯಿಲೆ ಅಂತ ನೋಡಿ

ಅವರು ಯಾವುದೋ ಗಿಡಮೂಲಿಕೆ ಹನುಮಂತ ಸಂಜೀವಿನಿ ಹುಡುಕಿದಂತೆ ಗೋಮಾಳಕೆರೆ ಕಾಲುವೆ ಅಥವಾ ಆ ಗಿಡ ಹುಡುಕಿ ತಂದು ಮದ್ದು ಮಾಡಿ ಹರೆದು ದನಗಳಿಗೆ ಕೊಟ್ಟು ಕುಡಿಸಿದರೆ ಮುಗಿಯಿತು. ಸ್ವಲ್ಪ ಸಮಯ ಕಳೆದ ಮೇಲೆ ಮೂಕ ಪ್ರಾಣಿಗಳ ಆರೋಗ್ಯ ಸುಧಾರಿಸಿದ ಮೇಲೆ ಬಸಜ್ಜ ಅಥವಾ ಕರಿಯಜ್ಜ ಅವರ ಮುಖದಲ್ಲಿ ಸಂತಸದ ಕಳೆ. ತಾವು ಪಟ್ಟ ಕಷ್ಟಕ್ಕೆ ಎಂದು ಒಂದಾಣೆ ಹಣವನ್ನಾಗಲಿ ಇನ್ನೇನನ್ನು ಸ್ವೀಕರಿಸದ ಅಪರಿಗ್ರಹ ವ್ಯಕ್ತಿತ್ವ, ಈಗಿನಂತೆ ಬೈಕ್ ಮೊಬೈಲ್ ಇಲ್ಲದೆ ಇದ್ದ ಕಾಲ ಕರಿಯಜ್ಜ ಊರಲ್ಲಿ ಸಿಗುತ್ತಿದ್ದರು. ಬಸಜ್ಜ ಅಡವಿಯೊಳಗೆ ಮನೆ ಮಾಡಿಕೊಂಡಿದ್ದರು. ನಡೆದುಕೊಂಡು ಹೋಗಿ ನಮ್ಮ ಎಮ್ಮೆ ಎತ್ತು ಹಸು ಚೆನ್ನಾಗಿಲ್ಲ ಎಂದು ಹೇಳಿದರೆ ಸಾಕು. ಮಧ್ಯರಾತ್ರಿಯಲ್ಲಿ ಬರುತ್ತಿದ್ದ ಮಹನೀಯರು ಇಂದಿನ ಪ್ರಪಂಚದಲ್ಲಿ ನಾವು ಹಣ ಕೊಟ್ಟರೂ ಸಿಗುವುದು ಕಷ್ಟ, ಸಿಕ್ಕರೂ ಭಾವದಿಂದ ಕೆಲಸ ಮಾಡುವುದು ಕಷ್ಟ. ಇಷ್ಟೇ ಅಲ್ಲ, ತಿರುಪತಿ ಮುಂತಾದ ಪುಣ್ಯಕ್ಷೇತ್ರಗಳಿಗೆ ಪಾದಯಾತ್ರೆ ಮಾಡುತ್ತಿದ್ದ ಭಕ್ತರು ನಮ್ಮೂರಿನಲ್ಲಿ ತಂಗುತ್ತಿದ್ದರು. ಅವರಿಗೆ ಆಹಾರ ವಸತಿ ಸೌಲಭ್ಯ ಕಲ್ಪಿಸಲು ಜನ ನಾ ಮುಂದು ತಾ ಮುಂದು ಎಂದು ಬರುತ್ತಿದ್ದರು. ನಾವು ಚಿಕ್ಕಂದಿನಲ್ಲಿ ಗದ್ದಬಾಲ ಗಂಟಲು ನೋವು ಬಂದರೆ ಕೆಂಚಮ್ಮ ಕರಿಯಮ್ಮ ಬಂದು ಮಕ್ಕಳ ಹಾಗೂ ದೊಡ್ಡವರ ಗಂಟಲು ನೋವಿಗೆ ಇನ್ನಿತರೆ ಬಾಲ ಕಾಯಿಲೆಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುತ್ತಿದ್ದರು. ಕೆಲವು ಜನ ಊರಿಂದೂರಿಗೆ ಅಲಿದು ಭಿಕ್ಷಾವೃತ್ತಿ ಮಾಡುತ್ತಿದ್ದ ಅನೇಕ ಅಲೆಮಾರಿ ಜನಗಳು ಉಳಿದುಕೊಂಡರೆ ಅವರಿಗೆ ಊಟದ ಸೌಲಭ್ಯ ಮಾಡುತ್ತಿರುವುದನ್ನು ನೋಡಿದ್ದೇನೆ. ನಮ್ಮ ತಂದೆಯವರು ಅಂದಿನಿಂದ ಇಂದಿಗೂ ಸಹ ಮನೆಯಲ್ಲಿ ಸಾಮಾನ್ಯ ಕಾಯಿಲೆಗಳಾದ ಜ್ವರ ನೆಗಡಿ ಹೊಟ್ಟೆ ನೋವಿಗೆ ಔಷಧಿ ಇಟ್ಟುಕೊಂಡಿರುತ್ತಾರೆ. ಅದೆಲ್ಲವೂ ಉಚಿತವಾಗಿಯೇ ಅಂದಿನಿಂದ ಇಂದಿನವರೆಗೆ ಕೊಡುತ್ತಲೇ ಬಂದಿದ್ದಾರೆ. ಹನುಮಣ್ಣನವರ ಕರಿಯಜ್ಜನ ವಂಶ ಅಂತ ಇತ್ತು ಅಂತ ನಮ್ಮ ತಾಯಿ ಹೇಳುತ್ತಾ ಇರುತ್ತಾರೆ. ಊರಲ್ಲಿ ಯಾರೋ ಬಡವರು ನಿರ್ಗತಿಕರ ಮನೆಯಲ್ಲಿ ಮದುವೆ ನಡೆದರೆ ಅವರಿಗೆ ಉಚಿತ ತಾಳಿ ಬಟ್ಟೆಯನ್ನು ಕೊಡ್ತಾ ಇದ್ದರಂತೆ. ಇಂದು ನಾವು ಮಾನವೀಯ ಗುಣಗಳನ್ನು ಅಂದಿನವರನ್ನು ನೋಡಿ ಕೇಳಿ ತಿಳಿದುಕೊಂಡು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದರು. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ಜೀವದಾಹಿ ತೋರಿದ ಆದರ್ಶ ವ್ಯಕ್ತಿಗಳು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಜೀವದಯ ತೋರಿದ ಆದರ್ಶ ವ್ಯಕ್ತಿಗಳು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನೀಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್.

0: ಸೇಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ಥರನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ, ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ವಾರ್ತೆಗಳ ವಿವರ: ವಿಕ್ಟೋರಿಯಾದ ಗವರ್ನಮೆಂಟ್ ಹೌಸ್ನಲ್ಲಿ ನಡೆದ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯ ಸಮಾರೋಪದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಜಂಟಿ ಪತ್ರಿಕಾ ಹೇಳಿಕೆಗಳನ್ನು ನೀಡಿದ್ದಾರೆ. ಉಭಯ ನಾಯಕರು ಪ್ರಾದೇಶಿಕ ಸ್ಥಿರತೆ, ಇಂಧನ ಭದ್ರತೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗಾಗಿ ಸಮಗ್ರ ಚೌಕಟ್ಟುಗಳನ್ನು ರೂಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯ ಹೆಜ್ಜೆಯನ್ನು ಶ್ಲಾಘಿಸಿದರು. ಪ್ರಧಾನಿ ಮೋದಿಯವರು

0: ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಹೆಗ್ಗುರುತಿನ ಜಂಟಿ ಘೋಷಣೆಗೆ ಸಹಿ ಹಾಕಿದರು. ಏಕೀಕೃತ ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸಿದರು. ಭಾರಿ ಆರ್ಥಿಕ ಯಶಸ್ಸಿನಲ್ಲಿ ಪರಮಾಣು ಸಹಕಾರ ಒಪ್ಪಂದದ ಅಡಿಯಲ್ಲಿ ಅಂತಿಮ ಆಡಳಿತಾತ್ಮಕ ವ್ಯವಸ್ಥೆಗೆ ಸಹಿ ಹಾಕಿರುವುದು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ಶಕ್ತಿ ತುಂಬಲು ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ರಫ್ತುಗಳನ್ನು ಮುಕ್ತಗೊಳಿಸುತ್ತದೆ. ಬೆಂಗಳೂರು ಮತ್ತು ಗುರುಗ್ರಾಮ್ಗಳಿಗೆ ಹೊಸ ವಿಶ್ವವಿದ್ಯಾಲಯದ ಶಾಖಾ ಆವರಣಗಳು ವಿಸ್ತರಿಸುವುದರೊಂದಿಗೆ ಶೈಕ್ಷಣಿಕ ಸಂಯೋಜನೆಯು ಅಭೂತಪೂರ್ವ ಸ್ಥಾನವನ್ನು ತಲುಪಿದೆ. ಈ ಭವಿಷ್ಯದ ಸಿದ್ಧ ಪಾಲುದಾರಿಕೆಯ ಅಂತಿಮ ಭಾಗವು ಉಭಯ ರಾಷ್ಟ್ರಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಆಲ್ಬನೀಸ್ ಪುನರುಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ಧ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರಾನ್ ಬಹ್ರೇನ್ ಕುವೈತ್ ಮತ್ತು ಕತಾರ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು ಇದು ಪರ್ಷಿಯನ್ ಕೊಲ್ಲಿಯಲ್ಲಿನ ಯುದ್ಧವನ್ನು ಕೊನೆಗೊಳಿಸುವ ಉದ್ದೇಶದ ಮಧ್ಯಂತರ ಒಪ್ಪಂದಕ್ಕೆ ಮತ್ತೊಮ್ಮೆ ಬೆದರಿಕೆ ಒಡ್ಡುವಂತೆ ಪರಸ್ಪರ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ಇರಾನಿನ ದಾಳಿಗಳು ಕದನ ವಿರಾಮದ ಅಂತ್ಯವನ್ನು ಸೂಚಿಸಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ನಂತರ ಈ ದಾಳಿಗಳು ನಡೆದಿವೆ. ಅಮೆರಿಕ ನಿನ್ನೆ ಮುಂಜಾನೆ ಇರಾನ್ನ ವಿವಿಧ ಮಿಲಿಟರಿ ನೆಲೆಗಳು ಮತ್ತು ಬಂದರು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿತ್ತು. ಒಮಾನ್ ಕರಾವಳಿಯಲ್ಲಿ ಇರಾನ್ ಹಲವಾರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ಬೆನ್ನಲ್ಲೇ ಈ ದಾಳಿಗಳು ನಡೆದಿದ್ದವು. ಇದು ಇರಾನ್ನ ಪ್ರತಿಕ್ರಿಯೆಗೆ ಕಾರಣವಾಯಿತು. ಇಂದಿನ ದಾಳಿಗಳು ಎರಡೂ ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತೆ ಕಂಡುಬಂದಿವೆ. ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯ ಇರುವ ಬಹರೇನ್ನಲ್ಲಿ ಕನಿಷ್ಠ 2 ಬಾರಿ ಸೈರನ್ಗಳು ಮೊಳಗಿದವು. ಬಹರೇನ್ ಕುವೈತ್ ಅಥವಾ ಕತಾರ್ನಲ್ಲಿ ಸಂಭವಿಸಿದ ಹಾನಿಯ ಬಗ್ಗೆ ತಕ್ಷಣದ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಕುವೈತ್ ಮಿಲಿಟರಿಯು ತನ್ನೆಡೆ ಬರುತ್ತಿರುವ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಸಕ್ರಿಯವಾಗಿ ತಡೆದು ಹೊಡೆದುರುಳಿಸುತ್ತಿರುವುದಾಗಿ ತಿಳಿಸಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಬಹರೇನ್ ಮತ್ತು ಕುವೈತ್ ಮೇಲಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಯುಎಸ್ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಇರಾನ್ನಾದ್ಯಂತ ಸುಮಾರು 90 ಗುರಿಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ವಿಮಾನ ನಿಲ್ದಾಣದ ರನ್ವೇ ಮತ್ತು ಕ್ಷಿಪಣಿ ಲಾಂಚರ್ಗಳ ಮೇಲೆ ದಾಳಿ ನಡೆಸಿರುವುದನ್ನು ತೋರಿಸುವ ಕಪ್ಪು ಬಿಳುಪು ದೃಶ್ಯಾವಳಿಗಳನ್ನು ಸಹ ಅದು ಬಿಡುಗಡೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಯಾನದ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ಇರಾನ್ನ ಸಾಮರ್ಥ್ಯವನ್ನು ಇನ್ನಷ್ಟು ಕುಗ್ಗಿಸುವ ಉದ್ದೇಶದಿಂದ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಇರುವ ಸರ್ಕಾರಿ ಶಾಲೆಗಳಲ್ಲಿ 9ರಿಂದ 12ನೇ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಜೊತೆಗೆ ನಿರಂತರ ಶಿಕ್ಷಣವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಊರ್ಜಿತದಲ್ಲಿರುವ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಸರ್ಕಾರ ಸೂಚಿಸಿರುವ ಇತರ ಯಾವುದೇ ದಾಖಲೆಯನ್ನು ಹೊಂದಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ಲಭ್ಯವಿರುತ್ತದೆ. ಈ ಮನ್ನಾ ಯೋಜನೆಯು ಸರ್ಕಾರಿ ಶಾಲೆಗಳು ವಿಧಿಸುವ ಎಲ್ಲಾ ಶುಲ್ಕಗಳನ್ನು ಒಳಗೊಂಡಿರುತ್ತದೆ. ಈ ನಡುವೆ ಸಕ್ಷಮ ಪ್ರಾಧಿಕಾರದಿಂದ ನಿರ್ದಿಷ್ಟವಾಗಿ ವಿನಾಯಿತಿ ನೀಡದ ಹೊರತು ಬಾಹ್ಯ ಶಾಸನಬದ್ಧ ಪ್ರಾಧಿಕಾರಗಳು, ಪರೀಕ್ಷಾ ಮಂಡಳಿಗಳು ಅಥವಾ ಇತರ ಹೊರಗಿನ ಸಂಸ್ಥೆಗಳಿಗೆ ಪಾವತಿಸಬೇಕಾದ ಶುಲ್ಕಗಳು ಎಂದಿನಂತೆ ಅನ್ವಯಿಸುತ್ತವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ 3ನೇ ಬ್ರಿಕ್ಸ್ ಸಾರಿಗೆ ಸಚಿವರ ಸಭೆಯು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ತಿಂಗಳ 11 ಮತ್ತು 12ರಂದು ನಾಗ್ಪುರ ನಗರದಲ್ಲಿ ಆಯೋಜಿಸಲಾಗಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಲಿದ್ದು ಸಾರಿಗೆ ವಲಯದ ಪ್ರಮುಖ ಆದ್ಯತೆಗಳು, ಮೂಲಸೌಕರ್ಯದಲ್ಲಿ

ಸುಸ್ಥಿರತೆ ಹಾಗೂ ಸುಗಮ ಸಂಚಾರದ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಮುಖ್ಯ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇದು ತಾಂತ್ರಿಕ ನಾವೀನ್ಯತೆ ಮತ್ತು ಸುಧಾರಿತ ಸಂಪರ್ಕದ ಮೂಲಕ ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಬ್ರಿಕ್ಸ್ ರಾಷ್ಟ್ರಗಳ ಜಂಟಿ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯನ್ ಸೂಪರ್ ಸಂಸ್ಥೆಯು ಭಾರತದಲ್ಲಿ 50 ಕೋಟಿ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದ್ದು, ಈ ಕ್ರಮವನ್ನು ಭಾರತ ಸರ್ಕಾರವು ಸಕಾರಾತ್ಮಕವಾಗಿ ಸ್ವಾಗತಿಸಿದೆ. ಮೆಲ್ಬೋರ್ನ್ನಲ್ಲಿ ಇಂದು ಬೆಳಗ್ಗೆ ಆಸ್ಟ್ರೇಲಿಯಾ ಸೂಪರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಲ್ ಸ್ಟ್ರೋಡರ್ ಈ ಮಹತ್ವದ ಹೂಡಿಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು, ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಶ್ರೀಮತಿ ಸವಿತಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವಿ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ.

0: ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ನೆಟ್ಕಾಲದ ಹುಂಡಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಹಾಡಿಯ ಯಜಮಾನರಾದ ಶ್ರೀಯುತ ಕುಮಾರ್ ಹಾಗೂ ಶ್ರೀಯುತ ಸಿದ್ದರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಹಾಡಿಯಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡಿಕೊಂಡು ಹೋಗ್ತಿದ್ದಾರೆ, ಹಾಗೆಯೇ ಒಟ್ಟಾರೆಯಾಗಿ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ನೆಟ್ಕಾಲದ ಉಂಡಿಯಾಡಿಯ ನಿವಾಸಿಗರಾದ ಶಿವತ ಸಿದ್ದರಾಜುರವರು ಹಾಗೂ ಹಾಡಿಯ ಯಜಮಾನರಾದ ಶಿವತ ಕುಮಾರ್ ಅವರು. ಬನ್ನಿಯಾಗಿದ್ದರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ನೆಟ್ಕಾಲದ ಉಂಡಿಯಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಸಿದ್ದರಾಜುರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ಕುಮಾರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ.
1: ನಮಸ್ಕಾರ.
0: ಸಿದ್ದರಾಜುರವರೇ, ತಾವುಗಳು ಈ ಒಂದು ನೆಟ್ಕದುಂಡಿ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ
1: ಸರ್? ನಾವು ಕಳೆದವನು ನನ್ನ ಜೀವನದ ಬಗ್ಗೆ ನಾನು ಹೇಳಿದೆ. ನಮಗೊಂದು 50 ವರ್ಷದಿಂದನೂ ನಾವು ಇಲ್ಲಿ ವಾಸವಾಗಿದ್ದೀವಿ. ನಮ್ಮ ತಂದೆ ತಾಯಿ ಮತ್ತು ನಮ್ಮ ತಾತ ಮುತ್ತಾತ ಅವರು ಕೂಡ ಇಲ್ಲೇ ವಾಸ ಮಾಡಿದ್ರು. ಆವಾಗಿನ ಜೀವನನೇ ಬೇರೆ, ಇವಾಗಿನ ಜೀವನನೇ ಬೇರೆ. ಆವಾಗ ಎಲ್ಲರೂ ನಮ್ಮ ಕಾಡಲ್ಲಿ ಗೆಣಸು ಕಿತ್ಕೊಂಡ್ಬಂದ್ರೆ ಮಾತ್ರ ನಮ್ಮ ಜೀವನ, ಜೇನು ಗೆಣಸು ಎರಡೇ ನಮ್ಮ ಜೀವನ ಇತ್ತು ಆವಾಗ. ಇವಾಗ ಸ್ವಲ್ಪ ಸರ್ಕಾರದವರು ಬಂದು ಈ ಅಕ್ಕಿ ಬಗ್ಗೆ ರಾಗಿ ರೇಷನ್ನಿಂದ ಕೊಡಲಾಗಿ ನಮಗೆ ಸ್ವಲ್ಪ ಈಗ ಸ್ವಲ್ಪ ಅನುಕೂಲ ಆಗಿದೆ. ಇದಕ್ಕಿಂತ ಹೆಚ್ಚಾಗಿ ನಾವು ಹೇಳ್ಕೊಬೇಕು ಅನ್ನೋದೇನೆಂದರೆ, ನಮಗೆ ಎಲ್ಲ ಕಡೆಯನ್ನು ಹೋದಾಗಲೂ ಕೂಡ, ಸರಗೂರ್ಗೆ ಹೋಗಲಿ, ಕೋಟೆಗೆ ಹೋಗಲಿ, ಆ್ಯಂಡ್ ಪೋಸ್ಟ್ ಹೋಗಲಿ, ಪ್ರತಿಯೊಂದು ಏರಿಯಾಗೆ ಹೋದಾಗಲೂ ಹೆಣ್ಣು ಮಕ್ಕಳಿಗೆ ಅವರ ಗೌರವಕ್ಕೆ ತಕ್ಕ ಧಕ್ಕೆ ಬರೋಂಥ ಕೆಲಸ ಅಂದರೆ ಟಾಯ್ಲೆಟ್ ಇಂಪಾರ್ಟೆಂಟ್. ನಮ್ಮಲ್ಲಿ ಚಿಕ್ಕಮ್ಮಿ ಒಂದು 67 ಕುಟುಂಬಗಳಿದ್ದೀವಿ, ಎಲ್ಲ ನಾವು ಜೇನು ಕುಟುಂಬ ಜನಾಂಗದವರು. ಹಿಂಗಾಗಿ ನಮ್ಮ ಮಕ್ಕಳ ಒಂದು ಏಳಿಗೆಗೆ ನಮಗೆ ಒಂದು 35-40 ಟಾಯ್ಲೆಟ್ ರೂಮ್ ಅಗತ್ಯ ಇದೆ. ಸರ್ಕಾರ ಮನೆ ಕೊಟ್ಟಿದೆ ಇಲ್ಲ ಅಂತಲ್ಲ, ಕೆಲವ್ರಿಗೆ ಮನೆ ಆಗಿದೆ, ಕೆಲವ್ರಿಗೆ ಮನೆ ಆಗಿಲ್ಲ. ಅವರಿಗೆ ಯಾರಿಗೂ ಕೂಡ ಟಾಯ್ಲೆಟ್ನ ವ್ಯವಸ್ಥೆ

0: ಇಲ್ಲ. ಫಸ್ಟು ನಮಗೆ ನಮ್ಮ ಗಂಡಸರು ನಾವು ಎಲ್ಲಿ ಬೇಕಾದ್ರೂ ಹೋಗ್ಬಿಡ್ಬೋದು, ಹೊರಗಡೆ ಹೆಣ್ಮಕ್ಳ ಗೌರವ, ಗೌರವಕ್ಕೆ ಧಕ್ಕೆ ಆಗದಂಗೆ ಡೈರೆಕ್ಟ್ ರೂಮ್ ಆಗತ್ತೆ. ಎರಡನೇದಾಗಿ ಸರ್ಕಾರದವರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಯಾವ್ಯಾವುದೋ ಬಜೆಟ್ ತೆಗೆದು ಯಾರ್ಯಾರಿಗೋ ಆಗ್ತಾರೆ. ನಿಜವಾದ ಮೂಲತಃ ಏನು ಕೊಡ್ಬೋದು ಜನಾಂಗಕ್ಕೆ, ಅವರು ಯಾವ ಸವಲತ್ತುಗಳನ್ನು ಮುಂದೆ ಕೊಡೋಕ್ಕೆ ಇಷ್ಟಪಡಲ್ಲ. ಕೃಷಿ ಇಲಾಖೆ ಇರ್ಬೋದು, ವೆಟನರಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು, ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಅವ್ರಿಗೇನೀಗ ಸಮಥಿಂಗ್, ಸರ್ಕಾರವೇ ಸಮಥಿಂಗು, ನಮ್ಮದೇನಲ್ಲ, ನಮ್ಮೊಬ್ಬರದೇನಾಗಿದೆ, ಏನಾರು ಮಾಡ್ಬೋದಾಗಿತ್ತು. ಪ್ರತಿ ಒಂದು ಇಲಾಖೆಗಳು ದುಡ್ಡಿದ್ರೇ ಅವ್ನ ಜೀವನ, ಇಲ್ಲ ಅಂದರೆ ಅವ್ನ ಜೀವನ ಅಲ್ಲ. ತಾಲೂಕು ಆಫೀಸ್ಗೆ ಹೋಗಿ ದುಡ್ಡು ಕೊಡ್ಬೇಕು, ವೆಟನರಿಗೆ ಹೋಗಿ ದುಡ್ಡು ಕೊಡ್ಬೇಕು, ಗ್ರಾಮ ಪಂಚಾಯಿತಿಗೆ ಹೋಗಿ ದುಡ್ಡು ಕೊಡ್ಬೇಕು, ಎಲ್ಲ ಕಮಿಷನ್ ಕಮಿಷನ್ ಸರ್ಕಾರ ಆಯಿತು. ನಮ್ಮ ಜನರಿಗೆ ಯಾವುದೇ ಥರದ ಮೂಲಸೌಕರ್ಯ ಕೊಡ್ತಾ ಇಲ್ಲ. ಇಂಪಾರ್ಟೆಂಟ್ ಟ್ರೈಬಲ್ಗೆ ಆದ್ಯಂತ ಸರ್ಕಾರ ಅದಕ್ಕೆ ಒಂದು ಸಪ್ರೇಟ್ ಬಜೆಟ್ ಮಾಡಿದೆ. ಆ ಬಜೆಟ್ ನಿಜವಾಗೂ ನಮ್ಮ ಜೇನು ಕುರುಬ ಜನಕ್ಕೆ ಹೋಯ್ತಾ ಇಲ್ಲ, ಬೇರೆ ಜನಕ್ಕೆ ಹೋಯ್ತಾ ಇಲ್ಲ. ಎಷ್ಟು ಕೋಟೆ ಕೇಳೋಕೆ ಮುಗ್ದೋಯ್ತು ಕಣಪ್ಪ, ಮುಗ್ದೋದ್ಮೇಲೆ ನಾವು ಯಾರು ಕೇಳೋದು, ನಾವು ಯಾರನ್ನು ಕೇಳೋದು? ಮುಗ್ದೋದ್ಮೇಲೆ ನಾವು ಮನೆಗೆ ಬರ್ಬೋದು, ಸಾಲ ಸೋಲ ಮಾಡ್ಕೊಂಡು ಬಸ್ಸಾರ್ಜ್ ಮಾಡ್ಕೊಂಡು ಸರ್ಗ್ ಹೋಗಿರ್ತೀವಿ, ಕೋಟೆಗೆ ಹೋಗಿರ್ತೀವಿ, ಮುಗ್ದೋಯ್ತು ನಮ್ಮ ಜೀವನ ಅಷ್ಟೇ. ಇನ್ನು ಮಗ ತಲೆ ಮೇಲೆ ಬಟ್ಟೆ ಹಾಕೊಂಡು ವಾಪಸ್. ಇನ್ನು ಬೇರೆಯವರು ಎಲ್ಲಿಂದ ತಂದಪ್ಪ, ಏ ನಮ್ಗೆ ಎಷ್ಟೇ ಕೊಟ್ಟು ತಗೊಂಡು ಎಷ್ಟೇ ಕೊಟ್ಟು, ನಿಜವಾದ ಟ್ರೈಬಲ್ ಕೊಡಿ. ನೀವು ಯಾವ್ಯಾವುದೋ ತಗೊಂಡು ನಿಮ್ಮ ಸಂಪಾದನೆಗೋಸ್ಕರ ಜನರನ್ನ ಅವ್ರ ಹೆಸರು ಬಂದದ್ದು ನೀವು ಯಾಕೆ ಕಾಲ ಮಾಡಿದ್ರಿ? ಅವ್ರಿಗೆ ಆದಂಥ ಸೀಮಿತವಾಗಿರೋಂಥ ಸರ್ಕಾರ ಕೊಟ್ಟಿರೋಂಥದ್ದನ್ನ ಅವ್ರಿಗೆ ಸೀಮಿತವಾಗಿ ಕೊಡಿ. ಈಗ ನೋಡಿ, 6 ತಿಂಗಳ ಹಿಂದೆ ನಮ್ಮ ಪೌಷ್ಟಿಕ ಆಹಾರದ್ದು ನ್ಯೂಟ್ರಿಷನ್ ಫುಡ್ ಬರ್ತಿತ್ತು, ಕಂಡೀಷನ ಕಟ್ ಮಾಡೋದು. ನಮ್ಮ ಪರಿಸ್ಥಿತಿ ಏನಾಗ್ಬೇಕು? ಈಗ ನಿಮ್ಮ ಮಳೆ ಇಲ್ಲ, ಬೆಳೆ ಇಲ್ಲ, 4-5 ತಿಂಗಳಾಯ್ತು ಮಳೆ ಹೋಗಿ, ಮಳೆ ಇಲ್ಲ, ಕೂಲಿ ಕಂಬಳಕ್ಕೆ ಯಾರೂ ಕರೆಯಲ್ಲ, ನಮ್ಮ ಜೀವನ ಹೆಂಗೆ ನಡೆಸ್ಬೇಕು? ಬರೋಂಥ ಸೌಕರ್ಯ ನಮಗೆ ಕೊಡಿ. ನಾವು ಇನ್ನು ಬೇರೆ ಏನು ಕೇಳಲ್ಲ, ನಿಮ್ಮ ಸರ್ಕಾರ ತಂದು ನಮ್ಮ ಮನೆ ಕೊಡಿ ಅಂತ ನಾವು ಕೇಳಲ್ಲ. ನಮಗೆ ಬರಬೇಕಾದ್ರೆ ಕೊಡಿ, ಬೇಡನರಿಂದ ಬೇರೆಯವ್ರಿಗೆಲ್ಲ ಇಲಾಖೆ ಹೆಸರು ಕೊಟ್ಟು ಜೀವನ ಮಾಡೋಕ್ಕೆ ದಾರಿ ಕೊಡ್ತೀವಿ. ನಮ್ಮ ಟ್ರೈಬಲ್ಗೂ ಕೊಡಿ ಇಲಾಖೆ ಹೆಸರುಗಳನ್ನ, ಅವರು ಒಂದೊಂದು ಕಟ್ಕೊಂಡು ಹೆಂಗೋ ಜೀವನ ಮಾಡ್ತಾರೆ. ರೈಲಿಗೆ ಹಾಕೊಂಡು 10 ಲೀಟ್ರ್ ಬರ್ತೀವಿ, 5 ಲೀಟ್ರ್ ಬಂದ್ರೆ ಅವ್ರ ಜೀವನ ಆಗಲ್ವ? ತಿಂಗಳಿಗೆ ಒಂದು 2-3 ಸಾವಿರ ಬಂದ್ರೆ ಅವ್ರು ಹಂಗೋ ಮಕ್ಕಳು ಮರಿ ಸಾಕೊಂಡು ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತಾರೆ. ಅದು ನಿಜವಾದ ಟ್ರೈಬಲ್ ಫಲಾನುಭವಿ ಕೊಡಲ್ಲ. ಯಾರಿಗೋ ಮಾಡೋದು, ಯಾರಿಗೋ ಕೊಡೋದು. ಕೃಷಿ ಇಲಾಖೆಗೆ ಹೋದ್ರೆ ಅಲ್ಲಿ ಗೊಬ್ಬರ ಆಗ್ಬೋದು, ಜೋಳ ಆಗ್ಬೋದು, ಬಿತ್ತನೆ ಯಾವುದೇ ಆಗಿರಲಿ, ಎಷ್ಟೇ ಕೊಟ್ಟ, ಇಲ್ಲ ಜನರಲ್ ಕೊಟ್ಟ, ಜನರಲ್ ಕೊಟ್ಟ ನಾವೇನು ತಗೊಳ್ಳೋ, 10 ಸಾವಿರ ಆಗಿರುತ್ತೆ, 10 ಸಾವಿರ ಕೊಟ್ಟು ತಗೊಳಕ್ಕಂತ. ನಮಗಾಗಿನ ಫಂಡ್ಗಳು ನಮ್ಗೆ ಬಿಟ್ಬಿಡಿ. ಈಗ ಕೆಲವ್ರಿಗೆ ಜಮೀನಲ್ಲಿ ಬೋರ್ ಇರುತ್ತೆ, ಅವ್ರಿಗೆ ಪೈಪೇ ಇರೋದು, ಅವ್ರಿಗೆ 18,000-20,000 ಕೊಟ್ಟು ಅವ್ರು ಎಲ್ಲಿ ತಗೊಳ್ಳೋದು? ಅವ್ರು ಜೀವನ ಮಾಡೋದು ಇಲ್ಲಿ. ಕೆಇ ಬಿಯವ್ರು ಹಾಕೊಂಡು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಬಿಸಾಕ್ತಾರೆ. ಯಾರು ಬಂಗಾರಪ್ಪರು ಫ್ರೀಯಾಗಿ ಸರ್ಕಾರದಿಂದ ಬೋರ್ವೆಲ್ಗಳಿಗೆ ಪಂಪ್ಸೆಟ್ಗಳಿಗೆ ಫ್ರೀ ಬಿಟ್ರು, ಈಗ ಅದಕ್ಕೂ ಮೀಟ್ರ್ ಜೋಡ್ಸಕ್ಕೆ ಶುರು ಮಾಡೋರು. ಕೆ ಇ ಬಿಯವರು ಕರೆಕ್ಟಾಗಿ 5 ಗಂಟೆ ರಾತ್ರಿ ಕರೆಂಟ್ ಕೊಡ್ತಾರೆ, ಅರ್ಗ 5 ಗಂಟೆ ರಾತ್ರಿ ಕರೆಂಟ್ ಕೊಟ್ಟರು, ಅವ್ನು ಜಮೀನು 3 ಕಿಲೋಮೀಟ್ರು, ಅವನೋಗಿ ಅಲ್ಲಿ ನೀರು ಆನ್ ಮಾಡೋಕ್ಕಾಗ್ದ ಉಲಿ ಭಯ. ಸುತ್ತಮುತ್ತ ಈಗ ಎಡೆಯಲ ರೇಂಜಲ್ಲಿ, ನುಗು ರೇಂಜಲ್ಲಿ, ನಮ್ಮ ಈ ಕಡೆ ಎಲ್ಲ ಸುತ್ತಮುತ್ತ ಮಡನಹಳ್ಳಿ ಸಮೇತವಾಗಿ ಉಲಿ ಕಾಟ ಜಾಸ್ತಿ ಆಗಿದೆ. 3 ಗಂಟೆ ಆಯ್ತಿದ್ದಂಗೆ ಮಕ್ಕಳು ಬರೋಕ್ಕಾಯ್ತಾ ಇಲ್ಲ, ನಾವು ತಿರ್ಗಾಡೋಕ್ಕಾಗಲ್ಲ, ನಾವು ಜೀವನ ಮಾಡೋದಂಗೆ. ಕರೆಕ್ಟ್ 9-4 ಕೊಡಿ, 7 ಗಂಟೆ ಟೈಮ್ ಆಗಿ ಆಯ್ತಲ್ಲ, ಕರೆಕ್ಟ್ ಕೆಲಸ ಮಾಡೋಕೆ ಒಂದು ಅನುಕೂಲ ಇರುತ್ತೆ. ಅವ್ರು ನೀವು ರಾತ್ರಿ ಹೊತ್ಕೊಂಡ್ಬಿಟ್ಟು ರಾತ್ರಿ ಹೊತ್ತು ಯಾರು ಅವ್ನು ಸತ್ತೋರ ಕೆ ವಿ ಬಿರಿ ಹೊಣೆಗಾರಾದ್ರೆ ಪರಿಶುಭ್ರಮೇಲೆ ಚೆನ್ನಾಗಿ ಆಗ್ತಿದ್ದಾರೆ. ನೀವು ಜವಾಬ್ದಾರಿ ತಗೊಳ್ಳಿ, ಪರಿಶುಭ್ರಮ್ ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡಿ. ನಾವು ರಾತ್ರಿ ಬೆಳಗ್ಗೆ 5 ಗಂಟೆಗೆ ಕೊಡೋದು, ಏನೇ ಬಂದು ನಮ್ಮ ಜವಾಬ್ದಾರಿನ ತಗೊಳ್ಳಿ, ಕೊಡಿ 5 ಗಂಟೆಗೆ, ಇಲ್ಲಾಂದ್ರೆ 9-4 ಕೊಡಿ. ಜನರು ಬದುಕ್ತಾರೆ, ನಾನೊಬ್ಬ ಅಂತಲ್ಲ, ನಾನು ಟ್ರೈಬಲ್ ಆಗಿ ನಾ ಕೇಳೋದು ಇಷ್ಟೇ, ಜನರಿಗೆ ಎಲ್ಲರಿಗೂ ಅನುಕೂಲ ಆಗೋಂಗೆ ವ್ಯವಸ್ಥೆ ಮಾಡಿ. ಅದನ್ನ ಬಿಟ್ಬಿಟ್ಟು ನೀವು 5 ಗಂಟೆ ರಾತ್ರಿ ಕೊಟ್ಟು 5 ಗಂಟೆ ರಾತ್ರಿ ಅವ್ನು 3 ಕಿಲೋಮೀಟ್ರ್ ಹೋಗೋಣ, ಅವ್ನು ಹುಲಿನೋ ಇಬ್ಬನೋ ಒಂದು ಆನೆನೋ ಮಡಾಸ್ ಮಾಡ್ತಾ ಆಗ ಅವ್ನು ಮಾಡಿದಾಗ ನೀವು ತಲೆ ತಪ್ಪಿಸ್ಕೊತಿದ್ರಿ, ನಮಗೆ ಗೊತ್ತಿಲ್ಲಪ್ಪ, ಪರಿಸ್ಥಿತಿ ಕೇಳಿ ಹೋಗಿ ಅವ್ರು ಸರಿಯಾಗಿ ಕಾರ್ಡ್ ಕಾಯ್ತಾ ಇಲ್ಲ.
1: ಅದೇ ಸರಿಯಾದ ಸಮಯಕ್ಕೆ ಕರೆಂಟನ್ನು ಕೊಡಿ ಅಂತ
0: ಕೇಳ್ತೀವಿ. ಅದೊಂದಾಯ್ತು. ಎರಡನೇದಾಗಿ ನಮ್ಮ ಬಸ್ಸು, ಬಸ್ ಬೇಕು ನಮ್ಮ ಆಡಿಗೆ. ಒಂದು 70-80 ವರ್ಷ ಆಗಿದೆಯೇನೋ ಈ ಬಸ್ಸಿನ ಮಕ್ಕನೇ ನೋಡಿಲ್ಲ ಈ ಊರು. ಅಲ್ಸು
1: 70-80 ವರ್ಷಗಳಿಂದ ಬಸ್ ವ್ಯವಸ್ಥೆನೇ ಇಲ್ಲ,
0: ಬಸ್ಸಿನ ವ್ಯವಸ್ಥೆನೇ ಇಲ್ಲ, ಸರಿಯಾಗಿ ರೋಡ್ ವ್ಯವಸ್ಥೆ ಇಲ್ಲ. ಪುರದಗಡ್ಡೆ ಗೇಟಿಂದ ನಮ್ಮ ಮಕ್ಕಳು 4 ಕಿಲೋಮೀಟ್ರ್ ಬರ್ಬೇಕು ನಡ್ಕೊಂಡು, 4:30-5 ಗಂಟೆ ಆಯ್ತು ಮಕ್ಕಳು ಸ್ಕೂಲ್ ಬಿಟ್ಟು ಬರೋದು. ಬಂದಾಗ ನಮ್ಮ ಮಕ್ಕಳು ನಮ್ಮ ಮಕ್ಕಳನ್ನ ಕರ್ಕೊ ಬರ್ಬೇಕಾದ್ರೆ ನಾವು ಒಂದು ಆಳು ಹೋಗ್ಬೇಕು ಈ ಕಡೆ. ಅಲ್ಸೂರ್ ತನಕ ಬಸ್ ಬರ್ತದೆ, ಅಲ್ಲಿಂದ 1 ಕಿಲೋಮೀಟ್ರ್. ಆ ಬಸ್ಸಿಲ್ಲಿ ಕೊಡಿ, ಬೆಳಿಗ್ಗೆ 9 ಗಂಟೆ ಕೊಡಿ, ಸಂಜೆ 4:30 ಕೊಡಿ, ನಮ್ಮಿನ ಡೈಲಿ 24 ಗಂಟೆ ನಮ್ಮನ್ನು ಕೊಡಿ ಅಂತ ನಾವು ಕೇಳಲ್ಲ. ನಮ್ಮ ಸ್ಕೂಲ್ ಮಕ್ಕಳ ವ್ಯವಸ್ಥೆಗೆ ಕೊಡಿ, ಎಲ್ಲ ಕಡೆನೂ ಸರ್ಕಾರ ಫ್ರೀ ಬಸ್ ಮಾಡೋದ. ಅದು ಸ್ಕೂಲ್ ಶಾಲೆ ಮಕ್ಕಳು ಕೊಡಿ, ನಮ್ಮ ಮಕ್ಕಳು ಅವ್ರೊಂದಿಗೆ ಹೋಗಲಿ, ನಮ್ಮ ಮಕ್ಕಳು ಮುಂದೆ ಬರಲಿ, ಅವಕ್ಕೂ ಜ್ಞಾನೋದಯ ಆಗಲಿ. ಅದು ಬಿಟ್ಬಿಟ್ಟು ಯಾವುದೋ ಊರು ಕೊಟ್ಬಿಟ್ಟು ಅದನ್ನು ಕರೆಕ್ಟ್ ಟೈಮಿಗೆ ಬರೋಂಗಿಲ್ಲ. ಆ ಮಕ್ಕಳೆಲ್ಲ ಕೆಲವು ದಿನ ಕುರುಗಡೆ ಗೇಟಲ್ಲಿ ನೋಡ್ತಾ ಇದ್ದೀನಿ ಸರ್ ನಾನು, 9:30-10 ಗಂಟೆ ಆದರೂ ಬಸ್ಗಳಿಲ್ಲ, ಆ ಬಸ್ಗಳು ಬಂದರೂ ನಿಲ್ಲಿಸಲ್ಲ. ಆ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ನೀವು ಫ್ರೀ ಬಸ್ ಬಿಟ್ಟು ಏನು ಪ್ರಯೋಜನ? ಫ್ರೀ ಪಾಸ್ ಕೊಟ್ಟು ಏನು ಪ್ರಯೋಜನ? ಏನು ಪ್ರಯೋಜನ? ಕ್ಲಾಸ್ ಎಲ್ಲ ಸ್ಟಾರ್ಟ್ ಆದಮೇಲೆ ಹೋದ್ರೆ ಮಕ್ಕಳನ್ನ ಅವರು ಮಾಸ್ಟರ್ಗಳು ಸೇರಿಸ್ತಾರೆ, ವಾಡ ಚೆಚ್ಚಾಗ್ತಾರೆ. ಅವ್ರು ಯಾಕೆ ಬರಬಾರ್ದು? ನೀನು 5 ಗಂಟೆಗೆ ಬರ್ಬೇಕು, 5 ಗಂಟೆಗೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಎಲ್ಲಿ ನಡ್ಕೋತಾವೆ ಮಕ್ಕಳು? ಅವ್ರ ಪರಿಸ್ಥಿತಿನ ಯೋಚನೆ ಮಾಡಿ. ಈಗ ಸಿಟಿಗಳಲ್ಲಿ ಬಿಟ್ಬಿಡ್ತೀನಿ ನೀವು ನಾಲ್ಕು ಗಂಟೆ ಬಿಡಿ ಸ್ವಾಮಿ ನಾವು ಬೇಡ ಅನ್ನೋದು ಜನ ಓಡಾಡ್ತಾರ ಅಲ್ಲಿ ಹುಲಿ ಆಗಲಿ ಆನೆ ಆಗಲಿ ಇನ್ನೊಂದು ತೀರ್ಥ

0: ಅದು ಯಾವುದು ಇರೋದು, ಕಾಡು ಪ್ರದೇಶ, ಕಾಡು ಪ್ರದೇಶ ಬಸ್ ಕೊಡಿ, ನಿಜವಾಗಿ ಕಾಡೊಳಗಿರೋ ಜನರಿಗೆ ರಕ್ಷಣೆ ಕೊಡಿ. ಅದನ್ನು ಬಿಟ್ಬಿಟ್ಟು ಏ ನಮ್ಗೆ ಕೊಟ್ಟು ಕಳಿಸಿದೀವಿ ಒಂದು ಬಸ್ಸು ಮುಗಿದೋಯ್ತು, ಅದು ಯಾವ್ಯಾವ ಟೈಮ್ ಬರ್ತೀವಿ ಯಾವ ಟೈಮ್ ಬರ್ತೀವಿ, ನೀವು ಫ್ರೀ ಮಾಡ್ಕೊಂಡು ಪ್ರಯೋಜನ ಏನು? ನೀವು ಹೇಳ್ಬೋದು ಸರ್ಕಾರದಿಂದ ಎಲ್ಲ ಫ್ರೀ ಕೊಟ್ಟೀವಿ ಅಂತ, ಏನು ಫ್ರೀ ಕೊಟ್ಟಿದ್ರಿ? ಎಲ್ಲ ನಿಮ್ಮ ಸ್ವಾರ್ಥಕ್ಕೆ ದುಡಿತೀರ ಹೊರತು ಜನರ ಸ್ವಾರ್ಥಕ್ಕೆ ಯಾವುದು ಮಾಡ್ತಾ ಇಲ್ಲ. ಗೋಲಕ್ಷ್ಮಿ ಬಿಟ್ರಿ ಅಲ್ಲಿ ತಿರ್ಗಾ ರಿಪೀಟ್ ರೆಕಾರ್ಡಿಂಗ್ ಮಾಡಕ್ಕೆ ತಿರುಗಿ ಕಣ್ರಿ, ಕರೆಂಟ್ ಕೊಟ್ರಿ ತಿರ್ಗಾ ಕರೆಂಟ್ದು ಬಿಲ್ ಅರಿಯಕ್ಕೆ ಶುರು ಮಾಡಿದ್ರು. ಏನು ನೀವು ಫ್ರೀ ಕೊಡೋದು? ನೀವು ಕೊಡೋದವ್ರು ಏನು ಒಟ್ಟಿನಲ್ಲಿ ನಿಮ್ಮ ಕಿಮಿಕ್ ಏನಪ್ಪ ಅಂದ್ರೆ ಗೆಲ್ಲಬೇಕು ಅಷ್ಟೇ, ನಿಮ್ಮ ಸರ್ಕಾರ ನಡ್ಕೋಬೇಕು.
1: ಇವತ್ತು ಅವ್ರು ಹೇಳ್ತಿದ್ರೆ ಇವಾಗ ನಮ್ಮ ಮಾಡಿಗೆ 70-80 ವರ್ಷಗಳಿಂದ ಬಸ್ ವ್ಯವಸ್ಥೆ ಇಲ್ಲ ಅಂತ.
0: ಬಸ್ಸಿನ ಮಕ್ಕನೆ ನೋಡಿಲ್ವಾ ಸರ್?
1: ಸಂಬಂಧಪಟ್ಟಿನ ಅಧಿಕಾರಿಗಳಿಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ
0: ಸರ್. ನಾವು ಕೋಟೆ ಡಿಪೋಗೆ ಹೋಗಿ ನಮ್ಮ ನಡ್ಕೊಂಡು ಯಾರಿಗೊಂದು ಬಸ್ ಕಳಿಸ್ಕೊಡಿ ಸರ್. ಏ ಜನಸಂಖ್ಯೆ ಕಡಿಮೆ, ಜನಸಂಖ್ಯೆ ಕಡಿಮೆ ಬಸ್ ಖಾಲಿ ಖಾಲಿ ಬಸ್, ಅದಕ್ಕೆ ಯಾವ ಜನಸಂಖ್ಯೆ ತಗೊಂಡಿದ್ದೀರ ನೀವು? ಖಾಲಿ ಬಸ್ ರೋಡಲ್ಲಿ ಹೋಗ್ತದಲ್ಲ ಅದಕ್ಕೆ ಯಾವ ತಗೊಂಡಿದ್ದೀರಿ? ಅದಕ್ಕೆ ಡೀಸೆಲ್ ಹಾಕಲ್ವ ನೀವು? ಬರ್ಬಿಡಿ ಆಡಿಗಳಿಗೆ ಬಂದು ಅದನ್ನು ತಿರ್ಕೊಂಡು ಹೋಗ್ಲಿ, ಖಾಲಿ ಹೋಗಿ ತಿರ್ಕೊಂಡು ಹೋಗ್ಲಿ. ಶನಿವಾರ ಬೆಳಿಗ್ಗೆ 9 ಗಂಟೆ ಸ್ಕೂಲ್, ಆ ಸ್ಕೂಲ್ ಟೈಮು ಬಸ್ ಕೊಡಿ. ಎಲ್ಲರ ಮಕ್ಕಳು ಹೋಗ್ಬೋದು, ನಮ್ಮ ಟ್ರೈಬಲ್ ಮಕ್ಕಳು ಹೋಗ್ಬಾರ್ದು ಬಸ್ಸಲ್ಲಿ? ಹಿಂಗೆ ನೀವೆಲ್ಲ ಡಾಕ್ಟ್ರು ಇಂಜಿನಿಯರು ಐಎರ್ ಆಫೀಸರ್ ಆಗ್ಬಿಟ್ಟು ನಮ್ಮ ಮಕ್ಳು ಆಗೋದು ಬೇಡವಾ? ನಮ್ಗೆ ಆಸೆ ಇಲ್ವಾ? 70-80 ವರ್ಷದಿಂದ ನಾವು ನಮ್ಮ ಮಕ್ಕಳು ವಿದ್ಯೆ ಕಲಿದೆ ಅಂತವ್ರು ನಾವು ಮೂಢರಾಗಿದ್ರು ಕೂಡ ನಾವು 4-5 ಅಕ್ಷರ ಕಲಿಬೇಕು, ನಮ್ಮ ಮಕ್ಳು ಕಲಿಸ್ಬೇಕು, ಎಲ್ಲರಂಗೆ ನಮ್ಮ ಮಕ್ಕಳನ್ನ ಬಿಡ್ಬೇಕು, ನಮಗೂ ಆಸೆ ಇದೆ. ನೀವು ಫಾರಿನ್ ಲವರ್ಸ್ ಸ್ವಾಮಿ, ನಮ್ಮ ಕರ್ನಾಟಕದೊಳಗೆ ಬಿಡಿ, ನಮ್ಮನ್ನ ಹೆಂಗೋ ಬದುಕ್ತೀವಿ? ಎಲ್ಲ ನೀವೇ ಬದುಕಂತೀರಿ ಕಂಡ್ರೆ ನಾವೇಲಿ ಬದುಕೋದು? ಎಲ್ಲ ಹೇಳ್ತಿದ್ರಿ ಏ ಟ್ರೈಬಲ್ಗೆ ಆ ಫಂಡ್ ಯಾವ ಫಂಡ್ ಕೊಡ್ತಾ ಇದ್ದಾರೆ? ಎಲ್ಲ ಫಂಡು ನೀವೇ ಬರ್ದು ಬಾಯಿ ಹಾಕತ್ತಿದ್ದಾರೆ, ನಮ್ದೇನೂ ಇಲ್ಲ. 100 ರೇಷನ್ ಕೊಟ್ಬಿಟ್ರಿ, 3 ತಿಂಗಳು ಬಿಟ್ರಿ, 9 ತಿಂಗಳು ಇರುತ್ತೆ.

0: ತಾವು ಮೊದಲು ಮಾತಾಡ್ತಿದ್ರೆ ಈಗ ನಮ್ಗೆ ಮೊದಲು ರೇಷನ್ ಬರ್ತೈತೆ, ಇವಾಗ ರೇಷನ್ ಕೂಡ ನಿಲ್ಲಿಸಿಬಿಟ್ಟಿದ್ರೆ ಎಷ್ಟರಿಂದ ಈ ರೇಷನ್ ನಿಲ್ಲಿಸಿದ್ದಾರೆ?
1: ಇದು ಹೆಚ್ಚಿಗೆ ಮೂರು ತಿಂಗಳಾಯ್ತು. ಇಲ್ಲ ಈಗ ನಾವು ಕೂಲಿಗೆ ಹೋಗ್ಬೇಕಂದ್ರೆ ಯಾರು ಕರೆಯೋರಿಲ್ಲ, 100 ರೂಪಾಯಿ ಕೂಲಿ ಕೊಡ್ತಾರೆ ಹೆಂಗಸರಿಗೆ, ನಮ್ಮ ಗಂಡಸರಿಗೆ 600 ಕೊಡ್ತಾರೆ. ಅವ್ರದ್ದು ಅವರು ಈಗ ಮಳೆ ಬಿದ್ದು ಕೆಲಸ ಇದ್ದೈತೆ ನಮ್ಮನ್ನು ಕರೀತಾರೆ, ಅವ್ರಿಗೆ ಮಳೆ ಇಲ್ಲ ನಮ್ಮನ್ನ ಏನು ಕರೆಯೋ ಮಾಡೋದು, ನಮ್ಮ ಜೀವನ ಹೆಂಗೆ ನಡೆಸ್ಕೋಬೋದು?
0: ಅದೇ ಸರ್ಕಾರದಿಂದ ಕೊಡ್ತಿದೆ ಅಂತ ಕೆಲವು ರೇಷನ್ಗಳಿಂದನೇ ಕೆಲವೊಂದು ಕುಟುಂಬಗಳ ಜೀವನ
1: ಅತಂತ್ರ ಆಗೋಗಿದೆ ಸರ್.
0: ಇವಾಗ ನಿಲ್ಲಿಸ್ಬಿಟ್ಟು ತುಂಬ ಕಷ್ಟ
1: ಕಷ್ಟ ಕಷ್ಟ ಆಗಿದೆ, ಮಕ್ಕಳಿಗೆ ಕೆಲವು ಟೈಮ್ ಊಟಕ್ಕೆ ಹಾಕೋದೆ ಕಷ್ಟ ಆಗುತ್ತೆ. ಆ ಪರಿಸ್ಥಿತಿಗೆ ನಾವು ನಿಂತಿದ್ವಿ. ಫಸ್ಟು ನಮ್ಮ ಟ್ರೈಬಲನ್ನು ಅವ್ರ ಮೂಲಭೂತ ಸೌಕರ್ಯಗಳನ್ನ ಆಯಾ ಜನಕ್ಕೆ ತಲುಪಂಗೆ ಮಾಡಿ ಮೇಲಧಿಕಾರಿಗೆ ಕಳಿಸಿ ಆಡಿ ವಿಸಿಟ್ ಮಾಡಲಿ, ಅವ್ರು ನೋಡಲಿ ನಮ್ಮ ಪರಿಸ್ಥಿತಿಗಳು ನೋಡ್ಕೊಂಡು ಅವರು ನಿಮಗೆ ರೆಫರ್ ಮಾಡಲಿ, ಅವರು ನಿಮ್ಮ ಮಾಹಿತಿ ಕೊಡ್ರೆ ನಿಮ್ಮ ಕಡೆಯಿಂದ ಏನು ಕೊಡ್ಬೇಕು ಅದನ್ನು ಕೊಡಿ, ನಾವೇನಿನ್ನು ವಿಧಾನಸೌಧ ನಮ್ಮ ಮನೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಮನೆ ಬಾಗಿಲು ಮುಂದೆ ಎಲ್ಲ ಊರುಗಳ ಡ್ರೈನೇಜ್ಗಳು ಕ್ಲೀನ್ ಆಗಬೇಕು. ನಮ್ಮ ಪರಿಸ್ಥಿತಿ ಬಚ್ಚಿ ನೀರು ಕೂಡ ನೊಣೆಗಳು ಮನೆ ಒಳಗೆ ತುಂಬಿ ಕೊಳ್ತು ನಾರ್ತಾ ಇದೆ ಡ್ರೈನ್ಗಳು. ಗ್ರಾಮ ಪಂಚಾಯತಿಗೆ ಹೋಗಿ ಡ್ರೈನ್ ಕ್ಲೀನ್ ಮಾಡಿಸ್ಕೊಡಿ ಸ್ವಾಮಿ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ, ಇನ್ನು 6 ತಿಂಗಳು ಬೇಕು. 6 ತಿಂಗಳಲ್ಲಿ ನಾವು ಸಾಯಮ್ಮ, ನಿಮ್ಮನೆ ಮಾತ್ರ ಸ್ವಚ್ಛವಾಗಿರಬೇಕು, ನಾವು ಮಾತ್ರ ಸಾಯ್ತಾ ಇರಬೇಕು. ಕೇಳಿದ್ರೆ ಹೇಳ್ತಾರೆ ಏ ಅವ್ನು ಕುಡಿತಿದ್ದ, ಅವ್ನು ಹಂಗೆ ಮಾಡ್ತಿದ್ದ, ಇವ್ನು ಹಿಂಗೆ ಮಾಡಿ, ಇದು ಮಾತ್ರ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಇದರಿಂದಲೇ ನಮ್ಮ ಕೋಟೆ ತಾಲೂಕು ಸರೋವರ ತಾಲೂಕು 139 ಹಾಡಿಗಳ ಪರಿಸ್ಥಿತಿ ಇದೆ ಸ್ವಾಮಿ ನಮಗಾಗಿರೋದು. ಒಂದು ಇಲಾಖೆಯವರು ಪರಿಸ್ಥಿತಿ ಏನಿದೆ ಅಂತ ನೋಡೋಲ್ಲ. ಗ್ರಾಮ ಪಂಚಾಯತಿಯರಂತೂ ಪತ್ತೆನೇ ಇಲ್ಲ. ಪಿಡಿಒ ಕಂಪ್ಲೇಂಟ್, ನೀರು ಪೈಪ್ ಕಟ್ ಮಾಡಿ 15 ದಿನ ಆಯಿತು. 15 ದಿನದಿಂದ ಓಸಿ ಕಂಪ್ಲೇಂಟ್ ಮಾಡಲಿಲ್ಲ, ನಾವು ಹೋಗಿ ಈ ಕಳಿಸ್ತೀನಿ ನಾಳೆ ಕಳಿಸ್ತೀನಿ ಈ ಕಳಿಸ್ತೀನಿ ನಾಳೆ ಕಳಿಸ್ತೀನಿ. ನೀರು ಆನ್ ಮಾಡಿದ್ರೆ ಮಣ್ಣು ನೀರು ಟ್ಯಾಂಕ್ ಹೋಯ್ತು, ಟ್ಯಾಂಕು ನೀರು ಕೊಟ್ಕೊಂಡು ವಿವೇಕಾನಂದಕ್ಕೋ ಮನಿಕೋಬೇಕು. ಏನೋ ಆ ವಿವೇಕಾನಂದವ್ರು ಪುಣ್ಯಾತ್ಮರು ಇರಗಂಟೆ ಏನೋ ಟ್ರೀಟ್ಮೆಂಟ್ ಮಾಡಿ ಕಳಿಸ್ಕೊಡ್ತಾರೆ. ಅವರು ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಏನು? ಅವರು ಇಲ್ಲಾಂದ್ರೆ ನಮ್ಮ ಗತಿ ಏನು? ಸರ್ಕಾರದಿಂದ ನೀವು ಆಂಬುಲೆನ್ಸ್ ಬಿಡ್ರಿ, ಕರೆಕ್ಟ್ ಟೈಮ್ಗೆ ಆಂಬುಲೆನ್ಸ್ ಫೋನ್ ಮಾಡ್ರೆ ಆಂಬುಲೆನ್ಸ್ ಇಲ್ಲ. ವಿವೇಕಾನಂದಕ್ಕೆ ಮಾಡ್ಬೇಕು ನಾವು. ವಿವೇಕಾನಂದ್ರೆ ಎಷ್ಟೊಂದು ರಾತ್ರಿ ಆಗಲಿ, ರಾತ್ರಿ ಆಗಲು ಅಂದರೆ ಗಾಡಿಗಳು ಬರ್ತವೆ. ಹಾಡಿಗಳ ಪರಿಸ್ಥಿತಿ ಕಾಪಾಡೋರೇ ವಿವೇಕಾನಂದ. ಸರ್ಕಾರದ ವ್ಯಾನ್ ಬಿಟ್ಟು ಯಾತಿಗೆ ಹಾಕ್ಬಿಟ್ರಿ ನೀವು? ಈಗ ಒಬ್ಬ ಪ್ರೆಗ್ನೆಂಟು ಎಮರ್ಜೆನ್ಸಿ ಇರುತ್ತೆ, ಅವಳಿಗೆ ಕಾಲ್ ಮಾಡ್ಕಂದ್ರೆ ಇದು ಮಾದಾಪುರ ಅದ, ಕೋಟೆಲ್ ಅದ, ಬಡಲ್ಪುರ ಅದ, ನಂಜನಗೂಡು ಅದ, ಮೈಸೂರು ಅದ ಅಂತ ಹೇಳ್ತಿದ್ದಾರೆ. ಆ ಮೈಸೂರಿಂದ ಬರೋಗಂಟ ನಾವು ಬದುಕಾಕಿ ಹತ್ರವಾಗಿರೋರು ಕಾಲನೇ ಕಟ್ಟಬೇಕು ನಾವು. ದೂರದವ್ರ ಕಾಲು ಕಟ್ಟೋಕ್ಕಾಗಲ್ಲ ಸ್ವಾಮಿ, ನಾವು ಬಂದು ಹತ್ರದವ್ರ ಕಾಲು ಕಟ್ಟಿದಾಗಲಿ ನಮ್ಮ ಜೀವ ಉಳ್ಕೊಳ್ಳೋದು. ಹಂಗಾಗಿ ತಾವು ದಯಮಾಡಿ ಸರ್ಕಾರದಿಂದ ಬರೋಂಥ ಮೂಲದ ಸೌಕರ್ಯಗಳನ್ನ ಆದಿವಾಸಿ ಟ್ರೈಬಲ್ ಜನಕ್ಕೆ ಫಸ್ಟ್ ತಲುಪಿಸೋ ಕಾರ್ಯಕ್ರಮಗಳನ್ನ ಮಾಡಿ. ಈಗ ಹೈ ಲೆವೆಲ್ ಪೋಸ್ಟಲ್ಲಿ ಕೂತ್ಕೊಂಡವ್ರು, ಚೇಂಬರ್ ಮೇಲೆ ಕೂತ್ಕೊಂಡಿರೋರು ಇಲ್ಲಿಗೆ ಬರಲ್ಲ. ನಿಮಗೆ ಯಾವನು ಸುಳ್ಳು ಮಾಹಿತಿಗಳನ್ನ ರೆಫರ್ ಮಾಡ್ತಾರೆ ಬೆಂಗಳೂರು ಮೈಸೂರು, ಅವ್ರು ರೆಫರ್ ಮಾಡಿ ಆರಾಮಾಗಿ ಕೂತಿರ್ತಾರೆ. ಯಾವ ತಹಸೀಲ್ದಾರ್ ಆಗಿರಲಿ, ವಿಲಾಯತ್ಕಂಡ್ ಆಗಿರಲಿ, RI ಆಗಿರಲಿ, VDO ಆಗಿರಲಿ, ಯಾರು ಬರಲ್ಲ. ಮೇಲಧಿಕಾರಿಗಳು ಯಾರು ಬರಲ್ಲ. ಕೈ ಕೆಳ ಕೆಲಸ ಮಾಡಿದ್ರೆ ಅವ್ರ ಜೀವ ತೆಗಿತಾರೆ, ಅಜೆಂಡರ್ಗಳು ಇರ್ತಾರಲ್ಲ ಅವ್ರ ಜೀವ ತೆಗಿತಾರೆ. ಫಾರೆಸ್ಟ್ ಲ್ಯಾಂಡ್ ಒತ್ತುವರಿ ಏನಿರ ಜಾಗ ಯಾವ ಸರ್ವೆ ಮಾಡಿ ನೀವು ಜನರಿಗೆ ಮುಟ್ಟಿಸೋದಿರ್ತಾನೆ? ಯಾವುದು ಬಿಡಿಸಿದ್ರಿ? ಅದೇನು RTC ನೀಡೋದನ್ನ ಅರ್ಧ ಹಾಕ್ಬಿಡ್ತಿದ್ರಿ. ನಮ್ಮದು ಭೂಮಿ RTC ತಗೊಂಡ್ರು ಅವನು ಬೆಲೆ ಇರಲ್ಲ. ಅವನು 70-80 ವರ್ಷದಿಂದ ಮಾಡ್ಕೊಂಡು RTC ಮಾಡ್ಕೊಂಡು ಏ ಇಲ್ಲ ಬಿಡಿ ಕಂದಾಯನೇ ಕಟ್ಟಿ

0: ಕಂದಾಯಕ್ಕೂ ಆರ್ ಟಿ ಸಿಗೂ ಸಂಬಂಧ ಏನ? ವಿಎಗಳು ಬಂದು ಕರ್ನಾಟಕ ಕಂದಾಯ ಕಟ್ಸ್ಕೊ ಹೋಗಿ ಕಟ್ಟಲ್ಲ ಅಂತ ಕೇಳ್ತಾರೆ ಜನ. ನಿಮ್ಗೆ ವಾಟರ್ ಬಿಲ್ ಬೇಕು, ಏನೋ ಕರೆಂಟ್ ಬಿಲ್ ಬೇಕು, ಜನರಿಂದ ಬರೋಂಥ ಆದಾಯಗಳು ನಿಮ್ಗೆ ಕಟ್ ಅವನು ಒಂದು ತಿಂಗಳು ಎರಡು ತಿಂಗಳು ಕಟ್ಟಿನ ಡಿಸ್ ಅವ್ನ ಮನೆಗೆ ಬೆಳಕಿಲ್ಲ. ಇನ್ನೇನು ನೀವು ಫ್ರೀ ವಿದ್ಯುತ್ ಕೊಡೋದು?
1: ಅದೇ ಎಷ್ಟು ಮನೆಗಳಿಗೆ ಜಮೀನು ಸಿಕ್ಕಿದೆ ತಮ್ಮಡಿಯಲ್ಲಿ?
0: ಹಿಂದಿಲವರು ನಮ್ಮ ತಾತ ಮುತ್ತಾತಗಳು ಮಾಡಿದ್ರೆ ಮಾತ್ರ ಒಂದು ಎಂಟತ್ತು ಜನರಿಗೆ ಜಮೀನು ಬಿಡ್ರೆ ಸರ್, ಇನ್ನು 45 ಕುಟುಂಬಗಳು ಜಮೀನೇ ಇಲ್ಲ, ಎಲ್ಲ ಕೂಲಿ ಮಾಡ್ಕೊಂಡೆ ಜೀವನ ಮಾಡ್ತಾ ಇರೋದು. ಅವ್ರ ಮುಂದಿನ ಭವಿಷ್ಯ ಅವ್ರ ಮಕ್ಕಳಿಗೆ ಏನು ಮಾಡ್ಬೇಕಂತ ನಮಗೇ ಗೊತ್ತಿಲ್ಲ. ಮೊದಲು 5 ಕುಟುಂಬ ಇತ್ತು, ಈಗ 70 ಕುಟುಂಬ ಆಗಿದೆ. 70 ಕುಟುಂಬದವರು ನಾವು ಜೀವನ ಮಾಡ್ಬೇಕು ನಮ್ಗೆ ಇಲ್ಲಿಂದ
1: ಬರ್ತಾ ಬರ್ತಾ ಕುಟುಂಬಗಳ ಸಂಖ್ಯೆ
0: ಮಕ್ಕಳ ಸಂಖ್ಯೆ ಜಾಸ್ತಿ ಆಯ್ತಂಗೆ ಕುಟುಂಬ ಸಂಖ್ಯೆ ಜಾಸ್ತಿ ಆಯ್ತು. ಈಗ ಒಂದು ಮನೆಯಲ್ಲಿ ಅಣ್ಣ ತಮ್ಮ ಅಪ್ಪ ಅವ್ವ ಎಲ್ಲ ಇರೋರು ಒಂದೇ ಮನೆ, ಅಣ್ಣನ ಮದುವೆ ಆದರೂ ಅದೇ ಮನೆ, ತಮ್ಮನ ಮದುವೆ ಆದರೂ ಅದೇ ಮನೆ. ರೇಷನ್ ಕಾರ್ಡ್ ಒಂದು, ರೇಷನ್ ಕಾರ್ಡ್ ಇಲ್ಲ. ಈಗ ರೇಷನ್ ಕಾರ್ಡ್ನ ಮಾಡಬೇಕಾದ್ರೆ ಮನೆ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ರೇಷನ್ ಕಾರ್ಡ್ ಇದೆಯಾ, ನಿಮ್ಗೆ ವೋಟರ್ ಐ ಡಿ ಇದೆಯಾ ಕೇಳಬೇಕು.
1: ಎಷ್ಟು ಮನೆಗಳು ಸಿಕ್ಕಿಲ್ಲ ರೇಷನ್ ಕಾರ್ಡ್ಗಳು?
0: ಇಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು 20 ಮನೆಗಳಿಗೆ ರೇಷನ್ ಕಾರ್ಡ್ ಇದೆ. 20 ಮನೆಗಳಿಗೆ ರೇಷನ್
1: ಕಾರ್ಡ್? ತಮ್ಮೊಂದು ನೆಟ್ಕಲುಂಡಿಯಲ್ಲಿ ಒಟ್ಟು 67 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತೀವಿ.
0: ಹೌದು,
1: ಆದರೆ ಕೆಲವು ಒಂದು 45 ಕುಟುಂಬಗಳಿಗೆ ರೇಷನ್ ಕಾರ್ಡ್ ಸಿಕ್ಕಿದೆ, ಇನ್ನು 20-25 ಕುಟುಂಬಗಳಿಗೆ ಸಿಕ್ಕಿಲ್ಲ.
0: ಸಿಕ್ಕಿಲ್ಲ, ಸಿಕ್ಕಿಲ್ಲ. ಈಗ ಹಂಗಾಗಿ ಅವರು ಈಗ ಸೊಸೈಟಿಗೆ ಹೋಗಿ ಅಕ್ಕಿ ತಗೊಳಕ್ಕೂ ಅವ್ರಿಗಿಲ್ಲ. ಈಗ ಅದು ಮೊದಲು 10 ಕೆಜಿ ಕೊಡ್ತೀವಿ, ಈಗ 4 ಕೆಜಿಗೆ ಬಂದ ಇನ್ನು ಹೋಯ್ತಾ ಹೋಯ್ತು ಅದೂ ಇಲ್ಲ. ಚಿಲ್ಲರೆ ಕಾಸು ಕೈಗಿಡಿಸ್ಬಿಟ್ಟು ಹೋಗಪ್ಪ ಅಂತ, ಆ ಚಿಲ್ಲರೆ ಕಾಸು ಬಾಯಿ ಹಾಕೊಂಡು ಬರಬೇಕು ನಾವು. ಇವ್ರು ಏನು ಫ್ರೀ ಕೊಟ್ಟರು ಸ್ವಾಮಿ ಸರ್ಕಾರದವರು? ಎಲ್ಲ ದೊಡ್ಡದಾಗಿ ಟಿವಿಗಳಲ್ಲಿ ಮಾಧ್ಯಮದಲ್ಲಿ ಆ ಸ್ಟೇಜ್ ಮೇಲೆಲ್ಲ ಅರ್ಚಾಡ್ತಾರ, ನಾ 1,000 ಕೋಟಿ ಬಿಡುಗಡೆ ಮಾಡಿ. ಯಾರಿಗೆ 1,000 ಕೋಟಿ ಬಿಟ್ಟಿದ್ದಾರೆ? ಜನರು ಬಿಟ್ಟಿದ್ದಾರ? ನಿಮಗೆ ಬಿಟ್ಕೊಂಡಿದ್ದಾರೆ? ಯಾರಿಗೂ ತಲುಪ್ತಾ ಇಲ್ಲ. 129 ಅಡಿಗಳಲ್ಲಿ ಸ್ವಾಮಿ ನೇರವಾಗಿ ಯಾರಿಗೂ ನಮ್ಮ ಆದಿವಾಸಿಗಳ ನಿಜವಾದ ಜೀವನ ನಡೀತಾ ಇದೆ. ಎಲ್ಲ ಮಧ್ಯವರ್ತಿಗಳ ಜೀವನನೇ ಇದೆ. ಮಧ್ಯವರ್ತಿಗಳೇ ಇದಕ್ಕೆಲ್ಲ ಕಾರಣ. ಮಧ್ಯವರ್ತಿಗಳು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾರೋ ಬರೋದು, ನಾನು ಬೆಂಗಳೂರಿಂದ ಬಂದೀನಿ, ಹಾಂ ಫೋಟೋ ತಗಿ, ಹಾಂ ಏನು ಬೇಕು ನಿಮ್ಗೆ, ಹಾಂ ಇದು ಬೇಕು ಸ್ವಾಮಿ, ಆಯ್ತು ನಿಮ್ಗೆ ನಾಳೆ ನಾಳೆ ಇದು ಬಂದ್ಬಿಡುತ್ತೆ. ಯಾವುದು ಬರ, ಅದು 4 ವರ್ಷ ಆದರೂ ಬರಲ್ಲ. ಅವರೇನು ನಮ್ಗೆ ಹೋಗಿದ್ದು ಆಡಿಗ ನೋಡಿ ವಿಸಿಟ್ ಮಾಡೋದು, ಅಲ್ಲಿ ಫೋಟೋ ತಗೊಂಡು ಬಂದು ನೋಡಿ ಕಡೆ ನಮ್ಗೆ ಹೋಗಿಲ್ಲ ಅಂತ ಹೇಳ್ತಿದ್ರು. ಇಷ್ಟೇ ತೋರಿಸ್ಕೋಬೇಕು ಅವರಷ್ಟೇ. ಯಾವನು ಬಂದು ಒಬ್ಬ ವೆಟರ್ನರಿ ಡಾಕ್ಟರ್ ಆಗಲಿ, ವೆಟರ್ನರಿ ಏರ್ ಆಫೀಸರ್ ಆಗಲಿ, ಇನ್ನೊಂದು ಏನೋ ಡಾಕ್ಟ್ರ್ಗಳಾಗಲಿ, ಪಕ್ಕದಲ್ಲೇ ಮುಳ್ಳೂರಿದೆ, 6 ತಿಂಗಳು 3 ತಿಂಗಳು ಒಂದು ಸ್ವಲ್ಪ ಬಂದು ಸ್ಕೂಲಲ್ಲಿ ವಿಸಿಟ್ ಮಾಡ್ಬಿಡ್ತಾರೆ. ಜನರ ಬಗ್ಗೆ ಮಕ್ಕಳು ನೋಡ್ಕೊಳ್ಳೋದು, ಫೋಟೋ ತಗೊಳ್ಳೋದು, ರೈಟ್. ಕರೆಕ್ಟ್ ಟೈಮ್ ಡಾಕ್ಟ್ರ್ಗಳಿಲ್ಲ. ನಮ್ಮ ಸಾರ್ವಜನಿಕ ವಿವೇಕಾನಂದ ಹಾಸ್ಪಿಟಲ್ ಒಂದಿಲ್ಲ, ಈ ನಮ್ಮ ತಾಲೂಕಿನ ಜನಗಳಿಗೆ ಜೀವನ ಇಲ್ಲ. ಯಾವ ಗೌರ್ಮೆಂಟ್ ಅಧಿಕಾರಿಗಳು ಬಂದು ನಮ್ಮನ್ನು ಆಡಿಯವ್ರನ್ನ ನೋಡೋದಾಗಲಿ ಮಾಡೋದಾಗಲಿ ಅವ್ರ ಕಷ್ಟ ಸುಖಗಳನ್ನ ವಿಚಾರಿಸೋದಿಲ್ಲ, ಯಾರು ಇಲ್ಲ.
1: ತಾವೇತಿದ್ರೆ ಒಟ್ಟಾರಿಯಾಗಿ ನಮ್ಮ ಆದಿವಾಸಿಗಳಿಗೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರೆ ನಾವು ಕೂಡ ಎಲ್ಲರಂತೆ ಮುಂದುವರಿಬೋದು ಅಂತ ಹೇಳ್ತಾ
0: ಇದ್ದೀವಿ.
1: ಬಹಳ ಸಂತೋಷ ಸಿದ್ದರಾಜರು ಅವರೇ, ಇಷ್ಟೊತ್ತು ತಮ್ಮ ಒಂದು ನೆಟ್ಗಳ ಒಂದು ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತೀರಾ. ಧನ್ಯವಾದಗಳು.
2: ನಮಸ್ಕಾರ
1: ಕುಮಾರ್ ಅವರೇ, ನೀವು ಕೂಡ ಈ ಒಂದು ನೆಟ್ಕದುಂಡಿ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ?
3: ನಾವು ಹೆಚ್ಚು ಕಡಿಮೆ ಅಂದ್ರೆ ನಮ್ಗೆ ಈಗ 40-41 ವರ್ಷ ಆಗಿದೆ ನಮ್ಗೆ. ಹಾಗಾಗಿ ನಮ್ಮ ಅಣ್ಣವ್ರು ಹೇಳ್ದಲ್ಲ, ಸಿದ್ದರಾಜಣ್ಣವ್ರು ಹೇಳ್ದಲ್ಲ, ಎಲ್ಲ ಸಮಸ್ಯೆಗಳು ನಮಗಿದೆ. ತೊಂದರೆಗಳು, ಒಳಚರಂಡಿ ಆಗ್ಬೋದು, ಮತ್ತು ಮೀಸಲಾತಿ, ನಮ್ಗೆ ಒಳ ಮೀಸಲಾತಿ ಯಾವುದು ಬರುತ್ತೆ ಅದೆಲ್ಲ ಇದೇ ಸಮಸ್ಯೆಗಳು ನಮಗೆ. ಮತ್ತು ನಮ್ಗೆ ಸರ್ಕಾರದಿಂದ ಯಾವುದಾದ್ರೂ ಸವಲತ್ತುಗಳಿಲ್ಲ. ಒಂದು ಯುವಕರಿಗೆ ಆಗಲಿ, ಇವನಿದ್ದು ಯಾವುದೇ ಆದರೂ ಒಂದು ಟ್ರೈನಿಂಗ್ ವ್ಯವಸ್ಥೆ ಆಗುತ್ತೆ, ಒಂದು ಎಲೆಕ್ಟ್ರಾನಿಕ್ ಟ್ರೈನಿಂಗ್ ಆಗಲಿ, ಯಾವುದೇ ತರಬೇತಿ ಕೊಟ್ಟರೆ ಯುವಕರಿಗೆಲ್ಲ ಒಂದು ಒಳ್ಳೆಯ ಅನುಕೂಲ ಆಗುತ್ತಾ, ಯುವತಿಯವ್ರಿಗೆ ಅಷ್ಟೇ, ಮತ್ತು ಒಳಗೆ ಟ್ರೈನಿಂಗ್ ಆಗಲಿ ಅವಾಗೆಲ್ಲ ಕೊಟ್ಟರೆ ಅವಾಗ ಮುಂದಿನ ಅವಳಿಗೆ ಜೀವನಕ್ಕೆ ಒಂದು ಉಪಯೋಗ ಭವಿಷ್ಯ ಮುಂದಿನ ಉಪಯೋಗಕ್ಕೆ ಆಗುತ್ತೆ. ಅದೆಲ್ಲ ಅದೆಲ್ಲ ಸ್ವಲ್ಪ ಬೇಕಾಗುತ್ತೆ ಅವೆಲ್ಲ. ಆಮೇಲೆ ಬಸ್ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಹೋಗೋದಕ್ಕೆ, ಅದೆಲ್ಲ ಸಮಸ್ಯೆಗಳು. ಮತ್ತು ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಹೇಳಿದ್ರಲ್ಲ, ಪೂರ್ತಿ ಅದೇ ಥರ ನಮಗೆ ಸಮಸ್ಯೆ. ನಮ್ಮ ಹಾಡಿಗಳೆಲ್ಲ ಅದೇ ಸಮಸ್ಯೆ, ಪ್ರತಿಯೊಂದು ಹಾಡಿಗಳು ಅದೇ ಸಮಸ್ಯೆ ನಮಗೆ. ಹಾಗಾಗಿ ತಾವು ದಯಮಾಡಿ ನಮ್ಮ ವಿವೇಕಾನಂದ ಜನಧ್ವನಿಯಿಂದ ಎಲ್ಲ ಸಲಹೆಯನ್ನು ಮಾಡಿ ನಮಗೆ ಒಳ್ಳೆ ರೀತಿಯಲ್ಲಿ ತಲುಪಿಸ್ಕೊಡ್ಬೇಕು. ಅದು
1: ಯಾವ ಜನಾಂಗದವರು ವಾಸ ಮಾಡ್ಕೊಡೋಗ್ತಿದ್ರ ತಮ್ಮ ಒಂದು ನೆಟ್ಕೊಂಡು ಅಡಿಯಲ್ಲಿ?
3: ನಾವು ಜನಕುರುವ ಜನಾಂಗದಿದೆ. ನಾವು
1: ಜನಕುರು ಕೂಡ ಜನಕುರುವರೇ ವಾಸ ಮಾಡ್ಕೊಂಡು
3: ಎಲ್ಲ ಕೂಡ ಜನಕುರುವ ಜನಾಂಗದಿದೆ. ನಾವು ನಮಗೆ ಗೊತ್ತಿಲ್ಲ, ಇದು ನಮ್ಮ ತಾತನ ಕಾಲದಿಂದ ನಾವು ಇಲ್ಲೆಲ್ಲ ವಾಸ ಮಾಡಿದ್ದಾರೆ. ಎಲ್ಲ ವಾಸ ಮಾಡಿ ಅಂದರೆ ಇಷ್ಟು ವರ್ಷ ನಮಗೆ, ನಾವು 40 ವರ್ಷದಿಂದ ನಮಗೆ ಗೊತ್ತಿರೋ ವಿಷಯ ಎಷ್ಟು ಗೊತ್ತಿರೋದು ನಮಗೆ. ಹಿಂದೆಯಿಂದ ಅವೆಲ್ಲ ಪುರಾತನ ಕಾಲದಿಂದ ಇಲ್ಲೇ ವಾಸ ಮಾಡಿದ್ದೆ ಅವರು, ವಾಸ ಮಾಡಿ ಇದೆಲ್ಲ ಈ ಥರ ಮಾಡಿದ್ದಾರೆ.
1: ಅವರು 40-45 ವರ್ಷಗಳಿಂದ ಜೀವನ
3: ಮಾಡ್ತೇವೆ ನಾವು 40-45 ವರ್ಷದಿಂದ.
1: ನಮ್ಮ ಒಂದು ಆಡಿದೆಯ ಎಲ್ಲ ಮನೆಗಳು ಕೂಡ ಏನಾದರೂ ಟಾಯ್ಲೆಟ್ ರೂಮ್ಗಳು ಸಿಕ್ಕಿದೆ? ಎಷ್ಟು ಮನೆಗಳು ಸಿಕ್ಕಿದೆ, ಎಷ್ಟು ಮನೆಗಳು ಸಿಕ್ಕಿಲ್ಲ?
3: ಇಲ್ಲಿ ಸಾಮಾನ್ಯವಾಗಿ ಟಾಯ್ಲೆಟ್ಗಳಂದ್ರೆ ಒಂದು 15-20 ಮನೆ ಟಾಯ್ಲೆಟ್ ಇದೆ. ಇನ್ನು ಮಿಕ್ಕಿದ ಕುಟುಂಬ ಟಾಯ್ಲೆಟ್ಗಳಿಲ್ಲ, ಭಾರಿ ತೊಂದರೆ ಆಗುತ್ತೆ. ಶೌಚಾಲಯ ಅದು ಮುಖ್ಯವಾಗಿ ಆಗಲೇಬೇಕು, ಶೌಚಾಲಯ ಬೇಕೇ ಬೇಕು. ಅರ್ಜಿ ಕೊಟ್ಟು ಪಂಚಾಯತ್ನಲ್ಲಿ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಪಂಚಾಯತ್. ನಾವು ಅರ್ಜಿ ಕೊಟ್ಟದಕ್ಕೆ ಪುನಃ ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಪಿಡಿಒ ಬಂದು ನೋಡ್ತಾರೆ, ಪುನಃ ಅದೇನು ಸ್ಪಂದಿಸಲ್ಲ. ಪುನಃ ಯಾರು ಹೋಗ್ತೀವಿ, ಒಂದು 8-10 ಸೀಟ್ ಐತೆ, ಅಲ್ಲಿ ಹೋಗಿ ಅರ್ಜಿ ಎಲ್ಲ ಕೊಟ್ಟು ಗಲಾಟೆ ಎಲ್ಲ ಮಾಡಿದ್ದೀವಿ. ಮೇಲೆ ನಾವು ನಮ್ಮ ಆಡಿನೆಲ್ಲ ಹೋಗಿ ವೆಹಿಕಲ್ ಎಲ್ಲ ಮಾಡ್ಕೊಂಡೋಗಿದ್ದೆ ಅವಾಗ ಪಂಚಾಯತಿಗೆ ಹೋಗಿ ಗಲಾಟೆ ಎಲ್ಲ ಮಾಡಿ ನಾವು, ಆದರೂ ಕೂಡ ಬಂದು ರೆಸ್ಪಾನ್ಸ್ ಕೊಟ್ಟು ಸ್ಪನ್ಸ್ ಅಲ್ಲ, ಏನೋ ಮಾಡ್ಕೊಡ್ತೀನಿ ಅಂತ ಹೇಳ್ತಷ್ಟೇ ಭರವಸೆ ಹೇಳ್ತಾರೆ.

0: ಅವು ಕೆಲಸಗಳು ಕೂಡ ಆಗ್ತಾ ಇಲ್ಲ ಅಲ್ಲಿ.
1: ಅಂದ್ರೆ ನೀವು ತಮ್ಮ ಹಾಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯ ಸಮಸ್ಯೆಗಳನ್ನ ಗ್ರಾಮ ಪಂಚಾಯತ್ ಮುಂದೆ ಹೋಗಿ ಹೇಳ್ಕೊತೀರ, ಆದ್ರೆ ಅವ್ರು ನಿಮ್ ಕಷ್ಟಗಳಲ್ಲಿ ಸ್ಪಂದಿಸ್ತಾ ಇಲ್ಲ.
0: ಯಾವ್ದು ಮಾಡ್ತೀಯಲ್ಲ ಕೆಲಸಗಳನ್ನ ನಮ್ಗೆ ಶೌಚಾಲಯ ಅಂತಲ್ಲ, ಒಂದ್ ಯಾವ್ದಾರ ಒಂದು ನಮ್ಗೆ ಏನಾದ್ರು ಸವಲತ್ತು ಕೊಡಬೇಕು ಅಂದಾಗ, ಒಂದ್ ಯಾವ್ದಾರ ಒಂದು ಡಾಕ್ಯುಮೆಂಟ್ ಯಾವ್ದಾರ ಒಂದು ಅಲ್ಲಿಂದ ಒಂದು ಸೀಲ್ ಸೈನ್ ಹಾಕ್ಸ್ಬೇಕು ಅಂದ್ರ ಅವ್ರು ಇಲ್ಲ, ಅಧಿಕಾರಿಗಳು ಬಂದಿಲ್ಲ, ಅವ್ದು ಯಾವ್ದೇ ಟೈಮಿಗೆ ಬರ್ತಾರೆ, ನಾವು ಹೋಗಿ ಕಾಯೋದು ಅಲ್ಲಿ, ಇವತ್ತು ಹೋಗಿ ಕಾಯೋದು ನಾಳೆಗೂ ಇಲ್ಲ. ಈಗ ನೆನ್ನೆ ಒಂದು ಯಾವ್ದೋ ಒಂದು ಸೀಲ ಒಂದು ಸೈನ್ ಹಾಕ್ಸ್ಬೇಕು, ಇವತ್ತು ನೆನ್ನೆ ಹೋಗಿದೆ, ನೆನ್ನೆ ಮೀಟಿಂಗ್ ಹೋಗಿ ಏನೈತೆ ಅನ್ನೋದು. ಪುನಃ ಅವ್ರು ಬಂದ್ರೆ ನಾವು ಕಾಯ್ ಸಂಜೆ ಗಂಟೆ ಕಾಯೋದು, ವಾಪಸ್ ಬರೋದು, ಫೋನ್ ಮಾಡಿದ್ರೆ ಫೋನೇ ತೆಗಿಲ್ಲ. ಪಂಚಾಯತ್ ಭಾರಿ ಸಮಸ್ಯೆಗಳು, ಅದೇ ಸಮಸ್ಯೆ ನಮಗೆ.
1: ಹಾಗೆ ತಮ್ಮೊಂದು ಹಾಡಿಯಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಆಗಿದೆ,
0: ಅದು ನೀರದೇನು ಸಮಸ್ಯೆ ಇಲ್ಲ. ನೀರು ಏನಾದ್ರು ಪೈಪ್ ಏನಾದ್ರು ಹೊಡೆದೋಯ್ತು ಅಂದಾಗ ನಮಗೆ ಒಂದು ವಾರಗಟ್ಟಲೆ ಅವ್ರನ್ನ ಫೋನ್ ಮಾಡಿ ಕರೆದ್ರು ಕೂಡ ಮಾಡಿಕೊಡಲ್ಲ ನಮ್ಗೆ. ಒಂದು ಯಾವುದೇ ರೀತಿ ಬಂದು ನಮ್ಗೆ ನೀವೇ ನೇರವಾಗಿ ಬಂದು ನೋಡಿಬೇಕಾದ್ರೆ ನಮ್ಗೆ ನೀರು ಕುಡಿಯೋಕೆ ನೀರು ಸಮಸ್ಯೆ ಆಗಿದೆ, ನಮ್ಗೆ ತೊಂದರೆ ಆಗ್ತದೆ. ನಮ್ಗೆ ಆ ನೀರು ಬೇರೆ ನೀರು ಕುಡಿಯೋಕ್ಕಾಗಲ್ಲ, ಒಳ ನೀರು ಕುಡಿಯೋಕೆ ಹೋದ್ರೆ ಎಲ್ಲ ಕೆಮ್ಮು ಜ್ವರ ನೆಗಡಿ ಎಲ್ಲ ಬರುತ್ತೆ ಅಂತ ಎಲ್ಲ ಯಾರ್ದು ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಕೂಡ ಅವರು ಬಂದು ನೋಡೋಕ್ಕಿಲ್ಲ. ಆಗ ನಾವು ಏನು ಬಲವಂತ ಮಾಡಿ ಬೇರೆ ಯಾರೋ ಕರೀತಿ, ಆಗ ಪೀಜಿಗೆಲ್ಲ ಕೊಟ್ಟು ರೆಡಿ ಮಾಡಿಸೋದು. ಈಗ 15-20 ಮಾತಿದ್ರು ಇಷ್ಟೆಲ್ಲ ಸಮಸ್ಯೆಗಳಾಗ್ತದೆ.
1: ಹಾಗೆಯೇ ಬೀದಿ ದೀಪಗಳ ಸೌಲಭ್ಯ, ಹಾಗೆ ಮನೆಗಳಿಗೆ ವಿದ್ಯುತ್ ಎಲ್ಲ ಸಿಗ್ತಾ ಇದೆಯಾ? ಈಗ
0: ಬೀದಿ ದೀಪ ಸಿಗ್ತಾರೆ, ಆಗ್ತಾರ, ವರ್ಷಕ್ಕೊಂದ್ಸಲ ಆಗ್ತಾರ. ಯಾವ್ದು ಹಬ್ಬ ಬರುತ್ತೆ, ಮಾರಿ ಹಬ್ಬ ಅಂತ ಬರುತ್ತೆ ನಮ್ಮಲ್ಲಿ ಹಾಡಿಲ್ಲಿ, ಆ ಮಾರಿ ಹಬ್ಬದಲ್ಲಿ ಅದು ಉಗಾದಿ ಟೈಮ್ಗೆ ಬರೋದು. ಆ ಉಗಾದಿ ಟೈಮ್ಗೆ ಹಾಕಾದ್ರೆ ನೆಕ್ಸ್ಟ್ ಉಗಾದಿ ಹೊತ್ತಿರ್ಗಂಟ ಪಂಚಾಯತಿಂದ ಬಲ್ಬ್ ನೇ ಕೊಡಲ್ಲ ನಮಗೆ. ಬಲ್ಬ್ ನಮ್ಮಲ್ಲಿ ಮೆಂಬರೇ ಇಲ್ವಲ್ಲ, ಮೆಂಬರ್ ಇದ್ರೆ ಏನೋ ನಮ್ಮಲ್ಲಿ ಕೇಳ್ಬೋದು. ನಮ್ಮ ಮಾಡಿದ ಮೆಂಬರ್ಗಳಿಲ್ಲ, ನಮ್ಮ ವಾರ್ಡ್ಗು ಅಲ್ಸೂರ್ಗೂ ಸೇರಿಸ್ಬಿಟ್ರೆ ನಮ್ದು, ನಮ್ಮ ಎರಡನೇ ವಾರ್ಡ್ಗೆ ಸೇರಿಸ್ಬಿಟ್ರೆ. ಹಂಗಾಗಿ ನಾವು ಮೆಂಬರ್ನ ಅವ್ರನ್ನೋಗಿ ಹೋಗಿರ್ಬೇಕು ಪ್ರತಿಯೊಂದು ಕೆಲಸಗಳನ್ನ, ಯಾವುದೇ ಇದ್ರು ಒಳಚರಂಡಿ ಕ್ಲೀನ್ ಮಾಡ್ಸೋಕ್ಕಾಗಲಿ, ಅದು ಚರಂಡಿ ಕ್ಲೀನ್ ಮಾಡೋಕ್ಕಾಗಲಿ, ರಸ್ತೆ ಕ್ಲೀನ್ ಮಾಡೋಕ್ಕಾಗಲಿ, ಊರೊಳಗಡೆ ಆಡಿಯ ಒಳಗಡೆ ಅದೆಲ್ಲ ಸಮಸ್ಯೆ ಅವ್ರನ್ನೇ ಕೇಳಬೇಕು ನಾವು.

ನೀವು ಮಾಡಿದ್ದು, ಇದು ಇಲ್ಲಿ ನೀವು ಮಾಡಿಂದ ಮುಳ್ಳೂರು ಸೇರೋದು ಇದು. ಹಂಗೆ ನಾ ಸರ್, ನಮ್ಗೆ ಇವಾಗ ಅವಶ್ಯಕತೆ ನಮ್ಗೆ ಇದಿಲ್ಲ. ನಮಗೆ ನಮ್ಗೆ ಏನಾದರೂ ಒಂದು ಆಂಬುಲೆನ್ಸ್ ಬರೋಕ್ಕಾಗಲಿ, ಇನ್ನೊಂದು ಓಡಾಡೋಕ್ಕಾಗಲಿ ಭಾರಿ ತೊಂದರೆ. ನೈಟೆಲ್ಲ ಆಂಬುಲೆನ್ಸ್ ಬರಬೇಕು ಅಂದ್ರೆ ನೀವು 108 ಆಂಬುಲೆನ್ಸ್ ಬರ್ತು ಅಂದ್ರೆ ಒಂದ್ಸರಿ ಬಂದು ಊದ್ಕೊಂಬಿಟ್ಟು ಮಧ್ಯದಲ್ಲಿ ಸಮಸ್ಯೆ ಆಗ್ಬಿಟ್ಟು ನಾವೇ ಹೋಗಿ ತಿಳ್ಕೊಂಡು ಎಲ್ಲ ಯುವಕರೆಲ್ಲ ಹೋಗಿ ತಿಳ್ಕೊಂಡು ಗಾಡಿ ಕರ್ಕೊಂಬಂದಿವಿ. ಒಂದು ಗರ್ಭಿಣಿ ಪ್ರೆಗ್ನೆಂಟ್ ಕರ್ಕೊಂಡು ಹೋಗುತ್ತೆ, ಒಂದು ವರ್ಷದ ಮಾತು ಇದು ಮಳೆಗಾಲದ ಟೈಮಲ್ಲಿ. ಹಂಗಾಗಿ ಫುಲ್ ತೊಂದರೆ ಆಗ್ಬಿಟ್ಟು, ಆಗ ಈ ರೋಡ್ ರಸ್ತೆ ಮಾಡಿಕೊಡಿ ನಮಗೆ, ಈ ರಸ್ತೆ ಬೇಡ ಅಂತ ಕೇಳಿದ್ರು. ಎಸ್ಟಿಮೇಟ್ ಪ್ಲಾನಲ್ಲಿ ಇದೇ ಆಗಿರೋದಪ್ಪ, ಇದು ಮಾಡಕ್ಕೆ ಬರಲ್ಲ ಅಂತಂದ್ರು. ನಮ್ಗೆ ಈ ರಸ್ತೆ ಫುಲ್ ತೊಂದರೆ ಆಯ್ತು, ಇದೇ ರಸ್ತೆ ನಮ್ಗೆ ಓಡಾಡೋಕೆ ರಸ್ತೆ ಇಲ್ಲ, ನಮ್ಮ ಆಂಬುಲೆನ್ಸ್ ಬರೋಕ್ಕಾಗಲಿ ಈ ಮಣ್ಣು ರಸ್ತೆನೇ. ಅದನ್ನು ಮಳೆ ಆಯಿತು ಅಂದರೆ ಈಗ ಮಳೆಗಾಲದಲ್ಲಿ ಓಡಾಡೋಕ್ಕೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಸರ್.

0: ಐನು ಮಧುಸಿದ್ರಜವ್ರು ಮಾತಾಡ್ತಿದ್ರು, ನಮ್ಮ ಆಡಿಗೆ 70-80 ವರ್ಷಗಳಾಗಿದ್ರು ಕೂಡ ಯಾವ್ದು ರೀತಿಯ ಒಂದು ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಅಂತ. ಅದಕ್ಕೆ ಮೂಲ ಕಾರಣ ರಸ್ತೆಗಳ ದುರಸ್ತಿ ತುಂಬಾ ಇದೆ ಅಂತ. ಹಾಗೆ ನಿಮ್ಮ ಮಕ್ಕಳು ಬೇರೆ ಊರುಗಳಿಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಕೂಡ ಬಸ್ನ ಒಂದು ವ್ಯವಸ್ಥೆ ತುಂಬಾ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು. ತಮ್ಮ ಆಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಎಲ್ಲಿಗೆ ಹೋಗ್ತಿದ್ದಾರೆ, ಮಾಡಿದ ಎಷ್ಟು ತರದವರೆಗೆ ಶಾಲೆ ಇದೆ?
1: ಮಾಡಲಿ 1-5 ಇದ್ರಿಗೆ ನಮ್ಮ ಆಡಿಲಿದೆ ಸರ್. 5ನೇ ತರಗತಿ ಕಳೆದ್ಮೇಲೆ 6, 7, 8 ಹಲಸೂರ್ಗೆ ಹೋಗ್ಬೇಕು. 6-8 ಹಲಸೂರು. ಇನ್ನು 9-10 ಮುಳ್ಳೂರು. ಪಿ ಯು ಸಿ ಎಲ್ಲ ಬರ್ಬೇಕಾದ್ರೆ ಸರಗೂರು ಬರಬೇಕು. ನಮ್ಮ ಸರಗೂರು ಬರ್ಬೇಕಾದ್ರೆ ರಸ್ತೆನೇ ಸರಿ ಇಲ್ಲ, ನಮಗೆ ಬಸ್ ಇಲ್ಲ. ಇಲ್ಲಿ ಯಾರೋ ಒಂದು ನಿನ್ನ ಒಬ್ಬರೇ ಬರ್ತಪ್ಪ ಒಂದು ಬೈಕ್ಗಳಿದೆ, ನಾವು ಬೈಕಲ್ಲಿ ಎಲ್ಲರೂ ಎಲ್ಲ ಮಕ್ಕಳನ್ನ ಕರ್ಕೊಂಡೋಗಾಕಲ್ಲ. ನಾವು ಏನೇ ಹೋಗ್ತಿರ್ಬೇಕಾದ್ರೆ ಕರ್ಕೊಂಡ್ಬೋದು, ಎಮರ್ಜೆನ್ಸಿ ಹೋಗಿ ಒಂದಿನ ಎಂಬರ್ಜೆನ್ಸಿ ಕರ್ಕೊಂಡೋಗಿ ಬಿಡ್ಬೋದು. ಈ ಮಕ್ಕಳು ಓಡಾಡಕ್ಕೆ ಮುಂದೆ ರಸ್ತೆ ಆಗಲ್ಲ, ಒಂದು ನಡ್ಕೊಂಡು ಹೋಗೋಕೆ ಕೂಡ ಆಗಲ್ಲ. ಇಲ್ಲಿ ಈ ಮಳೆಯಲ್ಲಿ ನಡ್ಕೊಂಡು ಹೋಗೋಕೆ ಅಷ್ಟು ಸಮಸ್ಯೆ ಆಗ್ತಿದೆ. ನಾವು ಎಷ್ಟೋ ವರ್ಷ, ನಮ್ಗೆ 20-25 ವರ್ಷದಿಂದ ನಾವು ಎಷ್ಟೋ, ನಮಗೆ ಗೊತ್ತೇ, ನಮಗೆ ಬುದ್ಧಿ ಬಂದಾಗ ನಾವು ಎಲ್ಲರೂ ಕೂಡ ಹೋಗ್ತೀವಿ. ಎಂ ಎಲ್ ಎರು MP ಜೊತೆಗೆಲ್ಲ ಬಂದಾಗ ಹೇಳ್ತೀವಿ ಅದನ್ನು, ಈ ಗಮನಕ್ಕೆ ತರ್ತೀವಿ, ಆಯ್ತಾ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊ ಅಷ್ಟೇ. ಇನ್ನೇನು ಅಷ್ಟೇ ಭರವಸೆ ಕೊಟ್ಟರೆ ಹೊರತು ಕೆಲಸ ಎಂತ ಒಂದು ಕೆಲಸ ಮಾಡಿಕೊಟ್ಟಿಲ್ಲ ನಮಗೆ. ಹಾಗಾಗಿ ಈ ರಸ್ತೆ ಫಸ್ಟು ನಮಗೆ ಸ್ಕೂಲ್ ಮಕ್ಕಳಿಗೆ ಹೋಗೋಕೆ ಮುಂದೆ ಯಾವುದೇ ಇದ್ರತ್ತೆ ವೆಹಿಕಲ್ ಬರೋದಕ್ಕೆ ಆಂಬುಲೆನ್ಸ್ ಬರೋದಕ್ಕೆ ಈ ರಸ್ತೆ ಒಂದು ಮಾಡಿದ ಪುರ್ಕಟ್ಟೆ ಬರೋದ್ರೆ ರಸ್ತೆ ಫಸ್ಟು ಆಗ್ಬೇಕು ಸರ್. ಅದು ಎಲ್ಲ ರಸ್ತೆ ಆದರೆ ಬಸ್ ಬರುತ್ತೆ, ಈ ರಸ್ತೆನೇ ಸರಿ ಇಲ್ಲ ಅಂದ್ರೆ ಬಸ್ ಎಲ್ಲಿ ಬರುತ್ತೆ ಸರ್? ಅದು ಬಸ್ ಬರೋಕೆ ಹೋಗಲ್ಲ. ಯಾರು ಬಂದು ನೋಡಿದ್ರು ರಸ್ತೆನೇ ಸರಿ ಇಲ್ಲ ಬಸ್ ಎಲ್ಲಿ ಹೋಗುತ್ತೆ ಅಂತಾರೆ. ಈ ರಸ್ತೆ ಸರಿ ಆದ್ರೆ ಬಸ್ಸೇ ಆಗಲಿ, ಯಾವುದೇ ಯಾರೇ ಬಂದು ನೋಡಿದ್ರು ಬಲ್ಸಲು ಆಗ ವ್ಯವಸ್ಥೆ ಆಗುತ್ತೆ.
0: ತಮ್ಮೊಂದು ಆಡಿಯಲ್ಲಿ ಮಕ್ಕಳಿಗೆ ತಂದೆ ತಾಯಿಗಳು ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಹೇಗೆ
1: ಉತ್ತಮ ಶಿಕ್ಷಣ ಕೊಡ್ತಾರೆ ಸರ್? ಎಲ್ಲ PUC ತಂದ್ಕೊಂಡು ಹೋಗ್ತಾವೆ ಮಕ್ಕಳು. PUC ಹೋಗ್ತಾ ಇದ್ದಂಗೆ ಇಲ್ಲ ಅಪ್ ಡೌನ್ ಮಾಡಕ್ಕೆ ಸಮಸ್ಯೆ ಆಗುತ್ತೆ. ಅಲ್ಲಿ ಕೆಲವು ಆ ಮಕ್ಕಳು ಹಾಸ್ಟೆಲ್ ಹೋಗ್ತಿದ್ರು, ಹಾಸ್ಟೆಲ್ ಸ್ವಲ್ಪ ದಿನ ಓದ್ತಿದ್ ಬಿಟ್ಬಿಟ್ಬಿಟ್ಬಿಟ್ರ. ನಮ್ಮ ಆಡಿ ಸ್ವಲ್ಪ ಹಣಕಾಸು ಸ್ವಲ್ಪ ಕೊರತೆ ಇರುತ್ತಲ್ಲ, ಸ್ವಲ್ಪ ಸಮಸ್ಯೆ ಇರುತ್ತೆ ನಮಗೆ. ಹಂಗಾಗಿ ಸ್ವಲ್ಪ ಮಕ್ಳು ಏನ್ ಮಾಡ್ತಾವ, ಇಲ್ಲಿ ನಾವು ಏನಾದ್ರು ಯಾವ್ದೋ ಒಂದು ಯಾವ್ದಾರ ಓಡಾಡಿಕೆ ಆಗಲಿ ಸ್ವಲ್ಪ ಅನುಕೂಲ ಆಗುದು, ಬಟ್ಟ ಫೀಸ್ ಆಗ ಇನ್ನೊಂದಲ್ಲಿ ಪುಸ್ತಕ ಆಗಲಿ ಅವಕ್ಕೆ ಯಾವ ನಾವು ಬಟ್ಟ ಎಲ್ಲ ಕೊಡ್ಸಕ್ಕೆ ಸ್ವಲ್ಪ ಸಮಸ್ಯೆ ಆದಾಗ ಏನ್ ಮಾಡ್ತೇವೆ, ಮಕ್ಕಳನ್ನು ಬಿಟ್ಟು ಬಂದ್ಬಿಡೋದು. ಆಗ ನಾವು ಏನು ಮಾಡೋಕ್ಕಾಗಲ್ಲ ಮಕ್ಕಳನ್ನ.
0: ಕೆಲವೊಂದು ಆರ್ಥಿಕ ಸಮಸ್ಯೆಯಿಂದ ಮಕ್ಕಳನ್ನು ಓದಿಸಕ್ಕೆ ತುಂಬಾ
1: ಕಷ್ಟ ಆಗುತ್ತೆ ಸರ್, ಕಷ್ಟ ಆಗುತ್ತೆ. ಅದರಿಂದ ಏನ್ ಮಾಡಿ ಮಕ್ಕಳು ಏನ್ ಮಾಡ್ತಾವೆ, ಬಂದು ಅವ್ರು ಮಕ್ಕಳು ಬಂದು ಕೂಲಿ ಮಾಡ್ತಾವ. ಅಲ್ಲ ಹಲಸೂರು ಆಗ್ಬೋದು, ಮುಳ್ಳೂರು ಆಗ್ಬೋದು, ಕೊಡಗು, ಕೇರಳಕ್ಕೆಲ್ಲ ಹೋಗ್ತಾವ ಮಕ್ಕಳು. ಅಲ್ಲಿ ಮೆಣಸು ಕಾಫಿ ಎಲ್ಲ ಮಾಡ್ಕೊಂಡು ಬರ್ತಾರೆ. ಹಂಗಾಗಿ ಬೇರೆ ಕಡೆ ವಲಸೆ ಕೆಲಸಕ್ಕೆ ಹೋಗ್ತಾವೆ.
0: ಬಹಳ ಸಂತೋಷ ಕುಮಾರ್ ಅವರೇ, ಕಾರ್ಯಕ್ರಮದ ಒಂದು ಕೊನೆಯಂತ ಬರ್ತಿದ್ದೇವೆ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುವರಿಗೆ ಆಗಿರ್ಬೋದು, ಹಾಗೆ ಎಚ್ಚರಿಕೋಟೆ ತಾಲೂಕಿನಂತಹ ಎಲ್ಲ ಹಾಡಿಗಳಿಗೆ ಕೊನೆಯದಾಗಿ ಏನಾದರೂ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
1: ಕೊನೆಯದಾಗಿ ನಮಗೆ ಇದೇಳ ಸರ್, ರಸ್ತೆ ಒಳ ಚರಂಡಿ ಸ್ಕೂಲ್ದು ಒಂದು ಅಡುಗೆ ಇದು ಒಂದು ಬಿಲ್ಡಿಂಗ್ ಸ್ವಲ್ಪ ಸಮಸ್ಯೆ ಆಗಿದೆ. ಅಡುಗೆ ಮಾಡೋದು ಬಿಲ್ಡಿಂಗ್ ಎಲ್ಲ ಸೋರ್ತಾ ಇದೆ, ಅದು ಆ ಬಿಲ್ಡಿಂಗ್ ಇದು ಫುಲ್ ಸಮಸ್ಯೆ ಇದೆ. ಮಕ್ಕಳು ಅಡುಗೆ ಮಾಡ್ತಿರ್ಬೇಕಾದ್ರೆ ಎಲ್ಲ ಅದು ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ. ಅದೊಂದು ಬಿಲ್ಡಿಂಗ್ ಆಗಿರ್ಬೇಕು, ಅದು ಕೂಡ ಹೇಳಿ MLA ಜೊತೆ ಮಾತ್ರ ಅದನ್ನು ಹೇಳಿದ್ದೀನಿ ನಾನು. ಆ ಬಿಲ್ಡಿಂಗ್ ಇದಾಗಬೇಕು, ಮತ್ತು ಶೌಚಾಲಯ ಆಗಬೇಕು, ಅದು ಫುಲ್ ಇಂಪಾರ್ಟೆಂಟ್. ಅದು ಶೌಚಾಲಯ ಬೇಕು, ಮತ್ತು ನಿವಾಸನ ಪಾಪ ಸುಮಾರು ಜನ ಕುಟುಂಬದವರಿಗೆ ನಿವಾಸನಗಳಿಲ್ಲ. ರೇಷನ್ ಕಾರ್ಡ್ ಹಾಕಬೇಕು, ರೇಷನ್ ಕಾರ್ಡು ಯಾವುದೇ ಸೌಲತ್ಗೂ ಹೋಗಲಿ. ಈಗ ನಮಗೆ ರೇಷನ್ ಕಾರ್ಡ್ ಇಲ್ಲ, ನನಗೆ ಮದುವೆ ಆಗಿ ಸುಮಾರು ವರ್ಷ ಆಯಿತು, ನಮಗೆ 40-41 ವರ್ಷ ಇದೆ, ರೇಷನ್ ಕಾರ್ಡ್ ಇಲ್ಲ. ಯಾವುದೇ ಒಂದು ಕ್ಯಾಸ್ಟ್ ಇನ್ಕಮ್ ಮಾಡ್ಸೋಕ್ಕವರು ರೇಷನ್ ಕಾರ್ಡ್ ಕೊಡಿ ಅಂತಾರೆ. ನನಗೆ ರೇಷನ್ ಕಾರ್ಡ್ ಇಲ್ಲ, ನಮ್ಮ ತಾಯಿದೆ ನಮ್ಗೆ ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಕೊಡಿ ಅಂದರೆ ಯಾವುದೋ ಮಾಡ್ಸೋಕ್ಕಾಗ್ತಿಲ್ಲ. ಒಂದು ಯಾವುದಾರ ಒಂದು ನಮ್ಮ ಮಗಳಿಗೆ ಒಂದು ಸಂದೇಶ ವರ್ಷದ ಒಂದು ಮಾಡ್ಸೋಕೆ ಹೋಗ್ತಿದ್ದೆ, ಅಲ್ಲಿಗೆ ಓದ್ ಕೊಡೋ ಕೇಳಿದಾಗ ರೇಷನ್ ಕಾರ್ಡ್ ಕೊಡಪ್ಪ ಅಂತಂದರು. ರೇಷನ್ ಕಾರ್ಡ್ ಇಲ್ಲ ಮೇಡಮ್ ಅಂತಂದೆ. ರೇಷನ್ ಕಾರ್ಡ್ ಇದ್ರೆ ಕೆಲಸ ಆಗೋದು, ಇಲ್ಲಾಂದ್ರೆ ನಿಮ್ಮ ಎಂಟಿನ ಅಲ್ಲೂ ಇದ್ದಿದ್ದ ಅಲ್ಲೇ ಇದ್ರೆ ಅಲ್ಲೂ ಡಿರೆಕ್ಟ್ ಮಾಡಿಸ್ಬಿಟ್ಟಿದ್ದೆ ನಾನು. ನಮ್ಮದೇ ಈ ಥರ ಸಮಸ್ಯೆಗಳು, ನಮ್ಗೆ ರೇಷನ್ ಕಾರ್ಡ್ ಆಗ್ಬಿಟ್ರೆ ನಮ್ಗೆ ಸರ್ಕಾರದ ಸೌಲತ್ತು ಕೊಡಿದ್ರು ಪರವಾಗಿಲ್ಲ, ನಮಗೆ ನಮ್ಮ ರೇಷನ್ ಕಾರ್ಡ್ ಆದರೆ ಯಾವುದೇ ನಮ್ಗೆ ಬೆನಿಫಿಟ್ ಅನುಕೂಲ ಆಗುತ್ತೆ.
0: ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೆ ಬೇರೆ ಸೌಲಭ್ಯಗಳನ್ನು ತಗೊಳ್ಬೋದು ಅಂತ ಹೇಳಿ
1: ತಗೋಬೋದು. ನಮ್ಗೆ ರೇಷನ್ ಕೊಡಿದ್ರು ಪರವಾಗಿಲ್ಲ, ಅವರು ನಮಗೆ ರೇಷನ್ ಕೊಡಿ ಅಂತ ಹೇಳ್ತಾರೆ. ನಮ್ಗೆ ರೇಷನ್ ಕಾರ್ಡ್ ಬಿಟ್ಕೊಡಿ, ಮಾಡೋದಕ್ಕೆ ಅನುಕೂಲ ಮಾಡ್ಕೊಂಡ್ರೆ ಎಲ್ಲ ಜನ ಮಾಡ್ಕೋತಾರೆ, ನಮ್ಮ ಆಡಿಯವ್ರಿಗೂ ಅನುಕೂಲ ಆಗುತ್ತೆ.
2: ಸರ್, ನಮ್ಮ ಮಕ್ಕಳಿಗೆ ನಮ್ಮ ಸುಮಾರು 20-30 ವರ್ಷದಿಂದ ನಮ್ಮ ಅಂಗಡಿ ಬಿಲ್ಡಿಂಗ್ ಯಾವುದು ಇಲ್ಲ. ಇಲ್ಲಿ ಈಗ ಅಂಗಡಿ ಫಸ್ಟ್ ಹೋಲ್ಸೇರಿ ಶುರು ಮಾಡಿ ಇದನ್ನ ಬಿಲ್ಡಿಂಗ್ ಅರ್ಧ ಕೆಲಸ ಮಾಡೋದನ್ನ ಕೆಲಸನೇ ನಿರಂತರವಾಗಿ ನಿಲ್ಸೇಬಿಟ್ಟಿದ್ರು. ನಾವು ಕೇಳಕ್ ಹೋದ್ರೆ ಇದು ನರಗ ಇದ್ರಿಂದ ಸಂಸ್ಥೆ ಇದ್ರ ಕಡೆ ಆಗಿರೋದು ಅಂತ ಹೇಳ್ತಾರ. ಸರ್, ನಮ್ಮ ಮಕ್ಕಳಿಗೆ ಅಂಗಡಿ ಮಾಡ್ಬೇಕಾದ್ರೆ ಮರದ ಗಿಡ ಎಲ್ಲ ಕುಡಿಸ್ಕೊಂಡೆಲ್ಲ ಪಾಠ ಮಾಡ್ತಾರ ಮಕ್ಕಳಿಗೆ.

0: ಈ ಬಿಲ್ಡಿಂಗ್ ಅವೆಲ್ಲ ಲಗೇಜ್ ಎಲ್ಲ ತುಂಬಿಡೋದು ನಾವು ಬಿಲ್ಡಿಂಗಲ್ಲಿ. ಆಗ ನೋಡ್ಬಿಟ್ಟು ನಾವೆಲ್ಲ ಗ್ರಾಮದಲ್ಲಿ ನಿಂತ್ಕೊಂಡು ನಾವು ನೋಡ್ಬಿಟ್ಟು ಅದನ್ನ, ನಮ್ಮ ಅಂಗಡಿ ಮಕ್ಕಳೆಲ್ಲ ಪಾಪ ಮಳೆಯಲ್ಲಿ ಬಿಸಿಲೆಲ್ಲ ಹೆಂಗು ಹಾಳಾಗ್ತಾರೆ ಅಂದ್ಬಿಟ್ಟು ನಾವಾಗ ಊರಿಂದ ಈ ಬಿಲ್ಡಿಂಗ್ ಕೊಟ್ಟು ನಮಗೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮಕ್ಕಳು ತೊಂದರೆ ಆಗ್ಬಿಡ್ತೀವಿ ನೋಡ್ಕೊಂಡು ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೂ ಅರ್ಜಿಗೆಲ್ಲ ಕೊಟ್ಟಿದ್ದೀವಿ ನಾವು. ಇಲಾಖೆ ಸಂಬಂಧಪಟ್ಟಿದ್ದಂಗೆ ಎಲ್ಲ ಅರ್ಜಿ ಕೊಟ್ಟು ನಾವೆಲ್ಲ ಮಾಡಿದ್ವಿ, ಯಾವುದೇ ಥರದ ಸ್ಪಂದಿಸಲ್ಲ, ಅದು ನಮಗೆ ಏನೋ ಗೌರವ ಕೊಡ್ತಿಲ್ಲ ಅದಕ್ಕೆ. ಹಾಗಾಗಿ ತಾವು ನಮಗೆ ಫಸ್ಟ್ ಇದೆ ಮುಖ್ಯವಾಗಿ ನಮ್ಮ ಈ ಬಿಲ್ಡಿಂಗ್ ಒಂದು ಮಕ್ಕಳಿಗೆ ಒಂದು ಹಂಗೆ ಅಂಗಡಿ ಬಿಲ್ಡಿಂಗ್ ಒಂದು ಆಗ್ಬಿಟ್ರೆ ಎಲ್ಲದಕ್ಕೂ ಅನುಕೂಲ ಸರ್ ಅದು. ಹಾಗೆ ತಾವು ದಯಮಾಡಿ ಈ ಬಿಲ್ಡಿಂಗು ಅರ್ಧ ಕೆಲಸ ನಿಂತೋಗಿದೆ, ಅದು ಬಿಲ್ಡಿಂಗ್ ಅನುಕೂಲ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ.
1: ಬಹಳ ಸಂತೋಷ ಕುಮಾರ್ ಅವರೇ, ಇಷ್ಟೊತ್ತು ನಮ್ಮ ಒಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಒಂದು ನೆಟ್ಕಲ್ ದುಂಡಿ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಯೇ ಮುಕ್ತಾಯ ಮಾಡ್ತೀವಿ.
0: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುಗರೇ, ಕೇಳಿದಲ್ಲಿಷ್ಟೊತ್ತು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ನೆಟ್ಕಲ್ ದುಂಡಿ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ನೆಟ್ಕಲ್ ದುಂಡಿ ಆಡಿಯ ನಿವಾಸಿಗರಾದ ಶ್ರೀಯುತ ಸಿದ್ದರಾಜರವರು ಹಾಗೂ ಆಡಿಯ ಯಜಮಾನರಾದ ಶ್ರೀಯುತ ಕುಮಾರ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗ ಕಡು ನಂಗ ಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗ ಕಡು ನಂಗ ಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗಲಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಬವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗ ಕಾಡು ನಂಗ ಜನ.
4: ಕುರುಬಾರು
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ನೆಟ್ಕಾಲದ ಹುಂಡಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಹಾಡಿಯ ಯಜಮಾನರಾದ ಶ್ರೀಯುತ ಕುಮಾರ್ ಹಾಗೂ ಶ್ರೀಯುತ ಸಿದ್ದರಾಜುರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
2: ಮತ್ತೊಂದು ದೂರವಾಣಿ ಸಂಖ್ಯೆ 7760292911.
1: ಧನ್ಯವಾದಗಳು.

0: ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಬೆಳೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸದ ವೇಳೆ ಶಾಸಕರೊಂದಿಗೆ ಸಭೆ ನಡೆಸಿ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸತೀಶ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಈ ಬಾರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಕುಂಠಿತವಾಗಿದ್ದು, ಜಿಲ್ಲಾ ತಾಲೂಕು ಮಟ್ಟದ ಟಾಸ್ಕ್ಫೋರ್ಸ್ಗಳು ನಿಯಮಿತವಾಗಿ ಸಭೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಪಂಕ್ತಿಯಲ್ಲಿದ್ದು, ಇದೀಗ ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆಗೈಯುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲುಗಲ್ಲೇರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 46 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ಗೆ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವು ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ, ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಇಂಧನ ವಲಯದಲ್ಲೂ ಆತ್ಮನಿರ್ಭರವಾಗುವತ್ತ ದೃಢ ಹೆಜ್ಜೆ ಇರಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿದ್ದು, ಈಗಾಗಲೇ 12,73,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 322,000 ಮತದಾರರ ಗಣಕೀಕರಣವೂ ಆಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 87.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 94.94% ಮತದಾರರ ನಮೂನೆಗಳ ವಿತರಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪರಿಣಾಮ ಬೀರಬಹುದು. ಹೀಗಾಗಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಪರ್ಯಾಯ ಕ್ರಮ ಕೈಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಂಡ್ಯ ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ನಿನ್ನೆ 5731 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 12694 ಕ್ಯೂಸೆಕ್ಗೆ ಏರಿಕೆ ಕಂಡಿದ್ದು ಜಲಾಶಯಕ್ಕೆ ಬರುತ್ತಿರುವ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ 85.66 ಅಡಿಗೆ ಏರಿಕೆ ಕಂಡಿದೆ. ಕಾವೇರಿ ನದಿ ನೀರನ್ನು ಇನ್ನಿತರೆ ಭಾಗಕ್ಕೆ ಹಂಚಿಕೆಗೆ ಸಂಬಂಧಿಸಿದಂತೆ ನಾಳೆ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆಪ್ ಬಿಡುಗಡೆಯಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಲು ಹೊಸದಾಗಿ ಸರಳೀಕರಿಸಿದ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ಎಂಬ ಹೆಸರಿನ ಮೊಬೈಲ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು 31 ಕೊನೆಯ ದಿನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದ ತೂಫಾನ್ ಕ್ರೂಸರ್ ವಾಹನ ಹಾಗೂ ಲಾರಿಯ ನಡುವೆ ನಡೆದ ಡಿಕ್ಕಿಯಲ್ಲಿ 6 ಜನರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಹಾಗೂ ಮಂಗಳೂರು ಕಡೆಗೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಅರಬೈಲ್ ಘಟ್ಟದ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಕ್ರೂಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 6 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 3 ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಹಾಗೂ ಹೆದ್ದಾರಿ ಗಸ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 2026-27 ಸಾಲಿನ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ನಾಗರಿಕ ಸೇವೆ, ವ್ಯವಹಾರ ಮತ್ತು ಕೈಗಾರಿಕೆ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ಋತುಚಕ್ರ ನೈರ್ಮಲ್ಯದ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ

0: ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಈ ದಿನ ನಾವು ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನ ತಿಳಿಯಲು ಮುಂದಾಗಿದ್ದೇವೆ. ಈ ವಿಷಯದ ಕುರಿತು ಮಾಹಿತಿಯನ್ನ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್,
4: ಧನ್ಯವಾದಗಳು.
3: ಓಕೆ ಮೇಡಮ್, ಹಾಗಿದ್ರೆ ಮೊದಲನೇ ಬಾರಿಗೆ ಋತುಚಕ್ರ ಆರಂಭವಾಗುವ ಹುಡುಗಿಯರಿಗೆ ಯಾವ ರೀತಿಯ ಒಂದು ಮಾರ್ಗದರ್ಶನವನ್ನು ನೀಡಿದ್ರೆ ಉತ್ತಮ ಅನ್ಸುತ್ತೆ ಮ್ಯಾಮ್?
4: ಅವರಿಗೂ ಆ ಮೊಮೆಂಟಲ್ಲೂ ಕೂಡ ಅವರಿಗೆ ಯಾವಾಗ ಆಗಬಹುದು, ಅವರಿಗೆ ಸೊ ಎಷ್ಟು ದಿನಕ್ಕೊಮ್ಮೆ ಆಗಬಹುದು ಅಥವಾ ತಿಂಗಳಿಗೊಮ್ಮೆ ಆಗಬಹುದು, ಆದಾಗ ಹೇಗೆಲ್ಲ ಇರುತ್ತೆ ಅದನ್ನೆಲ್ಲ ಮುಂಚೆ ಹೇಳ್ದಂಗೆ ಕೂಡ, ಸೊ ಪ್ಯಾಡ್ಸ್ ಚೇಂಜಿಂಗ್ ಇರ್ಬೋದು, ಪರ್ಸ್ನಲ್ ಹೈಜೀನ್ಸ್ ಇರ್ಬೋದು, ಅದನ್ನೆಲ್ಲ ಹೇಳಿಕೊಟ್ಟು ಅವರಿಗೆ ಮೆಂಟಲಿ ಪ್ರಿಪೇರ್ ಆಗಿರೋದಕ್ಕೂ ಕೂಡ ಹೇಳಿರಬೇಕು. ಸೊ ಅದಾದಾಗ ಒಮ್ಮಿನೊಮ್ಮೆ ಹಂಗೆ ಆಗೋಯ್ತು ಅಂತ ಹೇಳೋರು ಇರ್ತಾರೆ. ಸೊ ಹಾಗೇ ಅದೊಂದು, ಮತ್ತು ಅವರಲ್ಲಿ ಆಗುವಂತಹ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳನ್ನ ಅದರ ಕುರಿತು ಅದನ್ನು ಬಗ್ಗೆ ಅವರಿಗೆ ತಿಳಿಸಿಕೊಟ್ಟಿರಬೇಕು. ಹಾಗೆ ದೈಹಿಕ ಅಂತ ಬಂದಾಗ ಅವರಿಗೆ ನೋವು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅಂತಂದರೆ ಆಗಲೇ ಹೇಳ್ದಂಗೆ ಆ ಸಂಕೋಚಗಳು ತೀವ್ರವಾದಾಗ ಹೊಟ್ಟೆ ನೋವು, ಬೆನ್ನೋವು, ಕಾಲು ಸೆಳೆತ ಇವುಗಳು ಬರೋದು ಸಹಜ. ಸೊ ಆ ಮೊಮೆಂಟಲ್ಲಿ ಅವರು ಅದನ್ನು ಹೇಗೆ ತಗೋಬೇಕು ಅಂದರೆ, ನೋವಿತ್ತು ಅಂತಂದಾಗ ಒಂದು ಹೀಟ್ ಥೆರಪಿ ಇರ್ಬೋದು, ಅಂದರೆ ಶಾಖ ಇಟ್ಕೊಳ್ಳೋದಿರ್ಬೋದು ಅಥವಾ ಮೆಡಿಸಿನ್ಸ್ ತಗೊಳ್ಳೋದಿರ್ಬೋದು, ಯಾವಾಗ ಅದನ್ನು ಕೊಡಬೇಕು, ಅದು ತುಂಬ ತೀವ್ರ ಆದಾಗ ಈ ಥರ ಮಾಡಪ್ಪ ಅಂತ ಹೇಳಿ. ಅಂದರೆ ಹಾಸ್ಟೆಲೈಟ್ಸಲ್ಲಿ ಇದ್ದಾಗ ತಂದೆ ತಾಯಿಯರು ಅವ್ರ ಜೊತೆಗಿರೋದಿಲ್ಲ. ಸೊ ಹಾಸ್ಟೆಲಲ್ಲಿದ್ದಾಗ ನೀನು ಈ ಥರ ನೋಡ್ಕೋಬೋದು ನಿನಗೆ. ಸೊ ರೆಸಿಡೆಂಟ್ ಸ್ಟೂಡೆಂಟ್ಸ್ ಇರ್ತಾರೆ, ಸೊ ಅವರಲ್ಲೂ ಅಷ್ಟೇ. ಸೊ ಅವ್ರಿಗೆ ಈ ಥರ ಎಲ್ಲ ಮಾಡ್ಕೋಬೋದು ಅಥವಾ ಅವರು ಕೂಡ ಆ ಮೊಮೆಂಟಲ್ಲಿ ಹೀಗೆಲ್ಲ ನೋಡ್ಕೋಬೋದು ನಮ್ಮನ್ನು ನಾವೇ ಅನ್ನೋ ಒಂದು ಮಾನಸಿಕ ಸದೃಢತೆನೂ ಬಂದಿರಬೇಕು ಅಥವಾ ಅದನ್ನು ಹೇಳ್ಕೊಟ್ಟಾಗ ಬರುತ್ತೆ ಅವರಿಗೆ, ಅವ್ರಿಗೆ ಅವರೇ ಬೆಳೆಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ. ಸೊ ಇನ್ನೊಂದು ಅವರಿಗೆ ಊಟ ತಿಂಡಿ, ಸೊ ಆರೋಗ್ಯಕರ ಆಹಾರ. ಸೊ ಅಂದರೆ ಕಾಮನ್ ಆಗಿ ನಮಗೆ ಆ ಮೊಮೆಂಟಲ್ಲಿ ಕ್ಯಾಲ್ಶಿಯಂ ಮತ್ತು ಐರನ್ ಕಂಟೆಂಟ್ ಲಾಸ್ ಆಗ್ತಾ ಇರುತ್ತೆ ಜಾಸ್ತಿ. ಸೊ ಅದನ್ನು ನಾವು ಮತ್ತೆ ವಾಪಸ್ ನಮ್ಮ ದೇಹಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಆದರೂ ನಾವು ಒಂದು ದ್ರಾಕ್ಷಿ ಇರಬಹುದು, ಹಣ್ಣುಗಳು ತಂದಿಟ್ಕೊಂಡು ಅದನ್ನು ತಿನ್ನೋದ್ರಿಂದ ಅವ್ರಿಗೂ ಕೂಡ ಉತ್ತಮ ಆರೋಗ್ಯ ಸಿಗುತ್ತೆ. ಆ್ಯಂಡ್ ಎಮರ್ಜೆನ್ಸಿ ಟೈಮಲ್ಲಿ ಅಂತಂದರೆ ಈಗ ಎಲ್ಲ ಫಾರ್ ಎಕ್ಸಾಂಪಲ್ ಸ್ಕೂಲಿಂದನೇ ಟ್ರಿಪ್ಪಿಗೆ ಹೋಗಿರ್ತಾರೆ ಅಥವಾ ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ, ಸೊ ಆ ಮೊಮೆಂಟಲ್ಲಿ ಆಗಿರುತ್ತೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಅವ್ರಿಗೆ ಅಂಥ ಸಿಚುವೇಶನ್ಸಲ್ಲಿ ಒಂದು ಎಕ್ಸ್ಟ್ರಾ ಪ್ಯಾಡ್ಸ್ ಅಥವಾ ಲೈಕ್ ಒಂದು ಕ್ಯಾರಿ ಫಾರ್ವರ್ಡ್ ಥರ ಅದನ್ನು ಕೂಡ ಒಂದನ್ನು ಅವ್ರದ್ದು ಹೊರಗಡೆ ಹೋದಾಗ, ಸೊ ಈ ಟೈಮ್ ಪ್ರಿಡಿಕ್ಷನ್ಸಲ್ಲಿ ಇದೆ ಅಂತಂದಾಗ ಅದನ್ನು ತೊಗೊಂಡು ಹೋಗೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ. ಸೊ ದಟ್ ನಾರ್ಮಲ್ ಆಗಿ ಹಾಕೊಂಡು ಮತ್ತೆ ವಾಪಸ್ ಎಂಜಾಯ್ ಮಾಡಿ ಇರಬಹುದು ಹಾಗೆ. ಸೊ ಇದನ್ನೆಲ್ಲ ನಾವು ಅವರಿಗೆ ಮುಜುಗರ ಪಟ್ಕೊಳ್ದಂತೆ ಅವರಿಗೆ ಎಲ್ಲಾನು ನಾವು ಪ್ರತಿಯೊಂದನ್ನು ತಿಳಿ ಹೇಳಬೇಕು.
3: ಖಂಡಿತ ಮ್ಯಾಮ್, ಅದೇ ಋತುಚಕ್ರದ ಕಾರಣದಿಂದ ಎಷ್ಟೋ ಜನ ಮಕ್ಕಳು ಶಾಲೆಗೆ ಗೈರಾಜರಾಗ್ತಾರೆ. ಸೊ ಈ ಕುರಿತು ಅಥವಾ ಅವರು ಈ ರಜೆಗಳನ್ನ ಕಡಿಮೆ ಮಾಡೋದಾಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ ಮೇಡಮ್?
4: ಇನ್ನು ಶಾಲೆ ಮಕ್ಕಳು ಅಂತ ಬಂತು ಅಂತಂದಾಗ ಅವರಿಗೆ ಮೂಲ ಸೌಕರ್ಯಗಳು ಅತ್ಯಗತ್ಯ. ಸೊ ಯಾವ ಥರ ಮೂಲ ಸೌಕರ್ಯಗಳು ಅಂತ ಅಂದರೆ ಅಲ್ಲಿ ಕೇವಲ ಅವರಿಗೆ ವಾಶ್ರೂಮ್ಸ್ ಕೊಡೋದು ಅಷ್ಟೇ ಅಲ್ಲದೆ ಕೆಲವೊಂದು ಕಡೆ ಅವರಿಗೆ ಅದಕ್ಕೆ ಅಂತಲೇ ಸೆಪ್ರೇಟ್ ವಾಶ್ರೂಮ್ಸ್ ಇರುತ್ತೆ. ಅಂದರೆ ಲೈಕ್ ಅಂದರೆ ಬರೀ ಮೇನ್ ಡೋರ್ ಅಷ್ಟೇ ಇರುತ್ತೆ, ಕೆಲವೊಂದು ಕಡೆ ಇರೋದಿಲ್ಲ. ಕೆಲವೊಂದು ಕಡೆ ಹೇಗೆ ಅಂತಂತಂದರೆ ಒಂದು ಸಪ್ರೇಟ್ ವಾಶ್ರೂಮ್ಸ್ ಅವ್ರಿಗೆ ಅಂತಲೇ ಮಾಡಿ, ಸೊ ಅಲ್ಲೇ ಕೂಡ ಇನ್ಸಿನರೇಟರ್ಸ್ ಅಳವಡಿಸಿತ್ತು ಅಂತಂತಂದ್ರೂ ಬೆಟರ್, ಬಿಕಾಸ್ ಅವ್ರು ಅಲ್ಲೇ ಚೇಂಜ್ ಮಾಡಿಸ್ಕೊಂಡು ಅದನ್ನು ಬೇಕಿದ್ರೆ ಅಲ್ಲೇ ಡಿಸ್ಕಾರ್ಡ್ ಮಾಡಬಹುದು, ಇಲ್ಲ ಅಂತಂತಂದ್ರೆ ಒಳಗಡೆನೆ ಒಂದು ಡಸ್ಟ್ಬಿನ್ ಇಡ್ಸೋದಿರಬಹುದು. ಸೊ ದಟ್ ಅವ್ರಿಗೂ ಕೂಡ ಅದನ್ನು

0: ಪ್ರಾಪರಾಗಿ ಡಿಸ್ಕಾರ್ಡ್ ಮಾಡೋ ಥರ ಈಸಿ ಆಗಿರುತ್ತೆ. ಆ್ಯಂಡ್ ನೀರಿನ ವ್ಯವಸ್ಥೆ ಅತ್ಯಗತ್ಯ. ಕೆಲವೊಮ್ಮೆ ವಾಶ್ರೂಮ್ಸ್ ಇರುತ್ತೆ, ನೀರಿರಲ್ಲ, ಕೆಲವೊಮ್ಮೆ ಅದು ಡೋರ್ಸ್ ಇರೋದಿಲ್ಲ. ಸೊ ಈ ಥರ ಬೇಸಿಕ್ ಫೆಸಿಲಿಟೀಸ್ ಏನಿರುತ್ತಲ್ಲ ಅದನ್ನೆಲ್ಲ ಅಲ್ಲಿ ಅವರಿಗೆ ನೀಟಾಗಿ ಸಪ್ಲಿಮೆಂಟ್ ಆಗಿರಬೇಕು. ಹಾಗೆ ಬೈ ಚಾನ್ಸ್ ಕೆಲವೊಮ್ಮೆ ಸ್ಕೂಲಿಗೆ ಬಂದಿರ್ತಾರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಅವತ್ತು ಡೇಟ್ಸ್ ಆಗಿರುತ್ತೆ ಅಂತ ಹೇಳಿ. ಸೊ ಆ ಮೂಮೆಂಟಲ್ಲಿ ಅಟ್ಲೀಸ್ಟ್ ಶಾಲೆ ಕಡೆಯಿಂದನೇ ಸ್ಯಾನಿಟರಿ ಪ್ಯಾಡ್ಸ್ ಅವೈಲಬಲ್ ಆಗುವಂಥದ್ದು ವ್ಯವಸ್ಥೆ ಆಗಿರಬೇಕು. ಒಂದು ವೇಳೆ ಅವ್ರು ಮರ್ತು ಬಂದ್ರೂ ಕೂಡ ಅಂದರೆ ಶಾಲೆನಲ್ಲೇ ಅವರಿಗೆ ಒದಗಿಸಿ ಕೊಡಬೇಕು ಅದನ್ನು ಹಾಕ್ಕೊಳ್ಳಿಕ್ಕೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಡಿಸ್ಪೋಸಲ್, ಸೊ ಅದನ್ನು ಹಾಕ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದನ್ನು ತೆಗೆದು ಹಾಕಬೇಕಾದಾಗ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು. ಸೊ ಆದಷ್ಟು ಇಂಜಿನೇಟರ್ ಇದ್ದರೆ ಉತ್ತಮ, ಇಲ್ಲವಾದಲ್ಲಿ ಡಿಸ್ಕಾರ್ಡ್ ಮಾಡೋದಕ್ಕೆ ಯಾವ ಥರ ನೆಸೆಸರಿ ಇದೆ. ಸೊ ಒಂದು ಪೇಪರ್ಸ್ ಇರ್ಬೋದು ಅಥವಾ ಕವರ್ಸ್ ಇರ್ಬೋದು, ಅದ್ರದ್ದು ಅವೈಲಬಿಲಿಟೀಸ್ ಇತ್ತು ಅಂತಂದರೆ ಈಸಿ ಆಗುತ್ತೆ ಅವ್ರಿಗೂ. ಆ್ಯಂಡ್ ಎಲ್ಲ ಮಕ್ಕಳಲ್ಲೂ ಕೂಡ ನೋವು ತಡ್ಕೊಳ್ಳೋ ಸಾಮರ್ಥ್ಯ ಈಕ್ವಲ್ ಆಗಿರೋದಿಲ್ಲ. ಸೊ ಕೆಲವೊಬ್ರಿಗೆ ನೋವು ಜಾಸ್ತಿ ಇರುತ್ತೆ, ಕೆಲವೊಬ್ರಿಗೆ ಕಮ್ಮಿ ಇರುತ್ತೆ. ಸೊ ಅಂಥ ಮಕ್ಕಳಲ್ಲಿ ನೋವು ಯಾರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅವರಿಗೆ ಅಂತಲೇ ಒಂದು ಸಿಕ್ ರೂಮ್ ಅಂದರೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೆಡಿಸಿನ್ಸ್ ತೊಗೊಂಡು ಮತ್ತೆ ವಾಪಸ್ ಶಾಲಾ ತರಗತಿಗಳನ್ನೆಲ್ಲ ಅಟೆಂಡ್ ಮಾಡೋದಕ್ಕೆ ಅಂತಲೇ ಅವ್ರಿಗೆ ಒಂದು ರೆಸ್ಟಿಂಗ್ ರೂಮ್ ಅಂತಾದ್ರೂ ಅಥವಾ ಮೆಡಿಸಿನ್ಸ್ ಅವೈಲಬಿಲಿಟಿ ಇರಬೇಕು ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್. ಸೊ ನಿಯರ್ ಬೈ ಇರಲ್ಲ ಅದಕ್ಕೆ. ಸೊ ಈ ಥರದಾದ್ರೂ ಮೂಲ ಸೌಕರ್ಯಗಳು ಇರಬೇಕು.
1: ಸೊ ಎಲ್ಲ ಅವಕಾಶಗಳಿದ್ದರೆ ಸೊ ಮಕ್ಕಳು ಶಾಲೆಗೆ ಗೈರಾಗದಂತೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಸೊ ಪೋಷಕರು ಮತ್ತು ಶಿಕ್ಷಕರು ಕಿಶೋರಿಯರಿಗೆ ಹೇಗೆ ಬೆಂಬಲವನ್ನು ನೀಡಬೇಕಾಗುತ್ತೆ ಮೇಡಮ್?
0: ಈ ಹದಿಹರೆಯದ ಹುಡುಗಿಯರಿಗೆ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಈ ಮೂರನ್ನು ಕೂಡ ಮನೆಯಲ್ಲಿ ತಂದೆ ತಾಯಂದಿರಬಹುದು ಅಥವಾ ಶಾಲೆಯಲ್ಲಿ ಶಿಕ್ಷಕರಿರಬಹುದು, ಸೊ ಅದಕ್ಕೆ ಬೆಂಬಲಿಸಬೇಕಾಗತ್ತೆ. ಸೊ ಅವ್ರಿಗೆ ಆಗಲೇ ಹೇಳ್ದಂಗೆ ಮುಜುಗರ ಪಟ್ಕೊಳ್ದೇ ಅವ್ರಿಗೆ ಏನಿದೆ, ಅವರದ್ದೇನಾಗಿತ್ತು ಅದನ್ನು ಕೂಡ ಅಥವಾ ಮಕ್ಕಳಲ್ಲಿ ಏನಾಗ್ತಾ ಇದೆ, ಸೊ ಅದನ್ನು ಕೂಡ ಅವರು ತಿಳ್ಕೊಬೇಕಾಗತ್ತೆ. ಇಲ್ಲ ಅಂತಂದರೆ ಲೈಕ್ ಮಕ್ಕಳಿಗೂ ಕೂಡ ಹಿಂಜರಿಕೆ ಇರುತ್ತೆ, ನಾನು ಹೋಗಿ ಹೇಗೆ ಹೇಳ್ಕೊಳ್ಳೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅಂತಲೇ ಮಕ್ಕಳಲ್ಲಿ ಒಂದು ಸ್ನೇಹಪರ ವಾತಾವರಣ ಇರಬೇಕು. ಅದು ತಂದೆ ಮಗಳಲ್ಲಾದರೂ ಇರಬಹುದು, ತಾಯಿ ಮಗಳಲ್ಲಾದರೂ ಇರಬಹುದು, ಅಥವಾ ಶಿಕ್ಷಕರ ಜೊತೆಗಾದರೂ ಇರಬಹುದು. ಸೊ ಆ ಥರದ್ದು ಒಂದು ಭಾವನಾತ್ಮಕ ಒಂದು ವಾತಾವರಣ ಇದ್ದಾಗ ಸೊ ಅವರಲ್ಲಿ ಯಾವ ಥರ ಹಿಂಸೆ ಆಗ್ತಾ ಇದೆ ಅನ್ನೋದನ್ನು ಅವರು ಮುಕ್ತವಾಗಿ ತಂದೆ ತಾಯಿಗಳ ಹತ್ರ ಹೇಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆವಾಗ ತಂದೆ ತಾಯಂದಿರು ಮಕ್ಕಳಿಗೆ ಅಂತಂದರೆ ಮಗಳಿಗೆ ಹೇಗೆ ನಮ್ಮ ಕಡೆಯಿಂದ ಬೆಂಬಲ ಕೊಡಬಹುದು ಅನ್ನೋ ಯೋಚನೆಯೂ ಕೂಡ ನಿರ್ಮಾಣ ಆಗಿ ಅದಕ್ಕೆ ಹೇಗೆ ಬೆಂಬಲಿಸಬಹುದು ಅನ್ನೋ ದಾರಿನೂ ಕೂಡ ಹುಡುಕೋದಕ್ಕೆ ಈಸಿ ಆಗುತ್ತೆ. ಸೊ ಇನ್ ಟೋಟಲ್ ಆಗಿ ಹೇಳಬೇಕು ಅಂತಂದರೆ ನಾಟ್ ಜಸ್ಟ್ ಅವರಿಗೆ ಆಗ್ತಾ ಇದೆ ಅಂತ ಹೇಳಿ ಸುಮ್ಮನೆ ಇರೋದಲ್ಲ, ಅವರಲ್ಲಿ ಮಾನಸಿಕವಾಗಿ ಹೇಗಾಗ್ತಾ ಇದೆ, ಅವರಲ್ಲಿ ಯಾವ ಥರ ಫೀಲಿಂಗ್ಸ್ ಬರ್ತಾ ಇದೆ, ಸೊ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಹೇಗಿರಬೇಕು ಅಥವಾ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಮೂಲಕ ಒಂದು ಹುಡುಗಿಯ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಇರಬೇಕಾಗುತ್ತೆ.
1: ಓಕೆ ಮೇಡಮ್, ಅಂದರೆ ಈ ಋತುಚಕ್ರದ ವೇಳೆಯಲ್ಲಿ ಎಷ್ಟೋ ಮಕ್ಕಳಿಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಹೊಟ್ಟೆ ನೋವು ಮತ್ತು ಇತರ ಅಸ್ವಸ್ಥತೆಗಳು ನಿರ್ಮಾಣ ಆಗುತ್ತೆ, ಅಂದರೆ ಆ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ. ಸೊ ಇದನ್ನೆಲ್ಲ ಹೇಗೆ ಅವರು ನಿಭಾಯಿಸಬೇಕಾಗುತ್ತೆ ಮೇಡಮ್?
0: ಸೊ ಆಗಲೇ ಹೇಳ್ದಂತೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ತಡ್ಕೊಳ್ಳೋ ಶಕ್ತಿ ಒಂದೇ ರೀತಿ ಇರೋದಿಲ್ಲ ನೋವನ್ನು. ಸೊ ಹಾಗೆ ತುಂಬ ನೋವು ಬರ್ತಾ ಇದೆ ಅಂತಂದಾಗ ಟ್ಯಾಬ್ಲೆಟ್ಸ್ಗಿಂತ ಮುಂಚೆ ಒಂದು ಹೀಟ್ ಥೆರಪಿ. ಸೊ ಹೀಟ್ ಥೆರಪಿ ಅಂತ ಅಂತಂದರೆ ಶಾಖ ಕೊಡೋದು. ಸೊ ಯಾವ ಥರ ಶಾಖ ಕೊಡ್ತೀವಿ, ಒಂದು ಬಿಸಿನೀರನ್ನು ಕಾಯಿಸ್ಬಿಟ್ಟು ಒಂದು ಬಾಟಲಿಗೆ ಹಾಕ್ಕೊಂಡು ಅಥವಾ ಹಾಟ್ ಪ್ಯಾಕ್ ಅಂತಲೇ ಸಿಗುತ್ತೆ ಈಗ. ಸೊ ಅದನ್ನು ಕಿಬ್ ಹೊಟ್ಟೆ ಅಂತಂತಂದರೆ ಹೊಟ್ಟೆಯ ಕೆಳಭಾಗ, ಇಲ್ಲ ಅಂತಂದರೆ ಬೆನ್ನಿನ ಭಾಗ ಮತ್ತು ಹಾಗೂ ನಮ್ಮ ಕಾಫ್ ಮಸಲ್ಸಿಗಾದರೂ ಸರಿ. ಸೊ ಅಲ್ಲಾದರೂ ಎಲ್ಲಿ ಕಾಂಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ ಅಂದರೆ ಸಂಕೋಚಗಳು ಜಾಸ್ತಿ ಇರುತ್ತೋ, ಸೊ ಅಲ್ಲಿ ಹದವಾದ ಒಂದು ಬಿಸಿ ನೀರಿನ ಶಾಖ ಕೊಡೋದಿಂದಾಗಿ ಅವರಿಗೂ ಕೂಡ ಸ್ವಲ್ಪ ಆರಾಮದಾಯಕವಾಗಿರುತ್ತೆ. ಹಾಗೆ ಇನ್ನೊಂದು ಊಟ ತಿಂಡಿಯಲ್ಲಿ ಅವರಿಗೆ ಆಗಲೇ ಹೇಳ್ದಂಗೆ ಪೌಷ್ಟಿಕಾಂಶದ ಆಹಾರಗಳು. ಸೊ ಜಾಸ್ತಿಯಾಗಿ ನಾವು ಅವರಿಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತೇನು ಕರಿತೀವಲ್ಲ, ಪಾಲಕ್ ಸೊಪ್ಪಿರ್ಬೋದು, ಮೆಂತ್ಯ ಸೊಪ್ಪಿರಬಹುದು, ಅಥವಾ ದಂಟು, ಆಮೇಲೆ ಕೊತ್ತಂಬರಿ, ಕರಿಬೇವು, ಸೊ ಇವೆಲ್ಲವೂ ಕೂಡ ಹೈಲಿ ರಿಚ್ ಇನ್ ಕ್ಯಾಲ್ಶಿಯಂ ಆ್ಯಂಡ್ ಪ್ರೋಟೀನ್. ಸೊ ಇಂಥ ಆಹಾರಗಳನ್ನ ಕೊಡಬೇಕು. ಹಾಗೆ ಐರನ್ ರಿಚ್ ಆಹಾರ ಕೊಡಬೇಕು, ಬಿಕಾಸ್ ಸ್ರಾವ ಆಗ್ತಾ ಇರಬೇಕಾದಾಗ ಕಬ್ಬಿಣ ಅಂಶಗಳು ನಮ್ಮ

ದೇಹದಿಂದ ಕಡಿಮೆ ಆಗ್ತಾ ಇರುತ್ತೆ. ಬಿಕಾಸ್ ರಕ್ತದ ಪ್ರತಿಯೊಂದು ಕಣದಲ್ಲೂ ಕಬ್ಬಿಣದ ಅಂಶ ಇರುತ್ತೆ. ಸೊ ರಕ್ತ ಎಷ್ಟು ಸ್ರಾವ ಆಗ್ತಾ ಇರುತ್ತೋ ಅಷ್ಟು ಕಬ್ಬಿಣ ಅಂಶ ಕೂಡ ನಮ್ಮ ದೇಹದಿಂದ ಆಚೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅಂಥವರಿಗೆ ನಾವು ಎಳ್ಳು ಅಥವಾ ಬೆಲ್ಲದ್ದಿರ್ಬೋದು ಅಥವಾ ಕಡಲೆ ಬೀಜ ಮತ್ತು ಬೆಲ್ಲ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿ ಅದನ್ನು ಸಪ್ಲಿಮೆಂಟ್ಸ್ ಹಾಕ್ಕೊಡ್ಬಹುದು. ಸೊ ಈ ಥರ ಕೊಡೋದ್ರಿಂದಾಗಿ ಅವರಿಗೆ ಪೌಷ್ಟಿಕ ಆಹಾರನೂ ಸಿಗುತ್ತೆ. ಸೊ

0: ನಾವು ಜೀರಾ ನೀರು, ಸೊ ಓವರ್ ನೈಟ್ ಬಿಸಿ ನೀರಿಗೆ ಜೀರಾ ಹಾಕಿ ಕುದಿಸಿ ಇಟ್ಟಿದ್ದನ್ನ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಅಂತ ನೀರನ್ನ ಕುಡಿಬಹುದು. ಸೊ ಅವರಿಗೆ ರುಚಿಸ್ತಾ ಇಲ್ಲ ಅಂತಂದ್ರೆ ನಾವು ಜೇನುತುಪ್ಪದಲ್ಲೂ ಹಾಕಿನೂ ಕೊಡ್ಬಹುದು. ಸೊ ದಟ್ ಅವರಿಗೆ ಟೇಸ್ಟ್ ಎನ್ಹಾನ್ಸರ್ ಆಗೂ ಇರುತ್ತೆ ಅಂಡ್ ಆರಾಮದಾಯಕವಾಗೂ ಇರುತ್ತೆ. ಸೊ ಈ ಮೂಮೆಂಟ್ ಅಲ್ಲಿ ಯಾವ ತರ ಆಹಾರ ತಿನ್ಬಾರ್ದು ಅಂತ ಕೇಳಿದ್ರೆ ನೀವು ನನಗೆ ಜಾಸ್ತಿ ಎಣ್ಣೆ ಅಂಶ ಇರೋದು ಅಂತಂದ್ರೆ ಎಣ್ಣೆಯಲ್ಲಿ ಕರ್ದಿರೋ ಅಂಥದ್ದು ಅಥವಾ ಉಪ್ಪು, ಉಪ್ಪಿನ ಪದಾರ್ಥಗಳು ಅಂದರೆ ಸ್ಪೈಸಿ ಸಾಲ್ಟಿ ಫುಡ್ಸ್ ಅಂದರೆ ಚಿಪ್ಸ್ ಇರಬಹುದು ಅಥವಾ ಬಜ್ಜಿ ಬೋಂಡಗಳಿರಬಹುದು ಅಥವಾ ಚಾಟ್ಸ್ ಐಟಮ್ಸ್ಗಳಿರಬಹುದು, ಇದನ್ನು ಆದಷ್ಟು ಕಮ್ಮಿ ಮಾಡಿದಲ್ಲಿ ಉತ್ತಮವಾಗಿರುತ್ತೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಸಾಕಷ್ಟು ನೀರಿನ ಅಂಶ ದೇಹಕ್ಕೆ ಬೇಕಾಗಿರುತ್ತೆ. ಹಾಗಾಗಿ ಹೆಚ್ಚು ನೀರನ್ನು ಕುಡಿಯೋದು ಅತ್ಯಗತ್ಯ. ಹಾಗೆಯೇ ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಷ್ಟೇ ಆರಾಮವಾಗಿ ವಿಶ್ರಾಂತಿಸಬೇಕು, ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ಆ್ಯಂಡ್ ತುಂಬ ಅದ್ರ ಬಗ್ಗೆನೇ ಯೋಚಿಸಬಾರ್ದು. ಹಾಗೆ ರೆಸ್ಟ್ ಮಾಡಿದ್ದಲ್ಲಿ ಅವರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಹಾಗೆ ನೋವು ಕೂಡ ಕಮ್ಮಿ ಆಗುತ್ತೆ.
1: ಇದುವರೆಗೂ ಸಾಕಷ್ಟು ಆಹಾರ ಕ್ರಮ ಆಗಿರ್ಬೋದು ಅಥವಾ ವ್ಯಾಯಾಮದ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ಯಾವ ಸಮಯದಲ್ಲಿ ಅಥವಾ ಯಾವ ಲಕ್ಷಣಗಳು ಕಂಡು ಬಂದರೆ ಋತುಚಕ್ರದ ಸಂದರ್ಭದಲ್ಲಿ ನಾವು ವೈದ್ಯರನ್ನು ಭೇಟಿ ಮಾಡಬೇಕಾಗುತ್ತೆ ಮೇಡಮ್?
0: ಆಗಲೇ ಹೇಳ್ದಂಗೆ ಇದು ಋತುಸ್ರಾವದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ ಆಗ್ತಾ ಇರುತ್ತೆ ಅಂತ ಹೇಳಿ. ಸೊ ಯೂಶುವಲ್ ಆಗಿ ಸರಾಸರಿ ನಮ್ಮಲ್ಲಿ 5 ದಿನ ರಕ್ತಸ್ರಾವ ಆಗುತ್ತೆ. ಸೊ ಕೆಲವೊಮ್ಮೆ 6 ದಿನ ತನಕನೂ ನಾರ್ಮಲ್, ಸಮ್ಟೈಮ್ 7 ಇಸ್ ಆಲ್ಸೋ 7 ಡೇಸ್ ತನಕನೂ ನಾವು ಓಕೆ ಅಂತ ಕನ್ಸಿಡರ್ ಮಾಡ್ಬೋದು. ಯಾವಾಗ 7 ದಿನಕ್ಕೂ ಮೀರಿ ಇನ್ನೂ ಸ್ರಾವ ಆಗ್ತಾ ಇದೆ ಆ್ಯಂಡ್ ದಿನಕ್ಕೆ 1-5 ಪ್ಯಾಡನ್ನು ಬದಲಾಯಿಸ್ತಾ ಇದ್ದೀವಿ ಅಂತಂದಾಗ ಸೊ ಡಾಕ್ಟರ್ನ ಭೇಟಿಯಾಗೋದು ಉತ್ತಮ. ಸೊ 7 ದಿನಕ್ಕಿಂತ ಜಾಸ್ತಿಯಾಗಿ 5-6 ಪ್ಯಾಡ್ ಪರ್ ಡೇ ಚೇಂಜ್ ಮಾಡ್ತಾ ಇದ್ದೀವಿ ಅಂತಂದಾಗ ಡಾಕ್ಟರ್ ಹತ್ರ ಬಂದು ತೋರಿಸ್ಕೋಬೇಕು. ಸೊ ಇದೆಲ್ಲವೂ ಕೂಡ ಹೆವಿ ಬ್ಲೀಡಿಂಗ್, ಅದನ್ನು ನಾವು ಮೆನೋರೀಜಿಯಾ ಅಂತ ಕರಿತೀವಿ. ಸೊ ಅತಿ ಹೆಚ್ಚು ರಕ್ತ ಹೋಗ್ತಾ ಇದೆ ಅಂತ ಹೇಳಿ. ಸೊ ಅವರಿಗೆ ಸುಸ್ತಾಗುವ ಸಂಭಾವನೆ ಜಾಸ್ತಿ ಇರುತ್ತೆ ಆ್ಯಂಡ್ ನೋವಿನ ಶ್ರಮ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬಂದು ತೋರಿಸ್ಕೊಳ್ಳೋದು ಉತ್ತಮ ಇರುತ್ತೆ. ಸೊ ಇದಲ್ಲದೇ ಸ್ರಾವ ಆಗಬೇಕಾದಾಗ ತುಂಬ ದಪ್ಪ ದಪ್ಪ ಅಥವಾ ಗೆಡ್ಡೆಗಳ ಥರ ಹೋಗ್ತಾ ಇದೆ ಅಂತ ಹೇಳ್ತಾರೆ, ಅದನ್ನು ನಾವು ಬ್ಲಡ್ ಕ್ಲಾಟ್ಸ್ ಅಂತ ಕರಿತೀವಿ. ಸೊ ಈ ಥರ ಕ್ಲಾಟೆಡ್ ಆಗಿ ಹೋಗೋದು ಕೂಡ ಆರೋಗ್ಯಕ್ಕೆ ಹಾನಿಕರವಾಗಿರುತ್ತೆ. ಸೊ ಅಂಥ ಸಮಯದಲ್ಲಿ ಬಂದು ತೋರಿಸ್ಕೋಬೇಕು. ಹಾಗೆ ಅವರಿಗೆ ಜ್ವರ ಅಥವಾ ವಾಂತಿ ಇಲ್ಲವಾದಲ್ಲಿ ತುಂಬ ತಡ್ಕೊಳಕ್ಕಾಗದೆ ಇರೋ ಅಷ್ಟು ತೀವ್ರ ಸಂಕೋಚಗಳು ಅಂತಂದರೆ ಅದನ್ನು ನಾವು ಅಬ್ಡಮಿನಲ್ ಕ್ರ್ಯಾಂಪ್ಸ್ ಅಂತ ಏನು ಕರಿತೀವಲ್ಲ, ಸೊ ಅಂಥ ಮೊಮೆಂಟಲ್ಲಿ ಬಂದು ತೋರಿಸ್ಕೋಬೇಕಾಗಿರುತ್ತೆ. ಸೊ ಇನ್ನು ಕೆಲವೊಮ್ಮೆ ಆಗಲೇ ಹೇಳ್ದಾಗೇ ನಾನು ಇರ್ರೆಗ್ಯುಲಾರಿಟೀಸ್ ಅಂತಂದರೆ 1 ತಿಂಗಳಾಗಿರ್ತಾರೆ ಮತ್ತು ಇನ್ನೊಂದು 3 ತಿಂಗಳಿಗೆ ಆಗಿರಲ್ಲ. ಸೊ ನಮ್ಮಲ್ಲಿ ಋತುಚಕ್ರ ಬಂದು 21 ಅಥವಾ 28-35 or 40 ದಿನಗಳ ತನಕ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಫ್ಲಕ್ಚುಯೇಟಿಂಗ್ ಇರುತ್ತೆ. ಸೊ ಎಲ್ಲರೂ 28 ದಿನಕ್ಕೇ ಆಗಬೇಕು ಅಂತ ಇಲ್ಲ, 40 ದಿನ ತನಕನೂ ಚೇಂಜಸ್ ಇದ್ದಲ್ಲಿ ಆದಲ್ಲಿ ಅದು ಸಹಜ. ಸೊ ಯಾವಾಗ 40 ದಿನಕ್ಕೂ ಮೀರಿ ಆಗದೇ ಇರುತ್ತೋ, ಸೊ ಅಥವಾ 21 or 28 ದಿನಗಳ ಒಳಗಡೆ ಆಗುತ್ತೋ, ಸೊ ಅಂಥವ್ರದ್ದು ನಾವು ಇರ್ರೆಗ್ಯುಲಾರಿಟೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅವರು ಕೂಡ ಬಂದೊಮ್ಮೆ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಆ್ಯಂಡ್ ಇದಲ್ಲದೇ ಕೆಲವೊಮ್ಮೆ ಅದು ಸ್ರಾವ ಆಗುವ ಮುಂಚೆ ಆ್ಯಂಡ್ ಆದ ನಂತರ ಕೆಲವೊಬ್ಬರಿಗೆ ಬಿಳಿ ಕಣಗಳದು ಕೂಡ ಸ್ರಾವ ಆಗ್ತಾ ಹೋಗುತ್ತೆ, ಅದನ್ನು ನಾವು ವೈಟಿಶ್ ಡಿಸ್ಚಾರ್ಜ್ ಅಂತ ಕರಿತೀವಿ. ಸೊ ಅದರಿಂದಾಗಿ ತುರಿಕೆ ಬರೋದು ಸಹಜ ಆಗಿರುತ್ತೆ ಆ್ಯಂಡ್ ಅದು ಕೂಡ ಜಾಸ್ತಿ ಆಗ್ತಾ ಇದೆ ಅವರಲ್ಲಿ, ಅಥವಾ ಬಿಳಿ ಕಣಗಳಲ್ಲದೇ ಹಳದಿ ಕಣಗಳು ಕೂಡ ಹೋಗ್ತಾ ಇದೆ ಅಂತಂದಾಗ, ಅಥವಾ ಇಚ್ಚಿಂಗ್ ಜಾಸ್ತಿ ಇದೆ ಆ ಏರಿಯಾದಲ್ಲಿ ಅಂತಂದಾಗ ಆ ಮೊಮೆಂಟಲ್ಲಿ ಬಂದು ತೋರಿಸ್ಕೋಬೇಕಾಗತ್ತೆ. ಆ್ಯಂಡ್ ಅದಕ್ಕೂ ಮುಂಚೆನೆ ಈಗ ಅಡಾಲಸೆಂಟ್ ಅಂತ ನಾವು ಮಾತಾಡ್ತೋ, ಸಿ ಅಡಾಲಸೆಂಟಲ್ಲಿ 16 ವರ್ಷದ ಕೆಳಗಡೆ ಅಥವಾ 16 ವರ್ಷ ಆದ್ರೂ ಇನ್ನು ಯಾರಲ್ಲಿ ಮುಟ್ಟಾಗಿಲ್ಲ, ಸೊ ಅಂಥ ಹೆಣ್ಣು ಮಗು ಕೂಡ ಬಂದೊಮ್ಮೆ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಕಂಪ್ಲೇಂಟ್ಸ್ ಇದ್ದಲ್ಲಿ ಒಮ್ಮೆ ಇಷ್ಟರಲ್ಲಿ ಯಾವುದಾದ್ರೂ ಒಂದಿದ್ದರೂ ಕೂಡ ಬಂದೊಮ್ಮೆ ಡಾಕ್ಟರ್ಸಿಗೆ ಭೇಟಿಯಾಗೋದು ಉತ್ತಮ.
1: ಅನಿಯಮಿತ ಋತುಚಕ್ರಕ್ಕೆ ಕಾರಣಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಬೋದ ಮೇಡಮ್?
0: ಸೊ ಆಗಲೇ ಹೇಳ್ದಂತೆ ನಾನು ನಿಮಗೆ ಮೆನ್ಸ್ಟ್ರಲ್ ಸೈಕಲ್ಸ್ ಬಂದು 21 ದಿನದಿಂದ 40 ದಿನದೊಳಗಡೆ ಆಗಬೇಕು ಅಂತ ಹೇಳಿ. ಸೊ ಈ ಅವಧಿಗಿಂತ ಮುಂಚೆ ಅಥವಾ ಈ ಅವಧಿಗಿಂತ ಜಾಸ್ತಿ ದಿನ ಆದ್ಮೇಲೆ ಆಗೋದನ್ನ ನಾವು

0: ಇರ್ರೆಗ್ಯುಲಾರಿಟೀಸ್ ಅಂತಂದರೆ ಅನಿಯಮಿತ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದೆಲ್ಲ ಹೇಗಪ್ಪ ಒಂದು ಹೆಣ್ಮಗುನಲ್ಲಿ ಆಗುತ್ತೆ ಅಂತ ಕೇಳೋದಿತ್ತು ಅಂತಂದರೆ, ಹೆಣ್ಮಗುವಿಗೆ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಅಂತಂತಂದರೆ ಮಾನಸಿಕವಾಗಿ ದುರ್ಬಲರಾಗಿದ್ದಾಗ, ಸೊ ಅಂಥವರಲ್ಲೂ ಕೂಡ ಜಲ್ದಿ ಆಗುವಂತಹ ಸಂಭಾವನೆಗಳು ಹೆಚ್ಚಿರುತ್ತೆ. ಸೊ ಇನ್ನು ಅವರಿಗೆ ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ಕರಿತೀವಿ. ಸೊ ನಾವು ಮುಂಚೆ ಎಲ್ಲ ಅದನ್ನು ನಾವು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಕರಿತಾ ಇದ್ದೋ, ಅಥವಾ ಡಿಸೀಸ್ ಅಂತ ಇತ್ತು, PCOD ಆರ್ PCOS. ಸೊ ಈಗ ಅದಕ್ಕೆ ನಾವು ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಕರಿತೀವಿ, ಅಂದರೆ ರೀನೇಮ್ ಆಗಿದೆ, ಅಂತಂದರೆ PMOS ಅಂತ ಹಾಗೆ. ಸೊ ಏನಿದು ಅಂತ ಅಂದರೆ, ಬಿಕಾಸ್ ಈಗಿನ ಜನ್ರೇಷನ್ನಲ್ಲಿ ಹೆಣ್ಣು ಮಕ್ಕಳಿಗೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಬಂತು ಅಂತಂದಾಗ, ಸೊ ಸಾಕಷ್ಟು ಜನರಲ್ಲಿ ನಾವು ನೋಡಿದಂತೆ ಯಾರಲ್ಲೂ ಕೂಡ ವ್ಯಾಯಾಮ ಅಥವಾ ಆಹಾರ ತಿಂಡಿಗಳಲ್ಲಿ ಬದಲಾವಣೆ ಆಗಿರೋದ್ರಿಂದಾಗಿ, ಸೊ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೂ ಕೂಡ ದೈಹಿಕ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆ ಮಾನಸಿಕ ವಿಶ್ರಾಂತಿ ಆದಾಗ, ಸೊ ಅಂಥವರಲ್ಲಿ ನಾವು ಒಂದು ಮೆಟಬಾಲಿಕ್ ಸಿಂಡ್ರೋಮ್ಸ್ನ ನೋಡಬಹುದು. ಸೊ ಅಂಥವರಲ್ಲಿ ಇರ್ರೆಗ್ಯುಲಾರಿಟೀಸ್ ಅತಿ ಹೆಚ್ಚು ಪ್ರಮಾಣದಲ್ಲಿರುತ್ತೆ. ಇದನ್ನು ನಾವು ಅಂಡಾಂಶದಲ್ಲಿ ನೀರಿನ ಗುಳ್ಳೆಗಳ ಉತ್ಪತ್ತಿ ಅಂತ ಹೇಳಬಹುದು. ಸೊ ಇನ್ನೊಂದು ಥೈರಾಯ್ಡ್ ಸಮಸ್ಯೆ, ಇದು ಕೂಡ ಒಂದು ಎಂಡೋಕ್ರೈನ್ ಡಿಸಾರ್ಡರ್. ಅಂತಂದರೆ ನಮ್ಮ ಗಂಟಲಿನ ಮುಂದೆ ಇರುವಂತಹ ಒಂದು ಥೈರಾಯ್ಡ್ ಗ್ಲ್ಯಾಂಡಿಂದ ಉತ್ಪತ್ತಿಯಾಗಬೇಕಾಗಿರುವಂತಹ ಕಣಗಳು ಕಮ್ಮಿ ಆದಾಗ ನಮ್ಮಲ್ಲೂ ಕೂಡ ಋತುಚಕ್ರ ಮೇಲೆ ಕೆಳಗಡೆ ಆಗುತ್ತೆ. ಸೊ ಹಾಗೆ ಆಗಲೇ ಹೇಳಿದಂಗೆ ಒಂದು ರಕ್ತಸ್ರಾವ ಹೆಚ್ಚಾದಾಗ, ಸೊ ನಮ್ಮ ಬಾಡಿಯಲ್ಲಿ ಕೂಡ ಜಾಸ್ತಿ ರಕ್ತ ಕಣಗಳು ದೇಹದಿಂದ ಆಚೆ ಹೋಗ್ತಾ ಇದೆ ಅಂತಂದರೆ, ಅದು ಸ್ರಾವ ಅಲ್ಲದೇ ಇದ್ದರೂ ಕೂಡ ಬೇರೆ ಎಲ್ಲ ಕಡೆಯಿಂದನೂ ಕೂಡ ನಮ್ಮಲ್ಲಿ ರಕ್ತಹೀನತೆ ಆಗ್ತಾ ಇದೆ ಅಂತಂದಾಗ, ಸೊ ಬಾಡಿ ಬ್ಲಡ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಸೊ ಇದನ್ನು ಡಿಲೇ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನು ನಾವು ಅನೀಮಿಯಾ ಅಥವಾ ರಕ್ತಹೀನತೆ ಅಂತ ಏನು ಕರಿತೀವಲ್ಲ, ಸೊ ರಕ್ತಹೀನತೆ ಇದ್ದಲ್ಲೂ ಕೂಡ ನಮ್ಮಲ್ಲಿ ಋತುಚಕ್ರಗಳು ಕರೆಕ್ಟಾಗಿ ಆಗೋದಿಲ್ಲ. ಸೊ ಅದನ್ನು ಕೂಡ ನಾವು ಮುಂಚೆನೆ ಚೆಕ್ ಮಾಡಿಸ್ಕೊಂಡು ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಹಾಗೆ ಆಗಲೇ ಹೇಳ್ದಂಗೆ ಸ್ಟಾರ್ಟಿಂಗ್ 2 ಇಯರ್ಸ್, ಸೊ ಒಂದು ಹುಡುಗಿ ಅಥವಾ ಒಂದು ಹೆಣ್ಣು ಮಗು ಪಿರಿಯಡ್ಸ್ ಆದ ನಂತರ ಅಥವಾ ಮೆನಾರ್ಕೆ ಅಂತ ಏನು ಕರಿತೀವಲ್ಲ, ಸೊ ಅದನ್ನು ಅಚೀವ್ ಮಾಡಿದ್ಮೇಲೆ ಒಂದು ಸ್ಟಾರ್ಟಿಂಗ್ 1 ಇಯರ್ ಆರ್ 2 ಇಯರ್ಸ್ ಈ ಥರ ಇರ್ರೆಗ್ಯುಲರಿಟೀಸ್ ಆಗೋದು ಸಹಜ. ಸೊ ಅದಾದ ನಂತರ ಮತ್ತೆ ವಾಪಸ್ ಅವರಿಗೆ ರೆಗ್ಯುಲರ್ ಸೈಕಲ್ಸ್ ಆಗುತ್ತೆ. ಆ್ಯಂಡ್ ಹಾಗೆ ದೈಹಿಕ ಅವಿಶ್ರಾಂತಿ, ಅಂದರೆ ಹೆಚ್ಚು ಎಕ್ಸಸೈಸ್ ಮಾಡೋದು. ಸೊ ಈಗಿನ ಕಾಲದಲ್ಲಿ ಲೈಕ್ ಫುಲ್ ಎಕ್ಸಸೈಸಸ್ ಮಾಡಿ ಎಲ್ಲ ಮಸಲ್ಸ್ ಬಿಲ್ಡಪ್, ಸೊ ಈ ಥರದ್ದೆಲ್ಲ ಆಗ್ತಾ ಇರಬೇಕಾದಾಗ ಕೆಲವೊಮ್ಮೆ ಅವರಲ್ಲೂ ಕೂಡ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಆಗೋದ್ರಿಂದಾಗಿ ಕೆಲವೊಮ್ಮೆ ಜಾಸ್ತಿ ಆಗೋದಿರ್ಬೋದು ಅಥವಾ ಕಮ್ಮಿ ಆಗೋದಿರ್ಬೋದು, ಆಗುವ ಸಂಭಾವನೆಗಳು ಹೆಚ್ಚು. ಸೊ ಇವೆಲ್ಲವೂ ಕೂಡ ಮುಖ್ಯ ಕಾರಣಗಳಾಗುತ್ತೆ.
1: ಈ ಮಹಿಳೆಯರು ಮತ್ತು ಕಿಶೋರಿಯರಿಗೆ ಋತುಚಕ್ರ ನೈರ್ಮಲ್ಯಕ್ಕಾಗಿ ಸರ್ಕಾರದ ಯಾವ ಯೋಜನೆಗಳು ಜಾರಿಯಲ್ಲಿದೆ ಅನ್ನೋದನ್ನು ತಿಳಿಸ್ಬೋದಮ್ಮ?
0: ಸೊ ಸರ್ಕಾರಿ ಜಾರಿಯಲ್ಲಿರುವ ಯೋಜನೆಗಳನ್ನ ನಾವು ಒಂದು ಕೇಂದ್ರೀಯ ಸರ್ಕಾರ ಯೋಜನೆ ಹಾಗೂ ರಾಜ್ಯ ಸರ್ಕಾರ ಯೋಜನೆ ಅಂತಾಗಿ ಅರ್ಥ ಮಾಡ್ಕೋಬಹುದು. ಸೊ ಕೇಂದ್ರೀಯ ಸರ್ಕಾರದಿಂದ ನಮಗೆ ಮೆನ್ಸ್ಟ್ರುವಲ್ ಹೈಜಿನ್ ಸ್ಕೀಮ್ ಅಂತ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವ ಥರ ಅಂತ ಕೇಳಿದರೆ ನೀವು ನನಗೆ, ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಈ ಯೋಜನೆನ ತರಲ್ಪಟ್ಟಿದೆ ಹಾಗೂ ಈ ಭಾಗದಿಂದಾಗಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಗ್ರಾಮೀಣ, ಅಂತಂದರೆ ಗ್ರಾಮೀಣ ಭಾಗದಲ್ಲಿ 10-19 ವರ್ಷದ ಕಿಶೋರಿಯರಿಗೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ನಾವು ಅತಿ ಕಡಿಮೆ ದರದಲ್ಲಿ ಅಂತಂದರೆ 1 ರೂಪಾಯಿಗೆ ಅಥವಾ ಅದಕ್ಕಿಂತ ಕಮ್ಮಿ, ಅಂದರೆ ಕೆಲವೊಂದ್ಸಲ ಫ್ರೀ ಆಗೂ ಕೂಡ ಉತ್ತಮ ಗುಣಮಟ್ಟದ ಪ್ಯಾಡ್ಗಳನ್ನ ಆಶಾ ಕಾರ್ಯಕರ್ತರಿಂದ ನಾವು ನೀಡಲಾಗುತ್ತಿದೆ, ಅವ್ರಿಗೆಲ್ಲರಿಗೂ ವಿತರಿಸ್ತಾ ಇದ್ದಾರೆ. ಸೊ ಇನ್ನೊಂದು ನಮ್ಮದು ಜನೌಷಧಿ ಸೇವಾ ಕೇಂದ್ರ ಅಂತೇನಿದೆಯಲ್ಲ, PM ಜನೌಷಧಿ ಕೇಂದ್ರದಿಂದ ಅಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ 1 ರೂಪಾಯಿಗೆ 1 ಪ್ಯಾಡನ್ನು ವಿತರಿಸಲಾಗುತ್ತಿದೆ. ಅಂಥ ಪ್ಯಾಡ್ಗಳು ಬಯೋಡಿಗ್ರೇಡಬಲ್, ಅಂತಂದರೆ ಅದಕ್ಕೆ ಇನ್ಸಿನರೇಟರೇ ಬೇಕು ಅಂತ ಇಲ್ಲ. ಸೊ ಅದನ್ನು ಡಿಸ್ಕಾರ್ಡ್ ಮಾಡಿದಾಗ ಅದು ಕೂಡ ಪೂರ್ತಿ ಆರಾಮ್ ಹಾಗೆ, ಸೊ ಅದು ಎಕೋ ಫ್ರೆಂಡ್ಲಿ ಅಂತ ಕನ್ಸಿಡರ್ ಮಾಡಲಾಗಿದೆ. ಸೊ ಇನ್ನು ರಾಜ್ಯ ಸರ್ಕಾರ ಅಂತ ಬಂತು ಅಂತಂದರೆ ಶುಚಿ ಸ್ಕೀಮ್, ಇದನ್ನು ತುಂಬ ಜನ ಕೇಳ್ಪಟ್ಟಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಏನಕ್ಕೆ ಅಂತಂದರೆ ಪ್ರತಿಯೊಂದು ಹೆಣ್ಣು ಮಗುವಿಗೂ ಯಾರು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೋ, ಸೊ ಅವರಿಗೆ ಇದನ್ನು ಸರ್ಕಾರದ ಕಡೆಯಿಂದನೇ ಪ್ಯಾಡ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಇದು ತಲುಪಿರುತ್ತೆ. ಸೊ ಈ ಯೋಜನೆ ಅಡಿಯಲ್ಲೂ ಕೂಡ ಅನುದಾನಿತ ಶಾಲೆ ಮತ್ತು ಕಾಲೇಜುಗಳಿಗೆ ಎಲ್ಲ 10 ವರ್ಷದಿಂದ 19 ವರ್ಷ ಇರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ

0: ಫ್ರೀ ಸ್ಯಾನಿಟರಿ ಕಿಟ್ ಆಗ್ಲೇ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರ್ತಾರೆ ಇದನ್ನ. ಸೊ ಇವೆರಡು ಕೂಡ ಒಂದು ಸೆಂಟ್ರಲ್ ಹಾಗೂ ಒಂದು ರಾಜ್ಯದಾಗಿ ಸ್ಕೀಮ್ ಆಗಿಸಿ ಈಗ ಕೊಡಲ್ಪಟ್ಟಿದೆ.
1: ಓಕೆ ಮ್ಯಾಮ್, ಇದುವರೆಗೂ ಸರ್ಕಾರಿ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಋತುಚಕ್ರ ನೈರ್ಮಲ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಯಾವ ರೀತಿಯ ಕ್ರಮಗಳನ್ನ ಅನುಸರಿಸಿದ್ರೆ ಉತ್ತಮ ಮೇಡಮ್?
0: ಸೊ ಅಗೇನ್, ಗ್ರಾಮೀಣ ಭಾಗದಲ್ಲಿರೋರು ಈ ಅರ್ಬನ್ಸ್ ಕಂಪೇರ್ ಮಾಡಿದ್ರೆ ಗ್ರಾಮೀಣದಲ್ಲಿರೋರಿಗೆ ಇನ್ನೂ ಹೆಚ್ಚು ಮುಜುಗರ, ಇನ್ನೂ ಹೆಚ್ಚು ಸಂಕೋಚ ತುಂಬ ಜಾಸ್ತಿ ಇರುತ್ತೆ. ಸೊ ಅಂಥವರಿಗೆ ತಿಳಿಸ್ಬೇಕಾದಾಗ ನಮಗೆ ಅವಾಗ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಅವರಿಗೆ ಈ ಥರದ್ರ ಬಗ್ಗೆ ಅಥವಾ ಇದರಿಂದ ಸೋಂಕುಗಳು ಯಾವ ಥರ ಆಗಬಹುದು ಅಥವಾ ಅವಾಗ ನಾವು ಹೇಗೆ ಮಾಡಬೇಕು, ಸೊ ನಮ್ಮಲ್ಲಿರುವ ಹೈಜಿನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳಿ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಅವರಿಗೆ ಪ್ರತ್ಯೇಕವಾಗಿ ತರಬೇತಿ ಕೊಡಬೇಕು. ಇಲ್ಲಾಂತಂದರೆ ಅಂದರೆ ಎಲ್ಲ ಗ್ರಾಮೀಣ ಹೆಣ್ಣು ಮಕ್ಕಳನ್ನ ಒಂದೆಡೆ ಸೇರಿಸಿ ಆಶಾ ಕಾರ್ಯಕರ್ತರಿಂದರಾದಾಗಲೂ ಸರಿ ಅಥವಾ ವೈದ್ಯಕೀಯ ವೃಂದದಿಂದಾದರೂ ಸರಿ, ಅಂದರೆ ಅಲ್ಲೇ ಇರುವಂತಹ ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಯಾರು ಇರ್ತಾರಲ್ಲ ಡಾಕ್ಟರ್ಸ್, ಸೊ ಅವರಾದರೂ ಸರಿ ಅವರಿಗೆ ಹೇಗೆ ಆ ಸಿಚುವೇಷನ್ನನ್ನು ನೋಡ್ಕೋಬೇಕು, ಸೊ ಅವ್ರನ್ನ ಅವ್ರು ಹೇಗೆ ನೋಡ್ಕೋಬೇಕು, ಅದರಿಂದ ಆಗುವಂತಹ ಪರಿಣಾಮಗಳನ್ನೆಲ್ಲ ಹೇಗೆ ಎದುರಿಸ್ಬೇಕು ಅಂತ ಹೇಳಿ ಅವರಿಗೆ ಟ್ರೈನಿಂಗ್ ತರಬೇತಿ ಕೊಡಬೇಕಾಗತ್ತೆ. ಇನ್ನೊಂದು ಚಿಕ್ಕ ಮಕ್ಕಳಿಗೆ ಶಾಲೆಯಲ್ಲಿ ಜಾಗೃತಿ ಮೂಡಿಸೋದು, ಅಂದರೆ ಟೀನೇಜರ್ಸ್ಗಳಿಗೆ ಯಾವ ಥರ ಎಜುಕೇಷನ್ ಅಂತಂದರೆ ಶಾಲೆಗೆ ಗೈರು ಹಾಜರಾಗದಂತೆ ಅವರಿಗೂ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬೆಂಬಲ ಕೊಡೋದಿರಬಹುದು. ಆ್ಯಂಡ್ ಗೌರ್ನಮೆಂಟ್ ಕಡೆಯಿಂದ ಆಲ್ರೆಡಿ ಡಿಸ್ಕೌಂಟ್ ಪ್ರೈಸಸ್ಸಲ್ಲಿ ಸ್ಯಾನಿಟರಿ ಪ್ಯಾಡ್ ಸಿಗ್ತಾ ಇದೆ, ಅದನ್ನು ಗ್ರಾಮೀಣ ಭಾಗಕ್ಕೂ ಕೂಡ ತರಬೇಕು. ಸೊ ಅದರಿಂದ ಕೂಡ ಅಲ್ಲಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಹೀಗೆಲ್ಲ ನಾವು ಮಾಡಿದರೆ ಹೀಗೆ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೂ ಅಥವಾ ಹೆಂಗಸರಿಗೂ ಕೂಡ ತರಬೇತಿ ನೀಡಿ ಅಭಿವೃದ್ಧಿಗೊಳಿಸಬಹುದು.
1: ಸಾಕಷ್ಟು ಅರಿವು ಕಾರ್ಯಕ್ರಮಗಳನ್ನ ನೀಡಿದ್ರೆ ಅದು ಸುಧಾರಿಸುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನ ನೀಡಿದ್ರು ಮ್ಯಾಮ್. ಹಾಗೆ ಆಶಾ ಕಾರ್ಯಕರ್ತೆಯವರು ಮತ್ತು ಆರೋಗ್ಯ ಸಿಬ್ಬಂದಿಗಳ ಪಾತ್ರವನ್ನ ತಿಳಿಸೋದಾದ್ರೆ ಮೇಡಮ್?
0: ಹಾಂ, ಸೊ ಅತಿ ಹೆಚ್ಚು ಪಾತ್ರ ಅವರದೇ ಆಗಿರುತ್ತೆ. ಆಗ ನೋಡೋದಾದ್ರೆ ಇವರಿಂದಾಗಿ ಕಮ್ಯುನಿಟಿ ಮತ್ತು ಸರ್ಕಾರದ ಇನಿಷಿಯೇಟಿವ್ಸ್ಗಳೇನಿದೆ, ಸೊ ಅದನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸೋಕೆ ಇವರೇ ನಮಗೆ ಬ್ಯಾರಿಯರ್ಸ್ ಥರ. ಸೊ ಪ್ರತಿಯೊಂದನ್ನು ಕೂಡ ಇವ್ರು ಅಂದರೆ ಹೆಂಗಸರಿಂದ ಏನು ಕುಂದುಕೊರತೆಗಳಿದೆ ಅದನ್ನು ಗೌರ್ನಮೆಂಟ್ ಕಡೆಯಿಂದ ಹೇಗೆ ನಿಭಾಯಿಸಬಹುದು, ಸೊ ಅದನ್ನೆಲ್ಲ ಅವರಿಗೆ ಹೇಗೆ ರೀಚ್ ಔಟ್ ಮಾಡಿಸ್ಬಹುದು ಅಂತ ಬಂತು ಅಂದಾಗ ಆಶಾ ಕಾರ್ಯಕರ್ತರದ್ದು ತುಂಬ ಹೆಚ್ಚಿನ ಕೆಲಸ ಇರುತ್ತೆ ಅಥವಾ ಅವರ ಶ್ರಮ ಜಾಸ್ತಿ ಇರುತ್ತೆ. ಹಾಗೆಯೇ ಅದಲ್ಲದೇ ಒಂದು ನಾವು ಹೆಣ್ಣು ಮಕ್ಕಳಿಗೆ ಹೇಳ್ಕೊಡೋದು ಅಥವಾ ಹೇಗೆಲ್ಲ ಕೇಳ್ಬೋದು ಅನ್ನೋದಾದರೆ ಒಂದು ಅವರಿಗೆ ಥೀಮ್ ಬೇಸ್ಡ್ ಮೂವೀಸ್ ಅಂತ ಬರುತ್ತೆ. ಅಂತಂದರೆ ಈ ಕಾರ್ಯಕ್ರಮ ಕುರಿತು ಅಥವಾ ಈ ಥರ ಸೌಲಭ್ಯಗಳ ಕುರಿತು ಅಥವಾ ಈ ಥರ ರೋಗಗಳನ್ನು ಕುರಿತು ಅಥವಾ ಇದರ ಮುನ್ನೆಚ್ಚರಿಕೆಗಳ ಕುರಿತು ಅಥವಾ ತರಬೇತಿನ ಹೇಗೆಲ್ಲ ನೀಡಬಹುದು, ಸೊ ಅನ್ನೋದ್ರ ಮೇಲೆ ನಾಟಕಗಳಿರಬಹುದು ಅಥವಾ ಮೂವೀಸ್ಗಳಿರಬಹುದು. ಸೊ ಅವುಗಳ ಪಾತ್ರನೂ ಕೂಡ ತುಂಬ ಅತಿ ಮುಖ್ಯವಾಗಿರುತ್ತೆ. ಆ್ಯಂಡ್ ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಎಜುಕೇಟಿಂಗ್, ಸೊ ಆಗಲೇ ಹೇಳ್ದಂಗೆ ಕೂತ್ಕೊಂಡು ಎಲ್ಲರಿಗೂ ಕೂಡ ಮಾಹಿತಿ ತಲುಪಿಸೋದು, ಸೊ ಇದು ಕೂಡ ತುಂಬ ಉತ್ತಮವಾಗಿರುತ್ತೆ.
1: ಓಕೆ ಮೇಡಮ್, ಹಾಗಿದ್ರೆ ಈ ಋತುಚಕ್ರದ ಬಗ್ಗೆ ಮುಕ್ತ ಚರ್ಚೆಗೆ ಸಮಾಜವನ್ನು ಹೇಗೆ ಪ್ರೇರೇಪಿಸ್ಬೋದು ಮೇಡಮ್?
0: ಸೊ ಆಗಲೇ ಹೇಳ್ದಂಗೆ ಮುಟ್ಟು ಮುಜುಗರ ಅಲ್ಲ, ಸೊ ಅದು ಒಂದು ನಮ್ಮ ದೇಹದ ಒಂದು ಸಹಜ ಪ್ರಕ್ರಿಯೆ. ಸೊ ಇದನ್ನು ಎಲ್ಲರೂ ಕೂಡ ಅಶುದ್ಧ ಅಂತನೋ ಅಥವಾ ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅಂತನೋ ಆ ಥರ ಮಾಡುವುದು ಸರಿಯಲ್ಲ. ಸೊ ಅಂಥ ಟೈಮಲ್ಲಿ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು. ಹಾಗೆ ಅವರಿಗೆ ಅವಾಯ್ಡಿಂಗ್ ಅಂತಾರಲ್ಲ, ಲೈಕ್ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತೆಲ್ಲ ಲೈಕ್ ಅವಾಯ್ಡ್ ಮಾಡ್ದೇ ಅವರಿಗೆ ಯಾವ ಥರ ಮಾನಸಿಕ ಬೆಂಬಲ ಸಿಗಬಹುದೋ ಆದಷ್ಟು ಬೆಂಬಲಿಸಬೇಕಂತ ಕೇಳ್ಕೊತೀವಿ.
1: ಖಂಡಿತ ಮೇಡಮ್, ಈ ಋತುಚಕ್ರ ನೈರ್ಮಲ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಇದುವರೆಗೂ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಮೇಡಮ್. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಿಮ್ಮ ಸಲಹೆ ಮತ್ತು ಸಂದೇಶನ ತಿಳಿಸೋದಾದರೆ ಮೇಡಮ್?
0: ಸಲಹೆ ಅನ್ನೋದಾದರೆ ಆಗಲೇ ಹೇಳ್ದಂಗೆ ಅವರಿಗೆ ಎನ್ಕರೇಜಿಂಗ್ ಆಗಿರಬೇಕು ನಾವು. ಸೊ ಎನ್ಕರೇಜಿಂಗ್ ಇನ್ ವಾಟ್ ಸೆನ್ಸ್? ಎನ್ಕರೇಜಿಂಗ್ ಇನ್ ಅವರಿಗೆ ಏನು ಕೆಲಸ ಬೇಕು ಅಥವಾ ಅವರಿಗೆ ಈಗ ಏನು ತಿಂತಾರೆ ಅಥವಾ ಅವರಿಗೆ ಎಷ್ಟು ವಿಶ್ರಾಂತಿ ಬೇಕು, ಅವರ ಭಾವನೆ ಹೇಗಿರುತ್ತೆ, ಸೊ ಆ ಭಾವನೆಗೆ ತಕ್ಕಂತೆ ಅವ್ರಿಗೂ ಸ್ವಲ್ಪ ಫ್ರೀ ಆಗಿರೋದಕ್ಕೆ ಬಿಡಬೇಕು. ಹಾಗೇ ಆ ಮೊಮೆಂಟಿಗೆ ನೋವಿದ್ದಲ್ಲಿ ಅದಕ್ಕೆ ಸಂಬಂಧಿತವಾಗಿ ಹೀಟ್ ಪ್ಯಾಕ್ ಇರಬಹುದು,

0: ಅಥವಾ ಪೌಷ್ಟಿಕ ಆಹಾರಗಳಿರಬಹುದು. ಸೊ ಅದರ ಪ್ರತಿಯೊಂದು ಸೌಲಭ್ಯಗಳನ್ನ ನೀಡಬೇಕು. ಆ್ಯಂಡ್ ಪ್ರತಿಯೊಂದು ಹೆಣ್ಣು ಮಗುನೂ ಕೂಡ ಅವರ ಹೈಜಿನ್ ಮೇಂಟೈನ್ ಮಾಡೋದು ಅವ್ರ ಕೈಯಲ್ಲೇ ಇರುತ್ತೆ, ಬಿಕಾಸ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದ್ದಂಗೆ ಅದು ಕೂಡ. ಸೊ ಹಾಗೆ ಪ್ರತಿಯೊಬ್ಬರೂ ಕೂಡ ಹೈಜಿನಿಕ್ ಆಗಿರಬೇಕು. ಐ ಮೀನ್ ಸಂಕೋಚ ಪಟ್ಕೊಳ್ದೇನೆ ಅವ್ರದ್ದು ಏನಿದೆ ಅದನ್ನ ಧನಾತ್ಮಕವಾಗಿ ಆಲೋಚಿಸಬೇಕು. ಇದಿಷ್ಟು ಹೇಳಬಲ್ಲೆ.
1: ಯುವತಿಯರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಅಥವಾ ಸಮಾಜಕ್ಕೆ ಈ ಋತುಚಕ್ರ ನೈರ್ಮಲ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇದುವರೆಗೂ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್.
0: ಥ್ಯಾಂಕ್ ಯು ಸೋ ಮಚ್.
1: ಕೇಳುಗರೆ, ಇದು ಹೇಳ್ತಾ ಇದ್ರಿ ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನ ನೀಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿರವರು. ಇದು ಇವತ್ತಿನ ಆರೋಗ್ಯ ತಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಪ್ರಿಯ ಕೇಳುಗರೆ, ಇದುವರೆಗೂ ಋತುಚಕ್ರ ನೈರ್ಮಲ್ಯದ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನಾ ಕಾರ್ಯಕ್ರಮದ ಮುಂದುವರೆದ ಭಾಗ ಬಿತ್ತರಗೊಂಡಿತ್ತು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
5: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
5: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು 1 ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
5: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739713111. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739713111.
1: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಚಾಮರಾಜನಗರ ತಾಲೂಕಿನ ಅರಳೀಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೇ, ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ತಮ್ಮ ಒಂದು ಆಸೆಯಂತೆ ಸ್ವಉದ್ಯೋಗ ಮಾಡುವ ನಿಟ್ಟಿನಲ್ಲಿ ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡು ಪ್ರಸ್ತುತ ಈ ಒಂದು ಮೋಟರ್ ರಿವೈಂಡಿಂಗ್ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಸ್ವಾವಲಂಬನೆ ಜೀವನವನ್ನು ಕಟ್ಕೊಳ್ತಿರುವಂಥ ಅನುಭವವನ್ನು ಕುರಿತು ಮಾಹಿತಿಯನ್ನು ಹಾಗೂ ಅನುಭವವನ್ನು ಹಂಚಿಕೊಳ್ಳಲು ಈ ದಿನದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೂಲತಃ ಚಾಮರಾಜನಗರ ತಾಲೂಕಿನ ಅರಳಿಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಒಂದು ಯಶೋಗಾಥೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಕಾರ್ತಿಕ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್, ನಮಸ್ತೆ.
0: ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಾವು ಒಬ್ಬ ಯುವಕರಾಗಿ ಒಂದು ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ತಮ್ಮದೇ ಆದ ಒಂದು ಕೌಶಲ್ಯ ಹಾಗೂ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಕ್ಷೇತ್ರದಲ್ಲಿ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಸ್ವಾವಲಂಬನೆ ಜೀವನವನ್ನು ಕಟ್ಟಿಕೊಳ್ತಿರೋ ಅನುಭವ ಹಾಗೂ ಯಶೋಗಾಥೆಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಹಂಚಿಕೊಳ್ಳಿಕ್ಕೆ ಬಂದಿರುವಂಥದ್ದು ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ಕಾರ್ತಿಕ್ ಅಂತ ಹೆಸರು, ನಮ್ಮ ತಂದೆ ಹೆಸರು ಮಹೇಶ್ ಅಂತ. ನಾವು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಅರಳಿಕಟ್ಟೆ ಗ್ರಾಮದಲ್ಲಿ ಇದ್ವಿ. ಮೊದಲು ನಾನು ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದೆ, ಅಂದ್ರೆ 2018 ಇಂದ 4 ವರ್ಷ ಬೆಂಗಳೂರಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದೆ. ಆಮೇಲೆ ಏನಾದ್ರೂ ಓನ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ಬಿಟ್ಟು ಆಮೇಲೆ ಗೊತ್ತಾಯ್ತು, ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾಗರಾಜ ಸರ್ದು ID ನೋಡಿ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಕೆಂಚನಹಳ್ಳಿಲೇ ಇದೆ ಅಂದ್ಬಿಟ್ಟು ನಮ್ಮ 3 ಇಯರ್ ಆಗುತ್ತೆ ಅಂತ ಅಲ್ಲಿ 1 ತಿಂಗಳು ಟ್ರೈನಿಂಗ್ ಪಡೆದು ಇವಾಗ ಅದೇ ಕೆಲಸ ಮಾಡ್ತಾ ಇದೀವಿ.
0: ತಮ್ದು ಶಿಕ್ಷಣ ಏನಾಗಿದೆ ಸರ್?
1: BA ಕಂಪ್ಲೀಟ್ ಆಗಿದೆ.
0: ಪದವಿ ಶಿಕ್ಷಣವನ್ನ ಮುಗಿಸಿದ್ದೀರಾ?
1: ಹೌದು.
0: ಈಗ ತಾವು ಪದವಿ ಶಿಕ್ಷಣ ಮುಗಿಸಿ ಯಾವ್ದಾದ್ರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಿ ಸರ್ಕಾರಿ ಕೆಲಸಕ್ಕೆ ಹೋಗ್ಬೋದಾಗಿತ್ತು, ಅಥವಾ ಇದರ ಯಾವುದೇ ಖಾಸಗಿ ಕಂಪನಿಯಲ್ಲಿ ಹೋಗಿ ಕೆಲಸವನ್ನ ಮಾಡಬಹುದಾಗಿತ್ತು, ಕೈಗಾರಿಕೆಯಲ್ಲಿ ಕೆಲಸವನ್ನ ಮಾಡಬಹುದಾಗಿತ್ತು. ಆದ್ರೂ ಕೂಡ ತಾವು ಈ ಸ್ವಉದ್ಯೋಗವನ್ನ ಮಾಡಬೇಕು ಅಂತ ತಮ್ಗೆ ಏಕ್ ಅನ್ನಿಸ್ತು? ಇದಕ್ಕಿಂತ ಮುಂಚೆ ತಾವು ಮಾಡ್ತಿದ್ದಂತ ವೃತ್ತಿಯಲ್ಲಿ ತಮ್ಗೆ ಎಷ್ಟು ಖುಷಿ ಇತ್ತು?
1: ನಾನು ಗೌರ್ಮೆಂಟ್ ಕೆಲ್ಸಕ್ಕೆ ಅಂತ ಟ್ರೈ ಮಾಡಿದೆ, ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಈ ಆರ್ಮಿಲಿ CRPF BSF ಇದಕ್ಕೆಲ್ಲ ಟ್ರೈ ಮಾಡಿದೆ, ಯಾವ್ದು ಸಕ್ಸಸ್ ಆಗ್ಲಿಲ್ಲ. ಅದಾದ ಪುನಃ ನೆಕ್ಸ್ಟ್ ಇನ್ನು ಮನೇಲಿ ಕೂರಕ್ ಆಗಲ್ಲ ಅಂದ್ಬಿಟ್ಟು ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದೆ. ಅದು ಒಂದು 2-3 ಇಯರ್ಸ್ ಓನ್ ಆಗಿ ಮಾಡಿದ್ರೆ ಎಲ್ಲದ್ರಲ್ಲೂ ಸಕ್ಸಸ್ ಕಾಣ್ಬಹುದು, ಕೆಲಸ ಮಾಡ್ತಾ ಇದ್ರೆ ಯಾವಾಗ್ಲೂ ಕೆಲಸದಾಗೆ ಹೋಗ್ಬಿಡ್ತೀವಿ. ಅದರಿಂದ ಇದನ್ನ ಟ್ರೈನಿಂಗ್ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾಗರಾಜ ಸರ್ನ ಮೀಟ್ ಮಾಡಿ ಕಾಲ್ ಮಾಡಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಟ್ರೈನಿಂಗ್ ಇದೆ ಅಲ್ಲಿಗೆ ಬರಪ್ಪ ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ಅಲ್ಲಿಗೆ ಬಂದು ಇನ್ನು ಟ್ರೈನಿಂಗ್ ತಗೊಂಡು ಅದೇ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮೋಟರ್ ರಿವೈಂಡಿಂಗ್.
0: ಪದವಿ ಶಿಕ್ಷಣವನ್ನ ತಾವು ಯಾವಾಗ ಮುಗಿಸಿದ್ದು?
1: 2017.
0: ಈಗ ತಾವು 2017 ಪದವಿ ಶಿಕ್ಷಣ ಮುಗಿಸಿದ ನಂತರ ತಕ್ಷಣನೇ ತಾವು ಫ್ಲವರ್ ಡೆಕೋರೇಷನ್ ಕೆಲಸಕ್ಕೆ ಹೋಗ್ತೀರಾ?
1: ಇಲ್ಲ, ಒಂದು 2-3 ಇಯರ್ಸ್ ಟ್ರೈ ಮಾಡಿದೆ ನಾನು ಗೌರ್ಮೆಂಟ್ ಜಾಬ್ಗೆ, ಅದೇ ಫೀಸ್ ಕಾಲು ಆಗಿದ್ದಾಗ ಅದೆಲ್ಲ ಎಕ್ಸಾಮ್ ಬರ್ದು ಅದು ಇದೆಲ್ಲ ಟ್ರೈ ಮಾಡಿದೆ, ಅದು ಯಾವ್ದು ಸಕ್ಸಸ್ ಆಗ್ಲಿಲ್ಲ. ಜನರಲ್ ಕ್ಯಾಟಗರಿಲಿ ಜಾಸ್ತಿ ಪರ್ಸೆಂಟೇಜ್ ನಿಲ್ಸ್ಬಿಡೋದ್ರಿಂದ ಅದು ಆಗಲ್ಲ, ಟ್ರೈ ಮಾಡಿದೆ ಅದಕ್ಕೆ ಸಕ್ಸಸ್ ಆಗ್ಲಿಲ್ಲ. ಅದರಿಂದ ಏನಾದ್ರು ಓನ್ ಬಿಸ್ನೆಸ್ ಮಾಡಿದ್ರೆ ಇಂಪ್ರೂವ್ ಆಗ್ಬೋದು ಅಂದ್ಬಿಟ್ಟು ಆಮೇಲೆ ಈ ಬಿಸ್ನೆಸ್ ಪ್ಲಾನ್ ಮಾಡಿದೆ.
0: ಫ್ಲವರ್ ಡೆಕೋರೇಷನ್ ಕೆಲಸವನ್ನ ಎಷ್ಟು ವರ್ಷ ಮಾಡಿದ್ರಿ ಅಲ್ಲಿ? ತಮ್ಗೆ ಒಂದು ಉದ್ಯೋಗ ಕಟ್ಟಿ
1: ಫ್ಲವರ್ ಡೆಕೋರೇಷನ್ ತುಂಬಾ ಕಾಂಪಿಟೇಷನ್ ಇದೆ ಇವಾಗ, ಯಾವ್ದೇ ಒಂದು ಚೌಟ್ರಿಲಿ ಇದಾದ್ರು 3-4 ಜನ ಕಾಂಪಿಟೇಟರ್ ಇದ್ದೇ ಇರ್ತಾರೆ. ಅದಕ್ಕೆ ಅದು ಬಜೆಟ್ ಅಂತ ಕೊಟ್ಟು ಬರಲ್ಲ ಸರ್ ಅದರಲ್ಲಿ, ಅಲ್ಲಿ ಲಾಭ ಇದೆ ಹಂಗೆ ಆರ್ಡರ್ಗಳು ಹಿಡಿಬೇಕಷ್ಟೇ. ಅದು ಮಾಡ್ತಾ ಇದ್ದೇನೆ, ಅದು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೇನೆ. ಅದನ್ನು
0: ಆ ಕೆಲಸಲ್ಲೂ ಕೂಡ ಬಹಳಷ್ಟು ಕಾಂಪಿಟೇಷನ್ ಅನ್ನ ತಾವು ನೋಡಿದ್ರಿ?
1: ಹೌದು, ಅದೆಲ್ಲ ನೋಡಿ ಆಮೇಲೆ ಓನ್ ಬಿಸ್ನೆಸ್. ಮದ್ವೆ ಆದ್ಮೇಲೆ ಅಲ್ಲೆಲ್ಲ ಹೋಗಕ್ ಆಗಲ್ವಲ್ಲ ಸರ್, ಮ್ಯಾರೇಜ್ ಫ್ಯಾಮಿಲಿ ಆಗದ್ಮೇಲೆ ಬೆಂಗಳೂರಲ್ಲಿ ಮಾಡ್ತಿದ್ದು ಫ್ಲವರ್ ಡೆಕೋರೇಷನ್, ಅಲ್ಲೆಲ್ಲ ಹೋಗಕ್ ಆಗವಲ್ಲ, ಅದ್ರಿಂದ ಊರಲ್ಲಿ ಏನಾದ್ರು ಮಾಡ್ಬೇಕು ಅಂತ ಮಾಡಿ.
0: ಈಗ ತಾವು ಸ್ವಂತ ಉದ್ಯೋಗ ಮಾಡ್ಕೋಬೇಕು, ಸ್ವಂತ ಕಾಲ ಮೇಲೆ ಒಂದು ಸ್ವಾವಲಂಬನೆ ಜೀವನವನ್ನ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ ನಂತರ ತಮ್ಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ಈ ರೀತಿಯ ಎಲೆಕ್ಟ್ರಿಕಲ್ ತರಬೇತಿ ಕೊಡ್ತಿರೋದು ತಮ್ಗೆ ಹೇಗ್ ಗಮನಕ್ಕೆ ಬಂತು, ಗಮನಕ್ಕೆ ಬಂದ ನಂತರ ಅದ್ರ ಬಗ್ಗೆ ಯಾವ ರೀತಿ ಮಾಹಿತಿಯನ್ನ ಕಲೆ ಹಾಕ್ತೀರಾ?
1: ಅದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ಬೇಕಾದ್ರೆ ನಾಗರಾಜ ಸರ್ ಅಪ್ಡೇಟ್ ಮಾಡಿದ್ರು, ಅವ್ರದ್ದು ನಂಬರ್ ತಗೊಂಡು ಕಾಲ್ ಮಾಡಿದಾಗ HP ಕೋಟೆ ಹತ್ರ ಕೆಂಚನಹಳ್ಳಿ ಅಂತಿದೆ, ಅಲ್ಲಿಗೆ ಬರ್ತಾ ಇದ್ವಿ, ಅದ್ರ ಪಕ್ಕ ಭೀಮನ್ ಕೋಲೆ ಅಂತ ಟೆಂಪಲ್ ಇದೆ ಅಲ್ಲಿಗೆ ಬರ್ತಾ ಇದ್ವಿ. ಬಟ್ ಈ ತರ ನಡೀತದೆ ಅಂತ ಗೊತ್ತಾಗಿರ್ಲಿಲ್ಲ, ಅಡ್ವರ್ಟೈಸ್ಮೆಂಟ್ ಎಲ್ಲೂ ಬಂದಿರ್ಲಿಲ್ಲ. ಅದು ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿರೋದ್ರಿಂದ ಅಲ್ಲಿಂದ ಪಬ್ಲಿಕ್ ಆಗಿ ಅವರು ಡೇಟ್ ಕೊಟ್ಟು, ಜನವರಿಲಿ ನಡೀತದೆ ಅಂದ್ರೆ ಜನವರಿಲಿ ಆಗ್ಲಿಲ್ಲ, ಫೆಬ್ರವರಿಯಿಂದ ಕಾಲ ಆಯ್ತು, ಫೆಬ್ರವರಿಂದ ಬಂದು ಕುತ್ಕೊಂಡ್ ಬಂದೆ.
0: ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ ಅಲ್ಲಿ ತಾವು ನೋಡಿದ್ದು?
1: ಹೌದು.

0: ಭೀಮನಕೊಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲೇ ಆಗಿದ್ದರಿಂದ ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಅಲ್ಲಿ ಭೇಟಿ ಮಾಡಿ ವಿಷಯ ತಿಳ್ಕೊಂಡ್ರಿ.
1: ಅಲ್ಲಿ ಹೋಗ್ಬೇಕಾದ್ರೆ ಗೊತ್ತಿರ್ಲಿಲ್ಲ ಸರ್, ಅದು ಇವಾಗ ಬೋರ್ಡ್ ಹಾಕಿದ್ದಾರೆ, ಮೊದ್ಲು ಇರ್ಲಿಲ್ಲ ಅನ್ಸುತ್ತೆ, ಅಬ್ಸರ್ವ್ ಮಾಡಿರ್ಲಿಲ್ಲ. ಬಟ್ ನಾಗರಾಜ ಸರ್ ಹೇಳದ್ಮೇಲೆ ಗೊತ್ತಾಗಿತ್ತು ಅಲ್ಲಿ ಈ ತರ ಇದೆ, ಮೋಟರ್ ರಿವೆಂಡಿಂಗ್ ಟ್ರೈನಿಂಗ್ ಇದೆ, ಮೇಕಪ್ ಟ್ರೈನಿಂಗ್ ಇದೆ, ಪಶುಸಂಗೋಪನೆ, ಆಮೇಲೆ ಸ್ಪೋಕನ್ ಇಂಗ್ಲಿಷ್ ಎಲ್ಲಾ ತರ ಟ್ರೈನಿಂಗ್ ಇದೆ ಅಂತ ಆಮೇಲೆ ಗೊತ್ತಾಗಿತ್ತು.
0: ಈಗ ತಾವು ಇದ್ದದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ, ಕೆಂಚನಹಳ್ಳಿ ಬರುವಂತದ್ದು ಎಚ್ಚರಿಕೋಟೆ ತಾಲೂಕು. ತಾವು ಅಲ್ಲಿಂದ ಬಂದು ಇಲ್ಲಿ ತರಬೇತಿಯನ್ನು ಪಡ್ಕೊಂಡು ಇಲ್ಲಿ ಒಂದು ಕೌಶಲ್ಯ ಹೆಚ್ಚಿಸಿಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಮನೆಯವರ ಮುಂದೆ ಯಾವ ರೀತಿ ಪ್ರಸ್ತಾಪ ಮಾಡಿದ್ರಿ? ತಮ್ಮ ಕುಟುಂಬದವರು ಒಪ್ಕೊಂಡ್ರ ಇಲ್ಲಿ ದೂರ ಬಂದು ನೀವು ಕಲಿಯೋದಕ್ಕೆ?
1: ಇಲ್ಲ ಸರ್, ಅವ್ರದ್ದೇನೋ ಇದಾಗ್ಲಿಲ್ಲ, ಹೋಗ್ ಕಲ್ತ್ಕೊಂಡ್ ಮಾಡಪ್ಪ ನಿನ್ನ ಸೆನೆ ಇರ್ಲಿ ಅಂತ ಅಂದ್ಬಿಟ್ಟು, ಅವ್ರದ್ದೇನ್ ತೊಂದ್ರೆ ಇಲ್ಲ, ಎಲ್ಲ ಫ್ಯಾಮಿಲಿ ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ಚೆನ್ನಾಗಿ ನಿಂತ್ಕತ್ತ ನಮ್ ಫ್ಯಾಮಿಲಿ.
0: ತಾವು ಕೂಡ ಈಗ ಪ್ರಸ್ತುತ ಮದುವೆಯನ್ನು ಕೂಡ ಆಗಿದ್ದೀರಾ?
1: ಹೌದು ಸರ್.
0: ಈಗ ತಾವು ವಿವಾಹಿತರಾಗಿ ಇಲ್ಲಿಗೆ ಬಂದು ಒಂದು ತಿಂಗಳ ಕಾಲ ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ಕುಟುಂಬದವರ ಒಂದು ಸಹಕಾರದಿಂದ ಇಲ್ಲಿಗೆ ಬರ್ತೀರಾ? ಇಲ್ಲಿ ಬಂದಂತ ಆರಂಭದ ದಿನಗಳಲ್ಲಿ ತಮ್ಗೆ ಏನೇನೆಲ್ಲ ತರಬೇತಿಯನ್ನ ಕೊಟ್ಟರು? ಈ ವಿಷಯ ಮೋಟರ್ ರಿವೈಂಡಿಂಗು, ಇದು ನಿಮ್ಗೆ ಈ ವಿಷಯದ ಬಗ್ಗೆ ಮೊದಲೇ ಏನಾದ್ರು ಜ್ಞಾನ ಇತ್ತಾ? ಆರಂಭದಿಂದ ಬೇಸಿಕ್ ಆಗಿ ಏನೆಲ್ಲ ಹೇಳ್ಕೊಟ್ರು?
1: ಬೇಸಿಕ್ ಕರೆಂಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ಹೋಮ್ ಅಪ್ಲೈನ್ಸ್, ಮೋಟರ್ ರಿವೈಂಡಿಂಗ್ ಎಲ್ಲಾ ತರಬೇತಿನೂ ಬೇಸಿಕ್ ಇಂದಾನೆ ಹೇಳ್ಕೊಡೋದಲ್ಲಿ. ಅಂದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಆರಾಮಾಗಿ ಒಂದ್ ತಿಂಗಳಲ್ಲಿ ಕಲಿಬಹುದು. ಅದು ಥಿಯರಿಲಿ ಸ್ವಲ್ಪ ಕಲ್ತ್ರೆ ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಇದಿರ್ಬೇಕು, ಹತ್ತಿರ್ಬೇಕು. ಮೊದ್ಲು ಒಂದ್ ಎರಡ್ ಸರಿ ಹೋಗ್ತಿದ್ದೆ ಬೇರೆಯವ್ರ ಹತ್ರ ಈ ಕೆಲ್ಸಕ್ಕೆ, ಹತ್ತಿರೋದ್ರಿಂದ ಇದ್ ಮಾಡಿದೆ, ಕಾಂಟ್ಯಾಕ್ಟ್ ಮಾಡಿ ಕಲ್ತ್ಕೊಂಡ್ ಮಾಡ್ತಾ ಇದ್ದೆ.
0: ಅಂದ್ರೆ ಪಾರ್ಟ್ ಟೈಮ್ ಆಗಿ ಮೊದಲು ಕೂಡ ಈ ಕೆಲಸ ಮಾಡಿದ್ರಿ?
1: ಸಮಟೈಮ್ಸ್ ನಮ್ ಜಮೀನಲ್ಲೇ ಬರುತ್ತಲ್ಲ, ಅವಾಗ ನೋಡ್ಕೊಂಡು ಎಲ್ಲ ಇದ್ ಮಾಡಿದ್ನಲ್ಲ, ಅದ್ರಿಂದ ಇನ್ನು ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡ್ತಾರಲ್ಲ, ಅದ್ರಿಂದ ಎಲ್ಲ ಫುಲ್ ಎಫರ್ಟ್ ಹಾಕಿ ಕಲ್ತ್ಕೊಂಡ್ ಮಾಡ್ತಾ ಇದ್ದೀನಿ ಇವಾಗ.
0: ಆರಂಭದ ದಿನಗಳು ಈ ನಮ್ಮ ಕೇಂದ್ರಕ್ಕೆ ಬಂದಂತ ಸಂದರ್ಭದಲ್ಲಾಗಿರ್ಬೋದು, ಇಲ್ಲಿನ ವ್ಯವಸ್ಥೆ, ಊಟ ತಿಂಡಿ ಇದೆಲ್ಲ ತಮ್ಗೆ ಹಿಡಿಸ್ತಾ ಅಲ್ಲಿಂದ ಇಲ್ಲಿ ದೂರ ಬಂದು ನಿಮ್ಗೆ ಕಲಿಯಕ್ಕೆ ವಾತಾವರಣ ಹೇಗಿತ್ತು?
1: ಸರ್, ಅಲ್ಲಿ ಯಾವ್ದ್ರ ಬಗ್ಗೆ ಏನು ಮಾತಾಡಿಲ್ಲ, ವಾತಾವರಣ ಮಾತಾಡಕ್ಕೆ ಆಗಲ್ಲ, ಊಟ ತಿಂಡಿ ಎಲ್ಲ ನಮ್ದು ಟ್ರೈನಿಂಗ್ ವಸತಿ ಗಿಸತಿ ಎಲ್ಲ ಚೆನ್ನಾಗಿತ್ತು, ಅದ್ರಲ್ಲಿ ಏನು ಒಂದು ಕಂಪ್ಲೇಂಟ್ ಏನ್ ಮಾಡಂಗಿಲ್ಲ ಸರ್, ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಹುಡುಗರು ರೆಸ್ಪಾನ್ಸಿಬಿಲಿಟಿ ಆಗಿ, ಆಮೇಲೆ ವೆದರ್ ಹಂಗೆ ಸಪೋರ್ಟಿವ್ ಆಗಿದೆ, ಸಖತ್ತಾಗಿದೆ, ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ, ನಮ್ದೇ ಸಪರೇಟ್ ಕೊಠಡಿಗಳು, ಥಿಯರಿ ಕ್ಲಾಸ್ ಒಂದು, ಟ್ರೈನಿಂಗ್ ಒಂದು, ಆಮೇಲೆ ಅದಕ್ಕೆ ತಕ್ಕಂತ ಪ್ರತ್ಯೇಕ ಐಟಮ್ಗಳು ಎಲ್ಲ ಚೆನ್ನಾಗಿದೆ ಸರ್.
0: ಅಂದ್ರೆ ಆ ವಾತಾವರಣ ಆಗಿರ್ಬೋದು, ಅಲ್ಲಿನ ಪರಿಸರ ಎಲ್ಲ ತುಂಬಾ ಅನುಕೂಲಕರವಾಗಿತ್ತು ತಮ್ಗೆ?
1: ಹೌದೌದು, ಖಂಡಿತ ಸರ್.
0: ಒಟ್ಟು ಇದು ಒಂದು ತಿಂಗಳ ಕಾಲ ತರಬೇತಿ ಆಗಿತ್ತು.
1: ಹೌದು ಸರ್.
0: ನಮ್ಗೆ ಆ ಒಂದು ತಿಂಗಳ ಕಾಲ ಹಂತ ಹಂತವಾಗಿ ಯಾವ ರೀತಿ ಎಲ್ಲ ಈ ಮೋಟರ್ ರಿವೈಂಡಿಂಗ್ ಬಗ್ಗೆ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಬಗ್ಗೆ ಆಗಿರ್ಬೋದು, ಹಂತ ಹಂತವಾಗಿ ಯಾವ ರೀತಿ ಎಲ್ಲ ತಮ್ಗೆ ತರಗತಿಗಳನ್ನ ತೆಗೆದುಕೊಳ್ತಾ ಪ್ರಾಕ್ಟಿಕಲ್ ಅನ್ನ ಮಾಡಿಸ್ತಾ ತಮ್ಗೆ ಈ ಒಂದು ಕೌಶಲ್ಯವನ್ನ ಹೆಚ್ಚಿಸ್ತಾ ಬಂದ್ರು?
1: ಮೊದ್ಲಿಗೆ ಕರೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಬಂದ್ರೆ ಕರೆಂಟ್ ಇಂದ ಏನ್ ಯೂಸು, ಯಾವ್ಯಾವ ತರ ಕರೆಂಟ್ ಇರುತ್ತೆ, ಎಸಿ ಡಿಸಿ ಅದ್ರಲ್ಲಿ ಯಾವ ತರ ಮಿಷಿನ್ ಹೇಗ್ ರನ್ ಆಗುತ್ತೆ, ಆಮೇಲೆ ಯಾವ ಮೋಟರ್ ಹೆಂಗ್ ಸುಟ್ಟೋದ್ರೆ ಯಾವ ತರ ಯಾವ ಕಾಯಿಲ್ ಹಾಕ್ಬೇಕು ಎಷ್ಟೇ ನಂಬರ್, ಅದ್ರಲ್ಲೆಲ್ಲ ತುಂಬಾ ಇದೆ, ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹಂಗೆ ತಿಳ್ಕೊಂಡ್ ಬಂದ್ವಿ ಸರ್.
0: ಈಗ ತಾವು ಮೋಟರ್ ರಿವೈಂಡಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಹೋಮ್ ಅಪ್ಲೈನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ವಿದ್ಯುತ್ ಸಂಪರ್ಕ ಇಟ್ಕೊಂಡೆ ಅದನ್ನ ಕೆಲಸ ಮಾಡುವಂಥದ್ದು, ಅದಕ್ಕೆ ಮುಂಜಾಗ್ರತಾ ಕ್ರಮಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ. ಯಾವ ರೀತಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಂಡು ತಮ್ಗೆ ಈ ವಿಷಯದ ಬಗ್ಗೆ ಪ್ರಾಕ್ಟಿಕಲ್ ಮಾಡಿಸೋದಾಗಿರ್ಬೋದು ಪ್ರತಿಯೊಂದು ಹೇಳ್ಕೊಡ್ತಾ ಇದ್ರು?
1: ಅಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ತಿದ್ವಿ, ಕರೆಂಟ್ ಏನಾದ್ರು ಟಚ್ ಮಾಡ್ಬೇಕು ಅಂದ್ರೆ ಗ್ಲೌಸ್ ಹಾಕ್ತಿದ್ವಿ, ಅದ್ ಬಿಟ್ರೆ ಇನ್ನು ಕರೆಂಟ್ ಇಲ್ಲೇ ಇರ್ಬೇಕಾದ್ರೆ ಮೋಟರ್ ರೈನಿಂಗ್ ಅದಕ್ಕೆಲ್ಲ ಮಾಮೂಲಿ ಯೂನಿಫಾರ್ಮ್ ಅಲ್ಲೇ ಮಾಡ್ತಾ ಇದ್ವಿ. ಬೆಳಿಗ್ಗೆ 9 ಗಂಟೆ ಕ್ಲಾಸ್ ತಟ್ಟಾರೆ, ಮಧ್ಯಾಹ್ನ 1 ಗಂಟೆ ತನ್ಕೊಂಡು ಥಿಯರಿ ಕ್ಲಾಸ್ ಇರುತ್ತೆ, ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ ನೈಟ್ ಮಧ್ಯರಾತ್ರಿ 11-12 ವರ್ಗೂ ಪ್ರಾಕ್ಟಿಕಲ್ ಮಾಡಿದ್ವಿ, ಮೋಟರ್ ರೈನಿಂಗ್ ಎಲ್ಲ ಮಾಡಿದ್ವಿ, ಮಿಕ್ಸಿ ಫ್ಯಾನು ಎಲ್ಲ ಪ್ರಾಕ್ಟಿಕಲ್ ಆಗಿ. ನಿಮ್ಮ ಸರ್ಗೋರ್ದು ಹಾಸ್ಟೆಲ್ ಇಂದ ಸುಮಾರು ಫ್ಯಾನ್ಗಳು ಅವೆಲ್ಲ ಪ್ರಾಕ್ಟಿಕಲ್ ಆಗಿ ನಾವೇ ರೆಡಿ ಮಾಡ್ಕೊಟ್ಟಿದ್ವಿ.
0: ತಾವು ಪ್ರಾಕ್ಟಿಕಲ್ ಆಗಿ ಕೆಲಸವನ್ನ ಮಾಡೋದಕ್ಕೂ ಅದನ್ನ ಥಿಯರಿಯಾಗಿ ಓದೋದಕ್ಕೂ ತರಗತಿನಲ್ಲಿ ಬಹಳಷ್ಟು ಏನಾದ್ರು ವ್ಯತ್ಯಾಸ ಅನಿಸ್ತಾಯ್ತಾ?
1: ಪ್ರಾಕ್ಟಿಕಲ್ ಬಂದಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಸರ್, ಅದು ವೈಂಡಿಂಗ್ ಅಲ್ಲಿ ಅಲ್ಲಿ ಹೇಳ್ಕೊಟ್ಟಿದ್ದೇ ಇರಲಿಲ್ಲ, ಲೈಟ್ ಅಡ್ಜಸ್ಟ್ಮೆಂಟ್, ಪಂಪ್ ಬಗ್ಗೆ, ಅದ್ರಲ್ಲಿ ಇನ್ನು ಸ್ವಲ್ಪ ಏನಾದ್ರು ಇದ್ ಮಾಡ್ಬೇಕು ಸರ್. ಪ್ರಾಕ್ಟಿಕಲ್ ಅಂದ್ರೆ ಏನೇ ಥಿಯರಿ ಕಲ್ತ್ರು ಪ್ರಾಕ್ಟಿಕಲಿ ಕೆಲವು ಕಂಪ್ಲೇಂಟ್ಸ್ ಗಳು ಇದ್ ಮಾಡಕ್ಕಾಗಲ್ಲ, ಅವಾಗ ನಮ್ಗಿನ್ ಸೀನಿಯರ್ ಹತ್ರ ಕೇಳಿ ಸಾಲ್ವ್ ಮಾಡ್ಕೋಬೇಕಾಗುತ್ತೆ.
0: ಈಗ ತಾವು ಈ ಒಂದು ತರಬೇತಿಯನ್ನು ಪಡ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ಯಾವ್ಯಾವ ಭಾಗಗಳಿಂದ ಯಾವ್ಯಾವ ಪ್ರದೇಶಗಳಿಂದ ಅಲ್ಲಿಗೆ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ರು, ಅವ್ರ ಜೊತೆ ನಿಮ್ಮ ಒಡನಾಟ ಆಗಿರ್ಬೋದು, ಜೊತೆಗೂಡಿ ಕಲಿತಿದ್ದ ಅನುಭವ ಆಗಿರ್ಬೋದು ಹೇಗಿತ್ತು?
1: ಫಸ್ಟ್ ಬಂದಾಗ 15 ಜನ ಇದ್ವಿ, ಆಮೇಲೆ ಒಂದು 10 ಡೇಸ್ಗೆ ಇಂಟ್ರೆಸ್ಟ್ ಇಲ್ದೇ ಇರೋರು ಒಂದು 5 ಡೇಸ್ಗೆ ಹೊರಟೋದ್ರು, ಲಾಸ್ಟ್ ಅಲ್ಲಿ 9 ಜನ ಉಳ್ಕೊಂಡ್ವಿ. ಹಾವೇರಿ, ಯಾದಗಿರಿ, ಬಳ್ಳಾರಿ, ಬೆಂಗಳೂರು, ಆಮೇಲೆ ಎಚ್ ಡಿ ಕೋಟೆ, ಪಿರಿಯಾಪಟ್ಟಣ, ಇಲ್ಲೆಲ್ಲರಿಂದ ಸ್ನೇಹಿತರಿದ್ರು, ತುಂಬಾ ಒಳ್ಳೆ ಸ್ನೇಹಿತರು ಎಲ್ಲರೂ, ಇವಾಗ್ಲೂ ಟಚ್ ಅಲ್ಲೇ ಇದ್ವಿ. ಇದ್ರಲ್ಲಿ ಸ್ವಲ್ಪ ಜನ ಮಾಡ್ತಾ ಇದಾರೆ ಅಂದ್ರೆ ಓನ್ ಆಗಿ ಮಾಡ್ತಾ ಇಲ್ಲ, ಬೇರೆಯವ್ರ ಹತ್ರ ಮೋಟರ್ ರಿವೈಂಡಿಂಗ್ ಕೆಲ್ಸಕ್ ಹೋಗೋದು ಮಾಡ್ತಾ ಇದಾರೆ, ಅವ್ರ ಕಂಪ್ಲೇಂಟ್ ಗೊತ್ತಾಗ್ತಾ ಇದ್ದಾಗ ನಾವು ಸ್ವಲ್ಪ ಸ್ವಲ್ಪ ಕಾಲ್ ಮಾಡ್ಕೊಂಡು ಸಾಲ ಮಾಡ್ತಾ ಇದೀವಿ. ಪ್ರಾಕ್ಟಿಕಲಿ ತುಂಬಾ ಇರುತ್ತೆ ಸರ್, ಥಿಯರಿ ನಾವೇನ್ ಇದ್ ಮಾಡಿರ್ತೀವಿ, ಇಲ್ಲಿ ಜಮೀನುಗಳಲ್ಲಿ ತುಂಬಾ ಪ್ರಾಬ್ಲಮ್ಗಳು ಪ್ರಾಕ್ಟಿಕಲಿ ಕ್ಲಿಯರ್ ಮಾಡ್ಬೇಕಾಗುತ್ತೆ.
0: ತರಬೇತಿಯ ಪ್ರತಿ

0: ನಿಮ್ಮ ದಿನಚರಿ ಹೇಗಿರ್ತಾ ಇತ್ತು? ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ಅಲ್ಲಿನ ದಿನಚರಿಗಳು ಹೇಗಿರ್ತಾ ಇತ್ತು?
1: ಬೆಳಿಗ್ಗೆ ಸರ್ 5 ಗಂಟೆಗೆ ಎದ್ದೇಳ್ತಾ ಇದ್ವಿ, ಯೋಗ ಮಾಡಿಸ್ತಾ ಇದ್ರು. 5-7 ತನಕ ಯೋಗ, 7 ಫ್ರೆಶ್ ಅಪ್ ಆಗ್ಲಿಕ್ಕೆ ಒಂದು 1 hour ಟೈಮ್ ಇರುತ್ತೆ. ಆಮೇಲೆ 8:30 ತಿಂಡಿ ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂಡು 9:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 1 ಗಂಟೆ ತನಕ ತಯಾರಿ, 1-2 ಲಂಚ್ ಬ್ರೇಕ್, ಆಮೇಲೆ ಪ್ರಾಕ್ಟಿಕಲ್. ಡೈಲಿ ಒಂದೊಂದು ಮೋಟರ್ ವೈಂಡಿಂಗ್ ಮಾಡ್ಬೇಕು, ಒಂದಿನ ಮಿಕ್ಸಿ, ಒಂದಿನ ಫ್ಯಾನ್, ಒಂದಿನ V6 ಮೋಟರ್, ಒಂದಿನ V4 ಮೋಟರ್, ಆತರ ಗ್ರೈಂಡರ್ ಮೋಟರ್. ಡೈಲಿ ಒಂದೊಂದು ಮಾಡ್ಬೇಕು, ಮಾಡಿ ತೋರಿಸ್ ರನ್ ಮಾಡ್ಬೇಕು ಅದನ್ನ. ಅಲ್ಲ ಪ್ರಾಕ್ಟಿಕಲಿ 12 ತನಕ ಮಾಡ್ತಾ ಇದ್ವಿ,
0: ರಾತ್ರಿ 12 ತನಕ. ಅಂದ್ರೆ ಕಲಿ ಆಸಕ್ತಿ ಇದ್ರೆ ಸಮಯದ ಕೊರತೆಯೇ ಆಗಲಿಲ್ಲ.
1: ಹೌದೌದು, ಅಲ್ಲಿರೋ ನಾವು 9 ಲಾಸ್ಟ್ ಉಳ್ಕೊಂಡವ್ರು 12:00 1 ಗಂಟೆ ತನಕ ಎಲ್ಲ ಮಾಡಿದ್ವಿ.
0: ಅಂದ್ರೆ ಕಲಿ ಆಸಕ್ತಿ ಆಗಿತ್ತು.
1: ಹೌದು.

0: ಪಾಠ ಕೇಳುವಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಆಗಿ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಯಾವ ವಿಷಯ ತುಂಬಾ ಕಷ್ಟ ಅನಿಸ್ತಾ ಇತ್ತು?
1: ಕಷ್ಟ ಯಾವ್ದಿಲ್ಲ ಸರ್, ಚಾಲೆಂಜ್ ಆಗಿ ತಗೊಂಡಿರೋದ್ರಿಂದ ಯಾವ್ದು ಕಷ್ಟ ಅನಿಸ್ಲಿಲ್ಲ. ನಾನು ರಿಯಲ್ ಆಗಿ ಆಮೇಲೆ ಸರ್ ನಾಲ್ಕು ಸರಿ ಕೇಳಿದ್ರು ಹೇಳ್ಕೊಟ್ ಮಾಡಿಸಿದ್ರು, ಏನ್ ತೊಂದರೆ ಇಲ್ಲ, ಚೆನ್ನಾಗಿ ಹೇಳ್ಕೊಡ್ತಿದ್ರು.
0: ಈಗ ತಾವು ಚಾಮರಾಜನಗರದಿಂದ ಬಂದು ಇಲ್ಲಿ ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ತರಬೇತಿ ಪಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅಷ್ಟು ದೂರದಿಂದ ಇಲ್ಲಿಗೆ ಬಂದಂಥ ಸಂದರ್ಭ, ಇಲ್ಲಿ ಯಾಕೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ, ಏನಾದರೂ ಸಮಸ್ಯೆ ಆಗ್ತಾ ಇದೆ, ಇಲ್ಲಿಂದ ಹೋಗ್ಬಿಡ್ಬೇಕು, ತರಬೇತಿ ಪಡ್ಕೊಳ್ಳೋದು ಬೇಡ ಅಂತ ಏನಾದರೂ ವಾತಾವರಣ ಏನಾದರೂ ಸೃಷ್ಟಿ ಆಗಿತ್ತಾ?
1: ಇಲ್ಲ ಇಲ್ಲ, ಆ ಥರ ಏನು ಸೃಷ್ಟಿ ಆಗಿರಲಿಲ್ಲ. ಏನು ತೊಂದರೆ ಇಲ್ಲ, ಎಲ್ಲ ಟೀಚರ್ಸು ಅಲ್ಲಿ ಇರೋರು ಸ್ಟಾಫ್ಸ್ ಎಲ್ಲ ತುಂಬ ಅಡ್ಜಸ್ಟ್ ಆಗ್ತಾರೆ ಸರ್, ಸಪೋರ್ಟಿವ್ ಆಗಿರ್ತಾರೆ ಅವ್ರು. ಏನೇ ಇನ್ಸ್ಟ್ರೂಮೆಂಟ್ ಬೇಕಾದ್ರು, ಏನೇ ಒಂದು ಐಟಮ್ಸ್ ಇಲ್ಲ ಅಂದ್ರೂ ಅವರೇ ತರಿಸ್ಕೊಡ್ತಿದ್ರು. ಯಾವ್ದೇ ಐಟಮ್ಸ್ ಶಾರ್ಟೇಜ್ ಅಂತ ಇರ್ಲಿಲ್ಲ. ಊಟ ತಿಂಡಿ ಆಗ್ಲಿ, ಕಾಫಿ ಟೀ ಆಗ್ಲಿ, ಎಲ್ಲಾ ಇನ್ ಟೈಮ್ ಇರ್ತಾವ, ಏನು ಕಂಪ್ಲೇಂಟ್ ಮಾಡಂಗಿಲ್ಲ. ನಾನು ತುಂಬಾ ಜನ ಫ್ರೆಂಡ್ಸ್ ಕೇಳಿದೀನಿ, ಬರ್ತಾ ಅವರು ಒಂದ್ ಮೊಬೈಲ್ ರಿಪೇರಿಗೆ ಒಬ್ರು ಹೋಗಿದ್ರು, ಈ ಸಲ ಬ್ಯಾಚ್ ಸ್ಟಾರ್ಟ್ ಆದಾಗ ಇನ್ನೊಂದಿಬ್ರು ಬರ್ತಾರೆ.
0: ಈಗ ತಾವು ಈ ಒಂದು ತಿಂಗಳ ಕಾಲ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಕೊಟ್ಟಂತ ಶುಲ್ಕಕ್ಕೆ, ಒಂದು ತಿಂಗಳ ಕಾಲ ತಾವು ಪಡ್ಕೊಂಡಂತ ತರಬೇತಿಗೆ, ಅದು
1: ಶುಲ್ಕ ಅಂತ ಹೇಳಕ್ ಆಗಲ್ಲ. ₹1,000 ನಾವು ಏನೇನಕ್ಕೂ ಖರ್ಚು ಮಾಡ್ಬಿಡ್ತೀವಿ, ಲಾಸ್ಟ್ ಅಲ್ಲಿ ಇದು ಕೊಡ್ತಾರೆ ಸರ್, ಅದ್ರಿಂದ ಶುಲ್ಕ ಇಟ್ಕೊಡ್ತಾರೆ. ಅದಕ್ಕೆ ಅದೇ ₹1,000 ಮೇಲ್ ವರ್ತ್ ಇರುತ್ತೆ. ಅದೇ ₹1,000 ಏನಕ್ಕೆ ಇಸ್ಕೊತಾರೆ ಅಂದ್ರೆ, ಅವರು ಸ್ಟೂಡೆಂಟ್ ಗಳು ಬಿಟ್ಟು ಹೋಗದೆ ಇರ್ಲಿ ಅನ್ನೋ ರೀಸನ್ ಮಾತ್ರ ಇಸ್ಕೊಳ್ತದ ₹1,000. ಅವ್ರು ಆದ್ರೂ ₹1,000 ಪೇ ಮಾಡಿನೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಔಟ್ ಆಗ್ತಾರಲ್ಲ. 15 ಜನ ಇದ್ವಿ, 9 ಜನ ಉಳ್ಕೊಂಡು ಎಲ್ಲ ಕಲ್ತು, ಅದ್ರಲ್ಲಿ 9 ಜನದಲ್ಲಿ ಒಂದ್ 6 ಜನ ಆಲ್ರೆಡಿ ಕೆಲಸ ಮಾಡ್ತಾ ಇದ್ವಿ. ನಾನೊಬ್ಬ ಓನ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ, ಅವರೆಲ್ಲ ಅವ್ರು ಇವ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ರೆ, ಅವ್ರದ್ದು ಒಂಚೂರು ಫೈನಾನ್ಸಿಯಲಿ ಪ್ರಾಬ್ಲಮ್ ಇದೆ ಸರ್, ಅವ್ರಿಗೆ ಫ್ಯಾಮಿಲಿ ಬ್ಯಾಕ್ ಸಪೋರ್ಟ್ ಇಲ್ಲ. ನಮಗೆ ಸಪೋರ್ಟ್ ಇತ್ತು ಮಾಡೋದು, ಮತ್ತೆ ಇನ್ಸ್ಟ್ರೂಮೆಂಟ್ಸು, ಐಟಮ್ಸು, ಮತ್ತೆ ಟೂಲ್ಸ್ ಇವೆಲ್ಲರಿಂದ ಕಮ್ಮಿ ಅಂದ್ರೂ 5-6 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕು, ಅವ್ರಿಗೆಲ್ಲ ತೊಂದರೆ ಆಗುತ್ತೆ.
0: ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಂತಹ ಆರಂಭ ದಿನ ಆಗಿರ್ಬೋದು, ಮತ್ತೆ 30 ದಿನಗಳ ಕಾಲ ಈ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡ್ಕೊಂಡಂತಹ 30 ದಿನಗಳ ನಂತರ ಈ ವಿಷಯದ ಕೌಶಲ್ಯದಲ್ಲಿ ಎಷ್ಟೆಲ್ಲ ಜ್ಞಾನ ತಮ್ಮಲ್ಲಿ ಬೆಳೆದಿತ್ತು?
1: ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಎಲ್ಲ ನೀಟಾಗಿ ಕಲ್ತ್ಕೊಂಡು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. 30 ಡೇಸ್ ಅಲ್ಲಿ ಏನೇನು ಕಲಿಬೇಕು ಅಂತ ಆಸೆ ಇತ್ತು ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡು ಆಲ್ರೆಡಿ ಕೆಲಸ ಮಾಡ್ತಾ
0: ಇದ್ದೀವಿ.
1: ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಧೈರ್ಯ ಬಂತು. ಎಲ್ಲ ಬ್ಯಾಕ್ ಸಪೋರ್ಟಿವ್ ಆಗಿದ್ರು, ಫೈನಾನ್ಸಿಯಲ್ ಏನೇ ಹೆಲ್ಪ್ ಬೇಕಾದ್ರು ಏನೇ ಪ್ರಾಬ್ಲಮ್ ಇದ್ರು ಎಷ್ಟೊತ್ತಲ್ಲಾದ್ರು ಕಾಲ್ ಮಾಡಿ ಅನ್ನೋ ಸಂಸ್ಥೆ ಫೈನಾನ್ಸಿಯಲ್ ಆಗ್ಲಿ ಯಾವ್ದ್ರಲ್ಲಿ ಆಗ್ಲಿ ಸಪೋರ್ಟಿವ್ ಆಗಿದೆ ಸರ್. ಅವರು ಮಾಡಿದ್ರು ಲೋನ್ ಏನಾದ್ರು ಮಾಡಿಸ್ಕೊಡ್ಬೇಕಾ ಏನಾದ್ರು ಇದಕ್ಕೆ ಅಂತ ಅಂದ್ಬಿಟ್ಟು ಸಪೋರ್ಟಿವ್ ಆಗಿದೆ.
0: ಒಂದು ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ತಾವು ಮನೆಗೆ ಮರಳದಂತ ಸಂದರ್ಭದಲ್ಲಿ ಅಲ್ಲಿ ತಮ್ಮ ಕುಟುಂಬದವರ ಪ್ರತಿಕ್ರಿಯೆ ಹೇಗಿತ್ತು? ತಾವು ಇಲ್ಲಿ ಪಡ್ಕೊಂಡಂತ ಒಂದು ಕೌಶಲ್ಯ ಅಭಿವೃದ್ಧಿಯನ್ನ ತಾವು ಅವ್ರ ಜೊತೆ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ತಮ್ಮ ಜೊತೆ?
1: ಅವರು ತುಂಬಾ ಖುಷಿ ಆದ್ರು, ಇವಾಗ ಕೆಲಸ ಮಾಡ್ತಾರ ನೋಡಿ ಇನ್ನೂ ಖುಷಿ ಪಡ್ತಾ ಇದಾರೆ. ಪರವಾಗಿಲ್ಲ, ಮೊದ್ಲು ಅವ್ರ ಇವ್ರ ಹತ್ರ ಹೋಗಿ ಹಿಂಸೆ ಮಾಡ್ತಿದ್ದೆ, ಇವಾಗ ಓನ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತಾ ಇರೋ ಅನ್ಬಿಟ್ಟು ಎಲ್ಲರೂ ಖುಷಿಯಾಗಿ ಇನ್ನು ಸಪೋರ್ಟಿವ್ ಆಗಿದ್ದಾರೆ.
0: ಮೊದ್ಲೆಲ್ಲ ತಾವು ಪದವಿ ಶಿಕ್ಷಣವನ್ನ ಮುಗಿಸಿ ಕೆಲವೊಂದು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದ್ರಿ, ಫ್ಲವರ್ ಡೆಕೋರೇಷನ್ ಅಲ್ಲಿ ಕೆಲಸ ಮಾಡಿದ್ರಿ, ಮತ್ತೆ ಇಲ್ಲಿ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ಇದ್ರಿ ಬೇರೊಬ್ಬರ ಹತ್ರ ಹೋಗಿ. ಈಗ ತಾವು ಪ್ರಸ್ತುತ ನಮ್ಮ ಸ್ವಾಮಿ ವಿವೇಕಾನಂದ ಯುವತ್ ಮೊಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಮೋಟರ್ ರಿವೈಂಡಿಂಗ್ ತರಬೇತಿಯನ್ನ ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನ ಮಾಡ್ತಾ ಇದ್ದೀರ. ಈ ತರಬೇತಿಯನ್ನ ಪಡ್ಕೊಂಡ ನಂತರ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ? ತರಬೇತಿ ಹಿಂದಿನ ಜೀವನಕ್ಕೂ, ಆಗ ಗಳಿಸ್ತಿದ್ದಂತ ಆದಾಯಕ್ಕೂ, ತರಬೇತಿ ನಂತರದ ಜೀವನಕ್ಕೂ, ಈಗ ಪ್ರಸ್ತುತ ಬರ್ತಿರೋ ಆದಾಯಕ್ಕೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ?
1: ಮೊದ್ಲು ಅಂದ್ರೆ ತಿಂಗಳಿಗೆ ಸಂಬಳ ಕಾಯ್ಬೇಕಾಗ್ತಿತ್ತು, 10,000-15,000 ತಿಂಗಳು ಪೂರ್ತಿ ಕಾಯ್ಬೇಕಾಯ್ತಿತ್ತು. ಇವಾಗ 10,000-15,000 ಎಲ್ಲ ಒಂದೊಂದ್ ದಿನಕ್ಕೆ ಮಾಡ್ಕೊಡ್ಬೋದು. ಸೀಸನ್ ಅಲ್ವಾ, ಮಳೆ ಇಲ್ಲದೆ ಇರೋದ್ರಿಂದ ಕೆಲ್ಸಗಳು ಚೆನ್ನಾಗ್ ನಡೀತಾ ಇದೆ. ಅವಾಗ ಕೆಲ್ಸ ಇರ್ಲಿ ಬಿಡ್ಲಿ ಮಾಡ್ಲೇಬೇಕಾಯ್ತಿತ್ತು, ಇವಾಗ ನಮ್ ಕೆಲ್ಸ ಅಲ್ವಾ, ಇದ್ರು

0: ಮಾಡ್ಬೇಕು ಇಲ್ದರ್ ಇಲ್ಲ ಆತರ. ಮೊದ್ಲು ಕಂಪಲ್ಸರಿ ಮಾಡ್ಲೇಬೇಕಾಯ್ತಿತ್ತು, ಟೈಮಿಂಗ್ಸ್ ಇನ್ ಟೈಮ್ ಫಾಲೋ ಮಾಡ್ಬೇಕಿತ್ತು. ಇವಾಗ ನಮ್ ಟೈಮಿಂಗ್ಸ್ ನಾವೇಳಿ ಟೈಮ್ ಕೆಲಸ ಮಾಡ್ಬೋದು, ಆಮೇಲೆ ಆಗಲ್ಲ ಅಂದ್ರೆ ರೆಸ್ಟ್ ಮಾಡ್ಬೋದು. ಮೊದ್ಲು ಆತರ ಮಾಡಕಾಯ್ತು. ಇವಾಗ ತುಂಬಾ ಚೆನ್ನಾಗಿದೆ ಸರ್, ಫೈನಾನ್ಸಿಯಲ್ ಆಗ್ಲಿ ಇದ್ರಲ್ಲಿ ಇನ್ನ ಕೆಲಸಗಳು. ಇವಾಗ ಒಂದ್ 5 ಮಂತ್ಸ್ ಆಗಿದೆ ಅಲ್ಲ, ಇನ್ನೂ ಒಂಚೂರು ಡೆವಲಪ್ ಆಗ್ಬೇಕು, ಡೆವಲಪ್ ಮಾಡ್ತಾ ಇದೀನಿ. ಹಂಗೆ ಇನ್ನೂ ಮುಂದುವರಿಬೇಕು ಅಂತ ತುಂಬಾ ಆಸೆ ಇದೆ. ನೋಡ್ಬೇಕು ಸರ್, ಸಂಸ್ಥೆನೂ ಅದಕ್ಕೆ ಬ್ಯಾಕ್ ಸಪೋರ್ಟ್ ಆಗಿದೆ.
1: ಪ್ರಸ್ತುತ ಯಾವ್ಯಾವ ರೀತಿಯ ಕೆಲಸಗಳನ್ನು ಒಪ್ಕೊಂಡು ಮಾಡ್ತಾ ಇದೀರ ಸ್ವತಃ?
0: ಇವಾಗ ಮೋಟರ್ ರಿವೈಂಡಿಂಗ್ ಒಂದೇ ಸರ್ ಮೇನ್. ಇವಾಗ ಜಮೀನ್ಗಳಲ್ಲಿ ಬಿಡ್ತಾರೆ ನೋಡಿ ಮೋಟರ್, V6 ಅಂತ, ಸಬ್ಮರ್ಸಿಬಲ್ ಮೋಟರ್ ಅಂತ ಕರಿತೀವಿ ಅದು. ಮತ್ತೆ ಓಪನ್ ವೆಲ್ ಅಂದ್ರೆ ಮನೇಲಿ ಬಳಸ್ತಾರೆ ಅದನ್ನ, 1 HP 1 HP 2 HP ಅದು. ಮತ್ತೆ ಹೋಮ್ ಅಪ್ಲೈನ್ಸ್ ಅಲ್ಲಿ ಕೆಲಸ ಅಂತ ಮಾಡಲ್ಲ, ಗೊತ್ತಿರೋರು ಫ್ಯಾನ್ ಹೋಗಿತ್ತು ಅದ್ರಲ್ಲಿ, ಏನೋ ಆರ್ಮೇಚರ್ ಕಾರ್ಬನ್ ಬ್ರಷ್ ಏನಾದ್ರು ಒಂದು ಹೋಗಿರುತ್ತೆ, ಮಿಕ್ಸಿ ಫ್ಯಾನು ಅದ್ರಲ್ಲಿ, ಅದೆಲ್ಲ ಚೇಂಜ್ ಮಾಡ್ತೀನಿ. ಇವಾಗ ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ ಸರ್, ಯಾವ್ದು ಡ್ರಾಪ್ ಔಟ್ ಮಾಡಿಲ್ಲ.
1: ಈಗ ಪ್ರಸ್ತುತ ತಾವು ಕೆಂಚನಹಳ್ಳಿ ವೇಗ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗವನ್ನು ಮಾಡ್ತಾ ಇರುವಂಥದ್ದು, ಇಲ್ಲಿನ ತರಬೇತಿಯ ಒಂದು ಒಟ್ಟಾರೆ ಅನುಭವ ಆಗಿರ್ಬೋದು, ತಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆ ತಂದಿದೆ, ಈ ತರಬೇತಿಯಿಂದ ಎಷ್ಟೆಲ್ಲ ಅನುಕೂಲ ಆಗಿದೆ ತಮಗೆ?
0: ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋಕ್ಕಿಂತ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಮೈಂಡ್ ಅಲ್ಲಿ ಇತ್ತು. ಅದೇ ತರ ಅದ್ ಕಲ್ತ್ಕೊಂಡು ಅದ್ ಮಾಡ್ದಿತ್ತು. ಸಂಸ್ಥೆ ತುಂಬಾ ಸಪೋರ್ಟಿವ್ ಆಗಿತ್ತು, ತುಂಬಾ ಹೆಲ್ಪ್ ಮಾಡ್ತಿದ್ರು. ನಾವ್ ಹೆಲ್ಪ್ಫುಲ್ ಆಗಿ ಇವಾಗ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ಪ್ರೌಡ್ ಫೀಲ್ ಇದೆ. ಆಮೇಲೆ ಚೆನ್ನಾಗು ಫೈನಾನ್ಸಿಯಲಿ ಚೆನ್ನಾಗಿ ಇದೀವಿ.
1: ಕುಟುಂಬದವ್ರ ಸಹಕಾರನೂ ಇದೆಯಾ?
0: ಹೌದು ಸರ್, 100% ಡೆಡಿಕೇಶನ್ ಇದೆ ಅವ್ರದ್ದು.
1: ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ, ಯುವ ಪೀಳಿಗೆ ಎಷ್ಟೇ ಶಿಕ್ಷಣವನ್ನ ಪಡೆದಿದ್ರು, ಅದು ಪದವಿ ಆಗಿರ್ಬೋದು ಸ್ನಾತಕೋತ್ತರ ಉನ್ನತ ಶಿಕ್ಷಣವನ್ನು ಪಡೆದಿದ್ರು, ಒಂದು ಸೂಕ್ತ ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ, ಒಂದು ಸರ್ಕಾರಿ ನೌಕರಿಯನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ, ಬಹಳಷ್ಟು ಸ್ಪರ್ಧಾತ್ಮಕವಾಗಿದೆ ಈ ಜಗತ್ತು. ಈ ನಿಟ್ಟಿನಲ್ಲಿ ನೋಡ್ತಂದ್ರೆ, ನಮ್ಮ ಸ್ವಾಮಿ ವಿವೇಕಾನಂದ ಯುತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಹಲವಾರು ರೀತಿಯ ಕೌಶಲ್ಯ ಆಧಾರಿತ ತರಬೇತಿಗಳು ಸಿಗ್ತಾ ಇದೆ, ಅದ್ರ ಮುಖಾಂತರ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಸ್ವಉದ್ಯೋಗ ಮಾಡುವಂಥ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ತಮ್ಮ ಒಂದು ಎಲೆಕ್ಟ್ರಿಕಲ್ ತರಬೇತಿ ಆಗಿರ್ಬೋದು, ಮೋಟರ್ ರಿವೈಂಡಿಂಗು, ಮೊಬೈಲ್ ರಿಪೇರಿ, ಇನ್ನಿತರ ಹಲವಾರು ರೀತಿಯ ತರಬೇತಿಗಳಲ್ಲಿ ಸಿಗ್ತಾ ಇರುವಂಥದ್ದು ಎಷ್ಟೆಲ್ಲ ಅನುಕೂಲ ಆಗಿದೆ ಯುವ ಪೀಳಿಗೆಗೆ?
0: ಯುವ ಪೀಳಿಗೆ ಅನ್ನೋದಕ್ಕಿಂತ ನಮ್ಮ ಗ್ರಾಮೀಣ ಮಕ್ಕಳಿಗೆ ತುಂಬಾ ಯೂಸ್ ಆಗ್ತಿದೆ ಸರ್. ಅವ್ರಿಗೆ ಗ್ರಾಮೀಣ ಭಾಗದಲ್ಲಿ ಯಾರು ಗೌರ್ಮೆಂಟ್ ಕೆಲಸ ಆಗ್ಲಿ ಬೇರೆ ಇದಕ್ಕೆ ಯಾರು ಟ್ರೈ ಮಾಡಕ್ ಹೋಗಲ್ಲ, ಬಿಡು ನಮಗ್ ಸಿಗಲ್ಲ ನಮಗ್ ಸಿಗಲ್ಲ ಅನ್ನೋ ನೆಗ್ಲೆಜೆನ್ಸಿ ಇಲ್ಲ. ಇರೋದ್ರಿಂದ ಏನೋ ಒಂದ್ ಹೊಸ ಬಿಸ್ನೆಸ್ ಮಾಡ್ಬೋದು ಅನ್ನೋ ಒಂದು ಹೋಪ್ ಬಂದಿದೆ. ಹಿಂಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಸಂಸ್ಥೆ. ಇಂಪ್ರೂವ್ಮೆಂಟ್ ಆಯ್ತು ಅಂದ್ರೆ ಚೆನ್ನಾಗಿ ಗ್ರಾಮೀಣ ಮಕ್ಕಳ ಭಾಗಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಸರ್.
1: ಈಗ ಅದೇ ರೀತಿ ತಮ್ಮ ಮಾತುಗಳನ್ನ ಕೇಳ್ತಾರಂತ ಯುವ ಪೀಳಿಗೆ, ಈ ರೀತಿಯ ತರಬೇತಿಯನ್ನ ಪಡ್ಕೊಂಡ್ರೆ ತಾವು ಯಾವ ರೀತಿ ಒಂದು ಸ್ವಉದ್ಯೋಗ ಮಾಡ್ತಾ ಸ್ವಾವಲಂಬನೆ ಜೀವನವನ್ನು ನಡೆಸ್ತಾ ಇದ್ರ, ಅದೇ ರೀತಿ ಅವರು ಒಂದು ಜೀವನವನ್ನ ಕಟ್ಕೊಳ್ಳೋ ನಿಟ್ಟಲ್ಲಿ ಈ ತರಬೇತಿಗೆ ಹೇಗೆ ಸೇರ್ಕೋಬೇಕು ಅನ್ನೋದು ಕುರಿತು ಅವ್ರಿಗೆ ಏನು ಸಲಹೆ ಕೊಡಕ್ ಇಷ್ಟಪಡ್ತೀರ?
0: ಎಲ್ಲಾರು ಅವ್ರಿವ್ರ ಕೈ ಕೆಳಗೆ ಹೋಗಿ ದುಡಿದ್ರೆ ಏನು ಮಾಡಕ್ಕಾಗಲ್ಲ ಸರ್. ಸ್ವಂತ ಏನಾದ್ರು ಬಿಸ್ನೆಸ್ ಮಾಡ್ತು ಅಂದ್ರೆ ಲಾಭ ನಷ್ಟ ಸೆಕೆಂಡರಿ, ಟ್ರೈ ಮಾಡ್ಬೇಕು ಸರ್. ಏನಾದ್ರು ಸ್ವಂತ ಉದ್ಯೋಗದಲ್ಲಿ ಒಂದ್ ಮೋಟರ್ ರಿವೈಂಡಿಂಗ್ ಆಗಿರ್ಬೋದು ಇಲ್ಲ ಮೊಬೈಲ್ ರಿಪೇರಿ ಆಗಿರ್ಬೋದು, ತುಂಬಾ ಆಪ್ಷನ್ ಗಳಿರುತ್ತೆ. ಚಾಯ್ಸ್ ಮಾಡ್ಕೊಂಡು ಯಾವ್ದಾದ್ರು ಒಂದ್ ಮುಖಾಂತರ ಬೆಳಿಬೇಕು. ಗ್ರಾಮೀಣದಲ್ಲೇ ಹುಡುಗರೆಲ್ಲ ಉದ್ದಾರ ಆಗ್ತದೆ.
1: ಈಗ ತಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ತರಬೇತಿಯನ್ನ ಕೊಟ್ಟು ತಮ್ಮನ ಒಂದು ಸ್ವಾವಲಂಬಿ ಜೀವನ ಮಾಡ್ಕೊಳ್ಳಕ್ಕೆ, ಒಂದು ಸ್ವಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ನಮ್ಮ ಸಂಸ್ಥೆಯ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಈ ಮೂಲಕ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ?
0: ನಾವು ಅದನ್ನ ಸಾಯೋವರೆಗೂ ಮರೆಯಕ್ಕಾಗಲ್ಲ ಸರ್. ನಾವು ಅದನ್ನ ತುಂಬಾ ಕೃತಜ್ಞತೆಗಳು ಸಲ್ಲಿಸ್ತೀವಿ ಸಂಸ್ಥೆಗೆ ಮತ್ತೆ ಅಲ್ಲಿರೋ ಸ್ಟಾಫ್ಸ್ಗಳಿಗೆ. ತುಂಬಾ ಕೇರ್ಫುಲ್ ಆಗಿ ಎಷ್ಟು ಜವಾಬ್ದಾರಿಯಾಗಿ ನೋಡ್ಕೊಂಡು ತುಂಬಾ ಸಪೋರ್ಟಿವ್ ಆಗಿದ್ರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಊಟ ತಿಂದಿದ್ದಾಗ್ಲಿ ಯಾವ್ದ್ರದ್ದಾಗ್ಲಿ. ಅದೇ ತರ ಫೋನ್ ಮಾಡಿ ಕೆಲಸ ಮಾಡ್ತಾ ಇದೀರ ಏನ್ ಮಾಡ್ತಾ ಇದೀರಾ ಎಲ್ಲಾನು ವಿಚಾರಿಸ್ತಾರೆ ಸಂಸ್ಥೆಯಿಂದ ಕಾಲ್ ಮಾಡಿ, ತುಂಬಾ ಸಪೋರ್ಟಿವ್ ಆಗಿದೆ ಸಂಸ್ಥೆ ಅಂತ ನಾವು ಮರೆಯುತ್ತೇವೆ.
1: ನಿಮ್ಮ ಮಾತುಗಳನ್ನ ಈ ಕಾರ್ಯಕ್ರಮದ ಮುಖಾಂತರ ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ಈ ತರಬೇತಿಗಳ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ?
0: ಎಲ್ಲರಿಗೂ ಒಂದು ಸ್ವಂತ ಉದ್ಯೋಗ ಅಂತಿದ್ರೆ ಲೈಫ್ ಅಲ್ಲಿ ಏನಾದ್ರು ಮಾಡ್ಬೋದು. ಅವ್ರ ಇವ್ರ ಹತ್ರ ಜಾಬ್ ಮಾಡ್ಕೊಂಡಿತ್ತು ಅಂದ್ರೆ ಕೊನೆಯವರೆಗೂ ಸಾಯೋವರೆಗೂ ದುಡಿಯದೇ ಇರುತ್ತೆ, ಏನು ಮಾಡಕ್ಕಾಗಲ್ಲ ಲೈಫ್ ಅಲ್ಲಿ. ಮುಂದೆ ಬರಕ್ಕಾಗಲ್ಲ, ಮುಂದೆ ಬರ್ಬೇಕು ಅಂದ್ರೆ ಓನ್ ಬಿಸ್ನೆಸ್ ಗಳು ಸ್ವಂತ ಉದ್ಯೋಗಗಳು ಮಾಡೋದು ಮಾತ್ರ ಲೈಫ್ ಅಲ್ಲಿ ಮುಂದೆ ಬರಕ್ ಆಗುತ್ತೆ ಅಂತ ಅನಿಸಿಕೆನೇ. ಜೊತೆಗೆ ನನ್ನ ಅನುಭವ ಕೆಂಚನಹಳ್ಳಿ ಗ್ರಾಮದಲ್ಲಿ ತುಂಬಾ ಮೇಕಪ್ ಆಗಿರ್ಬೋದು, ಮೊಬೈಲ್ ರಿಪೇರಿ ಆಗಿರ್ಬೋದು, ಮೋಟರ್ ರಿವೈಂಡಿಂಗ್ ಅಂಡ್ ಹೋಮ್ ಅಪ್ಲೈನ್ಸ್ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಕೃಷಿ ಇಲಾಖೆ ಬಗ್ಗೆ ತುಂಬಾ ಸ್ವಂತ ಉದ್ಯೋಗದ ಬಗ್ಗೆ ಏನಾದ್ರು ಇದ್ ಮಾಡ್ಕೊಳಕ್ಕೆ ಕೆಂಚನಹಳ್ಳಿ ಟ್ರೈನಿಂಗ್ ನಡೆಯುತ್ತೆ. ಗ್ರಾಮೀಣ ಭಾಗಕ್ಕೆ ಅದನ್ನ ಪಬ್ಲಿಸಿಟಿ ಸ್ವಲ್ಪ ಮಾಡ್ಬೇಕು ಸರ್. ಪಬ್ಲಿಸಿಟಿ ಸ್ವಲ್ಪ ಸಿಗ್ತಾ ಇಲ್ಲ ಅದು ಡಿಪೆಂಡ್ ಇರೋದ್ರಿಂದ. ಈ ಕಡೆ ಕೇರಳ ಫಾರೆಸ್ಟ್ ಇದ್ರಿಂದ ಈ ಕಡೆ ಪಬ್ಲಿಕ್ ಆಗಿಲ್ಲ ಅದು. ಅದನ್ನ ಹೆಂಗಾದ್ರು ಮಾಡಿ ಅದನ್ನ ಡೆವಲಪ್ ಮಾಡಕ್ ಮಾಡ್ಬೇಕು. ನಾನು ಶೇರ್ ಮಾಡ್ತಾ ಇದ್ದೀನಿ ಸರ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಟ್ರೈನಿಂಗ್ ಇದೆ, ಶೇರ್ ಮಾಡ್ತಾ ಇದ್ದೀನಿ.
1: ನೀವು ಕೂಡ ಅಗತ್ಯ ಇರುವಂತವ್ರಿಗೆ ಈ ತರಬೇತಿ ಸೇರ್ಕೊಳ್ಳಿಕ್ಕೆ ಕೂಡ ಮಾಹಿತಿ ನೀಡ್ತಾ ಇದ್ದೀರಾ?
0: ಖಂಡಿತ ಖಂಡಿತ ಸರ್, ತುಂಬಾ ಜನ ಕೇಳಿದೀನಿ ನಾನು. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾರು ಮಾಡಲ್ಲ ಸರ್, ಇವಾಗ 10 ರೂಪಾಯಿ ಕೇಳಿದ್ರೇನೆ ಕೊಡೋದ್ ಕಷ್ಟ. ಸಂಸ್ಥೆ ಒಂದ್ ತಿಂಗಳ ಸ್ವಂತ ರೆಸ್ಪಾನ್ಸಿಬಿಲಿಟಿ ತಗೊಂಡು ಊಟ ತಿಂಡಿ ರೂಮು.

0: ಅಲ್ಲಿ ಇರಕ್ ವ್ಯವಸ್ಥೆ ಎಲ್ಲಾನು ನೋಡ್ಕೊಂಡು ಎಲ್ಲೂ ಕೊಡಲ್ಲ, ಅದು ಸ್ವಾಮಿ ವಿವೇಕಾನಂದ ಮೂಮೆಂಟ್ಸ್ ಕೊಡ್ತಾ ಇದೆ, ಅದನ್ನ ಎಲ್ಲರೂ ಸಕ್ಸಸ್ ಆಗಿ ಬಳಸ್ಕೋಬೇಕು ಅಂತ ನನ್ನ ಅನಿಸಿ. ಅದರಲ್ಲಿ ಯಥೇಚ್ಛವಾಗಿ ನಮ್ ಗ್ರಾಮೀಣ ಭಾಗದ ತುಂಬ ಜನಗಳು, ನಮ್ಮ ಹುಡುಗರು ಯುವಕರು ಎಲ್ಲರೂ ಬಳಸ್ಕೋಬೇಕು ಅಂತ ಅದನ್ನ ಶೇರ್ ಮಾಡ್ತಾ ಇದ್ದೀನಿ.
1: ಬಹಳ ಸಂತೋಷ ಕಾರ್ತಿಕ್ ಅವರೇ, ಇಷ್ಟೊತ್ತು ನಮ್ಮ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ. ತಾವೇನು ಕಳೆದ ಕೆಲವು ತಿಂಗಳ ಹಿಂದೆ ನಮ್ಮ ಸ್ವಾಮಿ ವಿವೇಕಾನಂದ ಯುವತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಮಾಡ್ತಿರುವಂಥ ಅನುಭವ ಆಗಿರ್ಬೋದು. ಈ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆ ತಮ್ಮ ಒಂದು ಜೀವನ ಸ್ಥಿತಿಗತಿ ಆಗಿರ್ಬೋದು, ತರಬೇತಿ ಪಡ್ಕೊಂಡ ನಂತರ ಇದು ತಮ್ಮಲ್ಲಿ ಒಂದು ಎಷ್ಟೆಲ್ಲ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನ ಜೀವನವನ್ನು ಕಟ್ಕೊಳ್ಳಿಕ್ಕೆ ಈ ತರಬೇತಿ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಸಿಕ್ತು ಅನ್ನೋದು ಕುರಿತು, ಈ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಏನೆಲ್ಲ ಒಂದು ಅವಕಾಶಗಳನ್ನು ಗಿಟ್ಟಿಸಿಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡ್ಬೋದು ಅನ್ನೋದು ಕುರಿತು ತಮ್ಮ ಅನುಭವದ ಮೂಲಕ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ತಾವು ನೀಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳು ಕಾರ್ತಿಕ್ ಅವರೇ.
0: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿವೇಕಾನಂದ ಯೂತ್ ಮೂಮೆಂಟ್, ಯಾವುದನ್ನು ಮರೆಯಕ್ಕಾಗಲ್ಲ ಸರ್, ತುಂಬಾ ಯೂಸ್ಫುಲ್ ಆಗಿದೆ ನಮ್ಮ ಲೈಫಲ್ಲಿ.
1: ತಮ್ಮ ಒಂದು ಸ್ವಉದ್ಯೋಗದಲ್ಲಿ ಮುಂದಿನ ಭವಿಷ್ಯದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಮೂಲತಃ ಚಾಮರಾಜನಗರ ತಾಲೂಕಿನ ಅರಳಿಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡ್ತಿರುವಂತಹ ಯಶೋಗಾಥೆಯನ್ನು ಕುರಿತ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬರ ಯಶೋಗಾಥೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಚಾಮರಾಜನಗರ ತಾಲೂಕಿನ ಅರಳೀಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 68 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಬನ್ನಿರಾಡುವ ಕಣ್ಣ,
0: ಬನ್ನಿರಾಡುವ ಕಣ್ಣ,
4: ಮುಚ್ಚಾಲೆಯಾಟವನು,

0: ಚಾಲೆಯಾಟವನು
1: ಎನ್ನ ನರಸಿರಿ ಬನ್ನಿ
0: ಎನ್ನ ನರಸಿರಿ ಬನ್ನಿ
1: ಮಕ್ಕಳಿರಬೇಗ
0: ಮಕ್ಕಳಿರಬೇಗ
1: ಬನ್ನಿರಿ ಆಟವ ಬೇಡ
0: ಬನ್ನಿರಿ ಆಟವ ಬೇಡ
1: ಎಂಬರನು ನಾಂ ಬಿಡೆನು
0: ಎಂಬರನು ನಾಂ ಬಿಡೆನು
1: ಎನ್ನು ವಜ್ಜಿಯೋ ಬೊಮ್ಮ ಮಂಕುತಿಮ್ಮ
0: ಎನ್ನು ವಜ್ಜಿಯೋ ಬೊಮ್ಮ ಮಂಕುತಿಮ್ಮ
2: ಮಕ್ಕಳಾಗಿದ್ದಾಗ ನಾವು ಅನೇಕ ಆಟಗಳನ್ನು ಆಡಿದ್ದುಂಟು. ಇವಾಗಿನ ಕಾಲದ ಆಟಗಳು ಸಾಕಷ್ಟು ಕೈಯೊಳಗೆ ಆಡೋ ಆಟಗಳಾಗ್ಬಿಟ್ಟಿವೆ. ಹಿಂಗೆ ಫೋನ್ನಲ್ಲೇ ಅದನ್ನ ಮುಟ್ಟು ಇದನ್ನು ಮುಟ್ಟು ಅದರಿಂದ ಇದನ್ನು ಮಾಡು, ಸೊ ಒಟ್ಟಲ್ಲಿ ಕೂತ್ ಕಡೆನೆ ಆಡೋವಂಥ ಆಟಗಳು. ಬಹಳ ಮುಖ್ಯ ಅಂತಂದರೆ ಮಕ್ಕಳು ಹೊರಗಡೆ ಹೋಗಿ ಆಟ ಆಡಬೇಕು. ಹತ್ತಾರು ಮಕ್ಕಳ ಜೊತೆ ಸೇರಿ ಆಟವನ್ನು ಆಡ್ತಾ ಜೀವನದ ಅನೇಕ ಪಾಠಗಳನ್ನು ಕಲಿಬೇಕು. ಒಂದು ದೃಷ್ಟಿಯಲ್ಲಿ ನೋಡಿದರೆ ಆ ರೀತಿಯ ಅವಕಾಶಗಳು ಈಗ ಮಕ್ಕಳಿಗೆ ಕಡಿಮೆ ಆಗ್ತಾ ಇರೋವಂಥದ್ದೇ ಮಕ್ಕಳ ಬೌದ್ಧಿಕ ಮಾನಸಿಕ ಸಾಮಾಜಿಕ ಬೆಳವಣಿಗೆ, ಅದ್ರ ಜೊತೆಗೆ ಶಾರೀರಿಕ ಬೆಳವಣಿಗೆಗೂ ಕೂಡ ಅನೇಕ ತೊಂದರೆಗಳನ್ನು ಉಂಟು ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ. ಹಾಗೆ ಪಾರಂಪರಿಕವಾಗಿ ನಮ್ಮಲ್ಲಿ ಬಂದಂಥ ಅದೆಷ್ಟೋ ಆಟಗಳಿವೆ. ಒಳಗೆ ಕೂತ್ಕೊಂಡು ಆಟ ಆಡಬೇಕು, ಜೋರು ಮಳೆ ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನುವಾಗ ಚೌಕಾಬಾರ ಅಳ್ಗುಳಿ ಮಣೆ ಇತ್ಯಾದಿಗಳೆಲ್ಲ ಆಡುವಂಥದ್ದು, ಹೊರಗಡೆ ಆಡುವಂಥದ್ದು ಚಿನ್ನಿದಾಂಡು ಗೋಲಿ ಬುಗುರಿ ಮರಕೋತಿ ಇತ ಎಷ್ಟೆಷ್ಟೋ ಇತ್ತು. ಹಾಗೆ ಈ ಐಸ್ ಪೈಸ್ ಆಟ ಇದೆಲ್ಲ ನಾವು ಆಡ್ತಾ ಇದ್ವಿ. ಮನೆಯ ಎಲ್ಲರೂ ಸೇರಿ ಬೀದಿಯಲ್ಲಿರುವಂಥ ಎಲ್ಲ ಮಕ್ಕಳು ಒಟ್ಟಾಗಿ ಸೇರಿ ಒಂದು ಮನೆಯಲ್ಲೇ ಆಡ್ತಾ ಇದ್ದಂಥ ಅನೇಕ ಆಟಗಳು ನಮ್ಮಲ್ಲಿ ಪರಂಪರಾನುಗತವಾಗಿ ಬಂದಿವೆ. ಅದರಲ್ಲಿ ಒಂದು ಆಟ ಅಂತಂದರೆ ಕಣ್ಣು ಮುಚ್ಚಾಲೆ. ಕಣ್ಣು ಮುಚ್ಚಾಲೆ ಇದು ಸಾಧಾರಣ ಹೇಗೆ ಆಡ್ತಾರೆ, ಎಷ್ಟೋ ಸರ್ತಿ ಈಗ ಮಕ್ಕಳಿಗೆ ಗೊತ್ತೂ ಇರಲ್ಲ ಹೇಗೆ ಆಡ್ತಾರೆ. ಮನೆಯಲ್ಲಿರುವಂಥ ಒಬ್ಬ ಹಿರಿಯರು ಅಜ್ಜಿ, ಸಾಧಾರಣವಾಗಿ ಯಾರೋ ಒಬ್ಬರು ತಾಯಿ ಅಥವಾ ಅಜ್ಜಿ ಎಲ್ಲ ಮಕ್ಕಳನ್ನು ಸೇರಿಸಿ ತನ್ನ ತೊಡೆಯಲ್ಲಿ ಒಂದು ಮಗುವನ್ನು ಕೂಡಿಸ್ಕೊಂಡು ಆ ಮಗುವನ್ನು ಕೈಯಿಂದ ಕಣ್ಣು ಮುಚ್ಚಿಬಿಡ್ತಾಳೆ. ಸೊ ಹೊರಗಡೆ ಯಾರ್ಯಾರಿದ್ದಾರೆ ಏನೇನಿದ್ದಾರೆ ಅಂತ ಕೂತಂಥ ಮಗುವಿಗೆ ಕಾಣಿಸ್ತಾ ಇಲ್ಲ. ಆವಾಗ ಅವರು ಆ ಹಾಡೊಂದಿರುತ್ತೆ, ಕಣ್ಣ ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮೂಟೆ ಉರುಳೆ ಹೋಯಿತು ಅಂತೆಲ್ಲ ಹೀಗೆ ಅವಾಗಿನ ಕಾಲದ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಹಲವಾರು ಅಂಶಗಳನ್ನು ಸೇರಿಸ್ಕೊಂಡು ಒಂದು ಹಾಡು ಮಾಡಿ ಆ ಹಾಡನ್ನು ಒಟ್ಟಾಗಿ ಹೇಳಬೇಕು. ಅಜ್ಜಿ ಒಂದು ಪದ ಹೇಳಿದ್ರೆ ಇನ್ನೊಂದು ಪದ ಮಕ್ಕಳು ಹೇಳ್ತಾರೆ. ಸೊ ಹಾಗೆ ಒಂದಷ್ಟು ಮಕ್ಕಳು ಅಲ್ಲಿ ಹೊರಗಡೆ ನಿಂತಿರ್ತಾರೆ ಒಂದು ದೂರದಲ್ಲಿ, ಅಲ್ಲಿಂದ ಮುಂದಕ್ಕೆ ಹತ್ತತ್ರಕ್ಕೆ ಬರ್ತಾ ಇರ್ತಾರೆ, ಒಂದೊಂದು ಪದ ಹೇಳ್ತಾ ಹತ್ತತ್ರಕ್ಕೆ ಬರ್ತಾ ಇರ್ತಾರೆ. ಸೊ ಹಾಗೆ ಉದ್ದಿನ ಮೂಟೆ ಉರುಳೆ ಹೋಯಿತು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಹೇಳ್ತಾ ಕಣ್ಣು ಮುಚ್ಕೊಂಡಿರುವಂಥ ಮಗುವಿಗೆ ಒಂದು ಚಾಲೆಂಜ್, ಅವ್ರು ಬಿಟ್ಟು ಇವ್ರು ಯಾರು ಅಂತ ಹಿಂಗೆ ಕೈನ ಹಿಂಗೆ ಇಟ್ಕೊಂಡು ಬೆರಳನ್ನು ಹಿಂಗೆ ತೋರಿಸ್ತಾ ಯಾರೋ ಒಬ್ಬರನ್ನು ತೋರಿಸ್ಬಿಟ್ಟು ಇವ್ರು ಯಾರು ಹೇಳು ಅಂತ ಹೇಳೋವಂಥದ್ದು. ಮಗು ಕೂತಂಥ ಮಗು ಅಷ್ಟು ಜನರು ದತ್ತಾರು ಮಕ್ಕಳಿದ್ದರು ನನ್ನ ಜೊತೆ, ನನ್ನ ಬೆರಳು ಯಾರನ್ನ ತೋರಿಸ್ತಾ ಇರಬಹುದು ಅಂತ ಊಹೆ ಮಾಡಿಕೊಂಡು ಒಂದು ಹೆಸರು ಹೇಳಬೇಕು. ರಮ ಅಂತಲೋ ಸುಮಾ ಅಂತಲೋ ರಾಮ ಅಂತಲೋ ಕೃಷ್ಣ ಅಂತಲೋ ಏನೋ ಒಂದು ಹೇಳಬೇಕು. ಅದು ಸರಿಯಾಯಿತು ಅಂತಂದರೆ ಓ ಮಗು ಗೆಲ್ತು, ಇಲ್ಲ ಅಂದರೆ ತಿರುಗಿ ಶುರು ಮಾಡು ಕಣ್ಣ ಮುಚ್ಚೆ ಕಾಡೆ ಗೋಡೆ. ಸೊ ಹಾಗೆ ನಮ್ಮ ಕಣ್ಣಿಗೆ ಯಾವುದು ಸರಿಯಾಗಿ ಕಾಣಿಸ್ತಾ ಇಲ್ವೋ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ವಿಚಾರವನ್ನು ನಾವು ಈ ಒಂದು ಆಟದಿಂದ ಕಲಿಯಬಹುದು. ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ, ಆದರೆ ನಾನು ಊಹೆ ಮಾಡ್ಕೊಂಡು ಇವ್ರು ಇರ್ಬೋದಾ ಅಂತ ಅಂದ್ಕೊಂಡು ಇದಿರ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಜಗತ್ತಿನಲ್ಲಿ ನಾವು ಎಷ್ಟೋ ಸರ್ತಿ ಹಾಗೆ ನಮ್ಮ ಕಣ್ಣು ಮುಚ್ಚೋಗಿರುತ್ತೆ, ಕಣ್ಣು ಸರಿಯಾಗಿ ನಮ್ಗೆ ಕಾಣಿಸ್ತಾ ಇಲ್ಲ, ವಸ್ತುಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ. ಆದರೆ ಆ ವಸ್ತುವನ್ನು ನಾನು ಅರ್ಥ ಮಾಡ್ಕೊಳ್ಳೇಬೇಕು, ಅದರ ಜೊತೆ ನಾನು ವ್ಯವಹರಿಸಲೇಬೇಕು. ಆ ಪ್ರಯತ್ನದಲ್ಲಿ ನಾನು ತಪ್ಪಾಗ್ಬಿಡ್ಬೋದಲ್ಲ. ಸೊ ಆಗ ಕೆಲವು ಸರ್ತಿ ನಮಗೇನಿಸುತ್ತೆ, ಏ ನಾನು ಅದು ಮಾಡೋದೇ ಇಲ್ಲಪ್ಪ ಅಂತ. ಸೊ ಈ ಆಟಕ್ಕೆ ನಾನು ಬರಲ್ಲ ಅಂದ್ಬಿಟ್ರೆ ಮಗು ಅಜ್ಜಿ ಬಿಡಲ್ವಂತೆ. ಏ ಹಂಗೆಲ್ಲ ಇಲ್ಲ, ರೂಲ್ಸ್ ಅಂದರೆ ರೂಲ್ಸ್, ನೀನು ಬರಲೇಬೇಕು, ತಪ್ಪಿಸ್ಕೊಳಕ್ಕಾಗಲ್ಲ. ಜೀವನದಲ್ಲಿ ಹಾಗೆ ನಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದು ಬೇಕು, ಯಾವುದು ಚೆನ್ನಾಗಿ ಅನಿಸಲ್ವೋ ಅದು ಬೇಡ, ನಾನು ಬಿಟ್ಬಿಡ್ತೀನಿ ಅನಿಸುತ್ತೆ. ಜೀವನ ಹಂಗಲ್ಲ, ಅಜ್ಜಿ ಬಹಳ ಸ್ಟ್ರಿಕ್ಟ್, ಆಟದ ಅಜ್ಜಿ ಬಹಳ ಸ್ಟ್ರಿಕ್ಟ್. ಎಲ್ಲರೂ ಆಡಲೇಬೇಕು, ಎಲ್ಲರೂ ತೊಡೆಯಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಚಿಸ್ಕೊಳ್ಳೇಬೇಕು, ಎಲ್ಲರೂ ಈ ಹಾಡನ್ನು ಹಾಡಲೇಬೇಕು. ಅದು ಎಲ್ರಿಗೂ ಈಕ್ವಲ್ ಆಗಿ ಅನ್ವಯ ಆಗುತ್ತೆ. ಜೀವನದಲ್ಲೂ ಹಾಗೆ ಎಲ್ಲವೂ ಈಕ್ವಲ್ ಆಗಿ ಅನ್ವಯ ಆಗುತ್ತೆ, ಬಿಟ್ಬಿಡೋಕ್ಕಾಗಲ್ಲ, ಅದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ನನಗೆ ಇದು ಮಾತ್ರ ಬೇಕು ಅದು ಮಾತ್ರ ಬೇಕು ಅಂತ ಅನ್ನೋಕ್ಕಾಗಲ್ಲ. ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ ಅಂತಂದರೆ ಇಲ್ಲಿರೋಂಥ ರೂಲ್ಸ್ ಎಲ್ಲರಿಗೂ ಅಪ್ಲೈ ಆಗುತ್ತೆ.

0: ಆಟ ಆಡಿಸೋನ್ ಯಾರು? ಅಜ್ಜಿ ಪರಬ್ರಹ್ಮ. ರೂಲ್ಸ್ ಸೆಟ್ ಮಾಡಿಬಿಟ್ಟಿದ್ದಾನೆ, ಇದು ಹೀಗೆ ಅದು ಹಾಗೆ ಅಂತ. ಅದರಂತೆ ನಾವು ಆಡಬೇಕು. ಈಗ ಆಡಬೇಕಾದ್ರೆ ನಾವು ಬೇಕಾಬಿಟ್ಟು ಇಂಟ್ರೆಸ್ಟ್ ಇಲ್ದಂಗೆ ಬೇಕಾದರೆ ಆಡ್ಬೋದು, ನಮಗೆ ಬಿಟ್ಟಿದ್ದದು. ಆದರೆ ಆಡೋದನ್ನೇ ಸಂತೋಷವಾಗಿ ಆಡಿದರೆ ಆ ಕ್ಷಣಕ್ಕೂ ನಮಗೆ ಖುಷಿ, ಮತ್ತು ಆ ಒಂದು ಆಟದ ಪ್ರಕ್ರಿಯೆಯಲ್ಲಿ ನಾವು ಹೊಸದನ್ನು ಕಲಿತಾ ಇರ್ತೀವಿ, ಚೆನ್ನಾಗಿ ಆಡೋದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಸೊ ನಾವು ಬೆಳೀತಾ ಇರ್ತೀವಿ. ಹಾಗೆ ಜೀವನದ ಕಣ್ಣಾಮುಚ್ಚಾಲೆಯಲ್ಲೂ ಕೂಡ ಅಜ್ಜಿ ಕಣ್ಮುಚ್ಚಿ ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂತೇನೋ ಕೇಳ್ತಾ ಇರುವಾಗ ಆಟದಲ್ಲಿ ನಾವು ಮಗ್ನರಾಗಿ ಆಟದ ಕಡೆ ಗಮನ ಕೊಟ್ಟು ಯಾವುದನ್ನು ನಾವು ಅರಸಬೇಕೋ, ಯಾವುದನ್ನು ಹುಡುಕಬೇಕೋ, ಅದರ ಆ ಹುಡುಕಾಟದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಆ ಕ್ಷಣಕ್ಕೂ ನಮಗೆ ಸಂತೋಷ, ಆಹ್ ಎಷ್ಟು ಚೆನ್ನಾಗಿತ್ತಪ್ಪ ಆಟ ಅಂತ ಅನ್ಕೋತೀವಿ ಆಟ ಮುಗಿದ್ಮೇಲೆ. ಹಾಗೆ ಈ ಜೀವನದಲ್ಲಾಗುವಂಥ ಬೆದಕಾಟ, ಈ ಜೀವನದಲ್ಲಾಗುವಂಥ ತೊಯ್ದಾಟಗಳು ಕೂಡ ಆ ಕ್ಷಣದಲ್ಲಿ ನಮಗೆ ತನ್ಮಯತೆಯನ್ನು ಕೊಡುತ್ತೆ. ಅದರ ಜೊತೆಗೆ ಜೀವನದ ಮುಂದಿನ ಭಾಗಕ್ಕೆ ಬೇಕಾದಂಥ ವಿಷಯ ಸಾಮಗ್ರಿಗಳನ್ನು, ಸಾಮರ್ಥ್ಯಗಳನ್ನು ನಮಗೆ ಕೊಡುತ್ತೆ. ಸೊ ಹಾಗೆ ಈ ಆಟ ವಿಷಯಗಳನ್ನು ಕಲ್ತ್ಕೊಳ್ಳೋಕ್ಕೆ, ಸಂಬಂಧಗಳನ್ನು ಬಿಗಿ ಮಾಡ್ಕೊಳ್ಳೋಕ್ಕೆ, ಹಿರಿಯರಿಂದ ವಿಚಾರಗಳು ಮುಂದಿನ ತಲೆಮಾರಿಗೆ ಹೋಗಕ್ಕೆ ಅಜ್ಜಿ ಆಡಿಸ್ತಾ ಆಡಿಸ್ತಾ ಮಕ್ಕಳಿಗೇನೋ ಹೇಳ್ಕೊಡ್ತಿದ್ದಾಳೆ. ಈಗ ಒಂದು 40 ವರ್ಷ 50 ವರ್ಷ ಆದಮೇಲೆ ಇವಾಗಿನ ಮಕ್ಕಳು ಅಜ್ಜಿಯರಾಗ್ತಾರೆ. ಅವರು ಈಗ ಕೂತ್ಕೊಂಡು ಮುಂದಿನ ತಲೆಮಾರಿನ ಮಕ್ಕಳನ್ನು ಆಟ ಆಡಿಸ್ತಾರೆ. ಸೊ ಹಾಗೆ ಜ್ಞಾನ ಪರಂಪರೆ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಬಂದಂತೆ ನಾವು ತಿಳಿದ ವಿಷಯಗಳಿಂದ ಮುಂದಿನ ತಲೆಮಾರಿನ ಜೀವನದಲ್ಲಿ ಹೆಚ್ಚು ಸುಗಮ ಆಯಾಮಗಳು ಉದ್ಭವ ಆಗೋ ರೀತಿಯಲ್ಲಿ ಇಡೀ ಪ್ರಕ್ರಿಯೆಯಲ್ಲಿ ತನ್ಮಯತೆ ಬಂದಾಗ ನಾವು ಮಾಡೋದಕ್ಕೆ ಸಾಧ್ಯ. ನನಗಿದ್ ಬೇಡ, ಅದು ಸರಿ ಇಲ್ಲ, ನಾನು ಯಾಕೆ ಇದನ್ನು ಮಾಡಲಿ ಅಂತ ಅನ್ನಂಗಿಲ್ಲ. ಎಲ್ಲರಿಗೂ ಅನ್ವಯವಾಗುತ್ತೆ, ಈಕ್ವಲ್ ಆಗಿ ಅನ್ವಯವಾಗುತ್ತೆ. ಮಾಡೋದು ಬಿಡೋದು ನಮ್ಮ ಕೈಲಿದೆ. ಸಂತೋಷವಾಗಿ ಗಮನ ಇಟ್ಟು ಮಾಡಿದರೆ ಚೆನ್ನಾಗಿ ಮಾಡ್ತೀಯೇ, ಈ ಬೇಕಾಬಿಟ್ಟು ಯಾವ ಸಿದ್ಧತೆಯೂ ಇಲ್ಲದೆ ನೀನೇನೋ ಮಾಡೋಕ್ಕೆ ಹೋದರೆ ನಷ್ಟ ನಿನಗೆ. ಸೊ ಹಾಗಾಗಿ ಆ ರೀತಿ ಮಾಡಿದೆ ಜೀವನದಲ್ಲೂ ಕೂಡ, ಜೀವನದ ಪ್ರಕ್ರಿಯೆಯ ಪ್ರತಿಯೊಂದು ಅಂಶದಲ್ಲೂ ನಾವು ಆ ಉತ್ಸಾಹವನ್ನು ತರಿಸ್ಕೊಂಡು ಕಲಿಕೆಯನ್ನು ಮಾಡ್ತಾ ಹೋದಾಗ ಅಜ್ಜಿಯನ್ನು ಹುಡುಕಬಹುದು, ಪರಬೊಮ್ಮನನ್ನು ಹುಡುಕಬಹುದು. ಕಣ್ಣು ಮುಚ್ಚಿದ್ರೂ ಸಹ ಸುತ್ತಮುತ್ತ ಇರುವಂಥದ್ದು ಏನು ಅನ್ನೋದರ ಬಗೆಗಿನ ಅರಿವು ನಮ್ಮ ಒಳಗಣ್ಣಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ಸಂಚಿಕೆ 68 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ. ಈ ಕಾರ್ಯಕ್ರಮದಲ್ಲಿ ಮೊಬೈಲ್ ಗೀಳು ಪೋಷಕರ ಗೋಳು ಎಂಬುದರ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮೊಬೈಲ್ ಗೀಳು ಪೋಷಕರ ಗೋಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನಿಮ್ಮ ಪರಿಸ್ಥಿತಿ ನಿಜವಾಗಿಯೂ ಕಷ್ಟಕರವೂ ಆತಂಕಕಾರಿಯೂ ಆಗಿದೆ. ಆದರೆ ಇದು ಸರಿಯಾಗದ ಸಮಸ್ಯೆಯಲ್ಲ.

ಇತ್ತೀಚೆಗೆ ಮೆಟ್ರೋ ಮನೆಗಳಲ್ಲಿ ಹೆಚ್ಚಾಗುತ್ತಿರುವ ಸಮಸ್ಯೆ ಇದು. ಇಬ್ಬರು ಪೋಷಕರು ಸಹಮತದಿಂದ, ವಿಶ್ವಾಸದಿಂದ, ಸಹನೆಯಿಂದ ಮುಂದುವರಿಯುವುದರಿಂದ ನಿಧಾನವಾಗಿ ಮಗನಲ್ಲಿ ಹಾಗೂ ಮನೆಯಲ್ಲಿ ಸಾಕಷ್ಟು ಧನಾತ್ಮಕ ಬದಲಾವಣೆ ತರಬಹುದು. ನಿಮ್ಮ ಮಗ ಈಗ ಟೀನೇಜಿನಲ್ಲಿ ಇದ್ದಾನೆ. ಈ ಹಂತದಲ್ಲಿ ಸ್ವಾತಂತ್ರ್ಯ, ವಿರೋಧ, ತಕ್ಷಣದ ಆನಂದ, ಗೊಂದಲ, ಕೋಪ ಎಲ್ಲ ಜಾಸ್ತಿ ಇರುತ್ತದೆ. ತನ್ನ ಭಾವನೆಗಳನ್ನು ನಿಯಂತ್ರಿಸುವುದು ಅವನಿಗೆ ಕಷ್ಟವಾಗುತ್ತಿದೆ. ಮನೆಯಲ್ಲಿ ಬಹುಶಃ ಮೊದಲಿನಿಂದಲೂ ನೀವು ಮೂವರು ಇರುವುದು ಸಹ ಮಗುವಿನ ಬೆಳವಣಿಗೆಯ ಮೇಲೆ ವಿಪರೀತವಾದ ಪರಿಣಾಮವನ್ನು ಬೀರಿದೆ. ನಗರದ ಜೀವನದಲ್ಲಿ ಮಕ್ಕಳನ್ನು ಬೆಳೆಸುವುದು ಸವಾಲಿನ ಕೆಲಸವೇ ಆಗಿದೆ. ಬಹುಶಃ ನೀವು ಅವನನ್ನು ಎಳವೆಯಿಂದಲೂ ಬೈದು ಹೊಡೆದು ಹೆದರಿಕೆಯಲ್ಲಿ ಬೆಳೆಸಿದ್ದೀರಿ. ಅವನಿಗೆ ಸಾಕಾಗುವಷ್ಟು ಅವನ ಪಾಲಕರ ಆಸರೆ, ಭರವಸೆ, ಪ್ರೀತಿ ಸಿಕ್ಕಿರಲಿಲ್ಲ. ಪಾಲಕರಿಬ್ಬರು ನೌಕರಿಯಲ್ಲಿ ಬ್ಯುಸಿಯಾಗಿದ್ದು ಮಗುವಿನ ಬೆಳವಣಿಗೆಯಲ್ಲಿ ಮೂರನೆಯವರ ಪಾತ್ರವು ಗಣನೀಯ ಪ್ರಮಾಣದಲ್ಲಿದ್ದಾಗ ಇಂಥ ಸಮಸ್ಯೆಗಳು ಉಲ್ಬಣಿಸುವುದು ಸಾಮಾನ್ಯ ಎನ್ನಬಹುದು. ಮನೆಯಲ್ಲಿ ಪತಿ ಪತ್ನಿಯರಿಬ್ಬರ ಮಾತುಕತೆ, ನಡತೆಯು ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಯಾವಾಗಲೂ ನೀವಿಬ್ಬರು ಒಂದೇ ಎನ್ನುವ ಹಾಗೆ ಇರಬೇಕು. ಮಗನಿಗೆ ಹೇಳುವ ಮಾತು ಕೂಡ ಒಂದೇ ಆಗಿರಬೇಕು. ತಂದೆ ಒಂದು ಪಾರ್ಟಿ, ತಾಯಿ ಇನ್ನೊಂದು ಪಾರ್ಟಿ ಆಗಬಾರದು. ಇನ್ನು ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಸಾಮರ್ಥ್ಯ ಹಾಗೂ ಅವುಗಳ ಬಗ್ಗೆ ನಿಮಗೆ ಸಾಕಷ್ಟು ಆಸಕ್ತಿ ಇದೆ ಎನ್ನುವುದು ಕೂಡ ಮಗನಿಗೆ ತಿಳಿದಿದೆ. ಅದಕ್ಕಾಗಿಯೇ ಆತ ಹಠ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಅವನಲ್ಲಿ ಕೋಪ ಹಾಗೂ ಹಿಂಸೆಯ ಗುಣ ಇಷ್ಟೊಂದು ಅತಿರೇಕಕ್ಕೆ ಹೋಗಲಿಕ್ಕೆ ಈ ಹಿಂದೆ ನೀವು ಅವನಿಗೆ ಕೊಟ್ಟ ಶಿಕ್ಷೆಯ ಪಾತ್ರವು ಸಾಕಷ್ಟಿದೆ. ನೀವು ಅವನಿಗೆ ಅವನಿಷ್ಟದ ಮೊಬೈಲ್ ಕೊಡಿಸಿದ್ದರಿಂದ ಈಗ ಅದನ್ನು ತಕ್ಷಣಕ್ಕೆ ಕಿತ್ತುಕೊಳ್ಳುವುದರಿಂದ ಸಮಸ್ಯೆಯನ್ನು ಬಿಗಡಾಯಿಸುತ್ತದೆ. ಅವನನ್ನು ಸಮಾಧಾನದಿಂದ ಮಾತನಾಡಿಸಿ ಹಾಗೂ ಮೊಬೈಲಿನ ಜೊತೆಗೆ ಅವನು ಕಳೆಯುವ ಸಮಯವನ್ನು ಕಡಿಮೆ ಮಾಡಲು ಅನುಕೂಲವಾಗುವ ಹಾಗೆ ಸಮಯವನ್ನು ನಿಗದಿಪಡಿಸಿರಿ. ಅವನು ಏಕಾಂತದಲ್ಲಿ ಕಳೆಯುವ ಸಮಯವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುವಂತೆ ಮಾಡಬೇಕು. ನಿಮ್ಮ ಮೈಮೇಲೇರಿ ಬರುವಷ್ಟರ ಮಟ್ಟಿಗೆ ಅವನಲ್ಲಿ ಅಸಹನೆ ಹೆಚ್ಚಾಗಿದೆ ಎನ್ನುವುದು ಗಮನಿಸಬೇಕಾದ ವಿಷಯ. ಇದು ಸಾಮಾನ್ಯ ಮಗುವಿನ ಹಠ ಅಲ್ಲ. ಅವನು ಭಾವನಾತ್ಮಕವಾಗಿ ಘಾಸಿಗೊಂಡಿದ್ದಾನೆ. ಯಾವುದೇ ಕಾರಣದಿಂದಾಗಲಿ, ಭಯದಿಂದಾಗಿ ನೀವು ಕೈ ಚೆಲ್ಲಿದರೆ ಪರಿಸ್ಥಿತಿಯನ್ನು ಬಿಗಡಾಯಿಸುತ್ತದೆ. ಆಗದಂತೆ ನೋಡಿಕೊಳ್ಳಿ. ಚಾಕು, ಚೈನು ಮುಂತಾದವೆಲ್ಲ ಅವನ ಕೈಗೆ ಸಿಗದ ಹಾಗೆ ಎಚ್ಚರಿಕೆ ವಹಿಸಿರಿ. ಅವನ ಗೆಳೆಯರು ಮನೆಗೆ ಬಂದು ಜೊತೆಗೆ ಇರುವ ಹಾಗೆ ನೋಡಿಕೊಳ್ಳಿರಿ. ಸಮತೋಲನ ಆಹಾರದ ಅಗತ್ಯದ ಬಗ್ಗೆ ಅವನಿಗೆ ತಿಳಿಸಿ ಹೇಳಿರಿ. ಸದೃಢ ಶರೀರದಲ್ಲಿ ಸಶಕ್ತ ಮನಸ್ಸು ಇರುತ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ವಿಶೇಷವಾಗಿ ಅವನು ಅಮ್ಮನ ಜೊತೆಗೆ ಹೆಚ್ಚು ಸಮಯ ಕಳೆಯುವಂತೆ ಮಾಡಿ. ನೀನು ನಮ್ಮ ಮಗ, ನಿನ್ನ ಒಳಿತಿಗಾಗಿ ನಾವು ಕಷ್ಟಪಡುತ್ತಿದ್ದೇವೆ. ನಾವು ಬೇರೆ ಬೇರೆ ಅಲ್ಲ, ಒಂದೇ ಮನೆಯವರು, ಒಂದು ಟೀಮಿನವರಂತೆ ಇರಬೇಕು ಎಂದೆಲ್ಲ ಅವನಿಗೆ ಹೇಳಿರಿ. ಪರಿಸ್ಥಿತಿಯನ್ನು ನಿಯಂತ್ರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವಾಗದಿದ್ದರೆ ಕೂಡಲೇ ಅವನ ಶಾಲೆಯ ಶಿಕ್ಷಕರ ಸಹಾಯವನ್ನು ಕೇಳಿ. ಮಾನಸಿಕ ವೈದ್ಯರನ್ನಾಗಲಿ ಆಪ್ತ ಸಮಾಲೋಚಕರನ್ನಾಗಲಿ ಭೇಟಿ ಮಾಡಿ ಮುಂದಿನ ವರ್ಷದಿಂದ ಅವನನ್ನು ವಸತಿ ಶಾಲೆಗೆ ಸೇರಿಸುವ ಬಗ್ಗೆ ಮೂವರು ಮಾನಸಿಕವಾಗಿ ಸಿದ್ಧತೆ ಮಾಡಿಕೊಳ್ಳುವುದು ಒಳ್ಳೆಯದು. ಈಗ ನೀವು ಯಾವುದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಸಮಯ ಹಾಗೂ ಸಮಸ್ಯೆ ಕೈ ಮೀರದಂತೆ ಎಚ್ಚರವಹಿಸಿ. ಪ್ರಿಯ ಕೇಳುವರೆ, ಕೇಳದಲ್ಲಷ್ಟೊತ್ತು ಮೊಬೈಲ್ ಕೀಳು, ಪೋಷಕರ ಗೋಳು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮೊಬೈಲ್ ಗೀಳು ಪೋಷಕರ ಗೋಳು ಎಂಬುದರ ಕುರಿತು ಶ್ರೀಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ.

ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ದ ಪದದ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರಿಯವಾದಂತ ಸ್ವಾಗತ. ನಾನು ಸದಾನಂದ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಈ ಇಂಗ್ಲಿಷ್ ಕಲಿಕಾ ಕಾರ್ಯಕ್ರಮದಲ್ಲಿ ನಿಮಗೆ ಇಂಗ್ಲಿಷ್ ಭಾಷೆಯನ್ನ ಮಾತನಾಡಲು, ಬರೆಯಲು, ಓದಲು ಮತ್ತೆ ಆಲಿಸಲು ತರಬೇತಿಯನ್ನ ನೀಡ್ತಾ ಇದ್ದೇನೆ. ಈ ಇಂಗ್ಲಿಷ್ ಲರ್ನಿಂಗ್ ಅನ್ನೋ ವಿಷಯ ಏನಿದೆ ಅದನ್ನ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ಈ ತರಗತಿಗಳಲ್ಲಿ ತರ್ತಾ ಇದ್ದೇನೆ. ಅದನ್ನ ಮತ್ತೆ ಮತ್ತೆ ನೆನಪಿಸ್ತೇನೆ, ಪ್ರಾಕ್ಟೀಸ್ ಲೀಡ್ಸ್ ಟು ಬೆಟರ್ ಇಂಗ್ಲಿಷ್, ಮೋ ಪ್ರಾಕ್ಟೀಸ್ ಮೋ ಇಂಗ್ಲಿಷ್. ಇದನ್ನ ನೆನ್ಪಿಟ್ಕೋತೀರಿ ಅಲ್ವಾ? ಹಾಗೆ ಇಂಗ್ಲಿಷ್ ತರಗತಿಯನ್ನ ಕೇಳಬೇಕಾದ್ರೆ ನಿಮ್ಮ ಕೈನಲ್ಲಿ ಒಂದು ನೋಟ್ ಪುಸ್ತಕ ಹಾಗೆ ಪೆನ್ ಅಥವಾ ಪೆನ್ಸಿಲ್ ಇರಬೇಕು. ಯಾಕಂದ್ರೆ ಈ ತರಗತಿಯಲ್ಲಿ ಹೇಳುವಂತ ಅಂಶಗಳೇನಿದಾವೆ, ಪಾಯಿಂಟ್ಸ್ ಏನಿರುತ್ತೆ, ಅದು ನಿಮಗೆ ಇಂಗ್ಲಿಷ್ ಕಲೀಲಿಕ್ಕೆ ಸಹಾಯ ಆಗತ್ತೆ. ಉದಾಹರಣೆಗೆ ಕಳೆದ ಕ್ಲಾಸಲ್ಲಿ ದ ಪದದ ಪರಿಚಯವನ್ನ ಮಾಡ್ತಾ ನಿಮಗೊಂದು ಪ್ರಶ್ನೆಯನ್ನ ಕೇಳಿದ್ದೆ. ಈ ಟಿ ಹೆಚ್ ಇ ಅನ್ನುವ ಪದ ಏನಿದೆಯಲ್ಲ, ಇದನ್ನ ದ ಅಂತ ಹೇಳಬೇಕಾ ಅಥವಾ ದಿ ಅಂತ ಉಚ್ಚರಿಸಬೇಕಾ ಅಂತ ಹೇಳಿ ನಿಮಗೆ ಕಳೆದ ತರಗತಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಈ ಪ್ರಶ್ನೆಯನ್ನ ನೀವೆಲ್ಲರೂ ನಿಮ್ಮ ಪುಸ್ತಕದಲ್ಲಿ ಬರ್ಕೊಂಡಿದ್ರಿ, ಗುರ್ತು ಹಾಕೊಂಡಿದ್ರಿ ಅಂತ ಹೇಳಿ ಅಂದ್ಕೊಳ್ತಾನೆ. ನೀವು ಗುರ್ತು ಹಾಕೊಂಡಿಲ್ಲ ಅಂತಾದ್ರೆ ನಿಮಗೆ ಈ ಒಂದು ಪ್ರಶ್ನೆಯನ್ನ ನಾನು ಕೇಳಿದ್ದೆ ಅನ್ನುವಂತ ಅಂಶನೇ ಮರ್ತು ಹೋಗಿರುತ್ತೆ. ಯಾವಾಗ ನಾವು ಅದನ್ನ ಮರೆತು ಬಿಡ್ತೇವೆ ಆಗ ಅದ್ರ ಬಗ್ಗೆ ನಮ್ಮ ಕಲಿಕೆ ಏನಿರುತ್ತಲ್ಲ ಅದು ಕೂಡ ಬಿಟ್ಟು ಹೋಗುತ್ತೆ. ಸೊ ಯಾವಾಗ ನಾವು ಒಂದು ವಿಷಯವನ್ನ ನೆನ್ಪಿಟ್ಕೊಳ್ತೀವಿ ಆಗ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲಿಕೆಯನ್ನ ನಾವು ಮುಂದುವರಿಸಲಿಕ್ಕೆ ಅನುಕೂಲ ಆಗತ್ತೆ. ಆ ನೆನಪಿಟ್ಕೊಳ್ಳುವಂತ ಕ್ರಿಯೆನಲ್ಲಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಗುರುತು ಹಾಕೊಳ್ಳೋದು ಬಹಳ ಮುಖ್ಯವಾದಂತ ವಿಷಯ ಆಗತ್ತೆ. ಯಾಕಂದ್ರೆ ಮೆದುಳಿಗೆ ನಾವು ತರಬೇತಿಯನ್ನ ಕೊಡಬೇಕು. ತರಬೇತಿಯನ್ನ ಕೊಟ್ಟಾಗ ಮಾತ್ರ ಮೆದುಳು ನಾವು ಹೇಳಿದ ಹಾಗೆ ಕೇಳುವ ಅಥವಾ ನಮಗೆ ಅಗತ್ಯವಿದ್ದಾಗ ಸಹಾಯ ಮಾಡುವಂತಹ ಸಾಮರ್ಥ್ಯವನ್ನ ಮೆದುಳು ಬೆಳೆಸ್ಕೊಳ್ಳುತ್ತೆ. ಈಗ ದ ಪದದ ಉಚ್ಚಾರಣೆ ಹೇಗಿರಬೇಕು, ಟಿ ಹೆಚ್ ಇ ಪದದ ಉಚ್ಚಾರಣೆ ಹೇಗಿರಬೇಕು, ಇದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಈ ಟಿ ಹೆಚ್ ಇ ಅನ್ನೋ ಪದ ಕನ್ನಡದಲ್ಲಿ ನಮಗೆ ಸಿಕ್ಕೋದಿಲ್ಲ ಅಥವಾ ಕನ್ನಡದಲ್ಲಿ ಅದರ ಬಳಕೆ ಇಲ್ಲ ಅನ್ನೋದನ್ನ ನಾನು ನಿಮಗೆ ಕಳೆದ ತರಗತಿಯಲ್ಲಿ ಹೇಳಿದ್ದೆ. ಅದನ್ನ ನೆನ್ಪಿಟ್ಕೊಂಡಿದ್ದೀರಿ ತಾನೆ? ಇಲ್ಲ ಅಂತ ಹೇಳಿದ್ರೆ ದ ಪದದ ಬಳಕೆ ನಿಮಗೆ ಅರ್ಥ ಆಗೋದೇ ಇಲ್ಲ. ಪ್ರತಿ ಬಾರಿಯೂ ಟಿ ಹೆಚ್ ಇ ಹೇಗಪ್ಪ ಬಳಸ್ತಾರೆ, ಮರ್ತು ಹೋಗುತ್ತೆ, ಬರೀ ಕನ್ಫ್ಯೂಷನ್ ಸರ್ ಅಂತ ಹೇಳೋ ಪರಿಸ್ಥಿತಿ ಬರುತ್ತೆ. ಈ ಟಿ ಹೆಚ್ ಇ ಅನ್ನೋ ಪದ ಕನ್ನಡದಲ್ಲಿ ಬಳಕೆನಲ್ಲಿ ಇಲ್ಲ, ಕರೆಕ್ಟ್, ಆದ್ರೆ ಇಂಗ್ಲಿಷ್ ನಲ್ಲಿ ಬಳಕೆಯಲ್ಲಿದೆ ಮತ್ತು ಅದರ ಬಳಕೆಯ ನಿಯಮಗಳು ಬಹಳ ಸರಳವಾಗಿವೆ. ಅದು ಸರಳವಾಗಿರುವ ಕಾರಣಕ್ಕೆ ಆ ಭಾಷೆಯಲ್ಲಿ ಉಳ್ಕೊಂಡಿದೆ. ಒಂದ್ ವೇಳೆ ಕಠಿಣ ಅಂದ್ರೆ ಅಥವಾ ಜಟಿಲ ಆಗಿದೆ

ಆಗಿದ್ರೆ, ಕಷ್ಟ ಆಗಿದ್ರೆ ಜನ ಅದನ್ನ ಬಳಸ್ತಾನೆ ಇರಲಿಲ್ಲ, ಕೈ ಬಿಟ್ಬಿಡೋರು. ಅದನ್ನ ಜನ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸರಳವಾಗಿ ಸರಾಗವಾಗಿ ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಅರ್ಥ. ಆದ್ರೆ ನಮ್ಗದು ಸ್ವಲ್ಪ ಅಭ್ಯಾಸ ಆಗಬೇಕು. ನೋಡಿ, THE ಪದವನ್ನ ನಾವು ನೌನಿನ ಜೊತೆ ಬಳಸ್ತೇವೆ. ಆ ನಾಮಪದ ಒಂದೇ ಒಂದು, ಆ ಕಾರಣಕ್ಕಾಗಿ ಅದು ಒಂದೇ ಒಂದು ಅನ್ನೋದನ್ನ ಇಂಡಿಕೇಟ್ ಮಾಡಲಿಕ್ಕೆ, ತೋರಿಸ್ಲಿಕ್ಕೆ ದ ಪದವನ್ನ ಇಂಗ್ಲಿಷ್ ನಲ್ಲಿ ಬಳಕೆ ಮಾಡ್ತಾರೆ. ಇದನ್ನ ಕಳೆದ ತರಗತಿಯಲ್ಲಿ ನಾನು ವಿವರವಾಗಿ ಚರ್ಚೆ ಮಾಡಿದ್ದೇನೆ. ದ ಪದವನ್ನ THE ಅನ್ನುವ ಪದ ಏನಿದೆಯಲ್ಲ, ಇದನ್ನ ದ ಅಥವಾ ದಿ ಅಂತ ಹೇಳಿ ಉಚ್ಚರಿಸಬಹುದು. ದ ಮತ್ತು ದಿ, ಮತ್ತೆ ಕೇಳಿಸ್ಕೊಳ್ಳಿ, THE ಪದವನ್ನ ದ ಅಥವಾ ದಿ ಅಂತ ಹೇಳಿ ಉಚ್ಚರಿಸಬಹುದು. ಎರಡೂ ಉಚ್ಚಾರಣೆಗಳಿಗೆ ಅವಕಾಶ ಇದೆ. ಯಾವಾಗ ದ ಪದವನ್ನು ಬಳಸ್ತೇವೆ, ನಾಮಪದದ ಮೊದಲ ಶಬ್ದ ವ್ಯಂಜನ ಆಗಿದ್ರೆ, ಕಾನ್ಸೋನೆಂಟ್ ಆಗಿದ್ರೆ ದ ಪದವನ್ನು ಬಳಕೆ ಮಾಡ್ತೇವೆ. ಈಗ ಉದಾಹರಣೆಗೆ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ದ ಹೆಡ್ ಮಾಸ್ಟರ್. ಆದರೆ ದಿ ಪದವನ್ನ ಬಳಕೆ ಮಾಡಿದಾಗ ಅಲ್ಲಿ ದಿ ಎಲಿಫೆಂಟ್, ದಿ ಎಲಿಫೆಂಟ್. ಈ ಎಲಿಫೆಂಟ್ ಅಂತ ಹೇಳಿದಾಗ ಎ ಶಬ್ದ ಬಂತು. ಈ ಎ ಶಬ್ದ ಯಾವುದು ಅಂತ ಹೇಳಿದ್ರೆ ಓವೆಲ್ ಶಬ್ದ. ಓವೆಲ್ ಅಂತ ಹೇಳಿದಾಗ ಕನ್ನಡದಲ್ಲಿ ಸ್ವರ, ಶಬ್ದಗಳು ಅಂತ ಹೇಳ್ತೇವೆ. ನಾವು ನಾಮಪದವನ್ನ ಯಾವ ನಾಮಪದದ ಜೊತೆಗೆ THE ಪದವನ್ನ ಸೇರಿಸಿ ಬಳಸಬೇಕು ಅಂತ ಇದ್ದೇವೆ, ಆ ನಾಮಪದದ ಮೊದಲ ಶಬ್ದ ಓವೆಲ್ ಆಗಿದ್ರೆ, ಸ್ವರ ಆಗಿದ್ರೆ, ಆಗ THE ಅನ್ನೋದು ದಿ ಅಂತ ಉಚ್ಚರಿಸಲ್ಪಡುತ್ತೆ. ಆ ನಾಮಪದದ ಮೊದಲ ಶಬ್ದ ಕಾನ್ಸೋನೆಂಟ್ ಆಗಿದ್ರೆ, ವ್ಯಂಜನ ಆಗಿದ್ರೆ, ದ ಅಂತ ಹೇಳಿ THE ಪದವನ್ನ ಉಚ್ಚರಿಸ್ತೇವೆ. ಆಗತ್ತಲ್ವಾ? ಇದು THE ಪದದ ಬಳಕೆಯ ವಿಶೇಷ. ನೀವು ಕಲಿಯುವ ಹಂತದಲ್ಲಿ ದ ಅಥವಾ ದಿ ಅಂತ ಹೇಳಿ ಎರಡನ್ನೂ ಉಚ್ಚರಿಸುವ ಕೆಲಸವನ್ನ ಮಾಡಿ, ತೊಂದರೆ ಇಲ್ಲ. ಕಲಿಯುವ ಹಂತದಲ್ಲಿ ಒಮ್ಮೆ ದ ಪದದ ಬಳಕೆಯ ಸ್ಪಷ್ಟತೆ ನಿಮಗೆ ಬಂತು ಅಂತಾದ್ರೆ, ನಂತರ ದ ಅಥವಾ ದಿ ಅಂತ ಹೇಳಿ ಉಚ್ಚರಿಸುವ ಸಂದರ್ಭವನ್ನ ಅಭ್ಯಾಸ ಮಾಡ್ತಾ ಹೋಗಿ. ನೋಡಿ, ಕಳೆದ ತರಗತಿಯಲ್ಲಿ ದ ಪದದ ಬಳಕೆ ಮೂರು ಕಾರಣಗಳಿಂದ ಆಗತ್ತೆ. ಒಂದು, ಯಾವ ನಾಮ ಪದವನ್ನು ನಾವು ಎಲ್ಲಾ ಕಾಲದಲ್ಲಿಯೂ ಸಾರ್ವಕಾಲಿಕವಾಗಿ ಒಂದೇ ಒಂದು ಅಂತ ಹೇಳಿ ಪರಿಗಣಿಸಿರುತ್ತೇವೆಯೋ ಅದರ ಜೊತೆಗೆ ದ ಬಳಕೆಯಾಗತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ. ಉದಾಹರಣೆಗೆ, ದ ಸನ್, ದ ಮೂನ್, ದಿ ಅರ್ತ್, ದ ಸ್ಕೈ, ಈ ರೀತಿಯ ಪದಗಳು. ಒಂದು ಉದಾಹರಣೆಯನ್ನು ಕೂಡ ಹೇಳಿದ್ದೆ, ದಿ ಅರ್ತ್ ಈಸ್ ಎ ಪ್ಲಾನೆಟ್. ಈ ಪ್ಲಾನೆಟ್ಗಳು ಏನಿದಾವೆ, ಸೋಲಾರ್ ಸಿಸ್ಟಮ್, ಸೌರವ್ಯೂಹ ಅಂತ ಹೇಳ್ತೀವಲ್ಲ, ಇಲ್ಲಿ ಪ್ಲಾನೆಟ್ಗಳು ಅನೇಕ ಇದಾವೆ. ಅದರಲ್ಲಿ ಒಂದು ಗ್ರಹ ಪ್ಲಾನೆಟ್ಗೆ ಮಾತ್ರ ನಾವು ಅರ್ತ್, ಭೂಮಿ ಅಂತ ಹೇಳಿ ಕರೀತೇವೆ. ದಿ ಅರ್ತ್ ಈಸ್ ಅ ಪ್ಲಾನೆಟ್. ಈ ಅ ಶಬ್ದದಿಂದ ಅಂದ್ರೆ ಓವೆಲ್ ನಿಂದ ಅರ್ತ್ ಅನ್ನೋ ಪದ ಪ್ರಾರಂಭ ಆಗೋದ್ರಿಂದ ದಿ ಅರ್ತ್ ಈಸ್ ಅ ಪ್ಲಾನೆಟ್ ಅಂತ ಹೇಳ್ತೇವೆ. ದ ಸನ್ ಈಸ್ ಎ ಸ್ಟಾರ್ ಅಂತ ಹೇಳ್ತೇವೆ. ದ ಸನ್, ದಿ ಅರ್ತ್. ಎರಡನೆಯ ಬಳಕೆ, ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಇರುವಂತಹ ನಾಮಪದದ ಜೊತೆಗೆ ದ ಅನ್ನ ಬಳಸ್ತೇವೆ ಅಂತ ಹೇಳಿ. ಅದಕ್ಕೆ ಒಳ್ಳೆಯ ಉದಾಹರಣೆ, ದಿ ಹೆಡ್ ಮಾಸ್ಟರ್, ದ ಹೆಡ್ ಮಾಸ್ಟರ್ ಆಫ್ ಯುವರ್ ಸ್ಕೂಲ್. ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್ ಏನಿರ್ತಾರೆ, ಅವರು ಶಾಲೆಯಲ್ಲಿ ಒಬ್ಬರೇ ಇರ್ತಾರೆ. ಹಾಗಾಗಿ ನೀವು ಅವರಿಗೆ ಲೀವ್ ಲೆಟರ್ ಕೊಡ್ಬೇಕಾದ್ರೆ ದ ಹೆಡ್ ಮಾಸ್ಟರ್ ಅಂತ ಬರೀತೀರಿ. ಹಾಗೆ ದ ಪ್ರಿನ್ಸಿಪಾಲ್ ಆಫ್ ಯುವರ್ ಕಾಲೇಜ್. ಅದೇ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳ್ತೇವೆ, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಹೇಳ್ತೇವೆ. ಸೊ ಹೀಗೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ನಾಮಪದ ಇದ್ದಾಗ ಅದರ ಜೊತೆಗೆ ನಾವೇನ್ ಮಾಡ್ತೇವೆ, ದ ಬಳಸ್ತೇವೆ. ಇನ್ನೊಂದು ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಕ್ಲಾಸ್ ರೂಮ್ನಲ್ಲಿ ಸಾಮಾನ್ಯವಾಗಿ ಒಂದು ಬೋರ್ಡ್ ಇರುತ್ತೆ, ಬ್ಲ್ಯಾಕ್ ಬೋರ್ಡ್, ಇತ್ತೀಚೆಗೆ ಗ್ರೀನ್ ಬೋರ್ಡ್ ಕೂಡ ಇರುತ್ತೆ. ಆಗ
ಪಾಠ ಮಾಡ್ತಾ ಇರೋ

ನಿಮ್ಮ ಟೀಚರ್ ಹೇಳ್ತಾರೆ ಲುಕ್ ಅಟ್ ದ ಬ್ಲ್ಯಾಕ್ ಬೋರ್ಡ್ ಅಥವಾ ಲುಕ್ ಅಟ್ ದ ಬೋರ್ಡ್ ಅಂತ ಹೇಳ್ತಾರೆ. ಇಲ್ಲಿ ದ ಬೋರ್ಡ್ ಅಂತ ಯಾಕೆ ಬಳಸಬಹುದು ಅಂತ ಹೇಳಿದ್ರೆ ಆ ತರಗತಿಯಲ್ಲಿ ಒಂದೇ ಬೋರ್ಡ್ ಇರುತ್ತೆ. ಹಾಗಾಗಿ ದ ಬೋರ್ಡ್ ಲುಕ್ ಅಟ್ ದ ಬೋರ್ಡ್ ಅಂತ ಹೇಳಿ ನಿಮ್ಮ ಟೀಚರ್ ಹೇಳ್ತಾರೆ. ಹಾಗೆ ಇನ್ನೊಂದು ಸಂದರ್ಭ ಒಂದು ನಾಮಪದವನ್ನ ಒಮ್ಮೆ ಬಳಸಿ ನಂತರ ಅದೇ ನಾಮಪದದ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಮೊದಲ ಬಾರಿ ಎ ಅಥವಾ ಆನ್ ಅನ್ನ ಬಳಸಿರ್ತೇವೆ, ಎರಡನೇ ಬಾರಿ ಆ ನಾಮಪದದ ಜೊತೆಗೆ ದ ಪದವನ್ನ ಸೇರಿಸಿ ಬಳಸ್ತೇವೆ. ಐ ಸಾ ಎ ಮ್ಯಾನ್ ಟುಡೇ, ದ ಮ್ಯಾನ್ ವಾಸ್ ವೆರಿ ಟಾಲ್. ಒಬ್ಬ ಮನುಷ್ಯನನ್ನ ನೋಡಿದೆ, ಅವನು ತುಂಬಾ ಎತ್ತರ ಇದ್ದ. ಇಲ್ಲಿ ಮೊದಲನೇ ಬಾರಿ ಎ ಮ್ಯಾನ್ ಅಂತ ಬಳಕೆ ಮಾಡ್ತೇವೆ, ಎರಡನೇ ಬಾರಿ ದ ಮ್ಯಾನ್ ಅಂತ ಹೇಳಿ ಬಳಕೆ ಮಾಡ್ತೇವೆ. ಇಟ್ಟು ನಿಮಗೆ ನೆನಪಿದೆ ಅಲ್ವಾ? ಈ ನೆನಪನ್ನ ನೀವು ಇಟ್ಕೊಂಡು ಪದೇ ಪದೇ ಇದರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಮರ್ತ್ ಹೋಗ್ಬಿಡತ್ತೆ. ಮರ್ತ್ ಹೋಗೋದನ್ನ ತಡಿಬೇಕು ಅಂತ ಹೇಳಿದ್ರೆ ನಿಮಗೆ ಆ ಪ್ರಾಕ್ಟೀಸ್ ಮಾಡುವಂತಹ ಒಂದು ಸ್ವಭಾವ ಇರಬೇಕು. ನೋಡಿ, ಈ ದ ಪದವನ್ನ ಬಳಸುವಾಗ ಕೆಲವು ನಿಯಮಗಳನ್ನ ನಾವು ಅನುಸರಿಸಬೇಕಾಗತ್ತೆ. ಹೇಗಪ್ಪ ಆ ನಿಯಮಗಳು ಅಂತ ಹೇಳಿದ್ರೆ, ಒಂದು, ದ ಪದವನ್ನ ನೀವು ನದಿ, ಪರ್ವತ ಶ್ರೇಣಿ, ಸಮುದ್ರ, ಹಾಗೆ ಮಹಾಸಾಗರ ಮತ್ತೆ ಮರಳು ಭೂಮಿ, ಮರಳುಗಾಡು ಅಂತ ಹೇಳ್ತೀವಲ್ಲ, ಇವುಗಳ ಜೊತೆ ನಾವು ಬಳಸ್ತೇವೆ. ಆದ್ರೆ ಪರ್ವತದ ಹೆಸರಿನ ಜೊತೆ ಬಳಸಬಾರ್ದು. ಮೌಂಟ್ ಎವರೆಸ್ಟ್ ಅಂತ ಅಷ್ಟೇ ಹೇಳಬೇಕು, ಆದ್ರೆ ದ ಹಿಮಾಲಯಾಸ್ ಅಂತ ಹೇಳಬೇಕು. ದ ಹಿಮಾಲಯಾಸ್ ಯಾಕಂದ್ರೆ ಪರ್ವತ ಶ್ರೇಣಿಯ ಜೊತೆಗೆ ದ ಬಳಕೆ ಮಾಡಬಹುದು, ಆದ್ರೆ ಪರ್ವತದ ಹೆಸರಿನ ಜೊತೆಗೆ ದ ಅನ್ನ ಬಳಕೆ ಮಾಡಬಾರ್ದು. ದ ರಿವರ್ ಗಂಗಾ, ದ ರಿವರ್ ಕಾವೇರಿ ಅಂತ ಹೇಳ್ತೇವೆ. ಹಾಗೆ ದಿ ಅರೇಬಿಯನ್ ಸೀ ಅಂತ ಹೇಳ್ತೇವೆ, ದಿ ಇಂಡಿಯನ್ ಓಷನ್ ಅಂತ ಹೇಳ್ತೇವೆ, ದಿ ಅಟ್ಲಾಂಟಿಕ್ ಓಷನ್ ಅಂತ ಹೇಳ್ತೇವೆ, ದ ಸಹಾರಾ ಡೆಸರ್ಟ್, ದ ಥಾರ್ ಡೆಸರ್ಟ್. ಹೀಗೆ ದ ಪದವನ್ನ ನದಿ, ಪರ್ವತ ಶ್ರೇಣಿ, ಸಮುದ್ರ, ಮಹಾಸಾಗರ, ಡೆಸರ್ಟ್ ಅಂದ್ರೆ ಮರುಭೂಮಿ, ರಿವರ್ಸ್, ಮೌಂಟನ್ ರೇಂಜಸ್, ಸೀಸ್, ಓಷನ್ಸ್ ಅಂಡ್ ಡೆಸರ್ಟ್ಸ್, ನೇಮ್ಸ್ ಆಫ್ ರಿವರ್ಸ್, ಮೌಂಟನ್ ರೇಂಜಸ್, ಸೀಸ್, ಓಷನ್ಸ್ ಅಂಡ್ ಡೆಸರ್ಟ್ಸ್, ಗೆಟ್ ದ ಅನ್ನು ಬಳಕೆ ಮಾಡ್ತೇವೆ. ಹಾಗೆ ಕೆಲವು ನಿರ್ದಿಷ್ಟವಾದ ದೇಶಗಳ ಹೆಸರಿನ ಜೊತೆಗೆ ದ ಪದದ ಬಳಕೆ ಮಾಡಲಾಗ್ತದೆ. ಈಗ ಉದಾಹರಣೆಗೆ, ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಯುನೈಟೆಡ್ ಕಿಂಗ್ಡಮ್, ದ ನೆದರ್ಲ್ಯಾಂಡ್ಸ್, ದ ಮಾಲ್ಡೀವ್ಸ್, ದ ಫಿಲಿಪೈನ್ಸ್, ದ ರಿಪಬ್ಲಿಕ್ ಆಫ್ ಚೈನಾ, ದ ವೆಸ್ಟ್ ಇಂಡೀಸ್. ಈ ರೀತಿಯ ದೇಶಗಳು ಅಂದ್ರೆ ಈ ದೇಶಗಳ ಹೆಸರಿನ ಜೊತೆ ದ ಬಳಕೆ ಆಗತ್ತೆ. ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದಕ್ಕಿಂತ ಹೆಚ್ಚು ಪದಗಳನ್ನ ಹೊಂದಿರುವ ದೇಶಗಳ ಹೆಸರಿನ ಜೊತೆಗೆ ದ ಬಳಕೆ ಆಗತ್ತೆ. ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಇದು ಒಂದು ಭಾಗ. ಇನ್ನೊಂದು, ಎಸ್ ಇಂದ ಎಂಡ್ ಆಗುವಂತಹ ದೇಶಗಳ ಹೆಸರಿನ ಜೊತೆಗೂ ಕೂಡ ದ ಬಳಕೆ ಸಾಮಾನ್ಯವಾಗಿ ಆಗತ್ತೆ. ನೆದರ್ಲ್ಯಾಂಡ್ಸ್, ಮಾಲ್ಡೀವ್ಸ್, ಹೀಗೆ. ಸ್ವಲ್ಪ ದಿನನಿತ್ಯ ನೀವು ಪತ್ರಿಕೆಗಳನ್ನ ಓದ್ತಾ ಇದ್ರೆ ಇದರ ಬಗ್ಗೆ ನಿಮಗೆ ಒಂದು ಅರಿವು ಮೂಡುತ್ತೆ, ಒಂದು ಐಡಿಯಾ, ಅಂದಾಜು ಬರುತ್ತೆ. ಹಾಗೆ ದ ಅನ್ನೋದನ್ನ ಗವರ್ನಮೆಂಟ್ ನ ಡಿಪಾರ್ಟ್ಮೆಂಟ್ಗಳು ಏನಿರುತ್ತೆ, ಸರ್ಕಾರ ಏನಿರುತ್ತೆ, ಸರ್ಕಾರದ ಕಚೇರಿಗಳು ಏನಿರುತ್ತೆ, ಅಂಥವುಗಳ ಜೊತೆ ದ ಪದವನ್ನ ಸಾಮಾನ್ಯವಾಗಿ ಬಳಸ್ತಾರೆ. ಬ್ಯಾಂಕ್ಗಳ ಹೆಸರು, ಹಾಗೆ ದೊಡ್ಡ ದೊಡ್ಡ ವ್ಯಾಪಾರ ಏನು ಕಂಪನಿಗಳಿರುತ್ತಲ್ಲ, ಬಿಸ್ನೆಸ್ ಕಂಪನಿಗಳು, ಅವುಗಳ ಜೊತೆಗೆ ದ ಅನ್ನ ಬಳಸ್ತಾರೆ. ದ ಗವರ್ನಮೆಂಟ್ ಆಫ್ ಇಂಡಿಯಾ, ದ ಮಿನಿಸ್ಟರಿ ಆಫ್ ಎಜುಕೇಶನ್, ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ದ ಇನ್ಫೋಸಿಸ್, ಹೀಗೆ ದ ಪದವನ್ನ ಬಳಕೆ ಮಾಡ್ತಾರೆ. ಆಯ್ತಲ್ಲ, ಇದರ ಜೊತೆಗೆ ದ ಅನ್ನ ನಾವು ಕೆಲವು ಸಂದರ್ಭದಲ್ಲಿ ಬಳಸಬಾರದು ಅಂತಿದೆ. ಹೇಗೆ? ದ ಅನ್ನೋದನ್ನ ವ್ಯಕ್ತಿಯ ಹೆಸರು, ಊರಿನ ಹೆಸರು, ದೇಶಗಳ ಹೆಸರು, ಹಾಗೆ ಕೆರೆ ಅಥವಾ ಸರೋವರ ಇವುಗಳ ಜೊತೆಗೆ ಬಳಸಬಾರ್ದು. ಕಾಂಟಿನೆಂಟ್ಸ್, ಖಂಡಗಳ ಹೆಸರಿನ ಜೊತೆ ಬಳಸಬಾರ್ದು. ಹಾಗೆ
ಮೌಂಟನ್ಸ್ ಪರ್ವತಗಳ ಹೆಸರು.

ಜೊತೆ ಬಳಸಬಾರದು. ಈ ದೇಶಗಳ ಹೆಸರಿನ ಜೊತೆ ಬಳಸಬಾರದು ಅಂತ ಹೇಳಿದಾಗ ಗೊಂದಲಕ್ಕೆ ಒಳಗಾಗಬಾರದು. ಒಂದಕ್ಕಿಂತ ಹೆಚ್ಚು ಪದಗಳನ್ನು ಹೊಂದಿರುವಂತ ದೇಶದ ಹೆಸರಿನ ಜೊತೆ, ಹಾಗೆ ಪ್ಲೂರಲ್ ಬಹುವಚನದ ಅಂದ್ರೆ ಎಸ್ ಇಂದ ಎಂಡ್ ಆಗುವಂತಹ ದೇಶದ ಪದಗಳ ಹೆಸರಿನ ಜೊತೆ ದ ಅನ್ನ ಬಳಕೆ ಮಾಡ್ತಾರೆ. ಈಗ ನನ್ನ ಹೆಸರು ಸದಾನಂದ, ದ ಸದಾನಂದ ಅಂತ ಹೇಳಬಾರದು, ದ ಸರ್ಗೂರು ಅಂತ ಹೇಳಬಾರದು, ದ ಹೆಗ್ಗಡದೇವನ ಕೋಟೆ ಅಂತ ಹೇಳಬಾರದು, ದ ಮೌಂಟ್ ಎವರೆಸ್ಟ್ ಅಂತ ಹೇಳಬಾರದು, ದ ಚಾಮುಂಡಿ ಹಿಲ್ ಅಂತ ಹೇಳಿ ಹೇಳಬಾರದು. ಆದರೆ ಪರ್ವತ ಶ್ರೇಣಿ, ದ ವಿಂಧ್ಯಾಸ್ ಅಂತ ಹೇಳ್ಬೋದು, ದ ವೆಸ್ಟರ್ನ್ ಘಾಟ್ಸ್ ಪಶ್ಚಿಮ ಘಟ್ಟಗಳು, ಹಾಗೆ ಪೂರ್ವ ಘಟ್ಟಗಳು, ದ ಈಸ್ಟರ್ನ್ ಘಾಟ್ಸ್ ಅಂತ ಹೇಳ್ಬೋದು, ದ ಹಿಮಾಲಯಾಸ್, ದ ವಿಂಧ್ಯಾಸ್ ಅಂತ ಹೇಳ್ಬೋದು. ಪರ್ವತ ಶ್ರೇಣಿಯ ಜೊತೆಗೆ ದ ಪದದ ಬಳಕೆ ಇರುತ್ತೆ. ಹಾಗೆ ಸರೋವರಗಳ ಜೊತೆಗೆ ದ ಬಳಕೆ ಮಾಡಲ್ಲ. ಮತ್ತೆ ಖಂಡಗಳೇನಿದೆ, ಕಾಂಟಿನೆಂಟ್ಸ್ ಅಂತ ಹೇಳ್ತೀವಿ, ಈಗ ಯುರೋಪ್ ಅಂತಿದೆ, ಏಷ್ಯಾ ಅಂತಿದೆ, ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ, ಆಸ್ಟ್ರೇಲಿಯಾ, ಇವೆಲ್ಲ ಖಂಡಗಳು, ಇವುಗಳ ಜೊತೆಗೆ ದ ನ ಬಳಕೆ ಮಾಡಬಾರ್ದು. ಇದನ್ನ ನೆನ್ಪಿಟ್ಕೋತೀರಿ ಅಲ್ವಾ? ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ ಆಗ್ಬೇಕು ಅಂದ್ರೆ ಏನ್ ಮಾಡಬೇಕು? ಕರೆಕ್ಟ್, ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಳ್ಬೇಕು. ಹಾಗಾಗಿ ನಾನು ಈ ತರಗತಿಯನ್ನ ನಿಧಾನವಾಗಿ ಸ್ಪಷ್ಟವಾಗಿ ಹೇಳ್ತಾ ನಡೆಸ್ಕೊಡ್ತೇನೆ. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ರೇಡಿಯೋ ಮೂಲಕ ನೀವು ಈ ತರಗತಿಯನ್ನ ಕೇಳ್ತಾ ಇದ್ದೀರಿ, ಕೇಳ್ತಾ ಇರಬೇಕಾದ್ರೆ ನಿಮಗೆ ಬರ್ಕೊಳ್ಳೋದಿಕ್ಕೆ ಅನುಕೂಲ ಆಗಬೇಕು. ಹಾಗಾಗಿ ನಾನು ಮುಖ್ಯವಾದ ಅಂಶಗಳನ್ನ ಪುನರುಚ್ಚರಿಸ್ತೇನೆ, ರಿಪೀಟ್ ಮಾಡ್ತೇನೆ, ಮತ್ತೆ ಮತ್ತೆ ಹೇಳ್ತೇನೆ. ಜೊತೆಗೆ ಈ ತರಗತಿ ಮತ್ತೆ ಎರಡು ಬಾರಿ ಪುನರ್ ಪ್ರಸಾರ ಆಗತ್ತೆ, ರಿಪೀಟ್ ಬ್ರಾಡ್ಕಾಸ್ಟ್ ಅನ್ನ ಮಾಡ್ತಾರೆ ರೇಡಿಯೋ ಕೇಂದ್ರದವರು. ಆಗ ನೀವು ಇದನ್ನ ಕೇಳಿಕೊಂಡು ಬರ್ಕೊಳ್ಬೇಕು. ಮತ್ತೆ ಒಂದು ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಚೆನ್ನಾಗಿ ಕಲಿಬೇಕು ಅಂತ ಹೇಳಿದ್ರೆ ನೀವು ಮೈಸೂರು ಅಥವಾ ಬೆಂಗಳೂರು ತರದ ಊರಲ್ಲೇ ಇರಬೇಕು ಅಂತೇನಿಲ್ಲ, ನಿಮ್ಮ ಊರಲ್ಲೇನೆ ನೀವು ಕುಳಿತು ಅಭ್ಯಾಸ ಮಾಡಿದ್ರೆ ಇಂಗ್ಲಿಷ್ ಅನ್ನ ಚೆನ್ನಾಗಿ ಕಲಿಬಹುದು. ಆದ್ರೆ ನಿಮ್ಮ ಅಭ್ಯಾಸ ನಿರಂತರವಾಗಿ ಇರಬೇಕು, ಕಂಟಿನ್ಯೂಸ್ ಆಗಿ ಇರಬೇಕು. ಆಗ್ಬೋದಲ್ವಾ? ಸರಿ, ನೋಡಿ, ಈಗ ದ ಪದದ ಬಳಕೆಯನ್ನ ವ್ಯಕ್ತಿಯ ಹೆಸರು, ಊರಿನ ಹೆಸರು, ದೇಶದ ಹೆಸರು, ಇಲ್ಲಿ ದೇಶದ ಹೆಸರು ಅಂತ ಹೇಳಿದ್ರೆ ಇದಕ್ಕೆ ಮೊದಲು ನಾನು ಕೊಟ್ಟಂತ ಉದಾಹರಣೆಗಳಿದವಲ್ಲ, ಒಂದಕ್ಕಿಂತ ಹೆಚ್ಚು ಪದಗಳನ್ನ ಹೊಂದಿರುವಂತ ದೇಶದ ಹೆಸರಿನ ಜೊತೆ, ಹಾಗೆ ಎಸ್ ಇಂದ ಅಂತ್ಯಗೊಳ್ಳುವ ದೇಶದ ಹೆಸರಿನ ಜೊತೆಗೆ ದ ಬಳಕೆ ಆಗತ್ತೆ. ಸೊ ಕಾಂಟಿನೆಂಟ್ಸ್ ಇರ್ಬೋದು, ಮೌಂಟನ್ಸ್ ಇರ್ಬೋದು. ಮತ್ತೆ ಹೇಳ್ತೇನೆ, ದ ಮೌಂಟ್ ಎವರೆಸ್ಟ್ ಅಂತ ಹೇಳಬಾರ್ದು, ಯಾಕಂದ್ರೆ ಅದು ಒಂದು ಪರ್ವತ. ದ ಚಾಮುಂಡಿ ಹಿಲ್ ಅಂತ ಹೇಳಬಾರ್ದು, ಯಾಕಂದ್ರೆ ಅದು ಒಂದು ಬೆಟ್ಟ, ಅದರ ಜೊತೆಗೆ ದ ಬಳಕೆ ಮಾಡಬಾರ್ದು. ಪರ್ವತ ಶ್ರೇಣಿ, ಬೆಟ್ಟದ ಸಾಲು ಇರುತ್ತಲ್ಲ, ಅದರ ಜೊತೆಗೆ ದ ನ ಬಳಕೆ ಮಾಡಬೇಕು. ಹಾಗೆ ಆಟ ಆಡುವಂತಹ ಆಟಗಳು ಏನಿರ್ತಾವಲ್ಲ, ಗೇಮ್ಸ್ ಅಂತ ಹೇಳ್ತೀವಲ್ಲ, ಅದರ ಜೊತೆಗೆ ದ ನ ಬಳಕೆ ಮಾಡಬಾರ್ದು. ಈಗ ಉದಾಹರಣೆಗೆ, ನಿಮ್ಗೆಲ್ರಿಗೂ ಕ್ರಿಕೆಟ್ ಇಷ್ಟ, ಸಾಮಾನ್ಯವಾಗಿ ಕ್ರಿಕೆಟ್ ಆಡೋದನ್ನ ನೀವು ಇಷ್ಟಪಡ್ತೀರಿ. ಐ ಪ್ಲೇ ಕ್ರಿಕೆಟ್ ಅಂತ ಹೇಳಬೇಕು. ಐ ಪ್ಲೇ ವಾಲಿಬಾಲ್. ಐ ಲೈಕ್ ಕಬಡ್ಡಿ. ಯಾವುದೇ ಕಾರಣಕ್ಕೂ ಐ ಪ್ಲೇ ದ ಕ್ರಿಕೆಟ್, ದ ವಾಲಿಬಾಲ್, ದ ಕಬಡ್ಡಿ ಅಂತ ಹೇಳಿ ಹೇಳಬಾರದು. ಆಗ್ಬೋದಲ್ವಾ? ನಾನು ಇದುವರೆಗೆ ಹೇಳ್ಕೊಟ್ಟಂತ ಅಂಶಗಳು ನಿಮಗೆ ನೆನ್ಪಾಗತ್ತಾ? ನೆನ್ಪಿಟ್ಕೊಳಕ್ ಸಾಧ್ಯ ಆಗತ್ತಲ್ಲ, ಒಂದ್ ಕಡೆ ಬರೆದಿಟ್ಕೊಂಡಿದ್ದೀರಿ ಅಲ್ವಾ? ಸರಿ, ಹಾಕಿದ್ರೆ ಈಗ ನಾನೊಂದು ವಿಶೇಷವಾದಂತ ದ ಪದದ ಬಳಕೆಯನ್ನ ನಿಮಗೆ ಪರಿಚಯ ಮಾಡಿಸ್ತೇನೆ. ಇದನ್ನ ಒಂದ್ ಕಡೆ ನೀಟಾಗಿ ಬರ್ಕೊಳ್ಬೇಕು. ಸ್ವಲ್ಪ ಕ್ಲಿಷ್ಟಕರವಾದ್ದು, ಸ್ವಲ್ಪ ಕಷ್ಟದ ಅಂಶ ಇದು, ಆದ್ರೆ ನೆನ್ಪಿಟ್ಕೊಳ್ಳೋದಿಕ್ಕೆ ಸಮಸ್ಯೆ ಆಗೋದಿಲ್ಲ. ನೀವು ಕಲಿಬೇಕಾದ್ರೆ ಸ್ವಲ್ಪ ಗೊಂದಲಕ್ಕೆ ಒಳಗಾಗೋ ಸಾಧ್ಯತೆ ಇರುತ್ತೆ. ನೋಡಿ, ದ ಪದವನ್ನ ನಾವು ಒಂದು ಸಂಸ್ಥೆ, ಒಂದು ಜಾಗದ ಹೆಸರಿನ ಜೊತೆ ಬಳಸುವ ಅಥವಾ ಬಳಸದೇ ಇರುವ ಸಂದರ್ಭ ಹೀಗಿರುತ್ತೆ. ನೋಡಿ, ನೀವು ವಿದ್ಯಾರ್ಥಿಗಳಾಗಿ ಶಾಲೆಗೆ ಹೋದ್ರೆ ಯು ಗೋ ಟು ಸ್ಕೂಲ್. ಇಲ್ಲಿ ದ ಸ್ಕೂಲ್ ಅಂತ ಹೇಳಬಾರ್ದು. ಶಾಲೆ ಇರೋದೇನಕ್ಕೆ? ಕಲೀಲಿಕ್ಕೆ ಮತ್ತು ಕಲಿಸ್ಲಿಕ್ಕೆ. ಟು ಲರ್ನ್, ಕಲಿಯೋದಕ್ಕೆ ವಿದ್ಯಾರ್ಥಿಗಳು, ಕಲಿಕೆಯನ್ನ ಕಲಿಸ್ಲಿಕ್ಕೆ ಶಿಕ್ಷಕರು ಬರ್ತಾರೆ. ಈ ಶಾಲೆಯ ಮೂಲ ಕೆಲಸ, ಪ್ರೈಮರಿ ಉದ್ದೇಶ, ಪ್ರೈಮರಿ ಪರ್ಪಸ್, ಪ್ರೈಮರಿ ಅಂದ್ರೆ ಮೂಲ ಉದ್ದೇಶ ಏನು? ಕಲಿಸುವುದು. ಯಾರು ಈ ಕಲಿಸುವ ಕೆಲಸದಲ್ಲಿ ಇರ್ತಾರೋ ಅವರು ಶಾಲೆಯನ್ನ ಭೇಟಿ ಮಾಡಿದ್ರೆ ಅಥವಾ ಶಾಲೆಗೆ ಬಂದ್ರೆ
ಶಾಲೆಯ

ಸೊ ಶಾಲೆಗೆ ನಾನು ಕಲಿಯೋದಕ್ಕಾಗ್ಲಿ ಕಲಿಸ್ಲಿಕ್ಕಾಗ್ಲಿ ಹೋಗ್ಲಿಲ್ಲ. ಅಲ್ಲಿ ನನ್ನ ಪರಿಚಯದವರು ಅಥವಾ ನನ್ನ ಸ್ನೇಹಿತರು ಇದ್ರು, ಅವರನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ನಾನು ಹೋದೆ. ಹಾಗಾಗಿ ನಾವೇನ್ ಮಾಡ್ತೇವೆ, ಅಲ್ಲಿ ದ ನ ಬಳಸ್ತೇವೆ. ಹಾಗೆ ಹಾಸ್ಪಿಟಲ್ ಅಂತ ತಗೊಳ್ಳಿ, ಟುಮಾರೋ ಐ ಗೋ ಟು ಹಾಸ್ಪಿಟಲ್. ಯಾಕೆ ಟು ಹಾಸ್ಪಿಟಲ್ ಅಂತ ಯಾಕೆ ಹೇಳ್ತಾ ಇದ್ದೀನಿ? ನನಗೆ ಸ್ವಲ್ಪ ಜ್ವರ ಆಗಿದೆ ಅಥವಾ ನನ್ನ ಕಾಲಿಗೆ ಗಾಯ ಆಗಿದೆ, ಡಾಕ್ಟರ್ನ ನೋಡೋದಕ್ಕೆ ಹೋಗ್ಬೇಕು. ಹಾಸ್ಪಿಟಲ್ ಇರೋದಕ್ಕೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ, ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬರ್ತಾರೆ, ಪೇಷಂಟ್ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದಕ್ಕೆ ಬರ್ತಾರೆ. ಈ ಉದ್ದೇಶಕ್ಕಾಗಿ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಅದಕ್ಕೆ ದ ಪದವನ್ನ ಬಳಸಲ್ಲ. ಐ ವೆಂಟ್ ಟು ಹಾಸ್ಪಿಟಲ್ ಅಥವಾ ಐ ಗೋ ಟು ಹಾಸ್ಪಿಟಲ್. ಅದೇ ಹಾಸ್ಪಿಟಲ್ ನಲ್ಲಿ ನಾನು ಒಬ್ಬ ಅಧಿಕಾರಿಯನ್ನ ಭೇಟಿ ಆಗ್ಬೇಕಾಗಿತ್ತು, ಅವ್ರ ಹತ್ರ ಏನೋ ಒಂದು ಸಿಗ್ನೇಚರ್ ತಗೊಳ್ಬೇಕಾಗಿತ್ತು ಅಂತ ಇದ್ರೆ, ಅವಾಗ ಎಸ್ಟರ್ಡೇ ಐ ವೆಂಟ್ ಟು ದ ಹಾಸ್ಪಿಟಲ್ ಅಥವಾ ಟುಮಾರೋ ಐ ಗೋ ಟು ದ ಹಾಸ್ಪಿಟಲ್ ಟು ಮೀಟ್ ಅನ್ ಆಫೀಸರ್. ಈ ರೀತಿ ದ ಹಾಸ್ಪಿಟಲ್ ಅನ್ನು ಬಳಸ್ತೇನೆ. ಹಾಗೆ ಮಾರ್ಕೆಟ್ ಅಂತ ಪದ ತಗೊಳ್ಳಿ. ಮಾರ್ಕೆಟ್ ಅಂದ್ರೆ ವಸ್ತುಗಳನ್ನ ಮಾರುವ ಇಲ್ಲ ಖರೀದಿ ಮಾಡುವಂತಹ ಜಾಗ. ನಾವು ವಸ್ತುಗಳನ್ನ ಮಾರೋದಕ್ಕೋ ಖರೀದಿ ಮಾಡೋದಕ್ಕೋ ಹೋದ್ರೆ ಐ ಗೋ ಟು ಮಾರ್ಕೆಟ್ ಅಥವಾ ಯು ಗೋ ಟು ಮಾರ್ಕೆಟ್, ಶಿ ಗೋಸ್ ಟು ಮಾರ್ಕೆಟ್ ಆಗತ್ತೆ ಅಥವಾ ಹಿ ವೆಂಟ್ ಟು ಮಾರ್ಕೆಟ್ ಆಗತ್ತೆ. ಆದ್ರೆ ನಾನು ಮಾರ್ಕೆಟ್ ಅಲ್ಲಿ ಫೋಟೋ ತೆಗಿಲಿಕ್ಕೆ ಹೋದೆ ಅಂತ ಇಟ್ಕೊಳ್ಳಿ, ಅವಾಗ ಐ ವೆಂಟ್ ಟು ದ ಮಾರ್ಕೆಟ್ ಟು ಟೇಕ್ ಫೋಟೋಗ್ರಾಫ್ಸ್. ಸೊ ದ ಮಾರ್ಕೆಟ್ ಅಂತ ಹೇಳಿ ಹೇಳಬೇಕು. ಕನ್ಫ್ಯೂಷನ್ ಆಗ್ತಾ ಇದೆಯಾ? ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ಆಗತ್ತೆ. ಕೆಲವು ಸಂದರ್ಭದಲ್ಲಿ ದಾನ ಬಳಕೆ ಮಾಡಬಹುದು, ಕೆಲವು ಸಂದರ್ಭದಲ್ಲಿ ದಾನ ಬಳಕೆ ಮಾಡೋ ಹಾಗಿಲ್ಲ ಅಂತ ಹೇಳಿ. ಇಬ್ಬರದ ಬಳಕೆಗಳು ನಾವು ದಿನನಿತ್ಯ ಬಳಸುವಂತಹ ಕನ್ನಡ ಭಾಷೆನಲ್ಲೂ ಕೂಡ ಇದೆ. ಆದ್ರೆ ಮನೆಯವರು ಸುತ್ತಮುತ್ತ ಇರೋರು ಎಲ್ಲರೂ ಕನ್ನಡ ಭಾಷೆಯನ್ನ ಬಳಸ್ತಾ ಇರ್ತಾರೆ, ಅಥವಾ ನಮ್ಮ ಮಾತೃಭಾಷೆ ಉರ್ದು ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು, ಮನೆಯ ಸುತ್ತ ಆ ಭಾಷೆಯನ್ನ ಮಾತಾಡೋರು ತುಂಬಾ ಜನ ಇರ್ತಾರೆ. ಆದ್ರೆ ಇಂಗ್ಲಿಷ್ ನ ಸಮಸ್ಯೆ ಏನಪ್ಪ ಅಂದ್ರೆ, ಇಂಗ್ಲಿಷ್ ಅಲ್ಲಿ ದಿನನಿತ್ಯ ಮಾತಾಡೋರು ನಮಗೆ ಸಿಕ್ಕೋದಿಲ್ಲ. ಹಾಗಾಗಿ ಇಂಗ್ಲಿಷ್ ಪದಗಳ ಬಳಕೆಯನ್ನ ನಾವು ಜಾಸ್ತಿ ಮಾಡ್ತೇವೆ. ಪದಗಳ ಬಳಕೆ ಇರುತ್ತೆ, ಆದ್ರೆ ಆ ಪದಗಳನ್ನ ವಾಕ್ಯ ರೂಪದಲ್ಲಿ ಸರಿಯಾಗಿ ಬಳಸುವ ವಿಚಾರಕ್ಕೆ ಬಂದಾಗ ನಾವು ಸ್ವಲ್ಪ ಕನ್ಫ್ಯೂಷನ್ಗೆ ಒಳಗಾಗ್ತೇವೆ. ಆದ್ರೆ ಕನ್ಫ್ಯೂಷನ್ಗೆ ಒಳಗಾಗುವುದು ಸರಿಯಾಗಿ ತಿಳ್ಕೊಳ್ಳದೆ ಇರೋದ್ರಿಂದ, ಭಾಷೆಯ ಸಮಸ್ಯೆ ಅಲ್ಲ ಅದಲ್ವಾ. ಸೊ ಇಂಗ್ಲಿಷ್ ಈಸ್ ನಾಟ್ ಡಿಫಿಕಲ್ಟ್, ಇಟ್ ಈಸ್ ಡಿಫರೆಂಟ್. ಇಂಗ್ಲಿಷ್ ಈಸ್ ಡಿಫರೆಂಟ್. ಡಿಫರೆನ್ಸ್ ಇದೆ, ಭಿನ್ನ ಇದೆ ಅಂದ ತಕ್ಷಣ ಅದು ಕಷ್ಟ ಆಗಬೇಕು ಅಂತ ಇಲ್ಲ. ಓಕೆನೆ? ಪದದ ಬಗ್ಗೆ ಕಳೆದ ತರಗತಿಯಲ್ಲಿ ಮತ್ತು ಈ ತರಗತಿಯಲ್ಲಿ ನಾನು ನಿಮಗೆ ವಿವರವಾಗಿ ಹೇಳ್ಕೊಟ್ಟಿದ್ದೇನೆ. ನೀವು ಅದನ್ನ ಒಂದ್ ಕಡೆ ಗುರ್ತಾಕೊಂಡಿದ್ದೀರಿ ಅಂತ ಹೇಳಿ ನಾನು ನಂಬಿದ್ದೇನೆ. ನೋಟ್ಬುಕ್ ಅಲ್ಲಿ ಬರೆದಿಟ್ಕೋಬೇಕು, ಇಲ್ಲದೆ ಹೋದ್ರೆ ಮರ್ತು ಹೋಗತ್ತೆ. ಮತ್ತೆ ಈ ತರಗತಿಯನ್ನ ಮರುಪ್ರಸಾರ ಆಗುವ ಸಂದರ್ಭದಲ್ಲಿ ಕೇಳಿ. ಏನಾದರೂ ಪ್ರಶ್ನೆಗಳಿದ್ರೆ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಫೋನ್ ಮಾಡಿ ಹೇಳಿ ಅಥವಾ ಪತ್ರ ಬರೆದು ತಿಳಿಸಿ, ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತ ಕೆಲಸವನ್ನ ಮಾಡ್ತೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ದ ಪದದ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739031711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೆರಳ ಗಡಿಯಾರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಚಿನ್ನದ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೆರಳ ಗಡಿಯಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನೆರಳು ಕಾಲಸೂಚಿ ಎಂಬುದು ನಮಗೆಲ್ಲ ತಿಳಿದ ವಿಷಯ. 300 to 400 ವರ್ಷಗಳ ಹಿಂದೆ ಸರ್ವೇ ಸಾಮಾನ್ಯವಾದ ವಸ್ತುವಾದ ಗಡಿಯಾರ ಇದ್ದಾಗ ಕಡ್ಡಿಯೊಂದನ್ನು ನೆಟ್ಟು ಅದರ ನೆರಳನ್ನು ಅಳೆದು ಕಾಲವನ್ನು ನಿಖರವಾಗಿ ತಿಳಿದುಕೊಳ್ಳುತ್ತಿದ್ದರು. ಈ ಅಳತೆಗೆ ಅನುಕೂಲವಾಗುವಂತೆ ಸಣ್ಣ ಅಳತೆಯ ಸೂಚಕಗಳ ಗೆರೆಗಳನ್ನು ಅಳವಡಿಸಿ ಫಲಕಗಳನ್ನು ತಯಾರಿಸಿಕೊಳ್ಳುತ್ತಿದ್ದರು. ಈ ಫಲಕವನ್ನು ನೇರವಾಗಿಯೂ ಸಮಯವನ್ನು ತಿಳಿಸಬಹುದು. ಸಾಮಾನ್ಯವಾಗಿ ಶಂಕು ಅಥವಾ ನೋಮನ್ ಎಂಬ ಕಡ್ಡಿ ನೆಲಕ್ಕೆ ಲಂಬವಾಗಿದ್ದು ಫಲಕ ನೆಲಕ್ಕೆ ಸಮಾಂತರವಾಗಿರುತ್ತದೆ. ಇದನ್ನು ಸಮತಲ ಫಲಕ ಎಂದು ಕರೆಯುತ್ತಾರೆ. ಇಲ್ಲಿ ಸ್ಥಾಪಿಸಿರುವ ಫಲಕಗಳು ನೇರವಾಗಿ ಅದನ್ನು ಲಂಬಿಯ ಫಲಕ ಅಥವಾ ಸರಳವಾಗಿ ನೇರ ಫಲಕ ಎನ್ನಬಹುದಾಗಿದೆ. ನೇರ ಫಲಕದಲ್ಲಿ ಶಂಕು ಭೂಭ್ರಮಣೀಯ ಅಕ್ಷಾಂಶಕ್ಕೆ ಸಮಾಂತರವಾಗಿದೆ. ಇಲ್ಲಿ ಶಂಕುವಿನ ಬದಲು ಒಂದು ಸಣ್ಣ ಸೀಳು ಕಂಡಿಯನ್ನು ಒದಗಿಸುವುದರಿಂದ ಬಿಸಿಲು ಕೋಲು ಫಲಕಗಳ ಮೇಲೆ ಬಿದ್ದು ಸಮಯ ಸ್ಫುಟವಾಗಿ ಕಾಣುತ್ತದೆ. ಸಾಮಾನ್ಯವಾಗಿ ಎಲ್ಲ ನೆರಳ ಗಡಿಯಾರಗಳು ಸ್ಥಳೀಯ ಸಮಯವನ್ನು ಸೂಚಿಸುವುದರಿಂದ ಭಾರತೀಯ ಕಾಲಮಾನ ತಿಳಿಯಲು

0: ಒಂದು ತಿದ್ದುಪಡಿಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಭಾರತೀಯ ಸಮಯವನ್ನು 82.5 ರೇಖಾಂಶ ನಿಗದಿಪಡಿಸಲಾಗಿದೆ ಮತ್ತು ದೀರ್ಘಾವಧಿಯ ಕಕ್ಷೆಯ ಕಾರಣ ಇನ್ನೆರಡು ತಿದ್ದುಪಡಿಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಇದನ್ನು ಸಮಯದ ಸಮೀಕರಣ ಎನ್ನಲಾಗುತ್ತದೆ. ಇದನ್ನು ರೇಖಾ ನಕ್ಷೆಯಾಗಿ ಕೊಟ್ಟಿರುವುದರಿಂದ ತಕ್ಷಣವೇ ತಿದ್ದುಪಡಿ ಮಾಡಿಕೊಳ್ಳಬಹುದು. ಈ ವಿಜ್ಞಾನ ವನದಲ್ಲಿರುವ ಮೂರು ಪ್ರದರ್ಶಿಕೆಗಳು ಶತಮಾನಗಳ ಹಿಂದಿನ ಸಂಸ್ಕೃತ ಪಠ್ಯಗಳಲ್ಲಿ ಉಲ್ಲೇಖಗೊಂಡಿವೆ. ಇವರು 250 ವರ್ಷಗಳ ಹಿಂದೆ ರಾಜಸ್ಥಾನದ ಮಹಾರಾಜ ಜಯಸಿಂಗ್ ದೊಡ್ಡ ದೊಡ್ಡ ಕಟ್ಟಡ ಗಾತ್ರದಲ್ಲಿ ನಿರ್ಮಿಸಿ ವೀಕ್ಷಣೆ ನಡೆಸುತ್ತಿದ್ದನು. ದೆಹಲಿ, ವಾರಣಾಸಿ, ಜೈಪುರ ಮತ್ತು ಉಜ್ಜಯಿನಿಯಲ್ಲಿರುವ ಇವು ಜಂತರ್ ಮಂತರ್ ಎಂದು ಪರಿಚಿತವಾಗಿವೆ. ಇಲ್ಲಿರುವ ಅನೇಕ ಯಂತ್ರಗಳ ಪೈಕಿ ಮೂರು ಯಂತ್ರಗಳು ಬೆಂಗಳೂರಿನ ಅಕ್ಷಾಂಶಕ್ಕೆ ಹೊಂದಿಕೊಂಡಿರುವಂತೆ ವಿನ್ಯಾಸಗೊಳಿಸಿ ಈ ವನದಲ್ಲಿ ಸ್ಥಾಪಿಸಲಾಗಿದೆ. ಇದು ಮೂಲತಃ ನೆರಳು ಗಡಿಯಾರ. ಸಾಮ್ರಾಟ್ ಎಂಬ ಗುಣವಾಚಕವು ಅದರ ಗಾತ್ರವನ್ನು ಸೂಚಿಸುತ್ತದೆ. ಜೈಪುರ ಹಾಗೂ ದೆಹಲಿಯಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳ ರಚನೆಗಳಿಗೆ ಈ ಗುಣವಾಚಕ ಅನ್ವರ್ಥವಾಗುತ್ತದೆ. ಇದರಲ್ಲಿರುವ ಮಾದರಿ ಚಿಕ್ಕದು. ನೆರಳು ಮೂಡಿಸುವ ಶಂಕು ಭೂ ಅಕ್ಷಕ್ಕೆ ಸಮಾಂತರವಾಗಿದೆ, ಅಂದರೆ ನೆಲದ ಸಮತಲಕ್ಕೆ 13 ಡಿಗ್ರಿಗಳಷ್ಟು ಊರೆಯಾಗಿದೆ. ಇದರ ಇಕ್ಕೆಲೆಗಳಲ್ಲಿ ವಿಷುವದ್ ವೃತ್ತದ ತಳದಲ್ಲಿ ಘಟಕಗಳನ್ನು ಇರಿಸಲಾಗಿದೆ. ಆದ್ದರಿಂದ ಈ ಫಲಕಗಳು ನೇರವಾಗಿರದೆ ಓರೆಯಾಗಿವೆ. 24 ಗಂಟೆಗಳಲ್ಲಿ 360 ಡಿಗ್ರಿ ಪೂರೈಸುವ ಸೂರ್ಯನ ಚಲನೆಯನ್ನು ಅಳತೆಯ ಗುರುತುಗಳಿಂದ ಓದಿಕೊಳ್ಳಬಹುದು. ಸೂರ್ಯನ ಉತ್ತರ ದಕ್ಷಿಣ ಚಲನೆಯನ್ನು ಗುರುತಿಸುವ ಯಂತ್ರ ಇದು. ಇದರ ಫಲಕ ವಿಷುವದ್ ವೃತ್ತದ ತಳದಲ್ಲಿ ಅಂದರೆ 13 ಡಿಗ್ರಿಗಳಷ್ಟು ಓರೆಯಾಗಿದೆ. ಉತ್ತರ ಮತ್ತು ದಕ್ಷಿಣ ಫಲಕಗಳಲ್ಲಿ ನೆರಳಿನಿಂದ ಸಮಯ ಹೊಂದಿಕೊಳ್ಳಲು ನೆರವಾಗುವ ಅಳತೆಯ ಗೆರೆಗಳಿವೆ. ಮಾರ್ಚ್ 21 ಸೆಪ್ಟೆಂಬರ್ 22 ಉತ್ತರ ಫಲಕ, ಉಳಿದ 6 ತಿಂಗಳು ದಕ್ಷಿಣ ಫಲಕದ ಮೇಲೆ ನೆರಳು ಬೀಳುತ್ತವೆ. ವಿಷುವ ಎಂಬ ದಿನಾಂಕವನ್ನು ಸ್ಫುಟವಾಗಿ ತಿಳಿಯಲು ಸಹಾಯಕವಾಗಿದೆ. ಫಲಕಗಳು ವಿಷುವ ವೃತ್ತದ ಸಮತಲದಲ್ಲಿ ಇರುವುದರಿಂದ 1 ಗಂಟೆಗೆ 15 ಡಿಗ್ರಿಗಳು ಎಂದು ಲೆಕ್ಕ ಮಾಡಿಕೊಳ್ಳಬಹುದು. ನೇರ ಫಲಕ ಮತ್ತು ಸಮತಲ ಫಲಕಗಳಲ್ಲಿ ಅಕ್ಷಾಂಶದ ಆಧಾರದ ಮೇಲೆ ಈ ಕೋನಗಳು ವಿಭಿನ್ನವಾಗಿರುತ್ತವೆ ಎಂಬುದರ ತ್ರಿಕೋನ ಮಿತಿಯ ಸೂತ್ರದಿಂದ ಸಾಧಿಸಲು ಪ್ರೇರಿಸಬಹುದಾಗಿದೆ. ಉತ್ತರಾಯಣ ಮತ್ತು ದಕ್ಷಿಣಾಯಾನಗಳನ್ನು ನಿಖರವಾಗಿ ಗುರುತಿಸುವ ಯಂತ್ರ ಇದು. ಜೈಸಿಂಗ್ ಸಿದ್ಧಪಡಿಸಿರುವ ವಿನ್ಯಾಸಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ. ಬಿಸಿಲಿನ ಪ್ರಕೃತಿಯಲ್ಲಿಯೂ ಅಳತೆ ಪಟ್ಟಿಯನ್ನು ಓದಿಕೊಳ್ಳಲು ಸಾಧ್ಯವಾಗುವಂತೆ ಒಂದು ದೊಡ್ಡ ಪಟ್ಟಿ ಮತ್ತು ರಂಧ್ರದ ಏರ್ಪಾಡಿದೆ. ಸೂರ್ಯ ಮಧ್ಯಾಹ್ನದ ರೇಖೆಯನ್ನು ದಾಟುವಾಗ ರಂಧ್ರದಿಂದ ದಾಟಿ ಬರುವ ಬಿಸಿಲು ಅಳತೆಯ ಪಟ್ಟಿ ಮೇಲೆ ಬಿಂದುವಿನಲ್ಲಿ ಕಾಣುತ್ತದೆ. ಸೂರ್ಯನ ಉತ್ತರ ದಕ್ಷಿಣ ಸ್ಥಾನ ನಿರ್ದೇಶಕವನ್ನು ನೇರವಾಗಿ ಓದಿಕೊಳ್ಳಬಹುದಾಗಿದೆ. ಏಪ್ರಿಲ್ ಮತ್ತು ಆಗಸ್ಟ್ ತಿಂಗಳ ನಿರ್ದಿಷ್ಟ ದಿನಾಂಕಗಳಲ್ಲಿ ಸೂರ್ಯ ಶಿರೋಬಿಂದುವಿನಲ್ಲಿದ್ದಾಗ ಅಳತೆಯ ಪಟ್ಟಿ 13 ಎಂದು ತೋರಿಸಬಹುದು. ಆ ದಿನಗಳೆಂದು ಸೂರ್ಯನ ಈ ಸ್ಥಾನ ನಿರ್ದೇಶಕ ಮತ್ತು ಬೆಂಗಳೂರಿನ ಅಕ್ಷಾಂಶ ಈ ಎರಡರ ಮೌಲ್ಯ ಒಂದೇ ಆಗಿರುತ್ತದೆ. ಸೂರ್ಯ ನಿಖರವಾಗಿ ಶಿರೋಬಿಂದುವಿನಲ್ಲಿ ಇರುವುದೇ ಶೂನ್ಯ ನೆರಳಿಗೆ ಕಾರಣವಾಗಿದೆ. ಮಾರ್ಚ್ ಮತ್ತು ಸೆಪ್ಟೆಂಬರ್ 22 ಸೂರ್ಯ ವಿಶ್ವದ ರೇಖೆಯ ಮೇಲಿರುವ ಕಾರಣ ಆ ದಿನಗಳಲ್ಲಿ ಈ ಅಳತೆಯ ಪಟ್ಟಿಯ ಮೇಲೆ 0 ಎಂಬಲ್ಲಿ ಬಿಸಿಲಿನ ಬಿಂದು ಬೀಳುತ್ತದೆ. ಹಾಗೆ ಉತ್ತರ ಮತ್ತು ದಕ್ಷಿಣ ಯಾನಗಳದ್ದು 23.5 ಎಂದು ತೋರಿಸುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೆರಳ ಗಡಿಯಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ನೆರಳ ಗಡಿಯಾರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ

0: ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
0: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸುವ ಕರುಣಾಳು ಬಾಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಜನಕ್ಕೆ ಜೀವನಕ್ಕೊಂದು ಬದಲಾವಣೆ ತಂದಂತ ಘಟನೆ ಇದು. ನಾನು ಕೆಲವು ದಿವಸ ಸೌತ್ ಆಫ್ರಿಕಾದಲ್ಲಿದ್ದೆ, ದಕ್ಷಿಣ ಆಫ್ರಿಕೆಯಲ್ಲಿದ್ದೆ, ಜೋಹಾನ್ಸ್ಬರ್ಗ್ ಅಂತ ಒಂದು ಜಾಗ. ಬೆಳಿಗ್ಗೆ ಒಂದೆದ್ದು ಪೇಪರ್ ಓದ್ತಾ ಇದ್ದೆ, ಅವತ್ತಿನ ದಿನಪತ್ರಿಕೆ ಓದ್ತಾ ಇದ್ದೀನಿ. ಮೊದಲನೇ ಪುಟದಲ್ಲೇ ಕೆಳಗೆ ಒಂದು ಕಾಲು ಭಾಗ ಒಂದು ಯಾವುದೋ ಜಾಹೀರಾತಿತ್ತು. ನಾನು ಯಾವುದೋ ಜಾಹೀರಾತು ಅಂತ ಮಾಡಿ ತಿರುಗಿಸ್ಬಿಟ್ಟೆ. ಮುಂದಿನ ಪುಟಕ್ಕೆ ಹೋದೆ. ತಕ್ಷಣ ಅನಿಸ್ತು, ಹಿಂದಿನ ಜಾಹೀರಾತು ವಿಚಿತ್ರ ಅಲ್ವಾ ಅದು, ಮತ್ತೆ ತಿರುಗಿಸ್ದೆ. ಯಾಕೆ ವಿಚಿತ್ರ ಅಂದರೆ, ಯಾರು ಜಾಹೀರಾತು ಕೊಡ್ತಾರೆ, ಅವ್ರು ಮಾರೋ ಏನಾದರೂ ವಸ್ತು ಇದ್ದರೆ, ಏನಾದರೂ ಒಂದು ವಿಷಯ ಹೇಳೋದಿದ್ರೆ ಹೇಳ್ತಾರೆ. ಇಲ್ಲಿ ಯಾವ ಕಂಪ್ನಿ ಹೆಸರು ಇಲ್ಲ, ಅಡ್ರೆಸ್ ಇಲ್ಲ, ಫೋನ್ ನಂಬರ್ ಇಲ್ಲ, ಬರೀ ಒಂದು ಪತ್ರ ಇದ್ದಂಗಿದೆ. ಏನೋ ಅತ್ಯಂತ ಸೃಜನಶೀಲವಾಗಿದೆ ಅಲ್ಲ ಜಾಹೀರಾತು, ನೋಡೋಣ ಅಂತ ಓದೋಕೆ ಶುರು ಮಾಡಿದೆ. ಅದೊಂದು ಪತ್ರ ಆಗಿತ್ತು, ಒಬ್ಬ ತಾಯಿ ಓದುವರಿಗೆ ಬರೆದಂಥ ಪತ್ರ. ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ, ಆ ಪತ್ರ ಓದೋದಕ್ಕೆ 2 ನಿಮಿಷ ಸಾಕು, 2-2.5 ನಿಮಿಷ ಸಾಕು. ಆ 2.5 ನಿಮಿಷ ಓದೋದ್ರೊಳಗೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಕಣ್ಣಿಂದ ನೀರು ಸುರಿದು ಪೇಪರ್ ಹಸಿಯಾಗಿತ್ತು. ಇವತ್ತಿಗೂ ಆ ಪತ್ರ ನನ್ನನ್ನು ಕಾಡುತ್ತೆ. ಒಬ್ಬ ತಾಯಿ ಬರೆದಂಥ ಪತ್ರ ಓದುಗರಿಗೆ ಬರೆದಂಥದ್ದು. ಅದು ಇಂಗ್ಲೀಷ್ನಲ್ಲಿದ್ದದ್ದು, ನಾನು ಕನ್ನಡದಲ್ಲಿ ಹೇಳ್ತೇನೆ. ಪ್ರಿಯ ಓದುಗ, ಈಗ ತಾನೇ ನನ್ನ 20 ವರ್ಷದ ಏಕಮಾತ್ರ ಪುತ್ರನನ್ನು ಸಮಾಧಿ ಮಾಡಿ ಬಂದಿದ್ದೇನೆ. ಎದೆ ಜಲ್ಲಂತು, ಏಕಮಾತ್ರ ಮಗ, 20 ವರ್ಷದ ಮಗನ್ನ ಸಮಾಧಿ ಮಾಡಿ ಈಗ ತಾನೇ ಬಂದಂಥ ತಾಯಿ, ಪತ್ರ ಬರೆಯುವಂಥ ಒತ್ತಡ ಏನಿತ್ತು ಆಕೆಗೆ? ಪತ್ರಿಕೆ ಪತ್ರ ಬರೆದು ತಿಳಿಸುವಂಥದ್ದು ಏನಿತ್ತು? ಆಕೆ ಹೇಳ್ತಾಳೆ, ಈಗ ತಾನೇ ನನ್ನ 20 ವರ್ಷದ ಮಗನ ಸಮಾಧಿ ಮಾಡಿ ಬಂದಿದ್ದೇನೆ. ನನ್ನ ಮಗ ಓದಿನಲ್ಲಿ ಬಹಳ ಹಿಂದಿದ್ದ, ಕಷ್ಟ ಇತ್ತು, ಒದ್ದಾಡಿದ. ಅವನ ಸ್ನೇಹಿತರು, ಅವನ ಶಿಕ್ಷಕರು, ಸುತ್ತಮುತ್ತಲ ಜನ ಎಲ್ಲ ಸಹಾಯ ಮಾಡಿದರು. ಹೇಗೋ ಒದ್ದಾಡಿಕೊಂಡು ನನ್ನ ಮಗ ಪಾಸಾದ, ಒಂದು ಹಂತಕ್ಕೆ ಬಂದ, 12ನೇ ಕ್ಲಾಸ್ ಮುಗಿಸ್ದ. ಇನ್ನು ಮುಂದೆ ಕಲಿಯೋಕ್ಕಾಗಲ್ಲ ಅಂದ. ಬೇಡ, ಕೆಲಸ ಮಾಡು ಅಂತ ಕೆಲಸ ಕೊಡ್ಸಿದ್ವಿ. ದಿನ ಹೋಗೋನು ಸಾಯಂಕಾಲ ಬರ್ತಿದ್ದ. ನಿನ್ನೆ ದಿವಸ ಹೋಗುವಾಗ ಹಂಗೆ ಹೇಳಿದ, ಅಮ್ಮ ಸಾಯಂಕಾಲ 7:30 ಬರ್ತೀನಿ, ಊಟ ಮಾಡೋಣಂತೆ ರಾತ್ರಿ ಅಂತ ಹೇಳಿದ. ಆಯ್ತು ಮಗು ಅಂತ ಹೇಳಿದೆ. ಆ ಪುಣ್ಯಾತ್ಮ ಆ 7 ಗಂಟೆಗೆ ಎಲ್ಲಿಂದ ಫೋನ್ ಮಾಡಿದ್ನೋ ಗೊತ್ತಿಲ್ಲ ನನಗೆ. ಫೋನ್ ಮಾಡಿದ, ಅಮ್ಮ ನಾನು ಹೇಳ್ದಂಗೆ 7:30 ಬರೋಕೆ ಆಗ್ತಾ ಇಲ್ಲ, ನನಗೆ ಇನ್ನೊಂದು ಕೆಲಸ ಬಂದಿದೆ, ಅದು ಮುಗಿಸ್ಕೊಂಡು ಬರ್ತೇನೆ, ನನಗೋಸ್ಕರ ಊಟಕ್ಕೆ ಕಾಯ್ಬೇಡ, ಊಟ ಮುಗಿಸ್ಬಿಡು ನೀನು ಅಂದ. ಇಲ್ಲಪ್ಪ ನಾನು ಕಾಯ್ತೀನೋ ಮಗು, ಇನ್ನೊಂದು ತಾಸು ಆದ್ರೆ ಅಡ್ಡಿ ಇಲ್ಲ, ನಾನು ಕೊಡ್ತೀನಿ ಅಂದೆ. ಬೇಡಮ್ಮ, ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ನೀವು ಊಟ ಮುಗಿಸ್ಬಿಡು. ಆಯ್ತಪ್ಪ, ಹುಷಾರಾಗಿರು ಅಂತ ಹೇಳಿ ಫೋನ್ ಇಡೋಕೆ ಹೋದೆ. ನನ್ನ ಮಗ ಕೂಕೊಂಡು ಆ ಕಡೆ, ಅಮ್ಮ ಫೋನ್ ಇಡಬೇಡ, ನಿನಗೊಂದು ವಿಷಯ ಹೇಳಬೇಕು ಅಂತ ಎಷ್ಟು ದಿವಸದಿಂದ ಮನಸ್ಸು ಮಾಡ್ಕೊಂಡಿದ್ದೆ ಗೊತ್ತಾ? ಯಾಕೋ ಶಬ್ದ ಬಾಯಿಂದ ಹೊರಗೆ ಬರ್ತಾ ಇರಲಿಲ್ಲ, ನಿನ್ನ ಮುಂದೆ ನಿಂತ್ಕೊಂಡು ಹೇಳೋಕೆ ಆಗಲಿಲ್ಲ ನನಗೆ. ಈ ಹೇಳಬೇಕು ಅನಿಸ್ಬಿಟ್ಟಿದೆ, ಹೇಳ್ತೀನಿ ಕೇಳಿಸ್ಕೊಂಬೇಡಮ್ಮ ಅಂತ. ಏನು ಮಗು ಏನದು ಅಂತ. ಅವನು ಹೇಳಿದ, ಅಮ್ಮ ನಿನ್ನಂಥ ತಾಯಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ನಾನು ಇಡೀ ಪ್ರಪಂಚ ಸುತ್ತಾಕೊಂಬಂದ್ರೂ ನಿನ್ನಂಥ ತಾಯಿ ಸಿಗೋಕೆ ಸಾಧ್ಯ ಇಲ್ಲ. ನನ್ನಿಂದ ಎಷ್ಟು ಕಷ್ಟಪಟ್ಟೆ ಅಲ್ಲ ನೀನು, ನನಗೆ ಸರಿಯಾಗಿ ಓದೋಕ್ಕಾಗಲಿಲ್ಲ, ಪರೀಕ್ಷೆಯಲ್ಲಿ ನಪಾಸಾಗ್ತಿದ್ದೆ, ನನ್ನ ಶಿಕ್ಷಕರು ಬೈದ್ರೆ ನೀನು ಹೋಗಿ ಅವ್ರ ಕಡೆ ಬೈಸ್ಕೊಂಡು ಮುಖ ಕೆಂಪು ಮಾಡ್ಕೊಂಡು ಬರ್ತಿದ್ದೆ, ನನಗೆ ಒಂದು ದಿವಸ ಬೈಲಿಲ್ಲ. ನನಗೆ ಅರ್ಥ ಆಗದೆ ಹೋದಾಗ ನೀನು ನನ್ನ ಸ್ನೇಹಿತರ ಮನೆಗೆ ಹೋಗಿ ಅವ್ರು ನೋಟ್ಸ್ ತಂದು ಅವ್ರ ವಿಷಯ ನನ್ನ ಮುಂದೆ ಕೂತ್ಕೊಂಡು ರಾತ್ರಿ ಎಲ್ಲ ಹೇಳ್ತಿದ್ದೆಲ್ಲಮ್ಮ, ನೀನು ಬಹಳ ಕಷ್ಟಪಟ್ಟಿದ್ದೆ ನನಗೋಸ್ಕರ, ನೀನು ನನಗೆ ಗೊತ್ತು. ಅದು ನಾನು ಏನು ಕೊಟ್ಟೆ ನಿನಗೆ? ನಾನು ಅದು ಹೇಳ್ತೀನಮ್ಮ, ನಿನ್ನಂಥ ತಾಯಿ ಸಿಗತ್ತಲ್ಲಿ ಸಿಗೋಕೆ ಸಾಧ್ಯ ಇಲ್ಲ. ಯು ವಂಡರ್ಫುಲ್ ದ ವೇ ಯು ಆರ್. ನಿನ್ನಂಥ ತಾಯಿ ಸಿಗೋಕೆ ಸಾಧ್ಯ ಇಲ್ಲ. ಇಲ್ಲೋ ಮಗ, ಹಂಗೆ ಅನ್ಬೇಡೋ, ನೀನು ಬಹಳ ಒಳ್ಳೆ ಹುಡುಗ ನನಗೆ ಅಂತ ನಾನು ಹೇಳೋಕೆ ಹೋದೆ, ಅಷ್ಟರಲ್ಲೊಂದು ಫೋನ್ ಇಟ್ಬಿಟ್ರೆ. ಮುಂದೆ ಒಂದು ತಾಸಿಗೆ ನನಗೆ ಸುದ್ದಿ ಬಂತು, ಯಾವ ಮೋಟರ್ ಸೈಕಲ್ ಮೇಲೆ ನನ್ನ ಮಗ ಹೋಗ್ತಿದ್ದ ಅದಕ್ಕೆ ಅಪಘಾತ ಆಯಿತು. ನಿಮ್ಮ ಮಗನ್ನ ಜೋಹಾನ್ಸ್ಬರ್ಗ್ ಆಸ್ಪತ್ರೆಗೆ ಕರ್ಕೊಂಬರ್ತಾ ಇದ್ದೀವಿ, ನೀವು ಬನ್ನಿ ಅಂತ ನನಗೆ ಪೊಲೀಸರು ಫೋನ್ ಮಾಡಿದರು. ನನ್ನ ಇಡೀ ಜೀವನವನ್ನು ನನ್ನ ಹೃದಯದಲ್ಲಿ ತುಂಬಿಕೊಂಡು ಗಾಬರಿಯಿಂದ ಆತಂಕದಿಂದ ಆಸ್ಪತ್ರೆಗೆ ಓಡಿದೆ. ನನ್ನ ಮಗನ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಹಾಕಿದ್ದಾರೆ. ಆ ಕನ್ನಡಿಯಲ್ಲಿ ನೋಡಿದೆ, ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡ್ತಿದ್ದಾನೆ. ರಾತ್ರಿಯೆಲ್ಲ ನನ್ನ ಮಗ ಹೋರಾಟ ಮಾಡಿದ, ಬೆಳಗ್ಗೆ ಇವತ್ತು 10 ಗಂಟೆಗೆ ಸಾವಿಗೆ ಶರಣಾಗ್ಬಿಟ್ಟ. ನನಗೇನು ದುಃಖ ಗೊತ್ತಾ? ನನ್ನ ಮಗ ನನಗೆ ಹೇಳಿದ, ಅಮ್ಮ ನಿನ್ನಂಥ ತಾಯಿ ಜಗತ್ತಲ್ಲಿ ಇಲ್ಲ ಅಂದ. ನಾನು ಅವನು ಹೇಳಬೇಕಂತಿದ್ದೆ, ಇಲ್ಲ ಮಗ ಹಂಗೆ ಅನ್ಕೋಬೇಡೋ, ನಿನ್ನಂಥ ಮಗ ನನಗೆ ಯಾರೂ ಇಲ್ಲ ಅಂತ ಹೇಳಬೇಕು ಅಂತಿದ್ದೆ. ಆದರೆ ಆಗಲಿಲ್ಲ, ಫೋನ್ ಇಟ್ಬಿಟ್ಟಿದ್ದ ಅವನಾಗ್ಲೇ. ನಾನು ಇದನ್ನು ಒಂದು ಮಾತು ನಾನು ಹೇಳಬೇಕು ನಿಮಗೆ, ಯಾಕೆ ಪತ್ರ ಬರೀತಿದ್ದೀನಿ ಅಂದರೆ, ನನ್ನ ಮಗ ನನ್ನ ಕೊನೆ ಮಾತು ಹೇಳಿದ್ನಲ್ಲ, ಅಮ್ಮ ನಿನ್ನಂಥ ತಾಯಿ ಯಾರೂ ಇಲ್ಲ ಅಂತ, ಆ ಮಾತು ನಾನು ಬದುಕಿರೋವರೆಗೂ ನನ್ನ ಕಿವಿಯಲ್ಲಿ ಗುಣಗನಿಸ್ತಾ ಇರ್ತದೆ, ಅದನ್ನೇ ಕೇಳ್ಕೊಂಡು ಬದುಕಬಲ್ಲೆ ನಾನು. ಆದರೆ ನನ್ನ ಮಗನಿಗೆ ಹೇಳೋಕೆ ಆಗಲಿಲ್ಲಲ್ಲ ಅಂತ ದುಃಖ. ಈ ಪತ್ರ ಯಾಕೆ ಬರೀತಿದ್ದೀನಿ ಗೊತ್ತಾ? ನಾನು ನನ್ನ ಮಗನಿಗೆ ಹೇಳೋಕೆ ನನಗೆ ಅವಕಾಶ ಇಲ್ಲ, ಈಗ ನಿಮಗೆ ಅವಕಾಶ ಇದೆ, ನಿಮ್ಮ ಮಕ್ಕಳಿಗೆ ಹೇಳೋಕೆ ಅವಕಾಶ ಇದೆ. ತಕ್ಷಣ ಹೇಳಿ, ಐ ಲವ್ ಯು ಅಂತ ಹೇಳಿ, ಮಗು ಚೆನ್ನಾಗಿದ್ದೀಯಾ ಅಂತ ಹೇಳಿ,
ತಪ್ಪು ಮಾಡಿದ್ಯಾ?

ಅಂತ ಪನಿಷ್ಮೆಂಟ್ ಕೊಡೋಕೆ ಹೋಗಬೇಡಿ. ಯಾಕಂದ್ರೆ ನಾಳೆ ಆ ಮಗು ಸಿಗ್ಲಿಕ್ಕಿಲ್ಲ ನಿಮಗೆ, ಇಟ್ ಮೇ ಬಿ ಟೂ ಲೇಟ್. ಆದ್ದರಿಂದ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಿ, ಮಕ್ಕಳ ಹತ್ರ ಉಡ್ಸ್ಕೊಳ್ಳಿ. ನಿಮ್ಮ ದುಃಖಗಳನ್ನು, ದುಮ್ಮಾನಗಳನ್ನು, ಸಂತೋಷಗಳನ್ನು, ಸಂಭ್ರಮಗಳನ್ನು ಮಕ್ಕಳ ಜೊತೆ ಹಂಚಿಕೊಳ್ಳಿ. ಯಾಕಂದ್ರೆ ನಾಳೆ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಆದ್ದರಿಂದ ಇವತ್ತು ಅವಕಾಶ ಇದೆಯಲ್ಲ ಹೇಳೋದಕ್ಕೆ, ಇವತ್ತು ಹೇಳಿಬಿಡಿ, ನಾಳೆ ಸಿಗ್ತದೆ ಅಂತ ನಂಬಿಕೆ ಇಲ್ಲ. ಆದ್ದರಿಂದ ನಿಮ್ಗೆ ಅಭಿಪ್ರಾಯ ಇಷ್ಟೇ ಕೆಳಗ್ರೆ, ನಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಅರ್ಧ ಗಂಟೆ ಮಾತಾಡಿದ್ದೀನಲ್ಲ, ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ. ಪ್ರೀತಿಯನ್ನು ಹಂಚಿಕೊಳ್ಳಿ, ಇವತ್ತೇ ನಾಳೆ ಮಾಡ್ತೀನಿ ಅಂತ ಅನ್ಬೇಡಿ. ನಾಳೆ ಸಿಗ್ತದೆ ಅಂತ ಖಾತ್ರಿ ಇಲ್ಲ ನನಗೆ. ಆದ್ದರಿಂದ ಇವತ್ತೇ ಸಿಕ್ಕಿರುವಂಥ ಅವಕಾಶವನ್ನು ಬಳಸ್ಕೊಂಡು ನಿಮಗಿರುವಂಥ ಪ್ರೀತಿಯನ್ನು, ಅಂತಃಕರಣವನ್ನು ಹೇಳಿ. ಮುಂದೆ ತುಂಬ ತಡ ಆಗೋದು ಬೇಡ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುಣಾಳು ಬಾವಿಳಕೆ ಕಾರ್ಯಕ್ರಮವನ್ನ ಕೇಳಿದ್ರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜು ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಕೇಳುಗರೆ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜು ರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ.
1: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಭಾರತ ಸರ್ಕಾರ

0: ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತನಾಡುತ್ತೇವೆ. ಅದೇನೆಂದರೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಏನಿದು ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ, ಯಾವ ರೀತಿಯ ತೊಂದರೆಗಳು ಇದರಿಂದ ಆಗುತ್ತವೆ ಎಂಬುದರ ಬಗ್ಗೆ ತಿಳಿಯೋಣ. ಆನ್ಲೈನ್ ಬ್ಯಾಂಕಿಂಗ್ ಮತ್ತು UPI ಹಣಕಾಸು ಸುರಕ್ಷತೆ. ಡಿಜಿಟಲ್ ಯುಗದಲ್ಲಿ ನಾವು ಹಣ ವ್ಯವಹಾರವನ್ನು ಸುಲಭವಾಗಿ ಮಾಡ್ತಾ ಇದ್ದೀವಿ, ಆದರೆ ಸುರಕ್ಷತೆ ಇಲ್ಲದಿದ್ದರೆ ಅಪಾಯವೂ ಇದೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ನಾಟಕದ ಮೂಲಕ ಮಾಹಿತಿಯನ್ನು ತಿಳಿಯೋಣ.
1: ಹಲೋ, ಯಾರು?
2: ನಾವು ಬ್ಯಾಂಕ್ನಿಂದ ಮಾತನಾಡುತ್ತಿದ್ದೇವೆ. ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ನಿಮ್ಮ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದನ್ನು ಸರಿಪಡಿಸಬೇಕು ಅಂದರೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಹೇಳಿ, ಇಲ್ಲದಿದ್ದರೆ ಖಾತೆ ಮುಚ್ಚಲಾಗುತ್ತದೆ.
1: ಅಯ್ಯೋ, ಸರಿ ಸರ್, ಈಗಲೇ ಹೇಳ್ತೀನಿ, OTPನ ತಗೊಳ್ಳಿ ಸರ್.
0: ಕೆಳಗ್ರೆ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಯಾವುದೇ ಬ್ಯಾಂಕ್ ಅಥವಾ ಅಧಿಕಾರಿಗಳು ಕೂಡ ನಿಮ್ಮ OTP ಪಿನ್ ಅಥವಾ ಪಾಸ್ವರ್ಡನ್ನು ಕೇಳೋದಿಲ್ಲ, ಬ್ಯಾಂಕಿಗೆ ಬಂದು ವಿಚಾರಿಸಿ ಎಂದು ಹೇಳ್ತಾರೆ.
3: ರವಿ, ನೀನು OTP ಯಾಕೆ ಕೊಟ್ಟೆ? ಇದು ನೀನು ಮೋಸದ ಕರೆ ಅಂತ ಅನ್ನಿಸ್ಲಿಲ್ವಾ?
1: ನನಗೆ ಗೊತ್ತಿರಲಿಲ್ಲ, ಈಗ ನನ್ನ ಖಾತೆಯಿಂದ ಹಣ ಕಳೆದುಕೊಂಡಿದ್ದೇನೆ.
3: ಯಾವಾಗಲೂ ನೆನಪಿರಲಿ, OTP ಅನ್ನೋದು ನಿಮ್ಮ ಹಣದ ಕೀಲಿ ಇದ್ದಾಗೆ, ಅದನ್ನು ಯಾರಿಗೂ ಶೇರ್ ಮಾಡಬೇಡಿ.
0: ನೋಡಿದ್ರಲ್ಲ ಕೇಳಿದ್ರೆ, OTP ಮತ್ತು ಪಿನ್ ರಹಸ್ಯವಾಗಿರಲಿ, ಯಾರಿಗೂ ಕೂಡ ಹೇಳಬೇಡಿ. ಅನುಮಾನಾಸ್ಪದ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬೇಡಿ. SMS ಅಥವಾ WhatsApp ಲಿಂಕ್ಗಳು ಕೂಡ ಮೋಸವಾಗಿರಬಹುದು. ಅಧಿಕೃತ ಆಪ್ಗಳನ್ನು ಮಾತ್ರ ಬಳಸಿ ಪ್ಲೇಸ್ಟೋರ್ ಮತ್ತು ಆಪ್ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಮೊಬೈಲ್ಗೆ ಲಿಂಕ್ ಕಳುಹಿಸಿ ಡೌನ್ಲೋಡ್ ಮಾಡಿಕೊಳ್ಳಿ ಎಂದರೆ ಅದನ್ನು ನಿರ್ಲಕ್ಷ್ಯ ಮಾಡಿ. ಹಣ ಪಡೆಯಲು ಪಿನ್ ಬೇಕಾಗುವುದಿಲ್ಲ, ಪಿನ್ ಹಾಕಿದರೆ ನಿಮ್ಮ ಹಣ ಕಳೆದು ಹೋಗುತ್ತದೆ. ಸಾರ್ವಜನಿಕವಾಗಿ ಸಿಗುವಂತಹ ವೈಫೈಗಳನ್ನು ಬಳಸಬೇಡಿ. ಬ್ಯಾಂಕಿಂಗ್ ಮಾಡುವಾಗ ಸುರಕ್ಷಿತ ನೆಟ್ವರ್ಕ್ಗಳನ್ನು ಮಾತ್ರ ಬಳಸಿ. ಯಾವುದೇ ಬ್ಯಾಂಕ್ ಅಧಿಕಾರಿ ಅಥವಾ ಬ್ಯಾಂಕ್ OTP ಅಥವಾ ಪಿನ್ ಅನ್ನು ಎಂದಿಗೂ ಕೇಳುವುದಿಲ್ಲ. ಒಂದು ವೇಳೆ ಮೋಸವಾದರೆ ತಕ್ಷಣವೇ ಕ್ರಮ ತಗೊಳ್ಳಿ.
3: ಒಂದು ವೇಳೆ ನೀವೇನಾದರೂ ಮೋಸವಾದರೆ ತಕ್ಷಣ ಸೈಬರ್ ಸಂಖ್ಯೆಗೆ ಕರೆ ಮಾಡಿ. ಸೈಬರ್ ಸಂಖ್ಯೆ 1930 ಅಥವಾ cybercrime.gov.in ದೂರು ದಾಖಲಿಸಿ.
0: ಈ ಡಿಜಿಟಲ್ ಯುಗದಲ್ಲಿ ಸುರಕ್ಷತೆ ನಮ್ಮ ಹೊಣೆಗಾರಿಕೆ. OTPಯನ್ನು ಎಂದಿಗೂ ಯಾರೊಂದಿಗೂ ಹಂಚಬೇಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಯೋಚಿಸಿ. ಸುರಕ್ಷಿತ ಆಪ್ಗಳನ್ನು ಮಾತ್ರ ಬಳಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಎಂಬ ವಿಷಯದ ಕುರಿತು ಮೊರಬ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಗಂಗಪ್ಪ ಈಶ್ವರಪ್ಪ ಕಾಲವಾಡರವರು ನಡೆಸಿಕೊಡುವ ಕಾರ್ಯಕ್ರಮ.

ನನ್ನ ಹೆಸರು ಮಂಜುನಾಥ್ ಕಾಲ್ ಅಂತೇಳಿ. ನಾನು ಕೂಡ ಮರದಲ್ಲಿ ಕೃಷಿಯನ್ನೇ ಅವಲಂಬಿಸಿ ಕೃಷಿಯ ಜೊತೆಗೆ ಉಪಕಸಬುಗಳನ್ನ ಮಾಡ್ತಾ ಅಂದ್ರೆ ಸಮಗ್ರವಾಗಿ ಕೃಷಿಯನ್ನು ಮಾಡ್ತಾ ಒಂದು 20 ವರ್ಷಗಳಾಯ್ತು. ಪಿ ಯು ಸಿ ಮುಗಿದ ನಂತರ 2 ವರ್ಷ ಒಂದು ಟ್ಯಾಕ್ಟರ್ ಕಂಪ್ನಿಯಲ್ಲಿ 2 ವರ್ಷ ಕೆಲಸ ಮಾಡಿದ್ವಿ. ಅದಾದ ನಂತರ 2004 ಏನು ಪೂರ್ವಜರು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂತ ಕೃಷಿಯನ್ನೇ ಅವಲಂಬಿಸಿ ಅಂದ್ರೆ ಕೃಷಿನೇ ಮಾಡ್ಬೇಕು ಅಂತೇಳಿ 2004 ಕೃಷಿಯನ್ನ ಆ ಕೃಷಿ ಶುರು ಮಾಡಾಗ ನಾವು ಸಾಕಷ್ಟು ಚಾಲೆಂಜ್ಗಳನ್ನ ಎದುರಿಸಿದ್ವಿ. ಆರ್ಥಿಕವಾಗಿ ಸದೃಢರಲಿಕ್ಕೆ ಒಂದು ಕೃಷಿ ಚಾಲು ಮಾಡಿದಾಗ ಬರೀ ಕೃಷಿ ಮಾಡಿದ್ರೆ ಇದೇ ಬರ್ತಾ ಇದ್ವು ಬರೀ ಕೃಷಿ ಅಂತೇಳಿ ಅನ್ಕೊಂಡಿದ್ರೆ ಅದಕ್ಕೆ ಅದ್ರ ಜೊತೆ ಜೊತೆಗೆ ಏನಾದ್ರೂ ಉಪಕಸ ಮಾಡ್ಬೇಕು ಕೃಷಿಯನ್ನ ಸಮಗ್ರವಾಗಿ ಅಂದ್ರೆ ಸಮಗ್ರ ಅಂದ್ರೆ ಹೆಂಗಂದ್ರೆ ಈಗ ನಮ್ ಭಾಗದಾಗ ನಾವು

ತಾಲೂಕು ಭಾಗದಾಗ ನಾವು ಬಿಸಿ ಸಾಯ್ಲ್ ಅಂದ್ರೆ ಏನು ಎರಿ ಮಣ್ಣು ಇರೋದ್ರಿಂದ ಆಮೇಲೆ ಮಳೆ ಆಶ್ರಿತನ ಜಾಸ್ತಿ ನಮ್ದು. ಮಲಪ್ರಭಾ ನೀರು ಬರ್ತೈತಿ, ಅದು ಏನು ಸೀಸನ್ ವೈಸ್ ಯಾವಾಗಾರ ಹೊಳಿ ತುಂಬಿದ್ರೆ ಸ್ವಲ್ಪ ಮಾತ್ರ ನೀರು ಬಿಡ್ತಾರ, ಅದು ನಮ್ದು ಒಂದು 25% ಅಷ್ಟೇ ನೀರಾವರಿ ಇರೋದ್ರಿಂದ ನಾವು ಬರೇ ಕೃಷಿಯನ್ನೇ ಅವಲಂಬಿಸಿದ್ರೆ ಅದ್ರೊಳಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಮಣಗೊಂಡು ಅವತ್ತಿನ ದಿವಸ ನಾವು 2004 ಗುಜರಾತ್ದ NDDB ಹೋಗಿ 7 ದಿನದ ತರಬೇತಿಯನ್ನ ಪಡೆದು ಏನು ಹೈನುಗಾರಿಕೆ ಬಗ್ಗೆ 7 ದಿನಗಳ ತರಬೇತಿಯನ್ನು ಪಡೆದು ಬಂದು ನಂತರ ನಾನು ಹೈನುಗಾರಿಕೆ ಮಾಡಬೇಕು ಅಂತೇಳಿ ಒಂದು ಇಚ್ಛೆಯನ್ನು ಇಟ್ಕೊಂಡು ಈ ಕೃಷಿ ಜೊತೆಗೆ ಅಂದ್ರೆ ಕೃಷಿಯಲ್ಲಿ ನಾವು ಸಾಕಷ್ಟು ನಮ್ಮ ಭಾಗದಾಗ ಜೋಳ ಗೋಧಿ ಕಡಿ ಈ ತರ ಎಲ್ಲ ಬೆಳೆಯೋದ್ರಿಂದ ಸಾಕಷ್ಟು ಮೇವುಗಳು ಸಿಗುತ್ತೆ ನಮ್ಗೆ. ಆ ಮೇವನ್ನ ಬಳಕೆ ಮಾಡಿಕೊಂಡು ನಾವು ಅದ್ರ ಜೊತೆಗೆ ಹೈನುಗಾರಿಕೆ ಕೂಡ ಮಾಡಬಹುದು ಅಂತೇಳಿ ಮನಗೊಂಡು ಅವತ್ತಿನ ದಿವಸ ಹೈನುಗಾರಿಕೆ ತರಬೇತಿಯನ್ನ ಪಡೆದುಕೊಂಡು ಬಂದು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನ ಶುರು ಮಾಡಿದ್ವಿ. ಹೈನುಗಾರಿಕೆ ಕೃಷಿಯನ್ನು ಮಾಡ್ತಿರ್ಬೇಕಾದ್ರೆ ಹೈನುಗಾರಿಕೆ ಲಾಭದಾಯಕ ನಿಜ, ಆದ್ರೆ ಕೆಲಸ ಜಾಸ್ತಿ. ಹೈನುಗಾರಿಕೆ ಒಳಗೆ ಸಾಕಷ್ಟು ಕೆಲಸ ಮಾಡ್ಬೇಕಾಗತ್ತೆ ನಾವು, ಅಂದ್ರೆ ಬೇರೆದಕ್ಕೆ ಮತ್ತೆ ಅದಕ್ಕೂ ಟೈಮ್ ಕೊಡಕ್ ಆಗೋದಿಲ್ಲ. ಅಂದ್ರೆ ಮತ್ತೇನಾರು ಮಾಡ್ಬೇಕು ಇದ್ರ ಜೊತೆಗೆ ಕೃಷಿ ಜೊತೆಗೆ ಅಂದಾಗ ಹೈನುಗಾರಿಕೆ ಒಂದು 4 ಆಕಳ ಕಟ್ಕೊಂಡು ಸಾಕಾಣಿಕೆ ಮಾಡಿದಾಗ ಬೆಳಿಗ್ಗೆ ಎದ್ದು ಅದರದ್ದೆಲ್ಲ ಕೆಲಸ ಮಾಡಬೇಕು, ಹೆಂಡಿ ಕಸ ತೆಗಿಬೇಕು, ಮೈ ತೊಳಿಬೇಕು, ಹಿಂಕೋಬೇಕು, ಮತ್ತೆ ಸಾಯಂಕಾಲ ಆದ್ರೆ ಸಾಯಂಕಾಲವರೆಗೂ ಮೇಯಿಸ್ಬೇಕು, ಸಾಯಂಕಾಲ ಆದ್ರೆ ಸೇಮ್ ಪ್ರೊಸೀಜರ್. ಹಾಗಾಗಿ ಕೆಲಸ ಜಾಸ್ತಿ, ಹೈನುಗಾರಿಕೆದಲ್ಲಿ ಪ್ರಾಫಿಟ್ ಇದೆ ಆದ್ರೆ ಕೆಲಸ ಜಾಸ್ತಿ ಆಗ್ತದೆ. ಹಾಗೆ ಮಾಡ್ತಾ ಏನು ಹೈನುಗಾರಿಕೆ ಮತ್ತು ಈ ಕೃಷಿಯನ್ನು ಮಾಡ್ತಾ ಸುಮಾರು ವರ್ಷಗಳ ನಂತರ ಈ 2020 ಕೊರೋನಾ ಅಂತೇಳಿ ಏನು ಬಂತಲ್ಲ, ಆ ಸಂದರ್ಭದಲ್ಲಿ ಹೈನುಗಾರಿಕೆ ಜೊತೆ ಜೊತೆಗೆ ನಾವು ಈ ಕುರಿ ಸಾಕಾಣಿಕೆಯನ್ನ ಶುರು ಮಾಡಿದ್ವಿ. ನನ್ನ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿದ್ದು ಕೊರೋನಾ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಖಾಲಿ ಕೂತ್ಕೊಂಡು ಅಂತೇಳಿ ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ ನಾವು ಕುರಿಯ ಬಗ್ಗೆ ನನಗೆ ಏನು ಗೊತ್ತಿರ್ಲಿಲ್ಲ, ಆದ್ರೂ ಕೂಡ ಕುರಿ ಸಾಕಾಣಿಕೆ ಮಾಡಬೇಕು ಅಂತೇಳಿ ಅವತ್ತಿನ ದಿವಸ ಒಂದು 4 ಕುರಿಯಿಂದ ಏನು ಕುರಿ ಸಾಕಾಣಿಕೆ ಶುರು ಮಾಡಿದೆ. ಅದಕ್ಕೆ ಮುಂಚೆ ನಾನು ಹೈನುಗಾರಿಕೆ ಅಂತ ಹೇಳಿದೆ, ಹೈನುಗಾರಿಕೆ ಒಳಗೆ ಸಾಕಷ್ಟು ಹೇಳ್ಬೀಳ. ಯಾಕಂದ್ರೆ ನಮ್ಮಲ್ಲಿ ಇರತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘ ಅವತ್ತಿನ ದಿವಸ ಬಂದ್ ಆಗಿತ್ತು. ನಾವು ಹಾಲಿಗೆ ಕಳಿಸ್ಬೇಕು, ಹಾಲಿಗೆ ಮಾರುಕಟ್ಟೆ ಅಂದ್ರೆ KMF, ಹಾಲು ಉತ್ಪಾದಕರ ಸಹಕಾರದಿಂದ KMF ಹಾಲು ಹೋದಾಗ ಮಾತ್ರ ನಮ್ಗೆ ಅಂದ್ರೆ ಯಾಕಂದ್ರೆ 2 ಹೊತ್ತು ದಿನನಿತ್ಯ ಮಾರುಕಟ್ಟೆ ಒಳ್ಳೆ ಒಂದು ಮಾರುಕಟ್ಟೆ ಇರೋದು KMF, ಅವರು ಒಳ್ಳೆ ಸರ್ವಿಸ್ ಕೊಡೋರು. ಅದೇ KMF ನ ಹಾಲು ಉತ್ಪಾದಕರ ಸಹಕಾರ ಸಂಘ ಮೊರಬದಲ್ಲಿ ಇರೋದು ಬಂದ್ ಆಗಿತ್ತು. ಆಗ ಏನ್ ಮಾಡ್ಬೇಕು ಅನ್ಕೊಂಡಾಗ ನಾವು ಎಷ್ಟು ಹಾಲು ಬರ್ತಾವಲ್ಲ 7 ರಿಂದ 10 ಲೀಟರ್ ಹಾಲು ಬಂದದ್ದನ್ನ 2 ಹೊತ್ತು ಹೋಗಿ ಶಿವಳ್ಳಿ ಪಕ್ಕದ 13 ಕಿಲೋಮೀಟರ್ ನಲ್ಲಿ ಇರುವಂತ ಶಿವಳ್ಳಿಗೆ ಹೋಗಿ ಹಾಲು ಇಟ್ಟು ಬರ್ತಿದ್ವಿ ನಾವು ಅವತ್ತಿನ ದಿವಸ. ಆ ಒಂದು ಸಂದರ್ಭದಲ್ಲಿ ಇದನ್ನ ಹೆಂಗಾರ ಮಾಡಿ ನನ್ನ ಒಬ್ಬಂದ ಪರಿಸ್ಥಿತಿ ಎಲ್ಲರದು ನಮ್ಮೂರಲ್ಲಿರುವಂತ ಎಲ್ಲ ಹಾಲು ಉತ್ಪಾದಕರದ ಸಮಸ್ಯೆಯನ್ನ ಬಗೆಹರಿಸ್ಬೇಕು ಅನ್ಕೊಂಡು ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ. ಅಂದ್ರೆ ಅದೇನು ಅವತ್ತಿನ ಬಂದ್ ಆಗಿತ್ತು, ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ ಇವತ್ತಿಗೆ ನಮ್ದು 3000 ಲೀಟರ್ ಚಿಲ್ಲಿಂಗ್ ಸೆಂಟರ್ ಐತಿ ನಮ್ಮಲ್ಲಿ. ಅಷ್ಟು ದೊಡ್ಡ ಹಾಲು ಉತ್ಪಾದಕರ ಸ್ವಂತ ಕಟ್ಟಡ ಐತಿ, ಆಮೇಲೆ ಚಿಲ್ಲಿಂಗ್ ಸೆಂಟರ್ ಐತಿ. ನಾವು ಇವಾಗ ಸಾಕಷ್ಟು ಹಾಲು ಅಂದ್ರೆ ದಿನಕ್ಕೊಂದು 1000 ಲೀಟರ್ ಹಾಲು ನಮ್ಮಲ್ಲಿಂದ ಕಲೆಕ್ಷನ್ ಆಗತೈತಿ. ಅಂದ್ರೆ ಸಾಕಷ್ಟು ಜನ ಅಲ್ಲಿ ಅದಕ್ಕೆ ಮಾರುಕಟ್ಟೆ ಐತಿ ಅಂದ್ರೆ ಹೈನುಗಾರಿಕೆ ಮಾಡೇ ಮಾಡ್ತಾರೆ. ಒಂದು ಸದಸ್ಯ ಅವತ್ತಿನ ದಿವಸ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಅಲ್ಲಿಂದ ಇಲ್ಲಿವರೆಗೆ 5ನೇ ಬಾರಿಗೆ ಹಾಲು ಉತ್ಪಾದಕರ ಸಂಘದ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾಗಿನಿ. ಮತ್ತು ಸಾಕಷ್ಟು ರೈತರಿಗೆ ಅದರಿಂದ ಅನುಕೂಲ ಆಗೈತಿ, ಮತ್ತ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡೋದ್ರಿಂದ ರೈತರ ಸ್ವಲ್ಪ ಏನೋ ಅಂದ್ರೆ ಖರ್ಚುಗಳು ಏನ್ ಇರ್ತಾವಲ್ಲ, ನಮ್ಗೆ ಸಗಣಿ ಬೇಕಾಗತಿ, ಆಮೇಲೆ ಹೊಲದಾಗ ಬೆಳೆದಿರತಕ್ಕಂತ ಏನು ಮೇವು ಹೊಟ್ಟು ಇಂಥವೆಲ್ಲ ಮೇವು ಇರ್ತಾವಲ್ಲ, ಅವನ್ನ ನಾವು ನಮ್ ಭಾಗದಾಗ ಏನ್ ಮಾಡ್ತಾರ ಗೊಂಜಾಳ ಮೇವು ಇಂಥವು ಜೋಳದ ಮೇವು ಉಳಿದದ್ದನ್ನ ಅಲ್ಲೇ ಸುಟ್ಟು ಬರುವಂತ ಪ್ರವೃತ್ತಿ ನಡೆದತಿ ತಿಂತೇವ. ಅದಕ್ಕ ಅದನ್ನೆಲ್ಲವನ್ನು ಹೋಗಲಾಡಿಸ್ಬೇಕು. ಅದರಿಂದ ನಾವು ಮತ್ತ ಬೈಬೇಕಾಗಿ ಏನಾದ್ರು ಮಾಡ್ಬೇಕು ಅಂದಾಗ ಹೈನುಗಾರಿಕೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಆಗಿ ಅವತ್ತು ನಮ್ಗೆ ಸಿಕ್ತು. ಅವತ್ತು ಹೈನುಗಾರಿಕೆ ಮಾಡಕ್ ಶುರು ಮಾಡಿದ್ದು. ಇವತ್ತು ನಮ್ಮ ಊರಲ್ಲಿ ಸಾಕಷ್ಟು ಜನ ಪರಿವರ್ತನೆಗೊಂಡು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದಾರೆ. ಈ ಕೊರೋನಾ ಸಂದರ್ಭದಿಂದ ನಾವು ಹೈನುಗಾರಿಕೆ ಜೊತೆ ಜೊತೆಗೆ ಕುರಿ ಸಾಕಾಣಿಕೆಯನ್ನ ಚಾಲೂ ಮಾಡಿದ್ವಿ. ಅಂದ್ರೆ ಅವತ್ತು ನಾನು ಪ್ಯಾಟ್ನಿಂಗಿಗೋಸ್ಕರ ಕುರಿ ಸಾಕಾಣಿಕೆ ಚಾಲೂ ಮಾಡಿದೆ. ಅಂದ್ರೆ ಏನು ಮರಿ ತಗೊಂಬಂದು ಅದನ್ನ ಮೇಯಿಸಿ ತೂಕಕ್ಕೆ ಜಾಸ್ತಿ ವೇಟ್ ಮಾಡಿ ಅದನ್ನ ಪ್ಯಾಟಿಂಗ್ ಮಾಡಿ ಮಾರಾಟ ಮಾಡುವಂತ ಕೆಲಸ ಅವತ್ತಿನ ದಿವಸ ಚಾಲೂ ಮಾಡಿದೆ. ಕೆಳಗಡೆ ನಮ್ಮ ಮನೆ ಮುಂದ್ಗಡೆನ ಸ್ವಲ್ಪ ಜಾಗದಲ್ಲಿ ಒಂದು 4 ಮರಿಯಿಂದ ಶುರುವಾಗಿದ್ದ ನಮ್ಮ ಕುರಿ ಸಾಕಾಣಿಕೆಯನ್ನು ಇವ
ಇವತ್ತಿಗೆ ನಾನು 550 ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ. ಅದು ಹೆಂಗಪ್ಪ ಅಂದ್ರೆ 4-8, 8-16 ಹೀಗೆ ಪ್ಲಸ್ ಆಗ್ತಾ ಹೋಗ್ತು. ಹಾಗೆ ಕೆಳಗಡೆ ಸಾಕಾಕ ನಮಗೆ ಸ್ವಲ್ಪ ಕಷ್ಟ ಆಯ್ತು. ಆ ಸಂದರ್ಭದಲ್ಲಿ ಕೆಳಗಡೆ ಸಾಕೋದು ಬೇಡ, ಅಟ್ಟದ ಮಾದರಿ ಒಳಗೆ ಸಾಕಿದ್ರೆ ಇನ್ನೂ ಸ್ವಲ್ಪ ಈಸಿ ಆಕೈತಿ, ಅಂದ್ರೆ ಕೆಲಸ ಕಡಿಮೆ ಆಕೈತಿ, ನಮ್ಗೆ ಈಸಿಯಾಗಿ ಸಾಕಾಣಿಕೆ ಮಾಡಬಹುದು ಅಂತೇಳಿ ನಾವು ಒಂದು 30-40 ಸೈಜ್ನ್ಯಾಗ ಒಂದು 100 ಮರಿ ಸಾಕಾಣಿಕೆ ಮಾಡುವಷ್ಟು ಒಂದು ಅಟ್ಟದ ಮಾರಿ ತರಿ ಒಳಗ ಕುರಿ ಸಾಕಾಣಿಕೆ ಶೆಡ್ ಅನ್ನ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿದ್ವಿ. ಅವತ್ತಿನ ದಿವಸ ಏನು ಆ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿ ಅಲ್ಲೇ ಕುರಿ ಸಾಕಾಣಿಕೆ ಅಂದ್ರೆ ಮರಿ ಸಾಕಾಣಿಕೆ ಏನು ಚಾಲೂ ಮಾಡಿದೀವಿ. ಅದು ಬರ್ತಾ ಬರ್ತಾ ನಾವೇನು ಸಾಕಷ್ಟು ಜನರ ಸಜೆಷನ್ ತಗೊಂಡು, ಅಂದ್ರೆ ಸಾಕಷ್ಟು ಕಡೆ ಎಲ್ಲೆಲ್ಲಿ ಕುರಿ ಸಾಕಾಣಿಕೆ ಮಾಡ್ಯಾರ ಅಲ್ಲಿ ಹೋಗಿ ನೋಡೋದಿರ್ಬೋದು, ಹಾಗೆ ನಮ್ಮ ಕಿವಿಗೆ ಧಾರವಾಡದವರು ಅಲ್ಲಿ ನಾನು ತರಬೇತಿಯನ್ನು ಪಡೆದೆ. ಅಲ್ಲಿಂದ ಇಲ್ಲ ಕುರಿ ಮರಿ ಸಾಕಾಣಿಕೆ ಮಾಡೋದಕ್ಕಿಂತ ಆಡು ಸಾಕಾಣಿಕೆಯಲ್ಲಿ ಹೆಚ್ಚು ಲಾಭ ಐತಿ, ಒಂದ್ ಸತಿ ಹಾಕಿದ್ರೆ 2-3 ಮರಿ ಹಾಕ್ತವು, ಹಾಗೆ 1 ವರ್ಷದಲ್ಲಿ 2 ಸಲ ಮರಿ ಹಾಕ್ತವು, ಅಂದ್ರೆ ನಮ್ಗೆ ಸಾಕಷ್ಟು ಲಾಭ ಐತಿ ಅಂತೇಳಿ ಅದ್ರ ಬಗ್ಗೆ ಸಾಕಷ್ಟು ಜನ ಹೇಳಾಗ ನಾನು ಆ 30-40 ಸೈಜಿನ ಶೆಡ್ ನಲ್ಲಿ ಒಂದು 100 ಆಡು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ. ಆಡು ಸಾಕಾಣಿಕೆ ಮಾಡೋದೇನು ನಿಜ, ಅದರಿಂದ ಲಾಭನೂ ಐತಿ, ಬಟ್ ನಮ್ಗೆ ಹೆಂಗಾದಂದ್ರೆ ಅದಕ್ಕೆ ಒಳ್ಳೆ ಮಾರುಕಟ್ಟೆ ಸಿಗ್ಲಿಲ್ಲ. ಆಡು ಸಾಕಾಣಿಕೆ ಮಾಡ್ಬೇಕಾದ್ರೆ ಅಲ್ಲಿ ಒಳ್ಳೆ ಒಂದು ಮಾರುಕಟ್ಟೆ ನಮ್ಗೆ ಸಿಗ್ಲಿಲ್ಲ. ಅದಕ್ಕ ನಾವು ಏನ್ ಮಾಡಿದೀವಿ ಅವತ್ತಿನ ದಿವಸ ಆಡು ಸಾಕಾಣಿಕೆಯನ್ನ ಸಂಪೂರ್ಣವಾಗಿ ತೆಗಿಬೇಕು ಅಂತೇಳಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಿವಿ. ಯಾಕಂದ್ರೆ ಅದು ಒಂದ್ ಮರಿ ಮಾರಾಟ ಆಗ್ಬೇಕಂದ್ರೆ 5-6 ತಿಂಗಳ ಸಮಯ ತಗೊಳ್ತಾ ಇತ್ತು. ಹಾಗೆ ಆ ಮರಿ ನಮ್ ಭಾಗದಾಗ ಇಲ್ಲಿ ಎಲ್ಲೂ ಸುತ್ತಮುತ್ತ ಧಾರವಾಡ ಇರ್ಬೋದು, ಕೇರೂರು ಇರ್ಬೋದು, ಅಥವಾ ಕಿತ್ತೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಇಲ್ಲಿ ಎಲ್ಲಾರ ಮಾರುಕಟ್ಟೆ ಮಾಡ್ಬೇಕಂದ್ರೆ ಅದ್ರದ್ದು ಬಹಳ ಕಷ್ಟದ ಕೆಲಸ ಆಗತ್ತೆ ನಮ್ಗೆ ಸುತ್ತಮುತ್ತ ಭಾಗದಾಗ. ಅದಕ್ಕ ಆಡು ಸಾಕಾಣಿಕೆಯನ್ನ ಅವತ್ ಬಿಟ್ಟು ನಾವು ಏನು ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿವಿ. ಆ ಆಡುಗಳನ್ನೆಲ್ಲ ತೆಗೆದ್ಬಿಟ್ಟು ಕುರಿ ಸಾಕಾಣಿಕೆ ಶುರು ಮಾಡಿದ್ವಿ. ಈ ಕುರಿ ಸಾಕಾಣಿಕೆ ಶುರು ಮಾಡಿದ ಸಂದರ್ಭದಲ್ಲಿ ನಾವು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಅಂತೇಳಿ ಒಂದು ಕಂಪ್ನಿ ಮಾಡಿದ್ವಿ. ಆ ಕಂಪ್ನಿ ಬಗ್ಗೆ ನಿಮ್ಗೆ ನಂತರ ಹೇಳ್ತೀನಿ. ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಒಂದು ಮೀಟಿಂಗ್ ಅನ್ನು ನಮ್ಮ ಮನೆಯಲ್ಲೇ ಅರೇಂಜ್ ಮಾಡಿದ್ವಿ. ನಮ್ದು ಹೊಲದಾಗನ ಒಂದು ಫಾರ್ಮ್ ಹೌಸ್ ಟೈಪ್ ಮಾಡಿದ್ವಿ. ಆ ಮನೆಯೊಳಗನ ಎಲ್ಲಾ ರೈತರನ್ನು ಕರೆದು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿಯ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ವಿ. ಅಲ್ಲಿಗೆ ನಮ್ಮ ನಬಾರ್ಡ್ DDM ಈಗ ಸದ್ಯ ಇರತಕ್ಕಂತ ಮಯೂರ್ ಕಂಬಳೆ ಸರ್ ಅವರು ಬಂದಿದ್ರು. ಇಲ್ಲಿ ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಮೀಟಿಂಗ್ ಈಗ ಬಂದಿದ್ರು. ಅವ್ರು ಬಂದಾಗ ನೋಡಿ ಏನು ಮಂಜುನಾಥ್ ಅವರೇ, ನೀವು ಕುರಿ ಸಾಕಾಣಿಕೆ ಮಾಡಿದ್ದೀರಾ, ಇದು NLM ಅಂತೇಳಿ ಒಂದು ಸ್ಕೀಮ್ ಇದೆ ಅಂತೇಳಿ ನನಗೆ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರು. ಅದು ಅವಾಗ ಹೆಂಗಿತ್ತಂದ್ರೆ NLM ಸ್ಕೀಮು ನಾವು ಮಿನಿಮಮ್ 1 ಕೋಟಿ ಮಾಡ್ಬೇಕಿತ್ತು ಅಂದ್ರೆ 500 ಕುರಿ 25 ಸಾಕಾಣಿಕೆ ಮಾಡ್ಬೇಕಾಗಿತ್ತು ಈ NLM ಸ್ಕೀಮ್ ಅಂದ್ರೆ. ಇಲ್ಲ ಸರ್ ನನಗೆ 1 ಕೋಟಿ ಪ್ರೊಟೆಕ್ಟ್ ಮಾಡಕ್ ನನ್ನ ಕೈಲಿ ಆಗೋದಿಲ್ಲ, ನಾನು ಸಣ್ಣ ರೈತ ಇದೀನಿ, ನನ್ನ 12 ಎಕರೆ ಹೊಲ ಇಷ್ಟೇ ಇದೆ, ನನಗೆ ಅಷ್ಟು ಲೋನು ಬ್ಯಾಂಕ್ ಕೊಡ್ತೈತಿ ಇಲ್ವೋ ನಂಗೆ ಗೊತ್ತಿಲ್ಲ, ಆದ್ರೆ ಅಷ್ಟು ದೊಡ್ಡ ಧೈರ್ಯ ಮಾಡಕ್ ನಂಗೆ ಸಾಧ್ಯ, ಹೆಂಗೋ 100 ಕುರಿ ಸಾಕು ಮಾಡ್ಕೊಂಡು ನಾನು ಇದೀನಿ, ಬಿಟ್ಬಿಡಿ ಸರ್ ಅಂತ ಹೇಳಿದೆ. ಇಲ್ಲ ಮಂಜುನಾಥ್ ಅವರೇ, ನಿಮ್ ಕಡೆಯಿಂದ ಸಾಧ್ಯ ಐತಿ, ನೀವು ಮಾಡೇ ಮಾಡ್ತೀರಿ, ಒಂದು ಅಪ್ಲಿಕೇಶನ್ ಹಾಕ್ರಿ ಅಂತೇಳಿ ಅವರೇ ಒಬ್ರು DRP ನಂಬರ್ ಕೂಡ ಕೊಟ್ರು, ಗೌತಮ್ ತುಮಕೂರ್ ಅಂತೇಳಿ, ಅವರು ರಿಟೈರ್ಡ್ KVG ಬ್ಯಾಂಕ್ ಮ್ಯಾನೇಜರ್. ಅವ್ರ ನಂಬರ್ ಅನ್ನ ಕೊಟ್ಟು ನನಗೆ ಇಲ್ಲ ನೀವು ಕುರಿ ಸಾಕಾಣಿಕೆ ಇದ್ದು NLM ಯೋಜನೆ ಒಳಗಡೆ ಅಪ್ಲೈ ಮಾಡಿ ಅದರಲ್ಲಿ 50% ಸಬ್ಸಿಡಿ ಐತಿ, ನೀವು 1 ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮಾಡಿದ್ರೆ 50 ಲಕ್ಷ ರೂಪಾಯಿ ಸಬ್ಸಿಡಿ ಆಗಿ ಬರ್ತೈತಿ. ಸರ್ ಸಬ್ಸಿಡಿ ಏನೋ ಬರ್ತೈತಿ ಸರ್, ನನಗೆ ಅಷ್ಟು ಮಾಡಕ್ ನೀವು ಬೇಕಲ್ರಿ, ನಾ 100 ಕುರಿ ಸಾಕಾಣಿಕೆ ಮಾಡಕ್ ನಾ ಸ್ಯಾಟಿಸ್ಫೈಡ್ ಅದೇನಿ, ನನಗೆ ಅಷ್ಟು ತೃಪ್ತಿ ಸಾಕ್ಬಿಡ್ರಿ ಸರ್ ಅಂದ್ರೂ ಕೂಡ ನನಗೆ ಇಲ್ಲ ನೀವು ಮಾಡ್ತೀರಿ ಮಾಡ್ರಿ, ಧೈರ್ಯ ಮಾಡಿ ಮಾಡ್ರಿ, ನೀವು ಏನಾರ ಸಾಧನೆ ಮಾಡ್ತೀರಿ ಅಂತೇಳಿ ಅವತ್ತಿನ ದಿವಸ ನನಗೆ NLM ಯೋಜನೆ ಒಳಗೆ 2022 ಫೆಬ್ರವರಿ ಒಳಗೆ ಅಪ್ಲಿಕೇಶನ್ ಹಾಕಕ್ಕ ಶ್ರೀ ನಬಾರ್ಡ್ DDM ಆಗಿರತಕ್ಕಂಥ ಶ್ರೀ ಮಯೂರ್ ಕಾಂಬ್ಳೆ ಸರ್ ಅವರು ಅವತ್ತಿನ ದಿವಸ ನಮಗೆ ಪ್ರಚೋದನೆ ಮಾಡಿ ಅಪ್ಲಿಕೇಶನ್ ಹಾಕ್ಸಿದ್ರು. ಅದು ಸುಮಾರು 1 ವರ್ಷಗಳ ಕಾಲ ಅಂದ್ರೆ ನನಗೆ NLM ಅಂದ್ರೆ ಎಲ್ಲಿ ಗೊತ್ತಿಲ್ಲ, ಅದೆಲ್ಲಿ ಹೋಗ್ಬೇಕು, NLM ಆನ್ಲೈನ್ ಆಗಿ ಅಪ್ಲಿಕೇಶನ್ ಹಾಕಿದೀವಿ, ಯಾವ ಆಫೀಸಿಗೆ ಹೋಗಿ ಕೇಳಬೇಕು, ಏನೋ ಅದ್ರ ಬಗ್ಗೆ ಗೊತ್ತಿಲ್ದನ. 1 ವರ್ಷಗಳ ಕಾಲ ಅದು ಲೆಂದಿ ಪ್ರೊಸೆಸ್. ಅದು ಅಂದ್ರೆ ಒಂದು 7-8 ಸ್ಟೆಪ್ ನಲ್ಲಿ NLM ಬಗ್ಗೆ ಅಂದ್ರೆ NLM ಅಲ್ಲಿ ಅದು ಪಾಸ್ ಆಗ್ತಾ ಹೋಗ್ತೈತಿ. ಮೊದಲಿಗೆ DDA ಅವ್ರ ಕಡೆ ಹೋಗುತ್ತೆ, ಅಲ್ಲಿಂದ SIA, ಅಲ್ಲಿಂದ SLEC, ಅಲ್ಲಿಂದ CEC, ಆಮೇಲೆ ಬ್ಯಾಂಕು, ಆಮೇಲೆ ಡಿಸ್ಬರ್ಸ್ಡು, ಹಂಗೆ 7 ಸ್ಟೆಪ್ಗಳಲ್ಲಿ ಆ NLM ಯೋಜನೆಯನ್ನು ಒಂದು ಇದು ಏನು ಅಂತೀವಿ ನಾವು ಒಂದು NLM ಯೋಜನೆದ್ದು ಒಂದು 7 ಸ್ಟೆಪ್ ಅದೆಲ್ಲ ಮುಗಿಬೇಕಂದ್ರೆ ಸುಮಾರು 1 ವರ್ಷಗಳ ಕಾಲ ಬಂತು. ಅಂದ್ರೆ 2023 ಫೆಬ್ರವರಿ ಒಳಗೆ ಒಂದು NLM ಯೋಜನೆ ಸ್ಯಾಂಕ್ಷನ್ ಆಗಿ ಬಂತು.

ಆ ಸ್ಯಾಂಕ್ಷನ್ ಆಗಿ ಬಂದ ನಂತರ ಅದನ್ನ ಮಾಡ್ಬೇಕು ನಾನು. ಐದ್ನೂರ ಕುರಿ ತರಬೇಕು, 25 ಟಗರ್ ತರಬೇಕು, ಅದಕ್ಕೆಲ್ಲ ಸುಸಜ್ಜಿತವಾದ ಒಂದು ಏನು ಶೆಡ್ ನಿರ್ಮಾಣ ಮಾಡಬೇಕು, ಅದಕ್ಕೆ ನೀರಿನ ವ್ಯವಸ್ಥೆ, ಮೇವಿನ ವ್ಯವಸ್ಥೆ, ಇದೆಲ್ಲ ಕೂಡ ಒಂದು ನನಗೆ ಚಾಲೆಂಜ್ ಆಯ್ತು ಅವತ್ತಿನ ದಿವಸ. ಅಲ್ಲೇ ಊರು ನಾಲ್ಕೂವರೆ ಎಕರೆ ಜಮೀನಲ್ಲಿ ಒಂದು ಸಣ್ಣ ಒಂದು ಬೋರ್ವೆಲ್, ಅಂದ್ರೆ ಒಂದು 2.5 ಇಂಚ್ ನೀರಿನ ಬೋರ್ವೆಲ್ ಕೂಡ ಐತಿ. ಅದ ಅಲ್ಲೇ ಒಂದ್ ನಿರ್ಮಾಣ ಮಾಡ್ಬೇಕು. ಏನ್ ಮೊದಲಿತ್ತ ಶೆಡ್ಡಿನ ಮೊದಲು ಇನ್ನೂ ಒಂದ್ ನಿರ್ಮಾಣ ಮಾಡ್ಬೇಕು ಯೋಜನೆ ಅಂತೇನೆ. ನಾನು ಆ ಪ್ರೊಜೆಕ್ಟ್ ಹೆಂಗೈತಲ್ಲ ಆ ತರ ಎಲ್ಲಾನು ಶೆಡ್ ರೆಡಿ ಮಾಡ್ಬೇಕು ಅಂತೇಳಿ ಅವತ್ತಿನ ದಿವಸ ನಾವೇ ಸುತ್ತ ಅಂದ್ರೆ ಒಬ್ರು ಯಾರು ಕಾರ್ಪೆಂಟರ್ನ ಕರ್ಕೊಂಡು, ಅಂದ್ರೆ ವೆಲ್ಡಿಂಗ್ ಮಾಡೋವನ್ನ ಮತ್ತೊಬ್ಬನ್ನ ಕಟ್ ಮಾಡೋವನ್ನ, ಇಬ್ಬರನ್ನ ಲೇಬರ್ ಕರ್ಕೊಂಡು ನಾವೇ ಡಿಸೈನ್ ಮಾಡಿ, ಅಂದ್ರೆ ಸಾಕಷ್ಟು ಕಡೆ ಹೋಗಿ ಅವ್ರನ್ನಿಬ್ಬರನ್ನು ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬಂದು ನಾವೇ ಡಿಸೈನ್ ಮಾಡಿ ಆ ಒಂದು ಶೆಡ್ ಅನ್ನ ಅಂತಿಮವಾಗಿ ಒಂದು ಏನು ಸೈಂಟಿಫಿಕ್ ಆಗಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿದ್ವಿ. 300 ಅಳತೆಯಲ್ಲಿ ಒಂದು ಶೆಡ್ ಅನ್ನ ಮಾಡಿದೀವಿ. ಅದಕ್ಕೆ ಬೇಕಾಗಿರತಕ್ಕಂಥ ಪ್ರೋಟೀನ್ ಶೆಡ್ ಇರ್ಬೋದು, ಅಂದ್ರೆ ಫೀಡ್ ಸ್ಟಾಕ್ ಶೆಡ್ ಅಂತ ಹೇಳ್ತೀವಿ, ಆಮೇಲೆ ಕ್ವಾರಂಟೈನ್ ಅಂತ ಹೇಳಿ ಒಂದು ಮಾಡೋ ಶೆಡ್ಡು, ಅದು 34 ಸೈಜ್ ನಲ್ಲಿ ಇರತಕ್ಕಂತ ಒಂದ್ ಶೆಡ್ ಅನ್ನು ಕ್ವಾರಂಟೈನ್ ಶೆಡ್ ಆಗಿ, ಹಾಗೆ ಲೇಬರ್ ಶೆಡ್ ಅಂತ ಹೇಳಿ ಒಂದು ಮಾಡ್ಬೇಕಾಗುತ್ತೆ. ಅಂದ್ರೆ ಲೇಬರ್ ಗಳಿಗೆ ಇರ್ಲಿಕ್ಕೆ ಆ ಲೇಬರ್ ಶೆಡ್ ಅನ್ನ ಎಲ್ಲಾನು ಪ್ರೊಜೆಕ್ಟ್ ನಲ್ಲಿ ಏನೇನಿದೆ ಅದನ್ನೆಲ್ಲ ಮಾಡಿಕೊಂಡು ಇವತ್ತು ನಾವು ಸಕ್ಸಸ್ಫುಲ್ ಆಗಿ 3ನೇ ವರ್ಷ ಆಯ್ತು. ನಾವು ಇವತ್ತ ಸಕ್ಸಸ್ಫುಲ್ ಆಗಿ 550 ಕುರಿಗಳನ್ನು ಮಾತ್ರ ಸದ್ಯಕ್ಕಿಲ್ಲ, 50 ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಎಲ್ಲಿ ಅಂದ್ರೆ ನಾವು ಕೃಷಿ ಒಳಗೆ ಏನೇನ್ ಮಾಡಕ್ ಸಾಧ್ಯ ಐತಿ, ನಾವು ಏನ್ ಮಾಡಿದ್ರೆ ಕೃಷಿ ಒಳಗೆ ಲಾಭದಾಯಕ ಆಗ್ಬಹುದು ಅನ್ನೋದಕ್ಕ ಒಂದು ಉದಾಹರಣೆ ಆಯ್ತು. ಅಂದ್ರೆ ಈ ಕೃಷಿ ಬರೇ ಅಗ್ರಿಕಲ್ಚರ್ ಬಿತ್ತುವುದು ಬೆಳೆಯುವುದು ಇದಷ್ಟೇ ಅಲ್ಲ, ಇದರ ಜೊತೆ ಜೊತೆಗೆ ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಸಾಕಷ್ಟು ನಮ್ಗೆ ಯಾವ್ದ್ಯಾವ್ದು ನಮ್ಗೆ ಕಂಫರ್ಟ್ ಅನ್ನಿಸ್ತತಿ ಅದನ್ನೆಲ್ಲಾನು ಮಾಡ್ಕೊಂತ ಹೋದಾಗ ಮಾತ್ರ ಕೃಷಿಯಲ್ಲಿ ನಾವು ಸಮಗ್ರವಾಗಿ ಕೃಷಿಯಲ್ಲಿ ಮಾಡಿದಾಗ ಮಾತ್ರ ಲಾಭವನ್ನು ಪಡೆದುಕೊಳ್ಬಹುದು ಅಂತೇಳಿ ಒಂದು ಭಾಗ. ಹಾಗೆ ಕೃಷಿಯ ಜೊತೆಗೆ ಈ ಕುರಿ ಕೋಳಿ ಹೈನುಗಾರಿಕೆ ಕೂಡ, ಅಂದ್ರೆ ನಾವು ಏನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ವಿ, ಕುರಿ ಸಾಕಾಣಿಕೆ ಮಾಡುವಂತ ಸಂದರ್ಭದಲ್ಲಿ ನಮ್ಗ ಏನಾಯ್ತು ಮೇವು ಬೆಳೆದ್ರು, ಮೇವು ಬೆಳೆದ್ವಿ, ಮೇವು ಸ್ಟಾಲ್ ಫೀಡಿಂಗ್ ಮಾಡ್ತಾ ಇದ್ವಿ. ಅಂದ್ರೆ ಒಳಗೆ ಕೊಟ್ಟಿಗೆ ಮಾದರ ಒಳಗೆ ಒಳಗಡೆ ಕೂಡ ಹಾಕಿನ ಮೇವು ಹಾಕಿ ಅವನ್ನ ಮೇಯಿಸ್ತಾ ಇದ್ವಿ. ಬೆಳಿಗ್ಗೆ ಕುರಿ ಯಾವ ತರ ಮೇವು ಕೊಡ್ಬೇಕಂದ್ರೆ ಬೆಳಿಗ್ಗೆ ಒಂಥರ ಡ್ರೈ ಪೌಡರ್ ಅಂದ್ರೆ ಒಣ ಮೇವನ್ನ, ಏನು ನಾವು ಕಡ್ಲಿ ಹೊಟ್ಟತೀವಿ ಜೋಳದ ಮೇವು ಚಾಪಿಂಗ್ ಮಾಡಿ ಇಟ್ಕೊಂಡದ್ದು ಇರ್ಬೋದು, ಅಥವಾ ಇದು ಸೋಯಾಬೀನ್ ಹೊಟ್ಟೆ ಇರ್ಬೋದು, ಶೇಂಗಾ ಹೊಟ್ಟೆ ಇರ್ಬೋದು, ಎಲ್ಲ ಸಮತೋಲನವಾಗಿ ಮಿಶ್ರಣ ಮಾಡಿ ಇಟ್ಕೊಂಡಿರ್ತೀವಿ. ಆ ಮೇವನ್ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬಾರಿ ಅಂದ್ರೆ ಅದರ ಡೈಜೆಷನ್ ಪ್ರಕ್ರಿಯೆ ಕರೆಕ್ಟ್ ಆಗ್ಬೇಕಂದ್ರೆ ಬೆಳಿಗ್ಗೆ ಒಂದ್ಸತಿ ಒಣ ಮೇವನ್ನ ಕೊಡೋದ್ರಿಂದ ಸ್ಟಾರ್ಟ್ ಆಗಿದ್ದು ನಮ್ದು ಮೇವಿಂದ ಏನು ಫೀಡಿಂಗ್ ಸ್ಟಾರ್ಟ್ ಆತಂದ್ರೆ ನಂತರ 10 ಗಂಟೆಯಿಂದ ಹಸೆಮೇವನ್ನ 4 ಅಂದ್ರೆ ಪ್ರತಿ 2.5 ತಾಸಿಗೊಮ್ಮೆ 2.5 ತಾಸಿಗೆ ಯಾಕೆ ಕೊಡ್ತೇವೆ ಅಂತ ಅಂದ್ರೆ ಅದ್ರದ ಏನು ತಿಂದದ್ದನ್ನ ಅದ ಅರಗಿಸ್ಕೊಳ್ಳಿಕ್ಕೆ ಅಂದ್ರೆ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಒಂದು 2.5 ತಾಸ ಅವಧಿ ಬೇಕಾಗತಿ. ಆ ಅವಧಿ ಒಳಗಡೆ ಅದು ಡೈಜೆಷನ್ ಮಾಡ್ಕೊಂಡಿರ್ತಿ, ಅದಕ್ಕೆ ಪ್ರತಿ 2.5 ತಾಸಿಗೂ ಒಂದ್ಸತಿ ಫೀಡಿಂಗ್ ಮಾಡಬಹುದು. ಅಂದ್ರೆ ಹಸೆಮೇವನ್ನ ನಾವು ಹಸೆಮೇವ ಅಂದ್ರೆ ಬಹುವಾರ್ಷಿಕ ಮೇವಿನ ಜೋಳ CO31 ಅಂತ ಹೇಳ್ತೀವಿ, ಅದು ನೇಪಿಯರ್ ಸೂಪರ್ ನೇಪಿಯರ್ ಅಂತ ಹೇಳ್ತೀವಿ ಅದು ಇರ್ಬೋದು. ಹಾಗೆ ಕುದುರೆ ಮೆಂತೆ, ಬೇಲಿ ಮೆಂತೆ, ಮತ್ತ ಅದ್ರ ಜೊತೆಗೆ ದ್ವಿದಳ ಧಾನ್ಯವಾಗಿ ಅಲಸಂದಿ, ಈ ತರ ಗೋವಿನ ಜೋಳ ಇರ್ಬೋದು, ಇವೆಲ್ಲವನ್ನು ಸಮತೋಲನವಾಗಿ ಸಮೀರವಾಗಿ ಕಟ್ ಮಾಡ್ಕೊಂಡ್ಬಂದು ಬೆಳಿಗ್ಗೆ ಅವನ್ನೆಲ್ಲಾನು ಸೇರಿಸಿ ಮಾಡಿ ಎಲ್ಲಾನು ಮಿಕ್ಸ್ ಮಾಡಿ ಪ್ರತಿ 2 ಸತಿ ಹಸಿಗೆ ಒಂದ್ಸತಿ ಏನೋ ಅವಕ್ಕೆ ಫೀಡಿಂಗ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಈಗ ಒಂದು ವರ್ಷದಿಂದ ನಾವು ಹೊರಗಡೆ ಏನಾದ್ರ ಮೇವು ಇದ್ದಾಗ ಗ್ರೇಸಿಂಗ್ ಕೂಡ ಅಂದ್ರೆ ಹೊರಗಡೆ ಮೇಯಿಸ್ಲಿಕ್ಕೆ ಕೂಡ ಬಿಡ್ತಾ ಇದ್ವಿ. ಅಂದ್ರೆ ಈಗ ಹೊರಗಡೆ ಇರ್ಬೋದು ಅಲ್ಲೆಲ್ಲ ಮೇಯಕ್ ಅನುಕೂಲತೆ ಇದ್ದಾಗ ಹೊರಗಡೆ ಹೋಗಿ ಮೇಯಿಸ್ಕೊಂಡು ಬರುವಂತ ಪ್ರವೃತ್ತಿ, ಅಂದ್ರೆ ಹೊರಗಡೆ ಹೋಗಿ ಬರುವುದರಿಂದ ಹಾಲು ಕೂಡ ಜಾಸ್ತಿ ಆಗುತ್ತೆ, ಹಾಗೆ ಹೊರಗಡೆ ಹೋಗಿ ಬರೋದ್ರಿಂದ ಅವು ಬಹಳ ಆರೋಗ್ಯವಂತವಾಗಿರ್ತವೆ. ಈ ಮಳೆಗಾಲ ಮತ್ತು ಜಾಸ್ತಿ ಮಳೆ ಇರುವಾಗ ಮತ್ತೆ ಎಲ್ಲ ಜಮೀನುಗಳಲ್ಲಿ ಬಿತ್ತನೆ ಆಗಿರೋ ಸಂದರ್ಭದಲ್ಲಿ ಅವನು ಒಳಗಡೆನ ಕೂಡ ಹಾಕಿ ಮೇಯಿಸುವಂತ ಕೆಲಸ ಮಾಡ್ತೀವಿ. ಎಲ್ಲಿ ಹೊರಗಡೆ ಮೇವು ಸಿಕ್ಕಾಗ ಅಂದ್ರೆ ಅಡ್ಡಾಡಕ್ಕೆ ಜಾಗ ಇದ್ದಾಗ ಮೇವು ಸಿಕ್ಕಾಗ ಮಾತ್ರ ಹೊರಗಡೆ ಹೋಗಿ ನಾವು ಫೀಡಿಂಗ್ ಮಾಡುವಂತ ಕೆಲಸ ಕೂಡ ಅಂದ್ರೆ ಗ್ರೇಸಿಂಗ್ ಮಾಡ್ಕೊಂಡ್ ಬರುವಂತ ಕೆಲಸ ಕೂಡ ಮಾಡ್ತಾ ಇದೀವಿ. ಅದ್ರ ಜೊತೆಗೆ

ಕುರಿ ಸಾಕಾಣಿಕೆ ಅಂದ್ರ ನಾವು ಈ ಲೈವ್ ಸ್ಟಾಕ್ ಇದು 500 ಕುರಿಗಳ ಜೊತೆ ಅಂದ್ರೆ 550 ಕುರಿಗಳ ಜೊತೆಗೆ ನಾವು ದಿನನಿತ್ಯ ನಮ್ಮ ಹೋರಾಟ ಹೆಂಗಿರ್ತೈತೆ ಅಂತೇಳಂದ್ರ ಒಂದ್ ಎಮ್ಮೆ ಆಕಳ ಇದ್ರ ಅದು ಬೇರೆ, ಎಮ್ಮೆ ಆಕಳದ ರೇಷೇಷನ್ ಪವರ್ ಬೇರೆ ಇರ್ತೈತಿ, ಮತ್ತೆ ಈ ಕುರಿ ಮತ್ತು ಆಡಿನ ರೇಷೇಷನ್ ಪವರ್ ಬೇರೆ ಇರ್ತೈತಿ. ಹೆಂಗಿರ್ತೈತೆ ಅಂದ್ರ ಒಂದ್ ಕುರಿಗೆ ಏನಾರ ಆರಾಮ ಇಲ್ಲ, ಒಂದ್ 3 ದಿನ ಕಳೀತ ಅಂದ್ರ ಅದು ಯಾವುದೇ ರೋಗ ಇರ್ಬೋದು, 3 ದಿನ ಕಳೀತಂದ್ರ ಎಂತ ಸರ್ಜನ್ ಕೂಡ ಬಂದ್ರು ಅದನ್ನು ಉಳಿಸ್ಕೊಳಕಾಗುವುದಿಲ್ಲ. ಯಾಕಂದ್ರ ಪ್ರೈಮರಿ ಆಗಿ ಅದಕ್ಕೆ ಏನ್ ಬೇಕು ಡೇ 1 ದಿಂದ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಅವು ಜಲ್ದಿ ಕ್ಯೂರ್ ಆಗ್ತಾವೆ, ಆಮೇಲೆ ಅದ ಹರಡುವಿಕೆ ಕೂಡ ಕಡಿಮೆ ಆಗ್ತದೆ. ಅದಕ್ಕೆ ಪ್ರತಿಯೊಂದನ್ನು ಪ್ರತಿದಿನ ಅಬ್ಸರ್ವ್ ಮಾಡ್ಬೇಕು ನಾವು. ಈ ಕುರಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಅಥವಾ ಈ ಕೃಷಿ ಇರ್ಬೋದು, ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ ಇರ್ಬೋದು, ಇವು ಎಲ್ಲವನ್ನು ಮೊದಲ ನಾವು ತಿಳ್ಕೊಂಡಿರ್ಬೇಕು. ನಾವು ಎಲ್ಲಾರ ನಮ್ಮ ಕಡೆ ದುಡ್ಡು ಐತೆ ಅಂತೇಳಿ ನಾವು ಯಾರದರ ಮ್ಯಾಗ ಡಿಪೆಂಡ್ ಆಗಿ ಅಂದ್ರೆ ಆಳುಗಳ ಮೇಲೆ ನಾವು ಆಳ ರೊಕ್ಕ ಕೊಟ್ಟಬೇಕಾದಷ್ಟು ಆಳು ಇಡ್ಬೋದು. ಹಾಗೆ ಮಾಡಿದ್ರೆ ಇದರಲ್ಲಿ ಲಾಭ ಮಾತ್ರ ಖಂಡಿತ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಹೇಗೆ ಅಂತ ಕೂಡ ಹೇಳ್ಬಿಡ್ತೀನಿ. ಇವತ್ತು ನಾವೊಂದು 3 ಆಳು ತೊಗೊಂಬಂದಿಟ್ಟೀವಿ, ಒಂದು 4 ಆಳು ಕರ್ಕೊಂಬಂದು ಇಟ್ಟೇವಿ, ಅವ್ರಿಗೆ ಪೇಮೆಂಟ್ ಕೊಡ್ತೀವಿ, ಊಟ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಅಂದ್ರು ಕೂಡ ಅವರಿಗೆ ಅದರ ಎಕ್ಸ್ಪೀರಿಯನ್ಸ್ ಇರ್ತೈತಿ, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಮಾಡ್ತಾ ಇರ್ತಾರೆ. ಬಟ್ ಅದು ಹೆಂಗಾಗತ್ತೆ ಅಂದ್ರೆ ನಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಅವ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆ ಲೇಬರ್ ಏನಿರ್ತಾನ ಅವ ನಮಗೆ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಇಲ್ಲಿರ್ತಾರ ನನಗೆ ನೀವು ಕೊಡ್ತಕ್ಕಂಥ ಪಗಾರ ಕಡಿಮೆ ಆಕತಿ ಅಂದ್ರೆ ಪೇಮೆಂಟ್ ಕಡಿಮೆ ಆಕತಿ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ದ. ಯಾಕಂದ್ರೆ ನಾವು ಅವನ ಡಿಪೆಂಡ್ ನಮ್ಮಷ್ಟೇ ಎಕ್ಸ್ಪೀರಿಯನ್ಸ್ ಹೇಳದನ್ನ ಕೇಳ್ಬೇಕಾಗಿರ್ತೈತಿ. ಅವ ಹೊಂದ್ಕೊಂಡಾಗ ಇನ್ನೊಂದ್ ಬಂದ ಹೊಂದ್ಕೋಬೇಕಾದ್ರೆ ಅದು ಟೈಮ್ ಹಿಡಿತೈತಿ. ಅದಕ್ಕೆ ನಾ ದಯಮಾಡಿ ಯಾರ ಕೂಡ ಈ ಕೃಷಿ ಒಳಗ ಇನ್ವಾಲ್ವ್ಮೆಂಟ್ ಐತಿ ಅಥವಾ ಮಾಡ್ತಾರೋ ಅಂದ್ರೆ ನಾನು ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊಂತೀನಿ, ನೀವು ಅದರಲ್ಲಿ ಮೊದಲ ಇನ್ವಾಲ್ವ್ ಆಗ್ರಿ. ಅಂದ್ರೆ ನಿಮ್ಮನ್ನ ನೀವು ತೊಡಗಿಸ್ಕೊರಿ ಅದ್ರೊಳಗೆ. ಪ್ರತಿಯೊಂದು ಗೊತ್ತಿರ್ಬೇಕು ನಿಮ್ಗೆ, ಉಳ್ಮೆ ಆ ಟೈಮ್ನಲ್ಲಿ ಮಾಡ್ತಾರ, ಉಳ್ಮೆ ಹೆಂಗ್ ಮಾಡ್ಬೇಕು, ಸಾಲಿಂದ ಸಾಲಿಗೆ ಅಂತರ ಎಷ್ಟಿರ್ಬೇಕು, 1 ಎಕರೆಗೆ ಯಾವ ಬೀಜ ಎಷ್ಟು ಹೋಗ್ಬೇಕು ಅನ್ನೋದು, ಅಥವಾ ಈ ಕುರಿ ಸಾಕಾಣಿಕೆ ಮಾಡ್ತಾರ ಅಂದ್ರೆ ಕುರಿ ಒಂದಿನಕ್ಕೆ ಎಷ್ಟಲ ಆಹಾರ ಹಾಕ್ಬೇಕು, ಅದಕ್ಕೆ 1 ವರ್ಷಕ್ಕೆ ಎಷ್ಟಲ ವ್ಯಾಕ್ಸಿನ್ ಮಾಡ್ಬೇಕು, ಡಿವಾರ್ಮಿಂಗ್ ಮಾಡೋದು ಯಾವಾಗ, ವ್ಯಾಕ್ಸಿನ್ ಮಾಡೋದು ಯಾವಾಗ, ಹಾಗೆ ಅವ್ರ ರೋಗಗಳು ಬಂದ್ರೆ ಅವನ್ನ ಹೆಂಗ್ ಗುರುತಿಸ್ಬೇಕು, ಅವಕ್ಕೆ ಯಾವ್ಯಾವ ರೀತಿ ಏನು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ನಮ್ಗೆಲ್ಲಾನು ಗೊತ್ತಿರ್ಬೇಕು. ಯಾಕಂದ್ರೆ ಬಾಯಿಲ್ಲದ ಮೂಕ ಪ್ರಾಣಿಗಳು, ಅವಕ್ಕೆ ನನಗೆ ಜ್ವರ ಬಂದವು, ನನ್ ಹೊಟ್ಟೆ ಸಾತೈತಿ ಅಂತ ಹೇಳಕ್ ಆಗೋದಿಲ್ಲ. ಅದನ್ನ ನಾವೇ ಕಂಡಿಡಿದು. ಈಗ ಕುರಿಗಾರೆಲ್ಲ ಹೊರಗಡೆ ಇರ್ತಾರಲ್ಲ, ಹೊರಗಡೆ ಮೇಯಿಸ್ತಿರ್ತಾರ, ಅವ್ರಿಗೆಲ್ಲಾರು ಗೊತ್ತಿರ್ತೈತಿ, ಅವ್ರು ಡಾಕ್ಟರ್ಗಿಂತ ಭಾಷೆ ಇರ್ತಾರೋ. ಹೌದು, ನಾವು ಅದನ್ನ ಕಲ್ತಿಲ್ಲ, ನಾವು ಕಲಿಬೇಕು. ಆಮೇಲೆ ಪ್ರತಿನಿತ್ಯ ಅವ್ರ ಜೊತೆ ಮಾತಾಡ್ಬೇಕು ನಾವು, ಬೆಳಿಗ್ಗೆ ಒಂದ್ ಟೈಮ್ ಅಥವಾ ಸಾಯಂಕಾಲ ಯಾವಾಗಾದ್ರೂ ಒಂದ್ ಟೈಮ್ ಹೋಗಿ ಹೆಂಗ್ ಮಾತಾಡ್ಬೇಕಂದ್ರೆ ಪ್ರತಿನಿತ್ಯ ಮೇವು ಹಾಕುವಾಗ ನಾವು ಒಂದ್ ಟೈಮ್ ಮೇವು ಹಾಕುವಾಗ ಅದು ಕುರ್ ಜೊತೆಗೆ ಇರ್ಬೇಕು. ಮೇವು ಹಾಕುವಂತ ಹೋದಾಗ ಅವೆಲ್ಲಾನು ಓಡ್ಬಂದು ಈಸಿಯಾಗಿ ತಿನ್ನತಾವು, ತಿಂದಾದ ನಂತರ ಎಲ್ಲಾನು ಅದನ್ನ ಡೈಜೆಷನ್ ಮಾಡ್ಕೊಳತಾವ ಇಲ್ಲೋ. ಈ ಅಬ್ಸರ್ವೇಷನ್ ಮಾಡಿದಾಗ ಮಾತ್ರ ನಮಗ ಅವಕ್ಕೆ ಏನಾಗೈತಿ, ಏನಿಲ್ಲ, ಯಾವ್ದು ಆರಾಮಿಲ್ಲ, ಯಾವ್ದು ಆರಾಮ ಐತಿ ಅನ್ನೋದು ಗೊತ್ತಾಗೈತಿ. ಇದು ನಮಗೆ ಎಲ್ಲ ಗೊತ್ತಿದ್ರೆ ಇವತ್ ಹೋಗ್ಕೇನಂದ್ರವ ನಾವ ಹೇಳಿ ಮಾಡಿಸ್ತಿರ್ಬೇಕು ಅವ್ರ ಕಡೆಯಿಂದ ಕೆಲಸ. ಇವತ್ ಹೋಗ್ಕೇನಂದ್ರೆ ಈಗ ನನ್ ಕಡೆ ಇರುವಾಗೆಲ್ಲ ಹಂಗಾಗ್ತಾವ, ನಾವ್ ಇವತ್ ನಾವು ಹೋಗ್ಕೇನೆ ಅಂದ್ರೆ ನಾವು ತಗೋ ನಿನ್ ಪಗಾರ ಹೋಗ್ಬಿಡ್ಪ, ನಾವು ಮಾಡ್ಕೊಂತೇವೆ, ನಮ್ಗೆ ಸಾಧ್ಯ ಐತಿ ಅಂದಾಗ ಮಾತ್ರ ಈ ಕುರಿ ಸಾಕಾಣಿಕೆ ಇರ್ಬೋದು, ಕೃಷಿ ಇರ್ಬೋದು, ಕೋಳಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು ಮಾಡಕ್ ಸಾಧ್ಯ ಐತಿ. ನಾವ್ ಎಲ್ಲಾರ ಆಳಿನ ಮ್ಯಾಗ ಡಿಪೆಂಡ್ ಆದ್ರೆ ಈ ಎಲ್ಲ ಸಾಧನೆ ಅಥವಾ ಈ ಎಲ್ಲವನ್ನ ನಿರ್ವಹಿಸ್ಲಕ್ಕ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕುರಿಗೆ ವರ್ಷದಲ್ಲಿ ಒಂದ್ 4 ಸಲ ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಅಂದ್ರೆ ಜಂತು ಎಣ್ಣೆಗಳನ್ನ ನಾವು 4 ಸತಿ ವರ್ಷದಲ್ಲಿ 4 ಸತಿ ಹಾಕ್ತೇವೆ. ಯಾವಾಗ ಅಂದ್ರೆ ವ್ಯಾಕ್ಸಿನ್ ಯಾವಾಗ ಮಾಡ್ತೇವಲ್ಲ ಅದಕ್ಕಿಂತ ಬಿಫೋರ್ 8 ದಿವಸ, ವ್ಯಾಕ್ಸಿನ್ ಮಾಡೋದಕ್ಕಿಂತ 8 ದಿನ ಬಿಫೋರ್ ನಾವು ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಮಾಡಿದ 8 ದಿವಸಕ್ಕೆ ವ್ಯಾಕ್ಸಿನೇಷನ್ ಅನ್ನು ಮಾಡ್ತೀವಿ. ವ್ಯಾಕ್ಸಿನೇಷನ್ ಸೀಸನ್ ವೈಸ್ 4 ಸತಿ ಮಾಡ್ತೀವಿ. ಇಟಿ, ಒಂದು PPR, ಒಂದು HS, ಒಂದು ಬ್ಲೂಟಂಗ್ ಅಂತೇಳಿ. ಇದನ್ನ ಸೀಸನ್ ವೈಸ್, ಮಳೆಗಾಲದಾಗ ಒಂದು ವ್ಯಾಕ್ಸಿನೇಷನ್ ಇರ್ತೈತಿ, ಆಮೇಲೆ ಚಳಿಗಾಲದಾಗ ಒಂದು ಇರ್ತೈತಿ, ಆಮೇಲೆ ಬೇಸಿಗೆ ಕಾಲದಲ್ಲಿ ಇರ್ತೈತಿ. ಇದೆಲ್ಲವನ್ನು ಮೀರಿ ಮೂರು ಕಾಲ ಆದ ನಂತರ ಒಂದು ಬ್ಲೂಟಂಗ್ ಅಂತೇಳಿ ಹೊಸದಾಗಿ ಬಂದೈತಿ. ಅದು ಯಾವಾಗ ಬರ್ತೈತಿ ಅಂತೇಳಿ ನಮಗ ಏನು ವೆಟರ್ನರಿ ಅವರು ನಮಗೆ ಬಿಫೋರ್ ಆಗಿ ಹೇಳ್ತಾರೆ. ಇಂಥದ್ದು ಇಂಥ ಈಗ ಇನ್ನೊಂದು 15-20 ದಿವಸದಾಗ
ನಾವು ವ್ಯಾಕ್ಸಿನ್ ಮಾಡ್ಕೋಬೇಕು. ಅಷ್ಟು ಒಳಗಡೆ ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಮಾತ್ರ ಗ್ಲೂಟಂಗನ್ ಎದುರಿಸ್ಬೇಕು. ಈ ಗ್ಲೂಟಂಗ್ ಆ ಭಾಗದಾಗಿ ಬಹಳ ಬರತೈತಿ, ಸ್ವಲ್ಪ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ಬಿಡ್ರಿ ಅಂತೇಳಿ. ಈ ಎಲ್ಲಾ ವ್ಯಾಕ್ಸಿನೇಷನ್ ಕೂಡ ನಮ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ನಲ್ಲಿ ಫ್ರೀ

ಗ್ಯಾರಂಟಿ ಕೊಡ್ತಾರೆ. ಇದು ಹೊರಗಡೆ ಎಲ್ಲೂ ಕೂಡ ಸಿಗುದಿಲ್ಲ. ವ್ಯಾಕ್ಸಿನೇಷನ್ ಎಲ್ಲಾನು ನಮ್ಗೆ ಎಷ್ಟು ಅನಿಮಲ್ ಅದಾವ ನಮ್ ಕಡೆ ಅವನ್ನ ಕೌಂಟ್ ಮಾಡ್ಕೊಂತಾರೋ ಅಷ್ಟು ವ್ಯಾಕ್ಸಿನೇಷನ್ ಅನ್ನ ನಮ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಫ್ರೀಯಾಗಿ ಕೊಡ್ತದೆ. ಮತ್ತೆ ಇದಕ್ಕಿಂತ ಹೆಚ್ಚಿಂದ ನಾವು ಡಾಕ್ಟರ್ ಅಲ್ಲ, ಹೆಚ್ಚಿಂದ ಏನಾರ ಆಗೈತಿ ಅಂದ್ರೆ ಪಶು ವೈದ್ಯಾಧಿಕಾರಿಗಳ ಜೊತೆ ನಾವು ಸಂಪರ್ಕದಲ್ಲಿ ಇರ್ಬೇಕು. ಇಂಥದೊಂದು ಆಗೈತಿ, ಯಾಕಂದ್ರೆ ಇದಕ್ಕ ನಾವು ಮನುಷ್ಯರಿಗೆ ಡಾಕ್ಟರ್ ಸಿಕ್ಕಂಗ ಎಲ್ಲಾ ಕಡೆನು ಡಾಕ್ಟರ್ ಸಿಗೋದಿಲ್ಲ. ಈಗ ಎಲ್ಲಿ ಎಷ್ಟೊತ್ತಿದ್ರು ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ, ನಾವು ಪಶು ವೈದ್ಯಕೀಯ ಆಸ್ಪತ್ರೆಗಳಿಗೆ ನಾವು ಹೋಗ್ಬೇಕು. ಅವರು ಏನು ವರ್ಕಿಂಗ್ ಡೇ ವರ್ಕಿಂಗ್ ಅವರ್ ಮಾತ್ರ ಕೆಲಸ ಮಾಡ್ತಿರ್ತಾರೆ. ಈಗ ನೈಟ್ ಏನಾರ ಆಯ್ತು ಅಥವಾ ಇವತ್ತು ಸಂಡೇ ಐತಿ, ಹಾಲಿಡೇ ಐತಿ, ಏನೋ ಆಯ್ತು ಅಂದ್ರೆ ನಮಗ ಅವತ್ತ ಅವ್ರಿಗೆ ಅಷ್ಟು ಈಸಿಯಾಗಿ ಸಿಗುದಿಲ್ಲ. ಅದಕ್ಕೆ ನಮ್ಗೆ ಅಟ್ ಲೀಸ್ಟ್ ಫಸ್ಟ್ ಏಡ್ ಮಾಡಕಾರ ಬರ್ತಿರ್ಬೇಕಂದ್ರೆ ಕಾಮನ್ ಆಗಿ ಇಂಜೆಕ್ಷನ್ ಮಾಡೋದಿರ್ಬೋದು, ಏನಾರ ಆದ್ರೆ ಫಸ್ಟ್ ಏಡ್ ಮಾಡೋದಿರ್ಬೋದು, ಇವೆಲ್ಲ ಗೊತ್ತಿರ್ಬೇಕು. ಆಮ್ಯಾಗ ಜನರಲ್ ಆಗಿ ನಮ್ಗೆ ಗೊತ್ತಿರ್ಬೇಕು ಯಾವಕ್ಕೆ ಯಾವ್ಯಾವ ಮೆಡಿಸನ್ ಮಾಡ್ಬೇಕು ಅವಕ್ಕೆ. ಆಮ್ಯಾಗ ಅದಾಗಿನೂ ನಮ್ಗೆ ಗೊತ್ತಾಗಿಲ್ಲ ಅದ್ರದ್ದು ಏನಾಗತೈತಿ ಸೀರಿಯಸ್ ಐತಿ ಅಂದ್ರೆ ಆ ಡಾಕ್ಟರ್ ಜೊತೆಗೆ ವಿಡಿಯೋ ಕಾಲ್ ಮಾಡಿ ಮಾತಾಡೋದಿರ್ಬೋದು, ಫೋಟೋಸ್ ಹಾಕೋದಿರ್ಬೋದು, ಅವ್ರು ಏನ್ ಹೇಳ್ತಾರೆ ಅದನ್ನ ಟ್ರೀಟ್ಮೆಂಟ್ ಮಾಡುವಂತದ್ದು ನಮ್ಗೆ ಅಷ್ಟರ ಮಾಡುವಷ್ಟು ಕೆಪಾಸಿಟಿ ನಮ್ಮ ಕಡೆ ಇರಬೇಕು. ಅಂದಾಗ ಮಾತ್ರ ಇವೆಲ್ಲವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಐತಿ. ಇದ್ರ ಜೊತೆಗೆ ಏನು ಈ ಕುರಿ ಕೋಳಿ ಹೈನುಗಾರಿಕೆ ಅಂದ್ರೆ ನಮಗೆ ಟೈಮ್ ಸಿಗಾಕೈತಿ ಜಾಸ್ತಿ. ಈ ಹೈನುಗಾರಿಕೆಯನ್ನ ನಾವು ಸಂಪೂರ್ಣವಾಗಿ ಕುರಿ ಸಾಕಾಣಿಕೆ ಮಾಡಿದ ನಂತರ ಬಿಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೂರು ಮಂದಿ ಲೇಬರ್ ಕೆಲಸ ಮಾಡ್ತಾರೆ. ಆ ಮೂರು ಮಂದಿ ಲೇಬರು ಮತ್ತು ನಾವು ಮನೆಯವರಿಬ್ರು ಜೊತೆಗೊಡ್ಕೊಂಡು ಒಂದು 5 ಜನ ಆಗಿ ಬೆಳಿಗ್ಗೆ 10 ಗಂಟೆವರೆಗೂ ಮೇವು ಹೋದ್ರೆ ಒಂದಿನಕ್ಕೆ ಆಗುವಷ್ಟು ಮೇವು ನಾವು ಸಾಕಾಗಿಬಿಡ್ತೈತಿ. 10 ಗಂಟೆವರೆಗೂ ನಾವು ಎಲ್ಲ ಕೆಲಸ ನಮ್ಗಿತ್ತು, ಮೇವು ಕೊಯ್ದು ಚಾಪಿಂಗ್ ಮಾಡೋದು ಎಲ್ಲ ಕೆಲಸ ಮುಗಿತ್ತು. ಆ ನಂತರ 2.5 ತಾಸಿಗೊಮ್ಮೆ ನಾವು ಫೀಡಿಂಗ್ ಮಾಡೋದು ಅಷ್ಟೇ ಕೆಲಸ. ಫೀಡಿಂಗ್ ಮಾಡೋದು ಎಷ್ಟು 10 ನಿಮಿಷದ ಕೆಲಸ. 500 ಕುರಿಗೆ 10 ನಿಮಿಷದಾಗ ಒಂದು ಇಬ್ರು ಮೂರು ಮಂದಿ ಇದ್ದವ್ರು ಫೀಡಿಂಗ್ ಮಾಡಿಬಿಟ್ರೆ ಮುಗಿತು 10 ನಿಮಿಷದಾಗ. ಮತ್ತೆ ನಾವು 2 ತಾಸು 20 ನಿಮಿಷ ಖಾಲಿ ನನ. ಅದಕ್ಕೆ ಖಾಲಿ ಟೈಮ್ನಾಗ ಏನ್ ಮಾಡ್ಬೇಕು ಅಂತೇಳಿ ವಿಚಾರ ಮಾಡತ್ತಾಗ ನಮ್ಗೆ ಎತ್ತುಗಳಿರ್ಬೋದು, 2 ಎತ್ತು ತಂದಿದ್ವಿ, ಜವಾರಿ ಆಕಳ. ಜವಾರಿ ಬಾಯಿ ಹಾಕ್ತ ನೀವು ಅಂದ್ರೆ ಅವ್ರ ಗೋಮೂತ್ರದಿಂದ ಜೀವಾಮೃತ ಮಾಡೋದಿರ್ಬೋದು. ಈ ತರ ಅನೇಕ ಒಂದರಿಂದ ಒಂದು ಅಂದ್ರೆ ಈಗ ನಾವು ಒಂದ್ ಮಾಡಿ ಖಾಲಿ ಕುಂತೀವಿ, ಆ ಖಾಲಿ ಕುಂಡಿರ್ಬಾರ್ದು. ಆ ಸಮಯದಲ್ಲಿ ಏನಾದ್ರೂ ಮಾಡ್ಬೇಕು. ನಾನು ಅವಾಗ್ಲಿಂದ ಹೇಳತ್ತೀನಿ, ಕೃಷಿಯ ಜೊತೆಗೆ ಉಪಕಸಗಳನ್ನ ಮಾಡಿದಾಗ ಮಾತ್ರ ರೈತ ಇಲ್ಲಿ ಏನು ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ಸಾಧ್ಯ ಐತಿ ಅಂತೇಳಿ ಅವಾಗ್ಲಿಂದ ಹೇಳತ್ತೀನಿ. ಹಂಗ ಅದ್ರ ಜೊತೆಗೆ ಕುರಿಯ ಜೊತೆಗೆ ಮತ್ತೆ ಹೈನುಗಾರಿಕೆಯನ್ನ ಚಾಲು ಮಾಡಿದೀವಿ ನಾವು. ಅಂದ್ರೆ ಜವಾರಿ ಎಮ್ಮೆ ಇರ್ಬೋದು, ಈಗ ಹಳಿಕಾರ ಅಂತ ಏನ್ ಹೇಳ್ತೀವಿ, ಹಳಿಕಾರ ಆಕಳ, ಕಿಲಾರಿ, ಮೂಡ್ಲ, ಆಮೇಲೆ 2 ಹಳಿಕಾರ, ಎತ್ತು, ಈ ತರ ಎಲ್ಲವನ್ನು ಒಂದು 10 ಆಕಳ ಮತ್ತು ಎತ್ತುಗಳನ್ನ ನಾವು ಇವತ್ತು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆ ಗ್ಯಾಪ್ ನಲ್ಲಿ ಅವು ಕುರ್ದ ಚಾಕರಿ ಕೂಡ ಮಾಡ್ಬೋದು. ಅದು ಕೂಡ ಒಂದು ನಮಗೆ ಏನು ಅದರದ್ದು ಕೂಡ ಸಾಕಷ್ಟು ತಮಗೆಲ್ಲ ಗೊತ್ತೈತಿ. ಇವತ್ತಿನ ದಿವಸ ಎಲ್ಲರೂ ಜವಾರಿ ಅಂದ್ರೆ ಮಿಲೇಟ್ಸ್. ಈಗ ನಾವು ಮೊದಲೆಲ್ಲ ಸಣ್ಣವರಿದ್ದಾಗ ನಮ್ಮ ಮನೆಯೊಳಗೆ ಈ ಅಮಾಸಿಗೆ ಹುಣ್ಣಿಮೆಗೆ ಅಷ್ಟೇ ಅಕ್ಕಿ ಅನ್ನ ಮಾಡ್ತಿದ್ರು. ನನಗೀಗ 42 ವಯಸ್ಸು, ನಾ ಸಣ್ಣವರಿದ್ದಾಗ ಇದನ್ನೆಲ್ಲ ನೋಡೇವ್ ನಾವು. ಅಕ್ಕಿ ಅನ್ನ ಆ ಟೈಮ್ನಾಗ ಅಷ್ಟೇ ಮಾಡ್ತಿದ್ರು, ಯಾವಾಗ ಅಮಾಸಿ ಮತ್ತು ಹುಣ್ಣಿಮೆಗೆ. ಇವತ್ ಮೂರು ಹೊತ್ತು ಅನ್ನ ಮಾಡ್ಕೊಂಡು ಉಣ್ಣುವಂತ ಪರಿಸ್ಥಿತಿ ಇವತ್ ಬಂದೈತಿ. ಆದ್ರೆ ಅವತ್ತಿನ ದಿವಸ ಎಲ್ಲಾರ ಮನ್ಯಾಗ ನವಣಿ ಅನ್ನ ಅಂತಿದ್ವಿ. ಸಾಕಷ್ಟು ಮಂದಿ ಮನ್ಯಾಗ ಮಜ್ಜಿಗೆ ಹಾಕೊಂಡು ನವಣಿ ಅನ್ನ ಅಂತ. ಅವಾಗ ಅವತ್ತಿನ ಆರೋಗ್ಯನ ಬೇರೆ ಐತಿ. ಇವತ್ತಿಗೂ 89 ವಯಸ್ಸು ಆದವ್ರ ಆರೋಗ್ಯ ಹೆಂಗ ಅದಾರ ಅಂದ್ರೆ ನಮ್ಕಿಂತ ಫುಲ್ ಹೆಲ್ದಿ ಅದಾರ ಅವ್ರು. ಇವತ್ತಿನ ನಮ್ಮ ವಯಸ್ಸು ಎಷ್ಟಾಗೈತಂದ್ರೆ 40-50-60 ಲಾಸ್ಟ್ ಆಗಿಬಿಟ್ಟೈತಿ. ಅದಕ್ಕೆ ಎಲ್ಲರೂ ಜವಾರಿ ಕಡೆ ಇವತ್ತಿನ ದಿವಸ ಎಲ್ಲರೂ ದೇಶೀಯ ತಳಿಗಳು, ದೇಶೀಯ ಆಹಾರ ಪದ್ಧತಿ, ಇದನ್ನೆಲ್ಲರೂ ಕಡೆ ಒಂದು ಮಿಲೆಟ್ಸ್ ಅಂತ ಏನು ಈಗ ಏಳು ಸಿರಿಧಾನ್ಯಗಳನ್ನ ಏನನ್ನ ನಾವು ಹೇಳ್ತೀವಿ ಅವೆಲ್ಲದ್ರ ಕಡೆ ನಮ್ಮ ದೇಶ ವಾಲಕತ್ತೈತಿ. ಕಾರಣ ಇಷ್ಟ, ನಮ್ಗ ಸದೃಢವಾದ ಶರೀರ ಮತ್ತು ಆರೋಗ್ಯವನ್ನು ಕಾಪಾಡ್ಕೋಬೇಕಾಗೈತಿ. ಆ ಕಾರಣಕ್ಕಾಗಿ ನಾವೆಲ್ಲರೂ ಜವಾರಿ ಕಡೆ ಹೊಂತೇವಿ. ಅದಕ್ಕೆ ಇದನ್ನೆಲ್ಲಾನು ಮನಗಂಡು ನಾವು ಈಗೇನು ಜರ್ಸಿ ಆಕಳ ಹಾಕಿ ದಬಾಸಿ ಹಿಂಡಿ ಹಾಲು ಹಾಕಿ ಲಾಭ ತಗೋದಕ್ಕಿಂತ ಜವಾರಿ ದನಗಳನ್ನ ನಮ್ಮ ಮನೆಯೊಳಗಡೆ ಸಾಕಿದ್ರೆ ನಮಗೆ ಕಡಿಮೆ ಖರ್ಚಿನಾಗ ಸಾಕಾಣಿಕೆನು ಕೂಡ ಆಕೈತಿ. ಯಾಕಂದ್ರೆ ಒಂದ್ ಜರ್ಸಿ ಆಕಳ ತಿನ್ನೋದನ್ನ 3 ಜವಾರಿ ಆಕಳ ತಿಂತಾವ್. ಒಂದ್ ಹಾಕಿದ್ರು ಒಂದ್ ಜಲ್ಲಿ ಹೊಟ್ಟಬೇಕು ಜರ್ಸಿ ಆಕಳಿಗೆ. ಇವು 3 ದನಗಳು ತಿಂತಾವ್. ನಮ್ಗೆ ಹಾಲಿನಿಂದ ಏನು ಉಪಯೋಗ ಇಲ್ಲ ಅಂದ್ರು ಕೂಡ ಅದ್ರದ ಗೋಮೂತ್ರ ಇರ್ಬೋದು. ಆಮ್ಯಾಗ ಕರು ಹಾಕಿದ್ರೆ ಇವತ್ತಿನ ದಿವಸ ಜವಾರಿಗೆ ಎಂತ ಡಿಮ್ಯಾಂಡ್ ಬಂದಂತಂದ್ರೆ ನಮ್ಮಲ್ಲಿ ಒಂದು ಹಳ್ಳಿ ಕರು ಆಕಳ ಕರ ತಗೊಂಡಿದ್ದೆ, ಅದು ಇವತ್ ಕರು ಹಾಕೈತಿ. ಆ ಕರುನನ 40,000 ರೂಪಾಯಿ ಕೇಳತ್ತಾರೆ. ಇವತ್ ಸಣ್ಣ ಕರು ಐತಿ, ಒಂದು 6 ತಿಂಗಳ ಕರು ಐತಿ. ಅಷ್ಟು ಡಿಮ್ಯಾಂಡ್ ಬಂದೈತಿ. ನಾವು ಹಾಲು ಹಾಕಿದ್ರು ಕೂಡ ಒಂದ್ಸತಿ ಏನು ಪಿರಿಯಡ್ ಮಾಡ್ತೀವಿ, ಇಳಿದಿಂದಾಗ 3-4 ತಿಂಗಳು ನಾವು ಹಾಲು ಉತ್ಪಾದನೆ ಮಾಡಿ ಹಾಲು ಹಾಕಿದ್ರು ಕೂಡ ನಾವು 40,000-50,000 ರೂಪಾಯಿ ಪ್ರಾಫಿಟ್

ಪ್ರಕಾರ ಮುಗಿದೋಗತಿ. ಇಲ್ಲಿ ಕೆಲಸನೂ ಕಡಿಮೆ, ಹೆಂಗಂದ್ರೆ ಮೇವು ಕಡಿಮೆ ತಿಂತತಿ, ಅದರಿಂದ ಮೂತ್ರ ಸಿಗ್ತತಿ, ಸಗಣಿ ಗೊಬ್ಬರ ಸಿಗ್ತತಿ, ಆಮ್ಯಾಗೆ ಏನು ಹಿಂಡೋದು ಆತರ ಏನು ಕೆಲಸನೂ ಕಡಿಮೆ ಇರ್ತತಿ. ಅದ್ರ ಜೊತೆಗೆ ಕರುವಿಂದ ಅದ್ರದ್ದು ಎಷ್ಟು ಪ್ರಾಫಿಟ್ ಬರ್ಬೇಕು ಅಷ್ಟು ಪ್ರಾಫಿಟ್ ಕೂಡ ಬರ್ತತಿ. ಹಾಗಾಗಿ ಜವಾರಿ ಒಂದು 10 ಆಕಳುಗಳನ್ನ, ಕೆಳಗಡೆ ಜವಾರಿ ಕೋಳಿಗಳನ್ನ ಕೂಡ ಸಾಕಿದ್ವಿ ನಾವು. ಮೊದಲೆಲ್ಲ ಒಂದು 200 ಕೋಳಿ ಇದ್ದು ನಮ್ಮ, ಈಗೀಗ ಒಂದು 50 ಕೋಳಿಗೆ ನಾವು ಬಂದಿದ್ವಿ. ಒಂದು 50 ಕೋಳಿ ಜವಾರಿ ಕೋಳಿಯನ್ನ ಸಾಕಿದ್ವಿ. ಈ 50 ಕೋಳಿ ಜವಾರಿ ಕೋಳಿಯಿಂದ ಬಂದಿರತಕ್ಕಂತ ತತ್ತಿಯನ್ನ ಈಗ ನಮ್ಮಲ್ಲಿ ಮೊದಲಿಗೆ ಸ್ವಲ್ಪ ಮಾರ್ಕೆಟಿಂದ ತೊಂದರೆ ಆಯ್ತು, ಅದಕ್ಕೆ ನಾ ಕೋಳಿ ಕಡಿಮೆ ಮಾಡಿದ್ದೆ. ಇವತ್ ನಮ್ಮ ಮಾರ್ಕೆಟ್ ಬಹಳ ಬೇಡಿಕೆ ಐತಿ, ಅದಕ್ಕೆ ಇವತ್ತಿನ ದಿವಸ ಅದ್ರದ್ದು ಮಾರ್ಕೆಟ್ ಹೆಂಗೈತೆ ಅಂದ್ರೆ ನಾಳೆ ತತ್ತಿ ಬೇಕಂತೇಳಿ ಇವತ್ತ ನಮ್ಮ ಮನ್ಯಾಗ ರೊಕ್ಕ ಕೊಟ್ಟು ಕ್ಯೂಗೆ ಏನಾದರೂ ಡಬ್ಬಿ ಈ ತರ ಇಟ್ಟು ಹೋಗಿರ್ತ. ಆತರ ಒಂದು ಮಾರ್ಕೆಟ್ ಅನ್ನ ಅಂದ್ರೆ ಜವಾರಿಗೆ ಅಷ್ಟು ಜನ ಮೊರೆ ಹೋಗ್ತಾರ, ಇವತ್ತಿನ ದಿನ ಅದಕ್ಕೆ ಅಷ್ಟು ಬೇಡಿಕೆ ಬಂದೈತಿ. ಅದಕ್ಕೆ ಎಲ್ಲಾ ಮಾರ್ಕೆಟ್ ಇದಕ್ಕೆ ಎಲ್ಲದಕ್ಕೂ ಇದನ್ನೆಲ್ಲಾನು ಮಾಡಬಹುದು. ಇದಕ್ಕೊಂದು ಮಾರುಕಟ್ಟೆ ಬಹಳ ಮುಖ್ಯ ಪಾತ್ರ ವಹಿಸ್ತತಿ. ಯಾಕಂದ್ರೆ ಎಲ್ಲಾನು ನಾವು ಕುರಿ ಸಾಕಾಣಿಕೆ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬಹುದು, ಹೈನುಗಾರಿಕೆ ಮಾಡಬಹುದು, ಎಲ್ಲ ಬೆಳೆಗಳನ್ನು ಕೂಡ ಬೆಳಿಬಹುದು. ಇದಕ್ಕೊಂದು ಮಾರ್ಕೆಟ್ ಬೇಕಲ್ಲ. ಈಗೆಲ್ಲ ನಡೆಯತ್ತದ್ದು ಏನು ಹೆಂಗ್ ನಡೆದತ್ತ ಅಂದ್ರೆ ದಲ್ಲಾಳಿಗಳ ಹಾವಳಿ ನಡೆಯತ್ತದೆ. ಅದಕ್ಕೆ ಆ ಮಾರುಕಟ್ಟೆಯನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಯಾರು ನಮಗ್ ಮಾರುಕಟ್ಟೆ ಒದಗಿಸಿಕೊಡುದಿಲ್ಲ ಅಷ್ಟು ಸರಳ. ಈಗ ನಾ ಹೇಳಿನಲ್ಲ, ಮೊದಲಿಗೆ ನಾನು ತತ್ತಿ ಮಾರಾಟ ಹಾಕಿದ್ದಿಲ್ಲ. ನಾನು ಇಲ್ಲಿ ಧಾರವಾಡಕ್ಕೆ ಬಂದು ಜ್ಯೋತಿ ತಾಲೀಮು ಮಾರುತಿ ತಾಲೀಮ್ಗೆ ಅಡ್ಡಾಡಿ ತತ್ತಿ ಕೊಟ್ಟೋಗಿದ್ನಿ. ದಿನ 50-60 ತತ್ತಿ ಕೊಡ್ತಿದ್ವಿ, ಏನ್ ಮಾಡ್ಬೇಕು ನಾವು ಅಲ್ಲಿ ತಂದು ಕೊಟ್ಟೋಗಿದ್ನಿ. ಅವ್ರು ಹೆಂಗ್ ಮಾಡಾತ್ರ, ನಾನು 15 ರೂಪಾಯಿ ಮೊದಲು ಕೊಡ್ತಿದ್ದೆ, 12 ರೂಪಾಯಿ ಕೊಡ್ಬೇಕ್ರಿ ನೀವು ಅಂತ ಹೇಳಿದ್ರು. ಬಾಳ ತತ್ತಿ ನನ್ನ ಕಡೆ ಸಿಗ್ತಾವ್ ಅಂತ ಗೊತ್ತಾದ್ಮೇಲೆ 12 ಇದ್ದವ್ರು 10ಕ್ಕೆ ಬಂದ್ರು, 10 ಇದ್ದವ್ರು 8 ರೂಪಾಯಿ ಕೊಡು ಅಂತ ಕೇಳಾತ್ರಿ. ಅವತ್ ನನಗೆ ಯಾಕೋ ಬೇಜಾರಂತ. ಜವಾರಿ ತತ್ತಿ 8 ರೂಪಾಯಿಗೆ ಎಲ್ಲಿ ಮಾರಾಟ ಮಾಡುದು, 8 ರೂಪಾಯಿ ಕೇಳಾತಾರಲ್ಲ ಅಂತ ಬೇಜಾರಾಗಿ ನಾ ಏನ್ ಮಾಡಿದೆ, ಒಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ನ ತಗೊಂಡ್ಬಂದು ಕೋಳಿನ ಕೊಟ್ಟಿರ್ತಿ. ಮರಿ ಮಾಡೋದ್ರಿಂದ ಅಲ್ಲಿ ಟೈಮ್ ವೇಸ್ಟ್ ಆಗತ್ತಿ, ಮತ್ತು ತತ್ತಿ ಕೂಡ ಒಂದು 5-6 ತಿಂಗಳು ಅವ್ರು ತತ್ತಿನ ಹಾಕೋದ್ರು ಬಾಳೆ ಕೋಳಿ ಜವಾರಿ ಕೋಳಿಗಳು. ಅದಕ್ಕೆ ಅದನ್ನು ಬಿಟ್ಟು ಒಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡು ಆ ಇನ್ಕ್ಯೂಬೇಟರ್ನಿಂದ ಮರಿ ಮಾಡ್ಸಕತ್ತೆ ನಾನು. ಸಂದರ್ಭ ಅಂದ್ರೆ ನಮಗೆ ಪ್ರತಿಯೊಂದು ಗೊತ್ತಿರ್ಬೇಕಿಲ್ಲಿ. ನಮ್ಮ ಬೆಳೆದದ್ದು ಏನೇ ಇರಲಿ, ಅಲ್ಲ ನಮ್ಮ ಹೊಲದಲ್ಲಿ ಬೆಳೆದಿರತಕ್ಕಂತ ದವಸ ಧಾನ್ಯಗಳಿರ್ಲಿ, ಕಾಯಿಪಲ್ಯ ಇರಲಿ, ಅಥವಾ ಇಂತ ಏನು ಈಗ ನಾವು ಕೋಳಿ ತತ್ತಿ ಇರಬಹುದು ಅಥವಾ ಏನೇ ಇರಲಿ, ಅವು ಮೌಲ್ಯವರ್ಧನೆ ಆದಾಗ ಮಾತ್ರ ಅವಕ್ಕೆ ದೊಡ್ಡ ಬೇಡಿಕೆ ಬರ್ತದೆ. ಅದಕ್ಕೆ ನಮಗೆ ಗೊತ್ತಿರಬೇಕು ಮಾರ್ಕೆಟ್ ಹೆಂಗ್ ಮಾಡ್ಬೇಕಂತ ಗೊತ್ತಿರಬೇಕು. ಹಾಗೆ ನಮ್ಮ ಎಲ್ಲ ರೈತರಿಗೆ ನಾವು ಕೇಳ್ಕೊಳ್ಳೋದಿಷ್ಟ, ನಾವು ಆಹಾರವನ್ನ ಈ ಧಾನ್ಯವನ್ನ ಏನ್ ಬೆಳಿತೀವಿ ಹಾಗೆ ಮಾರಾಟ ಮಾಡಿ ಬಂದ್ಬಿಡ್ತೀವಿ. ಅವತ್ತಿನ ದಿವಸ ದಲ್ಲಾಳಿಗಳು ಸಾಕಷ್ಟು ಲಾಭವನ್ನು ಪಡೆದುಕೊಂತಾರೆ. ಅದಕ್ಕೆ ಯಾವುದೇ ಆಹಾರ ಧಾನ್ಯಗಳಿರಲಿ ಅಥವಾ ಏನೋ ನಾವು ಬೆಳೀತಿರ್ಕಂತ ಅದು ಏನೇ ಇರಲಿ, ಅದನ್ನ ಮೌಲ್ಯವರ್ಧನೆ ಮಾಡುವಂತ ಕೆಲಸ ಆಗ್ಬೇಕು. ಅಂದಾಗ ಮಾತ್ರ ನಮ್ಮ ರೈತರಿಗೆ ಸಾಕಷ್ಟು ಲಾಭ ಸಿಗ್ತೈತಿ. ಹಾಗೆ ಅದನ್ನ ಸಂಸ್ಕರಣೆ ಮಾಡಿ ಇಟ್ಕೋಬೇಕು, ಅದನ್ನ ಜೋಪಾನ ಮಾಡಿ ಇಟ್ಕೋಂತ ಕೆಲಸ ಕೂಡ ಆಗ್ಬೇಕು. ರೇಟ್ ಬಂದಾಗ ಮಾರಾಕ ಬರ್ತೈತಿ. ಆದ್ರೆ ಇವತ್ತಿನ ದಿವಸ ಹೆಂಗಾಗೈತೆ ಅಂದ್ರ, ಇಲ್ಲಿ ಕುತ್ಕೊಂಡು ಹೇಳೋದು ಸರಳ ಆಕತಿ, ಅಲ್ಲಿ ಪರಿಸ್ಥಿತಿ ಹೆಂಗಾಗಿರ್ತದ ಅಂದ್ರ, ಒಬ್ಬ ರೈತ ಒಂದ್ ವರ್ಷ ಅದನ್ನೆಲ್ಲ ಬೆಳೆದು ತೆಗಿಬೇಕಂದ್ರ ಅದನ್ನ ಮಾರಿದ್ರೆ ಹರಿಯಲಾರ್ದಷ್ಟು ಸಾಲ ಮಾಡಿರ್ತಾರ. ಅವತ್ತಿನ ದಿವಸ ಅದನ್ನೆಲ್ಲ ಮಾರಿದ್ರೆ ನಾವು ಬೆಳೆದಿರತಕ್ಕಂತ ಎಲ್ಲಾ ಮಾಲು ಓದ್ ಮಾರಿದ್ರು ಕೂಡ ನಮ್ ಸಾಲ ಹರಿಯುದಿಲ್ಲ, ಅಷ್ಟು ಸಾಲನ ಮಾಡಿಬಿಟ್ಟಿರ್ತೀವಿ. ಕಾರಣ ಇಷ್ಟ, ಯಾಕಂದ್ರ ನಮ್ಗೆ ಇವತ್ತ ಎಲ್ಲರೂ ಹೆಂಗಾಗಿಬಿಟ್ಟೆವ ಅಂದ್ರೆ, ರೈತರ ನನ್ನ ಬಾಜು ಹೊಲದವನ್ನ ನೋಡಿ ಅವನಿಗಿಂತ ಒಂದ್ ಚೀಲ ಹೆಚ್ಚಿಗೆ ಗೊಬ್ಬರ ಹಾಕಿದ್ರೆ ನನ್ನ ಹೊಲ ಬೆಳಿತೈತೆ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ನಾವು ಸೆಟ್ ಆಗಿಬಿಟ್ಟಿವಿ ಇವತ್ತು. ಅದಕ್ಕೆ ದಯಮಾಡಿ ರೈತರಲ್ಲಿ ಏನಂತಿ, ನಾವು ಹೆಚ್ಚು ಹೆಚ್ಚು ರಾಸಾಯನಿಕವನ್ನು ಬಳಸಿ ನಾವು ಇವತ್ತು ಏನ್ ಮಾಡಾಕತ್ತೀವಿ ಅಂದ್ರೆ ಮಣ್ಣನ್ನ ಬಹಳ ಕಲುಷಿತ ಮಾಡಕ್ಕೆ ಸಾವಿಡಾತೀವಿ, ಕೊಲ್ಲಾಕತ್ತೀವಿ ನಾವು ಇವತ್ತು ಮಣ್ಣನ್ನ. ಅದಕ್ಕೆ ದಯಮಾಡಿ ಎಲ್ಲ ರೈತರಲ್ಲೂ ಏನಂತಿ, ಗೊಬ್ಬರ ಹಾಕಕ್ ಬೇಡ ಅನ್ನೋದಿಲ್ಲ, ಮೊದಲಿಗೆ ಮಣ್ಣು ಪರೀಕ್ಷೆ ಮಾಡಿ. ಮಣ್ಣು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆ ಆದ ನಂತರ ನಮ್ಮ ಭೂಮಿಗೆ ಅಂದ್ರೆ ನಮ್ಮ ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ, ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ, ಪ್ರತಿಯೊಂದು ಹೊಲದ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ. ಅಲ್ಲೇ ಆಜುಬಾಜು ಅದಾವ ಅಂದ್ರೂ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಬೇರೆ ಬೇರೆ ಆಗಿರ್ತಾವು. ಅದಕ್ಕೆ ದಯಮಾಡಿ ಅದೇನು ಫ್ರೀ ಆಗಿನ ನಮ್ಮ ಅಗ್ರಿಕಲ್ಚರ್ ಆಫೀಸ್ನಾಗೆಲ್ಲ ಫ್ರೀ ಆಗಿನ ಮಣ್ಣು ಪರೀಕ್ಷೆ ಮಾಡಿಕೊಡ್ತಾರೆ. ಯಾವ ರೀತಿ ಆ ಮಣ್ಣನ್ನು ಕಲೆಕ್ಟ್ ಮಾಡ್ಬೇಕು ಅನ್ನೋದನ್ನು ಕೂಡ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಹೇಳ್ತಾರೆ. ಅದೇ ರೀತಿಯಾಗಿ ಆ ಸ್ಯಾಂಪಲ್ ಅಂತ ತಕ್ಕೊಂಡು ಹೋಗಿ ಆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಆ ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು, ನಮ್ಗೆ ಸಾಯಿಲ್ ಟೆಸ್ಟ್ ಕಾರ್ಡ್ ಇತ್ತು ಅಂದ್ರೆ ನಮ್ಗೆ ಇದಕ್ಕೆ ಏನೇನು ಪೋಷಕಾಂಶ ಕಡಿಮೆ ಐತಿ ಅದನ್ನ ಮಾತ್ರ ಹಾಕೋದ್ರಿಂದ ನಾವು ಚೆನ್ನಾಗಿ ಬೆಳಿಬಹುದು. ಈಗ ನಮ್ಮ ಭಾಗದಾಗ ಚೆಕ್ ಮಾಡಿಸಿದಾಗ ಜಾಸ್ತಿ ಪೊಟ್ಯಾಶ್ ಬೇಕಾಗತ್ತಿ, ಮತ್ತು ಪೊಟ್ಯಾಶ್ ಬೇಕಾದಾಗ ನಾವು ಯೂರಿಯಾ ಯಾಕೆ ಹಾಕ್ಬೇಕು, DAP ಯಾಕೆ ಹಾಕ್ಬೇಕು, ಬೇಕಾಗಿರೋದನ್ನ ಹಾಕಿದ್ರೆ ಅಲ್ಲಿ ಖರ್ಚು ಕಡಿಮೆ ಆಯ್ತು, ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಇಳುವರಿ ಬಂದು, ಬ್ಯಾಡಾಗಿದ್ದನ್ನ ಹಾಕಿದ್ರೆ ಅದು ಇಳುವರಿ ಇಲ್ಲಿ ಬರ್ಬೇಕು. ಬರೇ ಎಗ್ ರೈಸು ಗೋಬಿ ಇಂಥವೆಲ್ಲ ತಿನ್ಕೊಂತ ಹೋದಾಗ

0: ನಮ್ಮ ಆಹಾರ ರಕ್ತ ಎಲ್ಲದಿಂದ ಆಗ್ಬೇಕು. ಅದಕ್ಕೆ ಹಾಗೆ ಮಣ್ಣು ಕೂಡ ನಮಗ ಅನ್ನ ನೀಡುವಂತ ಭೂತಾಯಿ ಕೂಡ ಒಂದು ಜೀವನ. ಅದ್ರ ಒಳಗಡೆ ಕೋಟ್ಯಾನು ಕೋಟಿ ಜೀವಾನು ರಾಶಿಗಳು ಇರ್ತವು, ಅವನ್ನೆಲ್ಲರೂ ನಾವಿವತ್ತ ಸಾಯ್ಬಿಡತ್ತೀವಿ, ಕೊಲ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣಿಗೆ ಅವಶ್ಯವಿರುವಂತ ಗೊಬ್ಬರಗಳನ್ನ ಮಾತ್ರ ಬಳಕೆ ಮಾಡಿ. ಗೊಬ್ಬರ ಬಳಕೆ ಮಾಡ್ರಿ, ಸಂಪೂರ್ಣವಾಗಿ ಬಿಡ್ರಿ ಅಂತ ನಾ ಹೇಳತ್ತಿಲ್ಲ, ಅದಕ್ಕೆ ಬೇಕಾಗಿರುವಂತದನ್ನ ಬಳಕೆ ಮಾಡ್ರಿ. ಹೆಚ್ಚು ಹೆಚ್ಚು ನಾವು ಕೊಟ್ಟಿಗೆ ಗೊಬ್ಬರವನ್ನ ಬಳಸುವಂತದ್ದು ಆಗ್ಬೇಕು. ಅಂದ್ರೆ ಇವೆಲ್ಲನೂ ಎದಕ್ಕೆ ಪೂರಕವಾಗಿದಾವ ಅಂದ್ರೆ ಕುರಿ ಕೋಳಿಯ ಅಥವಾ ಹಸು ಸಾಕಾಣಿಕೆ ಹೈನುಗಾರಿಕೆ ಇವೆಲ್ಲನೂ ಎದಕ್ಕೆ ಪೂರಕವಾಗಿದಾವ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ, ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ ಅವು ಪೂರೈಕೆ ಮಾಡ್ತಾವ. ಅವನ್ನ ಹೋಗಿ ನಮ್ಮ ಹೊಲಗಡೆಗೆ ಹಾಕೋಬಹುದು. ಅಲ್ಲಿ ಬೆಳೆದಿರ್ತಕ್ಕಂಥ ವೇಸ್ಟೇಜ್ ಮೇವನ್ನ ತಂದೊಂದು ಇವುಗಳಿಗೆ ಏನು ನಾವು ಮಾಡ್ತಾ ಇದೀವಿ, ಇವುಗಳಿಗೆ ನಾವು ಹಾಕೋಬಹುದು.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಎಂಬುದರ ಕುರಿತು ಮೊರಬ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಗಂಗಪ್ಪ ಈಶ್ವರಪ್ಪ ಕಾಲವಾಡರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ಯೋಗದ 24ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅವ್ಯಯವೂ ಅನುಪಮವೂ ಆದ ನನ್ನ ಪರಭಾವವನ್ನು ಅರಿಯದ ಅವಿವೇಕಿಗಳು ಅವ್ಯಕ್ತವಾಗಿದ್ದೂ ಕೂಡ ವ್ಯಕ್ತಗೊಂಡವನೆಂದು ನನ್ನನ್ನು ಭಾವಿಸುತ್ತಾರೆ ಎಂಬ ಮಾತನಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣನಿಗೆ ಎರಡು ವ್ಯಕ್ತಿತ್ವವಿದೆ. ಒಂದು ಹೊರಗಿನದು, ಸಾಧಾರಣ ಮನುಷ್ಯನಂತೆ ಅವನು ದೇವಕಿ ವಸುದೇವರಿಗೆ ಪುತ್ರನಾಗಿ, ದ್ವಾರಕೆಗೆ ರಾಜನಾಗಿ, ಪಾಂಡವರಿಗೆ ಸ್ನೇಹಿತನಾಗಿದ್ದಾನೆ. ಇದು ಹೊರಗಿನ ಭಾವ. ಆದರೆ ಆಂತರಿಕವಾಗಿ ಅವನೊಬ್ಬ ದೊಡ್ಡ ತತ್ವಜ್ಞಾನಿ, ಮಹಾಕರ್ಮಯೋಗಿ. ಅವನು ಚಾರಿತ್ರಿಕ ವ್ಯಕ್ತಿ. ಕೆಲವು ವರುಷಗಳ ಹಿಂದೆ ಹುಟ್ಟಿ ಕೆಲವು ಕಾಲವಾದ ಮೇಲೆ ಪ್ರಪಂಚವನ್ನು ಇಲ್ಲಿರುವಂಥವರು ಬಿಟ್ಟು ಹೋಗ್ತಾರೆ. ಅಂಥವರು ಅವಿವೇಕಿಗಳು ನೋಡುವಂಥದ್ದು ಇಷ್ಟನ್ನೇ. ಅವರು ತಮ್ಮಂತೆಯೇ ಶ್ರೀಕೃಷ್ಣ ಇದ್ದಾನೆ, ಆದರೆ ತಮಗಿಂತ ಸ್ವಲ್ಪ ಮೇಲಿರಬಹುದು ಅಷ್ಟೇ ಅಂಥೇಳಿ ಭಾವಿಸ್ತಾರೆ. ಹೇಗೆ ಅಂದರೆ, ಎಲ್ಲರೂ ಒಂದೇ ಕ್ಲಾಸ್ನಲ್ಲಿ ಓದ್ತಾ ಇರುವಂಥವರು, ಒಬ್ಬನಿಗೆ ಸ್ವಲ್ಪ ಜಾಸ್ತಿ ನಂಬರ್ ಬಂದಿದೆ, ಇನ್ನೊಬ್ಬನಿಗೆ ಸ್ವಲ್ಪ ಕಡಿಮೆ ನಂಬರ್ ಬಂದಿದೆ ಅಷ್ಟೇ ಅಂತ. ಆದರೆ ಅವನು ನಮ್ಮಂತೆ ಹುಟ್ಟುವುದಕ್ಕೆ ಮುಂಚೆ ಅವ್ಯಕ್ತನಾಗಿದ್ದ, ಈಗ ವ್ಯಕ್ತನಾಗಿದ್ದಾನೆ, ಅನಂತರ ಪುನಃ ಅವ್ಯಕ್ತನಾಗುತ್ತಾನೆ ಎಂದು ತಮ್ಮಂತೆಯೇ ಅವನನ್ನು ನೋಡ್ತಾರೆ. ಆದರೆ ಶ್ರೀಕೃಷ್ಣನಿಗೆ ಆ ಚಾರಿತ್ರಿಕ ವ್ಯಕ್ತಿತ್ವದ ಹಿಂದೆ ಇನ್ನೊಂದು ವ್ಯಕ್ತಿತ್ವವಿದೆ. ಅದೇ ಭೌಮ ವ್ಯಕ್ತಿತ್ವ. ಅದು ಅವ್ಯಯವಾದುದು. ಯಾವ ಬದಲಾವಣೆ

0: ಅವನಿಗೂ ಕೂಡ ಸಿಲುಕದಂಥದ್ದು. ಅವನು ಸಾಕ್ಷಾತ್ ಭಗವಂತ. ಇವನಿಗೆ ಸಮನಾದವರು, ಇವನನ್ನ ಮೀರಿದವರು ಜಗದಲ್ಲಿ ಯಾರು ಕೂಡ ಇಲ್ಲ. ಇವನೊಂದು ಆಕಾರವನ್ನು ಧರಿಸಿ ಅವತಾರವನ್ನ ಮಾಡಿದ್ದರೂ ಕೂಡ ತನ್ನ ಹಿಂದಿನದನ್ನ ಮರ್ತಿಲ್ಲ. ಅವನು ಪ್ರಪಂಚಕ್ಕೆ ನಮ್ಮಂತೆ ಕರ್ಮ ಸವೆಸಲು ಬಂದವನಲ್ಲ. ನಾವಾದ್ರೂ ನಮ್ಮ ಹಿಂದಿನ ಕರ್ಮ, ಪೂರ್ವಜನ್ಮದ ಕರ್ಮ, ಸುಕೃತ ಕರ್ಮ ಅನ್ನೋದನ್ನೆಲ್ಲ ತೀರಿಸ್ಲಿಕ್ಕಾಗಿ ಪ್ರತಿ ಬಾರಿ ಇಲ್ಲಿ ಜನ್ಮ ತಾಳ್ತೇವೆ. ಆದರೆ ಕೃಷ್ಣ ಆ ರೀತಿ ತನ್ನ ಹಿಂದಿನ ಕರ್ಮಗಳನ್ನು ಸವಸ್ಲಿಕ್ಕೆ ಬಂದವನಲ್ಲ. ನಾವು ಬರಲೇಬೇಕು, ಬರದೇ ಇರ್ತೀನಿ ಅಂತೇಳಂದ್ರೆ ಸಾಧ್ಯವೇ ಇಲ್ಲ. ನಮ್ಮ ವಾಸನೆಗಳೇ ಅಂದರೆ ನಮ್ಮ ಆಕಾಂಕ್ಷೆಗಳು, ನಮ್ಮ ಆಸೆಗಳು ಅನ್ನೋದೆಲ್ಲ ಯಾವುದಿರುತ್ತೆ, ಆ ಆಸೆಗಳೇ ಪ್ರಪಂಚಕ್ಕೆ ನಮ್ಮನ್ನು ಎಳೆದುಕೊಂಡು ಬಂದಿರುವಂಥದ್ದು. ಆದರೆ ಪೂರ್ಣಾತ್ಮನಾಗಿರುವಂತಹ ಭಗವಂತನಿಗೆ ಕಾಮನೆಗಳಾವವೂ ಕೂಡ ಇಲ್ಲ. ಮಾನವ ಕೋಟಿಯ ಮೇಲಿನ ಅನುಕಂಪೆಯಿಂದ ಮಾತ್ರ ಅವನು ಬರುವಂಥದ್ದು. ಅವಾಗ ನಾವು ಯೋಚನೆ ಮಾಡಬೇಕು, ಭಗವಂತನ ದಶಾವತಾರವಿರ್ಬೋದು, ಅದಲ್ಲದೆ ನೂರಾರು ಅವತಾರಗಳು ಏನು ಭಗವಂತ ತಾಳಿಕೊಂಡು ಈ ಭೂಲೋಕಕ್ಕೆ ಬರ್ತಾನೋ ಅವೆಲ್ಲವೂ ಕೂಡ ಈ ಮಾನವ ಕೋಟಿಯ ಅನುಕಂಪದ ಮೇಲೆಯೇ. ಅಂಥ ಕಾರುಣ್ಯಪೂರ್ಣ ಆ ಭಗವಂತ. ಆಮೇಲೆ ಇಲ್ಲಿಗೆ ಬಂದಾದ್ಮೇಲೂ ಕೂಡ ಮಾನವಾಕಾರವನ್ನು ಧರಿಸಿದ ಮೇಲೆಯೂ ಕೂಡ ಅವನು ತನ್ನ ದೈವತ್ವವನ್ನು ಮಾತ್ರ ಕ್ಷಣ ಕಾಲವೂ ಕೂಡ ಮರೆತಿಲ್ಲ. ಆದರೆ ಇದನ್ನು ನಮ್ಮಂಥ ಮೂಢರು, ಮೂರ್ಖರು ಮಾತ್ರ ಅರಿಯರು. ಅವ್ರಿಗೆ ಅರಿಯೋದಕ್ಕೆ ಗೊತ್ತಾಗೋದೇ ಇಲ್ಲ ಆತ ಭಗವಂತ ಅಂತ. ಆದರೆ ಅವತಾರದ ಹಿಂದೆ ಇರುವ ದೈವತ್ವವನ್ನು ಅರಿಯುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಅದನ್ನು ಅರಿಯಬೇಕಾದರೆ ಭಗವದಂಶ ಎಂಬುವುದು ನಮ್ಮಲ್ಲಿಯೇ ಜಾಗೃತವಾಗಿರಬೇಕು. ಆಗ ಮಾತ್ರ ಸಾಧ್ಯ. ಇಲ್ಲದೇ ಇದ್ದರೆ ನಾವು ಹೇಗೆ ಇರುವೆವೋ ಹಾಗೆಯೇ ಇನ್ನೊಬ್ಬರನ್ನೂ ಕೂಡ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ಮೊದಲ ಆದ್ಯತೆಯಾಗಿದ್ದು, ಕಚೇರಿಗೆ ಜನರನ್ನು ಅಲೆಸುವುದು ನಿಲ್ಲಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರ ಬಳಿಗೆ ಸರ್ಕಾರ ಇರಬೇಕು, ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಜನರ ಅಹವಾಲು ಪರಿಹರಿಸಲು ಪ್ರಜಾಸೇವಾ ಇಲಾಖೆ ಆರಂಭಿಸಲಾಗಿದ್ದು, ಈ ಇಲಾಖೆಗೆ ಒಬ್ಬ ಪ್ರತ್ಯೇಕ ಮಂತ್ರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಆಯ್ದ ತಾಲೂಕುಗಳಲ್ಲಿ ಪ್ರಜಾಸೇವಾ ಇಲಾಖೆಯಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು, ಈ ನಿಟ್ಟಿನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2,000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಆಯಾ ಜಿಲ್ಲೆಯ ದೊಡ್ಡ ಶಿಕ್ಷಣ ಸಂಸ್ಥೆಗಳು 3 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂತೆ ಕ್ರಮ ವಹಿಸಲಾಗುವುದು, ಎಲ್ಲರಿಗೂ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಯುವ ಜನತೆಯ ಉದ್ಯೋಗಾವಕಾಶಗಳಿಗೆ ಹೊಸ ದಿಕ್ಕು ನೀಡುವ ಉದ್ದೇಶದಿಂದ ಯುವ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ಮತದಾನ ಹಕ್ಕು ನೀಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದೆ ಎಲ್ಲ ಬಿಎಲ್ಒಗಳು ನಿಯಮಾನುಸಾರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಿಸಬೇಕು, ಮತದಾನದ ಹಕ್ಕು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಅಗತ್ಯ ಕ್ರಮ ವಹಿಸಬೇಕು ಎಂದು ನಾಗರಿಕರಿಗೆ ಸಲಹೆ ನೀಡಿದರು. ಯಾರೂ ಮತದಾನ ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಹೇಳಿದರು. ದೇಶದ ಸಮಗ್ರತೆ ಐಕ್ಯತೆ ಕಾಪಾಡಲು ಭಾರತ ಜೋಡೋ ಯುವಕ ಸಂಘ

0: ಸ್ಥಾಪಿಸಿ ಪ್ರತಿ ಪಂಚಾಯಿತಿಗೆ 10 ಲಕ್ಷ ರೂಪಾಯಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜ್ಯದಲ್ಲಿ 10,000 ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು. ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗುವುದು. ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ 5,000 ರಿಂದ 10,000 ನಿವೇಶನಗಳನ್ನು ನೀಡಲು ಕ್ರಮ ವಹಿಸಲಾಗುವುದು. ಪ್ರತಿ ತಾಲೂಕಿನಲ್ಲೂ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈಲೇಗೌಡ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡವರ ಪರವಾಗಿದ್ದು ನಾಗರಿಕರು ಓಡಾಡಲು ಸುಗಮ ಮಾರ್ಗ ನಿರ್ಮಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪಾದಚಾರಿ ಮಾರ್ಗಗಳಲ್ಲಿ ಜನರು ಓಡಾಡಲು ಸುಗಮ ಮಾರ್ಗವಿರಬೇಕು. ಅದರಲ್ಲಿ ಯಾವುದೇ ರಾಜಿ ಇಲ್ಲ. ನಗರದಲ್ಲಿ ನಿನ್ನೆಯವರೆಗೆ 430 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ. ಇದನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್, ಗಾರ್ಡನ್ ಸೇರಿದಂತೆ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು. ಸುಪ್ರೀಂಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದರು. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಹೊಸ ಗುರುತಿನ ಚೀಟಿಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಯುತ್ತಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮತದಾರರ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಪರಮೇಶ್ವರ ಹೆಚ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ತೆಗೆದು ಹಾಕುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜಾಥಾದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ, ನೈಜ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದಂತೆ ಕ್ರಮ ವಹಿಸಲು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮತದಾರರು ಸಹಕರಿಸಬೇಕು ಎಂದರು. ಈವರೆಗೆ 184,034 ಮತದಾರರ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವ ಮತದಾರರ ಪಟ್ಟಿಯನ್ನು ಸಂಪೂರ್ಣ ದೋಷರಹಿತವಾಗಿ ಸಿದ್ಧಪಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರೋಲ್ ವೀಕ್ಷಕರಾದ ತುಳಸಿ ಮದ್ದಿನೇನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಕಾರಾತ್ಮಕವಾಗಿ ಸಹಕರಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗಣತಿ ನಮೂನೆಗಳ ವಿತರಣೆ 98% ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಜಾಥಾ ನಡೆಸಿ ಭಕ್ತಾದಿಗಳು, ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಕೃಷ್ಣ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೇಂದ್ರ ತೆರೆಯಲಾಗಿದ್ದು ಮಾಹಿತಿ, ಅರ್ಜಿ ನಮೂನೆ, ಇತರ ಸೌಲಭ್ಯಕ್ಕೆ ಭೇಟಿ ನೀಡಬಹುದು ಎಂದು ತಿಳಿಸಿದರು.

0: ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೇರಿ ಸಮೀಪ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಳ್ಳಲಿರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಕುಡುಚಿ ರೈಲು ಮಾರ್ಗ ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣದ ವೇಳೆ ಪ್ರವಾಹದ ಪರಿಸ್ಥಿತಿ, ನೀರಿನ ಹರಿವು ಹಾಗೂ ರೈತರ ಜಮೀನುಗಳಿಗೆ ಯಾವುದೇ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದರು. ನಿಗದಿತ ಅವಧಿಯೊಳಗೆ ಯೋಜನೆ ಪೂರ್ಣಗೊಂಡರೆ ರೈಲು ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ಧಿಗೂ ವೇಗ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ 9 ಸೆಂಟಿಮೀಟರ್, ಭಾಗಮಂಡಲ 8, ನಾಪಕ್ಲುವಿನಲ್ಲಿ 7, ಕಮ್ಮರಡಿ, ಕೊಟ್ಟಿಗೆಹಾರ, ಸೋಮವಾರಪೇಟೆಯಲ್ಲಿ ತಲಾ 6, ಗೇರುಸೊಪ್ಪ, ಕೊಪ್ಪ 5, ಬೆಳ್ತಂಗಡಿ, ಧರ್ಮಸ್ಥಳ, ಖಾನಾಪುರ, ಲೋಂಡಾ, ಶೃಂಗೇರಿ, ತಾಳಗುಪ್ಪದಲ್ಲಿ ತಲಾ 4 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮಲೆನಾಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಭೀಮಾ ಗರ್ವಭಂಗ ಕುರಿತ ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ.

ಹಿರಿಯರ ಪಾದಗಳಿಗೆ ವಂದಿಸುತ್ತಾ ಕಥಾ ಪ್ರಾರಂಭವನ್ನು ಮಾಡುವುದಾದರೆ, ಜಗದಾದಿ ಮೂರ್ತಿಯಾದ ಪರಮಾತ್ಮ ಸರ್ವಲೋಕ ವ್ಯಾಪಿ, ಅವನಿಲ್ಲದಿರುವ ಎಡೆಯಿಲ್ಲ, ಅವನಿಂದಾಗದೇ ಇರುವ ಕಾರ್ಯಗಳೇ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳದ ಮೂಢರು ನಾವು. ಎಲ್ಲವೂ ನಾನೇ, ನನ್ನಿಂದಲೇ ಅನ್ನುವ ಅಹಂಕಾರಕ್ಕೆ ಒಳಗಾಗಿ ಬಿಟ್ಟುಬಿಡಬೇಕು ಈ ಅಹಂಕಾರವನ್ನು. ಅದಕ್ಕೆ ಪುರಂದರದಾಸರು, ತಿಳಿದ ಜ್ಞಾನಿಗಳು ಎಚ್ಚರಿಸುವ ಸಲುವಾಗಿ ನಮ್ಮನ್ನು ಆಗಾಗ ಹೇಳ್ತಾರೆ, ನಾನು

ಹಿರಿಯರ ಪಾದಗಳಿಗೆ ವಂದಿಸುತ್ತ ಎಂದೆಂದಿಗೂ ನಾನು ನಾನು ಎನ್ನುವ ಅಹಂಕಾರಕ್ಕೆ ಒಳಗಾಗಬಾರದು. ಪರಮಾತ್ಮ ನೀನು ನಿನ್ನದು ಅನ್ನುವಾಗಲೇ ಮಾನವನ ಕಲ್ಯಾಣ. ಇದನ್ನರ್ಥ ಮಾಡಿಕೊಳ್ಳದ ಮೂಢಾತ್ಮರು ನಾನು ನಾನು ನಾನು ಎಲ್ಲದಕ್ಕೂ ಏನ್ರಿ ಇಲ್ಲಿ ಹರಿಕಥೆ ಮಾಡಿದವರು ಯಾರು? ನಾನು. ಅಲ್ಲಿ ಚಪ್ರ ಹಾಕ್ಸಿದವ್ರು ಯಾರು? ನಾನು. ಇಲ್ಲಿ ಕೂತಿದ್ದವ್ರು ಯಾರು? ನಾನು. ಅಲ್ಲಿ ನಿಂತಿದ್ದವ್ರು ಯಾರು? ನಾನು. ನಾನು ನಾನು ಎಲ್ಲದಕ್ಕೂ ನಾನು ನಾನು ನಾನು. ಆದರೆ ಇದೆಲ್ಲದಕ್ಕೂ ನಾನು ನಾನು ಅನ್ನೋ ಈ ಮನುಷ್ಯ ಒಂದಕ್ಕೆ ಮಾತ್ರ ನಾನಲ್ಲ ಅಂದ್ಬಿಡೋದು. ಅದು ಯಾವುದಪ್ಪ ಅಂದರೆ ಇಲ್ಲೊಂದು 100 ರೂಪಾಯಿ ಮಡಗಿದೆ ಎತ್ಕಂಡ್ರ ನಾನಲ್ಲ ನಾನಲ್ಲ ನಾನಲ್ಲ. ಆದಾಯಕ್ಕೆ ನಾನು, ನಷ್ಟಕ್ಕೆ ನಾನು. ಅದಕ್ಕೋಸ್ಕರಲೇ ಬಿಟ್ಟುಬಿಡಬೇಕು ಈ ಅಹಂಕಾರ. ಹೇ ಪರಮಾತ್ಮ, ಸರ್ವದಾ ಜಗವನ್ನ ಕಾಯುವ ನೀನೇ ಮೂಲಾಧಾರ ಅನ್ನುವಾಗಲೇ ಮಾನವನ ಕಲ್ಯಾಣ ಎನ್ನುವ ಅರ್ಥವನ್ನು ಒಳಗೊಂಡ ಇವತ್ತಿನ ದಿನದ ಚರಿತ್ರೆ ಭೀಮನ ಗರ್ವಭಂಗ. ಮಹಾನುಭಾವನಾದ ಭೀಮನಿಗ ಅಹಂಕಾರ. ಸರ್ವದಾ ಕೃಷ್ಣನ ಪಕ್ಕದಲ್ಲೇ ಇದ್ರು ಪಾಂಡವರನ್ನು ಬಿಡ್ಲಿಲ್ಲ ಅಹಂಕಾರ. ಅದಕ್ಕೆ

ಅವನ ಅಹಂಕಾರವನ್ನು ಹೋಗಲಾಡಿಸಿ ಲೋಕಕ್ಕೆ ಕಲ್ಯಾಣವನ್ನ ಕೃಷ್ಣ ನೀಡಿದ ಎಂಬತಕ್ಕಂತಹ ಇವತ್ತಿನ ದಿನದ ಚರಿತ್ರೆ ಎಂದೆನಿಸಿರುವಂತಹ ಶಿವಭಕ್ತ ಪುರುಷ ಮೃಗ. ಆ ಶಿವಭಕ್ತ ಪುರುಷ ಮೃಗ ಅವನ ದಿವ್ಯವಾದಂತಹ ಶಿವಭಕ್ತಿಯನ್ನು ಒಳಗೊಂಡ ಇವತ್ತಿನ ದಿನದ ಚರಿತ್ರೆಯನ್ನ ನಾವು ನೀವು ಎಲ್ಲರೂ ಪಾಡಿ ದೈವಾನುಗ್ರಹಕ್ಕೆ ಭಾಗಿಗಳಾಗೋಣ ಎಂಬಲ್ಲಿಗೆ ಶಿವ ಶಿವ ಎಂಬ ನಾಮ

ಹೇಳಿದ್ರೆ ಜಗದಾದಿ ಮೂರ್ತಿಯಾದ ಲೋಕ ಪ್ರಸಿದ್ಧರಾದ ಪಾಂಡವರ ಕಥೆ. ಜಗದಾದಿ ಮೂರ್ತಿಯಾದ ದಯಾಮಯನೆಂದೆನಿಸಿರುವ ಕೃಷ್ಣ ಪರಮಾತ್ಮನ ಭಕ್ತರು ಪಾಂಡವರು. ಈ ಪಾಂಡವರಾದಿಗಳ ಚರಿತ್ರೆ ಜನಜನಿತ. ಕಾರಣ, ಪಾಂಡವರಾದಿಗಳೆಲ್ಲರೂ ಸಹ ಅಷ್ಟು ಪ್ರಖ್ಯಾತರು. ಅವರ ಹೆಸರೇ ಹೇಳುತ್ತಲ್ವೇ, ಧರ್ಮ, ಭೀಮ, ಅರ್ಜುನ, ನಕುಲ, ಹೆಸರೇ ಹೇಳತ್ತೆ ಎಷ್ಟು ಪ್ರಖ್ಯಾತರು. ಧರ್ಮಂ ನಾಮ ಸ್ಮರಣ ಮಾತ್ರೇನ ಧರ್ಮಂ ಲೋಕನ್ ಪ್ರವಂತಿಂಚನ. ಧರ್ಮರಾಜನ ಹೆಸರು ಹೇಳಿದ್ರೇನೆ ಸಾಕಲ್ವೇ, ಆ ಧರ್ಮವೇ ಪ್ರಚಾರವಾಗುತ್ತೆ. ಭೀಮನ ಹೆಸರು, ಅವರ ಹೆಸರೇ ಹೇಳತ್ತೆ ಭೀಮ, ಅರ್ಜುನ, ನಕುಲ, ಇವರು ಈ ಸಹದೇವಾದಿಗಳೆಲ್ಲರೂ ಲೋಕ ಪ್ರಖ್ಯಾತರು. ಅದೇ ಅವರ ದಾಯಾದಿಗಳು ನೂರಂಜನ ಕೌರವರು ಅಷ್ಟು ಪ್ರಖ್ಯಾತರಲ್ಲ. ಯಾಕೆಂದ್ರೆ ಲೋಕದಲ್ಲಿ ಎಂದೆಂದಿಗೂ ಮಾನವನಾಗಿ ಹುಟ್ಟಿ ಬಂದ ಮೇಲೆ ಹೇಗಿರಬೇಕು ಅನ್ನೋದರ ಅಭ್ಯಾಸ ಮಾಡಬೇಕು. ಇಲ್ಲಿ ಹೇಗಿರಬೇಕು ಮಾನವರು ಅನ್ನುವುದಕ್ಕೆ ಪಾಂಡವರೇ ಸಾಕ್ಷಿ. ಮಹಾನುಭಾವನಾದ ಕೃಷ್ಣ ಪರಮಾತ್ಮನ ಒಲುಮೆಯಿಂದ ಸುಖದಿಂದ ಕಾಲ ಕಳೆಯುತ್ತಿರುವಾಗ ಏನಾಗಿದೆ ಪಾಂಡವರಿಗೆ ಎಂದರೆ, ಮಹಾನುಭಾವನಾದ ಭೀಮಣ್ಣನಿಗೆ ಅಹಂಕಾರ ಬಂದುಬಿಡ್ತು. ಬರಬಾರದಾಗಿ ಗೊತ್ತಿಲ್ಲ, ನಾನು ನಾನು ನಾನು ಎನ್ನುವ ಅಹಂಕಾರಕ್ಕೆ ಒಳಗಾಗಿದ್ದಾನೆ ಭೀಮ. ಇದನ್ನ ಕಂಡ ಭಕ್ತರು ಹೇಳ್ತಾರೆ, ಜಗದಾದಿ ಮೂರ್ತಿಯಾದ ಕೃಷ್ಣನ ಪಕ್ಕದಲ್ಲಿ ಇಟ್ಕೊಂಡು ಈ ಪಾಂಡವರು ಮೂರ್ಖರಪ್ಪ, ಅಹಂಕಾರಕ್ಕೆ ಒಳಗಾಗ್ತಾರಲ್ಲ, ಯಾವುದಕ್ಕಾಗಿ ಇವರಿಗೆ ಅಹಂಕಾರ? ಆಗ ಕೃಷ್ಣ ಪರಮಾತ್ಮ ನಕ್ಕ, ಹೇಗಾದ್ರೂ ಮಾಡಿ ಭೀಮಣ್ಣನ ಅಹಂಕಾರ ಹೋಗ್ಲಾಡಿಸ್ಬೇಕು, ಅದಕ್ಕೆ ಉಪಾಯವನ್ನು ಹೂಡಿದ್ದಾನೆ. ಏನದು ಉಪಾಯ ಎಂದರೆ, ಭೀಮಣ್ಣನನ್ನ ಮಹಾನುಭಾವನಾದ ಕೃಷ್ಣ ಕರೆದು ಹೇಳದಂತೆ, ಭೀಮ ಲೋಕ ಕಲ್ಯಾಣವಾಗಬೇಕಾಗಿದೆ, ಆದ್ರಿಂದ ಅಪ್ಪ ಈ ಲೋಕ ಕಲ್ಯಾಣಕ್ಕಾಗಿ ಒಂದು ಯಾಗ ಮಾಡಬೇಕಲ್ಲೋ. ಯಾಗವನ್ನು ಮಾಡಬೇಕು ಎಂದಾಗ ಧರ್ಮನಂದನ ಕೃಷ್ಣನ ಪಾದಕ್ಕೆ ಎರಗಿದ. ಕೃಷ್ಣ ಗೋವರ್ಧನ ಗಿರಿಧಾರಿ, ನೀನಿಲ್ಲದೆ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಪ್ಪ, ಯಾಗ ಮಾಡಬೇಕು ಅಂದರೆ ನಿನ್ನ ಸಹಾಯ ಬೇಕು. ಆಗ ಕೃಷ್ಣ ಹೇಳ್ತಾನೆ, ನಾನೇ ನಿನ್ನ ಜೊತೆ ನಿಂತಿರ್ತೇನೆ ಧರ್ಮ, ಮಮ ಪ್ರಾಣ ಹಿ ಪಾಂಡವ ಅಂತ ಎಂದೋ ಸಾರು ಬಿಟ್ಟಿದ್ದೇನೆ, ಪಾಂಡವರೇ ನನ್ನ ಪ್ರಾಣಗಳಾದ್ರಿಂದ ನಾನೇ ನಿಂತು ಈ ಕಾರ್ಯ ಮಾಡಿಸುತ್ತೇನೆ. ಅಷ್ಟೊತ್ತಿಗೆ

ಭೀಮಣ್ಣ ರಾಜಸೂಯ ಯಾಗವನ್ನು ಮಾಡುವುದಕ್ಕಾಗಿ ದುಷ್ಟನಾಗಿದ್ದ ಜರಾಸಂಧನ ಎನ್ನುವ ರಾಕ್ಷಸನ ಸಂಹಾರ ಮಾಡಿದ್ನಲ್ಲ, ಆ ರಾಕ್ಷಸನ ಸಂಹಾರ ಮಾಡಿದ್ರಿಂದ ಏನಾಗೋಗಿದೆ? ಭೀಮಣ್ಣನಿಗೆ ಅಹಂಕಾರ, ಎಂತೆಂತ ಅವರನ್ನು ಕೊಂದಿದ್ದೀನಿ ನಾನು, ನಾನೇನು ಸಾಮಾನ್ಯನೇ ಅಂತ ಹೇಳದ ಆ ಭೀಮಣ್ಣನಿಗೆ ಅಹಂಕಾರ ಬಂದಿದೆ. ಇದು ಕೃಷ್ಣನಿಗೆ ಅರ್ಥವಾಯಿತು. ಓಹೋ, ಭೀಮಣ್ಣನಿಗೆ ಅಹಂಕಾರ ಬಂದುಬಿಟ್ಟಿದೆ, ಈ ಅಹಂಕಾರ ನಾನು ಮುರಿಬೇಕು ಅಂತ ಉಪಾಯವೊಂದನ್ನು ಯೋಚನೆ ಮಾಡುತ್ತಿರುವಾಗ ಅದಾವುದರೂ ಅರಿವಿಲ್ಲದ ಭೀಮ ಏನು ಮಾಡ್ತಿದ್ದಾನೆ? ಆ ಕೃಷ್ಣ ಪರಮಾತ್ಮನನ್ನೇ ನೋಡ್ತಾ ಇರುವ ಕೃಷ್ಣ ಹೇಳ್ತಾನಪ್ಪ, ಲೋಕ ಕಲ್ಯಾಣಾರ್ಥವಾಗಿ ನಾವೀಗ ಒಂದು ಕೆಲಸ ಮಾಡಬೇಕಾಗಿದೆ. ಏನದು ಎಂದರೆ, ಹಿಮಾಲಯ ಪರ್ವತದ ಮೇಲೆ ಪುರುಷಾಮೃಗನೆಂಬತಕ್ಕಂತಹ ಮಹಾನುಭಾವ ಕೂತಿದ್ದಾನೆ. ಪುರುಷಾಮೃಗನೆಂದರೆ ಸಾಮಾನ್ಯನಲ್ಲ, ಅರ್ಧ ಮಾನವನಾಕಾರ, ಇನ್ನರ್ಧ ಮೃಗ, ಮನುಷ್ಯನೂ ಅಲ್ಲ ಮೃಗನೂ ಅಲ್ಲದ ಪುರುಷಾಮೃಗ. ಅವನನ್ನು ಕರೆತರಬೇಕು. ಅವನನ್ನು ಕರೆತರುವುದು ಸಾಮಾನ್ಯವಾದ ಕೆಲಸವಲ್ಲ. ಏನ್ ಮಾಡೋದು? ಯಾರೀಗ ಪುರುಷಾಮೃಗನನ್ನು ಕರೆತರುವವರು ಅನ್ನುವಾಗ ಭೀಮಣ್ಣನಿಗೆ ಅಹಂಕಾರ ಬಂದುಬಿಟ್ಟಿದಲ್ಲ, ಎದ್ದ ನಾನು ಕರೆತರ್ತೇನೆ, ಪುರುಷಾಮೃಗನನ್ನು ನಾನು ಕರೆತರುತ್ತೇನೆ ಅಂತ ಹೇಳಿದ. ಗದೆಯನ್ನ ಎತ್ತದ, ಭುಜಕ್ಕೇರಿಸ, ಹೊರಡೇ ಬಿಟ್ಟ. ಅಲ್ಲಿ ಕೃಷ್ಣ ನಿಂತಿದ್ದಾನೆ, ಅಣ್ಣ ಧರ್ಮರಾಜನಿದ್ದಾನೆ, ಅವ್ರ ಕಾಲಿಗೆ ಮುಗಿಬೇಕು ಆಶೀರ್ವಾದ. ಏ, ಅವನಿಗೆ ಅಹಂಕಾರ, ನಾನೇನು ಸಾಮಾನ್ಯನೇ. ಗದೆಯನ್ನ ಎತ್ತದ, ಭುಜಕ್ಕೆ ಹೊರಡೇ ಬಿಟ್ಟ. ಬಳಿರ ಬಳಿರೇ

0: ಬೇರರಿ ಪ್ರಪಂಚದಲ್ಲಿಲ್ಲ ಅಂತ ಗದೆಯನ್ನ ಭಜಕ್ಕೇರಿಸಿ ಹೇ ಮಣ್ಣ ಧಡ ಧಡ ಧಡ ಹೊರಟೆ. ಕೃಷ್ಣ ನಗಿತಾನಂತೆ, ಭೀಮನಿಗೆ ನಾನು ಎಲ್ಲವನ್ನೂ ಸಾಧಿಸಬಲ್ಲೆ ಎನ್ನುವ ಅಹಂಕಾರ ಇಲ್ಲ. ಅವನಿಗೆ ಸಹಾಯಕನೊಬ್ಬ ಬೇಕಾಗ್ತಾನೆ. ಆ ಸಹಾಯಕನಾರು ಎಂದರೆ ತ್ರೇತಾಯುಗದ ಆಂಜನೇಯ ಹನುಮಂತರಾಯ. ತ್ರೇತಾಯುಗದಲ್ಲಿ ಕೃಷ್ಣನೇ ರಾಮನಾಗಿ ಅವತರಿಸಿದಾಗ ಅವನ ಆ ದೂತನಾಗಿದ್ದ ಆಂಜನೇಯ ಅವನೇ ಸಹಾಯ ಮಾಡಬಲ್ಲ. ಯಾಕೆಂದ್ರೆ ಪಾಂಡವರು ಮಾಡಬಹುದಾದ ಈ ಯಾಗಕ್ಕೆ ಸಹಾಯಕನಾಗಿ ಭೀಮ ಆಂಜನೇಯ ಬರ್ತಾನೆ. ಆಂಜನೇಯ ಬೇರೆಯಲ್ಲ, ಭೀಮ ಬೇರೆಯಲ್ಲ, ಇವರಿಬ್ಬರು ವಾಯುಪುತ್ರರಾದ್ರಿಂದ ಕೃಷ್ಣ ಅಭಯವನ್ನು ಕೊಟ್ಟ, ಆಂಜನೇಯನು ಇವನಿಗೆ ಸಹಾಯ ಮಾಡ್ತಾನೆ ಅನ್ನುವಾಗ ಆ ಕಡೆಯಲ್ಲಿ ದಯಾಮಯನಾದಂತಹ ಆಂಜನೇಯ ಕೂತಿದ್ದಾನೆ.
1: ಭೀಮನಿಗೆ ಯಾವುದರ ಅರಿವಿಲ್ಲ. ಏನು ಧಡ ಧಡ ಧಡ ಧಡ ಹರಡೆ
0: ನೇರವಾಗಿ ಬರ್ತಾ ಇದ್ದಾನೆ. ಬರಬೇಕಾದ್ರೆ ಸುಮ್ಸುಮ್ನೆ ಬರ್ತಾ ಇಲ್ಲ. ಭೀಮ ಶಿವ ಧ್ಯಾನ ಮಾಡ್ತಿದ್ದಾನೆ. ಶಂಭೋಮ

ದಯಾಗರನಾದ ಭೀಮಣ್ಣ ಧಡ ಧಡ ಧಡ ನೇರವಾಗಿ ಎಲ್ಲಿಗೆ ಬರ್ತಿದ್ದಾನೆ? ಹಿಮಾಲಯ ಪರ್ವತದ ಕಡೆಗೆ. ಆ ಕಡೆನೋ ದಯಾಮಯನಾದಂತಹ ಆಂಜನೇಯ ಹನುಮಂತರಾಯ, ತ್ರೇತಾಯುಗದ ರಾಮನ ದೂತನೆಂದೆನಿಸಿದ ರಾಮನ ಭಕ್ತನಾದ ಹನುಮಂತ ಚಿರಂಜೀವಿ, ಅವನು ಹಿಮಾಲಯ ಪರ್ವತದ ಆ ಮಾರ್ಗದ ಮಧ್ಯದಲ್ಲಿ ಕೂತ್ಬಿಟ್ಟಿದ್ದಾನೆ. ಭೀಮಣ್ಣನಿಗೆ ಇದರ ಅರಿವೇ ಇಲ್ಲ. ಅವನ ಗದೆಯನ್ನು ಹಿಡಿದವನೇ ದಡ ದಡ ದಡ ದಡ ಅನ್ನು ಬಂದಾಗ ಆಂಜನೇಯ ಬಾಲ ಏನು ಮಾಡಿಬಿಟ್ಟ, ದಾರಿಗೆ ಅಡ್ಡ ಇಟ್ಟುಬಿಟ್ಟಿದ್ದ. ಭೀಮ ಬರುವ ಮಾರ್ಗದ ಮಧ್ಯದಲ್ಲಿ ಆಂಜನೇಯ ಒಬ್ಬ ಹಣ್ಣು ಹಣ್ಣು ವಯಸ್ಸಿನ ಮುದುಕನ ವೇಷ ಹಾಕೊಂಡ್ಬಿಟ್ಟಿದ್ದ. ಆ ಬಾಲವನ್ನು ಅಡ್ಡ ಇಟ್ಟುಬಿಟ್ಟಿದ್ದಾನೆ. ರಾಮ ಧ್ಯಾನವನ್ನೇ ಮಾಡ್ತಾನಂತೆ. ಹೇ ದೇವ, ಹೇ ರಾಮ, ನೀಲಂ ಹೇ ಘಶ್ಯಾಮ, ನೀನಲ್ಲದೆ ನನ್ನನ್ನು ಕಾಪಾಡುವನು ಯಾರು ಅಂತ ಆಂಜನೇಯ ದೇವ ರಾಮ ಧ್ಯಾನವನ್ನೇ ಮಾಡ್ತಾನೆ. ಶ್ರೀರಾಮ ಶ್ರೀರಾಮ ಶ್ರೀರಾಮ ನೀಲಮೇಘ ಶ್ಯಾಮ ನಿಸ್ಸೀಮ ಗುಣಧಾಮ ಕಾಂಚನದನ ಸುತ್ರಾಮ ಅರಿಕುಲರ

ರಾಮನ ದೂತನಾದ ಆಂಜನೇಯ ಬಾಲವನ್ನು ಅಡ್ಡ ಇಟ್ಟುಬಿಟ್ಟಿದ್ದಾನೆ. ರಾಮ ರಾಮ ರಾಮ ರಾಮ ಅಂತ ಕೂತಿದ್ದ. ಗದೆಯನ್ನ ಬೆಳೆದಿರುವ ಭೀಮ ಎದುರಾಗಿ ಬಂದ, ಬಾಲವನ್ನು ಅಡ್ಡ. ಇಲ್ಲಿ ಭೀಮನ ಮೋಹದ ಅಹಂಕಾರ ಬಂದಿತ್ತಲ್ಲ, ಅವೇನು ಮಾಡ್ತಿದ್ದಾನೆ, ಏನಿದು ಪ್ರಯಾಣ ಮಾಡುವಾಗ, ಎಲ್ಲಿಗಾದ್ರೂ ನಾವು ಹೋಗುವಾಗ ಮಾರ್ಗದಲ್ಲಿ ಈ ಹಗ್ಗ ಅಡ್ಡ ಬರೋದು ಅಥವಾ ಹಾವು ಅಡ್ಡ ಹೋಗೋದು ಅಪಶಕುನ ಅಂತಾರೆ. ಏನು ಮಾಡಲಿ, ಈ ಕೋತಿ ಬಾಲವನ್ನ ಅಡ್ಡ ಇಟ್ಕೊಂಡು ಕಾಡು ಕಬ್ಬಿ ಅಂದ. ಅವನು ಗೊತ್ತಿಲ್ಲ ಆಂಜನೇಯ ಅಂತ, ಅವನ ಅಣ್ಣನೇ ಆಂಜನೇಯನೇ ಕೂತಿದ್ದಾನೆ ಅನ್ನೋ ಅರಿವೆ ಇಲ್ಲ ಭೀಮ. ಯಾಕೆಂದ್ರೆ ಭೀಮನು ವಾಯುಪುತ್ರನೇ, ಆಂಜನೇಯನು ವಾಯುಪುತ್ರನೇ, ಇದರ ಅರಿವೇ ಇಲ್ಲದ ಭೀಮ, ಹೇ ಕಾಡು ಕಬ್ಬಿ ನೀನು ಬಾಲ. ಆಂಜನೇಯನಿಗಿದ ಯಾವುದು ಕೇಳಿಸ್ತಿಲ್ಲ, ಅವನು ರಾಮ ಧ್ಯಾನದಲ್ಲಿ ತಲ್ಲಿನನಾದ. ರಾಮ ರಾಮ ಸೀತಾ.

0: ಮಾರ್ಗದಲ್ಲಿ ತಲ್ಲೀನನಾದರೆ ಭೀಮಣ್ಣ ನೋಡದನಂತೆಯೇ. ನೀನಪ್ಪ
1: ಮಾರ್ಗದ ಮಧ್ಯದಲ್ಲಿ ಬಾಲವ ನಡ್ಡವಾಗಿಟ್ಟಿದೆಯಲ್ಲ, ಏನ ಮಾಡ್ಲಿ? ಏ ಕಾಡು ಕಟ್ಟಿ ಕಿವಿ ಕೇಳಿಸಲ್ವೇ ನಿನಗೆ? ಅತ್ಯವಸರವಾದ ಕೆಲಸದ ಮೇಲೆ ನಾನು ಹೊರಟಿದ್ದೇನೆ. ನಿನ್ನ ಬಾಲ ಅಡ್ಡ ಇದೆ, ತೆಗೆ ನಿನ್ನ ಬಾಲ. ಆಗ ನಿಧಾನವಾಗಿ ಆಂಜನೇಯ ಕಣ್ಣನ್ನ ತೆರೆದ. ಯಾರು ಅಂದ. ನಿಧಾನವ ತಲೆ ಎತ್ತಿ ಯಾರು ಅಂತಿದ್ದಾನೆ. ಯಾಕೆಂದ್ರೆ ಪಾಪ ವಯಸ್ಸಾಗಿ ಹೋಗಿದೆ. ಮುದುಕ ಆ ಕೈಯನ್ನ ನಿಧಾನವ ಕಣ್ಣತ್ರ ತಂದು ನೋಡ್ತಾನೆ. ಯಾರು? ಯಾಕೆ ಅವನು ಹಾಗೆ ಮಾಡ್ತಿದ್ದಾನೆ ಅಂದ್ರೆ ವಯಸ್ಸಾಗಿ ಹೋಗಿದೆ. ವಯಸ್ಸಾದ ಮೇಲೆ ಯಾರಾದರೂ ಆ ರೀತಿ ಗಡಗಡ ಗಡಗಡ ಗಡ ನಡುಗುವುದೇ ಸರಿ. ಅದಕ್ಕೆ ದೊಡ್ಡವರು ನಮ್ಮಲ್ಲಿ ಏನು ಹೇಳಿದ್ರು, 10 ಬಾಲ್ಯ, 20 ಲವಲ್ಯ, 30 ಸ್ತ್ರೀ ಲವಲ್ಯ, 40 ಸೌಶಲ್ಯ, 50 ಪ್ರಾಬಲ್ಯ, 60 ಅರುಳು, 70 ಮರುಳು, 80 ಆಗು, 90 ಬಾಗು, 100 ಸಾಗು. ಮನುಷ್ಯನ ದೇಹ ಇಷ್ಟೇ ಇದ್ರ ಸ್ಥಿತಿ. 10, 20, 30 ಎನ್ನವರೆಗೂ ನಾನು ಎನ್ನುವ ದೇಹ 40, 50, 60 ಬಗ್ಬಿಡುತ್ತೆ. ಕೈನಲ್ಲಿ ಕೋಲು, ತಲೆ ಗಡಗಡ ಗಡಗಡ ಗಡಗಡ. ತಲೆಯಾಡಿಸೋದು ಎರಡು ಥರ, ವಯಸ್ಸಾದ ಹೆಣ್ಮಕ್ಳು ತಲೆಯಾಡಿಸೋದು ಹಿಂಗೆ, ಈ ವಯಸ್ಸಾದ ಗಂಡಸರು ತಲೆಯಾಡಿಸೋದು ಹಿಂಗೆ. ಏನ್ರಿ ಅನ್ನಿ ಅಭ್ಯಾಸ? ಹೆಣ್ಮಕ್ಳಿಗೆ ಏನು ಅಭ್ಯಾಸ ಅಂದರೆ, ಅವ್ರ ಮಾತೆತ್ತಿದ್ರೆ ಅಕ್ಕಿ ತಗೊಂಬನ್ನಿ, ರಾಗಿ ತಗೊಂಬನ್ನಿ, ಒಡವೆ ತಗೊಂಬನ್ನಿ, ವಸ್ತ್ರ ತಗೊಂಬನ್ನಿ, ಪಾತ್ರೆ ತಗೊಂಬನ್ನಿ, ಅದು ತಗೊಂಬನ್ನಿ, ತಗೊಂಬನ್ನಿ, ತಗೊಂಬನ್ನಿ ಅಂದು ಅಂದು. ಅವರು ವಯಸ್ಸಾಗೋದ್ಮೇಲೂ ತಲೆ ಹಿಂಗೆ ಹಿಂಗೆ ಹಿಂಗೆ ಹಿಂಗೆ. ಈ ಗಂಡಸರು ನನ್ನ ಹತ್ರ ಕಾಸಿಲ್ಲ ಕಾಸಿಲ್ಲ ಕಾಸಿಲ್ಲ ಅಂದು ಅಂದು, ಅವ್ರಿಗೂ ವಯಸ್ಸಾದ್ಮೇಲೆ ತಲೆ ಹಿಂಗತ್ತೆ ಅಂತ. ಇದು ಸುಮ್ಮನೆ ಹಾಸ್ಯಕ್ಕೆ ಹೇಳೋ ಕತೆ. ಹರಿದಾಸರು ನಗಿಸುವುದಕ್ಕಾಗಿ ಇಂತಹ ಕತೆಗಳನ್ನೆಲ್ಲ ಹೇಳ್ತಾರೆ. ಸತ್ಯ ಮಾತನಾಡುವಾಗ ವಯಸ್ಸಾದ ಮೇಲೆ ಯಾರಾದರೂ ಸಾಯೋದಂತು ಸತ್ಯ. ಈ ದೇಹ ನಶ್ವರ, ಯಾವ ಕಾಲವೋ ಯಾವ ಸಮಯವೋ ನಾವು ಮುನ್ನಾಗಿ ಹೋಗುವುದು ಸತ್ಯ. ಆ ನಶ್ವರವಾದ ದೇಹ ಬಿಟ್ಟುಬಿಡುವುದು ನಾವು ಸತ್ಯ ಎನ್ನುವಾಗ ಭಗವಂತನನ್ನು ನಮಿಸುತ್ತಾ ಈ ಪವಿತ್ರ ಜನ್ಮ ಕೊಟ್ಟದ್ದಕ್ಕಾಗಿ ತಂದೆ ನಿನಗೆ ವಂದನೆ ಎಂದು ಕಾಲ ಕಳೀಬೇಕಾದು ನಮ್ಮ ಧರ್ಮ. ಇದನ್ನು ಅರ್ಥ ಮಾಡಿಕೊಳ್ಳದೆ ಅಹಂಕಾರಕ್ಕೆ ಒಳಗಾದರೆ ಏನಾಗುತ್ತೆ ಅನ್ನುವುದಕ್ಕೆ ಭೀಮನ ಕಥೆಯೇ ಸಾಕ್ಷಿ. ಎಲ್ಲಿ ಭೀಮಣ್ಣನ ಅಹಂಕಾರ? ಏ ಕಾಡು ಕಪಿ, ತೆಗೆ ನಿನ್ನ ಬಾಲ. ಆಂಜನೇಯ ಯಾರು ಯಾರು? ಓ ಭೀಮ ನೀನ? ಅಯ್ಯ ಭೀಮಣ್ಣ, ನಾನು ಬಹಳ ವಯಸ್ಸಾದವನಪ್ಪ. ಎಷ್ಟು ವಯಸ್ಸಾಗಿದೆ ಅಂದ್ರೆ ಹೇಳಕ್ಕಾಗಲ್ಲ ಅಷ್ಟು ವಯಸ್ಸು. ಯಾ ಈ ಕಣ್ಣಿನ ರೆಪ್ಪೆ ಬಿಡಿಸ್ಬೇಕು ಅಂದ್ರೆ ನನಗೆ ಬಹಳ ದಿವಸ ಹಿಡಿಯುತ್ತೆ. ಇನ್ನು ಬಾಲ ತೆಗೆದ ಪಕ್ಕಕ್ಕಿಡಕ್ಕೆ ನನ್ನ ಕೈನಲ್ಲಿ ಆಗ್ತಿಲ್ಲ. ಯಾಕೆಂದ್ರೆ ನಾನು ಆ ಬಾಲ ತೆಗೆಯೋವರೆಗೂ ನೀನು ನಿಲ್ಲಕ್ಕಾಗಲ್ಲ. ಒಂದು ಕೆಲಸ ಮಾಡ್ತೀಯ ಭೀಮ, ನಿನ್ನ ಗದೆಯಿಂದ ಒಂದು ಸಾರಿ ಬಾಲನ ಚಿಮ್ಮಿಬಿಡು, ನಿನ್ನ ಗದೆಯಿಂದ ಬಾಲನ ತಳ್ಳಿಬಿಡು, ಆಮೇಲೆ ಮುಂದಕ್ಕೆ ಹೋಗೋ. ನಗಿತಾನೆ ಭೀಮಣ್ಣ. ಹೇ ಕಾಡು ಕಪಿ, ನನ್ನ ಗದೆಯಿಂದ ನಿನ್ನ ಬಾಲವನ್ನು ತಳ್ಳಿಬಿಡ್ತೇನೆ, ಸ್ವಲ್ಪ ಎಚ್ಚರವಾಗಿ ಕೂತ್ಕೋ, ಉರುಳ್ಕೊಂಡ್ಬಿಟ್ಟಿಯಾ ಹುಷಾರ್. ನಗಿತಾನೆ.

ಬಂದವನೆ, ಭೀಮಣ್ಣ ಗದೆಯನ್ನ ತೆಗೆದವನೆ, ಹರ ಹರ ಮಹದೇವಂಥ. ಕೈನಲ್ಲಿ ಪಿಡಿದಿರುವ ಗದೆಯಿಂದ ಬಾಲವನ್ನ ತಳ್ಳದ. ಬಾಲ ಅಲ್ಲಾಡ್ತಲೇ ಇಲ್ಲ. ಇದೇನಿದು ಭೀಮನಗಾಶ್ಚರ್ಯ! ನನ್ನ ಗದೆಯಿಂದ ತಳ್ಳಿದ್ರು ಅಲ್ಲಾಡ್ತಿಲ್ವಲ್ಲ, ಬಲವನ್ನೆಲ್ಲ ಪ್ರಯೋಗಿಸಿದ. ಹರಹರ ಮಹಾದೇವನ್, ಬಾಲ ಅಲ್ಲಾಡ್ತಿಲ್ಲ. ಓಹೋ, ಭೀಮನಿಗೆ ಹೇಳ್ತಾನಂತೆ ಈ ಕೋತಿ ಮಾಯಾವಿ ಕೋತಿ, ಎಲ್ಲೋ ಬಲವನ್ನೆಲ್ಲ ಪ್ರಯೋಗಿಸಿದೆ. ಒಂದು ಕೆಲಸ ಮಾಡೋಣ ಅಂತ ಗದೆಯನ್ನ ಪಕ್ಕದಲ್ಲಿಟ್ಟ, ಕೈನಿಂದ ಬಾಲವನ್ನ ಎತ್ತಲಿಕ್ಕೆ ಹೋದ. ಆ ಕೈನಿಂದ ಬಾಲಕ್ಕೆ ಕೈ ಹಾಕಿದ. ಇಲ್ಲಿ ಬಾಲಕ್ಕೆ ಭೀಮನ ಕೈ ಹಾಕಿದ್ರೆ ಆಂಜನೇಯ ಏನು ಮಾಡಿದ್ದಾನೆ, ಅವನು ಎರಡು ಕೈ ಮೇಲೂ ಬಾಲ ಇಟ್ಬಿಟ್ಟ. ಅದು ಹೇಗಾಯಿತು ಎಂದರೆ ಬೆಟ್ಟ ತಂದಿಟ್ಟಂಗೆ ಆಗೋಯ್ತು. ಏ ಕಾಡು ಕಪಿ, ತೆಗಿ ನೀನು ಬಾಲ. ಆಂಜನೇಯ ದೇವ ರಾಮ ಧ್ಯಾನವನ್ನೇ ಮಾಡ್ತಿದ್ದಾನೆ. ನೀಲ ಮೇಘ ಶಾಮ ರವಿ ಕುಲಸೋ

ರವಿ ಕುಲ ಸೋಮ ನಂಬಿದೆನೋ ರಾಮ ಆಂಜನೇಯ ರಾಮ ರಾಮ ಅಂತ ಇದ್ದಾನೆ ಬೇ ಮಣ್ಣ ಸಿಕ್ಕಿ ಹಾಕ್ಕೊಂಬಿಟ್ಟ ಒದ್ಲಾಡ್ತಾನಂತೆ ಏ ಕಾಡು ಕಪಿ ತೆಗೆ ನಿನ್ನ ಬಾಲ ತೆಗೆ ನಿನ್ನ ಬಾಲ ಅನ್ನುವಾಗ ಮಹಾನುಭಾವನಾದ ಆಂಜನೇಯ ನಗುತ್ತಾ ಇದ್ದಾನೆ ಭೀಮಾ ನೀನೇನು ಸಾಮಾನ್ಯನೇ ಅಪ್ಪ ಮಹಾಪರಾಕ್ರಮಿಯಲ್ಲವೇ ನೀನು ತೆಗೆ ನಿನ್ನ ಬಾಲ ನೀನಾಗಿ ನೀನೇ ಪ್ರಯತ್ನ ಮಾಡಿ ತೆಗೆ ಅನ್ನುವಾಗ ಮಹಾನುಭಾವನಾದಂತಹ ಭೀಮಣ್ಣನಿಗೆ ಆಗ ಅರಿವಾಯಿತು ಅಹಂಕಾರ ಇಲ್ಲ ತಂದೆ ನನ್ನ ಅಹಂಕಾರ ಮುರಿದಿದೆ ಕಾಪಾಡು ಆಗ ಆಂಜನೇಯ ಬಾಲವನ್ನು ಸಡಿಲ ಭೀಮಣ್ಣನ ಕೈ ಹೊರಗಡೆಗೆ ಬಂತು ಎದ್ದನಂತೆ ಯಾರು ತಂದೆ ನೀನು ಆಗ ಆಂಜನೇಯ ತನ್ನ ವಿಶ್ವರೂಪ ಧಾರಣೆ ದಯಾಮಯನಾದ ಆಂಜನೇಯನ ವಿಶ್ವ ಅಪ್ಪ ನಾನು ಬೇರೆ ಯಾರು ಅಲ್ಲ ಆಂಜನೇಯ ರಾಮನ ದೂತ ಆಂಜನೇಯ ಆಗ ಭೀಮಣ್ಣ ಆಂಜನೇಯನ ಕಾಲಿಗೆ ನಮಸ್ಕಾರ ಮಾಡ್ತಾನೆ ನನ್ನ ತಪ್ಪನ್ನು ಕ್ಷಮಿಸು ನಾನು ನಮ್ಮಣ್ಣ ಮಾಡುವ ಯಾಗಕ್ಕೆ ಸಹಾಯಕವಾಗಿ ಹಿಮಾಲಯ ಪರ್ವತದ ಮೇಲೆ ಹೊರಟಿದ್ದೇನೆ ಪುರುಷಾಂಬೃಗರನ್ನು ಕರೆತರಲು ಆಗ ಭೀಮಸೇನ ನೋಡ್ತಾನೆ ಏನಪ್ಪ ಪುರುಷಾಂಬೃಗನ ಕರ್ತರ್ತೀಯ ಅಯ್ಯ ಪುರುಷಾಂಬೃಗನೇನು ಸಾಮಾನ್ಯನೇ ಆತ ಮಹಾಶಿವ ಭಕ್ತ ಸಾಮಾನ್ಯವಾಗಿ ಆತ ಬರುವವನಲ್ಲ ಆದ್ದರಿಂದಲೇ ನಿನ್ನ ಕೃಷ್ಣನೇ ನನ್ನ ಹತ್ರ ಕಳಿಸ್ಕೊಟ್ಟಿದ್ದಾನೆ ಭೀಮಾ ಸುಮ್ಮ ಸುಮ್ಮನೆ ಪುರುಷಾಂಬೃಗನನ್ನು ಕರೆತರಕ್ಕಾಗಲ್ಲ ಒಂದು ಕೆಲಸ ಮಾಡ್ತೀಯ ನಾನು ರಾಮ ಭಕ್ತನಾದ್ರಿಂದ ನನ್ನ ದೇಹ ಎಲ್ಲ ಶಿವಮಯವಾಗಿ ಹೋಗಿದೆ ನನ್ನ ಬಾಲದ ಕೆಲವು ರೋಮಗಳನ್ನು ನಿನಗೆ ಪ್ರಸಾದವಾಗಿ ಕೊಡ್ತೇನಪ್ಪ ಎಲ್ಲೆಲ್ಲ

ಪ್ರಸಾದವನ್ನು ಬಿಸಾಕ್ತೀಯೋ ಅಲ್ಲೆಲ್ಲ ಶಿವಲಿಂಗಗಳಾಗೋಗುತ್ತೆ. ಪುರುಷಾಮೃಗ ಮಹಾಶಿವ ಭಕ್ತ, ಆ ಶಿವಲಿಂಗಗಳಿಗೆ ಪೂಜೆಯನ್ನು ಮಾಡೋದು ಹೊರತು ಅಲ್ಲಿಂದ ಹೋಗವನಲ್ವ. ಅದರಿಂದ ಆ ಲಿಂಗಗಳಿಗೆ ನಮಸ್ಕಾರ ಮಾಡಿ ಬರೋದೊಳಗಾಗಿ ಊರನ್ನು ಸೇರು. ಇಲ್ಲದೆ ಹೋದರೆ ಮಧ್ಯದಲ್ಲೇ ನೀನು ಸಿಕ್ಕಾಕೊಂಡ್ರೆ ನೀನನ್ನು ಸಿಗದಾಕ್ಬಿಡ್ತಾನೆ. ಅವನು ಸಾಮಾನ್ಯನಲ್ಲ ಪುರುಷಾಮೃಗ. ಆದ್ದರಿಂದ ಸ್ವಲ್ಪ ತಾಳು ಎಂದ ಹನುಮಂತ ದೇವ ತನ್ನ ಬಾಲದ ಕೆಲವು ರೋಮಗಳನ್ನು ಪ್ರಸಾದವಾಗಿ ಕೊಟ್ಟ. ಮಹಾಪ್ರಸಾದವೆಂಬುದಾಗದನ್ನು ಸ್ವೀಕಾರ ಮಾಡಿಕೊಂಡ ಆ ಭೀಮಣ್ಣ ಸೊಂಟಕ್ಕೆ ಬಿಗಿದ. ಆಂಜನೇಯನಿಗೆ ವಂದಿಸುತ್ತಾ ನಮಸ್ಕಾರ ಮಾಡುತ್ತಾ ನೇರವಾಗಿ ಹೊರಟ. ಎಲ್ಲಿಗೆ ಬರುತ್ತಿದ್ದಾನೆ? ಪುರುಷಾಮೃಗನಿರುವ ಎಡೆಗೆ ಬರ್ತಾ ಇದ್ದಾನೆ. ಆ ಮಹಾಮಹಿಮನಾದ ಭೀಮಣ್ಣ ಆಂಜನೇಯನಿಗೆ ವಂದಿಸುತ್ತಾ ಅವನ ಅನುಗ್ರಹವನ್ನು ಪಡೆದಿದ್ದಾನೆ. ನೇರವಾಗಿ ಬರ್ತಾನೆ. ಎಲ್ಲಿ

ಭೀಮಣ್ಣ ಅಣ್ಣನಾದ ಮಾರುತಿ ಸ್ಮರಣೆ ಮಾಡ್ತಾ ಅವನು ಕೊಟ್ಟ ಪ್ರಸಾದವನ್ನ ಸೊಂಟಕ್ಕೆ ಬಿಗಿದ. ಧಡ ಧಡ ಧಡ ಧಡ ಧಡ ಧಡ ಎಲ್ಲಿಗೆ ಬರ್ತಿದ್ದಾನೆ ಮಹಾನ್ ಭಾವನಾದ ಪುರುಷಾಮೃಗ ವಾಸವಾಗಿರುವ ಹಿಮಾಲಯ ಪರ್ವತದೆಡೆಗೆ. ಆ ಕಡೆ ಮಹಾನುಭಾವನಾದ ಪುರುಷಾಮೃಗ ಮಹಾಶಿವ ಭಕ್ತ. ಎಂತಹ ದೈವ ಭಕ್ತ ಎಂದರೆ ಆ ಶಿವಲಿಂಗವನ್ನು ಕಂಡರೆ ಅದಕ್ಕೆ ಪೂಜೆಯನ್ನು ಮಾಡದ ಹೊರತು ತೃಣ ಮಾತ್ರದ ಆಹಾರವನ್ನು ಸ್ವೀಕರಿಸುವವನಲ್ಲ ಅಂತಹ ಶಿವಭಕ್ತ. ಶುದ್ಧನಾದ ಪುರುಷಾಮೃಗ ಅರ್ಧ ಮಾನವನಾಕಾರ ಇನ್ನರ್ಧ ಮೃಗ. ಮಹಾಮಹಿಮನಾದ ಪುರುಷಾಮೃಗ ಸಾಮಾನ್ಯನಲ್ಲ, ಮಹಾಕೋಪಿಷ್ಠ. ಯಾರಾದರೂ ಅವನಿಗೆ ಅಡ್ಡಲಾಗಿ ಸಿಕ್ಕಿದೆ ಆದರೆ ಸಿಗದು ಹಾಕ್ಬಿಡ್ತಿದ್ದ ಅಂತಹ ಪರಕ್ರಮ. ಅಶುದ್ಧವಾದ ಪುರುಷಾಮೃಗ ಶಿವಲಿಂಗದ ಮುಂದೆ ಕೂತಿದ್ದಾನಂತೆ. ಹೇ ಶಂಕರ, ದಯಾಗರ, ನೀನಲ್ಲದೆ ನನ್ನನ್ನು ಕಾಪಾಡೋರು ಯಾರು ಅಂತ ಆ ಶಿವಲಿಂಗಕ್ಕೆ ಅರ್ಚನೆಯನ್ನು ಮಾಡ್ತಾ ಇದ್ದಾನೆ, ಶಿವಪೂಜೆಯನ್ನು ಮಾಡ್ತಾ ಇದ್ದಾನಂತೆ. ನಾಗಭೂಷಣ ನಗೆ ಮುಖ

ದೇವರಿಗೆ ಅರ್ಚನೆಯನ್ನು ಮಾಡುತ್ತಿದ್ದಾನೆ. ವಿಧ ವಿಧದ ಕುಸುಮಗಳ ತಂದರ್ಪಿಸಿ ಕರಗಳನ್ನೇ ಜೋಡಿಸಿ ಶಿವಪೂಜೆಯನ್ನೇ ಮಾಡ್ತಾನೆ. ನಾಗಭೂಷಣ ನಗೆ ಮುಖ

ನಮಃ ಶಿವಾಯ. ವಿಧ ವಿಧದ ಕುಸುಮಗಳ ಶಿವಲಿಂಗವ ಪೂಜೆಯನ್ನು ಆ ಮಹಾಮಹಿಮ ಮನಸ್ಸಿನಲ್ಲೇ ಅರ್ಪಣೆಯನ್ನು ಮಾಡ್ತಾ ಪೂಜೆ ಮಾಡ್ತಾನೆ. ಇದಲ್ಲವೇ ಪೂಜೆ. ಭಗವಂತನ ಸೇವೆಗಾಗಿ ಕೂತಾಗ ತನು ಮನ ಆವುದರ ಅರಿವಿಲ್ಲದೆ, ಪ್ರಪಂಚದ ಅರಿವೇ ಇಲ್ಲದೆ ಪೂಜೆ ಮಾಡುವುದಕ್ಕೆ ಹೆಸರೇ ನಿಜವಾದ ಭಕ್ತಿ. ಬಹು ಜನಗಳು ಸುಮ್ಮನೆ ಬೂಟಾಟಿಕೆಯ ಭಕ್ತಿಯನ್ನು ಮಾಡ್ತಾರೆ. ಬೂಟಾಟಿಕೆಯ ಭಕ್ತಿ ಭಗವಂತ ಮೆಚ್ಚುತ್ತಾನ? ಕಳ್ಳ ಕಪಟದ ನಾಟಕದ ಆ ಆಟಗಳನ್ನು ಪರಮಾತ್ಮ ಮೆಚ್ಚುವುದಿಲ್ಲ. ಹಾಗಾದರೆ ನಾವು ಮಾಡುವ ಪೂಜೆ ಹೇಗಿರಬೇಕಪ್ಪ? ಶಿವ ಮೆಚ್ಚಬೇಕು. ಭೀಮ ಮಾಡ್ತಿದ್ದ ಹೀಗೆ ಪೂಜೆ ಹೇಗೆ ಎಂದರೆ ತನ್ನಲ್ಲಿರುವ ಪರಮಾತ್ಮ ಮೆಚ್ಚಬೇಕು, ಹಾಗೆ ಪೂಜೆ ಮಾಡ್ತಿದ್ದ. ನಾವು ಅಷ್ಟೇ ಹಾಗೆ ಮಾಡಬೇಕು. ಭೋಜನಗಳು ಸುಮ್ಮನೆ ಜನ ಮೆಚ್ಚಲಿ ಅಂತ ಮಾಡ್ತಾರೆ, ಅದು ಭಕ್ತಿ ಅಲ್ಲ. ಕಥಾಭಾಗದಲ್ಲಿ ಮಾನಸ ಪೂಜೆಯನ್ನು ಮಾಡುತ್ತಿದ್ದಾನೆ ಪುರುಷಾಮೃಗ. ಆಗ ಅಲ್ಲಿಗೆ ಬಂದನಂತೆ ಭೀಮ. ಹೇ ಪುರುಷಾಮೃಗನೇ, ನಮೋ ನಮಃ. ಪುರುಷಾಮೃಗ ತಿರುಗದ, ಯಾರು ಯಾರು ಸ್ವಾಮಿ? ನಾನ ಭೀಮ. ಭೀಮ ಹೌದು, ಪಾಂಡವರಲ್ಲಿ ಒಬ್ಬನಾದ ಭೀಮ. ನಾನು ಮಹಾಶಿವ ಭಕ್ತ ಪುರುಷಾಮೃಗನೇ, ನಿನ್ನನ್ನು ಕಂಡು ಹೋಗೋಣ ಅಂತ ಬಂದಿದ್ದೇನೆ. ನನ್ನ ತಂದೆ ಯಾಗ ಮಾಡುವುದಕ್ಕಾಗಿ, ನಮ್ಮ ತಂದೆಗೋಸ್ಕರ ನಾವೊಂದು ಯಾಗ ಮಾಡ್ತಿದ್ದೇವೆ. ಆ ಯಾಗಕ್ಕೆ ನೀನು

ಹೋಗಕ್ಕೆ ಬರ್ತಾರಲ್ಲ. ಏನಿ ಜನ ನನ್ನನ್ನು ನೆಮ್ಮದಿಯಾಗಿ ಶಿವ ಧ್ಯಾನ ಮಾಡುವುದಕ್ಕೆ ಬಿಡೋದಿಲ್ಲವಲ್ಲ. ಹೇ ಭೀಮಾ, ನಾನು ಯಾಕೆ ಬರಬೇಕು? ಸ್ವಾಮಿ, ನೀವು ಕೂತ ಎಡೆಯಲ್ಲ ಸುಭಿಕ್ಷೆಯಾಗುತ್ತಾದ್ರಿಂದ ನೀವು ಬಂದಲ್ಲಿ ಕೂರಬೇಕು. ಪುರುಷಾಮೃಗ ನೋಡ್ತಾನೆ, ನನ್ನನ್ನು ಕರ್ಕೊಂಡು ಹೋಗೋರು ನನಗಿಂತ ಮುಂಚಿತವಾಗಿಯೇ ಇರಬೇಕು ಗೊತ್ತಾ? ಯಾರೇ ನನ್ನನ್ನು ಕರ್ಕೊಂಡು ಹೋಗೋಕೆ ಬರಲಿ, ಆ ಕರೆದುಕೊಂಡು ಹೋಗುವವರು ನನಗಿಂತಲೂ ಮುಂಚಿತವಾಗಿ ನನಗಿಂತ ಮುಂದೆ ಇರಬೇಕು. ಭೀಮ ಹೇಳಿದೆ, ಎಲ್ಲ ತಿಳ್ಕೊಂಡೇ ಬಂದಿದ್ದೇನೆ. ಆಂಜನೇಯ ನನಗೆಲ್ಲ ಮೊದಲೇ ಹೇಳಿದ್ದಾನೆ, ಅಪ್ಪ ನಿನಗಿಂತಲೂ ಮುಂಚಿತವಾಗಿ ನಾನು ಒಳಗಿರ್ತೇನೆ, ಅಷ್ಟೊಳಗಾಗಿ ನೀನು ಬಾ. ಅದು ಪುರುಷಾಮೃಗ ಹೇಳಿದ, ಮಧ್ಯದಲ್ಲಿ ಏನಾದರೂ ನೀನು ಸಿಕ್ಕ ಹಾಕ್ಕೊಂಡ್ರೆ ಸಿಗದ ಹಾಕ್ಬಿಡ್ತೇನೆ. ಅದೆಲ್ಲ ಅರ್ಥ ಮಾಡಿಕೊಂಡೇ ಬಂದಿದ್ದೇನೆ. ಆಗ ಮಹಾನುಭಾವನಾದ ಪುರುಷಾಮೃಗ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಿ ಹೇಳ್ತಾನಂತೆ, ಶಿವ ಹೋಗಿ ಬರಲೇನಪ್ಪ, ನಿನ್ನ ಭಕ್ತರು ಕರೀತಾ ಇದ್ದಾರೆ ನನ್ನನ್ನ. ಮಹಾನುಭಾವನಾದ ಧರ್ಮರಾಜ ಯಾಗ ಮಾಡ್ತಾನಂತೆ, ಶಿವ ಹೋಗಿ ಬರ್ತೇನೆ, ಹೋಗಿ ಬರಲೇನಪ್ಪ, ನಿನ್ನ ಭಕ್ತರು ಕರೆದರೆ ಇಲ್ಲವೆಂದೆನದೆ, ಹೋಗಿ ಬರಲೇನಪ್ಪ. ಅಪ್ಪ ಹೋಗಿ ಬರ್ಲ, ಎದ್ದ, ನಮ ಶಿವಾಯ ಓಂ ನಮ ಶಿವಾಯ, ಭೀಮ ಹೊರಡು ಹೊರಡು ಎಂದಾಗ ವಾಯುಪುತ್ರನಾದ ಮಹಾನುಭಾವನಾದಂತಹ ಭೀಮಸೇನ ಅಲ್ಲಿಂದಲೇ ಆ ಪುರುಷಾಮೃಗನನ್ನು ಕರೆದುಕೊಂಡು ಹೊರಟಿದ್ದ. ದರ

0: ಪುರುಷಾಮೃಗ ಶಿವಲಿಂಗಕ್ಕೆ ನಮಸ್ಕಾರ ಮಾಡಿದ್ದಾನೆ, ಅಲ್ಲಿಂದಲೇ ಹೊರಟ. ಅಷ್ಟೊತ್ತಿಗಾಗಲೇ ಭೀಮಣ್ಣ ದಡ ದಡ ದಡ ದಡ ದಡನೆ ಓಡುತ್ತ ಬಹುದೂರಕ್ ಸಾಗಿದ್ದ. ಯೋಚನೆ ಮಾಡ್ತಾನಂತೆ, ಇಷ್ಟು ಬೇಗ ಪುರುಷಾಮೃಗ ಬರಲಾರ, ನಾನು ವಾಯುಪುತ್ರನಾದ್ರಿಂದ ಎಷ್ಟು ದೂರ ಹೋಗಿದ್ದೇನೆ ಅಂತ ಇದ್ದಾನೆ. ಅಷ್ಟೊಳಗಾಗಿ ಪುರುಷಾಮೃಗ ಏನ್ ಮಾಡ್ದ, ಅಲ್ಲಿಂದ ಭೀಮಾ ಅಂತ, ಎರಡೇ ಅಕ್ಷರ ಭೀಮಾ ಅನ್ನೋದ್ರೊಳಗಾಗಿ ಭೀಮಾ ಇದ್ದ ಜಾಗಕ್ಕೆ ಬಂದ್ಬಿಟ್ಟ. ಆ ವೇಗ, ಪುರುಷಾಮೃಗನು ಬರುತ್ತಿರುವ ವೇಗ ಸಾಮಾನ್ಯವಾದ ವೇಗವಲ್ಲ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ವೇಗ, ಅತಿವೇಗ, ವಾಯುವೇಗ, ಶರವೇಗ, ಕೊನೆಯಲ್ಲಿ ಮನೋವೇಗ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳಂನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ನಿಯೋಗ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ಜಂಟಿ ಘೋಷಣೆಗೆ ಉಭಯ ನಾಯಕರು ಸಹಿ ಹಾಕಿದರು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟ್ರಗಳು ಬದ್ಧವಾಗಿವೆ ಎಂದು ಹೇಳಿದರು. ಇದೇ ವೇಳೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಶುದ್ಧ ಇಂಧನ ಉದ್ದೇಶಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟ್ರಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ಇನ್ನೊಂದೆಡೆ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸ್ಗಳನ್ನು ಬೆಂಗಳೂರು ಮತ್ತು ಗುರುಗ್ರಾಮ್ಗೆ ವಿಸ್ತರಿಸಿದೆ. 21ನೇ ಶತಮಾನದ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ ಸಮುದಾಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇಂದಿನ ಭಾರತ ಹೆಚ್ಚಿನದನ್ನು ಸಾಧಿಸುವುದರಲ್ಲಿ ನಂಬಿಕೆ ಹೊಂದಿರುವ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಹೊಂದಿರುವ ಅಹಮದಾಬಾದ್ ಮತ್ತು ಐಕಾನಿಕ್ ಕ್ರಿಕೆಟ್ ಮೈದಾನಕ್ಕೆ ಹೆಸರುವಾಸಿಯಾದ ಮೆಲ್ಬೋರ್ನ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಸಂಕೇತಿಸುತ್ತದೆ ಎಂದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್, ಎರಡೂ ದೇಶಗಳ ಜನರ ಉತ್ಸಾಹ ಮತ್ತು ಚೈತನ್ಯವು ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಮತ್ತು ಭರವಸೆಯನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು. ದೇಶದಲ್ಲಿ ಶುದ್ಧ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು ಪಳೆಯುಳಿಕೆತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್

0: ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ಕಳೆದ ವರ್ಷ ಜೂನ್ನಲ್ಲಿ 242 ಗಿಗಾವ್ಯಾಟ್ನಷ್ಟಿದ್ದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ ಇದೀಗ 297 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಸೌರಶಕ್ತಿ ಸಾಮರ್ಥ್ಯದಲ್ಲಿ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲು ದಾಖಲಿಸಲಾಗಿದೆ. ಪವನಶಕ್ತಿಯ ಸಾಮರ್ಥ್ಯದಲ್ಲೂ ಗಣನೀಯ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ ಶುದ್ಧ ಇಂಧನ ಪರಿವರ್ತನೆ ಅಭೂತಪೂರ್ವ ವೇಗ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂಧನ ವಲಯದಲ್ಲಿ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ. ಮುಂದಿನ ಪೀಳಿಗೆಗೆ ಹಸಿರು, ಸುಸ್ಥಿರ ಹಾಗೂ ಸುಭದ್ರ ಭಾರತ ನಿರ್ಮಾಣಕ್ಕೆ ಇದು ಪೂರಕವಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಟಿವಿಗಳಂತಹ ವಿದ್ಯುನ್ಮಾನ ಸಾಧನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸ್ಪ್ಲೇ ಅಸೆಂಬ್ಲಿ, ಲಿಥಿಯಂ ಅಯಾನ್ ಸೆಲ್ ಮತ್ತು ಇಂಡಕ್ಟರ್ ಕಾಯಿಲ್ ಮಾಡ್ಯೂಲ್ ತಯಾರಿಕೆಯಲ್ಲಿ ಬಳಸುವ ಸರಕುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ವಿದ್ಯುನ್ಮಾನ ಸಾಧನಗಳಲ್ಲಿ ಬಳಸುವ ಈ ಮೂರು ಪ್ರಮುಖ ಘಟಕಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿಗೆ ಸಂಬಂಧಿಸಿದಂತೆ ಹಣಕಾಸು ಸಚಿವಾಲಯ 3 ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆಯಡಿ ದೇಶೀಯ ವಿದ್ಯುನ್ಮಾನ ಉತ್ಪಾದನೆಯನ್ನು ಉತ್ತೇಜಿಸುವ ಸರ್ಕಾರದ ನೀತಿಗೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಇಂದು ಕೇರಳಂನ ಕೊಚ್ಚಿಯಲ್ಲಿ ಸಂಪನ್ನವಾಯಿತು. ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ, ಬ್ರಿಕ್ಸ್ ಸದಸ್ಯರು ಮಹಿಳಾ ಅಭಿವೃದ್ಧಿಗೆ ಸಂಬಂಧಿಸಿದ ಅನೇಕ ಕಾಳಜಿಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದು ಸದಸ್ಯ ರಾಷ್ಟಗಳ ನಡುವೆ ಸಂವಾದ ಬೆಳೆಸುವಲ್ಲಿ ಮತ್ತು ಸಹಕಾರ ಬಲಪಡಿಸುವಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ವೇದಿಕೆಗಳ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ಇಂದು ಮಾನವೀಯ ನೆರವು, ಅಭಿವೃದ್ಧಿ, ಸಹಭಾಗಿತ್ವ, ಆಹಾರ ಭದ್ರತೆ, ಆರೋಗ್ಯ ಸೇವೆ, ಸಾಮರ್ಥ್ಯ ವೃದ್ಧಿ, ಶಿಕ್ಷಣ, ಕ್ರೀಡೆ, ವ್ಯಾಪಾರ, ವೀಸಾ ಹಾಗೂ ಸಂಪರ್ಕ ವ್ಯವಸ್ಥೆ ಸೇರಿದಂತೆ ಉಭಯ ದೇಶಗಳ ನಡುವಿನ ಸಮಗ್ರ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪರಿಶೀಲನೆ ನಡೆಸಿವೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಸಮಿತಿಯ 4ನೇ ಸುತ್ತಿನ ಸಭೆಯು ಇಂದು ನವದೆಹಲಿಯಲ್ಲಿ ನಡೆಯಿತು. ಕಾರ್ಯತಂತ್ರದ ಕ್ಷೇತ್ರಗಳಿಗೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆ ಕುರಿತು ನೀತಿ ಆಯೋಗ ಪಾಲುದಾರರ ಸಮಾಲೋಚನಾ ಸಭೆಯನ್ನು ನವದೆಹಲಿಯಲ್ಲಿಂದು ಆಯೋಜಿಸಿತ್ತು. ಸಭೆಯಲ್ಲಿ ಸರ್ಕಾರ, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ವಲಯ ಹಾಗೂ ಕೈಗಾರಿಕಾ ಕ್ಷೇತ್ರದ ತಜ್ಞರು ಭಾಗವಹಿಸಿ ಕಾರ್ಯತಂತ್ರದ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಿಗೆ ಭಾರತಕ್ಕೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ಚಿತ್ರವು ಹಳೆಯದಾಗಿದ್ದು ಕಳೆದ ವರ್ಷ ಯೆಮೆನ್ನ ಎಡನ್ ಕರಾವಳಿ ಸಮೀಪ ಸ್ಫೋಟದ ನಂತರ ಕ್ಯಾಮರೂನ್ ಧ್ವಜ ಹೊಂದಿದ್ದ ಎಂವಿ ಫಾಲ್ಕನ್ ಎಲ್ಪಿಜಿ ಟ್ಯಾಂಕರ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದೆ ಎಂದು ಪಿಐಬಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರದೇಶಗಳಿಗೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಭೇಟಿ ನೀಡಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ, ಕಾರ್ಯಾಚರಣಾ ಸನ್ನದ್ಧತೆ ಹಾಗೂ ಯೋಧರ ಯುದ್ದ ಸಿದ್ದತೆಯ ಪರಿಶೀಲನೆ ನಡೆಸಿದರು. ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಪೂಂಚ್ನ ಪ್ರದೇಶಗಳಿಗೆ ಅವರ ಮೊದಲ ಬಾರಿಗೆ ಭೇಟಿ ಇದಾಗಿದೆ. ಈ ವೇಳೆ ಅವರು ಸೇನಾ ಘಟಕಗಳ ಕಾರ್ಯಾಚರಣಾ ಸನ್ನದ್ಧತೆ ಕುರಿತು ಹಿರಿಯ ಸೇನಾ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸಂಸ್ಥಾಪನಾ ದಿನ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ

ಶಿಕ್ಷಣ ಸಚಿವ ರಾಜನಾಥ್ ಸಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ T20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:00 ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಸಾವಿರಾರು ಲಿಂಗಗಳನ್ನ ಕಂಡಂತಹ ಸಾವಿರಾರು ಲಿಂಗಗಳಿಗೂ ಪೂಜೆಯನ್ನು ಮಾಡ ಮಾನಸ ಪೂಜಾ ಧುರಂದರ ಏನು ಮಾಡಿದ್ದಾನೆ ಮನಸ್ಸಿನಲ್ಲೇ ಆ ಸಾವಿರಾರು ಲಿಂಗಗಳಿಗೂ ಅರ್ಚನೆ ಮಾಡುತ್ತಿದ್ದಾನೆ ಪುಷ್ಪ ಅರ್ಪಿಸಿದ್ದಾನೆ ಶಿವ ಪೂಜೆಯನ್ನು ಮಾಡಿದ ಆ ಪೂಜೆಯನ್ನೆಲ್ಲ ಲಿಂಗಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡುವುದರೊಳಗಾಗಿ ಏನಾಗಿದೆ ಭೀಮಣ್ಣ ಬಹುದೂರ ಓಡಿ ಹೋಗಿದ್ದ ನಗಿತಾನ್ ಪುರುಷ ಮೃಗ ಇಷ್ಟೊತ್ತಿಗಾಗಲೇ ಭೀಮ ಬಹುದೂರ ಹೋಗಿರಬಹುದು ನೋಡಿ ಬರ್ತೇನೆ ಭೀಮ ಅಂದ ಭೀಮ ಅನ್ನೋದ್ರೊಳಗಾಗಿ ಪುನಃ ಭೀಮ ಇರೋ ಜಾಗಕ್ಕೆ ಬಂದ್ಬಿಟ್ಟು ಭೀಮಣ್ಣನ ಭಯ ಅಯ್ಯೋಯ್ಯಪ್ಪ ಮತ್ತೆ ಬಂದ್ಬಿಟ್ನಲ್ಲ ಪುರುಷಾಮೃಗ ಅಂತ ಪ್ರಸಾದದಲ್ಲಿ ಅರ್ಧ ತೆಗೆದು ಕೆಳಗ ಲಕ್ಷಾಂತರ ಲಿಂಗಗಳಾಗಿ ಹೋಯಿತು ಆ ಲಕ್ಷಾಂತರ ಲಿಂಗಗಳನ್ನು ಕಂಡ ಪುರುಷಾಮೃಗ ಶಿವನೇ ಇಲ್ಲ ಇದ್ದೀಯ ಎಲ್ಲಿ ನೋಡಿದರಲ್ಲಿ ನೀನಿರುವೆ ಅಲ್ಲಲ್ಲಿ ಶಿವ ನೀನಿಲ್ಲದ ಎಡೆಯಲ್ಲಿ ನೀನೆಲ್ಲೆಲ್ಲೂ ಇದ್ದೀಯ ಬೆಟ್ಟದ

ಎಲ್ಲೆಲ್ಲೂ ಶಿವ ನನ್ನಪ್ಪ ದಯಾಗರ ನೀನೆಲ್ಲ ಕಡೆಗಳಲ್ಲಿಯೂ ನೀನು ನೀನಿಲ್ಲದಿರುವ ಎಡೆಯಲ್ಲಿ ಎಂದ. ಆ ಲಕ್ಷಾಂತರ ಲಿಂಗಗಳಿಗೂ ಪೂಜೆಯನ್ನು ಮಾಡಿದ, ಲಕ್ಷಾಂತರ ಲಿಂಗಗಳಿಗೂ ಅರ್ಚನೆ

ಮಾಡುತ್ತಾನೆ, ಜಲ ಪುಷ್ಪಾದಿಗಳನ್ನು ಅರ್ಪಣೆಯನ್ನು ಮಾಡಿದ್ದಾನೆ, ಕರೆಗಳನ್ನೇ ಜೋಡಿಸಿದ್ದಾನೆ. ಶಿವಪ್ಪ, ನಿನ್ನ ಭಕ್ತರು ನನ್ನನ್ನು ಕರೀತಾರಪ್ಪ, ಹೋಗಿ ಬರಲೇ ಎದ್ದ. ಯೋಚನೆ ಮಾಡಿದ, ಇಷ್ಟೊತ್ತಿಗಾಗಲೇ ಭೀಮ ಊರನ್ನು ಸೇರಿರ್ತಾನೆ, ಪರೀಕ್ಷೆ ಏನು ಮಾಡೋಣ. ಭೀಮ ಇಚ್ಛಾಗ ಬಂದು ಮನೋವೇಗ ಓಡಿ ಬಂದರೆ ಭೀಮಣ್ಣ ನೋಡ್ತಾನೋ, ಅಯ್ಯಪ್ಪ ಬಂದ್ಬಿಟ್ನಲ್ಲ ಅಂತ ಆ ಭಯದಲ್ಲಿ ಇದ್ದ ಬಂದ ಪ್ರಸಾದವನ್ನೆಲ್ಲ ಚೆಲ್ಲಿದ. ಕೋಟ್ಯಾಂತರ ಲಿಂಗಗಳಾಗಿ ಹೋಯಿತಂತೆ. ಆ ಕೋಟ್ಯಾಂತರ ಲಿಂಗಗಳನ್ನ ಕಂಡ ಪುರುಷ ಮೃಗರಿಗೆ ಆನಂದವೋ ಆನಂದ. ಹೇ ಮಹಾನುಭಾವ, ಹೇ ನಟನ ಕಲಾ ಚತುರ, ಹೇ ನಾಟ್ಯ ವಿನೋದ ಶಂಕರ, ಆ ಲಿಂಗಗಳಿಗೆಲ್ಲ ಅರ್ಚನೆಯನ್ನು ಮಾಡುತ್ತಿದ್ದಾನೆ, ಪೂಜೆಯನ್ನು ಮಾಡ್ತಾನೆ. ನಟ

ನಟರಾಜ. ಪೂಜೆಯನ್ನ ಮಾಡಿದ್ದಾನೆ ಪುರುಷಾಮೃಗ. ಅರ್ಚನೆಯನ್ನ ಮಾಡಿದ, ವಿಧ ವಿಧದ ಕುಸುಮಗಳ ಅರ್ಪಿಸಿದ, ನಾಟ್ಯ ಕಲಾ ವಿನೋದನಾದಂತಹ ಆ ನಟ ಭಯಂಕರನೆಂದೆನಿಸಿರುವ ಪರಶಿವನ ಧ್ಯಾನವನ. ಇಷ್ಟೊತ್ತಾಗಲೇ ಭೀಮಣ್ಣ ಊರು ಸೇರಿರ್ತಾನೆ. ಅನ್ನುವಾಗ ಭೀಮ ಭಯಭಯದಿಂದ ಓಡೋಡಿ ಬರ್ತಿದ್ದಾನೆ. ಅಷ್ಟೊತ್ತಾಗಲೇ ಪುರುಷಾಮೃಗ ಕೋಟ್ಯಾಂತರ ಲಿಂಗಗಳಿಗೂ ಪೂಜೆ ಮಾಡಿದ್ದಾನೆ. ಶಿವ, ಭಕ್ತರು ನಿನಗಾಗಿ ಕಾದಿದ್ದಾರೆ, ನಾ ಹೋಗಿ ಬರ್ತೇನೆ ಅಂತ ಎದ್ದ. ಅಷ್ಟೊಳಗಾಗಿ ಭೀಮಣ್ಣ ಆಯಾಸಪಟ್ಟು ಪ್ರಯಾಸವಾಗಿ ಓಡಿ ಓಡಿ ಓಡಿ ನಾಡನ್ನು ಸೇರಿದ್ದ. ಅರಮನೆ ಹತ್ತಿರಲೂ ಬಂದುಬಿಟ್ಟಿದ್ದ. ಬಲಗಾಲನ್ನ ತೆಗೆದು ಒಳಗಿಟ್ಟಿದ್ದ. ಇಲ್ಲಿ ಎಡಗಾಲ್ ತಗೋಬೇಕು. ಅಷ್ಟೊಳಗಾಗಿ ಪುರುಷಾಮೃಗ, ಭೀಮಾ ಅಂತ, ಇನ್ನೂ ಇಲ್ಲ ಇದ್ದೀಯ? ಬಂದವನೇ ಆ ಭೀಮನ ಎಡಗಾಲನ್ನು ಹಿಡ್ಕೊಂಡು, ನಾನೇನು ಹೇಳಿದೆ, ನಾನು ಬರೋದೊಳಗಾಗಿ ಊರಲ್ಲಿ ಇರಬೇಕು ಅಂತಲ್ವೇ, ಇಲ್ಲ ಇದ್ದೀಯ ಅಂತ ಕಾಲಿಡ. ಬಲಗಾಲು ಒಳಗೋಗಿತ್ತಂತೆ, ಎಡಗಾಲು ಸಿಕ್ಕಾಕೊಂಡ. ಭೀಮ ನೋಡ್ತಾನಂತೆ, ಇನ್ನು ಮುಗಿಯಿತು ನನ್ನ ಕೆಲಸ, ಇನ್ನು ನನ್ನ ಕಥೆ. ನಮ್ಮಣ್ಣನಿಗಾಗಿ ನಾನು ಮಾಡುವ ಪೂಜೆಗಾಗಿ ಮಹಾನುಭಾವನಾದ ಪುರುಷಾಮೃಗನನ್ನು ಕರೆತರ್ತೇನೆ ಅಂತ ಮಾತು ಕೊಟ್ಟಿದ್ದೆ, ಊರು ಒಳಗಡೆಗೆ ಬರೋದೊಳಗಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ. ಯಾರಲ್ಲಿ? ನಮ್ಮಣ್ಣನನ್ನು ಕರ್ಕೊಂಬನ್ನಿ, ವರ್ತಮಾನ ಮುಟ್ಟಿತು ಧರ್ಮರಾಜನಿಗೆ. ಈ ರೀತಿ ಭೀಮಣ್ಣನ ಎಡಗಾಲು ಪುರುಷಾಮೃಗ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಈಗ ಅವನು ಸುಮ್ಮನೆ ಬಿಡಲ್ಲ, ಅವನನ್ನು ಸಿಗದಾಕ್ಬಿಡ್ತಾನೆ. ಭೀಮಣ್ಣ ಸತ್ತು ಹೋಗ್ತಾನೆ ಅನ್ನುವ ವರ್ತಮಾನ ತಿಳಿದೊಡನೆ ಧರ್ಮರಾಜ

0: ಓಡಿ ಬರ್ತಾನೆ, ಓಡಿ ಬಂದು ನೋಡ್ತಾನೆ.
1: ಪುರುಷ ಮೃಗ ಭೀಮನ ಎಡಗಾಲನ್ನು ಹಿಡಿದು
0: ಭೀಮಣ್ಣ ಹೇಳ್ತಾ ಇದ್ದಾನಂತೆ, ಅಣ್ಣ ನನಗೂ ಪುರುಷ ಮೃಗನಿಗೂ ಒಂದು ಮಾತಾಗಿತ್ತಣ್ಣ, ನಾ ಪುರುಷ ಮೃಗ ಬರೋದೊಳಗಾಗಿ ಊರೊಳಗಡೆ ಇರಬೇಕು ಅಂತ. ಅಣ್ಣ ಬಲಗಾಲು ಒಳಗಿದೆ, ಇನ್ನು ಎಡಗಾಲು ಹೊರಗನೆ ಇದೆ, ನಾನು ಸಿಕ್ಕಾಕೊಂಡ್ಬಿಟ್ಟೆ.

ಇಂತಹ ಕೆಲಸ ಮಾಡಿದೆ ಅಪ್ಪ, ನನಗೆ ಸಹಾಯ ಮಾಡೋದವನು ನೀನು, ನಿನ್ನನ್ನು ಬಿಟ್ಟು ಹೋಗ್ತೀಯ? ಪುರುಷ ಮೃಗನೇ ಅಪ್ಪ, ನಿನ್ನ ಮಾತು ಸತ್ಯ, ನೀನು ಹೇಳಿದ ಹಾಗೆ ಅವನನ್ನು ಸಿಗದ ಹಾಕ್ಬಿಡಪ್ಪ. ಆದರೆ ಎಡಗಾಲು ಅಂದರೆ ಬಲಗಾಲು ಒಳಗಡೆ ಇಟ್ಟಿದ್ದಾನೆ, ಆದ್ದರಿಂದ ಆ ಬಲಭಾಗ ನನಗೆ ಕೊಟ್ಟುಬಿಡೋ, ನನ್ನ ತಮ್ಮನ್ನು ನೋಡ್ಕೊಂಡು ಕಣ್ಣೀರು ಸುರಿಸ್ಬಿಡ್ತೇನೆ. ಪುರುಷ ಮೃಗ ನೋಡ್ತಾನೆ ಧರ್ಮಂದು ಎಂತಹ ಧರ್ಮ, ಅಲ್ಲೂ ಧರ್ಮ ಮಾತಾಡ್ತಿದ್ದಾನೆ, ಆಹಾ ಇನ್ನೆಂತಹ ಪುಣ್ಯಾತ್ಮರು ಅನ್ನುವಾಗ ಅಲ್ಲಿ ಏನಾಗಿದೆ, ಅಲ್ಲಿವರೆವಿಗೂ ಕೃಷ್ಣ ಪರಮಾತ್ಮನ ಆಗಮನವಾಗಿರಲಿಲ್ಲ. ಧರ್ಮರಾಜ ಏನು ಮಾಡುತ್ತಿದ್ದಾನೆ, ನನ್ನ ತಮ್ಮನನ್ನು ಸಿಗದು ಹಾಕ್ಬಿಡ್ತಾನೆ ಪುರುಷ ಮೃಗ, ಕೃಷ್ಣನನ್ನು ಬರಮಾಡಿಸಿ, ಯಾರಲ್ಲಿ ಕೃಷ್ಣನನ್ನು ಕರೆಯಿರಿ ಅಂತ ಹೇಳುತ್ತಾ ಪಾಂಡವರು ಎಲ್ಲರೂ ಕೃಷ್ಣನ ಕರೀತಾರೆ. ಗೋವಿಂದ ಬಾರಯ್ಯ ಗೋವಿಂದ.

ಪಾಂಡವರು ಎಲ್ಲರೂ ಸೇರಿ ಕೃಷ್ಣನನ್ನ ಕರೀತಾರೆ. ಅಲ್ಲಿವರೆಗೂ ಕೃಷ್ಣ ಬಂದಿರಲಿಲ್ಲ. ಇಷ್ಟೆಲ್ಲ ನಡೆಯುವಾಗ ಕೃಷ್ಣ ಇರಲಿಲ್ಲ. ಯಾವಾಗ ಆ ಭೀಮಣ್ಣನನ್ನ ಸಿಗದ ಹಾಕ್ಬಿಡ್ತೀನಿ ಅನ್ನೋ ಪುರುಷ ಮೃಗ, ಆಗ ಪಾಂಡವರು ಎಲ್ಲರೂ ಕೃಷ್ಣನನ್ನ ಕರೆದರು. ಮಮ ಪ್ರಾಣ ಹಿ ಪಾಂಡವ, ನನ್ನ ಪ್ರಾಣಗಳೇ ಪಾಂಡವರು ಅನ್ನುವ ಕೃಷ್ಣ ಸರ್ವದಾ ಪಾಂಡವರಿಗಾಗಿಯೇ ಕಂಕಣಬದ್ಧನಾಗಿದ್ದ. ಆ ಜಗದೊಡೆಯನಾದ ಪರಮಾತ್ಮ ಭಕ್ತರಿಗಾಗಿರ್ತಾನೆ. ಭಕ್ತರು ಆ ಪರಮಾತ್ಮನನ್ನೇ ಕೆಲವು ಸಮಯ ಮರೆತು ಹೋಗ್ತಾರಂತೆ. ಆದರೂ ಭಗವಂತ ಮರೀತಾನಾ? ನನ್ನ ಭಕ್ತರು ಚೆನ್ನಾಗಿರಲಪ್ಪ ಅಂತಲೇ ಹೇಳುತ್ತಾನೆ. ಆದ್ದರಿಂದ ಇಲ್ಲಿ ದಯಾಗರನಾದ ಕೃಷ್ಣ ಬಂದ. ಯಾವಾಗ ಕೃಷ್ಣ ಬಂದ ಎಲ್ಲವೂ ಶುಭ. ಜಗದೊಡೆಯನಾದ ಭಗವಂತನ ಆಗಮನ ಶುಭಪ್ರದವಾಯಿತಂತೆ. ಆ ಕೃಷ್ಣ ಪರಮಾತ್ಮ ಬರ್ತಾನಂತೆ. ಯಾರಲ್ಲಿ? ದಾರಿ ಬಿಡಿ ದಾರಿ ಬಿಡಿ, ಜನ ಸುತ್ಕೊಂಡ್ಬಿಟ್ಟಿದ್ರು. ಪುರುಷಾಮೃಗ ಕಾಲು ಹಿಡ್ಕೊಂಡ್ಬಿಟ್ಟಿದ್ದ, ಆ ಜನ ಎಲ್ಲ ಸುತ್ತ ಹಾಕೊಂಡ್ಬಿಟ್ಟಿದ್ರು. ಕೃಷ್ಣನಿಗೆ ವರ್ತಮಾನ ಮುಟ್ಟಿತಂತೆ. ಜಗದೊಡೆಯನಾದ ಕೃಷ್ಣ, ಯಾರಲ್ಲಿ? ದಾರಿ ಬಿಡಿ ದಾರಿ ಬಿಡಿ, ಅಪ್ಪ ದಾರಿ ಬಿಡಿ ದಾರಿ ಬಿಡಿ ಅಂತ ಒಳಗಡೆ ಬಂದ. ಬಂದು ನೋಡ್ತಾನೆ, ಪುರುಷಾಮೃಗ ಭೀಮನ ಕಾಲು ಹಿಡ್ಕೊಂಡ್ಬಿಟ್ಟು. ಕೃಷ್ಣ ಪರಮಾತ್ಮ ನೋಡದಂತೆ, ಹ ಪುರುಷಾಮೃಗ, ಅಯ್ಯೋ ಅಯ್ಯೋ ಅಯ್ಯೋ ಪುರುಷಾಮೃಗ, ನೀನು ಬಂದ ಅಪ್ಪ. ಹಿಮಾಲಯ ಪರ್ವತದ ಮೇಲೆ ಇರಬೇಕಾದವನು ಮಹಾನುಭಾವ. ಆಹಾ ಧರ್ಮ, ನಿನ್ ಪುಣ್ಯವೇ ಪುಣ್ಯ, ಪುರುಷಾಮೃಗ ಬಂದಿದ್ದಾನೆ. ಅಯ್ಯ ಆ ಪುರುಷಾಮೃಗ ಎಂತಹ ಮಹಾನುಭಾವ ಎಂದರೆ, ಸರ್ವದಾ ಅವನ ಕಣ್ಣು ನೋಡುವುದು ಶಿವಲಿಂಗವನ್ನೇ, ಅವರ ಬಾಯಿ ಹೇಳುವುದು ಶಿವನಾಮಸ್ಮರಣೆ, ಅವರ ಕಿವಿ ಕೇಳುವುದು ಶಿವನಾಮ ಸಂಕೀರ್ತನೆ, ಅವರ ಕೈ ಯಾವಾಗಲೂ ಹಿಡಿದಿರೋದು ಶಿವಲಿಂಗ ಅಂತ ಅವನ ಕೈ ನೋಡ್ತಾನೆ. ಭೀಮನ ಎಡಗಾಲು ಹಿಡ್ಕೊಂಡ್ಬಿಟ್ಟಿದ್ದ ಕೃಷ್ಣ ಅಂತಾನಂತೆ. ಅಯ್ಯಯ್ಯ ಪುರುಷಾಮೃಗ, ಯಾವಾಗ್ಲೂ ಶಿವಲಿಂಗವನ್ನೇ ಹಿಡಬೇಕಾದ ನಿನ್ನ ಕೈ ಭೀಮನ ಎಡಗಾಲು ಹಿಡ್ಕೊಂಡ್ಬಿಟ್ಟಿದೀಯಲ್ಲ, ಯಾಕೆ? ಅವಾಗ ಪುರುಷಾಮೃಗ ನೋಡ್ತಾನೆ, ನಿಜ, ಯಾವಾಗ್ಲೂ ಶಿವಲಿಂಗ ಹಿಡಿಬೇಕಾದ ನಾನು ಭೀಮನ ಕಾಲು ಛೇ ಅಂತ ಬಿಟ್ಟ. ಪುರುಷಾಮೃಗ ಕೈ ಬಿಟ್ಟ, ಭೀಮ ಕಾಲು ಒಳಗೆ ಎಳ್ಕೊಂಡ್ಬಿಟ್ಟ. ಆಮೇಲೆ ಕೃಷ್ಣ ನಗುತ್ತಾನೆ, ಪುರುಷಾಮೃಗನೇ ನೀನೇನು ಸಾಮಾನ್ಯನೇ. ಆಗ ಪುರುಷಾಮೃಗ ನಗುತ್ತಾನೆ, ಕೃಷ್ಣ ನೀನೇನು ಸಾಮಾನ್ಯನೇ, ಕಪಟ ನಾಟಕ ಸೂತ್ರಧಾರಿ ನೀನು, ನೀನಾಡಿಸಿದಂತೆ ಆಡುವ ಜಡವರಿಕೆ ಬೊಂಬೆ ನಾನು, ನಿಂದೆಲ್ಲ ನಾಟಕ ನಾನು ಬಲ್ಲೆ ಕೃಷ್ಣ. ಆಗ ಕೃಷ್ಣ ಹೇಳ್ತಾನೆ, ಅಪ್ಪ ನೀನು ಬೇರೆ ಎಲ್ಲ

ಹಸ್ತಿನಾಪುರದಲ್ಲಿ ಭವ್ಯವಾದ ಮಂಟಪ, ಭಕ್ತರೆಲ್ಲರೂ ಸೇರಿದ್ದಾರೆ. ಆ ಪುರುಷಾಂಬುರುಗನನ್ನು ಕರೆತಂದು ಮಂಟಪದಲ್ಲಿ ಕೂರಿಸಿದ್ದಾರೆ. ಭವ್ಯವಾದ ಮಂಟಪ ರಚನೆಯಾಗಿದೆ. ಲೋಕನಾಯಕನಾದ ಭಗವಂತನ ಧ್ಯಾನವನ್ನೇ ಮಾಡ್ತಾ, ಆ ದಯಾಮಯನಾದಂತಹ ಶಿವಪೂಜೆಯನ್ನು ಮಾಡ್ತಾ ಎಲ್ಲ ಭಕ್ತರು ಸೇರಿದ್ದಾರಂತೆ. ಭಗವಂತನಾದ ಲೋಕನಾಯಕನಾದ ಶಿವನಿಗೆ ತಮ್ಮ ವಂದನೆಯನ್ನು ಅರ್ಪಣೆಯನ್ನು ಮಾಡುತ್ತಿದ್ದಾರೆ. ಬಾ ಬಾ ಬಾ ಶಂಕರ.

ಭಕ್ತ ಜನರು ಎಲ್ಲರೂ ಸೇರಿ ದಯಾಗರನಾಗಿರುವ ಶಿವನನ್ನ ಬರಮಾಡಿದ್ದಾರೆ, ಭೂಲೋಕಕ್ಕೆ ಇಳಿದು ಬಾ ತಂದೇ ಎಂದು ಪ್ರಾರ್ಥಿಸಿದಾಗ ಆ ಮಹಾಮಹಿಮರಾದ ಭಕ್ತರ ಕೋರಿಕೆ ನೀರೇರಿಸುವ ಸಲುವಾಗಿ ಪಾರ್ವತಿ ಸಹಿತನಾಗಿ ಶಿವನೇ ಪ್ರತ್ಯಕ್ಷನಾದ, ಆಶೀರ್ವಾದ ಮಾಡಿದ. ಪುರುಷಾಮೃಗ, ನೀನಿರುವ ಎಡೆಯೆಲ್ಲವೂ ಸುಭಿಕ್ಷೆಯಾಗಲಪ್ಪ. ಯಾರು ಈ ಪುರುಷಾಮೃಗನ ದಿವ್ಯ ಚರಿತೆಯನ್ನು ಕೇಳುವರೋ ಹೇಳುವರೋ ಪಠಣಗೈವರೋ ಅವರ ಅಭಿಷ್ಟಗಳೆಲ್ಲವೂ ಈಡೇರಲಿ ಎಂಬುದಾಗಿ ಭಗವಂತನೇ ಆಶೀರ್ವದಿಸಿ ಅನುಗ್ರಹಿಸಿದ ಎಂಬತಕ್ಕಂತಹ ಈ ದಿವ್ಯವಾದಂತಹ ಪುರುಷಾಮೃಗ ಚರಿತ್ರೆ, ಶಿವಭಕ್ತ ಪುರುಷಾಮೃಗ ಎಂಬತಕ್ಕಂತಹ ದಿವ್ಯವಾದ ಈ ಚರಿತೆಯನ್ನ ಕೇಳಿದವರಿಗೆ ಎಲ್ಲರಿಗೂ ಮಂಗಳವಾಗಲಿ ಶುಭವಾಗಲಿ ಎಂದು ಹಿರಿಯರೇ ಹರಿಸಿಕೊಂಡಾಡಿದ್ದಾರೆ. ಅಂತಹ ಕೃಷ್ಣನ ಒಲಿಮೆಗೆ ಪಾತ್ರರಾದಂತಹ ಪಾಂಡವರು ಆಚರಿಸಿದರಂತೆ ಮಹಾನುಭಾವನಾದ ಪುರುಷಾಮೃಗನನ್ನು ಕರೆತಂದು ದಿವ್ಯವಾದ ವೈಭವೋಪೇತವಾದ ಯಾಗ. ಪುರುಷಾಮೃಗನೇ ಮುಂದಾಳತ್ವವನ್ನು ವಹಿಸಿ ಕೂತಿದ್ದಾನೆ. ಆ ಯಾಗ ಭವ್ಯವಾದ ತೆರೆದೊಳಗಾಗಿ ಹಿರಿಯರು ಎಲ್ಲರೂ ಸೇರಿ ಆಚರಣೆ ಮಾಡುತ್ತಿದ್ದಾರೆ. ಓಂ ಅನಂತ ಜ್ಞಾನ ನಿಧಿ ಭಗವನ್ ವಿಶ್ವ ಬ್ರಹ್ಮಾಂಡ ನಾಯಕ ದಿವ್ಯ ಸ್ವರೂಪಾನಂದ ಘನ ಪ್ರಾಣೋಪಾನ ವ್ಯಾನೋದಾನ ಸಮಾನ ರೂಪ ವಾಂಗ್ ಮನಶ್ಚಕ್ಷುಶೋತ್ರಜಿ ವಗ್ರಾಣ ರೂಪ ವಿದ್ಯುದಗ್ನಿಜಲ ಔಷಧಿ ವನಸ್ಪತಿ ಆಕಾಶ ಮೇಘ ಪಂಕ್ತಿಪತಿರಸ್ತು ಶಂಭು. ಓಂ ಶಾಂತಿ ಶಾಂತಿ ಶಾಂತಿ. ಅಗ್ನಿಗೆ ಯಜ್ಞೇಶ್ವರನಿಗೆ ಅರ್ಪಣೆಯನ್ನು ಮಾಡುತ್ತಾ ಜಗತ್ತಿಗೆಲ್ಲ ಮಂಗಳವನ್ನು ಕೋರಿದರಂತೆ ಪಾಂಡವರು. ಅಂದಿನಿಂದ ಮೊದಲಾಗಿ ಇಂದಿನವರೆಗೂ ಭವ್ಯವಾದ ಈ ಚರಿತ್ರೆಯನ್ನ ಲೋಕ ಕಲ್ಯಾಣಕ್ಕಾಗಿ ಎಲ್ಲರೂ ಪಾಡುತ್ತಿದ್ದಾರೆ. ಅಂತಹ ದಿವ್ಯವಾದ ಪುರುಷಾಂಬುರ್ಗರ ಈ ಚರಿತ್ರೆ ನಾವು ನೀವುಗಳೆಲ್ಲರೂ ಇಷ್ಟು ಹೊತ್ತು ಆಲಿಸಿದೆವು ಅನ್ನುವುದಾದರೆ ಈ ಕಥೆ ಕೇಳಿದವರಿಗೆ ಶುಭವಾಗಲಿ, ಭಗವಂತನ ಆಶೀರ್ವಾದವಾಗಲಿ ಎಂದು ಪ್ರಾರ್ಥಿಸುತ್ತಾ ದಯಾಮಯನಾದ ಭಗವಂತನಿಗೆ ನಾವುಗಳೆಲ್ಲರೂ ಸೇರುತ್ತಾ ಮಂಗಳವನ್ನು ಪಾಡೋಣ. ಮಂಗಳವಾಗಲಿ.

0: ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಅಭಿವೃದ್ಧಿಗೆ ಇಲಾಖೆಯಲ್ಲಿರುವ ವಿಪುಲ ಅವಕಾಶಗಳ ಕುರಿತು ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜು ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರು ಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಹುಣಸೂರು ತಾಲೂಕಿನಲ್ಲಿ ಹೆಚ್ಚಾಗಿ ತೆಂಗು, ಬಾಳೆ, ಶುಂಠಿ, ಅರಿಶಿಣ ಹಾಗೂ ಅಡಿಕೆ ಬೆಳೆಗಳಿಗೆ ಹೆಚ್ಚಾಗಿ ಜನಗಳು ಒಲವನ್ನು ತೋರಿಸ್ತಾ ಇದ್ದಾರೆ. ಜೊತೆ ಜೊತೆಯಾಗಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ತರಕಾರಿ ಬೆಳೆಗಳಿಗೆ ಹೆಚ್ಚಿನ ಆಸಕ್ತಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಹೂವಿನ ಬೆಳೆಗಳಿಗೂ ಸಹಿತ ನಮ್ಮಲ್ಲಿ ಬೇಡಿಕೆ ಈಗ ಬರ್ತಾ ಇದೆ. ಸೊ ಮೊದಲನೇದಾಗಿ ನಮ್ಮಲ್ಲಿ ಈಗ ಹೆಚ್ಚಿನ ಬೇಡಿಕೆ ಇರತಕ್ಕಂಥದ್ದು ತೆಂಗು. ತೆಂಗು ಯಾಕೆ ಬೇಡಿಕೆ ಬಂತು ಅಂದರೆ, ಈಗ ನಮ್ಮಲ್ಲಿ ತುಂಬ ರೇಟ್ ಜಾಸ್ತಿ ಆಗ್ತಾ ಇರೋ ಕಾರಣ ಮತ್ತು ಬೇಸಿಗೆಯಲ್ಲಿ ಈಗ ಎಳ್ನೀರನ್ನು ಬೇಕಾಗಿರೋದ್ರಿಂದ ಎಲ್ಲರೂ ಈಗ ತೆಂಗಿನ ಬೆಳೆಗೆ ಬರ್ತಾ ಇದ್ದಾರೆ. ಕಾರಣ ತೆಂಗಿನ ಬೆಳೆಯಲ್ಲಿ ಉಪ ಬೆಳೆಗಳನ್ನಾಗಿ ಅಥವಾ ಮಿಕ್ಸ್ಡ್ ಫಾರ್ಮಿಂಗ್ ಅಂತೇಳಿ ನಾವು ಬೆಳೆಯಲಿಕ್ಕಿರೋ ನಮ್ಮ ರೈತ ಬಾಂಧವರು ಮುಂದೆ ಬಂದಿದ್ದಾರೆ. ಸೊ ಅದರಲ್ಲಿ ತರಕಾರಿ ಬೆಳೆ ಇರ್ಬೋದು, ಬಾಳೆ ಇರ್ಬೋದು, ಪಪಾಯ ಇರ್ಬೋದು, ಅಥವಾ ಈ ಕರಿಬೇವು ಇರ್ಬೋದು, ಈ ಥರ ಎಲ್ಲ ಮಿಕ್ಸ್ಡ್ ಕ್ರಾಪಿಂಗ್ ಸಿಸ್ಟಮಲ್ಲಿ ಈಗ ಮುಂದಕ್ಕೆ ಬರ್ತಾ ಇದ್ದಾರೆ. ಸೊ ಮೈನ್ ಕ್ರಾಪಾಗಿ ತೆಂಗನ್ನು ಬೆಳ್ಕೊಳ್ಳೋದ್ರಿಂದ ಎಲ್ಲರಿಗೂ ಒಳ್ಳೆ ಆದಾಯ ಇದೆ. ಅದೊಂದನ್ನೇ ಬೆಳೆ ಬೆಳೆಯುವ ಬದಲು ಜೊತೆ ಜೊತೆಯಾಗಿ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸೊ ಇದಕ್ಕೆ ಸರ್ಕಾರದಿಂದ ನಮ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ತೆಂಗು ಅಭಿವೃದ್ಧಿ ಮಂಡಳಿ ಇದರಿಂದ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ರೈತ ಬಾಂಧವರು ಇದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ತಾವು ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿ ತಾವು ಅರ್ಜಿಗಳನ್ನು ಸಲ್ಲಿಸಿದಲ್ಲಿ ನಾವು ಸಹಾಯಧನ ಕೊಡಲಿಕ್ಕೆ ನಮ್ಮಲ್ಲಿ ಪ್ರಯೋಜನ ಇದೆ. ಒಂದು 3 ವರ್ಷದ ಹಿಂದೆ ನಮ್ಮಲ್ಲಿ ಹೆಚ್ಚಿಗೆ ಕೋಕೋನಟ್ ನರ್ಸರಿ ಮಾಡಿ ತುಂಬ ಗಿಡಗಳು ಉಳ್ಕೊಂಡು ಅವು ಇನ್ನೂ ಸಹಿತ ಆಗಿನೇ ಇದ್ದಾವೆ. ಸೊ ಸೇಲ್ ಆಗಿರಲಿಲ್ಲ. ಸೊ ಅದಾದ ತಕ್ಷಣ ನಮ್ಮಲ್ಲಿ ತೆಂಗಿನ ಬೆಲೆ ಕೆಜಿಗೆ 60 ರಿಂದ 70 ರೂಪಾಯಿ ತನಕನೂ ಹೋಯಿತು. ಹೀಗಾಗಿ ಎಲ್ಲರೂ ನಮ್ಮ ಇಲಾಖೆಗೆ ಬರ್ತಾ ಇದ್ದಾರೆ. ಈ ವರ್ಷ ನಮ್ಮ ಹುಣಸೂರು ತಾಲೂಕಿನಲ್ಲಿ ಕೇವಲ ಒಂದು 8,000 ಕಾಯಿಗಳನ್ನು ಹಾಕಿದ್ದೀವಿ. ಸೊ ಆ 8,000 ನಮಗೆ ಎಲ್ಲ ಹೋಗಿ ಒಂದು 5,000 ಗಿಡ ಬರ್ಬೋದು. ನಮಗೆ ಬೇಡಿಕೆ ನೋಡಿದ್ರೆ ಈಗ ಈ ವರ್ಷಕ್ಕೆ ಒಂದು ಸುಮಾರು 15,000-20,000 ಇದೆ. ಹೀಗಾಗಿ ನಾವು ನಮ್ಮಲ್ಲಿ ಇರತಕ್ಕಂಥವನ್ನ ಎಷ್ಟು ಸಾಧ್ಯನೋ ಅಷ್ಟು ರೈತ ಬಾಂಧವರಿಗೆ ಕೊಡಲಿಕ್ಕೆ ನಮ್ಮಲ್ಲಿ ಆಗುತ್ತೆ. ಮತ್ತು ಅದ್ರ ಜೊತೆಗೆ ರೈತರು ಸ್ವಂತವಾಗಿ ಸಹ ಬೆಳ್ಕೊಂಡಿದ್ದಾರೆ. ಚೆನ್ನಾಗಿರೋ ಕಡೆ ರೈತ ಬಾಂಧವರು ಅದನ್ನು ಸೆಲೆಕ್ಟ್ ಮಾಡಿ ನಾಟಕ ಮಾಡ್ಕೊಂಡ್ರೆ ತಪ್ಪೇನಾಗೋದಿಲ್ಲ. ಇಲಾಖೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾವು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ. ದರ ಈಗ ನಮ್ಮಲ್ಲಿ ಈಗ ಇರೋ ದರ ಒಂದು ಸಸಿಗೆ 18 ಅಂದರೆ 1.5 ವರ್ಷ ಗಿಡಕ್ಕೆ 75 ರೂಪಾಯಿ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ರೇಟ್ ಬರುತ್ತೋ ಆ ರೇಟನ್ನು ನಾವು ಕೊಡ್ತೀವಿ. ಈಗ ಪ್ರಸ್ತುತ ನಮಗೆ 75 ರೂಪಾಯಿನ ಇದೆ. ಹೈಬ್ರಿಡ್ ಅಲ್ಲನ್ನು ಹೆಚ್ಚಾಗಿ ನಮಗೆ ಎಳ್ನೀರಿಗೆ ಪರ್ಪಸ್ಗೆ ಮಾತ್ರ ಉಪಯೋಗ ಆಗ್ತಾ ಇದೆ. ಸೊ ನಮಗೆ ಬೇಕಾಗಿದೆ ತಿಪ್ಪೋಟ ಹಾಲು, ಸಿಕರೆಟ್ ಹಾಲು ಇವೆಲ್ಲ ಏನಿದೆ ನಮ್ಮ ಲೋಕಲ್ ತಳಿಗಳು, ಕೊಬ್ಬರಿಗೂ ಆಗುತ್ತೆ, ಎಳ್ನೀರಿಗೂ ಆಗುತ್ತೆ. ಸೊ ಇವನ್ನ ನಾವು ಉಪಯೋಗಿಸೋದ್ರಿಂದ ತುಂಬ ಒಳ್ಳೇದು. ಎಳ್ನೀರೇ ಬೇಕು ಸರ್, ನಮ್ಗೆ ತುಂಬ ದಿವಸ ಆಗಿರೋ ಕಾಯಕ್ಕಾಗೋದಿಲ್ಲ. ಎಳ್ನೀರು ಹೈಬ್ರಿಡ್ಸ್ ಹಾಕಿದರೆ T2D ಅಥವಾ T2T ಹಾಕಿದರೆ 3 ವರ್ಷಕ್ಕೆ ನಮಗೆ ಕಾಯಿ ಬರುತ್ತೆ. ಅದು ಎಳ್ನೀರು ಬಗ್ಗೆ ಚೆನ್ನಾಗಿರುತ್ತೆ, ಕೊಬ್ಬರಿಗೆ ಅಷ್ಟು ಸೂಕ್ತವಾಗಿರೋದಿಲ್ಲ. ಸೊ ನಮಗೆ ಲೋಕಸರದ ಇರ್ಬೋದು, ಈಗ ನಮ್ಮ CPCRI ಕಾಸರಗೋಡು ಇದೆ, ಅಲ್ಲಿನೂ ನಮಗೆ ಈ ಥರ ಗಂಗಾಬುಂಡಮ್ ಇದೆ, ಎಲ್ಲ ಚೌಗಟ್ ಡಾರ್ಫ್ ಇದೆ. ಸೊ ಇವೆಲ್ಲನೂ ಅವೈಲಬಿಲಿಟಿ ಇದೆ. ಈಗ ರೈತರು ನಮ್ಮನ್ನು ಕೇಳೋ ಸರ್, ನಮ್ಗೆ ಎಳ್ನೀರಿಗೂ ಬೇಕು ಕಾಯಿಗೂ ಬೇಕು. 25 ವರ್ಷ ಆದರೆ ನಮ್ಮ ಹೈಬ್ರಿಡ್ ಹೊರಟೋಗ್ಬಿಡುತ್ತೆ. ಸೊ ನಮ್ಗೆ 60-70 ವರ್ಷ ಇರೋದು ಬೇಕಾಗಿರೋದ್ರಿಂದ ನಮಗೆ ಲೋಕಲ್ ತಳಿಗಳನ್ನೇ ಕೊಡಿಸ್ಕೊಡಿ ಅಂತ ಕೇಳೋದು ಬೇಡಿಕೆ ತುಂಬ ಇದೆ. ಈಗ ನಮ್ಮ ಇಲಾಖೆ ಮಟ್ಟದಲ್ಲಿ ನಾವು ಹೇಳೋದಾದರೆ, ಈಗ ನಮ್ಮ ಜಿಲ್ಲೆಗೆ ಬೇರೆ ಜಿಲ್ಲೆಯಿಂದ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ. ಆ ಅಧಿಕಾರಿಗಳು ಬಂದು ಆ ಒಂದು ಗರ್ತ್ ಏನು ನಮ್ಮ ಸ್ಟೆಮ್ ಗರ್ತ್ 6-7 ಎಲೆ ಇರಬೇಕು, 18 ತುಂಬಿರಬೇಕು. ಅಂಥ ಸಸಿಗಳನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೋಬೇಕು. ತುಂಬ 5-6 ಅಥವಾ ತುಂಬ ಗರ್ತ್ ಕಡಿಮೆ ಇರತಕ್ಕಂಥ ಸಸಿಗಳನ್ನು ನಾವು ಆಯ್ಕೆ ಮಾಡ್ಕೋಬಾರ್ದು. ಸೊ ನಾವು ಆಯ್ಕೆ ಮಾಡೋದು ಮಿನಿಮಮ್ ಸೊ 100 ಕಾಯಿ ಹಾಕಿದ್ರೆ ಅದರಲ್ಲಿ ಚೆನ್ನಾಗಿರತಕ್ಕಂಥದ್ದು 65-70% ಮಾತ್ರ ತಗೋತೀವಿ. ಸೊ ಉಳಿದಿದ್ದನ್ನೆಲ್ಲ ಅಲ್ಲೇ ಡಿಸ್ಕಾರ್ಡ್ ಮಾಡಿ ಸುಟ್ಟಾಕಿ ಸೊ ಒಳ್ಳೆ ಗಿಡಗಳನ್ನು ನಮ್ಮ ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀವಿ. 6-7 ಎಲೆ ಇರಬೇಕು ಅಥವಾ 18 ತಿಂಗಳು ಮಿನಿಮಮ್, ಅಥವಾ 15-18 ತಿಂಗಳು ಅಂಥ ಗಿಡಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಈಗ ನಾವು ಕೆಲವು ಕಡೆ ನೋಡ್ತಾ ಇದ್ದೀವಿ 5-6 ತಿಂಗಳಿಗೆ ಕೊಡಿ ಸರ್ ಬರಲಿ, ನಮ್ಮ ಚಿಗ್ಗಿಡನ್ನು ಬೇಕು, ಚಿಗ್ಗಿಡನ್ನು ಬೇಕು, ನಮ್ಮಲ್ಲಿ ಬಂದು ಆ ಥರ ಡಿಮ್ಯಾಂಡ್ ಮಾಡ್ತಾರೆ. ಸೊ ಆ ಥರ ದಯಮಾಡಿ ಯಾರೂ ನೆಡಬಾರ್ದು. ನಟ್ರೆ ಮುಂದಕ್ಕೆ ಬರತಕ್ಕಂಥ ಇಳುವರಿ ಮತ್ತು ಅದ್ರ

ಇರತಕ್ಕಂತ ಕೊಬ್ಬರಿ ಕಂಟೆಂಟ್ ಕಡಿಮೆ ಆಗುತ್ತೆ. ಉದ್ಯೋಗ ಖಾತ್ರಿಯಲ್ಲಿ ಬಹುವಾರ್ಷಿಕ ಬೆಳೆಗಳಿಗೆ ಮಾತ್ರ ಇದೆ. ಹಿಂದೆ ನಮಗೆ ಬಾಳೆ ಪಪ್ಪಾಯ ಇದಕ್ಕೆಲ್ಲ ನಾವು ಕೊಡ್ತಾ ಇದ್ವಿ, ಈಗೆಲ್ಲ ಜಿರಾಮ್ಜಿ ಯೋಜನೆ ಎಲ್ಲ ಲಾಸ್ಟ್ ನರೇಗಾದಲ್ಲೇ ಇದನ್ನ ನಿಲ್ಲಿಸಿಬಿಟ್ಟಿದ್ದಾರೆ. ಸೊ ಉದ್ಯೋಗ ಖಾತ್ರಿಯಲ್ಲಿ ಸಹಿತ ನಾವು ಇದನ್ನ ಕೊಡ್ತೀವಿ. ಹಾಗೇನೆ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆ ಇದೆ, ಆ ಯೋಜನೆಯಲ್ಲಿ ಸಹಿತ ನಾವು ಅವರಿಗೆ ಸಹಾಯಧನ ಕೊಡಲಿಕ್ಕೆ ಪ್ರಯೋಜನ ಇದೆ, ಅದನ್ನು ನಾವು ಮಾಡಿಕೊಡ್ತೀವಿ ಸರ್. ನಂತರ ಈಗ ಪ್ರಧಾನ ಅಡಿಕೆ ಬರ್ತಾ ಇದೆ, ಅಡಿಕೆಗೆ ನಾವು ಯಾವುದನ್ನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ, ಆದರೂ ಅಡಿಕೆನ ತುಂಬಾ ಜಾಸ್ತಿಯಾಗಿ ಮಾಡ್ತಾ ಇದಾರೆ. ಇದರಲ್ಲಿ ಎಕ್ಸ್ಪೋರ್ಟ್ ಅಥವಾ ಈ ಗುಟ್ಕಾ ಏನಾದರೂ ಸಮಸ್ಯೆ ಆಯಿತು ಅಂದರೆ ಆಗ ತುಂಬಾ ಸಮಸ್ಯೆ ಆಗುತ್ತೆ. ಇಲಾಖೆ ವತಿಯಿಂದ ನಾವು ಅದಕ್ಕೆ ಹೆಚ್ಚಿಗೆ ನಾವು ಕೊಡ್ತಾ ಇಲ್ಲ, ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ತೆಂಗಲ್ಲಿ ಅಡಿಕೆನ ಜಾಸ್ತಿ ಬೆಳೀತಾರೆ, ಆಕ್ಚುಲಿ ತೆಂಗಲ್ಲಿ ಅಡಿಕೆನ ಹಾಕಬಾರ್ದು ಟೆಕ್ನಿಕಲ್ ಆಗಿ. ಆದರೂ ರೈತ ಬಾಂಧವರು ಏನು ಮಾಡ್ತಾರೆ ಅಂತ 40 ಅಡಿಗೆ ಹಾಕಿದ್ವಿ ಸರ್, 2 ಹಾಕೋತೀವಿ ಸರ್ ಅಂತ ಇದು ಮಾಡ್ತಾರೆ. ಸೊ ಅದಕ್ಕೆ ನಾವು ಏನು ಮಾಡಕ್ಕೆ ಆಗ್ತಾ ಇಲ್ಲ, ನಮ್ಮ ಹೇಳಿದ್ರು ಕೇಳ್ತಾ ಇಲ್ಲ. ಸೊ ಇದನ್ನ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ತಂಬಾಕು ಬೆಳೆ, ತಂಬಾಕು ಬೆಳೆ ಬಿಟ್ಟರೆ ನಮ್ಮಲ್ಲಿ ರಾಗಿ ನೆಕ್ಸ್ಟ್ ನಮ್ಮವೆಲ್ಲ ಇದೆ. ಸೊ ಈ ತಂಬಾಕು ಬೆಳೆ ತುಂಬಾ ಈ ಸಾರಿ ರೇಟ್ ಕಡಿಮೆ ಆಗಿದೆ, ಮತ್ತೆ ಬೆಳೆಯೋರು ಜಾಸ್ತಿ ಆಗ್ತಿದ್ದಾರೆ. ರೇಟ್ ಕಡಿಮೆ ಆದರೂ ಸಹಿತ ಬೆಳೆಯೋರು ಜಾಸ್ತಿ ಆಗ್ತಿದ್ದಾರೆ. ಕಾರಣ ಇಷ್ಟೇ, ಅದರಲ್ಲಿ ಲೋನ್ ಫೆಸಿಲಿಟೀಸ್ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಅದಕ್ಕೆ ಹೋಗ್ತಿದ್ದಾರೆ. ಸೊ ತಂಬಾಕು ಧೂಮಪಾನ ಅಂತ ಎಲ್ಲರೂ ಗೊತ್ತಿದೆ, ಆದರೂ ಸಹಿತ ಯಾರೂ ಅದನ್ನ ಬಿಡ್ತಾ ಇಲ್ಲ. ನಮ್ಮ ಇಲಾಖೆಯಿಂದ ಸುಮಾರು ಕಾರ್ಯಕ್ರಮಗಳನ್ನ ನಾವು ಕೊಡ್ತಾ ಇದ್ದೀವಿ, ಈ ಥರ ಮಾಡಬಾರ್ದು, ಹೆಲ್ತ್ ಎಸಾರ್ಡ್ಸ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಎಲ್ಲ ಸೌದೆ ಏನೇನಿದೆ ನ್ಯಾಚುರಲ್ ಆಗಿ ಅವೈಲಬಿಲಿಟಿ ಇರೋದೆಲ್ಲ ಹಾಳಾಗ್ತಿದ್ದಾವೆ. ಸೊ ಹಾಗಾಗಿ ನಮ್ಮ ಇಲಾಖೆ ವತಿಯಿಂದ ನಾವು ತಂಬಾಕು ಬಿಟ್ಟು ತೋಟಗಾರಿಕೆಗೆ ಶಿಫ್ಟ್ ಆಗ್ತೀವಿ ಅನ್ನೋರಿಗೆಲ್ಲ ನಾವು ಬಾಳೆ, ಪಪ್ಪಾಯ, ತೆಂಗು, ಮಾವು ಈ ತರ ಏನೇ ಬೆಳೆಗಳಿಗೂ ಬಂದರೂ ಸಹಿತ ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ, ಮಾಡ್ತಾ ಇದ್ದೀವಿ. ಇನ್ನೊಂದು ದುರಾದೃಷ್ಟ ನಮ್ಮಲ್ಲಿ ಏನಂತಂದ್ರೆ, ಈಗ ತರಕಾರಿನ ಬೆಳ್ಕೊಬಿಡ್ತಾರೆ, ಅದಕ್ಕೆ ನಾವು ಸಹಾಯಧನ ಕೊಡ್ತೀವಿ. ನೆಕ್ಸ್ಟ್ ಸೀಸನ್ಗೆ ಅದೇ ಜಾಗಕ್ಕೆ ಮತ್ತೆ ಅವರು ತಂಬಾಕನ್ನ ಮಾಡ್ತಾ ಇದ್ದಾರೆ. ನಾವು ಅದನ್ನ ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದೀವಿ, ಸರ್ ಏನ್ ಮಾಡೋ ಸರ್ ಬೇಕಾಗುತ್ತೆ ಸರ್ ನಮಗೆ ಅಂತೇಳಿ. ಲೈಸೆನ್ಸ್ ಇರೋವರಿಗೆ ಕೊಡ್ತೀವಿ ಸರ್, ಲೈಸೆನ್ಸ್ ಇಲ್ದಿರೋರಿಗೆ ಯಾರಿಗೂ ನಾವು ಸಹಾಯಧನ ಕೊಡ್ತಾ ಇಲ್ಲ. ಲೈಸೆನ್ಸ್ ಯಾರಿದೆ ಅವ್ರನ್ನೇ ಹುಡುಕಿ ನಾವು ಅದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ತರಬೇತಿಗಳನ್ನು ಸಹಿತ ನಾವು ಅಮ್ಕೊಳ್ತಾ ಇದೀವಿ. ಆದರೂ ನಮ್ಮಲ್ಲಿ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿ ಆಗ್ತಾ ಇದೆ. ನಮ್ಮ ಒಂದು ಶ್ರಮನ ಈ ಸಾರಿಯಿಂದ ಜಾಸ್ತಿ ಮಾಡಿ ನಾವು ತಂಬಾಕುನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅವರಿಗೆ ಬೇಗವಾಗಿ ದುಡ್ಡು ಸಿಗ್ಬಿಡ್ತದೆ ಅನ್ನೋದೇ ಎಲ್ಲರಿಗೂ ರೈತರಿಗೆ ಇರ್ತಕ್ಕಂಥದ್ದು ಒಂದು ಕಾಮನ್ ಜನರಲ್ ಟೆಂಡೆನ್ಸಿ ಈಗ. ಸೊ ಹಾಗಾಗಿ ರೈತರು ನಮಗೆ ಬೇಗ ದುಡ್ಡು ಸಿಗುತ್ತೆ, ಬೇಗ ಇದಾಗ್ಬಿಡುತ್ತೆ ಅನ್ನೋದೊಂದು ಇದು. ಮತ್ತೆ ಅದಕ್ಕೆ ಆಗತಕ್ಕಂತ ಏನು ಈ ಕೆಮಿಕಲ್ಸ್ ಇದೆ, ಆ ಕೆಮಿಕಲ್ ಇಂದ ಭೂಮಿನೂ ಬರಡ್ ಆಗ್ತಾ ಇದೆ. ಈಗ ಅಲ್ಲಿ ಆಗಿರತಕ್ಕಂಥ ಅಲ್ಲಿ CAN ಅಂತ ಹಾಕ್ತಾರೆ, ಬಟ್ ಅದು ತುಂಬಾ ಮಣ್ಣನ್ನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತೆ. ಬೇಗ ಇಳುವರಿ ಬರ್ಬೋದು, 4 ತಿಂಗಳಿಗೆ ಒಂದು ಕ್ರಾಪ್ ಮುಗಿದೋಗುತ್ತೆ, ಮಳೆಯ ಆಶ್ರಿತ. ಹಾಗೆ ಲೇಬರ್ ಓರಿಯೆಂಟೆಡ್ ಆಗಿ ನೋಡಿದಾಗ ಸರ್ ನಮಗೆ ಬೇಡವೇ ಬೇಡ ಅಂತ ನಮ್ಮ ಹತ್ರ ಬಂದು ಸುಮಾರು ಜನ ನಮ್ಮ ಹತ್ರ ಬಂದು ಸರ್ ಬೇಡವೇ ಬೇಡ ಸರ್ ಅಂತಾರೆ, ಮತ್ತೆ ನೋಡಿದ್ರೆ ಅದನ್ನೇ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಅದು ಒಂದು ಸಮಸ್ಯೆ ಇದೆ. ಸೊ ಅದನ್ನ ರೈತರು ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಅಥವಾ ಕೃಷಿ ಬೆಳೆಗಳಿಗೆ ಪ್ರವರ್ತನೆ ಆದರೆ ತುಂಬಾ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಈಗ ಏನು ನಮಗೆ ಟೊಬ್ಯಾಕೋದಲ್ಲಿ 3-4 ತಿಂಗಳಿಗೆ ಬರುತ್ತೆ, ಸೊ ಅದೇ ತರ ನಮ್ಮಲ್ಲಿ ತರಕಾರಿಗೆ ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ. ಮೆಣಸಿ ಬೆಳಿಬೋದು, ಟೊಮೆಟೊ ಬೆಳಿಬೋದು, ಬದನೆ ಬೆಳಿಬೋದು, ನಮ್ಮ ತರಕಾರಿಗಳಾದಂತ ಕೋಸು, ಹೂಕೋಸು, ಎಲೆಕೋಸು, ನವಿಲ್ ಕೋಸು ಎಲ್ಲಾನು ಬೆಳಿಬೋದು. ಬೆಳಿಲಿಕ್ಕೆ ನಾವು ಅವರಿಗೆ ಸಹಾಯಧನ ಕೊಡ್ತಾ ಇದೀವಿ. ಹಾಗೇನೆ ಬಾಳೆ, ಪಪ್ಪಾಯ, ಮಾವು, ತೆಂಗು ಇದನ್ನೆಲ್ಲಾನು ಮಾಡ್ಲಿಕ್ಕೆ ನಮ್ಮ ಇಲಾಖೆ ವತಿಯಿಂದ ನಾವು ಪ್ರೋತ್ಸಾಹ ಮಾಡ್ತಾ ಇದೀವಿ. ಮತ್ತೆ ತರಬೇತಿಗಳನ್ನು ಸಹಿತ ಹಮ್ಮಿಕೊಂಡು ಅವರಿಗೆ ನಾವು ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೇನೆ ತಾಲೂಕಿನಲ್ಲಿ ಪರ್ಯಾಯ ಬೆಳೆಯಾಗಿ ಅನಗೋಡು ಭಾಗದಲ್ಲಿ ತುಂಬಾನೇ ಇದ್ರದ್ದು ಪ್ರಭಾವ ಜಾಸ್ತಿ ಇದೆ ತಂಬಾಕಿಂದು. ಸೊ ಅದನ್ನೇ ಕಡಿಮೆ ಮಾಡೋಕ್ಕೋಸ್ಕರ ಈಗ ಎಲ್ಲರೂ ಸ್ವಲ್ಪ ಟರ್ನ್ ಆಗ್ತಾ ಇದಾರೆ, ಶುಂಠಿ ಬೆಳೆಗೆ ಬಹಳ ಆಗ್ತಾ ಇದಾರೆ. ಈಗ ನಮ್ಮ ತಾಲೂಕಿನಲ್ಲಿ ಅನಗೋಡು ಭಾಗದಲ್ಲೇ ಸುಮಾರು ಒಂದು 4-5 ಸಾವಿರ ಎಕರೆಯಷ್ಟು ಶುಂಠಿ ಬಿತ್ತನೆ ಆಗಿದ್ದೀರಿ ಈಗ ಅದನ್ನ. ಸೊ ಅದು ಸ್ವಲ್ಪ ಟರ್ನ್ ಆಗ್ತಾ ಇದಾರೆ. ಇನ್ನು ಜಾಸ್ತಿ ನಮ್ಮ ತಂಬಾಕು ಬೆಳೆ ಬಿಟ್ಟು ಪರ್ಯಾಯ ಬೆಳೆಗೆ ನಮ್ಮ ಆರ್ಟಿಕಲ್ಚರ್ ಕಬ್ ಬರಬೇಕು ಅಂತೇಳಿ ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ ಸರ್. ಶುಂಠಿ ತುಂಬಾನೇ ಚೆನ್ನಾಗಿ 9 ತಿಂಗಳ ಕ್ರಾಪ್ಸ್. ಈಗ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಎಲ್ಲಾನು ಲೀಸಿಗೆ ಅಂತೇಳಿ ಮಾಡ್ತಾ ಇದಾರೆ ಸರ್. ಅದೊಂದು ಬಿಡಬೇಕು. ಲೀಸಿಗೆ ಮಾಡಿದಾಗ ಎಲ್ಲಾ ಕೇರಳಿಯನ್ಸ್ ಅವ್ರು ಕೊಡ್ತಾ ಇದಾರೆ ಸರ್. ಅವ್ರು ಯಥೇಚ್ಛವಾದ ಗೊಬ್ಬರಗಳನ್ನ ಹಾಕ್ಬಿಟ್ಟು ಸಾಯಿಲ್ ಅನ್ನ ಫಲವತ್ತತೆ ಕಡಿಮೆ ಮಾಡ್ತಾ ಇದಾರೆ. ನಾವು ಮುಖ್ಯವಾಗಿ ಹೇಳಬೇಕಂದ್ರೆ ಎಲ್ಲ ಈ ತೆಂಗಿನ ತೋಟಗಳಲ್ಲಿ ಬೇರೆ ಬೇರೆ ತೋಟಗಳಲ್ಲಿ ಅಡಿಕೆ ತೋಟಗಳನ್ನು ಹಾಕ್ತಾ ಇದಾರೆ. ಸೊ ಅಲ್ಲಿ ಯಥೇಚ್ಛವಾದ ಗೊಬ್ಬರ ಹಾಕೋದ್ರಿಂದ ಮತ್ತೆ ಹೆಚ್ಚಿನ ವೀಡಿಸೈಡ್ಸ್ ಕಳೆನಾಶಕಗಳನ್ನ ಸಿಂಪಡಿಸೋದ್ರಿಂದ ಏನು ತೆಂಗಿದೆ ಅಥವಾ ಅಡಿಕೆ ಇದೆ ಅಥವಾ ಬಾಳೆ ಇದೆ ಅವೆಲ್ಲಾನು ಬೇರೆಲ್ಲ ಕೊಳತೋಗಿ ಈ ಮಳೆಗಾಲ ಮತ್ತೆ ಗಾಳಿ ಬಂದಾಗ ಮರಗಳು ಬೀಳ್ತಾ ಇದಾವೆ ಸರ್. ಸೊ ದಯಮಾಡಿ ಅವನ್ನ ನೀವು ಸಪರೇಟ್ ಆಗಿ ಮಾಡಿ ಏನು ನಮ್ಮ ಇಲಾಖೆಯ ಅಥವಾ ಏನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ ಅದ್ರ ಪ್ರಕಾರ ಗೊಬ್ಬರಗಳನ್ನು ನಾವು ನೀಡೋದಾದ್ರೆ ಯಾವುದೇ ಸಮಸ್ಯೆ ಆಗಲ್ಲ. ಯಥೇಚ್ಛವಾದ ಗೊಬ್ಬರ ಕೊಡೋದ್ರಿಂದ ಭೂಮಿ ಫಲವತ್ತೆ ಹಾಳಾಗಿ ಇರುವ ಮರಗಳು ಸಹಿತ ಹಾಳಾಗ್ತಾ ಇದಾವೆ. ಸೊ ಹಾಗಾಗಿ ಏನು ನಮ್ಮ ಇಲಾಖೆ ಅಥವಾ ರೆಕಮೆಂಡೇಶನ್ಸ್ ಅಷ್ಟು ಕೊಟ್ಟರೆ ಸಾಕಾಗುತ್ತೆ. ಇವರು ಬೇಗ ಜಾಸ್ತಿ ಇಳುವರಿ ಬರಬೇಕು ಅಂತೇಳಿ ಹೆಚ್ಚಿಗೆ ಗೊಬ್ಬರ ಕೊಡೋದ್ರಿಂದ ಸೊ ಭೂಮಿ ಫಲವತ್ತತೆ ಹಾಳಾಗಿ ಇದು ಮಾಡ್ತಾ ಇದ್ದಾರೆ. ಅರ್ಶಿನ ಒಳ್ಳೆ ರೇಟ್ ಇದೆ, ಶುಂಠಿಯಲ್ಲಿ ಬಂದು ರೇಟ್ ಸರ್ ಬಹಳ ಕಡಿಮೆ ಆಗಿದೆ, 1.5 ಸಾವಿರದಿಂದ 2

ಸಾವಿರ ರೂಪಾಯಿ ಅಷ್ಟೇ ನಿಂತಿದೆ. ಈಗ ಒಂದು ಸ್ವಲ್ಪ 2.5 ಸಾವಿರ 3 ಸಾವಿರ ರೂಪಾಯಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಬಟ್ ರೇಟ್ ವೈಸ್ ಕಂಪೇರ್ ಮಾಡಿದಾಗ ಅರಿಶಿನ ಚೆನ್ನಾಗಿದೆ. ಜಾಸ್ತಿ ಕಲ್ಟಿವೇಷನ್ ಆಗ್ತಾ ಇದೆ ಪಿರಿಯಾಪಟ್ಟಣ ಭಾಗ, ನಮ್ಮ ತಾಲೂಕು, ಮತ್ತೆ ಈವನ್ ಮಡಿಕೇರಿ ಕೂಡ ನಮ್ಮಲ್ಲಿ ಈಗ ಶುಂಠಿ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಇಲ್ಲೆಲ್ಲಿ ಈಗ ಭತ್ತ ಬೆಳೀತಿದ್ರೆ ಆ ಭಾಗಕ್ಕೆಲ್ಲನು ಶುಂಠಿ ಹಾಕ್ತಾ ಇದ್ದಾರೆ. ಶುಂಠಿನ ಹಾಕೋದ್ರಿಂದ ಒಳ್ಳೇದು, ನಮ್ಮ ರೆಕಮೆಂಡೇಶನ್ಸ್ ಫರ್ಟಿಲೈಸರ್ಸ್ ಇದೆ ಅದು ಕೊಟ್ಟರೆ ಒಳ್ಳೇದು. ಹೆಚ್ಚಿಗೆ ಅವರು ಲಾಭ ಬೆಳಿಬೇಕು, ಹೆಚ್ಚಿಗೆ ತೂಕ ಬರಬೇಕಾದ್ರಿಂದ ಈ ಬೇರೆ ಬೇರೆ ಗೊಬ್ಬರಗಳೆಲ್ಲ ಕೊಡೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ ಒಂದು ಹಾಳಾಗ್ತಾ ಇದೆ. ನೀರಿನ ಆಶ್ರಯ ಮೇಜರ್ ಆಗಿ ಬೋರ್ವೆಲ್ ಡಿಪೆಂಡ್ ಆಗಿದ್ದಾರೆ, ಜೊತೆಗೆ ನಾವು ಹನಿ ನೀರಾವರಿ ಸಹಾಯಧನ ಸಹಿತ ನಾವು ಕೊಡ್ತಾ ಇದೀವಿ. ಬಟ್ ಶುಂಠಿ ಮತ್ತೆ ಅರಿಶಿನಕ್ಕೆ ನಾವು ಕೊಡ್ತಾ ಇಲ್ಲ ಸರ್, ಅದು ಕಮರ್ಷಿಯಲ್ ಕ್ರಾಪ್ ಅಂತೇಳಿ. ಬಟ್ ಅದು ಮೈಕ್ರೋ ಸ್ಪ್ರಿಂಕ್ಲರ್ ಅಂತೇಳಿ ರೈತರು ಬಂದವರನ್ನು ಹಾಕೊಳ್ತಾ ಇದಾರೆ, ಅದು ಒಳ್ಳೆ ಚೆನ್ನಾಗಿದೆ. ಅದು ಬಿಟ್ಟು ನಾವು ಹನಿ ನೀರಾವರಿ ಸಹಿತ ನಾವು ಕೊಡ್ತಾ ಇದೀವಿ. ಅಂತರ್ಜಲ ಪ್ರಮಾಣ ಚೆನ್ನಾಗಿದೆ ಸರ್, ಯಾಕೆಂದ್ರೆ ಸುತ್ತು ಚಾನಲ್ಸ್ ಇದೆ, ಲಕ್ಷ್ಮಣ ತೀರ್ಥ ನದಿ ಏರಿತಾ ಇರೋದ್ರಿಂದ 450 ಅಡಿ ಒಳಗಡೆ ಒಳ್ಳೆ ನೀರು ಸಿಗ್ತಾ ಇದೆ. ಹಿಂದೆ ಎಲ್ಲನೋ 100 ರಿಂದ 200 ಅಡಿಯಲ್ಲೇ ಸಿಗ್ತಾ ಇತ್ತು. ಸೊ ಈಗ ನೀರಿನ ಅಭಾವ ಆಗ್ತಾ ಇರೋದ್ರಿಂದ ಒಂದು 500 ರಿಂದ 600 ಅಡಿಗೆ ಹೋಗ್ತಾ ಇದೆ. ಹಿಂದಿನ ದಿನಗಳಲ್ಲಿ ಇದು ನಮ್ಗೆ ಗೊತ್ತಾಗ್ತಿರಲ್ಲ, ಇತ್ತೀಚಿನ ದಿನಗಳಲ್ಲಿ ನೀರಿನ ಅಭಾವ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಮತ್ತೆ ತುಂಬಾ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಬೆಳೆಗಳ ಮೇಲೇನೂ ವೈಪರೀತ್ಯ ಬಿಡ್ತಾ ಇದೆ. ಈಗ ನಮ್ಮ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಹೋಗಿ ನಮ್ಮ ಸ್ಟಾಫ್ ಎಲ್ಲನು ಏನು ಮಲ್ಚಿಂಗ್ ಇದೆ ಮಲ್ಚಿಂಗ್ನ ಮಾಡ್ಕೋಬೇಕು, ಬೆಳಗಿನ ಜಾವ ಅಥವಾ ಸಂಜೆ ಟೈಮಲ್ಲಿ ನೀರಾವರಿನ ಕೊಡಬೇಕು, ಮಧ್ಯಾಹ್ನ ಟೈಮ್ ನೀರೆಲ್ಲ ಕೊಡಬಾರ್ದು ಅಂತ ಹೇಳ್ತಾ ಇದ್ದೀವಿ. ಅದನ್ನ ಒಂದು ಮಾಡ್ತಾ ಇದ್ದಾರೆ. ಮತ್ತೆ ಮಲ್ಚಿಂಗ್ನ ಸಿಸ್ಟಮ್ನ ಉಪಯೋಗಿಸಿ ಅಂತ ಹೇಳ್ತಾ ಇದ್ದೀವಿ. ಮಲ್ಚಿಂಗ್ ಸಿಸ್ಟಮಲ್ಲಿ ನಾವು ಅದಕ್ಕೆ ಸಹಾಯಧನ ಕೊಡ್ತೀವಿ. ಸೊ ಸಹಾಯಧನನ ಎಷ್ಟು ಜನಕ್ಕೆ ಬರುತ್ತೆ ಅಷ್ಟು ಜನಕ್ಕೆ ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗೆಯೇ ಮಲ್ಚಿಂಗಲ್ಲಿ ಅವರು 2 ತರನೂ ಮಾಡ್ಕೋಬಹುದು. ನ್ಯಾಚುರಲ್ ಮಲ್ಚಿಂಗು, ಈಗ ತೆಂಗಿನ ಮೊಟ್ಟೆ ತೆಂಗಿನ ಗರಿ ಬಿದ್ದಿರುತ್ತೆ ಕಟ್ ಮಾಡಿ ಅಲ್ಲೇ ಹಾಕ್ಬೋದು, ಇಲ್ಲ ಪಾಲಿಥಿನ್ ಶೀಟ್ ಬರುತ್ತೆ ಮಲ್ಚಿಂಗ್ ಶೀಟ್ ಬರುತ್ತೆ, ಮಲ್ಚಿಂಗ್ ಶೀಟ್ನ ಹಾಕ್ಬಿಟ್ಟು ಮಾಯಿಸರ್ ಕನ್ಸರ್ವೇಷನ್ ಮಾಡಬಹುದು, ನೀರಾವರಿನ ಕಡಿಮೆ ಮಾಡಲಿಕ್ಕೆ ಮಾಡಬಹುದು. ಇದರಲ್ಲಿ ವಾರ್ಷಿಕ ಬೆಳೆಗಳಂದ್ರೆ ಈಗ ಕಲ್ಲಂಗಡಿ ಹಾಕಿರೋರು, ಈವನ್ ನಮ್ಮ ಮೆಣಸಿ ಟೊಮಾಟೋ ಹಾಕಿರೋರೆಲ್ಲಾನು ಈಗ ಮಲ್ಚಿಂಗ್ ಮಾಡ್ತಾ ಇದಾರೆ. ಈಗ ಅದೇ ತರವಾಗಿ ನಾವು ತೆಂಗು ಅಡಿಕೆಗೆಲ್ಲ ಹೋದಾಗ ಅಲ್ಲಿ ಬಿದ್ದಿರತಕ್ಕಂಥ ಗರಿ ಅಂತ ಏನಂತೀವಿ ಅಥವಾ ಮೊಟ್ಟೆ ಅಂತ ಏನು ಹೇಳ್ತೀವಿ ಅದನ್ನು ಕಟ್ ಮಾಡಿ ನಾವು ಸುತ್ತನೂ ಅಲ್ಲೇ ಹಾಕಿ ಅದರದ ಗೊಬ್ಬರನೂ ಆಗುತ್ತೆ, ಅದರ ಹೆಚ್ಚಿನ ಪೊಟಾಷಿಯಂ ಕಂಟೆಂಟ್ ಇರುತ್ತೆ. ಸೊ ಅದ್ರ ಬರ್ತಕ್ಕಂಥ ರೋಗ ರುಜಿನಗಳು ಕಡಿಮೆ ಆಗ್ತವೆ, ಇಳುವರಿನೂ ಜಾಸ್ತಿ ಬರುತ್ತೆ. ಈ ಉದುರೋದು ಅಂತ ಏನಿತ್ತೀವಿ ನೆಟ್ ಡ್ರಾಪಿಂಗ್ ಅಂತೇಳಿ ಅದನ್ನು ಸಮಸ್ಯೆನೂ ಕಡಿಮೆ ಆಗುತ್ತೆ. ಹಣ್ಣಿನ ಬೆಳೆಗಳು ನಮ್ಮಲ್ಲಿ ಈಗ ಬಾಳೆ ತುಂಬಾ ಚೆನ್ನಾಗಿದೆ ಸರ್, ಫಾಲೋಡ್ ಬೈ ಪಪ್ಪಾಯ ಇದೆ, ಮಾವು ಸ್ವಲ್ಪ ನಮ್ಮ ಬಿಳಿಕೆರೆಯ ಡ್ರೈಲ್ಯಾಂಡ್ ಅಲ್ಲಿ ಬೆಳೀತಿದ್ದಾರೆ. ಈಗ ನಾವು ಅದ್ರ ಬಗ್ಗೆ ಡ್ರೈಲ್ಯಾಂಡ್ ಆರ್ಟಿಕಲ್ಚರ್ ಬಗ್ಗೆನೇ ಮಾತಾಡೋದು ತುಂಬಾ ಸೂಕ್ತ ಅನ್ಸುತ್ತೆ ಸರ್. ಈಗ ಈಗ ಹುಣಸೆ ಇರ್ಬೋದು, ಹುಣಸೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಪ್ರಾಧಾನ್ಯತೆ ಬರುತ್ತೆ. ನೇರಳೆ ಹಣ್ಣು ಜಮ್ಮು ನೇರಳೆ ಇದೆ, ಅದನ್ನು ಮಾಡಲಿಕ್ಕೆ ಒಳ್ಳೆ ಅವಕಾಶಗಳಿದ್ದಾವೆ. ಅದು ಬಿಟ್ಟರೆ ಈಗ ಡ್ರ್ಯಾಗನ್ ಫ್ರೂಟ್ ಅಂತ ಬರ್ತಾ ಇದೆ, ಡ್ರ್ಯಾಗನ್ ಫ್ರೂಟ್ ಅಲ್ಲಿ ನಮ್ಮಲ್ಲಿ ಒಂದು 4-5 ಜನ ಬೆಳೆದಿದ್ದಾರೆ. ಸೊ ಅದು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೀತಾಫಲ ಮಾಡ್ಬೋದು, ಸೀಬೆ ಮಾಡ್ಬೋದು, ಸಪೋಟ ಮಾಡ್ಬೋದು, ಮಾವು ಮಾಡ್ಬೋದು, ಇದೆಲ್ಲಕ್ಕೂ ಒಳ್ಳೆ ಅವಕಾಶಗಳಿದೆ. ಇದಕ್ಕೆಲ್ಲಾನು ನಮ್ಮ ಉದ್ಯೋಗ ಖಾತ್ರಿಯಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ, ಅದರಲ್ಲಿ ನಾವು ಮಾಡ್ಕೊಳ್ಳೋಕು ನಮ್ಮ ಇಲಾಖೆ ಮುಂದೆ ಬರ್ತಾ ಇದ್ದಾರೆ. ಜಯರಾಮ್ ಜೀ ಬಂದ್ಮೇಲೆ ಅದರಲ್ಲಿ ಮಾಡ್ಕೊಡ್ತೀವಿ ಅದನ್ನು. ಹೊಸ ಬೆಳೆಗಳಂತ ಅಂದ್ರೆ ನಾವೀಗ ಹೂವಿನ ಬೆಳೆಗಳು ಮಾಡ್ತಾ ಇದ್ದಾರೆ. ಸೈಲಸ್ ಕಲ್ಚರ್ ಅಂತೇಳಿ ಒಬ್ರು ಪಾಲಿ ಹೌಸ್ ಅಲ್ಲಿ ಮಾಡ್ತಿದ್ದಾರೆ, ಅವರು ಮಾಡಿ ಹೊರಗಡೆ ದೇಶಗಳಿಗೆ ಕಳಿಸ್ತಿದ್ದಾರೆ. ಅವರು ಸ್ವಂತದನ್ನೆಲ್ಲ ಮಾಡ್ಬೋದು, ತುಂಬಾ ಕಾಸ್ಟ್ಲಿ ಬರುತ್ತೆ, ತುಂಬಾ ಬಂಡವಾಳ ಇರತಕ್ಕಂಥ ರೈತರಿಗೆ ಆಗುತ್ತೆ, ಅದು ನಾರ್ಮಲ್ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಸೈಲಸ್ ಕಲ್ಚರ್ ಈಗ ನಮ್ಮಲ್ಲಿ ಒಬ್ರು ಮಾಡಿದ್ದಾರೆ, ಅವರೂ ಚೆನ್ನಾಗಿ ಮಾಡ್ತಿದ್ದಾರೆ. ಅವರು ಇದು ಚಿಯಾ ಅಂತ ಬರುತ್ತೆ, ಅದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಆರ್ಕಿಡ್ಸ್ ಟೈಪ್ ಮಾಡಿದ್ದಾರೆ, ಅದೊಂದು ಫ್ಲವರ್ಸ್ ಮಾಡಿದ್ದಾರೆ, ಜಸ್ಟ್ ಒಂದು 1.5 ಎಕರೆಲ್ಲಿ ಮಾಡಿದ್ದಾರೆ ಸರ್. ಅವರು ಗ್ರೀನ್ ಹೌಸ್ ಅಲ್ಲಿ ಮಾಡಿದ್ದಾರೆ. ಜಸ್ಟ್ ಲೈಕ್ ಜಮ್ಮು ಕಾಶ್ಮೀರದಲ್ಲಿ ಮಣ್ಣೆ ಇಲ್ದಂಗೆ ಬೆಳೀತಾರ ಕ್ರಾಪ್ಗಳಲ್ಲಿ ಇವರೊಬ್ಬರು ಮಾಡ್ತಾ ಇದಾರೆ, ಟ್ರೈ ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಆಗ್ಬೋದು, 1 ಎಕರೆಲ್ಲೇ ಬೆಳೆಯೋದ್ರನ್ನ ಅವರು 5 ಗುಂಟೆಲ್ಲೇ ಬೆಳೀತಾರೆ. ಸೊ ಆ ಥರ ಎಲ್ಲ ಮಾಡ್ತಿದ್ದಾರೆ, ಅದನ್ನ ಮಾಡ್ಲಿಕ್ಕೆ ಉಪಯೋಗ ಅವಕಾಶಗಳಿದಾವೆ. ಸುಮಾರು ಪಾಲಿ ಹೌಸ್ ಒಂದು 15-20 ಪಾಲಿ ಹೌಸ್ ಇದಾವೆ. ಸೊ ವರ್ಷವಿಡೀನು ಅವರು ಬೆಳ್ಕೋಬಹುದು, ಇಂಥ ಟೈಮಲ್ಲಿ ಬೆಳಿಬೇಕಂತ ಏನೂ ಇಲ್ಲ. ಸೊ ನಾವು ಹೊರಗಡೆ ಬೆಳೆಯೋದ್ರೆ ಮಳೆಗಾಲದಲ್ಲಿ ಮಳೆಗಾಲ ಬೆಳೆಗಳು ಬೆಳಿಬೇಕು, ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲಗಳ ಬೆಳೆಗಳನ್ನು ಬೆಳಿಬೇಕು, ಚಳಿಗಾಲದಲ್ಲಿ ಚಳಿಗಾಲದ ಬೆಳೆಗಳನ್ನು ಬೆಳಿಬೇಕಾಗುತ್ತೆ. ಈಗ ಗ್ರೀನ್ ಹೌಸ್ ಅಲ್ಲಿ ಆದರೆ ಪ್ರತಿ ಅವ್ರು ಯಾವಾಗ ಬೇಕೋ ಯಾವಾಗ ರೇಟ್ ಬರುತ್ತೋ ಎಲ್ಲಾನು ಕಮರ್ಷಿಯಲ್ ಆಗೇ ಮಾಡೋದ್ರಿಂದ ಮತ್ತೆ ಎಲ್ಲರೂ ದುಡ್ಡುಗೋಸ್ಕರನೇ ನಾವು ಬೆಳೆಯೋ ಬೆಳೆಗಳಿಂದ. ಸೊ ಗ್ರೀನ್ ಹೌಸ್ ಅಲ್ಲಿ ಯಾವಾಗ ಬೇಕಾದ್ರೂ ಅವಾಗೆ ಮಾಡ್ಕೊಳ್ಳಕ್ಕೆ ವಿಫಲ ಅವಕಾಶಗಳಿದಾವೆ. ಅದರಲ್ಲಿ ಪ್ರಾಜೆಕ್ಟ್ ಕಾಸ್ಟ್ಗೆ 25% ಕೊಡ್ತಾರೆ, ಇನ್ಕ್ಲೂಡಿಂಗ್ ಲ್ಯಾಂಡ್, ಬೋರ್ವೆಲ್, ಫೆನ್ಸಿಂಗ್, ಫಾರ್ಮ್ ಹೌಸ್ ಇದೆಲ್ಲ ಸೇರಿ ನ್ಯಾಷನಲ್ ಆರ್ಟಿಕಲ್ಚರ್ ಬೋರ್ಡಲ್ಲಿ 25% ಸಬ್ಸಿಡಿ ಸಿಗುತ್ತೆ. ಸೊ ಅದರಲ್ಲಿ ಮಾಡ್ಕೋಬಹುದು. ನಮ್ಮಲ್ಲಿ ಬೆಳೆಗಳಿಗೆ ನಮ್ಮ ಇಲಾಖೆ ವತಿಯಿಂದ ಎಷ್ಟು ಸಾಧ್ಯನೋ ಅಷ್ಟು ಕೊಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನರ್ಸರಿಗಳದ್ದು ಏನು ಅಂತಂದ್ರೆ ಒಂದು ಉತ್ತಮವಾದ ಬೆಳವಣಿಗೆ ಅಂದ್ರೆ, ಹಿಂದೆ ನಮ್ಮಲ್ಲಿ ಎಲ್ಲಾನು ನ್ಯಾಚುರಲ್ ಆಗಿ ಹಾಕ್ತಿದ್ರು, ಅಂದ್ರೆ ಮೊಳಕೆಯಲ್ಲೇನೆ ಬಂದ್ಬಿಡ್ತಿತ್ತು ಕಾಯಿಲೆ. ಹೊರಗಡೆ ಬಂದ ತಕ್ಷಣ ಕಾಯಿಲೆ ಅಲ್ಲಿ ಏಪಿಡ್ಸು ಮೈಟ್ಸು ಇವೆಲ್ಲ ಬಂದು ಅಲ್ಲಿ ಅಟ್ಯಾಕ್ ಆಗ್ಬಿಡವು. ಏನು ಹೂವು ಬರೋ ಟೈಮ್ಗೆ ಫುಲ್ಲು ಗಿಡನೇ ಹಾಳಾಗ್ಬಿಡ್ತಿತ್ತು. ಈಗ ಈ ಪ್ರೊಟೆಕ್ಟೆಡ್ ಅಥವಾ ಹಸಿರು ಮನೆಗಳು ಅಥವಾ ಏನು ಇದು ನೆರಳು ಮನೆಗಳು ಅಥವಾ ಶೇಡ್ ನೆಟ್ಸ್ ಅಂತ ಏನಿದೆ, ಆ ಶೇಡ್ ನೆಟ್ ಅಲ್ಲಿ ಬೆಳೆಯೋದ್ರಿಂದ ಏನು ನರ್ಸರಿಯಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳನ್ನ ತಡೆಯೋದ್ರಿಂದ ನಮಗೆ ಮುಂದೆ ಬೇಗ ಇಳುವರಿ ಬರುತ್ತೆ. ಮತ್ತೆ ಬರತಕ್ಕಂಥ

ರೋಗ ರುಜಿನಗಳು ಅಲ್ಲೇ ಕಡಿಮೆ ಆಗಿರುತ್ತೆ. ನಾವು ತಂದು ಹಾಕೊಂಡ ಮೇಲೆ ಒಂದು ಸ್ವಲ್ಪ ಸ್ಪ್ರೇಗಿ ಮಾಡಿದ್ಮೇಲೆ ಒಳ್ಳೆ ಇಳುವರಿನೂ ಬರುತ್ತೆ, ಒಳ್ಳೆ ಗುಡ್ ಕ್ವಾಲಿಟಿನೂ ಬರುತ್ತಾರೆ ಅಲ್ಲಿ. ಸೊ ಹಂಗಾಗಿ ಈ ನರ್ಸರಿಯಲ್ಲೇ ನಾವು ರೋಗ ಮತ್ತು ಕೀಟಗಳನ್ನ ತಡೆಯೋದ್ರಿಂದ ಉತ್ತಮವಾದ ಫಸಲನ್ನು ನಾವು ಪಡಿಬೋದು. ಓಪನ್ ಕಂಡೀಷನ್ ಮಾಡೋದ್ರಿಂದ ತಂಬಾಕು ಸಹಿತ ಈಗ ನರ್ಸರಿಗಳಲ್ಲೇ ಮಾಡ್ತಿದ್ದಾರೆ, ಟ್ರೈ ಅಲ್ಲೇ ಮಾಡ್ತಿದ್ದಾರೆ. ಮೊದಲು ನಾವು ಪ್ರತಿ ಇದಕ್ಕೂ ಕೊಡ್ತಿದ್ವಿ, 90% ಸಬ್ಸಿಡಿ ಇತ್ತು. ಈಗ ಅದು 40% ಜನರಲ್ಗೆ, 50% SC/ST ಅವರಿಗೆ ಆಗಿದ್ರೆ ಅದು ಅದರಲ್ಲಿ ಮಾಡಿದ್ರೆ ಮಾಡ್ಕೊಳ್ಳಿಕ್ಕೆ ಪ್ರಯೋಜನ ಇದೆ. ಮುಂದೆ ಬೆಳೆ ಬೆಳೀತಾ ಇದ್ದವರು ಕ್ಯಾಪ್ಸಿಕಮ್ಮು ಟೊಮೆಟೋ ಎಲ್ಲ ಬೆಳೀತಿದ್ದಕ್ಕವರು ಈಗ ಅದನ್ನ ಕನ್ವರ್ಟ್ ಮಾಡಿಕೊಂಡು ನರ್ಸರೀಸ್ ಮಾಡ್ತಿದ್ದಾರೆ. ಈಗ ನರ್ಸರೀಸ್ ಮಾಡ್ತಾರೆ, ಅದರಲ್ಲಿ ಒಳ್ಳೆ ಪ್ರಾಫಿಟ್ ತಗೊಳ್ತಾ ಇದ್ದಾರೆ ಅವರನ್ನು. ಈ ಬಹುವಾರ್ಷಿಕ ಹಣ್ಣಿನ ಬೆಳೆಗಳನ್ನು ಮೈಸೂರು ಜಿಲ್ಲೆಯಲ್ಲಿ ಯಲಚನಹಳ್ಳಿಯಲ್ಲಿದೆ, ಅಲ್ಲಿ ಕಸಿ ಮಾಡ್ತಾರೆ. ಮತ್ತೆ ಆರ್ಟಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಕಸಿ ಮಾಡಿ ಗಿಡಗಳು ಸಿಗ್ತವೆ. ಮತ್ತೆ ನಮ್ಮ ರಂಗಸಮುದ್ರದಲ್ಲಿ ನಮ್ದು ಒಂದು ನರ್ಸರಿ ಇದೆ, ಕುಕ್ಕರಳ್ಳಿ ಕೆರೆಯಲ್ಲಿದೆ, ಎಲ್ಲ ತಾಲೂಕುಗಳಲ್ಲಿ ಇದಾವೆ. ಇಲ್ಲಿ ಹೆಚ್ಚಾಗಿ ನಮ್ಮ ಗಿಡಗಳನ್ನ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ಇದು ಆರ್ಗೇಟ್ ಅಲ್ಲಿ ನರ್ಸರಿಮನ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದೆ. ಸೊ ಅಲ್ಲಿನೂ ಒಳ್ಳೆ ಗಿಡಗಳು ಸಿಗ್ತವೆ. ಅಲ್ಲಿ ನಾವು ಮುಂಚೆನೆ ಅವರಿಗೆ ಇಂಡೆಂಟ್ ಕೊಟ್ಟು ಮಾಡಿದ್ರೆ ತರಿಸಿ ಕೊಡ್ತಾರೆ. ಮತ್ತೆ ಇಲ್ಲಿ ನಮ್ಮಲ್ಲಿ ಮಾಡ್ತಾ ಇದಾರೆ, ಇಲ್ಲಿ ಮಾಡ್ತಾ ಇರೋ ಮುಂಚೆನೆ ಹೇಳಿದ್ರೆ ಅವರು ರೈತ ಬಂದರು ಕೊಡ್ಲಿಕ್ಕೆ ಆಗುತ್ತೆ ಸರ್ ಅದು. ಬಟ್ ಒಳ್ಳೆ ಸಿಗ್ಬೇಕಂದ್ರೆ ಈಗ ಒಳ್ಳೆ ನರ್ಸರಿಗಳು ಇದಾವೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅಲ್ಲಿರೋ ಏನು ಸರ್ಕಾರದ ನರ್ಸರಿಗಳಿದೆ ಆ ನರ್ಸರಿಗಳಲ್ಲಿ ತಗೊಂಡ್ರೆ ಸಮಸ್ಯೆ ಏನಿಲ್ಲ ಸರ್, ಮಾಡ್ಬೋದು. ರೈತ ಬಾಂಧವರು ಯಲಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಇದೆ, ಅಲ್ಲಿ ಪಡ್ಕೋಬಹುದು. ಇಲ್ಲಿ ಕುಕ್ಕರಳ್ಳಿ ತೋಟಗಾರಿಕೆ ಕ್ಷೇತ್ರ ಇದೆ, ಅಲ್ಲಿ ಪಡ್ಕೋಬಹುದು. ಅಥವಾ ರಂಗಸಮುದ್ರ ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇದೆ, ಅಲ್ಲಿ ಪಡ್ಕೋಬಹುದು. ಇನ್ನು ನಮಗೆ ಎಲ್ಲಾ ಮಾಹಿತಿ ಒಂದೇ ಕಡೆ ಬೇಕಂದ್ರೆ ನಮ್ಮ ಹಿರಿಯ ಸಹಾಯಕ ತೋಟಗಾರಿ ನಿರ್ದೇಶಕರು ರಾಜ್ಯ ವಲಯ ಮೈಸೂರು ಅಂತಿದೆ, ಅಲ್ಲಿಗೆ ಹೋದ್ರೆ ಯಾವ್ಯಾವ ಫಾರಂ ಅಲ್ಲಿ ಯಾವ್ಯಾವ ಗಿಡಗಳು ಅವೈಲಬಿಲಿಟಿ ಇದೆ ಅಂತೇಳಿ ಅಲ್ಲಿ ಪೂರ್ತಿ ಲಿಸ್ಟೇ ಕೊಡ್ತಾರೆ ಸರ್. ಅಲ್ಲಿ ರೈತ ಬಾಂಧವರು ಪಡ್ಕೋಬಹುದು. ಅಲ್ಲಿ ನಮ್ಮಲ್ಲಿ ಸುಮಾರು 40 ನರ್ಸರಿಗಳಿದಾವೆ. 40 ನರ್ಸರಿಗಳಲ್ಲಿ ಯಾವ್ಯಾವ ನರ್ಸರಿಗಳಲ್ಲಿ ಯಾವ್ಯಾವ ಗಿಡಗಳ ಲಭ್ಯವಿದೆ ಅಂತೇಳಿ ಅಲ್ಲಿ ಸಿಗುತ್ತೆ. ಓಪನ್ ಆಗಿ ಬೆಳೆಯತಕ್ಕಂಥದ್ದು ನಮ್ಮಲ್ಲಿ ಚೆಂಡು ಹೂವು ಬೆಳೀತಾರೆ, ಅದು ಸೀಸನ್ ಓರಿಯೆಂಟೆಡ್. ಈ ನಮ್ಮ ದಸರಾ ಬರೋ ಸೀಸನ್ ಅಲ್ಲಿ ಚೆಂಡು ಹೂವು ಮತ್ತೆ ಸೇವಂತಿಗೆ. ಸೊ ಸೇವಂತಿಗೆಯಲ್ಲಿ ಎರಡು ತರ ಆಫ್ರಿಕನ್ ಇದೆ ಮತ್ತೆ ವೈಲೆಟ್ ಇದೆ. ಸೊ ಅದನ್ನ ಥ್ರೂಔಟ್ ಇಯರ್ ಬೆಳೀತಾ ಇದ್ದಾರೆ. ಬಟ್ ಹೆಚ್ಚಿಗೆ ನಮಗೆ ಏನು ದಸರಾ ಶ್ರಾವಣ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬರೋಂಗೆ ರೈತ ಬಾಂಧವರು ಬೆಳೀತಾ ಇದ್ದಾರೆ. ಅದು ನಮ್ಮ ಬಿಳಿಕೇರಿ ಏರಿಯಾದಲ್ಲಿ ಮತ್ತೆ ಹನ್ಗೋಡಿ ಏರಿಯಾದಲ್ಲಿ ಚೆನ್ನಾಗಿ ಬೆಳೀತಾ ಇದ್ದಾರೆ ಸರ್. ಅದನ್ನ ಹಸಿರು ಮನೆಯಲ್ಲಿ ಬೆಳೆಯೋದಾದ್ರೆ ಅವ್ರು ಯಾವಾಗ ಬೇಕಾದ್ರೂ ಯಾವ ಕ್ರಾಪ್ ಬೇಕಾದ್ರೂ ಬೆಳಿಬೋದು. ಈಗ ಒಂದು ಸ್ವಲ್ಪ ಗುಲಾಬಿನೂ ಈಗ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಈಗ ಓಪನ್ ಅಲ್ಲಿ ಯಾರು ಇದರಲ್ಲಿ ಗ್ರೀನ್ಹೌಸಲ್ಲಿ ಮಾಡ್ತಾ ಇಲ್ಲ, ಓಪನ್ ಅಲ್ಲಿ ಗುಲಾಬಿನೂ ಬೆಳಿಲಿಕ್ಕೆ ಈಗ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಚೆನ್ನಾಗಿ ಬರ್ತಾರೆ, ಓಪನ್ ಕಂಡೀಷನ್ ಚೆನ್ನಾಗಿ ಬರ್ತಾ ಇದೆ, ಮಾಡಬಹುದು. ಈಗ ಅದು ಬಿಟ್ಟರೆ ನಮಗೆ ಈ ನಮ್ಮ ಒಂದು ಬಿಳಿಕೆರೆ ಭಾಗದಲ್ಲಿ ಕನಕಾಂಬ್ರ 2 ಗುಂಟೆ 5 ಗುಂಟೆ ಮ್ಯಾಕ್ಸಿಮಮ್ ಜಾಸ್ತಿ ಹಾಕಿದ್ರಿಂದ 10 ಗುಂಟೆ, ಬಿಕಾಸ್ ಅದು ತುಂಬಾ ಲೇಬರ್ ಬೇಕಾಗುತ್ತೆ ಹಾರ್ವೆಸ್ಟ್ ಮಾಡಲಿಕ್ಕೆ. ಸೊ ಹಂಗಾಗಿ ಇದೊಂದು ನಮ್ಮ ಬಿಳಿಕೆರೆ ಹೋಬಳಿಯ ಭಾಗದಲ್ಲಿ ಕನಕಾಂಬ್ರ ಚೆನ್ನಾಗಿ ಬೆಳೀತಾರೆ, ಥ್ರೂಔಟ್ ಇಯರ್ ಸಪ್ಲೈ ಮಾಡ್ತಾ ಇದಾರೆ ಅವರು. ನಮ್ಮ ಈ ಮೈಸೂರು ಹುಣಸೂರು ರೋಡಲ್ಲಿ ಮನ್ನಿಕೋಪೆ ಅಂತ ಬರುತ್ತೆ, ಅದರಲ್ಲಿ 30-40 ದಿವಸ ಆ ರೋಡಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟನೇ ಆಗುತ್ತೆ. ಬೆಳಿಗ್ಗೆ 1-11 ಗಂಟೆ ತನಕ ಬಹಳನೇ ಸಮಸ್ಯೆ ಆಗುತ್ತೆ. ಸೊ ಏನು ತಂಬಾಕು ಹಾಕಿರ್ತಾರೆ ಆ ಭಾಗದಲ್ಲಿ ಹೆಚ್ಚಿಗೆ ಫರ್ಟಿಲೈಸರ್ಸ್ ಹಾಕಿರ್ತಾರೆ. ಸೊ ಅದನ್ನ ಅವರು ತಂಬಾಕು ಹಾರ್ವೆಸ್ಟ್ ಮಾಡಿದ ತಕ್ಷಣನೇ ಅವರೇ ಹಾಕ್ಬಿಡ್ತಾರೆ. ಅವರೇ ಹಾಕ್ಬಿಟ್ಟಾಗ ಏನಾಗುತ್ತೆ, ಆ ಒಂದು ಇದರಲ್ಲೇ ಮಳೆಗಾಲ ಅದಕ್ಕೆ ನೀರಿರೋದಿಲ್ಲ, ಮಳೆ ಆಶ್ರಿತದಲ್ಲೇ ಅದು ಬಂದ್ಬಿಡುತ್ತೆ. ತುಂಬಾ ಥ್ರೋಔಟ್ ಇಂಡಿಯಾನೇ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಅದಷ್ಟು ನನಗೆ ಐಡಿಯಾ ಇಲ್ಲ ಅದರದ್ದು. ಬಟ್ ಅಲ್ಲಿ ಮಾತಾಡೋದು ನಾನು ನೋಡಿರೋ ಜಾಗ ಇದರಿಂದ ಥ್ರೋಔಟ್ ಇಂಡಿಯಾಗೆ ಅಲ್ಲಿಂದ ಸಪ್ಲೈ ಆಗುತ್ತೆ. ಅವರೇಕಾಗಿ ತುಂಬಾ ಫೇಮಸ್ ಹುಣಸೂರು. ಮೈಸೂರು ಜಿಲ್ಲೆಯಲ್ಲಿ ಟೋಟಲ್ ಆಗಿ ಹೇಳಬೇಕಂದ್ರೆ ಎಲ್ಲಾ ಸೀಸನ್ ಅಲ್ಲೂ ತರಕಾರಿ ಹೂವನ್ನ ಬೆಳೀಲಿಕ್ಕೆ ಯೋಗ್ಯವಾಗಿದೆ, ಬೆಳೀತಾನು ಇದ್ದಾರೆ, ಅವಕಾಶಗಳು ತುಂಬಾನೇ ಇದಾವೆ. ಅದರಲ್ಲಿ ಏನಂದ್ರೆ ನಮ್ಮ ರೈತ ಬಾಂಧವರು ತಳಿಗಳನ್ನು ಆಯ್ಕೆ ಮಾಡುವಾಗ ಆ ಕಾಲಕ್ಕೆ ತಕ್ಕಂತ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಅಂಗಡಿಗೆ ಹೋಗ್ಬಿಟ್ಟು ನಮಗೆ ಟೊಮೆಟೊ ಕೊಡಿ ಅಂದರೆ ಅವ್ರು ಯಾವುದೋ ತೆಗೆದು ಕೊಡ್ತಾರೆ, ಅದನ್ನು ಹಾಕಿದ್ರೆ ಆಗೋದಿಲ್ಲ. ಬೇಸಿಗೆಗೆ ಬೇಕಾಗಿರತಕ್ಕಂಥ ಬೇಸಿಗೆ ತಳಿಗಳು ಹಾಕಬೇಕು, ಮಳೆಗಾಲಕ್ಕೆ ಬೇಕಾಗಿರತಕ್ಕಂಥ ತಳಿಗಳನ್ನ ಮಳೆಗಾಲಕ್ಕೆ ಹಾಕಿದರೆ ಮಾತ್ರ ರೈತರು ಉತ್ತಮವಾದ ಒಂದು ಫಸಲನ್ನು ಪಡಿಬೋದು. ನಾನು ಆವಾಗಲೇ ಹೇಳ್ಬೇಕಂತ ಮಾಡಿದ್ದೆ, ಈ ಫ್ರೂಟ್ಸಲ್ಲಿ ಈಗ ಎಲ್ಲರೂ ಬೆಣ್ಣೆ ಏನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮನೆಗೆ ನಮ್ಮಲ್ಲಿ ಆಲ್ಮೋಸ್ಟ್ ಈಗ ಒಂದು 15-20 ಹೆಕ್ಟರ್ ಹಾಕಿರ್ಬೋದು ಅಂತ ನನಗೆ ಗಮನಕ್ಕೆ ಬಂದಿದೆ ಸರ್. ಅದು ಈಗ ಬೆಣ್ಣೆ ಹಣ್ಣು ಎಲ್ಲ ಶುಗರ್ ಪೇಷೆಂಟ್ಸ್ಗೆ ಎಲ್ಲ ಚೆನ್ನಾಗಿದೆ ಅಂತ ಒಂದು ಇದಿರೋದ್ರಿಂದ ಬೆಳೀತಾ ಇದ್ದಾರೆ. ನಾವು ಅದರಲ್ಲಿ ಸಹಾಯಧನ ಕೊಡ್ತಾ ಇದ್ದೀವಿ, ತುಂಬಾನೇ ಚೆನ್ನಾಗಿದೆ. ಹಾಗೆಯೇ ಈಗ ಡ್ರ್ಯಾಗನ್ ಫ್ರೂಟ್ ನಮ್ಮಲ್ಲಿ ಬೆಳೆದ್ರೆ ಈಗ ಸುಮಾರು ಜನ ತಗೊಳ್ಳೋರೆಲ್ಲ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಸರ್. ಈಗ ಸೊ ಹಾಗಾಗಬಾರದು ಅಂತೇಳಿ ಎಷ್ಟು ಸಾಧ್ಯ ಎಷ್ಟು ಜನ ಮಾಡ್ಬೇಕು ಅಷ್ಟು ಜನ ಮಾತ್ರ ಮಾಡ್ಲಿಕ್ಕೆ ನಾವು ಪ್ರಾವಿಜನ್ ಮಾಡ್ಕೊಡ್ತಾ ಇದೀವಿ. ಅದನ್ನ ಮೈನರ್ ಫ್ರೂಟ್ಸ್ ಅಂದಾಗ ಎಲ್ಲರೂ ತಿನ್ನೋದಿಲ್ಲ, ಸ್ವಲ್ಪ ನೋಡ್ಕೊಂಡು ತಿಂತಾರೆ ಸರ್ ಅದನ್ನ ನಾವು. ಹಂಗಾಗಿ ಆ ಒಂದು ಜನಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ, ಎಲ್ಲರೂ ತಗೊಳಕ್ ರೆಡಿ ಇರಲ್ಲ. ಯಾಕಂದ್ರೆ 100-250 ರೂಪಾಯಿ ತನಕನೇ ಇರುತ್ತೆ, ಎಲ್ಲರೂ ಜನ ತಗೊಳ್ಳೋದಿಲ್ಲ ಅದನ್ನ. ಈಗ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಗೆ ಅಥವಾ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಹಳ ಕಡಿಮೆನೇ ಇದೆ, ಯಾರು ಮಾಡ್ತಾ ಇಲ್ಲ. ಅದು ಡ್ರೈಲ್ಯಾಂಡ್ ಕ್ರಾಪು,
ತುಂಬಾನೇ ಒಳ್ಳೆಯದು ಮಾಡಿದರೆ. ಬಟ್ ಅಷ್ಟು ಲ್ಯಾಂಡ್ಸ್ ಇಲ್ಲ ಈಗ, 1 ಎಕರೆ 1/2 ಎಕರೆ ಎಲ್ಲ.

0: ಇದ್ರೆ ಅದು ಆಗೋದಿಲ್ಲ. ಮಿನಿಮಮ್ 5 ಎಕರೆ 10 ಎಕರೆ ಇದ್ರೇನೆ ಅದಕ್ಕೆ ಒಳ್ಳೆ ಮಾರ್ಕೆಟಿಂಗ್ ಬರುತ್ತೆ. ನಮ್ಮಲ್ಲಿ ಲ್ಯಾಂಡ್ ಹೋಲ್ಡಿಂಗ್ಸ್ ಬಹಳ ಕಡಿಮೆ ಇದೆ, ಯಾರಿಗೂ 10 ಎಕರೆ 15 ಎಕರೆ ಇರೋರು ಬಹಳ ಕಡಿಮೆ ಇದ್ದಾರೆ. ಬೆಳ್ಳೆಣಿಕೆಯಲ್ಲಿ ಸಿಗ್ತಾರೆ, ಅದು ಬಿಟ್ಟರೆ ಎಲ್ಲ 1 ಎಕರೆ 2 ಎಕರೆ 5 ಎಕರೆ ಒಳಗಡೆ ಇರೋರು ತುಂಬ ಜನ ಇದ್ದಾರೆ. ಸೊ ಇದಕ್ಕೆಲ್ಲ ಜಮೀನು ಸ್ವಲ್ಪ ಹೆಚ್ಚಿಗೆ ಇದ್ರೆ ಅಂಥವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಅದಕ್ಕೆ ಮೇಂಟೆನೆನ್ಸ್ ಇಲ್ಲ, ನೀರಿಲ್ಲ, ಏನೊಂದ್ಸರಿ ನಾವು ಒಂದೆರಡು 2 ವರ್ಷ ನೋಡ್ಕೊಬಿಟ್ರೆ ಅದನ್ನ ನಮ್ಮ ಲೈಫ್ ತಂಗ ನೋಡ್ಕೊಳ್ಳುತ್ತೆ. ಅದು ಅದು ಅಷ್ಟೇ, ಹುಣಸೆ ಜಮ್ನೀರಳೆ ನೀರು ಇಲ್ಲದೆ ಇರತಕ್ಕಂಥ ಅವಸ್ಥೆ, ಈವನ್ ಮ್ಯಾಂಗೋ ಅದಕ್ಕೂ 1-2 ವರ್ಷ ನೋಡ್ಕೊಂಡ್ರೆ ಆಮೇಲೆ ಬೇಕಾಗಿಲ್ಲ ಅದನ್ನ. ನಮ್ಮ ಇದ್ರ ಪ್ರಕಾರ ಈಗ ಇಂಥ ಬೇಸಿಗೆ ಕಾಲದಲ್ಲಿ ಬೇಕಾಗುತ್ತೆ. ಸೊ 1-2 ವರ್ಷ ಮೇಂಟೈನ್ ಮಾಡ್ಬೋದು, ಟ್ಯಾಂಕರಲ್ಲಿ ನೀರಿಗೆ ಇರ್ ಕೊಟ್ಟು ಏನಾರ ಮಾಡ್ಬೋದು. ಬಟ್ ಇವೆಲ್ಲ ನೀರನ್ನು ಬಹಳ ಬಹಳ ಕಡಿಮೆ ತಗೊಳ್ತಕ್ಕಂಥ ಬೆಳೆಗಳು. ಟ್ಯಾಕೋಸ್ ಹಿಂದೆ ನಮ್ಮ ಇಲಾಖೆ ವತಿಯಿಂದ ಕೊಡ್ತಿದ್ದೀವಿ, ಈಗಲೂ ಕೊಡ್ತಿದ್ದೀವಿ. ಹಿಂದೆ ನಾವು 2 ಲಕ್ಷ ರೂಪಾಯಿ ಸಹಾಯಧನ ಕೊಡ್ತಾ ಇದ್ವಿ, ಈಗ ಅದೊಂದು ಸ್ಕೀಮ್ನ ನಿಲ್ಲಿಸಿದ್ರೆ ಈಗ 12.5 ಲಕ್ಷ ರೂಪಾಯಿ ರೈತ ಖರ್ಚು ಮಾಡಿದ್ರೆ ನಾವು 2.5 ಲಕ್ಷ ರೂಪಾಯಿ ಕೊಡ್ತೀವಿ. ಸೊ ಹಿಂದೆ ಒಂದು 20-30 ಮಾಡಿ ಅದಕ್ಕೆ ಮೇಲ್ಗಡೆ ಒಂದು ಸಿಂಟೆಕ್ಸು ಕ್ರೇಟ್ಸು ಮತ್ತೆ ವೇಯಿಂಗ್ ಮಿಷಿನು ತಗೋಬೇಕಾಗಿತ್ತು. ಆಗ ನಾವು 2 ಲಕ್ಷ ಕೊಡ್ತಾ ಇದ್ವಿ, ಅದು 4 ಲಕ್ಷ ರೂಪಾಯಿ ಎಸ್ಟಿಮೇಟ್ ಇತ್ತು. ಈಗ 12.5 ಲಕ್ಷ ಅದಕ್ಕೆ ಒಂದು ಮೂವಿಂಗ್ ವೆಹಿಕಲ್ ತಗೋಬೇಕು, ಒಂದು ಒಳಗಡೆ ಹಾರ್ವೆಸ್ಟ್ ಮಾಡಿರೋ ತಗೊಂಬಂದಾಗಲಿಕ್ಕೆ ಇದು ಮಾಡಬೇಕು. ಮತ್ತೆ ಏನು ಹಿಂದೆ ನಾನು ಹೇಳಿದೆ, ಸಿಂಟೆಕ್ಸು ಕ್ರೇಟ್ಸು ಮತ್ತೆ ಮನೆ ಇಷ್ಟನ್ನು ಮಾಡ್ಕೋಬೇಕು ಈಗ. ಸೊ ಆಲ್ಮೋಸ್ಟ್ ಅದು ಅರೌಂಡ್ 14 ಲಕ್ಷ 15 ಲಕ್ಷ ರೂಪಾಯಿ ಕಾಸ್ಟ್ ಆಗುತ್ತೆ. ನಾವು 2.5 ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ದೀವಿ, ಏನು ಡಿಪಾರ್ಟ್ಮೆಂಟ್ ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀವಿ. ಸರ್ ಅಷ್ಟಾದರೆ ನಮ್ಗೆ ಆಗಲ್ಲ ಸರ್ ಅಂತ ಹೇಳೋದು ತುಂಬ ಸಮಸ್ಯೆ ಆಗಿದೆ. ಮುಂದೆ ಸರ್ಕಾರ ಯಾವ್ದಾರ ಗೈಡ್ಲೈನ್ಸ್ ಕೊಡ್ತೋ ಅದ್ರ ಪ್ರಕಾರ ಮಾಡ್ತೀವಿ. ಈಗ ಏನು ನಾವು ಫಸ್ಟ್ ಹಾರ್ವೆಸ್ಟ್ ಅಂತ ಹೇಳಿ ತಾವೇನು ಹೇಳಿದ್ರಿ, ಹಿಂದೆ ಎಲ್ಲಾನು ನಮ್ಮ ಮಾರ್ಕೆಟಿಗೆ ಬರಬೇಕಾದ್ರೆ ಚೀಲದಲ್ಲಿ ಅಥವಾ ಬುಟ್ಟಿಯಲ್ಲಿ ತುಂಬಿಕೊಂಡ್ಬರ್ತಿದ್ರು, ಇಲ್ಲಿ ಬರೋಷ್ಟೊತ್ತಿಗೆ ಅರ್ಧ ಅವು ಹಾಳಾಗ್ತಿತ್ತು. ಹೀಗಾಗಿ ಅದನ್ನ ಒಂದು ನಾವು ಕಡಿಮೆ ಮಾಡೋಕ್ಕೆ ಕ್ರೇಟ್ಸ್ ಅಂತ ಕೊಡ್ತಾ ಇದೀವಿ ಸರ್. ಆ ಕ್ರೇಟ್ಸಲ್ಲಿ ಹಾಕೊಂಬಂದ್ರೆ ಏನು ಹಾಳಾಗೋದಿಲ್ಲ. ಸೊ ಕ್ರೇಟ್ಸ್ಗೆ ನಾವು ಸಹಾಯಧನ ಕೊಡ್ತಾ ಇದೀವಿ. ರೈತರು ಹಾರ್ವೆಸ್ಟ್ ಮಾಡಿದ್ದನ್ನ ಆ ಕ್ರೇಟ್ಸಲ್ಲಿ ಹಾಕೊಂಬಂದ್ರೆ ಒಳ್ಳೆ ಅವರಿಗೆ ಬೆಲೆ ಸಿಗುತ್ತೆ. ಸೊ ಹಾಗಾಗಿ ಕ್ರೇಟ್ಸ್ನ ರೈತರು ಉಪಯೋಗಿಸ್ಕೊಳ್ಳೋದು ತುಂಬಾನೇ ಚೆನ್ನಾಗಿರುತ್ತೆ. ಪ್ರಿಸಿಷನ್ ಫಾರ್ಮಿಂಗ್ಲಿ ಏನು ಕ್ರಾಪ್ ರೊಟೇಷನ್ ಅಥವಾ ಕ್ರಾಪ್ ಚೇಂಜ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ. ಸೊ ಅದನ್ನ ಮಾಡ್ಕೋಬೋದು. ಅದನ್ನ ಕ್ರಿಶ್ಚಿಯನ್ ಫಾರ್ಮಿಂಗ್, ಉದಾಹರಣೆಗೆ ಟೊಮೆಟೊ ಬೆಳೆದ್ಮೇಲೆ ಬೇಬಿ ಕಾರ್ನ್ ಹಾಕಿ ಅಂತ ಹೇಳ್ತೀವಿ, ಬೇಬಿ ಕಾರ್ನ್ ಹಾಕಿದ್ಮೇಲೆ ಚಿಲ್ಲಿ ಹಾಕಿ ಅಂತ ಹೇಳ್ತೀವಿ, ಚಿಲ್ಲಿ ಹಾಕಿದ್ಮೇಲೆ ಬೀನ್ಸ್ ಹಾಕಿ ಅಂತ ಹೇಳ್ತೀವಿ. ಸೊ ಆ ಸೀಸನ್ಗೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿದೆ. ಕ್ರಿಶ್ಚಿಯನ್ ಫಾರ್ಮಿಂಗ್ ಮಾಡ್ಕೊಂಡ್ರೆ ರೈತ ಥ್ರೂಔಟ್ ಇಯರ್ ದ ಗೆಟ್ ದ ಮನಿ, ಇಲ್ಲಾಂದ್ರೆ ಬೆಳೆ ಬರೋದಿಲ್ಲ, ಆ ಸೀಸನ್ಗೆ ಬರೋದಿಲ್ಲ. ಸೊ ರೇಟ್ ಇದ್ದಾಗೆ ಬೆಳೆ ಇರಲ್ಲ, ಬೆಳೆ ಇದ್ದಾಗ ರೇಟ್ ಇರಲ್ಲ, ಅನ್ನಂಗೆ ಆಗ್ಬಿಡುತ್ತೆ ಸರ್. ನಮ್ಮಲ್ಲಿ ಟ್ರೈಕೋಡರ್ಮಾ, ಸೂಡೋಮೋನಸ್, PBS ಇವೆಲ್ಲಾನು ನಾವು ಇಲಾಖೆಯಿಂದ ಒಂದೊಂದು ಸರಿ ಕೊಡ್ತೀವಿ. ಇಲ್ಲಾಂದ್ರೆ ನಮಗೆ ವೆರಿ ನಿಯರೆಸ್ಟ್ ಅಂದರೆ ಇಲ್ಲವಲ್ಲ ಆರ್ಟಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿಗೆ ಕಳಿಸ್ಕೊಡ್ತೀವಿ. ಮತ್ತು ಇನ್ನೂ ಹೆಚ್ಚಿಗೆ ಬೇಕು ಅಂತಂದರೆ ನಾವು ರಂಗಸಮುದ್ರಕ್ಕೆ ಕಳಿಸ್ತೀವಿ. ಸೊ ಅಲ್ಲಿ ನಮ್ಮ ಇದನ್ನು ಉಪಯೋಗಿಸ್ತಾ ಇದ್ದಾರೆ, ಈಗ ಉಪಯೋಗಿಸೋದ್ರಿಂದ ರೋಗ ರುಜಿನಗಳು ಕಡಿಮೆ ಆಗ್ತಾ ಇದ್ದಾವೆ. ಟ್ರೈಕೋಡರ್ಮ, ವ್ಯಾಸ್ಕ್ಯುಲರ್, AMC ಅಂತ ಕರಿತೀವಿ. ಸೊ ಅವೆಲ್ಲನೂ ಉಪಯೋಗ ಆಗ್ತಾ ಇದ್ದಾರೆ. ಈಗ ಮಾಡ್ಕೋಬೋದು. ರೈತ ಬಂದವರಿಗೆ ನಾವು ಬೇಕು ಅಂತ ಬಂದವರಿಗೆ ನಾವು ಅಲ್ಲಿ ನಂಬರ್ ಕೊಟ್ಟು ಕಳಿಸ್ಕೊಡ್ತೀವಿ. ಅಲ್ಲಿಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಏನಿದೆ ಅಂತೇಳಿ ಅವ್ರಿಗೆ ಕಳಿಸ್ಕೊಡ್ತೀವಿ. ಅಲ್ಲಿಗೆ ತರಬೇತಿ ಕಾರ್ಯಕ್ರಮ ನಡೀತಾ ಇದ್ದೇವೆ. ನಾವು ಹೋದ ವರ್ಷ ನಾವು ಜೇನು ಕೃಷಿದು ಒಂದು ಕೊಟ್ಟಿದ್ವಿ, ಹಾಗೇನೆ ತಂಬಾಕು ಪರ್ಯಾಯ ಬೆಳೆಗೆ ಕೊಟ್ಟಿದ್ವಿ, ಅದನ್ನ ಹೆಂಗೆ ಚೇಂಜ್ ಮಾಡ್ಕೋಬೇಕು ಅಂತೇಳಿ. ಹಾಗೇನೆ ಶುಂಠಿ ಬೆಳೆಗಳಿಗೆ ಏನು ಒಂದು ಪರ್ಕ್ಯುಲರಿ ಅಂತೇಳಿ ಒಂದು ಡಿಸೀಸ್ ಬಂದಿತ್ತು, ಆ ಡಿಸೀಸನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾನೇ ನಮ್ಮಲ್ಲಿ ಒಂದು ಸುಮಾರು ಒಂದು 6-7 ಸಾವಿರ ಎಕರೆನ ಹಾಳಾಗಿದ್ರಿಂದ. ಸೊ ಅದಕ್ಕೆಲ್ಲ ನಾವು ಸೈಂಟಿಸ್ಟ್ಗಳೆಲ್ಲ ಕರೆಸಿ ಅವ್ರಿಗೆ ತರಬೇತಿನ ಮಾಡಿದ್ದೀವಿ. ಅದು ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳನ್ನ ಸಂರಕ್ಷಿಸಿಕೊಳ್ಳಬೇಕು, ನೀರಿನ ಅಗತ್ಯಕ್ಕೆ ತಕ್ಕಂತೆ ಕೊಡಬೇಕು, ನೀರನ್ನು ವೇಸ್ಟ್ ಮಾಡಬಾರ್ದು. ಈ ಏನು ಮಲ್ಚಿಂಗ್ ಸಿಸ್ಟಮ್ ಇದೆ ಆ ಮಲ್ಚಿಂಗ್ ಸಿಸ್ಟಮ್ ಅನ್ನು ಉಪಯೋಗಿಸ್ಕೋಬೇಕು. ಮತ್ತೆ ಅಲ್ಲೇ ಬಿದ್ದಿರತಕ್ಕಂಥ ನೈಸರ್ಗಿಕವಾಗಿ ದೊರೆಯತಕ್ಕಂಥ ಮಲ್ಚಿಂಗ್ ಅನ್ನ ಹಾಕೊಂಡು ಅವರು ಬೆಳೆಗಳನ್ನು ಬೆಳ್ಕೋಬೇಕಾಗುತ್ತೆ.
1: ಸಾಮಾಜಿಕ ಸವಲತ್ತು,
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಅಭಿವೃದ್ಧಿಗೆ ಇಲಾಖೆಯಲ್ಲಿರುವ ವಿಪುಲ ಅವಕಾಶಗಳ ಕುರಿತು ಹುಣಸೂರು ತಾಲೂಕಿನ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್ ನಾಗರಾಜುರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದ್ರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ.

ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.